ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು ಹಾಗೂ ಮುಂಜಾನೆಯ ನಮಸ್ಕಾರಗಳು. ಪ್ರಿಯ ಕೇಳುಗರೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೇ, ಇಂದು 2026 ಇಸ್ವಿ ಜುಲೈ ತಿಂಗಳ 2ನೇ ತಾರೀಕು. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಎಂಬುದರ ಬಗ್ಗೆ ತಿಳಿಯೋಣ. ಬೆಳಗ್ಗೆ 6:54 ಕರುಣಾಳು ಬಾಬಳಿಕೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸೌಧ ಕಾರ್ಯಕ್ರಮ, 7:35 ವಾರ್ತೆಗಳು, 7:45 ವೃತ್ತಿ ಸಂತೃಪ್ತಿ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:25 ವಿಜ್ಞಾನ ವಿಸ್ಮಯ, 8:35 ಗೀತಾಸುನಾದ ಕಾರ್ಯಕ್ರಮ, 8:45 ಮಹಾಭಾರತ ಕಾರ್ಯಕ್ರಮ, 9:20 ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ, 10:20 ಗಾನ ಗಂಧರ್ವ ಕಾರ್ಯಕ್ರಮ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಾಸೆ ಕಾರ್ಯಕ್ರಮ ಹಾಗೂ 11:40 ಈ ದಿನದ ವಿಶೇಷ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೆಳಗಿರಿ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಅತ್ಯಂತ ಬಡಮನೆತನದಲ್ಲಿ ಚಿಕ್ಕ ಮರದ ಕೊಠಡಿಯಲ್ಲಿ ಹುಟ್ಟಿದಂತಹ ಲಿಂಕನ್ ಅವರ ಯಶೋಗಾಥೆ ಅದ್ಭುತವಾದದ್ದು. ಅವರ ಯಶಸ್ಸಿನ ಕೀರ್ತಿ ಅಮೆರಿಕೆಯ ಜನಪ್ರಿಯ ಅಧ್ಯಕ್ಷರಾಗುವವರಿಗೆ ಮಾತ್ರ ಅಲ್ಲ, ಅವರ ಹತ್ಯೆ ಆದ ಮೇಲೂ ಮುಂದುವರಿಯಿತು. ತನ್ನ ಅತ್ಯಂತ ಸಾಧಾತನದಿಂದ, ಪ್ರಾಮಾಣಿಕತೆಯಿಂದ, ಧೈರ್ಯದಿಂದ ಅಬ್ರಹಾಂ ಲಿಂಕನ್ ಅಮೆರಿಕೆಯ ಅತ್ಯಂತ ಶ್ರೇಷ್ಠ ಅಧ್ಯಕ್ಷರಲ್ಲಿ ಒಬ್ಬರಾಗಿದ್ದಾರೆ. ಲಿಂಕನ್ ಬರೀ ಸಮರ್ಥ ಮಾತ್ರ ಅಲ್ಲ, ತಮ್ಮ ತಮಾಷೆ ಮಾತುಗಳಿಂದ, ಕಥೆಗಳಿಂದ, ಅದ್ಭುತವಾದ ಭಾಷಣಗಳಿಂದ, ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಅವರದೇ ಆದಂಥ ವಿಧಾನಗಳಿಂದಾಗಿ ಲಿಂಕನ್ ಬದುಕಿದಾಗಲೇ ದಂತಕಥೆ ಆದವರು. ಎಂಥ ಸಂದರ್ಭದಲ್ಲೂ ತಾಳ್ಮೆ ಕಳ್ಕೋತಿರಲಿಲ್ಲ, ಹಾಸ್ಯ ಪ್ರಜ್ಞೆ ಮರೀತಿರಲಿಲ್ಲ. ಒಂದು ದೊಡ್ಡ ಸಮಸ್ಯೆ ಆದದ್ದನ್ನು ಅವ್ರು ಹೇಗೆ ಪರಿಹರಿಸಿದರು ಅನ್ನೋದನ್ನು ಒಂದು ದೊಡ್ಡ ಅಮೆರಿಕ ಮ್ಯಾಗಝಿನ್ ದಾಖಲೆ ಮಾಡಿದೆ. ಒಂದು ದಿನ ಬೆಳಿಗ್ಗೆ ಅಧ್ಯಕ್ಷ ಲಿಂಕನ್ ತಮ್ಮ ಕಚೇರಿಯಲ್ಲಿ ಕುಳಿತು ಕಾಗದ ಪತ್ರ ಎಲ್ಲ ನೋಡ್ತಾ ಇದ್ರು. ಯುದ್ಧ ಆಗ್ತಾ ಇತ್ತು, ಆಂತರಿಕ ಕಲಹ ಆಗ್ತಿತ್ತು ಅವಾಗೆಲ್ಲ. ಅಟ್ಲಾಂಟಾ ಮಧ್ಯ ಬಿಂದು ಒಂದು ಜಗಳ ಇದ್ದು ಯುದ್ಧ ಆಗ್ತಾ ಇದೆ. ಆಗ ಅಮೆರಿಕ ಯುದ್ಧದ ಖಾತೆಯ ಮಂತ್ರಿ ಎಡ್ವಿನ್ ಸ್ಟ್ಯಾಂಟನ್ ಅಂತ ಇವ್ರ ಕಚೇರಿ ನುಗ್ಗಿ ಬಂದ್ಬಿಟ್ರು. ಬೆಳಿಗ್ಗೆ ಅಪಾಯಿಂಟ್ಮೆಂಟ್ ತೊಗೊಂಡಿಲ್ಲ ಹಾಗೆ ಬಂದ್ಬಿಟ್ರು. ಮೊದಲೇ ಕೆಂಪಾದ ಮುಖ, ಇನ್ನಿಷ್ಟು ಕೆಂಪಾಗಿದೆ. ತಾಯಿ ಕೂಡ ಸರಿಯಾಗಿ ಕಟ್ಕೊಂಡಿಲ್ಲ, ಕೆಳಗೆ ಬಂದ್ಬಿಟ್ಟಿದೆ ಕಾಲರ್ ಬಿಟ್ಟು. ಕಣ್ಣೆಲ್ಲ ಕೆಂಪಾಗಿದ್ದಾವೆ, ಅಂದರೆ ನಿದ್ದೆ ಮಾಡಿಲ್ಲ ಅಂತ ಗ್ಯಾರಂಟಿ ಆಯಿತು. ಅವ್ರ ಮುಖದಲ್ಲಿರುವಂಥ ಆತುರ ಇದೆಯಲ್ಲ, ಕೋಪ ಇದೆಯಲ್ಲ, ಸ್ಟ್ಯಾಂಟನ್ ಯಾವುದೋ ಒತ್ತಡದಲ್ಲಿದ್ದಾರೆ ಅಂತ ಅನಿಸ್ತಾ ಇತ್ತು. ಸೀದಾ ಅಧ್ಯಕ್ಷರ ಮೇಜಿನ ಹತ್ರ ಬಂದರು. ಅಧ್ಯಕ್ಷರೇ, ಅಧ್ಯಕ್ಷರೇ, ಈ ಪತ್ರ ನೋಡಿ. ಈ ಪತ್ರ ಬರೆಯೋದಕ್ಕೆ ನಾಚಿಕೆ ಆಗಬೇಕು ಅವನಿಗೆ, ಅದರಲ್ಲೂ ನನಗೆ, ಮಿನಿಸ್ಟರ್ ನಾನು, ನನಗಿಂತ ಪತ್ರ ಬರೀಬೇಕಾದ್ರೆ ಏನು ಧೈರ್ಯ ಇರಬೇಕ್ರಿ ಅವನಿಗೆ ಅಂದ್ರಂತ. ಲಿಂಕನ್ ನಿಧಾನವಾಗಿ, ಕೊಡಿ ಪತ್ರ ಇಲ್ಲಿ ಅಂತ ನೋಡಿದರು. ಪತ್ರ ಯಾರ್ದು ಗೊತ್ತಾ? ಯುದ್ಧ ನಡೀತಾ ಇದೆಯಲ್ಲ, ಯುದ್ಧದ ಜನರಲ್ ಬರೆದಂಥದ್ದು, ಸೈನ್ಯದ ಜನರಲ್ ಬರೆದಂಥದ್ದು. ಆತ ಬರೆದಿದ್ದಾನೆ, ಸ್ವಾಮಿ ಮಂತ್ರಿಗಳೇ, ನೀವು ತಗೊಂಡು ತೀರ್ಮಾನ ತಪ್ಪು. ಆ ತೀರ್ಮಾನದ ಪ್ರಕಾರ ನಾನು ಯುದ್ಧ ಮಾಡಿದರೆ ನನ್ನ ಸೈನ್ಯದ ನೂರಾರು ಜನ ಸತ್ತು ಹೋಗ್ತಾರೆ, ಅಮಾಯಕರು ಸತ್ತು ಹೋಗ್ತಾರೆ, ನೀವು ಹೇಳಿದ್ರೆ ಮಾಡೋಕೆ ಆಗೋದಿಲ್ಲ ಅಂತ ಖಂಡಿಸಿ ಬರೆದಿದ್ದಾನೆ. ಲಿಂಕನ್ ಸ್ಟ್ಯಾಂಟನ್ ಕೇಳಿದ್ರು, ಏನು ಮಾಡ್ತೀರಿ ಈಗ, ಪತ್ರ ಬರೆದುಬಿಟ್ಟಿದ್ದಲ್ಲ, ಏನು ಮಾಡ್ತೀರಿ ಅಂದರು. ಅದಕ್ಕೆ ಅವನಿಗೆ ಕೋಪ ಆಯ್ತಲ್ಲ ಸ್ಟ್ಯಾಂಟನ್ಗೆ, ಹೇಳ್ದಾತ, ನಾನು ಸರಿಯಾಗಿ ಪತ್ರ ಬರೆದು ಬುದ್ಧಿ ಕಲಿಸ್ಬಿಡ್ತೀನಿ ಅವನಿಗೆ ಅಂತ. ಲಿಂಕನ್ ಹೇಳಿದ, ಸರಿ, ಅದೇ ಸರಿ, ಈಗಲೇ ಪತ್ರ ಬರೀರಿ ನೀವು. ಒಂದು ಸ್ಟ್ಯಾಂಟನ್, ನಿಮ್ಮ ಮನಸ್ಸಿನ ಸಿಟ್ಟು ಕಡಿಮೆ ಆಗೋದ್ರೊಳಗೆ ಆ ಸಿಟ್ಟನ್ನೆಲ್ಲ ಹಾಕಿ ಪತ್ರ ಬರೀರಿ ಅಂದರು. ಸ್ಟ್ಯಾಂಟನ್ಗೆ ಆಶ್ಚರ್ಯ, ಇವರು ಹಂಗೆ ಮಾಡಬೇಡಿ ಅಂತಾರೆ ಯಾರು ಅಧ್ಯಕ್ಷರು ಅಂದ್ಕೊಂಡ್ರೆ, ಸರಿಯಾಗಿ ಬರೀರಿ, ಬೈದು ಬರೀರಿ, ಕೋಪ ಹಾಕಿ ಬರೀರಿ ಅಂತಾರೆ. ಆಯಿತು ಅಂದರು. ಅಲ್ಲೇ ಕೂತ್ಕೊಂಡು ಪೇಪರ್ ತೊಗೊಂಡು ಬರೆಯೋಕೆ ಶುರು ಮಾಡಿದರು. ಅಧ್ಯಕ್ಷರ ಸೂಚನೆ ಕೊಟ್ಟಮೇಲೆ ಇನ್ನೇನು ಹೆದರಿಕೆ, ಉತ್ಸಾಹದಿಂದ ಬರವಣಿಗೆ ನಡೀತು. ಲಿಂಕನ್ ಹೇಳಿದ್ರು, ಸ್ಟ್ಯಾಂಟನ್ ಮರಿಬೇಡಿ, ಆ ಜನರಲ್ ಹಂಗೆ ಬಿಡಬೇಡಿ ಅವನ್ನ, ನಿಮ್ಮ ಪತ್ರದಲ್ಲಿ ಸರಿಯಾಗಿ ಚಚ್ಚಿಬಿಡಿ ಅವನ್ನ ಅಂದ್ ಮತ್ತೆ ಹುರಿದುಂಬಿಸಿದ್ರು. ಮತ್ತೆ ಎರಡು ನಿಮಿಷ ನಂತರ, ನೋಡಿ ಹ್ಯಾಂಗ ಬರೀಬೇಕು ಅಂತ, ನಿಮ್ಮ ಭಾಷೆಯೊಳಗೆ ಬೆಂಕಿ ಇರಬೇಕು, ಆ ಜನರಲ್ಲಿನ ತಲೆ ಹೊಡೆದಿರ್ಬೇಕು, ನೋಡಿ ಹ್ಯಾಂಗ ಬರೀರಿ. ಪತ್ರ ಓದಿದ್ರೆ ಅವನ ಗಡ್ಡಕ್ಕೆ ಬೆಂಕಿ ಹತ್ತಿರಬೇಕು, ನಿಮ್ಮ ಪದಗಳಲ್ಲಿ ಬೆಂಕಿ ಇರಬೇಕ್ರಿ ಅಂತ ಹುರಿದುಂಬಿಸಿದ್ರು. ಹಿಂಗೆ ಹೇಳ್ತಾರೆ ಅಂತ ನಂಬಿರಲಿಲ್ಲ ಸ್ಟ್ಯಾಂಟನ್. ಪತ್ರ ಮುಗಿತು. ಮುಗಿದ ತಕ್ಷಣ, ತೋಳಿ ಅಧ್ಯಕ್ಷರೇ, ಪತ್ರ ಬರೆದಿದ್ದೀನಿ ನೋಡಿ ಅಂತ ಲಿಂಕನ್ ತಗೊಂಡ್ರು, ಓದಿದ್ರು, ಪರಾಪರ ಹರಿದು ಹಾಕ್ಬಿಟ್ರು. ಗಾಬರಿ ಸ್ಟ್ಯಾಂಟನ್ಗೆ, ಏನು ಅಧ್ಯಕ್ಷರು ಇದೇನು ಮಾಡಿದ್ರಿ ಅಂದರು.

ಏನಿಲ್ಲ, ಇದನ್ನು ಸುಟ್ಟು ಬಿಡ್ತೇನೆ, ಚೂರು ಚೂರು ಮಾಡಿದ್ದೇನೆಲ್ಲ ಸುಟ್ಟು ಬಿಡ್ತೇನೆ. ಇನ್ನೊಂದು ಪತ್ರ ಬರೀರಿ, ನೀವು ಕೂತ್ಕೊಳ್ಳಿ, ಏನು ಕೂತ್ಕೊಳ್ಳಿ, ಇನ್ನೊಂದು ಭಾರಿ ಕೋಪದ ಪತ್ರ ಬರೀರಿ, ಅದನ್ನು ಹರಿದು ಹಾಕ್ತೀನಿ. ನಿಮ್ಮ ಸೆಟ್ಟೆಲ್ಲ ಪತ್ರದಲ್ಲಿ ಹರಿದು ಹೋದ ಮೇಲೆ ನಿಮ್ಮ ಸ್ಥಾನದ ಜವಾಬ್ದಾರಿ ನಿಮಗೆ ಅರ್ಥ ಆಗುತ್ತೆ. ನೀವು ಮಂತ್ರಿಗಳಾದವರು ಹೇಗೆ ಬರೀಬೇಕು ಹೇಗೆ ಬರೀಬಾರ್ದು ಅಂತ ಗೊತ್ತಿರಬೇಕು. ಆಮೇಲೆ ಪತ್ರ ಬರೆದು ಕಳಿಸೋಣ ಜನರಲ್ಲಿಗೆ ಅಂದ್ರಂತೆ ಲಿಂಕನ್. ಲಿಂಕನ್ ಬುದ್ಧಿ ಹೇಳ್ತಾರೆ, ಸ್ವಾಮಿ ನೀವು ಹವಾನಿಯಂತ್ರಿತ ಕೊಠಡಿಯಲ್ಲಿ ಕೂತ್ಕೊಂಡು ಪತ್ರ ಬರಿತಾ ಇದ್ದೀರಿ, ಆ ಮನುಷ್ಯ ಜನರಲ್ ಯುದ್ಧ ಭೂಮಿಯಲ್ಲಿದ್ದಾನೆ, ಹೋರಾಡ್ತಾ ಇದ್ದಾನೆ, ಮೈಯೆಲ್ಲ ಗಾಯ ಮಾಡಿಕೊಂಡಿದ್ದಾನೆ, ರಕ್ತದ ಮಧ್ಯೆ ಇದ್ದಾನೆ, ಅವನಿಗೇನಾಗಬೇಕು ಅಂತ ಗೊತ್ತಿದೆ. ನೀವೇನೇನೋ ಆದರ್ಶದ ಮಾತುಗಳನ್ನು ಹೇಳಬೇಡಿ, ಆತ ಚೆನ್ನಾಗಿ ಯುದ್ಧ ಮಾಡಬೇಕು ಅಂತ ಹೇಳಿದಾಗ ಸ್ಟ್ಯಾಂಟನ್ನ ಕೋಪ ಕರಗಿತ್ತಂತೆ, ವಾತಾವರಣ ತಿಳಿಯಾಯಿತು. ಆಮೇಲೆ ತಿಳಿಯಾದ ಜವಾಬ್ದಾರಿಯಲ್ಲಿ ಪತ್ರವನ್ನು ಬರೆದು ಜನರಲ್ ಮಾಡೋ ಸರಿ ಇದೆ, ಅದನ್ನು ಹೇಗೆ ಮುಂದುವರಿಬೇಕು ಅಂತ ಮಾರ್ಗದರ್ಶನ ಮಿನಿಸ್ಟರ್ ಮಾಡಿದ್ರಂತೆ. ಕೋಪದಲ್ಲಿ ಮನಸ್ಸು ಸ್ಥಿಮಿತದಲ್ಲಿದ್ದೇ ಹೋದಾಗ ಮಾಡಿದಂಥ ಯಾವ ಕೆಲಸನೂ ಸರಿಯಾಗೋದಿಲ್ಲ. ಒಂದು ಸಲ ಕೋಪ ತಾಪಗಳನ್ನು ಹೊರಗೆ ಹಾಕಿ ಮನಸ್ಸು ತಿಳಿಯಾದ ಮೇಲೆ ಕೆಲಸ ಮಾಡಿದರೆ ಮಾತ್ರ ನಾ ಮಾಡಿದಂಥ ಕೆಲಸ ಯಶಸ್ವಿಯಾಗ್ತದೆ, ಸಮರ್ಥವಾಗ್ತದೆ, ಪ್ರಯೋಜನಕಾರಿಯಾಗ್ತದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಸತ್ಯದ ಪ್ರತಿಪಾದನೆ ಪತ್ರಿಕೋದ್ಯಮದ ಮೊದಲ ಕರ್ತವ್ಯವಾಗಬೇಕು, ಮಾಧ್ಯಮಗಳಿಗೆ ಮುಖ್ಯಮಂತ್ರಿ ಕಿವಿಮಾತು. ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆ, ಬರ ನಿರ್ವಹಣೆಗೆ ಕ್ರಿಯಾ ಯೋಜನೆ, ಉಪಮುಖ್ಯಮಂತ್ರಿ ಅವರಿಂದ ಮಾಹಿತಿ. ನಿಗದಿತ ಅವಧಿಯೊಳಗೆ ಎತ್ತಿನಹೊಳೆ ಯೋಜನೆಗೆ ಸಂಬಂಧಿಸಿದ ಕಾಮಗಾರಿ ಪೂರ್ಣ, ಜಲಸಂಪನ್ಮೂಲ ಸಚಿವರ ಸ್ಪಷ್ಟನೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭ, ಮತದಾರರ ಮಾಹಿತಿ ಸಂಗ್ರಹಣೆ ಕಾರ್ಯ ಪ್ರಗತಿಯಲ್ಲಿ. ಈಗ ವಾರ್ತೆಗಳ ವಿವರ. ಸತ್ಯದ ಪ್ರತಿಪಾದನೆ ಪತ್ರಿಕೋದ್ಯಮದ ಮೊದಲ ಕರ್ತವ್ಯವಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದಂತೆ ಪತ್ರಿಕಾ ರಂಗವು ಪ್ರಜಾಪ್ರಭುತ್ವದ ಬುನಾದಿ. ಯಾರು ಏನೇ ತಪ್ಪು ಮಾಡಿದರೂ ಅದನ್ನು ವಿಮರ್ಶೆ ಮಾಡಿ ಸಮಾಜವನ್ನು ಬದಲಾಯಿಸುವ ಮತ್ತು ತಪ್ಪುಗಳನ್ನು ಸರಿಪಡಿಸುವ ದೊಡ್ಡ ಅವಕಾಶ ಹಾಗೂ ಶಕ್ತಿ ಕೇವಲ ಪತ್ರಿಕಾ ರಂಗಕ್ಕೆ ಮಾತ್ರ ಇದೆ ಎಂದರು. ವೈಯಕ್ತಿಕ ಭಾವನೆಗಳಿಗೆ ಹೊರತಾಗಿ ಆತ್ಮಸಾಕ್ಷಿಗೆ ಅನುಗುಣವಾಗಿ ಸಮಾಜಕ್ಕೆ ಒಳಿತಾಗುವಂತೆ ಕೆಲಸ ಮಾಡಬೇಕು ಎಂದು ಮುಖ್ಯಮಂತ್ರಿ ಮಾಧ್ಯಮ ಪ್ರತಿನಿಧಿಗಳಿಗೆ ಸಲಹೆ ನೀಡಿದರು. ಮುಂಗಾರು ಮಳೆ ಕೊರತೆ ಹಿನ್ನೆಲೆ ಕುಡಿಯುವ ನೀರು ಸೇರಿದಂತೆ ವಿವಿಧ ಸಮಸ್ಯೆಗಳ ಸಮರ್ಪಕ ನಿರ್ವಹಣೆಗೆ ಹಿರಿಯ ಅಧಿಕಾರಿಗಳಿಂದ ಕೂಡಿದ ಕ್ರಿಯಾಯೋಜನೆ ರೂಪಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದುವರೆಗೆ ಕೇವಲ ಪ್ರತಿಶತ 25-30% ಮಳೆಯಾಗಿದ್ದು ಇದರಿಂದ ಕುಡಿಯುವ ನೀರಿನ ಕೊರತೆ, ಕೃಷಿ ಕಾರ್ಯ ಕುಂಠಿತ, ಅಂತರ್ಜಲ ಮಟ್ಟ ಇಳಿಕೆ ಸೇರಿದಂತೆ ಹಲವು ಸಮಸ್ಯೆಗಳು ಎದುರಾಗಲಿವೆ ಎಂದರು. ಕ್ರಿಯಾ ಯೋಜನೆಯನ್ನು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಗಳಿಗೂ ವಿಸ್ತರಿಸಲಾಗುವುದು. ನೀರಿನ ಕೊರತೆ ಹೆಚ್ಚಾಗಿರುವುದರಿಂದ ಲಭ್ಯವಿರುವ ನೀರನ್ನು ಕುಡಿಯುವುದಕ್ಕೆ ಮಾತ್ರ ಬಳಸಲು ಆದ್ಯತೆ ನೀಡಲಾಗಿದೆ. ಕುಡಿಯುವ ನೀರು ಪೂರೈಸಲು ಖಾಸಗಿ ಬಾವಿ, ಕೊಳವೆ ಬಾವಿಗಳಿಂದ ಖರೀದಿಸಿ ಪೂರೈಸಲಾಗುವುದು. ಇದಕ್ಕಾಗಿ ಈಗಾಗಲೇ ರಾಜ್ಯದ ಪ್ರತಿ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ 5 ಕೋಟಿ ರೂಪಾಯಿ ಹಣ ಲಭ್ಯವಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಎತ್ತಿನ ಹೊಳೆ ಯೋಜನೆಗೆ ಸಂಬಂಧಿಸಿದ ಕಾಮಗಾರಿಯನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಐದಳ್ ಕಾವಲ್ನಲ್ಲಿ ನಡೆಯುತ್ತಿರುವ ಕಾಮಗಾರಿ ವೀಕ್ಷಿಸಿ ನಂತರ ಮಾತನಾಡಿದ ಅವರು, 3 ಕಡೆಗಳಲ್ಲಿ ಸಮಸ್ಯೆಗಳಿತ್ತು, ಅವುಗಳನ್ನು ಪರಿಹರಿಸಲಾಗಿದೆ. ಈ ಯೋಜನೆಗೆ ಯಾವುದೇ ಅನುದಾನದ ಕೊರತೆ ಇಲ್ಲ ಎಂದರು. ಈ ಯೋಜನೆಯಿಂದ ಹಾಸನ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಜಿಲ್ಲೆಗಳಿಗೆ ಪ್ರಯೋಜನ ದೊರಕಲಿದೆ ಎಂದ ಅವರು, ಭೂಸ್ವಾಧೀನಕ್ಕೆ ಸಂಬಂಧಿಸಿದಂತೆ ಇದ್ದ ಸಮಸ್ಯೆ ನಿವಾರಣೆಯಾಗಿದ್ದು ರೈತರೇ ಸ್ವ ಇಚ್ಛೆಯಿಂದ ಭೂಮಿ ಬಿಟ್ಟುಕೊಡಲು ಒಪ್ಪಿದ್ದಾರೆ. 1 ವಾರದೊಳಗೆ ಪರಿಹಾರ ವಿತರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಸಚಿವರು ಹೇಳಿದರು. ಮನ್ರೇಗಾದ ಹೊಸ ರೂಪವಾದ ವಿಬಿಜಿ ರಾಮ್ಜಿ ಯೋಜನೆಯಡಿ ರಾಜ್ಯದ ಮೇಲೆ ಬಿದ್ದಿರುವ ಭಾರೀ ಆರ್ಥಿಕ ಹೊರೆಯನ್ನು ಭರಿಸುವ ಸಂಬಂಧ ಗುರುವಾರ, ಅಂದರೆ ಇಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಒಪ್ಪಿಗೆ ಪಡೆದು

0: ಹಮ್ಮಿಕೊಳ್ಳಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಬಡವರು, ಹಿಂದುಳಿದವರು ಹಾಗೂ ದಲಿತರಿಗೆ ಉದ್ಯೋಗ ಖಾತ್ರಿ ಒದಗಿಸಲು ಸರ್ಕಾರ ಬದ್ಧವಾಗಿದೆ. ಯೋಜನೆಯ ಲೆಕ್ಕಾಚಾರದಂತೆ ರಾಜ್ಯ ಸರ್ಕಾರ 500 ಕೋಟಿ ರೂಪಾಯಿ ತೆಗೆದಿರಿಸಿದೆ. ಆದರೆ ಕೇಂದ್ರದ ಹೊಸ ನೀತಿಯಿಂದಾಗಿ ಈಗ ಹೆಚ್ಚಿನ ಹಣ ಬಿಡುಗಡೆ ಮಾಡಬೇಕಾಗಿದ್ದು, ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಅನುಮತಿ ಕೋರಲಾಗುವುದು ಎಂದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕುಡಿಯುವ ನೀರು ಜಾನುವಾರುಗಳ ಮೇವಿಗೆ ಕೊರತೆಯಾಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಪ್ರಕೃತಿ ವಿಕೋಪ ನಿರ್ವಹಣೆ ಕುರಿತ ಸಭೆಯಲ್ಲಿ ಮಾತನಾಡಿದ ಅವರು, ಜುಲೈ ಆಗಸ್ಟ್ ತಿಂಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು, ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರದ ಯಾವುದೇ ಕೊರತೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಸೂಚಿಸಿದರು. ಜಿಲ್ಲೆಯ 27 ಗ್ರಾಮಗಳು ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿದ್ದು, 8 ಹಳ್ಳಿಗಳಿಗೆ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಎಸ್ ಕೀರ್ತನ ಸಭೆಗೆ ಮಾಹಿತಿ ನೀಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣಾ ಕಾರ್ಯ ನಿನ್ನೆಯಿಂದ ಆರಂಭಗೊಂಡಿದ್ದು, ಮತದಾರರ ಮಾಹಿತಿ ಸಂಗ್ರಹಣೆ ಕಾರ್ಯ ಪ್ರಗತಿಯಲ್ಲಿದೆ. ಇದಕ್ಕೆ ಪೂರಕವಾಗಿ ಮತದಾರರ ಜಾಗೃತಿ ಕಾರ್ಯಕ್ರಮಗಳು ನಡೆಯುತ್ತಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಂದ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಜಾಗೃತಿ ಜಾಥಾ ನಡೆಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಆರಂಭಗೊಂಡಿದ್ದು, ಇದೇ 29ರವರೆಗೆ ಮನೆ ಮನೆ ಭೇಟಿ ನಡೆಯಲಿದೆ. 7ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ HV ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮತದಾರರು ತಮ್ಮ ವಿವರಗಳನ್ನು ನಮೂನೆಗಳಲ್ಲಿ ಸರಿಯಾಗಿ ಭರ್ತಿ ಮಾಡಬೇಕು, ಗೊಂದಲಕ್ಕೆ ಒಳಗಾಗದೆ ಸ್ಪಷ್ಟ ಮಾಹಿತಿ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ MR ರವಿ ಮನವಿ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ವಡಕರಾಯ ದೇವಸ್ಥಾನದಿಂದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತಂತೆ ಜಿಲ್ಲಾಡಳಿತ ಜಾಥಾ ಕಾರ್ಯಕ್ರಮ ನಡೆಸಿತು. ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಹಸಿರು ನಿಶಾನೆ ತೋರಿಸುವ ಮೂಲಕ ಜಾಥಾಕ್ಕೆ ಚಾಲನೆ ನೀಡಿದರು. ಗ್ರಾಮೀಣ ಉದ್ಯೋಗ ಖಾತರಿ ದಿನಗಳನ್ನು 100ರಿಂದ 125 ದಿನಗಳಿಗೆ ಹೆಚ್ಚಿಸುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಕಸಿತ್ ಭಾರತ್ ಜಿರಾಮ್ಜಿ ಯೋಜನೆ ಗ್ರಾಮೀಣ ಭಾರತದ ಪ್ರಗತಿಗೆ ಪೂರಕವಾದ ನಿರ್ಧಾರ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ದಾರೆ. ಈ ಹೆಚ್ಚುವರಿ 25 ದಿನಗಳ ವೇತನ ಭದ್ರತೆಯು ಗ್ರಾಮೀಣ ಕುಟುಂಬಗಳಿಗೆ ಸಕಾಲಿಕ ಬೆಂಬಲ ನೀಡಲಿದ್ದು, ಅವರ ಜೀವನೋಪಾಯವನ್ನು ಬಲಪಡಿಸುತ್ತದೆ. ಹಾಗೆಯೇ ಹಳ್ಳಿಗಳಲ್ಲಿ ಸುಸ್ಥಿರ ಸಮುದಾಯ ಆಸ್ತಿಗಳನ್ನು ಸೃಷ್ಟಿಸಲು ನೆರವಾಗುವ ಮೂಲಕ ಇದು ಹೆಚ್ಚು ಬಲಿಷ್ಠ ಗ್ರಾಮೀಣ ಆರ್ಥಿಕತೆಯನ್ನು ನಿರ್ಮಿಸಲಿದೆ ಎಂದಿದ್ದಾರೆ. ಈ ಯೋಜನೆಯ ಹೊಸ ಕಾಯ್ದೆ ಗ್ರಾಮೀಣ ಭಾರತವನ್ನು ಆರ್ಥಿಕವಾಗಿ ಸಬಲೀಕರಿಸಿ ವಿಕಸಿತ ಭಾರತ 2047 ಗುರಿಯತ್ತ ಸಾಗಲು ಒಂದು ಪ್ರಮುಖ ಮೈಲಿಗಲ್ಲಾಗಲಿದೆ ಎಂದು ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಪುನರ್ ರಚಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯಡಿ ಪ್ರಸಕ್ತ ಸಾಲಿನ ಖರೀಫ್ ಹಂಗಾಮಿನ ರೈತರ ನೋಂದಣಿ ಅವಧಿಯನ್ನು 15ರವರೆಗೆ ವಿಸ್ತರಿಸುವಂತೆ ದಾವಣಗೆರೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಕುರಿತು ಕೇಂದ್ರ ಕೃಷಿ ಸಚಿವರಿಗೆ ಪತ್ರ ಬರೆದಿರುವ ಅವರು, ರಾಜ್ಯ ಸರ್ಕಾರದ ತೋಟಗಾರಿಕೆ ಇಲಾಖೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ತುರ್ತಾಗಿ ಅನುಮೋದಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ವಿತರಣೆಗಾಗಿ ಬಂದ ಆಹಾರ ಧಾನ್ಯವನ್ನು ಅನಧಿಕೃತವಾಗಿ ದಾಸ್ತಾನು ಮಾಡುವುದು, ಹೆಚ್ಚುವರಿ ದರದಲ್ಲಿ ಮಾರಾಟ ಮಾಡುವವರ ವಿರುದ್ಧ

0: ರಕ್ಷಣಾ ಕ್ರಮ ಕೈಗೊಳ್ಳಬೇಕು ಎಂದು ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಜಾಗೃತಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಾಳಸಂತೆ ಮಾರಾಟ ತಡೆಗಟ್ಟುವಲ್ಲಿ ಆಹಾರ ಇಲಾಖೆ, ಪೊಲೀಸ್ ಇಲಾಖೆ, ತೂಕ ಮತ್ತು ಅಳತೆ ಇಲಾಖೆ ಹಾಗೂ ಇತರೆ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು. ಸಂಶಯಾಸ್ಪದ ಸಂಗ್ರಹಣೆ, ಅಕ್ರಮ ಸಾಗಾಣೆ ಮತ್ತು ನಕಲಿ ಬಿಲ್ಲುಗಳ ಮೂಲಕ ನಡೆಯುವ ವಹಿವಾಟಿನ ಮೇಲೆ ನಿಗಾ ವಹಿಸಬೇಕು ಎಂದು ಸೂಚನೆ ನೀಡಿದರು. ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಂಟೇಷನ್ ಮ್ಯಾನೇಜ್ಮೆಂಟ್ IIPBMB 2 ದಿನಗಳ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು July 3 ಮತ್ತು 4 ಅಂದರೆ ನಾಳೆ ಮತ್ತು ನಾಡಿದ್ದು IIPMB ಆವರಣದಲ್ಲಿ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸತ್ಯದ ಪ್ರತಿಪಾದನೆ ಪತ್ರಿಕೋದ್ಯಮದ ಮೊದಲ ಕರ್ತವ್ಯವಾಗಬೇಕು, ಮಾಧ್ಯಮಗಳಿಗೆ ಮುಖ್ಯಮಂತ್ರಿ ಕಿವಿಮಾತು. ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆ, ಬರ ನಿರ್ವಹಣೆಗೆ ಕ್ರಿಯಾ ಯೋಜನೆ, ಉಪಮುಖ್ಯಮಂತ್ರಿ ಅವರಿಂದ ಮಾಹಿತಿ. ನಿಗದಿತ ಅವಧಿಯೊಳಗೆ ಎತ್ತಿನ ಹೊಳೆ ಯೋಜನೆಗೆ ಸಂಬಂಧಿಸಿದ ಕಾಮಗಾರಿ ಪೂರ್ಣ, ಜಲಸಂಪನ್ಮೂಲ ಸಚಿವರ ಸ್ಪಷ್ಟನೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭ, ಮತದಾರರ ಮಾಹಿತಿ ಸಂಗ್ರಹಣೆ ಕಾರ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 63 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVG ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
5: ಮರ ತನ್ನ ಹೆತ್ತ ಬೀಜವನ್
6: ಇಲ್ಲವೆನಿಸಿ
5: ವಿಸ್ತರಿಸುವಂದದಿ
6: ಸೃಷ್ಟಿ ತನ್ನ ಮೂಲವನು
5: ಮರೆಮಾಚಿತಾನೇ
6: ಮೆರೆಯುತ್ತಿಹುದು ಕಣ್ಗಳಿಗೆ
5: ನೊರೆ ಸೃಷ್ಟಿ ಪಾಲ್ ಬ್ರಹ್ಮ ಮಂಕುತಿಮ್ಮ.
4: ನೆನ್ನೆಯ ಮುಕ್ತಕವನ್ನು ನಾವು ನೋಡಿದಾಗ ನೆನಪಿಸ್ಕೊಂಡಾಗ ಒಂದು ಮಾಯೆ ಅನ್ನುವಂಥ ಪದವನ್ನು ನಾವು ಕೇಳಿದ್ವಿ. ಒಂದೇ ವಸ್ತು ಇತ್ತು, ಅದು ಏನೇನೋ ಆಗಿ ಈಗ ಹೊರಗಡೆ ಕಾಣಿಸ್ತಾ ಇದೆ. ಈಗ ನಮಗೆ ವಾಪಸ್ ಅದನ್ನು ಒಂದಕ್ಕೆ ರೆಡ್ಯೂಸ್ ಮಾಡೋಕ್ಕೆ ಆಗ್ತಾ ಇಲ್ಲ.
1: ಹೌದು,
4: ನಮ್ಗೆ ಕಾಣ್ತಿರೋದೆಲ್ಲ ವೈವಿಧ್ಯತೆ, ಏಕತೆ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಬಹಳ ಚೆನ್ನಾಗಿರುವಂತ ಒಂದು ಉದಾಹರಣೆಯನ್ನ DVG ಅವ್ರು ಕೊಡ್ತಾರೆ. ನಮ್ಗೆ ರೈತಾಪಿ ಜನರಿಗೆ ಬಹಳ ಸುಲಭವಾಗಿ ಅರ್ಥ ಆಗುವಂತ ಒಂದು ಉದಾಹರಣೆ. ಈಗ ಯಾವುದೋ ಒಂದು ಬೀಜವನ್ನು ನಾವು ನೆಡ್ತೀವಿ ಅಂತ ಅನ್ಕೊಳ್ಳೋಣ. ಆ ಬೀಜ ಮೊಳಕೆ ಬರುತ್ತೆ, ಮೊಳಕೆ ಬಂದು ಸಸಿಯಾಗತ್ತೆ, ಸಸಿಯಾಗಿ ಮರವಾಗತ್ತೆ, ಒಂದು ಹೆಮ್ಮರವಾಗುತ್ತೆ. ಆ ಮರದಲ್ಲಿ ಏನೆಲ್ಲ ಇದೆ, ಒಂದು ದೊಡ್ಡ ಕಾಂಡ ಇದೆ, ಅಲ್ಲೆಲ್ಲೋ ಇದಿದೆ, ನಮಗೆ ಬ್ರಾಂಚಸ್ ಎಲ್ಲ ಬರ್ತಾ ಇದೆ, ಅಲ್ಲಿ ಎಲೆಗಳು, ಹೊಸ ಚಿಗುರು, ಹಳೆ ಉದುರ್ತಾ ಇರುವಂತ ಎಲೆ, ಇನ್ನೆಲ್ಲೋ ಹೂವ, ಅಲ್ಲೆಲ್ಲೋ ಕಾಯಿ, ಮೊಗ್ಗು. ಸೊ ಇದನ್ನೆಲ್ಲ ನಾವು ನೋಡಿದಾಗ ನಮ್ಗೇನನ್ಸುತ್ತೆ, ಮರದಲ್ಲಿ ಎಲೆ ಬರ್ತಾ ಇದೆ, ಮರದಲ್ಲಿ ಹೊಸ ಚಿಗುರು ಬರ್ತಾ ಇದೆ, ಮರದಲ್ಲಿ ಹೂ ಬಿಡ್ತಾ ಇದೆ. ಈ ಪ್ರಶ್ನೆ ಇವೆಲ್ಲ ಎಲ್ಲಿಂದ ಬಂತಪ್ಪ ಅಂತ. ಹಂಗೆ ಪ್ರಪಂಚದಲ್ಲಿ ನಾವೇನ್ ನೋಡ್ತೀವಿ, ಇಲ್ಲಿ ಯಾರೋ ಒಂದು ಹಳ್ಳಿಯಲ್ಲಿ ಒಂದಷ್ಟು ಜನ ಜೀವನ ಮಾಡ್ತಿದ್ದಾರೆ, ಅಲ್ಲಿ ಕಾಡಲ್ಲಿ ಅಲ್ಲೆಲ್ಲೋ ಒಂದು ಆನೆ ಇದೆ, ಏನೇನೋ ಕಾಣಿಸುತ್ತೆ, ಅವೆಲ್ಲ ಎಲ್ಲಿಂದ ಬಂತು? ಈ ಮರದ

ಉದಾಹರಣೆಯನ್ನು ತಗೊಂಡಾಗ ಅದನ್ನು ವಾಪಸ್ ಹೋಗೋಣ. ಎಲೆಗಳೆಲ್ಲಿಂದ ಬಂತು? ಮರದಲ್ಲಿ. ಮರ ಎಲ್ಲಿಂದ? ಸಸಿಯಲ್ಲಿ. ಸಸಿ ಎಲ್ಲಿಂದ? ಮೊಳಕೆಯಲ್ಲಿ. ಮೊಳಕೆ ಎಲ್ಲಿಂದ ಬಂತು? ಬೀಜದಿಂದ ಬಂತು. ಈಗ ಬೀಜ ಎಲ್ಲಿದೆ ಅಂದ್ರೆ ಈಗ ಕಾಣಲ್ಲ, ಬೀಜವಾಗಿ ಕಾಣಲ್ಲ. ಆದರೆ ಆ ಬೀಜವೇ ತನ್ನನ್ನೇ ಇಲ್ಲವಾಗೆನಿಸಿ ತಾನು ಬೀಜವಾಗಿ ಕಾಣದೆ ಹೋದರೂ ತೊಂದರೆ ಇಲ್ಲ, ಮರವಾಗ್ತೀನಿ ಅಂತ ಅನ್ಕೊಂಡು ಹೆಮ್ಮರವಾಗಿ ಬೆಳೆದಾಗ ನಮಗೆ ಆ ಕೋಟಿ ವೈವಿಧ್ಯಗಳು ಕಾಣಿಸ್ತಾ ಇವೆ. ಈಗ ಬೀಜ ಕಾಣಿಸ್ತಾ ಇಲ್ಲ. ಹಾಗೆ ಸೃಷ್ಟಿ ಅನ್ನುವಂಥದ್ದು, ನಮಗೆ ಕಣ್ಣಿಗೆ ಕಾಣುವಂಥ ಈ ಹೊರ ಜಗತ್ತಿನಲ್ಲಿ ಇರೋ ವೈವಿಧ್ಯತೆ, ತನ್ನನ್ನು ಹೆತ್ತಂತಹ, ತನ್ನ ಅಸ್ತಿತ್ವಕ್ಕೆ ಕಾರಣವಾದಂತಹ ಬೀಜವನ್ನು ಮರೆಮಾಚಿದೆ. ಈಗ ಮರ ಕಾಣಿಸ್ತಿದೆಯೇ ಹೊರತು ಬೀಜ ಕಾಣಿಸ್ತಾ ಇಲ್ಲ. ಹಾಗೆ ನಮಗೀಗ ಹೊರ ಜಗತ್ತು ಕಾಣಿಸ್ತಿದೆಯೇ ಹೊರತು ಆ ಅಸ್ತಿತ್ವ ಸತ್ ಏವ ಇದಂ ಅಗ್ರ ಆಸೀತ್ ಅಂತ ಏನು ಹೇಳಿದ್ವಿ, ಆ ಒಬ್ಬಂಟಿ ಇದ್ದಂತಹ ಆ ಪರಮಶಕ್ತಿವಂತನಾದಂತಹ ಒಂದು ಅಸ್ತಿತ್ವ ಏನಿತ್ತು ಅದು ಬೇರೆಯಾಗಿ ಈಗ ಕಾಣಿಸ್ತಾ ಇಲ್ಲ. ಆದರೆ ಹೇಗೆ ಮರದ ಒಂದೊಂದು ಅಣುವಿನಲ್ಲೂ ಆ ಬೀಜದ್ದೇ ಶಕ್ತಿ ಇದೆಯೋ, ಹಾಗೆ ಇಲ್ಲಿ ಕಾಣುವಂಥ ಎಲ್ಲ ವೈವಿಧ್ಯಮಯ ಸೃಷ್ಟಿಯ ಒಂದು ರಚನೆಯಲ್ಲೂ ಕೂಡ ಆ ಶಕ್ತಿಯದ್ದೇ ಪ್ರತಿಬಿಂಬ ನಮಗೆ ಕಾಣಿಸ್ಬೇಕು, ಅದರಿಂದಲೇ ಇದು ಬಂದಿರುವಂಥದ್ದು ಅಂತ. ಹಾಗೆ ನಾವು ಹಾಲು ಕರೀತೀವಿ, ಹಾಲು ಕರೆದಾಗ ಆ ಹಾಲು ರಭಸದಿಂದ ಕಿಚ್ಚಲಿನಿಂದ ನಮ್ಮ ಪಾತ್ರೆಯೊಳಗಡೆ ಬೀಳ್ತಾ ಬೀಳ್ತಾ ನೊರೆ ಬರುತ್ತೆ, ನೊರೆ ಬರುತ್ತೆ. ಮೇಲಿನಿಂದ ನಮಗೆ ನೋಡಿದ್ರೆ ಬರೀ ನೊರೆ ಕಾಣಿಸುತ್ತೆ, ಏನಪ್ಪ ಹಾಲೇ ಇಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಇವಾಗ ಯಾರಾದರೂ ಮನೆಗಳಿಗೆ ಹಾಲು ತಗೊಳ್ಳುವಾಗ ಆಗಷ್ಟೇ ಕರೆದಿರೋಂಥ ಹಾಲನ್ನು ತೊಗೊಂಬಂದು ಒಂದು ಲೀಟ್ರ್ ನಾನು ಅಳಿತೀನಿ ಅಂತಂದರೆ ಅರ್ಧಕ್ಕರ್ಧ ನೊರೆನೇ ಬಂದ್ಬಿಡುತ್ತೆ. ಸೊ ನೊರೆ ತೆಗೆದ್ಬಿಟ್ಟು ಹಾಕು ಅಂತೀವಿ, ಯಾಕೆ ಕೆಳಗಡೆ ಹಾಲಿದೆ ಮೇಲೆ ನೊರೆ. ಹಾಗೆ ಈ ಹೋಟ್ಲುಗಳಲ್ಲಿ ಕಾಫಿ ಕುಡಿಯುವಾಗಲೂ ಹಾಗೆ ಇಷ್ಟು ಲೋಟ ಇರುತ್ತೆ, ಆ ಲೋಟ ತುಂಬ ಕಾಫಿ ಇರೋ ಹಂಗೆ ಇರುತ್ತೆ. ಆದರೆ ಜಾಣರು ಹೋಟೆಲ್ ಅವ್ರು ಏನು ಮಾಡಿರ್ತಾರೆ, ಮೇಲಿಂದ ಹಿಂಗೆ ಹಾಕಿದಾಗ ಅರ್ಧ ಕಾಫಿ ಇನ್ನರ್ಧ ನೊರೆ, ನೊರೆ ಮಾತ್ರ ನಮಗೆ ಕಾಣಿಸ್ತಿರುತ್ತೆ. ಕಾಫಿ ಎಷ್ಟಿದೆ ಅಂತ ನಮಗೆ ಗೊತ್ತಿಲ್ಲ, ನಾವೇನು ಅನ್ಕೋತೀವಿ ಪೂರ್ತಿ ಕಾಫಿ ಇದೆಯೇನೋ ಅನ್ಕೋತೀವಿ, ಇರಲ್ಲ ಹಾಗೆ. ಯಾಕೆ? ಆ ನೊರೆ ತನ್ನ ಇರುವಿಗೆ ತನ್ನ ಸೃಷ್ಟಿಗೆ ಕಾರಣವಾದಂಥ ಹಾಲನ್ನು ಅಥವಾ ಕಾಫಿಯನ್ನು ಮರೆ ಮಾಚಿದೆ, ಕಣ್ಣಿಗೆ ಕಾಣುವಂಥದ್ದು ಬರೀ ನೊರೆ. ಸೊ ಹಾಗೆ ನೊರೆ ಸೃಷ್ಟಿ ಪಾಲ್ ಬ್ರಹ್ಮ, ನೊರೆ ತಾತ್ಕಾಲಿಕವಾಗಿ ಇರುವಂಥದ್ದು, ಅದು ಪರಿಣಾಮ, ಒಂದು ಕಾರ್ಯದ ಪರಿಣಾಮ. ಆದರೆ ಆ ಪರಿಣಾಮಕ್ಕೆ ಕಾರಣ ಪಾಲ್ ಹಾಲು, ಹಾಗೆ ಕಾರಣ ಬ್ರಹ್ಮ, ಪರಬ್ರಹ್ಮನೇ ಇಡೀ ಜಗತ್ತಿಗೆ ಕಾರಣ. ಅದರ ಮೇಲೆ ನಮಗೆ ಕಾಣಿಸುವಂಥ ಪರಿಣಾಮ ರೂಪದಲ್ಲಿ ಮಾತ್ರ ಸೃಷ್ಟಿಯ ವೈವಿಧ್ಯ ನಮಗೆ ಕಾಣಿಸ್ತಾ ಇದೆ. ಸೊ ಇದು ಆಧುನಿಕ ವಿಜ್ಞಾನದ ದೃಷ್ಟಿಯಿಂದ ಕೂಡ ಇದು ಬಹಳ ಒಂದು ಸುಂದರವಾದಂಥ ಸನ್ನಿವೇಶ, ಉದಾಹರಣೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ನಮ್ಮಲ್ಲಿ ವೈದ್ಯಕೀಯ ಇದನ್ನೇ ನಾವು ತಗೊಂಡ್ರೆ, ಈ ಗರ್ಭಾವಸ್ಥೆಯಲ್ಲಿರುವಂಥ ಒಂದು ಶಿಶು ಹೇಗೆ ಡೆವಲಪ್ ಆಗುತ್ತೆ ಅನ್ನೋದು ಅದ್ಭುತವಾದಂಥ ಒಂದು ವಿಸ್ಮಯ. ಅದು ಒಂದೇ ಅಣುವಿನಿಂದ ಶುರುವಾಗುತ್ತೆ, ಒಂದು ಹೆಣ್ಣಿನಲ್ಲಿರುವಂಥ ಒಂದು ಅಂಡಾಣು, ಗಂಡಿನಲ್ಲಿರುವಂಥ ಒಂದು ವೀರ್ಯಾಣು, ಇವೆರಡರಿಂದ ಒಂದೇ ಅಣು ಇರೋದು. ಆ ಒಂದು ಅಣು ಅದೆಷ್ಟೆಲ್ಲ ವೈವಿಧ್ಯಮಯವಾದಂತಹ ಅಣುಗಳಿರುವಂಥ ಜೀವಕೋಶಗಳಿರುವಂಥ ಒಂದು ಮನುಷ್ಯನನ್ನು ಸೃಷ್ಟಿ ಮಾಡುತ್ತೆ ಅನ್ನೋದನ್ನ ಯೋಚನೆ ಮಾಡಿದಾಗ ನಿಜವಾಗ್ಲೂ ಇದೊಂದು ಅದ್ಭುತ ಅಂತ ಅನ್ಸೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಒಂದೇ ಅಣು ಇರುತ್ತೆ, ಅದನ್ನು ವಿಜ್ಞಾನದಲ್ಲಿ ನಾವು ಬಹಳ ವಿಸ್ತಾರವಾಗಿ ಓದ್ತೀವಿ, ಎಂಬ್ರಿಯಾಲಜಿನಲ್ಲಿ ಬಹಳ ವಿಸ್ತಾರವಾಗಿ ಓದ್ತೀವಿ. ಮೊದಲು ಒಂದಿರುತ್ತೆ, ಆಮೇಲೆ ಎರಡಾಗತ್ತೆ, ಆ ಎರಡಿದ್ದು ನಾಲ್ಕಾಗತ್ತೆ, ನಾಲ್ಕಿದ್ದು ಎಂಟಾಗತ್ತೆ, ಆಮೇಲೆ 16 ಆಗತ್ತೆ, ಆಮೇಲೆ 32. ಸೊ ಹೀಗೆ ಡಬಲ್ ಆಗ್ತಾ ಹೋಗುತ್ತೆ. ಆ ಒಂದೊಂದು ಹಂತದಲ್ಲೂ ಆ ಒಂದು ವಸ್ತುವಿಗೆ ತನ್ನದೇ ಆದಂಥ ವಿಶೇಷತೆ ಇರುತ್ತೆ. ಮೊದಲಿದ್ದಂಥದ್ದು ಎಲ್ಲದಕ್ಕೂ ಕಾರಣವಾಗ್ತಾ ಹೋಗುತ್ತೆ, ಒಂದೊಂದು ಹಂತದಲ್ಲೂ ಈ ಥರದ್ದು ಬರ್ತಾ ಹೋಗುತ್ತೆ. ಅದು ಒಂದು ರೀತಿಯಲ್ಲಿ ಇಡೀ
ಶಿಶುವಿನ ಬೆಳವಣಿಗೆಗೆ ಕಾರಣ ಅಂತ ನಾವು ಅನ್ಕೋಬಹುದು.

0: ಈಗ ನಾವು ಚಿಕಿತ್ಸಾ ದೃಷ್ಟಿಯಿಂದ ಕೂಡ ಈ ತರದ ಜೀವಕೋಶಗಳು ಇರ್ತವ ಅನ್ನೋದನ್ನ ಹುಡುಕೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಆ ತರದ ಜೀವಕೋಶ ಯಾವ ತರದ್ದು? ಒಂದು ಅಣುವಿನಿಂದ ಇಡೀ ಶಿಶು ಬೆಳಿಬೇಕು.
1: ಹೌದು,
0: ಆ ತರದ್ ನಮ್ ಕೈಗೆ ಸಿಕ್ಬಿಟ್ರೆ ನಾವು ಒಂದು ಶಿಶುನ ಬೆಳೆಸಬಹುದಲ್ವಾ? ಸೊ ಇದು ಆಲೋಚನೆ. ಇನ್ಫ್ಯಾಕ್ಟ್ ಆ ದಿಕ್ಕಿನಲ್ಲಿ ಕೂಡ ಅನೇಕ ಸಂಶೋಧನೆಗಳು ನಡೀತಾ ಇವೆ. ಅದನ್ನ ಪ್ಲೂರಿಪೊಟೆಂಟ್ ಸೆಲ್ಸ್ ಅಂತೀವಿ ಅಥವಾ ಸ್ಟೆಮ್ ಸೆಲ್ಸ್ ಅಂತೀವಿ. ಸೊ ಆ ಸ್ಟೆಮ್ ಸೆಲ್ ನಮ್ಮ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಇನ್ನೂ ಇರುತ್ತೆ. ಅದನ್ನ ಹುಡುಕಿ ತೆಗೆದು ಸರಿಯಾದಂತ ರೀತಿಯಲ್ಲಿ ಅದಕ್ಕೆ ಪ್ರಚೋದನೆಯನ್ನ ಕೊಟ್ಟಾಗ ಆ ಪ್ಲೂರಿಪೊಟೆಂಟ್ ಸೆಲ್ ಏನಿರುತ್ತೋ ಅದು ನಮ್ಮ ಲಿವರ್ ಸೆಲ್ಸ್, ನಮ್ಮ ಯಕೃತ್ತಿನ ಸೆಲ್ಗಳನ್ನ ಮತ್ತೆ ಸೃಷ್ಟಿ ಮಾಡಬಲ್ಲದು, ನಮ್ಮ ಕಿಡ್ನಿ ಸೆಲ್ಸ್ ಅನ್ನ ಮತ್ತೆ ಸೃಷ್ಟಿ ಮಾಡಬಲ್ಲದು. ಸೊ ಹೀಗೆ ನಮ್ಮ ಚರ್ಮವನ್ನ ಮತ್ತೆ ಸೃಷ್ಟಿ ಮಾಡಬಲ್ಲದು. ಸೊ ಹೀಗೆ ಆ ಪ್ಲೂರಿಪೊಟೆಂಟ್ ಸೆಲ್ ಒಂದು ಇದ್ದದ್ದು ಏನೆಲ್ಲ ಆಗಿ ಮಾರ್ಪಾಡಾಗಬಹುದು ಅನ್ನೋದನ್ನು ಇವತ್ತು ವಿಜ್ಞಾನ ಕಂಡುಹಿಡಿತಾ ಇದೆ. ಸೊ ಅದು ಪ್ರಕೃತಿಯಲ್ಲಿ ಅನೇಕ ರೀತಿಯಲ್ಲಿ ಕಂಡು ಬರ್ತಾ ಇರುವಂತಹ ಒಂದು ಸತ್ಯ. ಅದನ್ನು ನಾವು ಅರ್ಥ ಮಾಡಿಕೊಂಡಾಗ ಪ್ರಕೃತಿಯಲ್ಲಿರುವಂಥ ಈ ಹೊರ ವೈವಿಧ್ಯತೆಗೆ ಒಳ ಏಕತೆ ಇದೆ ಅನ್ನೋದು ನಮಗೆ ಅರ್ಥವಾಗುತ್ತೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 63 ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು. ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸಿಹಿ ಜೇನಿನ ಸವಿ ನೆನಪು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ರವರು.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸಿಹಿ ಜೇನಿನ ಸವಿನೆನಪು ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಬಾಲ್ಯದಲ್ಲಿ ನಮ್ಮ ಮನೆಯ ಸಮೀಪದಲ್ಲಿ ದಟ್ಟವಾದ ಕಾಡು ಇತ್ತು. ಶಾಲೆಗೆ ಬೇಸಿಗೆ ರಜೆ ಬಂತೆಂದರೆ ಕಾಡಿನಲ್ಲಿ ಹಲೆಯುವುದು, ಮರ ಹತ್ತುವುದು, ದೊಡ್ಡ ಮರಗಳಿಂದ ನೇತಾಡುತ್ತಿರುವ ಹಗ್ಗದಂತಹ ಬಳ್ಳಿಯಲ್ಲಿ ನೇತಾಡಿ ಜೋಕಾಲಿ ಆಡುವುದು, ಕಾಡಿನಲ್ಲಿ ಸಿಗುವ ನೇರಳೆ, ಪನ್ನೇರಳೆ, ಮಾವು, ಹಲಸು, ಬೆಮ್ಮರಲು, ಕಲ್ಲು ಸಂಪಿಗೆ ಇತ್ಯಾದಿ ಹಣ್ಣು ಹಂಪಲು ಕೊಯ್ದು ತಂದು ಎಲ್ಲರಿಗೂ ಹಂಚಿ ತಿನ್ನುವುದು, ಹಾಗೂ ಹುತ್ತದಲ್ಲಿ ಅಥವಾ ಮರದ ಪೊಟರೆಯಲ್ಲಿ ಕಟ್ಟಿರುವ ಜೇನುಗೂಡನ್ನು ಹುಡುಕುವುದು ನಮ್ಮ ದಿನಚರಿಯ ಒಂದು ಭಾಗವಾಗಿತ್ತು. ಜೇನಿನಲ್ಲಿ ಹಲವಾರು ಪ್ರಭೇದಗಳಿವೆ. ಹೆಜ್ಜೇನು ಅಂದರೆ ಎತ್ತರದ ದೊಡ್ಡ ಮರದ ಕೊಂಬೆಯ ಮೇಲೆ ನೇತಾಡುತ್ತಿರುವ ಜೇನು. ಇನ್ನು ಅದಕ್ಕಿಂತ ಸ್ವಲ್ಪ ಚಿಕ್ಕ ಗಾತ್ರದ ಹುಳಗಳು ಮರದ ಪೊಟರೆ ಅಥವಾ ದರೆಯ ನೀರು ನುಗ್ಗದಂತಹ ಹುತ್ತದಲ್ಲಿ ಕಟ್ಟುವ ತೊಡವೆ ಜೇನು. ಇನ್ನು ಚಿಕ್ಕ ಹುಳುಗಳು ಗಿಡದ ಕೊಂಬೆಯ ಮೇಲೆ ಗೂಡು ಕಟ್ಟುವ ಕೋಲು ಜೇನು. ಹೂವಿನ ಗಿಡದಂತಹ ಸಣ್ಣ ಪುಟ್ಟ ಗಿಡಗಳಲ್ಲಿ ಕಟ್ಟುವ ಅಂಗಯಗಲದ ಹಲ್ಲೆಯ ಶಿಬ್ಬಲು ಜೇನು ಇತ್ಯಾದಿ ಪ್ರಭೇದಗಳಿವೆ. ಅವುಗಳೆಲ್ಲ ಅತ್ಯಂತ ಸಿಹಿ ಹಾಗೂ ಹೆಚ್ಚು ಜೇನುತುಪ್ಪ ಸಿಗುವುದು ಮರದ ಪೊಟರೆ ಅಥವಾ ಮಣ್ಣಿನ ಬಿಲದಲ್ಲಿ ಕಟ್ಟುವ ತುಡವೆ ಜೇನಿನಲ್ಲಿ. ಈ ತುಡವೆ ಜೇನನ್ನೇ ಜೇನು ಪೆಟ್ಟಿಗೆಗಳಲ್ಲಿ ಕೂರಿಸಿ ಜೇನು ಸಾಕಾಣಿ ಮಾಡುತ್ತಾರೆ. ಬೆಳಗಿನ ಎಳೆ ಬಿಸಿಲಿನಲ್ಲಿ ಈ ಜೇನು ಹುಳುಗಳು ಗೂಡಿನಿಂದ ಹೊರಟು ಸಂಜೆಯ ಇಳಿ ಬಿಸಿಲಿನಲ್ಲಿ ಗೂಡು

ಇರುತ್ತವೆ. ಆದ್ದರಿಂದ ನಾವು ಬೆಳಗಿನ ಬಿಸಿಲಿನಲ್ಲಿ ಜೇನು ಹುಡುಕಲು ಕಾಡಿಗೆ ಹೊರಡುತ್ತಿದ್ದೇವೆ. ಜೇನು ಹುಳುಗಳ ಜೇಂಕಾರದ ಶಬ್ದವನ್ನು ಅನುಸರಿಸಿ ಮರದ ಪಟರೆ ದರಿಯ ಬದುಗಳಲ್ಲಿ ರಂಧ್ರಗಳನ್ನೇ ಗಮನಿಸುತ್ತಾ ಹುಡುಕುತ್ತಿದ್ದವು. ಈ ರೀತಿ ದಟ್ಟವಾದ ಕಾಡಿನ ನಡುವೆ ಯಾವುದೋ ಗಿಡಗಂಟಿ ಸತ್ತು ಗೊಂದಿಯಲ್ಲಿ ಜೇನು ಕಾಣಿಸಿದರೆ ಆ ಜಾಗವನ್ನು ನೆನಪಿಟ್ಟುಕೊಂಡು ಹಿಂತಿರುಗುತ್ತಿದ್ದೆವು. ಜೇನು ಕೀಳುವಲ್ಲಿ ಪರಿಣಿತಿ ಹೊಂದಿದ್ದ ನೆರೆಮನೆಯವರಾದ ಪದೆ ಮೀಸಿಯ ಕೃಷ್ಣಮೂರ್ತಿ ಭಟ್ಟರಿಗೆ ಇದನ್ನು ತಿಳಿಸುತ್ತಿದ್ದೆವು. ಮೀಸೆ ಭಟ್ಟರೆಂದೇ ಖ್ಯಾತರಾಗಿದ್ದ ಅವರನ್ನು ನಾವು ಕಿಟ್ಟಣ್ಣ ಎಂದು ಕರೆಯುತ್ತಿದ್ದೆವು. ಅವರು ಸಣ್ಣ ಕೋಲು ಜೇನಿನಿಂದ ಬೃಹತ್ ಮರದ ಕೊಂಬೆಯಲ್ಲಿ ನೇತಾಡುವ ದೊಡ್ಡ ಹೆಜ್ಜೇನಿನವರೆಗೆ ಯಾವ ಜೇನನ್ನಾದರೂ ಒಂದು ಹುಳದಿಂದಲೂ ಮೈಮೇಲೆ ಕಚ್ಚಿಸಿಕೊಳ್ಳದೆ ಚಾಣಾಕ್ಷತೆಯಿಂದ ಜೇನು ಕೀಳುವ ಕಲೆಯನ್ನು ಕರಗತ ಮಾಡಿಕೊಂಡಿದ್ದರು. ಕಿಟ್ಟಣ್ಣ ಕೈಯಲ್ಲೊಂದು ಕತ್ತಿ ಹಿಡಿದು ಬರುತ್ತಿದ್ದರು. ಕಿರುಬೆರಳು ಮತ್ತು ಉಂಗುರದ ಬೆರಳಿನ ಮಧ್ಯೆ ಬೀಡಿ ಸಿಕ್ಕಿಸಿಕೊಂಡು ಒಂದು ಬಾರಿ ಜೋರಾಗಿ ದಮ್ಮಿಳಿದುಕೊಂಡು ಜೇನಿನ ಪಟರಿಗೆ ಮುಖ ಮಾಡಿ ನಿಧಾನವಾಗಿ ಹೊಗೆ ಬಿಟ್ಟರೆಂದರೆ ಜೇನು ಹುಳುಗಳು ಮಂತ್ರಮುಗ್ಧರಾದರಂತೆ ಬದಿಗೆ ಸರಿಯುತ್ತಿದ್ದವು, ಇಲ್ಲವೇ ಗೂಡಿನಿಂದ ಹೊರಕ್ಕೆ ಹಾರಿ ಬಂದು ಅಲ್ಲೇ ಸುತ್ತು ಬರುತ್ತಿದ್ದವು. ನಾವುಗಳು ಜೇನು ಹುಳುಗಳು ನಮಗೆ ಕಚ್ಚಿದರೆ ಏನು ಮಾಡುವುದೆಂಬ ಭಯದಿಂದ ಸ್ವಲ್ಪ ಅಂತರ ಕಾಯ್ದುಕೊಂಡು ನೋಡುತ್ತಾ ನಿಂತಿರುತ್ತಿದ್ದೆವು. ಆದರೆ ಅವು ಎಂದು ನಮ್ಮನ್ನು ಕಚ್ಚುತ್ತಿರಲಿಲ್ಲ. ಅನಂತರ ಅವರು ಹುಳುಗಳು ಒಳಕ್ಕೆ ಹೋಗುವ ರಂಧ್ರವನ್ನು ಮುಂಗೈ ತೋರುವಷ್ಟು ದೊಡ್ಡದಾಗಿ ಕತ್ತಿಯಿಂದ ಕೆತ್ತಿ ನಿಧಾನವಾಗಿ ಆ ತೂತಿನೊಳಗೆ ಕೈಯಾಕಿ ಜೇನು ಹಲ್ಲೆ ತೆಗೆಯುತ್ತಿದ್ದರು. ಹಾಗೆ ತೆಗೆಯುವಾಗ ಹುಳುಗಳ ಮೊಟ್ಟೆ ಮರಿಗಳಿರುವ ಹಲ್ಲೆಗಳನ್ನು ಹಲ್ಲೆ ಬಿಡುತ್ತಿದ್ದರು. ತುಪ್ಪವಿರುವ ಹಲ್ಲೆಯನ್ನು ತೆಗೆಯುವಾಗ ಹುಳುಗಳು ಹಲ್ಲೆಯ ಮೇಲೂ ಮುಂಗೈ ಮೇಲೂ ಹರಿದಾಡುತ್ತಿದ್ದವು. ಈ ಹುಳುಗಳನ್ನು ಉಫ್ ಎಂದು ಬಾಯಿಂದ ಓದುತ್ತಾ ನಿಧಾನವಾಗಿ ಸವರಿ ಓಡಿಸಿ ಜೇನುತುಪ್ಪ ಸುರಿಯುತ್ತಿರುವ ಹಲ್ಲೆಯನ್ನು ನಮಗೆ ಕೊಡುತ್ತಿದ್ದರು. ಅವುಗಳನ್ನು ಪಾತ್ರೆಯೊಳಗೆ ಸಂಗ್ರಹಿಸಿ ಮನೆಗೆ ತಂದು ಕೇಕನ್ನು ಕತ್ತರಿಸುವಂತೆ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಎಲ್ಲರಿಗೂ ಹಂಚಿಕೊಂಡು ಹಗಿದು ತಿಂದು ಮೇಣವನ್ನು ತುಪ್ಪುತ್ತಿದ್ದೆವು. ಕಬ್ಬಿನ ಚೂರನ್ನು ಹಗಿದು ರಸ ಹೀರುವಂತೆ ಆಗತಾನೆ ಗೂಡಿನಿಂದ ತೆಗೆದ ಹಲ್ಲೆಯನ್ನು ಹಗಿದು ಜೇನುತುಪ್ಪ ಸವಿಯುವುದರಲ್ಲಿರುವ ತೃಪ್ತಿ ಅನಿರ್ವಾಚನೀಯ. ಉಳಿದ ಜೇನುತುಪ್ಪವನ್ನು ಅದನ್ನು ಹಿಂಡಿ ಸಂಗ್ರಹಿಸಿಟ್ಟು ದೋಸೆಗೆ ಅಥವಾ ಅಕ್ಕಿ ರೊಟ್ಟಿಗೆ ಸವರಿಕೊಂಡು ತಿನ್ನುತ್ತಿದ್ದೆವು. ಒಮ್ಮೆ ನಮ್ಮ ಮನೆ ಸಮೀಪ ಒಂದು ಹಲಸಿನ ಮರದ ಬೇರಿನ ಬುಡದ ಸಣ್ಣ ಪಟರಿಯಲ್ಲಿ ಒಂದು ತುಡವೆ ಜೇನು ಕಾಣಿಸಿತು. ತಕ್ಷಣ ಕಿಟ್ಟಣ್ಣ ಅವರನ್ನು ಕರೆದುಕೊಂಡು ಬರಲು ಅವರ ಮನೆಗೆ ಓಡಿದೆವು. ಆ ದಿನ ಅವರು ಊರಲ್ಲಿ ಇರಲಿಲ್ಲ. ನಮ್ಮ ಆತುರವನ್ನು ಕಂಡ ನಮ್ಮ ತಂದೆಯವರು ಜೇನು ಕೀಳುವ ಅನುಭವವಿಲ್ಲದಿದ್ದರೂ ಯಾಕೆ ಪ್ರಯತ್ನಿಸಬಾರದೆಂದು ತೀರ್ಮಾನಿಸಿ ಕುಡುಗೋಲು ಹಿಡಿದು ನಮ್ಮ ಜೊತೆ ಬಂದರು. ನಮ್ಮ ತಂದೆ ಬೀಡಿ ಸೇದುದವರಲ್ಲ. ಆದ್ದರಿಂದ ಜೇನು ಗೂಡಿಗೆ ಹೊಗೆ ನುಗ್ಗಿಸಲು ಒಂದು ಹಳೆಯ ಬಟ್ಟೆಯ ಬತ್ತಿಯ ತುದಿಗೆ ಬೆಂಕಿ ಹೊತ್ತಿಸಿ ಹಲಸಿನ ಮರದ ಬೊಡ್ಡೆಯಲ್ಲಿದ್ದ ಸಣ್ಣ ಪಟರೆಗೆ ಹೊಗೆ ಹಾಕಿ ಕತ್ತಿಯಿಂದ ಕೊಚ್ಚಲು ಆರಂಭಿಸಿದರು. ಒಮ್ಮೆಲೆ ರೊಚ್ಚಿಗೆದ್ದು ಹೊರಗೆ ಬಂದ ಜೇನು ಹುಳುಗಳು ಎಲ್ಲರನ್ನು ಕಚ್ಚಲು ಆರಂಭಿಸಿದವು. ಹೊಗೆ ಹಾಕಿದಷ್ಟು ಹುಳುಗಳ ಆಕ್ರಮಣ ಹೆಚ್ಚಾಯಿತು. ಅವುಗಳಿಂದ ತಪ್ಪಿಸಿಕೊಳ್ಳಲು ಬದುಕಿದೆಯ ಬಡ ಜೀವವೇ ಎಂದು ಎಲ್ಲರನ್ನು ಎದ್ದು ಬಿದ್ದು ಓಡಿ ಮನೆ ಸೇರಿದವು. ಎಲ್ಲರಿಗೂ ಒಂದೆರಡು ಹುಳುಗಳಿಂದ ಕಚ್ಚಿಸಿಕೊಂಡ ಅನುಭವವಾಯಿತು. ಆ ದಿನವಿಡೀ ಅತ್ತ ಹೋಗುವುದಕ್ಕೆ ಧೈರ್ಯವಾಗಲಿಲ್ಲ. ಮರುದಿನ ಕಿಟ್ಟಣ್ಣನವರೇ ಬಂದು ಬೀಡಿ ಹೊಗೆ ಊದಿಬಿಟ್ಟಾಗ ಮಂತ್ರಮುಗ್ಧರಾದಂತೆ ಹುಳುಗಳು ಪಕ್ಕಕ್ಕೆ ಸರಿದು ಅವಕಾಶ ಮಾಡಿಕೊಟ್ಟರು. ಜೇನು ತುಪ್ಪದೊಂದಿಗೆ ಮನೆಗೆ ಹಿಂತಿರುಗಿದೆವು. ಜೇನು ಹುಳುಗಳ ಸ್ನೇಹ ಗಳಿಸಿ ನಮ್ಮ ಮೇಲೆ ನಂಬಿಕೆ ಬರುವಂತೆ ಮಾಡಿ ಅವುಗಳಿಗೆ ಹಾನಿಯುಂಟು ಮಾಡದೆ ಜೇನು ಕೀಳುವುದು ಒಂದು ಅದ್ಭುತ ಕಲೆ ಎಂಬುದು ಅಂದು ನಮಗೆ ಅರಿವಾಗಿತ್ತು. ಪ್ರಿಯ ಕೇಳುಗರೇ, ಕೇಳದಲ್ಲಷ್ಟೊತ್ತು ಸಿಹಿ ಜೇನಿನ ಸವಿನೆನಪು ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತಾರೆ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸಿಹಿ ಜೇನಿನ ಸವಿ ನೆನಪು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 2/7/2026 ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೇಗಿದೆ? ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ನಾಗೇಶ್ ಡಿ ಎಂ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ತುಷಾರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು. ಮಧ್ಯಾಹ್ನ 2ರಿಂದ ಸಂಜೆ 5ರವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ಯೋಗನಾಥ್ ರವರು ದಂತ ಬೇರುನಾಳ ಚಿಕಿತ್ಸಾ ತಜ್ಞರು. ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ದೆಹಲಿಯಲ್ಲಿ ಇಂದು ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆ, ಉಭಯ ಪ್ರಧಾನಿಗಳಿಂದ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಕುರಿತು ಪರಿಶೀಲನೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅಧ್ಯಕ್ಷತೆಯಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕೆ ಉನ್ನತ ಮಟ್ಟದ ಸಭೆ. ಸಂಭಾವ್ಯ ಉಲ್ಬಣ ತಡೆಗೆ ರಾಜ್ಯಗಳಿಗೆ ಕಟ್ಟುನಿಟ್ಟಿನ ಸೂಚನೆ. ವಾರ್ಷಿಕ ಅಮರನಾಥ ಯಾತ್ರೆಯ ಮೊದಲ ಯಾತ್ರಾರ್ಥಿಗಳ ತಂಡಕ್ಕೆ ಇಂದು ಹಸಿರು ನಿಶಾನೆ. 57 ದಿನಗಳ ವಾರ್ಷಿಕ ತೀರ್ಥಯಾತ್ರೆ ನಾಳೆ ಅಧಿಕೃತ ಆರಂಭ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಅಂತಿಮ 16ರ ಘಟ್ಟಕ್ಕೆ ಬೆಲ್ಜಿಯಂ ಇಂಗ್ಲೆಂಡ್ ಮುನ್ನಡೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಇಂದು ಜಪಾನಿನ ಪ್ರಧಾನಿ ಸನಾಯ ತಕೈಚಿ ಅವರೊಂದಿಗೆ ವಾರ್ಷಿಕ ಶೃಂಗಸಭೆ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಶೃಂಗಸಭೆಯು ದ್ವಿಪಕ್ಷೀಯ ಸಹಕಾರದ ಸಂಪೂರ್ಣ ಆಯಾಮವನ್ನು ಪರಿಶೀಲಿಸಲು ಮತ್ತು ಬಲಪಡಿಸಲು ಮತ್ತು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಎರಡೂ ಕಡೆಯವರಿಗೆ ಅವಕಾಶವನ್ನು ಒದಗಿಸುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಪ್ರಧಾನಿ ತಕೈಚಿ ನಡುವಿನ ಮಾತುಕತೆಯ ನಂತರ ಹಲವಾರು ತಿಳುವಳಿಕೆ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳುವ ನಿರೀಕ್ಷೆ ಇದೆ. ಜಪಾನ್ ಪ್ರಧಾನಿ 3 ದಿನಗಳ ಭಾರತ ಪ್ರವಾಸಕ್ಕಾಗಿ ನಿನ್ನೆ ಸಂಜೆ ನವದೆಹಲಿಗೆ ಆಗಮಿಸಿದರು. ಇದು ಪ್ರಧಾನಮಂತ್ರಿ ತಕೈಚಿ ಅವರ ಮೊದಲ ಅಧಿಕೃತ ಭಾರತ ಭೇಟಿಯಾಗಿದೆ. ಭಾರತ ಮತ್ತು ಜಪಾನ್ ನಡುವಿನ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮುಂದುವರಿಸುವಲ್ಲಿ ಈ ಭೇಟಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಆರ್ಥಿಕ ಭದ್ರತೆಯು ಸಂಬಂಧದ ಪ್ರಮುಖ ಆಧಾರ ಸ್ತಂಭವಾಗಿ ಹೊರಹೊಮ್ಮಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಭಾರತ ಜಪಾನ್ ವಿಶೇಷ ವ್ಯೂಹಾತ್ಮಕ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಆಳಗೊಳಿಸುವ ವ್ಯಾಪಕ ಶ್ರೇಣಿಯ ಚರ್ಚೆಯನ್ನು ಎದುರು ನೋಡುತ್ತಿದ್ದೇನೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಜಪಾನ್ ಪ್ರಧಾನಿ ಭಾರತಕ್ಕೆ ಭೇಟಿ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಪ್ರಧಾನಿ, ಮೊದಲ ಬಾರಿಗೆ ಭಾರತಕ್ಕೆ ಭೇಟಿ ನೀಡುತ್ತಿರುವಾಗ ಜಪಾನ್ ಪ್ರಧಾನಿಗೆ ಆತಿಥ್ಯ ನೀಡಲು ಸಂತೋಷವಾಗಿದೆ ಎಂದು ಅವರು ಹೇಳಿದ್ದಾರೆ. ಭಾರತ ಮತ್ತು ಜಪಾನ್ ತಮ್ಮ ಜಂಟಿ ಪ್ರಯತ್ನಗಳ ಮೂಲಕ ಇಂಡೋ ಪೆಸಿಫಿಕ್ ಮತ್ತು ಅದರಾಚೆಗೆ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಯನ್ನು ಮುಂದುವರಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾ ಉಪಕ್ರಮವು ಆಡಳಿತವನ್ನು ಮರು ವ್ಯಾಖ್ಯಾನಿಸಿದೆ, ನಾಗರಿಕರನ್ನು ಸಬಲೀಕರಣಗೊಳಿಸಿದೆ ಮತ್ತು ಸರ್ವತೋಮುಖ ಅಭಿವೃದ್ಧಿಯನ್ನು ವೇಗಗೊಳಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾ ಉಪಕ್ರಮಕ್ಕೆ 11 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಬಡವರು ಮತ್ತು ಹಿಂದುಳಿದವರನ್ನು ಸಬಲೀಕರಣಗೊಳಿಸುವಲ್ಲಿ ಮತ್ತು ನಾಗರಿಕರಿಗೆ ಜೀವನವನ್ನು ಸುಲಭಗೊಳಿಸುವಲ್ಲಿ ಈ ಉಪಕ್ರಮ ಪ್ರಮುಖ ಪಾತ್ರ ವಹಿಸಿದೆ ಎಂದು ಹೇಳಿದರು. ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ವಿಸ್ತರಣೆಯಿಂದ ಡಿಜಿಟಲ್ ವಹಿವಾಟುಗಳ ಏರಿಕೆಯವರೆಗೆ ಈ ಉಪಕ್ರಮದ ಅಭೂತಪೂರ್ವ ಯಶಸ್ಸು ಭಾರತದತ್ತ ಜಾಗತಿಕ ಗಮನವನ್ನು ಸೆಳೆದಿದೆ ಎಂದು ಪ್ರಧಾನಿ ಹೇಳಿದರು. ತಡೆರಹಿತ ಡಿಜಿಟಲ್ ಪಾವತಿಗಳು ಮತ್ತು ನೇರ ಹಣಕಾಸು ವರ್ಗಾವಣೆಗಳು ಪಾರದರ್ಶಕತೆಯೊಂದಿಗೆ ಫಲಾನುಭವಿಗಳನ್ನು ತಲುಪುತ್ತಿವೆ. ಡಿಜಿಟಲ್ ಇಂಡಿಯಾ ಭಾರತದ ಎಲ್ಲಾ ಪ್ರದೇಶಗಳಿಗೆ, ವಿಶೇಷವಾಗಿ ಹಳ್ಳಿಗಳಿಗೆ ನಾವೀನ್ಯತೆಯನ್ನು ಕೊಂಡೊಯ್ದಿದೆ. ಈ ಉಪಕ್ರಮವು ಶಿಕ್ಷಣ, ಆರೋಗ್ಯ ರಕ್ಷಣೆ, ಕೃಷಿ, ವಾಣಿಜ್ಯ ಮತ್ತು ಸಾರ್ವಜನಿಕ ಸೇವಾ ವಿತರಣೆಯನ್ನು ಬಲಪಡಿಸಿದೆ ಎಂದು ಪ್ರಧಾನಿ ನರೇಂದ್ರ

0: ಮೋದಿ ಪ್ರತಿಪಾದಿಸಿದರು. ಕೇಂದ್ರ ಆರೋಗ್ಯ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರ ಅಧ್ಯಕ್ಷತೆಯಲ್ಲಿ ಡೆಂಗ್ಯೂ ಸನ್ನದ್ಧತೆ ಕುರಿತು ನಿನ್ನೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಆರೋಗ್ಯ ಸಚಿವರು, ರಾಜ್ಯ ಮತ್ತು ಪುರಸಭೆ ಸಂಸ್ಥೆಗಳು ತಮ್ಮ ಸಿದ್ಧತೆಯನ್ನು ಸ್ಪಷ್ಟವಾಗಿ ಪ್ರದರ್ಶಿಸುವ ಮೂಲಕ ಯಾವುದೇ ಸಂಭಾವ್ಯ ಉಲ್ಬಣವನ್ನು ಪೂರ್ವಭಾವಿಯಾಗಿ ತಡೆಗಟ್ಟಲು ಸಿದ್ಧರಾಗಿರುವಂತೆ ಸೂಚನೆ ನೀಡಿದರು. ಜಾಗೃತಿ ಮತ್ತು ತಡೆಗಟ್ಟುವ ಪ್ರಯತ್ನಗಳಲ್ಲಿ ವಾರ್ಡ್ ಆಯುಕ್ತರು, ಚುನಾಯಿತ ಪ್ರತಿನಿಧಿಗಳು ಮತ್ತು ನಿವಾಸಿ ಕಲ್ಯಾಣ ಸಂಘಗಳನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತೆ ಅವರು ರಾಜ್ಯಗಳಿಗೆ ಕರೆ ನೀಡಿದರು. ಇದೇ ವೇಳೆ ರಾಷ್ಟೀಯ ಡೆಂಗ್ಯೂ ಸನ್ನಿವೇಶ ಮತ್ತು ರಾಷ್ಟ ರಾಜಧಾನಿಗೆ ವಿಶೇಷ ಒತ್ತು ನೀಡಿ ದೇಶದಾದ್ಯಂತ ಕೈಗೊಂಡ ಸನ್ನದ್ಧತೆ ಕ್ರಮಗಳ ಬಗ್ಗೆ ಆರೋಗ್ಯ ಸಚಿವರಿಗೆ ವಿವರಿಸಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಇಂದು ಬೆಳಗ್ಗೆ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ವಾರ್ಷಿಕ ಅಮರನಾಥ ಯಾತ್ರೆಯ ಮೊದಲ ತಂಡದ ಯಾತ್ರಾರ್ಥಿಗಳ ಮೊದಲ ತಂಡಕ್ಕೆ ಹಸಿರು ನಿಶಾನೆ ತೋರಿದರು. 57 ದಿನಗಳ ವಾರ್ಷಿಕ ತೀರ್ಥಯಾತ್ರೆಯು ನಾಳೆ ಅಧಿಕೃತವಾಗಿ ಕಾಶ್ಮೀರದ ಅವಳಿ ಮಾರ್ಗಗಳಲ್ಲಿ ಪ್ರಾರಂಭವಾಗಲಿದ್ದು 28 ಮುಕ್ತಾಯಗೊಳ್ಳಲಿದೆ. ಯಾತ್ರಾರ್ಥಿಗಳ ಮೊದಲ ಬೆಂಗಾವಲು ಪಡೆಯನ್ನು ಬಿಗಿ ಭದ್ರತೆಯಲ್ಲಿ ಮುಂಜಾನೆ ಜಮ್ಮುವಿನಿಂದ ರವಾನಿಸಲಾಯಿತು. ಅನಂತನಾಗ್ ಜಿಲ್ಲೆಯ ಸಾಂಪ್ರದಾಯಿಕ 48 ನನ್ವಾನ್ ಪಹಲ್ಗಾಮ್ ಮಾರ್ಗ ಮತ್ತು ಗಂದೇರ್ಬಾಲ್ ಜಿಲ್ಲೆಯ 14 ಬಲ್ತಾಲ್ ಮಾರ್ಗದ ಮೂಲಕ ಯಾತ್ರೆ ನಡೆಯುತ್ತದೆ. ಹೈ ರೆಸಲ್ಯೂಷನ್ ಸಿಸಿಟಿವಿ ಕ್ಯಾಮೆರಾಗಳು ಮತ್ತು RFID ಟ್ರ್ಯಾಕಿಂಗ್ನೊಂದಿಗೆ ಬಹು ಹಂತದ ಭದ್ರತಾ ಗ್ರಿಡ್ ಜಾರಿಯಲ್ಲಿದೆ. ಯಾತ್ರಿಕರು ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯಲ್ಲಿ ಪ್ರತ್ಯೇಕವಾಗಿ ಪ್ರಯಾಣಿಸಬೇಕು. ಯಾತ್ರಾ ಸಂಚಾರಕ್ಕೆ ಮೊಘಲ್ ರಸ್ತೆ ಮತ್ತು ದಾರ್ ರಸ್ತೆಯಂತಹ ಪರ್ಯಾಯ ಮಾರ್ಗಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಆನ್ಲೈನ್ ಮತ್ತು ಆಫ್ಲೈನ್ ನೋಂದಣಿಗಳೆರಡೂ ಸಕ್ರಿಯವಾಗಿದ್ದು, ಯಾತ್ರೆ ಪ್ರಾರಂಭವಾಗುವ ಮೊದಲು ಸುಮಾರು 400,000 ಯಾತ್ರಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ಮುಂಬರುವ August 15 ನಡೆಯಲಿರುವ ಡಿಜಿ ರೋವರ್ GNSS ವಿಶೇಷ ಭೂಮಾಪನ ಅಭಿಯಾನವನ್ನು ಉತ್ತರ ಪ್ರದೇಶ ಸರ್ಕಾರ ರಾಜ್ಯದಾದ್ಯಂತ ಪ್ರಾರಂಭಿಸಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸಹರಾನ್ಪುರದಲ್ಲಿ ಈ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ಅಭಿಯಾನದ ಸಮಯದಲ್ಲಿ ಪ್ರತಿ ತಹಸೀಲ್ನಲ್ಲಿ ಭೂಗಡಿ ಗುರುತಿಸುವಿಕೆ ಮತ್ತು ಅಳತೆಗೆ ಸಂಬಂಧಿಸಿದ ಎಲ್ಲಾ ಬಾಕಿ ಇರುವ ಪ್ರಕರಣಗಳನ್ನು ಸುಧಾರಿತ ಡಿಜಿ ರೋವರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಪರಿಹರಿಸುವುದು ಅಭಿಯಾನದ ಪ್ರಮುಖ ಗುರಿಯಾಗಿದೆ. ವಾಟ್ಸ್ಆಪ್ನಲ್ಲಿ ಯೂಸರ್ ನೇಮ್ ವೈಶಿಷ್ಟ್ಯವನ್ನು ಬಿಡುಗಡೆ ಮಾಡುವ ಕುರಿತು ಕೇಂದ್ರ ಸರ್ಕಾರ ಮೆಟಾಗೆ ನೋಟಿಸ್ ನೀಡಿದೆ. ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯವು 3 ದಿನಗಳಲ್ಲಿ ಯೂಸರ್ ನೇಮ್ ವೈಶಿಷ್ಟ್ಯದ ಕುರಿತು ವಿವರವಾದ ವಿವರಣೆಯನ್ನು ನೀಡುವಂತೆ ಮೆಟಾಗೆ ನಿರ್ದೇಶಿಸಿದೆ ಎಂದು ಮೂಲಗಳು ತಿಳಿಸಿವೆ. ಈ ವಿಷಯದ ಕುರಿತು ಸಮಾಲೋಚನೆ ಮುಗಿಯುವವರೆಗೆ ಯೂಸರ್ ನೇಮ್ ವೈಶಿಷ್ಟ್ಯವನ್ನು ಬಿಡುಗಡೆ ಮಾಡದಂತೆ ಸಚಿವಾಲಯವು ಮೆಟಾಗೆ ನಿರ್ದೇಶನ ನೀಡಿದೆ. ಅಮೆರಿಕ, ಮೆಕ್ಸಿಕೋ ಮತ್ತು ಕೆನಡಾ ಜಂಟಿ ಆತಿಥ್ಯದಲ್ಲಿ ನಡೆಯುತ್ತಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ 32 ಸುತ್ತಿನ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವು 3-2 ಗೋಲುಗಳ ಅಂತರದಿಂದ ಸೆನೆಗಲ್ ತಂಡವನ್ನು ಮಣಿಸಿ 16 ಸುತ್ತಿಗೆ ಅರ್ಹತೆ ಪಡೆದಿದೆ. ಯೂರಿ ಟೈಲಮೆನ್ಸ್ 125 ನಿಮಿಷದಲ್ಲಿ ಪೆನಾಲ್ಟಿ ಮೂಲಕ ಗೋಲ್ ಗಳಿಸಿ ಬೆಲ್ಜಿಯಂ ತಂಡಕ್ಕೆ 3-2 ಗೋಲುಗಳಿಂದ ನಾಟಕೀಯ ಗೆಲುವು ತಂದುಕೊಟ್ಟರು. ಇದರೊಂದಿಗೆ ಬೆಲ್ಜಿಯಂನ ಅಜೇಯ ಓಟ 17 ಪಂದ್ಯಗಳಿಗೆ ವಿಸ್ತರಿಸಿದೆ. ಬೆಲ್ಜಿಯಂ ತಂಡವು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅಮೆರಿಕ ಮತ್ತು ಬೋಸ್ನಿಯಾ ಮತ್ತು ಹರ್ಜೆಗೋವಿನ ಪಂದ್ಯದ ವಿಜೇತರನ್ನು ಎದುರಿಸಲಿದೆ. ಕ್ಯಾಲಿಫೋರ್ನಿಯಾದಲ್ಲಿ ಸಹ ಆತಿಥೇಯ ಯುಎಸ್ ಮತ್ತು ಬೋಸ್ನಿಯಾ ಮತ್ತು ಹರ್ಜೆಗೋವಿನ ನಡುವೆ ಮತ್ತೊಂದು ಸುತ್ತಿನ 32 ಪಂದ್ಯ ನಡೆಯಲಿದೆ. ಅಟ್ಲಾಂಟಾದಲ್ಲಿ ಕಳೆದ ರಾತ್ರಿ ನಡೆದ 32 ಸುತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೊ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿ ಪ್ರೀ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಹ್ಯಾರಿಕೇನ್ ಅಂತಿಮ 15 ನಿಮಿಷಗಳಲ್ಲಿ 2 ಗೋಲುಗಳಿಸಿ ಜಯದ ರೂವಾರಿ ಅನಿಸಿದರು. July 6 ನಡೆಯಲಿರುವ 16 ಸುತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಸಹ ಆತಿಥೇಯ ಮೆಕ್ಸಿಕೋ ತಂಡವನ್ನು ಎದುರಿಸಲಿದೆ.

0: ಚೆಸ್ಟರ್ ಲೇ ಸ್ಟ್ರೀಟ್ನಲ್ಲಿ ಕಳೆದ ರಾತ್ರಿ ನಡೆದ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯವು ಮಳೆಯಿಂದಾಗಿ ರದ್ದಾಯಿತು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಭಾರತ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 189 ರನ್ ಗಳಿಸಿತ್ತು. ಟಿ20 ಸರಣಿಯ ನಂತರದ ಪಂದ್ಯ ಇದೇ ಶನಿವಾರ ಮ್ಯಾಂಚೆಸ್ಟರ್ನಲ್ಲಿ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿಯಲ್ಲಿ ಇಂದು ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆ, ಉಭಯ ಪ್ರಧಾನಿಗಳಿಂದ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಕುರಿತು ಪರಿಶೀಲನೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅಧ್ಯಕ್ಷತೆಯಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕೆ ಉನ್ನತ ಮಟ್ಟದ ಸಭೆ, ಸಂಭಾವ್ಯ ಉಲ್ಬಣ ತಡೆಗೆ ರಾಜ್ಯಗಳಿಗೆ ಕಟ್ಟುನಿಟ್ಟಿನ ಸೂಚನೆ. ವಾರ್ಷಿಕ ಅಮರನಾಥ ಯಾತ್ರೆಯ ಮೊದಲ ಯಾತ್ರಾರ್ಥಿಗಳ ತಂಡಕ್ಕೆ ಇಂದು ಹಸಿರು ನಿಶಾನೆ. 57 ದಿನಗಳ ವಾರ್ಷಿಕ ತೀರ್ಥಯಾತ್ರೆ ನಾಳೆ ಅಧಿಕೃತ ಆರಂಭ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಅಂತಿಮ 16 ಘಟ್ಟಕ್ಕೆ ಬೆಲ್ಜಿಯಂ ಇಂಗ್ಲೆಂಡ್ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ವೈದ್ಯ ವೃತ್ತಿಯ ಅನಾವರಣ ಕುರಿತು ಹೆಚ್ಚಿಕೊಟ್ಟೆ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸೋಮಣ್ಣರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ವೃತ್ತಿ ಸಂತೃಪ್ತಿ ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ.
3: ಯಾವ ವೃತ್ತಿಯು ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ.
2: ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ.
3: ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ.
2: ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ
3: ವೃತ್ತಿ ಸಂತೃಪ್ತಿ.
4: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
5: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜೀವನವೆಂಬ ನದಿಯಲ್ಲಿ ಅನೇಕ ವೃತ್ತಿಗಳ ದೋಣಿಗಳು ಸಾಗುತ್ತವೆ. ಆದರೆ ಕೆಲವು ಮಾತ್ರ ದಡ ಸೇರುತ್ತವೆ. ಇನ್ನು ಕೆಲವು ದಡ ಸೇರುವುದಷ್ಟೇ ಅಲ್ಲದೆ ಮತ್ತೊಬ್ಬರ ಬದುಕಿಗೆ ಆಶಾಕಿರಣವಾಗುತ್ತವೆ. ಅಂತಹ ಒಂದು ಮಹಾನ್ ವೃತ್ತಿಯೇ ವೈದ್ಯ ವೃತ್ತಿ. ವೃತ್ತಿ ಎಂದರೆ ಕೇವಲ ದುಡಿಮೆಯಲ್ಲ, ಅದು ನಮ್ಮ ಬದುಕಿನ ಒಂದು ಮಹತ್ವದ ಭಾಗ. ನಾವು ಮಾಡುವ ಕೆಲಸದಲ್ಲಿ ಸಂತೃಪ್ತಿ ಸಿಕ್ಕಾಗ ಮಾತ್ರ ಜೀವನಕ್ಕೆ ಒಂದು ಅರ್ಥ ಬರುತ್ತದೆ. ಇಂದು ನಾವು ನಮ್ಮ ಸಮಾಜದ ಜೀವನಾಡಿ ಎಂದೇ ಹೇಳಬಹುದಾದ ಒಂದು ವೃತ್ತಿಯ ಬಗ್ಗೆ ಮಾತನಾಡಲು ಹೊರಟಿದ್ದೇವೆ. ಅದುವೇ ವೈದ್ಯ ವೃತ್ತಿ. ಇಂದು ನಮ್ಮ ಅತಿಥಿಯಾಗಿ ನಮ್ಮೊಂದಿಗಿದ್ದಾರೆ HD ಕೋಟೆಯ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸೋಮಣ್ಣರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ವೃತ್ತಿಯಲ್ಲಿನ ಸಂತೃಪ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
6: ತಮಗೂ ಸ್ವಾಗತ.
5: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
6: ನಾನು ಆಕ್ಚುಲಿ ಇದೇ HD ಕೋಟೆ ತಾಲೂಕು, ಈಗಿನ ಸರವೂರು ತಾಲೂಕಿನ ಇಟ್ನಾ ಗ್ರಾಮದವರು, ಮೈಸೂರು ಜಿಲ್ಲೆಯೇ. ನನ್ನ ತಾಯಿ ಮತ್ತು ನನ್ನ ತಂದೆ, ನನ್ನ ತಾಯಿ ಲೇಟ್ ಪುಟ್ಟವೀರಮ್ಮ, ತಂದೆ ಲೇಟ್ ಕರಿಯ ನಾಯಕ. ನಮ್ಮದು ಇಟ್ನಾ ಗ್ರಾಮದಲ್ಲಿ ಪಟೇಲ್ ಲಿಂಗನಾಯಕರು ವಂಶಸ್ಥರು. ನಾವು ಮೊದಲು ಆಕ್ಚುಲಿ ಬಾಲ್ಯದಲ್ಲಿ 1ನೇ ತರಗತಿ ಓದ್ಲಿಕ್ಕೆ ಮೊದಲು ನಾನು ಶಾಲೆಗೆ ಹೋಗಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಯಾಡು ದನ ಮೇಯಿಸೋರ ಜೊತೆ ಹೋಗ್ಬಿಡ್ತಿದ್ದೆ. ನಾನು ಹೋಗ್ತಾ ಇರಬೇಕಾದ್ರೆ ಆಮೇಲೆ ನಮ್ಮ ಅಣ್ಣ, ಎರಡನೇ ಅಣ್ಣ ಸಣ್ಣಸೋಮಣ್ಣ ಅಂತ ಇದ್ದಾರೆ, ಅವರು ನನ್ನ ಶಾಲೆಗೆ ಕೈಕಾಲೆಲ್ಲ ಅಗ್ಗದಲ್ಲಿ ಕಟ್ಟಿ ತಗೋಗಿ ಮಾಸ್ಟರ್ ಹತ್ರ ಕೂರಿಸಿದ್ರು. ಆವಾಗ ವೆಂಕಟಾಚಲಯ್ಯ ಅನ್ಬಿಟ್ಟು ಒಬ್ರು ಹೆಬ್ಬಲಗುಪ್ಪೆ ಹೆಡ್ ಮಾಸ್ಟರ್ ಇದ್ರು. ಅವ್ರು ನನ್ನನ್ನು ಸೇರಿಸ್ಕೊಂಡು 1ನೇ ತರಗತಿಗೆ ಅವ್ರು ತಿಂಡಿಗಳು ಕೊಡ್ತಾ ನನ್ನನ್ನು ಶಾಲೆ ಕಡೆ ಗಮನ ಹರಿಸ್ತಾ ಹೋದ್ರು. ಅವ್ರು ಪ್ರೇರೇಪಣೆ ಕೊಟ್ಟದ್ರಿಂದ 1ನೇ ತರಗತಿ 1ರಿಂದ 6ನೇ ತರಗತಿವರೆಗೂ ನಮ್ಮ ಇಟ್ನಾ ಗ್ರಾಮದಲ್ಲಿ ನಮ್ಮ ವಿದ್ಯಾಭ್ಯಾಸ. ಆ ವಿದ್ಯಾಭ್ಯಾಸದ ಅವಧಿಯಲ್ಲಿ ಮಂಜುನಾಥ್ ಮಾಸ್ಟರ್ ಅಂತ ಇದ್ರು. ಅವರು ಯಾರು ನೀಟಾಗಿ ಬರೀತಾರೆ, ಗುಂಡಾಗಿ ಬರೆಯೋದು ಮತ್ತು ಹೆಚ್ಚು ಅಂಕಗಳನ್ನು ಓದೋದ್ರಲ್ಲಿ ಅಂಕಗಳನ್ನು ಯಾರು ಗಳಿಸ್ತಾರೆ ಅವರಿಗೆಲ್ಲ ಪ್ರೈಸ್ ಇಡ್ತಾ ಇದ್ರು. ಅಂದರೆ ಪೆನ್ನು, ಪೆನ್ಸಿಲ್ಲು, ಬ್ಯಾಗು, ಜಾಮಿಟ್ರಿ ಬಾಕ್ಸು, ನೋಟ್ ಪುಸ್ತಕ ಈ ಥರ. ಅದರಿಂದ ನಾನು ಪ್ರೇರೇಪಣೆಗೊಂಡು ಎಲ್ಲ ಪ್ರೈಸ್ಗಳನ್ನು ನಾನೇ ತಗೊಳ್ಳಿಕ್ಕೆ

0: ಶುರು ಮಾಡಿದೆ. ಬಾಲ್ಯದಲ್ಲಿ ನಾನು ದನ ಮೇಯಿಸ್ತಾ ಇದ್ದೆ, ಕುರಿಗಳನ್ನ ಆಡುಗಳು ಮೇಯಿಸ್ತಾ ಇದ್ದೆ ನಮ್ಮಲ್ಲಿ, ಮತ್ತೆ ಜಮೀನುಗಳಲ್ಲಿ ನಮ್ಮ ಅಣ್ಣದಿರಿಗಳಿಗೆ ಸಹಾಯ ಮಾಡ್ತಿದ್ದೆ. ನಾವು ಒಟ್ಟು, ನನಗೆ 6 ಅಣ್ಣದಿರು, 2 ಆಗ್ತಿರು, ಒಟ್ಟು 9 ಜನ. ನಾನು ಕೊನೆಯವನೇ. ನಾನು ನನ್ನ ವಿದ್ಯಾಭ್ಯಾಸಕ್ಕೆ ನಮ್ಮ ಅಣ್ಣದಿರು ಬಹಳ ಒತ್ತು ಕೊಡ್ತಾ ಇದ್ರು. ಇವನ್ನಾದ್ರೂ ಒಳ್ಳೆ ವಿದ್ಯಾವಂತನ ಮಾಡೋಣ ಅನ್ನೋ ಒಂದು ಇದರಲ್ಲಿ ಅವರು ಮಾಡ್ತಾ ಇದ್ರು. 6ನೇ ತರಗತಿವರೆಗೂ ನಮ್ಮ ಊರಿನಲ್ಲಿ ನಾವು ಪ್ರೈಮರಿ ಮತ್ತೆ ಮಿಡ್ಲ್ ಸ್ಕೂಲ್ ಇತ್ತು. 7ನೇ ತರಗತಿಗೆ ಸರಗೂರಿಗೆ ಬಂದು ಸೇರಿದ್ದೆ. 7, 8, 9 ಸರಗೂರಿನಲ್ಲಿ ಓದ್ದಾಯ್ತು. 10ನೇ ತರಗತಿಗೆ ಚಿಲ್ಕುಂದ, ಹುಣಸೂರು ತಾಲೂಕು. ಯಾಕಂದ್ರೆ ನಮ್ಮ ಅಣ್ಣ ಈ ಸ್ಕೂಲ್ ಮಾಸ್ಟರ್ ಆಗಿದ್ರು, ಇವನು ಇಲ್ಲಿದ್ರೆ ಯಾಕೋ ಸರಿ ಓದಕ್ ಕಾಣ್ಲಿಲ್ಲ ಅಂದ್ಬಿಟ್ಟು ಅಲ್ಲಿ ಕರ್ಕೋದ್ರು. ಅಲ್ಲಿ ನಾನು ಎಸ್ ಎಲ್ ಸಿ ಅಲ್ಲಿ ಪ್ರಥಮ ಸ್ಥಾನ ಬಂದ ಮೇಲೆ ಪಿ ಯು ಸಿಗೆ ಮಹಾರಾಜ ಕಾಲೇಜ್, ಮಹಾರಾಜ ಜೂನಿಯರ್ ಕಾಲೇಜ್ ಮೈಸೂರಿಗೆ ಸೇರಿಕೊಂಡೆ. ಅದಾದ್ಮೇಲೆ ಅಲ್ಲೇನಾಯ್ತು, ಪಿ ಯು ಸಿನಲ್ಲಿ ಫೇಲ್ ಆಗ್ಬಿಟ್ಟೆ. ಒಂದ್ಸರಿ ಫೇಲ್ ಆದ್ಮೇಲೆ ಇಲ್ಲಿ ನಮ್ಮ ಅಣ್ಣದಿರು ಅವಾಗ ನಾನು ವ್ಯವಸಾಯಕ್ಕೆ ಇವನು ಸರಿಯಾದ ದಾರಿ ತರ್ಬೇಕಾದ್ರೆ ಇವನ್ನ ಸರಿಯಾಗಿ ಹಾಕ ಅರಿಬೇಕು ಅಂತ ಹೇಳ್ಬಿಟ್ಟು ಜಮೀನಲ್ಲಿ ಉಳಿಸೋದು, ದನ ಮೇಯಿಸಿ ಕಳಿಸೋದು, ಹುಲ್ ತರೋದು, ಸಗಣಿ ಗೋರ್ಸೋದು ಬೆಳಗ್ಗೆ, ಈ ಕೆಲಸ ಎಲ್ಲಾ ಮಾಡ್ಸಕ್ ಸ್ಟಾರ್ಟ್ ಮಾಡಿದ್ಮೇಲೆ ಯಾಕೋ ನಾನು ಇಲ್ಲೇ ಇದ್ರೆ ಓದಕ್ ಆಗಲ್ಲ, ಈ ಕಷ್ಟ ಎಲ್ಲ ಅನುಭವಿಸ್ಬೇಕಾಯ್ತು ಅಂದ್ಬಿಟ್ಟು ನೆಕ್ಸ್ಟ್ ಓದ ಕಡೆ ಗಮನ ಕೊಟ್ಟು ಶಾರದಾ ವಿಲಾಸ ಕಾಲೇಜ್ಗೆ ಬಿ ಎಸ್ ಸಿಗೆ ಸೇರಿಕೊಂಡೆ. ಬಿ ಎಸ್ ಸಿ ಓದ್ತಾ ಓದ್ತಾ ಆಕ್ಚುಲಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಐ ಎ ಎಸ್ ಮಾಡಬೇಕು ಅಂತ ಸೇರಿದವನು. ಇದನ್ನ ನಾನು ಡಾಕ್ಟರ್ ಆಗ್ಬೇಕು ಅನ್ಕೊಂಡಿರ್ಲಿಲ್ಲ. ಒಂದ್ಸರಿ ಇಲ್ಲಿ ಇದೇ ಇದ್ರಲ್ಲಿ ಮೈರಾಡ ಪ್ಲಾನ್ ಅಂತ ಇತ್ತು. ನಾನು ಪಿ ಯು ಸಿ ಪಿ ಎಲ್ ಆದಾಗ ಮೈರಾಡದಲ್ಲಿ ವರ್ಕ್ ಮಾಡ್ತಿದ್ದೆ. ಆವಾಗ ಸೆಂಟ್ ಜೋಸೆಫ್ ಬ್ಯಾಂಗ್ಳೂರ್ ಹಾಸ್ಪಿಟ್ಲಿಗೆ ಇಲ್ಲಿಂದ ನಮ್ಮನ್ನು ಕರ್ಕೋಗ್ತಾರೆ, ಒಂದು ರೋಗಿಗೆ ಬ್ಲಡ್ ಕೊಡ್ಬೇಕು ಅಂತ. ಆ ಬ್ಲಡ್ ಕೊಡಕ್ ಹೋಗಿ ಹಾಸ್ಪಿಟ್ಲಲ್ಲಿ ಅವನ ಪರಿಸ್ಥಿತಿ ನೋಡಿದ್ಮೇಲೆ ಆ ಡಾಕ್ಟರ್ಗಳಲ್ಲಿ ಓಡಾಡ್ತಿದ್ನೆಲ್ಲ ನೋಡಿ ನಾನು ಡಾಕ್ಟರ್ ಆಗ್ಬೇಕು ಅಂತ ಅವತ್ತು ತೀರ್ಮಾನ ಮಾಡಿದೆ. ತೀರ್ಮಾನ ಮಾಡಿ ಬಿ ಎಸ್ ಸಿಗೆ ಸೇರ್ಕೊಂಡೆ. ಆಕ್ಚುಲಿ ನಾನು ರಾಜ್ಕುಮಾರ್ ಅಪ್ಪಟ ಅಭಿಮಾನಿ, ಅವ್ರ ಸಿನಿಮಾಗಳು ಪ್ರತಿಯೊಂದು ನೋಡ್ತಿದ್ದೆ. ನೋಡ್ಬೇಕಾದ್ರೆ ಅವ್ರದ್ದು ಶ್ರುತಿ ಸೇರಿದಾಗ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ಪಾತ್ರ ಮಾಡಿರ್ತಾರೆ,
1: ಹೌದು,
0: ಅದನ್ನ ನೋಡಿ ನಾನು ಒಬ್ಬ ವೈದ್ಯನಾಗಬೇಕು ಅಂತ ತಿಳ್ಕೊಂಡು ಆಮೇಲೆ ಅಂಬರೀಷ್ನದು ಹೃದಯ ಆಡಿತು ಅಂತ ಯಾವುದೋ ಒಂದು ಸಿನಿಮಾ, ಆ ಸಿನಿಮಾದಲ್ಲಿ ಹಾರ್ಟ್ ಆಪರೇಷನ್ ಮಾಡೋದು ನೋಡಿದ್ಮೇಲೆ ಆ ಸಾಯಿತಾನೆ ಅನ್ನುವ ಪೇಷಂಟು ಉಳ್ಕೊಂಡಲ್ಲ, ಅದನ್ನ ನೋಡಿ ಜಾಸ್ತಿ ಪ್ರೇರೇಪಣೆ ಆಗಿ ನಾನು ಒಬ್ಬ ವೈದ್ಯನೇ ಆಗಲೇಬೇಕು ಅಂತ ಬಿ ಎಸ್ ಸಿನಲ್ಲಿ ಅತಿ ಹೆಚ್ಚು ಅಂಕ ತೆಗೆದು ಬಿ ಎಸ್ ಸಿ ಕೋಟದಡಿ ಎಂ ಬಿ ಬಿ ಎಸ್ ಸೇರಿ ವೈದ್ಯನಾಗ್ತಾ. ಮತ್ತೆ ಅದರಲ್ಲಿ ಏನು ಅಂದರೆ ಈ ವೈದ್ಯ ವೃತ್ತಿಯಲ್ಲಿ ನಾನು ಹಣಕ್ಕಿಂತ ಜನಸೇವೆ ಮಾಡಬೇಕು ಅನ್ನೋದನ್ನ ಆಯ್ಕೆ ಮಾಡ್ಕೊಂಡೆ. ಯಾವಾಗಲೂ ನಾನು ಹಣಕ್ಕೆ ಬೆಲೆ ಕೊಡಲಿಲ್ಲ, ಯಾಕೆಂದರೆ ಮನುಷ್ಯ ಆಕಸ್ಮಿಕವಾಗಿ ಹುಡ್ತಾನೆ, ಹುಟ್ಟಿದ ಮೇಲೆ ಸಾವು ನಿಶ್ಚಿತ ಅನ್ನೋದು ನಾನು ಅರ್ಥ ಮಾಡ್ಕೊಂಡೆ. ಈ ಎರಡು ಮಧ್ಯೆ ಹಣ ಅನ್ನೋದು ಏನು ಬರಲ್ಲ, ಯಾಕಂದರೆ ಮನುಷ್ಯನಿಗೆ ಏನು ಬೇಕು, 3 ಹೊತ್ತು ಊಟ, ಉಡ್ಲಿಕ್ಕೆ ತೊಡ್ಲಿಕ್ಕೆ ಬಟ್ಟೆ, ಒಳ್ಳೆ ಬಟ್ಟೆ, ಮತ್ತೆ ನೆಮ್ಮದಿಯಾಗಿ ನಿದ್ರೆ ಬಂದರೆ ಸಾಕು, ಅದಷ್ಟೇ. ಅದೇ ಜೀವನಕ್ಕೆ ನಮ್ಮ ಅಕ್ಕಪಕ್ಕದವ್ರಿಗೆ ಸಹಾಯ ಮಾಡೋದು, ನಮ್ಮನ್ನು ಕೋರಿಕೆ ಬಂದು ಕೇಳ್ಕ ಬಂದವ್ರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಗುಣ ಮೊದ್ಲಿಂದ ನಾನು ಬೆಳೆಸ್ಕೊ ಬಂದೆ. ಅದರಂತೆ ನಾನು ಹಣದ ಕಡೆ ಜಾಸ್ತಿ ಬೈದ್ಕೊಳ್ಳಲಿಲ್ಲ. ಈಗ ನನ್ನ ವೃತ್ತಿಯಲ್ಲಿ ನಾನು ಡಾಕ್ಟರ್ ಆಗಿ ಸಾಕಷ್ಟು ಜನಗಳಿಗೆ, ಆಕ್ಚುಲಿ ಮಧ್ಯಾಹ್ನ ನಾನು ಊಟಕ್ಕೆ ಹೋಗಲ್ಲ, ಬೆಳಿಗ್ಗೆ ಬಂದು ಕೂತ್ರೆ ನೈಟ್ ಪೇಷಂಟ್ ಮುಗಿಯೋವರೆಗೂ ಹಳ್ಳಿ ಜನ, ಯಾಕಂದ್ರೆ ಮಧ್ಯ ಮಧ್ಯೆ ಬಸ್ಗಳು ಮಿಸ್ ಆಗ್ತವೆ ಅವ್ರ
1: ಜನಗಳಿಗೆ.
0: ನಾನು ಈ ಕಡೆ ಬಂದರೆ ನಾನು ಫಸ್ಟು ನಾನು ನನ್ನ ಎಂ ಬಿ ಬಿ ಎಸ್ ಮುಗಿದ ಮೇಲೆ ಜೆ ಎಸ್ ಎಸ್ ನಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ 3-4 ವರ್ಷ ಒಂದು ಗ್ಯಾಸ್ಟ್ರೋಎಂಟ್ರಾಲಜಿ ವಿಭಾಗದಲ್ಲಿ ಸೇರ್ಕೊಂಡು ಕೆಲಸ ಮಾಡ್ತಿದ್ದೆ. ಅಲ್ಲಿ ಬಿಟ್ಟ ನಂತರ ಕೊಳ್ಳೇಗಾಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಪ್ರಥಮ ಬಾರಿಗೆ ನಾನು ಗುತ್ತಿಗೆ ವೈದ್ಯಾಧಿಕಾರಿಗೆ ಅಲ್ಲಿ ನಾನು ಅಪಾಯಿಂಟ್ಮೆಂಟ್ ಆಯಿತು. ಅಲ್ಲಿಂದ ಹನೂರು ಕೊಳ್ಳೇಗಾಲ ತಾಲೂಕಿನ ಹನೂರಿಗೆ ಹೋಗ್ತೀನಿ. ಅಲ್ಲಿ ಪಿ ಎಚ್ ಸಿಗೆ ಅಲ್ಲಿ ನಾನೇ ವೈದ್ಯಾಧಿಕಾರಿ ಆದಾಗ ಅಲ್ಲಿ ಬಡವರು ಜಾಸ್ತಿ ಬರ್ತಿದ್ರು ತುಂಬ, ಅಂದರೆ ಆ ಕಡೆ, ಯಾಕಂದ್ರೆ ನಮ್ಮ ಈ ಕಡೆನಾದರೂ ನಾವು ನೀರಾವರಿ ನೋಡಿದ್ದೀವಿ,
1: ಹೌದು,
0: ಆ ಕಡೆ ಮಳೆಗೆ ಆಶ್ರಿತ ಜನ, ಹಾಗಾಗಿ ಅಲ್ಲಿ ಬರ್ತಕ್ಕಂಥ ಜನ ಬಸ್ ಹಿಡಿದು ಆಟೋ ಹಿಡ್ಕೊಂಡು ಎಲ್ಲ ಬರ್ತಾ ಇದ್ರಲ್ಲ, ಇನ್ನು ಈ ಬಸ್ ಮಿಸ್ ಆದರೆ ನಮಗೆ ಇದಿರಲ್ಲ ಸರ್, ಆಟೋಕ್ಕೆ ಇಷ್ಟು ದುಡ್ಡು ಕೊಡಬೇಕು ಅಂದರೆ ಅವತ್ತು ಆ ದಿನ ಗೇದ ದುಡ್ಡನ್ನೆಲ್ಲ ನಾನು ಆಟಕ್ಕೆ ಕೊಡಬೇಕು ಅಂತಂತ ಹೇಳಿದಾಗ ಸರಿ ನಾನು ಹೆಂಗೋ ಬೆಳಗ್ಗೆ

0: ತಿಂದಿರ್ತೀನಿ, ಒಂದು ಹೊತ್ತು ಊಟ ಇದು ಮಾಡಿದ್ರೆ ಏನು ಆಗಲ್ಲ ಅಂತ ಕೂತ್ಕೊಂಡವನು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 6:30-7 ಗಂಟೆ ಪೇಷಂಟ್ ಎಷ್ಟು ಜನ ಬರ್ತಾರೋ ಅಷ್ಟು ಮುಗಿಸಿ ತದಾನಂತರ ಮನೆಗೆ ಬಂದು ಊಟ ಮಾಡ್ತಿದ್ದು. ಅದನ್ನ ಅಭ್ಯಾಸ ಮಾಡ್ಕೊಂಡು ಇವಾಗಲೂ ಹಾಗೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈಗ ಕೋಟೆ ತಾಲೂಕು ಬಂದ್ಮೇಲೆ ಹಿಮ್ಮಚ್ಚೂರು, ಡಿ ಬಿ ಕುಪ್ಪೆ, ಭೋಗಾಪುರ ಆ ಕಡೆ ಎಲ್ಲ ಬಸ್ಗಳಿಲ್ಲ.
1: ಹೌದು.
0: ಅದು ಬಿಟ್ಟರೆ ಈ ಕಡೆ ಗಂಡತ್ತೂರು, ವೀರಾಂಬಳ್ಳಿ ಈ ಕಡೆ ಎಡೆಯಲ್ದಿಂದ ಆ ಕಡೆ ಇನ್ನು ಆ ಕಡೆಯಿಂದ ಎಲ್ಲ ಬರ್ತಾರೆ. ಯಶವಂತಪುರ, ಅಂಚಿಪುರ, ಎತ್ಕಿ ನನಗೆ ಹೇಳಿಲ್ಲ, ಮುಗುತನ ಮೂಲೆ, ಚಿಕ್ಕಬರ್ಗಿ, ದೊಡ್ಡಬರ್ಗಿ ಈ ಕಡೆಯಿಂದ ಜನ ಬರಬೇಕಾದ್ರೆ ಅವ್ರಗಳಿಗೆ ಒಂದು ಬಸ್ ಮಿಸ್ ಆದ್ರು ಪಾಪ ನಾವು ಬಸ್ ಕಾರು ಆಟೋನೋ ಮಾಡ್ಕೋಗ್ತೀನಿ ಅಂದ್ರೆ 1,000 ರೂಪಾಯಿ ಕೇಳ್ತಾರೆ. ಸೊ ಅವರೆಲ್ಲ ಹೇಳ್ತಾರಕ್ಕೆ ಪಾಪ ಬಡವರಾಗಿ ಗೌರ್ಮೆಂಟ್ ಹಾಸ್ಪಿಟಲ್ ಬರೋದು, ಶ್ರೀಮಂತರು ಯಾರು ಗೌರ್ಮೆಂಟ್ ಹಾಸ್ಪಿಟಲ್ ಬರಲ್ಲ. ಇವ್ರಿಗೆ ಏದದ್ದು 3-4 ದಿನದ ಕೂಲಿನೂ ಅದಕ್ಕೆ ಹಾಕ್ಬೇಕಾಗತ್ತಲ್ಲ. ನಾವು ಉದ್ಯೋಗದಿಂದ ಕೂತ್ಕೊಂಡು ಎಷ್ಟೇ ಇದಾದರೂ ಫಸ್ಟ್ ದೂರದಿಂದ ಬರ್ತಕ್ಕಂಥ ವಯಸ್ಸಾದವರು ಮಕ್ಕಳು ಫಸ್ಟ್ ನೋಡಿ ಆಮೇಲೆ ಮಿಕ್ಕದವ್ರನ್ನೆಲ್ಲ ಚಿಕಿತ್ಸೆ ಕೊಟ್ಟು ಆಮೇಲೆ ಎಲ್ಲ ಮುಗೀತು ಅಂದಮೇಲೆ ನಾನು ಎದ್ದು ಮನೆ ಕಡೆ ಹೊರಡೋದು. ಈ ಥರ ಜೀವನ ರೂಪಿಸ್ಕೊ ಬಂದಿದ್ದೀನಿ. ಎಲ್ಲೂ ನಾನಂತೂ ಹಣಕ್ಕೆ ಆಸೆ ಪಡಲ್ಲ, ಯಾಕಂದ್ರೆ ನನಗೆ ಗೊತ್ತಿದೆ ಹೋಗುವಾಗ ಏನು ತಗೊಂಡು ಹೋಗಲ್ಲ, ಬರುವಾಗಲೂ ಏನೂ ತಂದಿಲ್ಲ.
1: ಹೌದು.
0: ಈ ನಡುವೆ ಈಗ ನಮ್ಮ ಹೆಂಡತಿ ಮಕ್ಕಳು ಅನ್ಕೊಂಡು ನಾವು ದುಡ್ಡು ಮಾಡೋಕ್ಕೆ ಹೋದರೆ ಯಾರ್ದೋ ಏನೋ ಆ ಹೊಡೆದು ಅದ್ಗಾಕ್ದಂಗೆ.
1: ಹೌದು.
0: ಅದು ಯಾವುದೋ ನಮ್ಗೆ ಬರಲ್ಲ ಅಂತ ನಾನು ಇದು ಮಾಡಿಕೊಂಡು ನನ್ನ ಪಾಡಿಗೆ ನಾನು ವೃತ್ತಿಯನ್ನು ಮಾಡ್ಕೊ ಹೋಗ್ತಾ ಇದ್ದೀನಿ. ಇದರಲ್ಲೇ ನನಗೆ ತೃಪ್ತಿ ಕೊಡ್ತಾ ಇದೆ. ಸಾಕಷ್ಟು ಜನಗಳಿಗೆ ಬಡವರುಗಳು ಹಣಕಾಸಿಲ್ದಿದ್ದವರು ಬಂದಾಗ ಭಾಳ ದೊಡ್ಡ ದೊಡ್ಡ ರೋಗಗಳನ್ನು ತಗೊಂಡು ವಾಸಿಯಾಗದೇ ಇರತಕ್ಕಂಥ ರೋಗಗಳು ಬರ್ತವೆ. ಅದಕ್ಕೆ ಆರ್ಥಿಕ ವೆಚ್ಚ ಭಾಳ ಭರಿಸ್ಲಿಕ್ಕೆ ಆಗದೇ ಇರಲ್ಲ ಅವ್ರಿಗೆ. ಅಂಥವ್ರಿಗೆ ಈ ನಮ್ಮಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅನ್ನೋ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಒಂದು ರೆಫರಲ್ ಲೆಟರ್ ನಾವು ಇಲ್ಲಿಂದ ಕೊಟ್ಟರೆ ಅದು ಫ್ರೀ ಆಗುತ್ತೆ, ಯಾವುದೇ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗಾಗಲಿ ಎಲ್ಲೇ ಆಗಲಿ. ಆ ಥರ ಕಾಯಿಲೆಗಳು ಸಾಕಷ್ಟು ನಮ್ಮ ತಾಲೂಕಿನಲ್ಲಿ ಸುಮಾರು ಜನ ಪೇಷಂಟ್ಗಳಿಗೆ ಈ ನರ ರೋಗದ್ದು, ಕಿಡ್ನಿದು, ಕ್ಯಾನ್ಸರು, ಬ್ರೈನ್ದು, ಸುಟ್ಟಗಾಯ ಈ ಥರ ಅನೇಕ ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡಿಸಿದ್ದೀನಿ. ಅವರು ಇವಾಗಲೂ ಬಂದು ನನ್ನನ್ನು ಸ್ಮರಿಸ್ಕೋತಾರೆ, ಬರೋಕ್ಕೆ ಮೊದಲು ಅಲ್ಲಿಂದನೇ ಕಾಲು ಬೀಳ್ತ ಅವ್ರು ಎಷ್ಟೇ ವಯಸ್ಸಲ್ಲಿ ದೊಡ್ಡವರಾದರೂ ನನಗೆ ಮನಸ್ಸು ನಮಸ್ಕರಿಸ್ತಾರೆ. ಅದು ಅವರು ನಮ್ಮನ್ನು ದೇವ್ರ ಸ್ವರೂಪ ಅಂತ ನೋಡೋದನ್ನ ಆ ಪೇಷಂಟ್ಗಳಲ್ಲಿ ನೋಡ್ತೀವಿ. ಅದನ್ನೇ ಹಣ ತಗೊಂಡು ನಾವು ಇದು ಮಾಡಕ್ ಹೋದ್ರೆ ಯಾರು ಬೆಲೆ ಕೊಡೋದಿಲ್ಲ, ಆ ದೃಷ್ಟಿಲಿ ನೋಡಲ್ಲ. ಯಾಕಂದ್ರೆ ಅವನು ಹಣ ಕೊಟ್ಟಿದ್ದಕ್ಕೆ ತಾನೇ ನಾನು ಚಿಕಿತ್ಸೆ ಕೊಟ್ಟಾನೆ ಅಂತ ಬರುತ್ತೆ. ಬಟ್ ಅದನ್ನೇ ನಾನು ಹಣ ನಮ್ಗೆ ಬರಲ್ಲ, ಶಾಶ್ವತ ಬರಲ್ಲ, ಇವುಗಳು ಶಾಶ್ವತ. ನಾವೇನು ಒಳ್ಳೆ ಕೆಲಸಗಳು ಮಾಡ್ತೀವಿ, ಬಡವ್ರ ಪರ ನಿಲ್ತೀವಿ, ಈ ಸಮಾಜ ಸೇವೆಗಳನ್ನ ಮಾಡ್ತಾ ಹೋದಾಗ್ಲೆ ನಮ್ಗೆ ಒಳ್ಳೆ ಒಂದು ಹುಟ್ಟಿದ್ದಕ್ಕೂ ಸಾರ್ಥಕ, ಮನಸ್ಸಿನಾದಕ್ಕೂ ಸಾರ್ಥಕ ಅನ್ನೋ ಒಂದು
1: ಹೌದು
0: ಆ ಭಾವನೆ ನಮ್ಮಲ್ಲಿ ಇರುತ್ತೆ. ಹೀಗಾಗಿ ನಾವು ಈ ಕೆಲಸಗಳನ್ನ ಸಾಕಷ್ಟು ನಾ ಎಲ್ಲೇ ಹೋದ್ರು ಬಡವ್ರ ಪರನೇ, ಬಡವರುಗಳು ಅದೆಷ್ಟೇ ಇದಿರಲಿ, ಎಷ್ಟೇ ಬಿಜಿ ಇರಲಿ, ಎಷ್ಟೇ ಒತ್ತಡ ಇರಲಿ, ನಾವು ಕಾಮಾಗಿ ಅವ್ರನ್ನ ನೋಡಿ ಚಿಕಿತ್ಸೆ ಕೊಟ್ಟು ಅವ್ರು ಬಂದು ನನಗೆ ಒಳ್ಳೇದಾಯ್ತು ಅಂತ ಸಿಕ್ಕದಾಗ ಮಾತಾಡಿಸ್ತಾರಲ್ಲ, ಅದೇ ನಮಗೆ ಸಿಕ್ತಕ್ಕಂಥ ತೃಪ್ತಿ.
1: ಅಂದರೆ ತಮಗೆ ಒಂದು ಪ್ರಾಥಮಿಕ ಶಿಕ್ಷಣವನ್ನು ಶುರು ಮಾಡಿದಾಗಲೇ ತಮಗೆ ಒಂದು ಮೂಲ ಗುರುಗಳಾಗಿ ವೆಂಕಟಾಚಲಯ್ಯವರು ಸಿಕ್ಕಿ ಅವರ ಮೂಲಕ ತಮ್ಮ ಶಿಕ್ಷಣವನ್ನು ಮುಂದುವರಿಸ್ಕೊಂಡು ಹೋಗಿ ಹಂತ ಹಂತವಾಗಿ ತಾವು ಮುಂದಿನ ಒಂದು ಶಿಕ್ಷಣಕ್ಕೆ ಮುಂದುವರಿತಾ ಹೋದಂತೆ ಈಗ ತಾವು ಹೇಳ್ದಂಗೆ ಏನಂತ ಅವ್ರು ರಾಜ್ಕುಮಾರ್ ಅಭಿಮಾನಿಗಳಾಗಿರೋದ್ರಿಂದ ಅವ್ರದ್ದೊಂದು ಫಿಲಮು ಮತ್ತು ಅಂಬರೀಶ್ ಅವ್ರದ್ದೊಂದು ಫಿಲಮು ಆ ಫಿಲಮ್ಗಳಲ್ಲಿ ಅವರು ವೃತ್ತಿಯಲ್ಲಿ ಡಾಕ್ಟರ್ ಆಗಿರೋದನ್ನು ತಮಗೆ ಅದೇನೋ ಒಂದು ಮನವೊಲಿಕೆ ಆಗಿ ಅದರಿಂದ ತಾವು ಡಾಕ್ಟರ್ ಆಗಿ ಈಗ ಪ್ರಸ್ತುತ ದಿನಗಳಲ್ಲೂ ಸಹ ನಿಮ್ಮ ಏನು ಒಂದು ಸಮಯ ಇರುತ್ತೆ ನಿಮ್ಮ ವೃತ್ತಿಯಲ್ಲಿ ಆ ಸಮಯವನ್ನು ಮೀರಿ ಸಹ ಜನಸಂಖ್ಯೆ ಎಷ್ಟೇ ಇದ್ರೂ ಸಹ ಪ್ರತಿಯೊಬ್ಬರಿಗೂ ಸಹ ನೀವು ಏನು ಸೇವೆಯನ್ನು ಕೊಡ್ತಾ ಇದ್ದೀರಾ. ಅದರಲ್ಲೂ ಮಧ್ಯಾಹ್ನದ ಊಟವನ್ನು ಸಹ ತುಂಬ ದಿನಗಳೇ ಆಗಿದೆ ಬಿಟ್ಟು ಅಂತಲೂ ಹೇಳಿದ್ರಿ. ಅದು ಸಹ ಒಂದು ಸದುದ್ದೇಶದಿಂದನೇ. ಈಗ ತುಂಬ ದೂರದ ಊರುಗಳಿಂದ ಬರೋಂಥವ್ರಿಗೆ ಬಸ್ ಸೌಲಭ್ಯಗಳಿಲ್ಲದೆ ಇದ್ದಾಗ ಈಗ ನಿಮ್ಮದು ಒಂದು ಹೊತ್ತಿನ ಊಟ ತ್ಯಜಿಸೋದ್ರಿಂದ ಅವ್ರಿಗೇನೋ ಒಂದು ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದನೂ ಸಹ ತಾವು ಅದನ್ನು ಯೋಚನೆ ಮಾಡಿ ಊಟ ಬಿಟ್ಟು ಏನು ಬಂದಂತಹ ರೋಗಿಗಳಿಗೆ ನಿರಂತರವಾಗಿ ಸೇವೆಯನ್ನು ಮಾಡ್ಕೊಂಬಂದಿದ್ದೀರಾ. ಇದು ತುಂಬ ನಿಜವಾಗ್ಲೂ ಸಹ ಶ್ಲಾಘನೀಯವಾದಂಥ ಒಂದು ಅಂಶನೇ ಸರ್. ಇನ್ನು ಇದೇ ವೃತ್ತಿಯಲ್ಲಿ ತಮಗೆ ಈಗ ನಿಮಗೆ ಈ ವೃತ್ತಿಯನ್ನು ಮಾಡ್ತಾ ಇರಬೇಕಾದ್ರೆ ನಿಮಗೆ ಸಂತೃಪ್ತಿ ಸಿಕ್ಕಿದಂತಹ ಒಂದು ಅಥವಾ ಎರಡು ಪ್ರಸಂಗಗಳ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ.
0: ನನಗೆ ಸಂತೃಪ್ತಿ ಅಂದರೆ ಪ್ರತಿಯೊಂದು ಪೇಷೆಂಟ್ನದು ಸಾಮಾನ್ಯ ಕಾಯಿಲೆಯಿಂದ ಹಿಡಿದು ದೊಡ್ಡ ಸ್ವರೂಪದ ಕಾಯಿಲೆಗಳವ್ರನ್ನು ನಾನು ಪ್ರತಿಯೊಬ್ಬರು ಇದು ಮಾಡಬೇಕಾದ್ರೆ ಪ್ರತಿಯೊಂದು ಇದರಲ್ಲೂ ತೃಪ್ತಿ ಸಿಗ್ತಾ ಇರುತ್ತೆ.

0: ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಪೇಷೆಂಟ್ಗಳು ಮೊದಲನೇ ಹಂತ ಎರಡನೇ ಅಂತ ಇರ್ತದಲ್ಲ, ಅವಕ್ಕೆ ಪ್ರಾಥಮಿಕ ಹಂತದಲ್ಲೇ ನಾವು ಅವ್ರನ್ನ ಗುರುತಿಸಿ ಚಿಕಿತ್ಸೆ ಕಳಿಸಿ ಅವರು ಸಂಪೂರ್ಣ ಗುಣವಾಗಿ ಬಂದು ನನಗೆ ಹೇಳ್ತಾರಲ್ಲ, ಆವಾಗ ಬಹಳ ತೃಪ್ತಿ ಆಗ್ತದೆ. ಅಂದ್ರೆ ಅವನ್ನ ಸಾವಿನಿಂದ ಬಚಾವ್ ಮಾಡಿದೆ ಏನಾಗೋದು. ಈಗ ಥರ್ಡ್ ಸ್ಟೇಜ್ ಫೋರ್ಥ್ ಸ್ಟೇಜ್ ಹೋಗ್ಬಿಟ್ಟಿದ್ರೆ ಅವ್ರು ಬದುಕಲ್ಲ, ಅವ್ರ ಆಯಸ್ಸು ಇದಾಗ್ತೈತೆ. ಫಸ್ಟ್ ಪ್ರಾಥಮಿಕ ಹಂತ ಮತ್ತೆ ಎರಡನೇ ಹಂತದಲ್ಲೇ ನಾವು ಅವ್ರನ್ನ ಗುರುತಿಸಿದಾಗ ನಾವು ಆ ಕಾಯಿಲೆಗೆ ಚಿಕಿತ್ಸೆ ಇದೆ ನಮ್ಮಲ್ಲಿ, ಸಂಪೂರ್ಣ ಗುಣವಾಗ್ತದೆ. ಆ ತರದವು ಸಾಕಷ್ಟು ಕ್ಯಾನ್ಸರ್ ಪೇಷೆಂಟ್ ಆಗಿರ್ಬೋದು, ಮತ್ತೆ ಒಂದು ಪೇಷೆಂಟ್ಗೆ ಎರಡು ಕಾಲು ಬರ್ತಿರ್ಲಿಲ್ಲ, ತೆಳುಕ ಹೋಗ್ತಾ ಇತ್ತು, ನಡೀಲಿಕ್ಕೆ ಆಗ್ತಾ ಇರ್ಲಿಲ್ಲ, ನರ ಬೆನ್ನುರಿ ನರದಲ್ಲಿ ಡ್ಯಾಮೇಜ್ ಆಗಿ. ಸೊ ಅದನ್ನ ನಾನು ಫ್ರೀ ಆಗಿ ಅಲ್ಲಿ ಮೇಲ್ಮಟ್ಟಕ್ಕೆ ನನಗೆ ಗೊತ್ತಿರತಕ್ಕಂತ ನುರಿತ ವೈದ್ಯರ ಹತ್ರ, ಅದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಫ್ರೀ ಆಗಿ ಚಿಕಿತ್ಸೆ ಮಾಡ್ತಾ ಈಗ ಅಮ್ಮ ನಡ್ಕೊಂಡು ಕೂಲಿ ಮಾಡ್ತಾ ಇದ್ದೆ. ಮತ್ತೆ ಇನ್ನೊಬ್ಬ ಪೇಷೆಂಟು ನನಗೆ ಗೊತ್ತಿರೋವನ್ನ ಬೀರಂಬಳ್ಳಿ ಅವರು, ಅವರು ಅಷ್ಟೇ ಎರಡು ಕಾಲು ನಿಲ್ಲಕ್ಕಾಗದೆ ನಿಶಕ್ತಿಯಾಗಿ ಅವನು ಆಕ್ಚುಲಿ ಕೂಲಿ ಟೀ ಅಂಗಡಿ ಇಟ್ಕೊಂಡು ಕೂಲಿ ಮಾಡ್ತಿದ್ದಾನೆ. ಟೀ ಅಂಗಡಿ ಮಾಡ್ಬೇಕಾದ್ರೆ ಯಾವಾಗಲೂ ನಿಂತೇ ಇರ್ಬೇಕು, ಆದ್ರೆ ಅವನ ಕೈಲಿ ಆಗ್ತಾ ಇರ್ಲಿಲ್ಲ. ಅವನಿಗೂ ಅದೇ ರೀತಿ ಉನ್ನತ ಮಟ್ಟದ ಹಾಸ್ಪಿಟಲ್ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಫ್ರೀಯಾಗಿ ಚಿಕಿತ್ಸೆ ಮಾಡಿಸ್ದಾಗ ಈಗ ಅವನ ಆರಾಮಾಗಿ ಅವನ ಜೀವನವನ್ನ ಅವನ ಯಾವುದೋ ಬಿಸ್ನೆಸ್ ಇತ್ತು ಅದನ್ನು ಸಾಗಿಸ್ಕೊಂಡು ಅವನ ಜೀವನನ ಸಾಗಿಸ್ತಾ ಇದ್ದಾನೆ. ಇವೆಲ್ಲ ನಮಗೆ ನೋಡಿದಾಗ ಬಹಳ ಖುಷಿ ಆಗ್ತದೆ. ಅಟ್ಲೀಸ್ಟ್ ಅವ್ರ ನಾರ್ಮಲ್ ಪರಿಸ್ಥಿತಿಗೆ ಬಂದ್ರಲ್ಲ, ಮತ್ತೆ ಅವರ ಕುಟುಂಬನ ಅವರೇ ನಿರ್ವಹಣೆ ಮಾಡೋ ಒಂದು ಹಂತಕ್ಕೆ ಬಂದ್ರಲ್ಲ ಪರಿಸ್ಥಿತಿಗೆ ಅನ್ನೋದು ನೋಡಿದ್ರೆ ಬಹಳ ಖುಷಿ ಆಗ್ತಾ ಇರ್ತವೆ.
1: ಸರ್, ನಿಮ್ಮ ಒಂದು ವೈದ್ಯಕೀಯ ವೃತ್ತಿ ಅಂದ್ರೆ ಕೇವಲ ಯಶಸ್ಸು ಮಾತ್ರವಲ್ಲದೆ ಕೆಲವು ಸವಾಲುಗಳು ಸಹ ಇರ್ತವೆ. ಈಗ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ನೀವು ಎದುರಿಸಿದಂತಹ ಅತಿ ದೊಡ್ಡ ಸವಾಲು ಯಾವುದು ಮತ್ತು ಅದನ್ನ ಹೇಗೆ ನಿಭಾಯಿಸಿದ್ರೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ,
0: ನಾನು ಆಕ್ಚುಲಿ ನನ್ನ ವೃತ್ತಿಯಲ್ಲಿ ಮೊದಲು ಅನೂರಿನಲ್ಲಿರ್ಬೇಕಾದ್ರೆ ಇಡೀ ಟೌನೆ ವಾಂತಿ ಬೇದಿ ಅಂದ್ರೆ ಕರುಳು ಬೇನೆ ಕಾಯಿಲೆಗೆ ಬಿದ್ದೋಗ್ಬಿಡ್ತ. ಆ ಸಮಯದಲ್ಲಿ ನನಗೆ ಇಬ್ಬರು ಅಸಿಸ್ಟೆಂಟ್ಗಳ ಸ್ಟಾಫ್ ನರ್ಸ್ಗಳು ಬಹಳ ಹೆಚ್ಚು ಹೊತ್ತು ಕೊಟ್ರು. 24 hours ಒಂದು ವಾರ ಕಂಟಿನ್ಯೂಸ್ ಆಗಿ ಮಾಡಿದ್ದೀವಿ. ಏನು ಎಲ್ಲ ಇಡೀ ಟೌನ್ ಟೌನೇ ಏನಾಗಿತ್ತು ಅಂದರೆ ಕುಡಿಯೋ ನೀರಿಗೆ ಚರಂಡಿ ನೀರು ಹೋಗಿ ಅಲ್ಲಿ ಸೇರಿದ್ವಿ, ಅದು ಕಲ್ಮಸ ಆಗ್ಬಿಡ್ತು. ಕಲ್ಮಸ ಆದಾಗ ಅದರಲ್ಲಿರ್ತಕ್ಕಂಥ ರೋಗಾಣು ಕುಡಿಯೋ ನೀರಲ್ಲಿ ಅದನ್ನು ಯಾರೂ ಗುರುತಿಸೋಕ್ಕಾಗಿರಲಿಲ್ಲ. ಎಷ್ಟು ದಿನ ಸೇವಿಸ್ತಿರೋ ಅಷ್ಟು ದಿನ ಎಲ್ಲ ಪೇಷಂಟ್ ಸುಮ್ಮನೆ ವಾಂತಿ ಬೇದಿ ವಾಂತಿ ಬರ್ತಾ ಇರೋರು ನಮಗೆ ಏನಾಗೋಯ್ತು ಅಂತ ಒಬ್ಬನೇ ಧೃತಿಗೆಡದೆ ಎರಡು ಮೂರು ಜನ ಸ್ಟಾಫ್ಗಳನ್ನೇ ಕಟ್ಕೊಂಡು ಇರ್ತಕ್ಕಂಥ ಪ್ರಾಥಮಿಕ ಕೇಂದ್ರದಲ್ಲಿ ಎಲ್ಲಿ ಮರಗಳಿಗೆ ಡ್ರಿಪ್ ಹಾಕಿ ಅಲ್ಲಿ ಕಟ್ಕೊಂಡು ಆ ಜಾಗದಲ್ಲಿ ಇಡೀಸ್ಕೊಂಡು ಪೇಷಂಟ್ ಹತ್ರ ಅವ್ರನ್ನೆಲ್ಲ ಒಬ್ಬನಿಗೂ ಸಾಯ್ಬಾರ್ದಂಗೆ ಒಬ್ರು ಸಾವಿನ ದವಡೆಗೆ ಹೋಗ್ಬಾರ್ದಂಗೆ ಆಗ ಒಂದು ವಾರ ಬಚಾವ್ ಮಾಡಿದ್ದೆ ನಮಗೆ ಸವಾಲು. ಆ ಸವಾಲನ್ನ ಯಾವ ರೀತಿ ನಿಭಾಯಿಸ್ಕೊಂಡೆಲ್ಲ ಆ ನಿಭಾಯಿಸಿದ್ದು ತುಂಬ ನಮಗೆ ತೃಪ್ತಿ ತಂದಿದೆ. ಮತ್ತು ಆ ಥರ ಸವಾಲುಗಳನ್ನ ಇನ್ನೂ ಹೆಚ್ಚು ನಾವು ಎದುರಿಸ್ಬೋದು ಅನ್ನೋ ಒಂದು ಆತ್ಮವಿಶ್ವಾಸ ಬಂದಿದೆ.
1: ಅಂದರೆ ಇಡೀ ಊರಿಗೆ
0: ಟೌನ್ ಆ ಟೌನ್ ಆವಾಗ ಎಲ್ಲೇ ಆದರೂ ವಾಂತಿಭೇದಿ ಪ್ರಕರಣ ಎಲ್ಲೇ ಮಾಸ್ ಆಗಿ ಬಂದರೂ ನನ್ನನ್ನು ಆ ಊರಿಗೆ ಹಾಕ್ಬಿಡ್ತಾ ಇದ್ರು. ಅದಾದ್ಮೇಲೆ ಮಾರ್ಟಹಳ್ಳಿ ಅಂತ ಬಂತು, ಆ ಮಾರ್ಟಹಳ್ಳಿಗೆ ಹಾಕಿದ್ರು, ಕೌದಹಳ್ಳಿ ಈ ಥರ ಎಲ್ಲೇ ಆದರೂ ನನ್ನನ್ನೇ ಅಲ್ಲಿಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಬಿಡ್ತಾ ಇದ್ರು.
1: ಯಾಕೆಂದ್ರೆ ಒಂದು ಸಲ ನಿರ್ವಹಿಸಿ ಒಂದು ಅನುಭವ ಇರೋದ್ರಿಂದ ಯಾವುದೇ ರೀತಿ ತೊಂದರೆ ಆಗದೇ ರೀತಿ ನೋಡ್ಕೊಂಡ್ರೆ
0: ದಿನಕ್ಕೆ 50-60 ಪೇಷಂಟ್ ಬಂದ್ಬಿಡೋದು. ಅದನ್ನೆಲ್ಲ ನಿಭಾಯಿಸಿದ್ದರಿಂದ ನನಗೆ ಆಗಿನ ಡಿ ಎಚ್ ಓ ಅವರು ನನ್ನ ಹುಲಿ ಮನೆ ಅಂತಿದ್ರು, ನನಗೆ ಎಲ್ಲೇ ಆದರೂ ಅಲ್ಲಿ ನನ್ನನ್ನು ಕಳಿಸ್ತಾ ಇದ್ರು.
1: ಸರ್, ವೈದ್ಯರಾದ ಮೇಲೆ ನೀವು ಭಾವುಕರಾದಂತಹ ಒಂದು ಘಟನೆಯ ಬಗ್ಗೆ ಹೇಳೋದಾದ್ರೆ, ರೋಗಿಗಳು ಮತ್ತು ಈಗ ಅವರ ಕುಟುಂಬದಿಂದ ನಿಮ್ಗೆ ಸಿಕ್ಕಂತಹ ಒಂದು ಪ್ರೀತಿ ಆಗಿರ್ಬೋದು, ಕೃತಜ್ಞತೆ ಆಗಿರ್ಬೋದು, ನಿಮ್ಮ ಮೇಲೆ ಅದು ಹೇಗೆ ಪ್ರಭಾವ ಬೀರಿದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ.
0: ನಾನು ಎಲ್ಲ ಪೇಷೆಂಟ್ನು ಒಂದೇ ಥರ ನೋಡ್ತೀನಿ. ಭಾವುಕರು ಅಂದ್ರೆ ಪಾಪ ಎಲ್ಲರೂ ರೋಗಿಗಳದು ಒಂದೇ. ಯಾರು ಈಗ ನಾನು ಚಿಕಿತ್ಸೆ ಕೊಡ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಾಗ ಏನಾದ್ರು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ತೀರೋಗ್ಬಿಟ್ರೆ, ಮತ್ತೆ ಒಂದು ಪೇಷೆಂಟಲ್ಲಿ ಹೆರಿಗೆ ಬಂದು ತೀರೋಗ್ಬಿಡ್ತು, ಅದಂತೂ ನನಗೆ ಭಾಳ ಚೆನ್ನಾಗಿ ಇದ್ದಿದ್ದಂಗೆ ಬ್ಲೀಡಿಂಗ್ ಆಗಿ ಸಿವಿಯರ್ ಆಗಿ ಪೇಷೆಂಟ್ ತೀರೋದಾಗ ಭಾಳ ಬೇಜಾರಾಗೋಯ್ತು. ಯಾಕಂದ್ರೆ ಇನ್ನೂ 25-26 ವರ್ಷ ಈ ಥರ ಆಗ್ಬಿಡ್ತಲ್ಲ ಅಂತ ಅದು ಒಂದು. ಮತ್ತೆ ಮೊನ್ನೆ ಒಂದು ಪೇಷಂಟ್ ಇರುತ್ತೆ, ನಾನೇ ನೋಡ್ತಾ ಇದ್ದೆ, ಆಕ್ಸಿಡೆಂಟ್ ಆಗಿ ಬಂದು

0: ಅವನ್ನ ನಾನೇ ಇದು ಮಾಡ್ತಿದ್ದೆ. ಆ ಹುಡುಗ ಅಜ್ಜಿಯವರ ಅಂದರೆ ಈರಳ್ಳಿಯೇ.
1: ಹೌದು.
0: ಆ ಹುಡುಗ ನಾನು ಸರಿ ಮಾಡಿಬಿಡಿ ಡಾಕ್ಟ್ರೆ, ನಾನು ಟ್ರ್ಯಾಕ್ಟರ್ ಓಡಿಸ್ಬೇಕು ಟ್ರ್ಯಾಕ್ಟರ್ ಓಡಿಸ್ಬೇಕು ಅಂತಿದ್ದ. ಅಂಥ ಹುಡುಗ ನಿಮ್ಮ ಡಿಸ್ಚಾರ್ಜ್ ಮಾಡಿಸ್ಕೊ ಹೋದ್ರು ಮನೆಗೆ, ಮನೆ ಹೋದ ಮೂರು ದಿನ ಆದ್ಮೇಲೆ ತೀರೋಗ್ಬಿಟ್ಟು. ಅವನ್ನ ಮತ್ತೆ ನಾನೇ ಪಿ ಎಂ ಮಾಡ್ಬೇಕಾದ ಆ ಸಮಯ ನೋಡಿ ಭಾಳ ಬೇಜಾರಾಯ್ತು. ಬದುಕಿ ನಾನು ಇನ್ನೂ ಚೆನ್ನಾಗಿರ್ಬೇಕು ಅನ್ನೋ

0: ಬೀರದಂಥ ಸಂದರ್ಭದಲ್ಲಿ. ಈಗ ಈ ವೈದ್ಯಕೀಯ ವೃತ್ತಿಯಲ್ಲೇ ಬಹಳಷ್ಟು ಸಮಯ ಮತ್ತು ಶ್ರಮವನ್ನು ಖಂಡಿತವಾಗಿ ಸಹ ಬೇಡೇ ಬೇಡುತ್ತೆ. ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿ ಜೀವನದ ನಡುವೆ ಸಮತೋಲನವನ್ನು ಹೇಗೆ ಕಾಪಾಡ್ಕೊಳ್ತೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ?
1: ನಾನು ಯಾವಾಗಲೂ ಕುಟುಂಬಕ್ಕೆ ಒಂದಿನ ಮಾತ್ರ ಇಡ್ತೀನಿ ಸೀಮಿತ, ಭಾನುವಾರ ದಿನ. ಮಿಕ್ಕಿದ ರಜಾ ದಿನಗಳಲ್ಲೂ ಬರ್ತೀನಿ ಇಲ್ಲಿ, ಬಂದು ನೋಡ್ತೀನಿ. ಅವರು ನಮ್ಮ ಮನೆಯವರು ಸಹ ನನಗೆ ಒತ್ತಾಸೆಯಾಗಿ ನಿಂತ್ಕೋತಾರೆ. ಅವರು ಬೇರೆಯವ್ರ ಥರ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಏನಿಲ್ಲ. ಅವ್ರು ಜಾಸ್ತಿ ದೇವಸ್ಥಾನಗಳ ಕರ್ಕೋಗಿ ಅಂತಾರೆ ಅದೊಂದು. ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಈ ಥರ ಬೇರೆ ನನಗೆ ಬೇಕಾದಾಗ ಎಲ್ಲರೂ ಹೋಗ್ಬೇಕಾದ್ರೆ ಒಂದು ಎರಡು ಮೂರು ದಿನ ರಜಾ ಹಾಕ್ತೀನಿ ಹೊರತು ಡ್ಯೂಟಿ ಅವರ್ಸಲ್ಲಿ ಎಲ್ಲೂ ಹೋಗಲ್ಲ. ಬಟ್ ಅವ್ರ ಮನೆಯವರು ನನಗೆ ಒತ್ತಾಸೆಯಾಗಿ ನಿಂತ್ಕೊಂಡೋದ್ರಿಂದ ನಾನು ಈ ಥರ ಇವನ್ನೆಲ್ಲ ನಿಭಾಯಿಸಲಿಕ್ಕೆ ಸಾಧ್ಯವಾಗ್ತದೆ.
0: ಕುಟುಂಬದ ಒಂದು ಸಹಕಾರನೂ ಸಹ ತಮ್ಮ ವೃತ್ತಿಯನ್ನು ಈಗ ತಮ್ಮ ಒಂದು ಮನಸ್ಸು ಇಚ್ಛವಾಗಿ ನಿರ್ವಹಿಸೋದಕ್ಕೆ ಒಂದು ಸಹಕಾರಿಯಾಗ್ತಾ ಇದೆ. ಸರ್, ಈಗ ಡಾಕ್ಟರ್ ವೃತ್ತಿ ಅಂದರೆ ಈಗ ಅನೇಕರಿಗೆ ಕೇವಲ ಬಿಳಿ ಕೋಟ್ ಮತ್ತು ಸ್ಕೆಥೋಸ್ಕೋಪ್ ಮಾತ್ರ ಅಂತಲೇ ತಿಳ್ಕೊಂಡಿರ್ತಾರೆ. ಅದರ ಹಿಂದೆ ಇರುವಂತಹ ಒಂದು ಆಳವಾದ ಜವಾಬ್ದಾರಿ ಆಗಿರ್ಬೋದು, ಜೊತೆಗೆ ನಿರಂತರ ಕಲಿಕೆಯ ಬಗ್ಗೆ ಹೇಳೋದಾದರೆ, ಈಗ ನಿಮ್ಮ ವೃತ್ತಿಯಲ್ಲಿ ಅತಿದೊಡ್ಡ ಸವಾಲು ಯಾವುದು, ಅದನ್ನು ಹೇಗೆ ನಿರ್ವಹಿಸಬೇಕಾಗತ್ತೆ ನಿಮ್ಮ ವೃತ್ತಿಯನ್ನು ಮಾಡ್ತಾ ಇರಬೇಕಾದ್ರೆ, ಅದ್ರ ಬಗ್ಗೆ ಹೇಳೋದಾದರೆ?
1: ನಾವು ಬರೀ ಬಿಳಿ ಕೋಟು ಸ್ಟೆಥೋಸ್ಕೋಪ್ ಅಂತ ಒಂದಲ್ಲ, ಡಾಕ್ಟರ್ ಆದವನು ಮೊದಲು ಮನುಷ್ಯನಾಗಿರ್ಬೇಕು, ಮಾನವೀಯ ಗುಣಗಳನ್ನ ಅಳವಡಿಸ್ಕೊಂಡಿರ್ಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ವೈದ್ಯಕೀಯ ವೃತ್ತಿ ಇರೋದು ವ್ಯಾವಹಾರಿಕವಾಗ್ಬಿಟ್ಟಿದೆ.
0: ಹೌದು,
1: ಹಣ ಸಂಪಾದನೆ ಮಾಡುವ ಒಂದು ಅದಲ್ಲ. ಆ ವೈದ್ಯನ ಹೆಸರಿಗೆ ನಾವು ಒಂದು ಗೌರವ ತರಬೇಕು ಅನ್ನೋದಾದ್ರೆ, ಅಷ್ಟು ಮನುಷ್ಯನಾಗಿ ನಮ್ಮ ವೃತ್ತಿಯಲ್ಲಿ ನಾವೇನು ಪ್ರಮಾಣ ತಗೋತೀವಿ, ಪದವಿ ತಗೋಬೇಕಾದ್ರೆ ಕಾಯಾವಾಚ ಮನಸ್ಸ ನಾವು ರೋಗಿಯನ್ನು ಮನಸ್ಸುಪೂರ್ವಕವಾಗಿ ಅವನನ್ನು ಚಿಕಿತ್ಸೆ ನೀಡ್ತೀವಿ, ಅವನನ್ನು ಗುಣಪಡಿಸ್ಲಿಕ್ಕೆ ನಮ್ಮ ಶ್ರಮವನ್ನು ಹಾಕ್ತೀವಿ ಅಂತ ನಾವು ಪ್ರಮಾಣ ತಗೋತೀವಿ, ಅದ್ರ ಪ್ರಕಾರ ನಡ್ಕೋಬೇಕು. ಅವಾಗ ನಡ್ಕೊಂಡಾಗ ಯಾವುದೇ ರೋಗಿಗೂ ಅಷ್ಟೇ, ನಮ್ಮ ಹತ್ರ ಬಂದಾಗ ಅವರಿಗೆ ಎದುರಿಸೋದಲ್ಲ, ಅವರಿಗೆ ಮನವರಿಕೆ ಮಾಡಿ ಅವನಿಗೆ ನಾವು ಪುನಶ್ಚೇತನ ಕೊಡುವ ರೀತಿಯಲ್ಲಿ ಅವನು ಮಾತಾಡಬೇಕು.
0: ಹೌದು,
1: ನಿನಗೆ ಯಾವುದೇ ರೋಗ ಇದ್ರೂ ಪರವಾಗಿಲ್ಲ, ಗುಣವಾಗ್ತೀಯಪ್ಪ, ನೀನು ಸಂಪೂರ್ಣ ಗುಣವಾಗ್ತೀಯ, ನಿನ್ನ ಮೇಲೆ ನೀ ಭರವಸೆ ಇಟ್ಕೋ, ನಮ್ಮ ಮೇಲೂ ಭರವಸೆ ಇಡು. ಆವಾಗ ನಿನ್ನ ಆ ಥರ ಹೇಳಿದಾಗ ನಾವೇನೇ ಚಿಕಿತ್ಸೆ ಕೊಟ್ಟರು ಅದು ಫಲಪ್ರದವಾಗುತ್ತೆ, ಮತ್ತೆ ಅದಕ್ಕೆ ಅವರು ಸ್ಪಂದಿಸ್ತಾರೆ.
0: ಹೌದು,
1: ನಾವು ಮೊದಲೇ ಎದುರಿಸ್ಬಿಟ್ಟು ಏನೇ ಕೊಟ್ಟರು ಅದು ಅಮೃತ ಕೊಟ್ಟರು ಅವ್ರಿಗೆ ಅದು ಫಲಕಾರಿಯಾಗೋದಿಲ್ಲ, ಅದರಲ್ಲೇ ಕೊರಗಿ ಕೊರಗಿ ಪಾಪ ಅವರು ತೀರ ಹೋಗ್ಬಿಡ್ತಾರೆ. ಹಾಗಾಗಿ ನಾವು ಯಾವುದೇ ಪೇಷಂಟ್ಗಳಿಗಾಗಲಿ ಪ್ರತಿಯೊಂದು ಪೇಷಂಟ್ನು ನಮ್ಮ ಬಾಂಧವರು ಬಂಧುಗಳು ಅಂತ ತಿಳ್ಕೊಂಡೆ ಚಿಕಿತ್ಸೆ ಕೊಡಬೇಕು, ಮತ್ತು ಒಳ್ಳೆ ಮನಸ್ಸಿನಿಂದ ಕೊಡಬೇಕು. ಸುಮ್ಮನೆ ಯಾವ್ಯಾವುದೋ ಇದರಲ್ಲೆಲ್ಲ ಏನೋ ಕಾಟಾಚಾರಕ್ಕೆ ಕೊಡಬಾರ್ದು, ಚಿಕಿತ್ಸೆ ಕೊಡಬಾರ್ದು, ಕಾಟಾಚಾರಕ್ಕೆ ಉಪಚರಿಸಬಾರ್ದು. ಪ್ರಾಮಾಣಿಕವಾಗಿ ಉಪಚರಿಸಿದಾಗ ಖಂಡಿತ ಅವನು ಎಂಥ ಕಾಯಿಲೆ ಇದ್ರು ಗುಣಮುಖನಾಗ ಆಗ್ಲಿಕ್ಕೆ ಅದು ಸಂಪೂರ್ಣವಾಗಿ ಸಹಕಾರಿಯಾಗುತ್ತೆ.
2: ವೃತ್ತಿ ಸಂತೃಪ್ತಿ, ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ. ಯಾವ ವೃತ್ತಿಯು ಕೀಳಲ್ಲ, ಯಾವ ವೃತ್ತಿಯು ಮೇಲಲ್ಲ. ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ. ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ. ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ ವೃತ್ತಿ ಸಂತೃಪ್ತಿ.
3: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಇದುವರೆಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ವೈದ್ಯ ವೃತ್ತಿಯ ಅನಾವರಣ ಕುರಿತು ಹೆಚ್ಡಿಕೋಟೆ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸೋಮಣ್ಣರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರು ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿ ವರ್ಗದವರಾದ ಸಿದ್ದರಾಜು, ಶಶಿಕುಮಾರ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ್ ಆರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗಾಗಿ ಈ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ಏನೇ ಆಳದ್ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.

0: ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇವಾ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಹೂಸಿದ್ದ, ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತೆಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗಾ ಎಲ್ಲಾನು ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ಪ್ರೀತಿಯ ಜನಂತಪನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 65 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡಬಲಕಾಯಿ 16 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಆಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 14 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 62 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 22 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 11 ರೂಪಾಯಿ, ಟೊಮೊಟೊ 16 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಚನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಚನ್ನ ಧ್ವನಿ. ನಮಸ್ಕಾರ.

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
2: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 2/7/2026 ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಕುಮಾರ್ ಜಿಎಸ್ ರವರು ಮಕ್ಕಳ ತಜ್ಞರು, ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ತುಷಾರ ರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು ಮಧ್ಯಾಹ್ನ 2ರಿಂದ ಸಂಜೆ 5ರವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ಯೋಗನಾಥ್ ರವರು ದಂತ ಬೇರುನಾಳ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚೇಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಂಗನ ಸಿಡುಬು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಕುಮಾರಿ ಸ್ಫೂರ್ತಿರವರು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕೋತಿ ಸಿಡುಬು ಅಂದರೆ ಮಂಗನ ಸಿಡುಬು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ವೈರಸ್ ಒಂದು ಸಿಡುಬು ಅಂದರೆ ಸ್ಮಾಲ್ ಪಾಕ್ಸ್ ರೋಗವನ್ನು ಹೋಲುವ ಅಪರೂಪದ ಸೋಂಕನ್ನು ಉಂಟು ಮಾಡುವುದು ಜಗತ್ತಿನ ಗಮನವನ್ನು ಸೆಳೆದಿದೆ. ಈ ವೈರಸ್ ಆರ್ಥೋಬಾರ್ಟ್ಸ್ ವೈರಸ್ ಕುಟುಂಬಕ್ಕೆ ಸೇರಿದೆ. ಇದೇ ಕುಟುಂಬಕ್ಕೆ ಸಿಡುಬು ಅಥವಾ ದೊಡ್ಡಮ್ಮ, ಮೈಲಿ, ವೇರಿಯೋಲ ರೋಗ ವೈರಸ್ ಮತ್ತು ಸಿಡುಬು ಲಸಿಕೆಯಲ್ಲಿ ಬಳಸುವ ವ್ಯಾಕ್ಸಿನೇಷನ್ ವೈರಸ್ ಸೇರಿವೆ. ಕೋತಿ ಅಥವಾ ಮಂಗ, ಮಂಕಿ ಸಿಡುಬು ಸಿಡುಬು ರೋಗದ ಎಲ್ಲ ಲಕ್ಷಣಗಳನ್ನು ಪ್ರಕಟಿಸಿದರೂ ಆ ಲಕ್ಷಣಗಳು ಸಿಡುಬಿನಂತಿರುವಂತೆ ತೀವ್ರ ಸ್ವರೂಪದಲ್ಲಿ ಪ್ರಕಟಗೊಳ್ಳದಿರುವುದು ಸಮಾಧಾನಕರ ಸಂಗತಿ. ಸಿಡುಬು ರೋಗ ಲಸಿಕೆಯನ್ನ ವ್ಯಾಪಕವಾಗಿ ಜಗತ್ತಿನಾದ್ಯಂತ ಬಳಸುವುದರ ಫಲವಾಗಿ ಮಹಾಮಾರಿ ಎನಿಸಿದ ಸಿಡುಬು 1980ರಲ್ಲಿ ಜಗತ್ತಿನಿಂದ ದೂರವಾದರೂ ಕೋತಿ ಸಿಡುಬು ಮಧ್ಯ ಆಫ್ರಿಕಾ ಅಂದರೆ ವಿಶೇಷವಾಗಿ ಕಾಂಗೋ ಗಣರಾಜ್ಯ ಮತ್ತು ಪಶ್ಚಿಮ ಆಫ್ರಿಕಾದಲ್ಲಿ ತೋರಿ ಬರುತ್ತಿದೆ. ಅವುಗಳಲ್ಲಿ ಕಾಂಗೋ ಗಣರಾಜ್ಯವಲ್ಲದೆ ಗಬನ್, ಕ್ಯಾಮರೂನ್, ನೈಜೀರಿಯಾ, ಕೋಟೆ ಡೈವರಿ, ಲೈಬೀರಿಯಾ, ಸಿಯಾರಿಯಾ ಲೋಯಿನ್, ದಕ್ಷಿಣ ಸುಡಾನ್, ಬೆನಿನ್ ಸೇರಿವೆ. ಈ ರೋಗ 2017ರಲ್ಲಿ ನೈಜೀರಿಯಾದಲ್ಲಿ ಗೋಚರಿಸಿದೆ. 2021ರಲ್ಲಿ ಮತ್ತೆ ತೋರಿ ಬಂದಿದೆ. ಈಚೆಗೆ ಈ ರೋಗ ನೈಜೀರಿಯಾಕ್ಕೆ ಪ್ರಯಾಣ ಮಾಡಿದವರಲ್ಲಿ ಹಾಗೂ ಯಾವುದೇ ಪ್ರಯಾಣದ ಇತಿಹಾಸವಿರದೇ ಸುಮಾರು 200 ಜನರಲ್ಲಿ ಕಂಡುಬಂದಿದೆ. ಯುರೋಪ್ ದೇಶಗಳಾದ ಯುಕೆ, ಸ್ಪೇನ್, ಪೋರ್ಚುಗಲ್, ಜರ್ಮನಿ, ಬೆಲ್ಜಿಯಂ, ಫ್ರಾನ್ಸ್, ನೆದರ್ಲ್ಯಾಂಡ್, ಇಟಲಿ, ಸ್ವೀಡನ್ದಲ್ಲಿ, ಯುಎಸ್ಎ, ಕೆನಡಾ, ಇಸ್ರೇಲ್, ಸಿಂಗಾಪುರ ಮತ್ತು ಆಸ್ಟ್ರೇಲಿಯಾನಲ್ಲಿ ಕೆಲವರಲ್ಲಿ ಗೋಚರಿಸಿ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಭಾರತದಲ್ಲಿ ಈ ರೋಗ ತೋರಿ ಬಂದಿಲ್ಲ. ಆದರೆ ರೋಗ ವಿಮಾನ ಹಡಗಿನ ಮೂಲಕ ನುಸುಳಿ ಬರುವ ಸಾಧ್ಯತೆ ಇರುವುದರಿಂದ ಅದರ ಬಗ್ಗೆ ಕಟ್ಟೆಚ್ಚರ ವಹಿಸಲಾಗಿದೆ. 1958ರಲ್ಲಿ ಸಿಡುಬು ಬೆಲ್ಜಿಯಂನಲ್ಲಿ ಸಂಶೋಧನೆಗಾಗಿ ಒಂದೆರಡು ರಕ್ಷಿಸಿಟ್ಟಿದ್ದ ಕೋತಿಗಳ ವಸಾಹತಿನಲ್ಲಿ ಗೋಚರಿಸಿತು. ಹೀಗಾಗಿ ಆ ರೋಗ ಕೋತಿ ಅಥವಾ ಮಂಗ ಸಿಡುಬು ಎಂದು ಹೆಸರುಕೊಂಡಿತು. 1970ರಲ್ಲಿ ಮನುಷ್ಯನಲ್ಲಿ ಈ ಬಗೆಯ ಹೊಸ ಸಿಡುಬು ಕಾಂಗೋ ಗಣರಾಜ್ಯದಲ್ಲಿ ಪ್ರಥಮ ಬಾರಿಗೆ ಗೋಚರಿಸಿತು. ಪ್ರಾಣಿ ಮೂಲ ಹೊಂದಿದ ಈ ರೋಗದ ಸೋಂಕು ಹೊಂದಿದ ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡುತ್ತದೆ. ಅದು ಆಫ್ರಿಕಾದ ಉಷ್ಣವಲಯದ ಮಳೆಕಾಡು ಪ್ರದೇಶದಲ್ಲಿ ವಾಸಿಸುವ ಪ್ರಾಣಿಗಳಿಗೆ ವಿಶೇಷವಾಗಿದೆ. ಇದು ಕೋತಿಗಳ ಕೆಲವು ಪ್ರಭೇದಗಳು ಅಳಿಲು ಮೂಷಕಗಳಲ್ಲಿ ತೋರಿ ಬಂದಿದೆ. ಕೋತಿ ಸಿಡುಬು ಅಷ್ಟೊಂದು ಸುಲಭವಾಗಿ ಹರಡದು. ಮನುಷ್ಯನಿಗೆ ತಗುಲಿದ ರೋಗ ಮನುಷ್ಯನಿಂದ ಮನುಷ್ಯನಿಗೆ ಸೋಂಕು, ಗುಳ್ಳೆಗಳ ಸಾಮೀಪ್ಯ, ದೇಹ ದ್ರವ್ಯಗಳು, ಬಿರುಕುಗೊಂಡ ಚರ್ಮ, ಲೋಳ್ಪರೆ, ಉಸಿರು ವ್ಯವಸ್ಥೆಯಿಂದ ಹೊರಬರುವ ಸೋಂಕು ತುಂತುರು ಅಥವಾ ಉಪಯೋಗಿಸಿದ ವಸ್ತುಗಳು, ಹಾಸಿಗೆ, ಹೊದಿಕೆ, ಟವಲ್ ಇನ್ನಿತರ ವಸ್ತ್ರಗಳ ಮೂಲಕ ಬರಬಲ್ಲದು. ಈ ಸೋಂಕು ದೇಹವನ್ನ ಪ್ರವೇಶಿಸಿದ ಮೇಲೆ ಒಂದೆರಡು ವಾರಗಳ ಕಾಲ ಹೊದಿಕೆ ಬೆಳವಣಿಗೆ ಹೊಂದಿ ತನ್ನ ಗುಣಲಕ್ಷಣಗಳನ್ನ ಆನಂತರ ತೋರಿಸುತ್ತದೆ. ಪ್ರಾರಂಭದ ಲಕ್ಷಣಗಳು ಫ್ಲೂ ರೋಗವನ್ನ ಹೋಲುತ್ತವೆ. ರೋಗಿ ಜ್ವರ, ತಲೆನೋವು, ಮೈಕೈ ನೋವು, ಬೆನ್ನು ನೋವು, ಸುಸ್ತು, ಹಸಿವಿನ ನಾಶದ ಲಕ್ಷಣಗಳನ್ನ ಪ್ರಕಟಿಸುತ್ತಾನೆ. ಜ್ವರ ಪ್ರಾರಂಭವಾದ 2 ದಿನಗಳಲ್ಲಿ ಮೈ ಮೇಲೆ ಹುಡಿ ಗುಳ್ಳೆಗಳೆದ್ದು ಗಾತ್ರದಲ್ಲಿ ದೊಡ್ಡದಾಗಿ ಅದರೊಳಗೆ ನೀರು ಅಥವಾ ನೀರ್ಗುಳ್ಳೆ, ನಂತರ ಕೀವು ಸೇರಿಸಿಕೊಳ್ಳುತ್ತದೆ. ಸಿಡುಬಿನ ಎಲ್ಲ ಹಂತಗಳನ್ನು ಹೋಲುವ ಈ ಗುಳ್ಳೆಗಳು ವಿಶೇಷವಾಗಿ ಮುಖ, ಅಂಗೈ, ಅಂಗಾಲಿನಲ್ಲಿ ತೋರಿ

0: ಬರುತ್ತವೆ. ನಂತರ ದೇಹದ ಇತರೆ ಭಾಗಗಳಲ್ಲಿ ಗೋಚರಿಸಬಹುದು. ಮುಂಡಾದಲ್ಲಿ ಕಡಿಮೆ, ಅವುಗಳ ಜೊತೆಯಲ್ಲಿ ಲಾಲಾಸ್ತ್ರ ಗ್ರಂಥಿಗಳು ಉಬ್ಬಿ ಹದಗಡಲೆಯನ್ನು ಉಂಟು ಮಾಡುತ್ತದೆ. ಈ ಬಗೆಯ ಲಕ್ಷಣ ಸಿಡುಬು ರೋಗದಲ್ಲಿ ತೋರಬಹುದು. ಮೈ ಮೇಲೆ ಗೋಚರಿಸಿದ ಗುಳ್ಳೆಗಳು ಬಿರುಸಾಗಿ ನೋವು ಕೊಡುತ್ತವೆ. ಒಂದೆರಡು ವಾರ ಕಳೆದಂತೆ ಗುಳ್ಳೆಗಳು ಒಣಗಿ ಪಕಳೆಗೊಂಡು ಬಿದ್ದು ಹೋಗುತ್ತವೆ. ಆ ಪ್ರದೇಶ ಬಣ್ಣ ಕಳೆದುಕೊಂಡಿರುತ್ತವೆ. ಗುಳ್ಳೆಗಳಿದ್ದಾಗ ಮೈಕೆರೆತ ವಿಶೇಷ ರೋಗ ಕೆಲವೊಮ್ಮೆ ಉಲ್ಬಣಿಸಿ ಸಾವಿಗೆ ಎಡೆ ಮಾಡಿಕೊಡಬಹುದು. ಇದು ಮಕ್ಕಳಲ್ಲಿ ವಿಶೇಷವಾಗಿ ಕಂಡುಬರುತ್ತದೆ. ಈ ರೋಗಕ್ಕೆ ಯಾವುದೇ ನಿರ್ದಿಷ್ಟ ಚಿಕಿತ್ಸೆ ಇಲ್ಲ. ರೋಗ ಲಕ್ಷಣಗಳನ್ನು ತೋರ್ಪಡಿಸಿರುವ ರೋಗಿಗಳನ್ನು ಬೇರೆಯಾಗಿ ಇರಿಸಿ ಆರೈಕೆ ಮಾಡಬೇಕಷ್ಟೆ. ಚಿಕಿತ್ಸೆ ಎಲ್ಲವೂ ರೋಗಿಯ ತೋರ್ಪಡಿಸುತ್ತಿರುವ ಗುಣಲಕ್ಷಣಗಳನ್ನು ಶಮನ ಮಾಡುವುದಕ್ಕಾಗಿ, ಹೀಗಾಗಿ ಅದಕ್ಕೆ ಶಾಮಕ ಅಥವಾ ಆಧಾರ ಚಿಕಿತ್ಸೆ ಇದೆ. ಅವರಲ್ಲಿ ಮೈಕೆರೆತವನ್ನು ಕಡಿಮೆ ಮಾಡಬೇಕು. ಅವರ ಆಹಾರ ನೀರು ಸೇವನೆಗೆ ಪ್ರಾಮುಖ್ಯತೆ ಕೊಡಬೇಕು. ಗುಳ್ಳೆಗಳು ಒಂದೆರಡು ವಾರದಲ್ಲಿ ಒಣಗಿ ಪಕ್ಕಳೆಗೊಂಡು ಬಿದ್ದು ಹೋಗುವ ತನಕ ರೋಗಿ ಇತರರ ಸಂಪರ್ಕಕ್ಕೆ ಬಾರಬಾರದು. ಸೋಂಕಿತರ ಬಟ್ಟೆ, ಹಾಸಿಗೆ, ಮೇಲುದಕಿ, ವಸ್ತ್ರಗಳ ಶುಚಿತ್ವ ಕಾಯ್ದುಕೊಂಡು ಅವುಗಳ ಸೋಂಕು ಕಳೆಯಬೇಕು. ಕೋತಿ ಸಿಡುಬು ವೈರಸ್ ಎರಡು ಬಗೆಯದು. ಮಧ್ಯ ಆಫ್ರಿಕೆಯ ಕಾಂಗೋ ಗಣರಾಜ್ಯದಲ್ಲಿ ತೋರಿಬರುವ ವೈರಸ್ ತೀವ್ರ ಸ್ವರೂಪದ ರೋಗವನ್ನು ಉಂಟು ಮಾಡುವುದಲ್ಲದೆ ಸುಲಭವಾಗಿ ಹರಡುವ ಸಾಮರ್ಥ್ಯ ಹೊಂದಿದೆ. ಅದನ್ನು ಹೊಂದಿದ ಶೇಕಡ 10% ರೋಗಿಗಳಲ್ಲಿ ಸಾವಿಗೆ ಎಡೆ ಮಾಡಿಕೊಡುವುದು ಉಂಟು. ಮತ್ತೊಂದು ಪಶ್ಚಿಮ ಆಫ್ರಿಕ ವೈರಸ್. ಇದು ಅಷ್ಟೊಂದು ತೀವ್ರ ಸ್ವರೂಪದ ರೋಗವನ್ನು ಉಂಟು ಮಾಡುವುದಿಲ್ಲ. ಅಲ್ಲಿ ಸಾವಿನ ಪ್ರಮಾಣ ಶೇಕಡ 1% ಕಡಿಮೆ ಇದೆ. ಈ ವೈರಸ್ ಎರಡು ಎಳೆಗಳ ಡಿಎನ್ಎ ವೈರಸ್. ಪ್ರತಿರೋಧ ಸಾಮರ್ಥ್ಯ ಕುಗ್ಗಿಸುವ ವ್ಯಕ್ತಿಗಳು ಆ ರೋಗಕ್ಕೆ ಸುಲಭವಾಗಿ ಈಡಾಗಬಲ್ಲದು. ಗರ್ಭಿಣಿ ಸ್ತ್ರೀಯರು ತನ್ನ ಸಂತಾನಕ್ಕೆ ರೋಗದ ಸೋಂಕನ್ನು ಸಾಗಿಸಬಲ್ಲಳು. ಸೋಂಕು ದ್ರವವನ್ನು PCR ಪರೀಕ್ಷೆಗೆ ಒಳಪಡಿಸಿ ಕಾರಣದ ವೈರಸ್ ಇರುವಿಕೆಯನ್ನು ದೃಢಪಡಿಸಿಕೊಳ್ಳಬಹುದು. ಗುಂಪುಗೂಡುವುದು ಪರಸ್ಪರ ಸಾಮೀಪ್ಯ ಸಲ್ಲದು. ಅದು ರೋಗದ ಹರಡಿಕೆಯನ್ನು ತಪ್ಪಿಸಬಹುದು. ಕೈಯನ್ನು ಸೋಪು ನೀರಿಂದ ಇಲ್ಲವೇ ಸ್ಯಾನಿಟೈಸರ್ ಬಳಸಿ ಚೌಕಟ್ಟವಾಗಿ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವುದು. ಸಿಡುಬು ರೋಗದ ವಿರುದ್ಧ ಕೊಡುವ ಲಸಿಕೆಯನ್ನ 1980 ಸಾರ್ವತ್ರಿಕವಾಗಿ ನಿಲ್ಲಿಸಿದ ಮೇಲೆ ಆ ರೋಗ ಪೃಥ್ವಿಯಿಂದ ದೂರವಾಯಿತು. ಈಗ ಮಂಗನ ಸಿಡುಬು ತೋರಿ ಬಂದಿದ್ದು ಸಿಡುಬು ರೋಗ ನಿರೋಧಕ ಲಸಿಕೆ ಈ ರೋಗವನ್ನು ಪ್ರತಿಬಂಧಿಸಲಾಗಬಲ್ಲದಾಗಿದೆ. ಸಿಡುಬು ಲಸಿಕೆಯನ್ನು ಜನ ತೆಗೆದುಕೊಳ್ಳುವುದಿಲ್ಲವಾಗಿ ಈ ಬಗೆಯ ಹೊಸ ರೋಗ ಬಂದಿದೆ. COVID-19 ಗಂಡಾಂತರ ಪಿಡುಗು ಈ ತೀವ್ರ ಸ್ವರೂಪವನ್ನು ಕಳೆದುಕೊಂಡ ಮೇಲೆ ಪ್ರಯಾಣಿಕೆ ಇದೆ. ಕಟ್ಟುಪಾಡುಗಳನ್ನು ತೆಗೆದುಹಾಕಿದ ಮೇಲೆ ಜನರ ಸಂಚಾರ ಹೆಚ್ಚಾಗಿದ್ದು ರೋಗದ ಹರಡಿಕೆಯ ಸಾಧ್ಯತೆಯನ್ನು ಇದು ಹೆಚ್ಚಿಸಬಹುದು. ಕೇಳುಗರೆ, ಕೇಳಿದ್ರಲ್ಲ ಎಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕೋತಿ ಮಂಗನ ಸಿಡುಬು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಂಗನ ಸಿಡುಬು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕುಮಾರಿ ಸ್ಫೂರ್ತಿರವರು. ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 21ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯಾವ ಯಾವ ಭಕ್ತನು ಯಾವ ಯಾವ ದೇವತೆಗಳನ್ನು ಶ್ರದ್ಧೆಯಿಂದ ಪೂಜಿಸಲು ಇಚ್ಛಿಸುತ್ತಾನೆಯೋ ಅವನಿಗೆ ಆಯಾ ರೂಪದಲ್ಲಿಯೇ ಭಕ್ತಿಯನ್ನು ಸ್ಥಿರಗೊಳಿಸುತ್ತೇನೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂದ್ರೆ ಈ ಮಾತಿನ ಅರ್ಥ ಏನು ಅಂತಂದ್ರೆ, ಇಲ್ಲಿ ಶ್ರೀಕೃಷ್ಣ ತನ್ನನ್ನು ಬಿಟ್ಟು ಬೇರೆ ಬೇರೆ ದೇವತೆಗಳ ಬಳಿಗೆ ತಮ್ಮ ಆಸೆಗಳನ್ನ ಈಡೇರಿಸಿಕೊಳ್ಳಲು ಹೋಗುವವರನ್ನು ತಿರಸ್ಕರಿಸುವುದಿಲ್ಲ. ಅಥವಾ ತಾನೊಬ್ನೇ ನಿಜವಾದ ದೇವರು, ಉಳಿದವರೆಲ್ಲ ಸುಳ್ಳು ದೇವರು ಅಂತಲೂ ಕೂಡ ಹೇಳ್ತಾ ಇಲ್ಲ. ಯಾಕಂದ್ರೆ ಎಲ್ಲ ದೇವರಂತೆ ಇರುವವನು ಇವನೇ ಭಗವಂತ ನಾರಾಯಣ. ಎಲ್ಲ ದೇವರ ಮೂಲಕ ಕೆಲಸ ಮಾಡುವವನು ಅವನೊಬ್ಬನೇ. ಆದರೆ ಒಬ್ಬೊಬ್ಬರಲ್ಲಿ ಒಂದೊಂದು ಅಭಿಲಾಷೆ ಇದೆ ಅಷ್ಟೆ, ಅದನ್ನ ಖಂಡಿಸುವುದಿಲ್ಲ. ತಮ್ಮ ಬೇಡಿಕೆಗಳನ್ನು ಸಲ್ಲಿಸುವ ಬೇರೆ ಬೇರೆ ದೇವರುಗಳ ಮೇಲೆಯೇ ಅವರಿಗೆ ಹೆಚ್ಚು ಶ್ರದ್ಧೆ ಹುಟ್ಟುವಂತೆ ಮಾಡುತ್ತಾನೆ. ಯಾವಾಗ ಶ್ರದ್ಧೆ ಹುಟ್ಟುತ್ತಾ ಹೋಗುತ್ತದೋ ಆಯಾ ದೇವ ದೇವಿಯರ ಮೇಲೆ ಪ್ರೇಮ ಹೆಚ್ಚುತ್ತಾ ಹೋಗುತ್ತದೆ. ಆಗ ತಾನು ಲೌಕಿಕವಾದ ವಸ್ತುಗಳನ್ನು ಕೇಳುವುದನ್ನು ಬಿಟ್ಟು ಶಾಶ್ವತವಾದ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಬೇಡುತ್ತಾನೆ. ಈಗ ಬೇರೆ ಬೇರೆಯಂತೆ ಕಂಡರೂ ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿದಂತೆ ಒಂದೇ ಪರಮಾತ್ಮ ಹಲವು ನಾಮಗಳನ್ನು ಧರಿಸಿ ಹಲವು ಪಾತ್ರಗಳಲ್ಲಿ ನಿರತವಾಗಿರುವುದು ಗೊತ್ತಾಗುತ್ತದೆ. ಶ್ರೀಕೃಷ್ಣ ಎಲ್ಲಿಯೂ ಕೂಡ ಯಾರನ್ನೂ ಕೂಡ ಖಂಡಿಸುವುದಕ್ಕೆ ಹೋಗುವುದಿಲ್ಲ. ಹಾಗೆಯೇ ಯಾರ ಶ್ರದ್ಧೆಗೂ ಕೂಡ ಭಂಗ ತರುವುದಿಲ್ಲ. ಮನುಷ್ಯ ಎಲ್ಲಿರುವನೋ ಅಲ್ಲಿಂದ ಮುಂದಕ್ಕೆ ಮೇಲಕ್ಕೆ ಒಯ್ಯುವನು. ಅವನ ಶ್ರದ್ಧೆ ಮತ್ತೂ ಆಳವಾಗಬೇಕು. ಪ್ರಪಂಚದಲ್ಲಿರುವ ದೇವದೇವತೆಗಳೆಲ್ಲ ಒಳಕೊಳ್ಳುವಷ್ಟು ವಿಸ್ತಾರವಾಗಬೇಕು. ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾನೆ. ಎಲ್ಲಿಯೂ ತಾತ್ಸಾರವಿಲ್ಲ, ಕುಹುಕ ಕೂಡ ಇಲ್ಲ, ನಿಂದೆಯೂ ಇಲ್ಲ. ಒಬ್ಬ ಯಾವುದನ್ನಾದರೂ ಪೂಜಿಸುತ್ತಿರಲಿ, ಕಲ್ಲು, ಮಣ್ಣು, ಲೋಹ, ಮಾರಮ್ಮ, ಮಸಣಮ್ಮ, ಶಿವ, ಪಾರ್ವತಿ, ದುರ್ಗಮ್ಮ, ಪ್ಲೇಗಮ್ಮ, ವಿಷ್ಣು, ರಾಮ, ಎಲ್ಲರೂ ಕರೆಯುತ್ತಿರುವುದು ಒಬ್ಬನನ್ನೇ, ಆ ಭಗವಂತನನ್ನ ಎಂಬುದನ್ನ ಇವನು ಕೃಷ್ಣ ಚೆನ್ನಾಗಿ ಅರಿತಿದ್ದಾನೆ. ಇದಕ್ಕೊಂದು ಪುಟ್ಟ ಉದಾಹರಣೆ ಹೇಳಬೇಕು ಅಂತಂದ್ರೆ, ಮನೆಯಲ್ಲಿ ಒಂದು ಪುಟ್ಟ ಮಗು ಇರುತ್ತೆ ಅಂತ ಅನ್ಕೊಳ್ಳೋಣ. ಅದಕ್ಕೆ ಅಪ್ಪ ಅಂಥೇಳಿ ಕರೆಯೋದಕ್ಕೆ ಬರೋದಿಲ್ಲ, ಸುಮ್ಮನೆ ಪಾ ಅನ್ನತ್ತೆ. ಅದಕ್ಕೆ ತಂದೆ ಬಂದು ಎತ್ಕೊಳ್ಳೋದಿಲ್ವಾ? ಅಥವಾ ಆ ಮಗುವಿಗೆ ಪುಟ್ಟ ಮಗು ಇರುತ್ತೆ ಅನ್ಕೊಳ್ಳೋಣ, ಮನೆಯಲ್ಲಿ ಎಲ್ಲರೂ ಒಂದೇ ಹೆಸರಿನಿಂದ ಕರೀತಾರ, ಅಮ್ಮ ಚಿನ್ನ ಬಂಗಾರಿ ಅಂತ ಕರಿಬೋದು, ಅಪ್ಪ ಮುದ್ದು ಅಂತ ಕರಿಬೋದು, ಅಜ್ಜಿ ನಮ್ಮನೆ ಮನೆ ಅಂತ ಕರಿಬೋದು. ಇನ್ ಕೆಲವರು ಬಂದಂಥ ಬಂಧುಗಳು ನೆಂಟರಿಷ್ಟರು ಅವರೆಲ್ಲ ಅವ್ರಿಗೆ ತೋಚಿದಂಥ ಹೆಸರಿನಲ್ಲಿ ಓ ಮಗುವೆ, ಪುಟ್ಟ ಮಗುವೆ, ಚಿನ್ನಾರಿ ಮಗುವೆ ಅಂತ ಕರಿಬೋದು. ಹಾಗೆ ಒಬ್ಬೊಬ್ಬರು ಕೂಡ ಆ ಮಗುವನ್ನ ಬೇರೆ ಬೇರೆ ಹೆಸರಿನಲ್ಲಿ ಕರೀತಾರೆ. ಆ ಮಗುವನ್ನ ಬೇರೆ ಬೇರೆ ಹೆಸರಿನಲ್ಲಿ ಕರೆದ ಕೂಡಲೇ ಆ ಮಗು ಬೇರೆ ಬೇರೆಯದ್ದಾಗತ್ತಾ? ಇಲ್ಲ. ಹಾಗೆಯೇ ಯಾವ ದೇವರ ಮೂಲಕ ಕರೆಯಲಿ, ಯಾವ ಉದ್ದೇಶದಿಂದಲೇ ಕರೆಯಲಿ, ಎಲ್ಲರಿಗೆ ಓ ಕೊಡುವವನೇ ದೇವರು. ಚಿನ್ನ ಬಂಗಾರಿ ಮುದ್ದು ಅಂತಂದಾಗ ಯಾರೇ ಕರೀಲಿ ಆ ಮಗು ಓ ಅನ್ನತ್ತೆ, ಓಡ್ ಬರುತ್ತೆ, ತಬ್ಕೊಳ್ಳುತ್ತೆ, ಮುದ್ದು ಮಾಡುತ್ತೆ. ಎಲ್ಲರ ಮುದ್ದನ್ನ ಕೂಡ ಆ ಮಗು ಸ್ವೀಕರಿಸುತ್ತೆ. ಭಗವಂತ ಕೂಡ ಒಂದು ಮಗು ಇದ್ದ ಹಾಗೇನೆ,
ಯಾರು ಕರೆದ್ರೂ ಹೋಗೊಡ್ತಾನೆ. ಯಾವ ಬೇರೆ ಬೇರೆ ಹೆಸರಿನಲ್ಲಿ ನಾವು ಕರಿತಾ ಇದ್ದೀವಿ, ರಾಮ ಅಂತ ಒಬ್ರು ಅಂದರೆ ಶಿವ ಅಂತ ಮತ್ತೊಬ್ರು ಅಂತಾರೆ.

ಪಾರ್ವತಿ ಅಂತ ಒಬ್ರು ಅಂದ್ರೆ ಲಕ್ಷ್ಮಿ ಅಂತ ಮತ್ತೊಬ್ರು ಕರೀತಾರೆ, ಗಣಪತಿ ಅಂತೇಳಂದ್ರೆ ಮತ್ತೊಬ್ರು ಆಂಜನೇಯ ಅಂತಾರೆ. ಹೀಗೆ ನಮ್ಮ ಕರೆಯ ಹಿಂದೆ ಇರಬೇಕಾಗಿರುವಂಥದ್ದು ಭಕ್ತಿ ಮತ್ತು ಶ್ರದ್ಧೆ. ಆ ಶ್ರದ್ಧೆ ಮೊದಲು ಅಲ್ಪವಾಗಿದ್ರೂ ಕೂಡ ದೇವರೇ ಅದನ್ನ ಕ್ರಮೇಣ ಹೆಚ್ಚು ಮಾಡ್ತಾ ಹೋಗ್ತಾನೆ. ಹಾಗಾಗಿ ಈ ಅಧ್ಯಾಯದ ಆರಂಭದ ಶ್ಲೋಕದಲ್ಲೇ ಹೇಗೆ ಪರಮಾತ್ಮನು ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ವ್ಯಾಪಿಸಿದ್ದಾನೆ ಎಂಬುದನ್ನು ತೋರಿಸಲಾಗಿದೆ. ಎಲ್ಲ ಜನರು ಒಂದೇ ದೇವತೆಯನ್ನು ಪೂಜಿಸ್ತಾ ಇಲ್ಲ, ಪ್ರತಿಯೊಬ್ಬರೂ ಒಂದೇ ಪರಮಾತ್ಮನನ್ನು ಅವನವನ ಇಷ್ಟ ದೇವತೆಯ ರೂಪದಲ್ಲಿ ಪೂಜಿಸ್ತಾ ಇದ್ದಾನೆ. ವ್ಯಕ್ತಿಯು ಗುರುದ್ವಾರದಲ್ಲಿಯೇ ಆಗಲಿ, ದೇವಸ್ಥಾನದಲ್ಲಿಯೇ ಆಗಲಿ, ಬಹಿರಂಗವಾಗಿ ಅಥವಾ ರಹಸ್ಯವಾಗಿಯೇ ಆಗಲಿ, ಅವನು ಯಾವ ರೂಪದಲ್ಲಿ ಪರಮಾತ್ಮನನ್ನು ಅರ್ಚಿಸ್ತಾ ಇದ್ದಾನೋ ಅದೇ ರೂಪದಲ್ಲಿ ಅವನಿಗೆ ಪೂರ್ಣ ಶ್ರದ್ಧೆ ಬರುವಂತೆ ನಾನು ಮಾಡುತ್ತೇನೆ ಅಂತ ಹೇಳಿ ಗೀತೆಯನ್ನು ಪ್ರಾಮಾಣಿಕವಾಗಿ ಅಭ್ಯಸಿಸುವವನಿಗೆ ಯಾವ ದೇವರಲ್ಲೂ ಕೂಡ ಭೇದವಿಲ್ಲ, ಯಾವ ರೀತಿಯ ಭಕ್ತರ ಮೇಲೂ ಕೂಡ ದ್ವೇಷವಿಲ್ಲ ಎಂಬುದನ್ನು ಕೃಷ್ಣ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಸಂಕ್ಷಿಪ್ತವಾಗಿ ನಾವು ಹೇಳಬೇಕು ಅಂತಂದರೆ, ನಮ್ಮ ಮನಸ್ಸು ಏನು ವಿಚಾರ ಮಾಡುತ್ತದೆಯೋ ಅದಕ್ಕೆ ಸರಿಯಾಗಿಯೇ ನಾವು ಇರ್ತೇವೆ. ನಾವು ಪ್ರತಿಯೊಬ್ಬರೂ ಕೂಡ ಒಂದೊಂದು ತರಹ ಏಕೆ ಎಂಬುದನ್ನು ಈ ನಿಯಮ ವಿವರಿಸ್ತಾ ಇದೆ. ಮನಸ್ಸಿದ್ದಂತೆ ಮಾನವ, ದುರ್ಜನರನ್ನು ನಾವು ಹೀಯಾಳಿಸಬೇಕೆಂದಿಲ್ಲ, ಮತ್ತು ಅದೇ ರೀತಿ ಸಜ್ಜನರನ್ನು ನಾವು ಹೊಗಳಬೇಕು ಅಂತಲೂ ಇಲ್ಲ. ಇಬ್ಬರೂ ಕೂಡ ಅವರವರ ಮನಸ್ಸಿನ ವಿಚಾರಗಳಿಗನುಗುಣವಾಗಿಯೇ ಜೀವಿಸ್ತಾ ಇರ್ತಾರೆ. ಮನಸ್ಸಿನಲ್ಲಿ ಏಳುವ ಅಲೆಗಳು ಪ್ರಕೃತಿಗೆ ಸೇರಿದ್ದು. ಪುರುಷನು ಪ್ರಕೃತಿಗೆ ನರ್ತನ ಮಾಡಲು ಬೇಕಾಗುವ ರಂಗಭೂಮಿಯನ್ನ ಒದಗಿಸ್ತಾನೆ. ಹಾಗಾಗಿ ಇಂತಹ ಒಂದು ರೀತಿಯ ಅರ್ಚನೆಯಿಂದ ಮನುಷ್ಯನು ತನ್ನ ಮನಸ್ಸಿನ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುವುದು ಹೇಗೆ ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ವಿವರಿಸುತ್ತಿದ್ದಾನೆ. ಹಾಗಾಗಿ ನಮ್ಮ ಪ್ರಪಂಚದಲ್ಲಿ ಯಾವುದೇ ಒಂದು ವಿಚಾರದ ಬಗ್ಗೆ ಚಿಂತನೆ ಮಾಡ್ತಾ ಇದ್ರೆ ಹೆಚ್ಚು ಹೆಚ್ಚು ವಿಚಾರ ಮಾಡ್ತಾ ಇದ್ದಂತೆ ಅದು ನಮ್ಮ ಮನಸ್ಸಿನಲ್ಲಿ ದೃಢವಾಗಿ ಬಿಡುತ್ತೆ. ಒಂದೇ ರೀತಿಯ ವಿಚಾರವನ್ನ ಮನಸ್ಸು ಮಾಡ್ತಾ ಇದ್ರೆ ಮನಸ್ಸು ಅದೇ ರೀತಿಯಲ್ಲಿ ಬದಲಾಗ್ಬಿಡುತ್ತೆ. ಅದೇ ವಿಚಾರಗಳು ಮನಸ್ಸಿನಲ್ಲಿ ತುಂಬಾ ಆಳವಾಗಿ ಪ್ರಭಾವವನ್ನ ಬೀರುತ್ತೆ. ಇವುಗಳೇ ವ್ಯಕ್ತಿಯ ಆಲೋಚನೆಗಳನ್ನ ಮುಂದೆ ರೂಪಿಸ್ತಕ್ಕಂಥವು. ಇದು ಸಾರ್ವಭೌಮಿಕವಾದಂಥ ಒಂದು ನಿಯಮವೇ ಹೌದು. ಹಾಗಾಗಿ ನಮ್ಮ ಆಲೋಚನೆ, ನಮ್ಮ ವಿಚಾರಗಳು ಯಾವತ್ತಿಗೂ ಕೂಡ ಸಕಾರಾತ್ಮಕವಾಗಿ ಇರಬೇಕು ಅನ್ನುವಂಥ ಮೂಲಭೂತವಾದಂಥ ಒಂದು ಸೈಕಲಾಜಿಕಲ್ ಅಥವಾ ಮಾನಸಿಕ ಪ್ರಕ್ರಿಯೆಯನ್ನ ಇಲ್ಲಿ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ತಿಳಿಸ್ತಾ ಇದ್ದಾನೆ. ಮನಸ್ಸಿನ ಯೋಚನೆಗಳು ಹೇಗಿರಬೇಕು ಅಂತ ಹೇಳಿ ಆರಂಭ ಆಗೋದೇ ಈ ಭಗವದ್ಗೀತೆಯ ಮಾತಿನ ಮೂಲಕ. ಈ ಒಂದು ಮಾತಿಗೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಅಸಿಯಿಂದ ಒಳಿತೆನುವ ವಾದ ಬಲು ಪುಸಿಯಾಗಿ, ಅಸಿಯಿಂದ ಒಳಿತೆನುವ ವಾದ ಬಲು ಪುಸಿಯಾಗಿ.

0: ಸತ್ಯಧ್ವನಿ ಶಾಶ್ವತವೋ ಮುದ್ದು ರಾಮ.
1: ಇಲ್ಲಿ ಯಾವುದೇ ಒಂದು ಹುಸಿಯಾದ ಪುಸಿಯಾದ ಮಾತು ಬಂದರೂ ಕೂಡ ಕೊನೆಗೆ ನಮಗೆ ಬೇಕಾಗಿರುವಂಥದ್ದು ಸಮರಸದ ಮಂತ್ರ. ನಿಜವಾದ ಒಂದು ಕನ್ನಡಿಯ ಮುಂದೆ ನಿಂತಾಗ ಎಲ್ಲ ಸುಳ್ಳುಗಳ ಬಾಲವು ಮುದುಳಿ ಹೋಗುತ್ತೆ. ಸತ್ಯದನಿ ಶಾಶ್ವತವು ಮುದ್ದುರಾಮ ಎನ್ನುವುದರ ಮೂಲಕ ಈ ಜಗತ್ತಿನಲ್ಲಿ ನಾವು ಯಾವ ದೇವರನ್ನೇ ಪೂಜಿಸಲಿ, ಆ ಎಲ್ಲ ಪೂಜೆ ನಮಸ್ಕಾರಗಳು ಹೋಗಿ ಸೇರುವಂಥದ್ದು ಕಟ್ಟ ಕಡೆಗೆ ಆ ಏಕೈಕ ಪರಮಾತ್ಮನಿಗೆ, ಆ ಏಕೈಕ ಪ್ರಬಲ ಶಕ್ತಿಗೆ, ಆ ಭಗವಂತನಿಗೆ. ಹಾಗಾಗಿ ಸತ್ಯದನಿ ಒಂದೇ ಇಲ್ಲಿ ಶಾಶ್ವತ ಅಂತ ಹೇಳಿ ಮುದ್ದುರಾಮನು ಕೂಡ ಏಕಮೇವ ದ್ವಿತೀಯ ಅಂತ ಹೇಳಿ ತಿಳಿಸ್ತಾ ಇದ್ದಾನೆ. ಹಾಗಾಗಿ ಆರಾಧಿಸುವಾಗ ಯಾವ ದೇವರನ್ನೇ ಆರಾಧಿಸಲಿ, ಆದರೆ ಆ ಆರಾಧನೆಯ ಹಿಂದೆ ಒಂದು ಸಾತ್ವಿಕವಾದಂಥ ಶ್ರದ್ಧೆ ಮತ್ತು ಪ್ರಬಲವಾದಂಥ ಶಕ್ತಿ ನಮ್ಮೊಳಗಿರಬೇಕು ಅಂತ ಹೇಳಿ ಕೃಷ್ಣನು ತಿಳಿಸ್ತಾ ಇದ್ದಾನೆ, ಮುದ್ದುರಾಮನು ಅನುಮೋದನೆ ಕೊಡ್ತಿದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.
0: ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.

ಇದುವರೆಗೂ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ನಮ್ಮ ನಿಲಯದಿಂದ ಇನ್ನು ಮುಂದೆ ಮಹಾಭಾರತ ಕಾರ್ಯಕ್ರಮದಲ್ಲಿ ಯುದ್ಧದ ಮುಕ್ತಾಯ ಮತ್ತು ಧಾರುಣ ಶೋಕ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ದುರ್ಯೋಧನನ ಅಂತ್ಯ ಆದ್ಮೇಲೆ ಮಹಾಭಾರತದ ಯುದ್ಧದ ಅಂತ್ಯ. ಅದು ಬರೀ ಗೋಳಿನ ದುಃಖದ ಶೋಕದ ಸಂದರ್ಭ. ಹಾಗಾಗಿ ಮಹಾಭಾರತದ ಈ ಅಂತ್ಯ ಭಾಗವನ್ನು ಮಹಾಶೋಕದ್ದು, ಜೀವನದ ಶೋಕದ ವಿಷಾದದ ಭಾಗವನ್ನು ಹೇಳುವಂಥದ್ದು ಅಂತ ಹೇಳ್ತಾರೆ. ರಕ್ತದ ಓಕಳಿಯಾಡಿದಂತಹ ಅಶ್ವತ್ಥಾಮ ಮತ್ತಿತರರು ದುರ್ಯೋಧನ ಹತ್ರ ಬಂದರು. ಅವನು ತುದೀ ಇದರಲ್ಲಿ ಉಸಿರಿನಲ್ಲಿದ್ದ. ತನ್ನ ರಕ್ತ ನೆಕ್ಕೋಕ್ಕೆ ಬಂದಂತಹ ನರಿಗಳನ್ನು ಓಡಿಸೋದಕ್ಕೂ ಕಷ್ಟಪಡ್ತಿದ್ದ. ಇವರಿಗೆ ಬಹಳ ದುಃಖವಾಯಿತು ಅದನ್ನು ನೋಡಿ. ಇರಲಿ, ತಾವೇನೇನು ಮಾಡಿದ್ವಿ ಅಂತ ಹೇಳ್ತಾರೆ. ಕೃಪಾಚಾರ್ಯ ಹೇಳ್ತಾನೆ, ಯಾಕೆಂದರೆ ಅಶ್ವತ್ಥಾಮ ನನ್ನ ಆತ್ಮಸ್ತುತಿನ ಮಾಡ್ಕೊಳ್ಳಲ್ಲ ಅಂತಾನೆ. ಆದರೆ ಅದನ್ನು ಹೇಳ್ತಾರೆ, ಪಾಂಡವರು ತಪ್ಪಿಸ್ಕೊಂಡ್ರಪ್ಪ, ಯಾಕೆಂದರೆ ಅವರಿಗೆ ಕೃಷ್ಣನ ಕೃಪೆ ಇದೆ. ಏನೇ ಆಗಲಿ ದೈವಿ ಛಲ ಮಾನುಷ ಛಲಕ್ಕಿಂತ ದೊಡ್ಡದು, ಅದನ್ನು ನಾವು ಮೀರಿಸೋಕ್ಕಾಗೋಲ್ಲ ಅಂತ ಹೇಳ್ತಾರೆ. ಆದರೆ ನಮ್ಮ ಕನ್ನಡದ ನನ್ನ ಮೊದಲಾದ ಕವಿಗಳಲ್ಲಿ ಈ ಬಾಲವಧೆ ಮಾಡಿಬಿಟ್ರು ಅಂದ್ಬಿಟ್ಟು ದುಃಖ ಪಡ್ತಾನೆ ಅನ್ನೋ ಹಾಗೆ ಎಲ್ಲ ವಿವರಣೆ ಇದೆ. ಅದು ದುರ್ಯೋಧನನ ವ್ಯಕ್ತಿತ್ವಕ್ಕೆ ಕೊಡುವಂಥ ಇನ್ನೊಂದು ರೀತಿಯ ಹೊಳಪು. ಆದರೆ ವ್ಯಾಸ ಭಾರತದಲ್ಲಿ ಹಾಗಿಲ್ಲ, ಕುಮಾರವ್ಯಾಸನೂ ಹಾಗೆ ಇಟ್ಕೊಂಡಿದ್ದಾನೆ ಅದನ್ನು. ಅವನು ಒಂದು ಮಾತು ಹೇಳ್ತಾನೆ, ಯಾವ ಭೀಷ್ಮ ದ್ರೋಣ ಕಡೆಗೆ ನೆಚ್ಚಿದ ಕರ್ಣ ಕೂಡ ನನಗೆ ಸಂತೋಷವನ್ನು ಯಾವ ಸಂತೋಷವನ್ನು ಕೊಡಲಿಲ್ವೋ ಅದನ್ನು ಇವತ್ತು ಕೊಟ್ಟಿದ್ದೀರಾ ನೀವು ಅಂತಾನೆ. ಇದು ಮನುಷ್ಯ ಸಹಜವಾದದ್ದು. ಬಹಳ ಉನ್ನತ ಪಾತ್ರವನ್ನು ಅವನು ಔನ್ನತಿಗೆ ಏರಿಸಬೇಕು ಅಂತಲ್ಲ, ಅವನ ಸ್ವಭಾವಕ್ಕೆ ಸರಿಯಾದದ್ದು. ಅವನು ಹಂಗೆ ಹೇಳ್ತಾನೆ, ಹೇಳಿಬಿಟ್ಟು ನೀನು ಸಾಯೋಕ್ಕಾಗ್ತಾನೆ. ಅವರು ಏನಾದರೂ ಅವನಿಗೆ ಸಮಾಧಾನ ಎಲ್ಲ ಮಾಡೋಕೆ ಹೋದ್ರೆ, ಏನೂ ಸಮಾಧಾನ ಬೇಡ, ನಾನು ಹೋಗ್ತೀನಿ, ಸತ್ತವ್ರಿಗೆಲ್ಲ ಸಂಸ್ಕಾರ ಮಾಡ್ರಪ್ಪ, ಮತ್ತು ಹೋಗ್ಬಿಟ್ಟು ನಮ್ಮ ಅಪ್ಪ ಅಮ್ಮನಿಗೆ ಒಂದು ಸ್ವಲ್ಪ ಸಮಾಧಾನ ಮಾಡಿ, ದುಃಖ ಶಮನ ಮಾಡಿ ಅಂತ ಹೇಳ್ತಾನೆ. ಅವರು ಬಹಳ ದುಃಖಪಟ್ಟು ಆಯುಧಗಳನ್ನು ಬಿಸಾಕ್ಬಿಟ್ಟು ಹೊರಟೋಗ್ತಾರೆ. ಈ ಕಡೆ ಧರ್ಮರಾಜ ತಮ್ಮ ಮಕ್ಕಳನ್ನ ಮತ್ತೆ ಪಾಂಚಾಲರಲ್ಲ, ಅವರ ಬೇರೆ ಶಿಬಿರದಲ್ಲಿ ಇದ್ರಲ್ಲ, ಅಲ್ಲಿ ಏನು ಭಯಂಕರ ಇದಾಗಿದೆ ಗೊತ್ತಿಲ್ಲ ಅವನಿಗೆ, ಅನಾಹುತ. ಅವನು ಆ ಕಡೆ ಬರ್ತಾ ಇದ್ರೆ ಮುಂಚೆನೇ ದ್ರೌಪದಿಯಲ್ಲಿ ಹೋಗಿದ್ಲು ಕಾಣುತ್ತೆ. ಅವಳು ಹೊಟ್ಟೆ ಬಡ್ಕೊಳ್ತಾ ಅವಳೋ ತತ್ಕೊಂಡು ಎದುರುಗಡೆಯಿಂದ ಬರ್ತಾ ಇದ್ದಾಳೆ. ಧರ್ಮರಾಜ ಗಾಬರಿ ಆಗೋಯ್ತು, ಏನಾಯ್ತು ಅಂತ. ಅವಳ ಕಣ್ಣೀರನ್ನು ಒರೆಸಿ, ಇದು ಬಹುಶಃ ಅಪರೂಪ ದೃಶ್ಯ, ಧರ್ಮರಾಜ ದ್ರೌಪದಿಯ ಕಣ್ಣೀರು ಒರೆಸೋದು. ಕಣ್ಣೀರು ಒರೆಸಿ ಏನಾಯ್ತು ಅಂತ ಕೇಳಿದರೆ ಅವಳ ಈ ಭಯಂಕರ ಸಮಾಚಾರವನ್ನು ಹೇಳ್ತಾಳೆ, ನಮ್ಮ ಮಕ್ಕಳನ್ನೆಲ್ಲ ಅಶ್ವತ್ಥಾಮ ಕೊಚ್ಚಿ ಹಾಕ್ಬಿಟ್ಟಿದ್ದಾನೆ ಅಂತ. ಅವಳಿಗೆ ಅಣ್ಣಂದ್ರು ತಮ್ಮಂದ್ರೂ ಕೊಚ್ಚಿ ಹಾಕ್ಬಿಟ್ಟಿದ್ದಾನೆ. ಹೀಗೆ ಹೇಳಿದಾಗ ಭೀಮನ ಕೋಪ ಬಂದ್ಬಿಡುತ್ತೆ, ನಿನಗೂ ಇಂಥ ದುಃಖವನ್ನು ಉಂಟು ಮಾಡಿದ ಅವನ ತಲೆ ದಂಡ ಇವತ್ತು, ಅದಕ್ಕಿಂತ ಕಡಿಮೆ ಅಲ್ಲ ಅಂದ್ಬಿಟ್ಟು ಹೊರಟೇ ಬಿಡ್ತಾನೆ. ಅವನು ಹೊರಟೇ ಬಿಡ್ತಾನೆ. ಅವಾಗ ಕೃಷ್ಣ ಹೇಳ್ತಾನೆ, ವ್ಯಾಸ ಭಾರತದಲ್ಲಿ ಅದುಂಟು, ಅಯ್ಯಯ್ಯೋ ಹೋಗೋಗಿ ಬಿಡಬೇಡಿ, ಅವನ ಹತ್ರ ಆ ನಾರಾಯಣಾಸ್ತ್ರ ಇದೆ, ಅದು ಬ್ರಹ್ಮಶಿರ ಅಂತ ಒಂದು ಅಸ್ತ್ರ ಇದೆ ಅರ್ಜುನಿಗೆ, ಅವನಿಗೆ ಇಬ್ರಿಗೂ ಕೊಟ್ಟಿದ್ರು ದ್ರೋಣರು, ಅದನ್ನೇನಾದರೂ ಪ್ರಯೋಗ ಮಾಡಿಬಿಟ್ರೆ ಅದನ್ನು ಎದುರಿಸೋಕೆ ಭೀಮನಿಗೆ ಸಾಧ್ಯ ಇಲ್ಲ ಅಂತ. ಆಯಿತು, ಆದರೆ ಭೀಮ ನುಗ್ಗೇ ಬಿಡ್ತಾನೆ. ತಕ್ಷಣ ಇವರೆಲ್ಲ ಅವನ ಜೊತೆ ಹೋಗ್ತಾರೆ, ಒಬ್ಬನಿಗೆ ಆಗೋಲ್ಲ ಅದು ಕಷ್ಟ ಅಂತ. ಅಶ್ವತ್ಥಾಮ ಅಲ್ಲೇ ಸಿಕ್ಕ ಅಂತಿದೆ, ಇದರಲ್ಲಿ ಅಲ್ಲೇ ಸಿಗ್ತಾನೆ. ಭೀಮ ಅವನನ್ನು ಕೋಪದಿಂದ ಕೊಡ ವಾಪಸ್ಸು ದ್ರೌಪದಿಯ ಮಕ್ಕಳನ್ನ, ಅದನ್ನು ಸಾಯಿಸ್ಬಿಟ್ಟಿಯಲ್ಲ ನೀನು ಅಂತ ಇದನ್ನು ಹೇಳ್ತಾನೆ. ಯಾಕೆ ಅಂತಂದರೆ ನಿನ್ನನ್ನು ಮುಗಿಸ್ತೀವಿ, ದ್ರೌಪದಿ

ಹಾಗೆ ತನ್ನ ಮಕ್ಕಳಿಗಾಗಿ ಶೋಕ ಪಡ್ತಿದ್ದಾಳೋ ಹಾಗೆ ನಿನ್ನ ಅಮ್ಮನೂ ದುಃಖ ಹರಿಸ್ಬೇಕು ಈಗ, ಹಾಗೆ ಮಾಡ್ತೀನಿ ಅಂತ ಅಂತೆಲ್ಲ ಹೇಳ್ತಾನೆ. ಆಯ್ತು, ಅವನು ಹೇಳ್ತಾನೆ, ಅಯ್ಯೋ ಬಿಡ, ನೀವೆಲ್ಲ ಬಚ್ಚಿಟ್ಕೊಂಡಿದ್ರೆ ಹೆದರ್ಕೊಂಡು, ನಾನು ನೀನಿರಲಿಲ್ಲ ನಮ್ಮ ಒಡೆಯನಿಗೋಸುವಾಗಿ ನಿನ್ನವರ ಅಂದರೆ ನಿನ್ನ ಮಕ್ಕಳ ತಲೆಗಳನ್ನು ತೆಗೆದಿದ್ದೇನೆ ಅಂತಂದ್ಬಿಡ್ತಾನೆ. ಹೀಗೆ ಇದಾಗ್ಬಿಟ್ರೆ ಏನು ಮಾಡೋದು, ಯುದ್ಧ ಶುರು ಆಗೇ ಬಿಡುತ್ತೆ. ಅದಕ್ಕೆ ಕೃಷ್ಣ ಅವನಿಗೆ ಬೈತಾನೆ, ಅವನಿಗೆ ಏನು ಅಂದ್ಕೊಂಡಿದೆಯೋ, ಪಾಂಡವರು ನಾಶ ಮಾಡ್ತೀನಿ ಅಂದಿದೆಯ, ಧರ್ಮರಾಜ ಇದ್ದಾಗ ಪಾಂಡವರನ್ನು ನಾಶವನ್ನು ಮಾಡೋಕ್ಕಾಗುತ್ತೇನೋ ನಿನ್ನ ಕೈಲಿ ಅಂತ ಅವನು ಹೇಳ್ತಾನೆ. ಏನಾದರೂ ಆಗಲಿ, ಆವಾಗ ಅಶ್ವತ್ಥಾಮನಿಗೆ ತೀರ ಕೋಪ ಬಂದು, ಪಾಂಡವರು ಪ್ರಾಣ ಅಲ್ವಾ ನೀನು, ಕೃಷ್ಣ ತಗೋ ಈ ಅಸ್ತ್ರವನ್ನು ಅಂತ ಮಹಾವೈಷ್ಣವಾಸ್ತ್ರ, ಅದನ್ನು ಬ್ರಹ್ಮಾಸ್ತ್ರವಾಗಿ ಒಂದು ಹುಲಿ ಕಡ್ಡಿ ತೊಗೊಂಡು ಬಿಟ್ಬಿಡ್ತಾನೆ, ಅಭಿಮಂತ್ರಿಸಿ ಬಿಡ್ತಾನೆ. ಅದಕ್ಕೇನು ಬಾಣನೇ ಬೇಕು ಅಂತಿಲ್ಲ, ಅದು ಶಿವನ ಮೂರನೇ ಕಣ್ಣ ಹಾಗೆ ಸುಟ್ಟುಕೊಂಡು ಎಲ್ಲಾನು ನುಗ್ಗಿಬಿಡುತ್ತೆ. ಎಲ್ಲರೂ ಚಲಾಪಲಿ ಓಡೋಗ್ತಾರೆ, ಅದು ಉತ್ತರೆಯ ಗರ್ಭವನ್ನು ಹುಡ್ಕೊಂಡು ಹೋಗಿ ಸೂಕ್ಷ್ಮ ರೂಪದಲ್ಲಿ ಅದರೊಳಗಡೆ ಪ್ರವೇಶ ಮಾಡಿಬಿಡುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಅಲ್ಲಿ ನಿಜ ಅವನು ಹೇಳೋದು, ಅಪಾಂಡವೀಯವಾಗಿ ಹೋಗಲಿ, ಪಾಂಡವರು ಇಲ್ಲದೇ ಇರೋಂಗಾಗಲಿ ಬಿಟ್ಟ ಅಂತ. ಹಾಗೆ ಪಾಂಡವರೆಲ್ಲ ಆ ಕಡೆ ಆ ಕಡೆ ನಮಸ್ಕಾರ ಮಾಡಿ ತಪ್ಪಿಸ್ಕೊಳ್ಳೋದ್ರಿಂದ ಉತ್ತರೆಯ ಹೊಟ್ಟೆಯಲ್ಲಿ ಆ ಮಗು, ಇನ್ನು ಶಿಶು ಹುಟ್ಟಬೇಕಾದ ಶಿಶು ಇರುತ್ತೆ, ಅದನ್ನು ನಾಶ ಮಾಡಿದರೆ ಪಾಂಡವರ ವಂಶ ಮುಗಿಯುತ್ತಲ್ಲ, ಹಾಗೆ ಬಂತು ಅಂತ. ಆದರೆ ಅಲ್ಲಿ ಸುದರ್ಶನ ಚಕ್ರವನ್ನು ಕೃಷ್ಣ ಬಿಟ್ಟು ಉತ್ತರೆಯ ಗರ್ಭದ ಸುತ್ತಲೂ ಒಂದು ರಕ್ಷಾ ಕವಚ ಮಾಡ್ತಾನೆ ಬೇಲಿ ಥರ, ಹಾಗಾಗಿ ಅಲ್ಲಿ ಬರೋದಿಲ್ಲ. ಹೇಗೆ ಮಾರ್ಕಂಡೆಯ ಮೃತ್ಯುವಿನ ಗಂಟಲಿನಿಂದ ಬದುಕಿದ್ನೋ ಹೊರಗಡೆ ಬಂದನೋ ಹಾಗೆ ಈ ಗರ್ಭವನ್ನು ಕಾಪಾಡದ ಅಂತ ಹೇಳ್ತಾರೆ. ಅಲ್ಲಿಗೆ ಇದು ದರ್ಭಾಸ್ತ್ರ ವಾಪಸ್ಸು ಹೋಗ್ಬಿಡುತ್ತೆ, ಅದರ ಪಾತ್ರ ಮುಗೀತು. ಅದಾದಮೇಲೆ ಭೀಮಾರ್ಜುನರು ಅಶ್ವತ್ಥಾಮ ಬೈದಾಡಿಕೊಂಡು ಶಾಪ ಹಾಕ್ಕೊಂಡು ಒಬ್ಬರನ್ನೊಬ್ಬರು, ಕಡೆಗೂ ಭೀಮಾರ್ಜುನರು ಅಶ್ವತ್ಥಾಮನ ಹಿಡಿತಾರೆ ಅವನನ್ನು. ಆದರೆ ಅಲ್ಲಿಗೆ ದ್ರೌಪದಿ ಹುಡುಕೊಂಡು ಬಂದ್ಬಿಡ್ತಾಳೆ. ಬಂದ್ಬಿಟ್ಟು ಅದು ದ್ರೌಪದಿಯ ದೊಡ್ಡತನ, ಇಂಥ ದುಃಖ ತನಗಾಗಿದ್ರೂ ಅವಳು ಇವನೇನೇ ಆಗಲಿ ಗುರುಪುತ್ರ ಅವನನ್ನು ಕೊಲ್ಲಬೇಡಿ ಬಿಟ್ಬಿಡಿ ಅಂತಂತಾಳೆ. ಇದು ಎಷ್ಟು ದೊಡ್ಡ ಮಾತು ದ್ರೌಪದಿದು, ಅಲ್ಲ ಇವನನ್ನೀಗೆ ನೀವು ಸಾಯಿಸಿಬಿಟ್ರೆ ಹೇಗೆ ನನ್ನ ಮಕ್ಕಳ ಸಾವಿಗೆ ನಾನು ದುಃಖ ಪಡ್ತಿದ್ದೇನೋ ಹಾಗೆ ಇವನ ತಾಯಿ ಕೃಪೆಗೂ ದುಃಖ ಪಡೋದಿಲ್ವೇ? ಹಾಗೆಲ್ಲ ಬೇಡ, ನಾವೆಲ್ಲ ಹೆಂಗಸರು ಸಮಾನ ದುಃಖಿಗಳು. ಬಹಳ ದೊಡ್ಡ ಮಾತು, ಎಲ್ಲ ಯುದ್ಧದಲ್ಲಿ ನಾವು ಸಂಕಟ ಪಡೋರು, ಮಕ್ಕಳನ್ನು ಕಳ್ಕೊಂಡು ಪತಿಗಳನ್ನು ಕಳ್ಕೊಂಡು ಎಲ್ಲ ಮಾಡಿಕೊಂಡು ನಾವು ಸಮಾನ ದುಃಖಿಗಳು ಅಂತ ಅವನ ತಾಯಿಯನ್ನು ಯೋಚನೆ ಮಾಡಿ ಬಿಟ್ಬಿಟ್ರಪ್ಪ ಅವನನ್ನು ಅಂತಾಳೆ. ಆವಾಗ ಅವರು, ಓಹೋ ಏನು ಮಾಡೋದು, ಅಶ್ವತ್ಥಾಮನ ತಲೆ ಕಡಿದು ಬಿಡ್ತೀನಿ ಪ್ರತಿಜ್ಞೆ ಮಾಡಿದ್ನಲ್ಲ ಅಂತಂದರೆ, ಅವನ ತಲೆಯಲ್ಲಿ ಒಂದು ಶುಭಪ್ರದವಾದಂತಹ ಅಮೂಲ್ಯವಾದ ಒಂದು ಮಣಿ ಇರುತ್ತಂತೆ, ಆ ಮಣಿನ ಕಿತ್ತು ಕೊಟ್ಬಿಡು ಅಂತಾರೆ. ಅವನು ಕಿತ್ತು ಕೊಟ್ಟು ಕೋಪದಿಂದ ಹೊರಟೋಗ್ತಾನೆ ಅವನು. ಕೃಷ್ಣ ಅವನಿಗೆ ಶಾಪನೂ ಕೊಟ್ಟ ಅಂತಿದೆ, ಇಲ್ಲಿ ಇಲ್ಲ ಅದು. ಆಯಿತು, ಆ ಮಣಿ ಕೊಟ್ಟ ತಕ್ಷಣ ಅವನು ಇದು ಮುಗಿಯಿತು ಅಂತ, ಅಲ್ಲಿ ತೇಜಸ್ಸು ಎಲ್ಲ ಮುಗಿಯಿತು ಅಂತ. ಆ ಮಣಿನ ಅವನು ದ್ರೌಪದಿಗೆ ಕೊಡ್ತಾನೆ, ದ್ರೌಪದಿ ಅದನ್ನು ಧರ್ಮರಾಜನಿಗೆ ನೀ ಇಟ್ಕೋ ಅಂತ ಹೇಳಿ ಕೊಟ್ಲು ಅಂತ ವ್ಯಾಸ ಭಾರತದಲ್ಲಿದೆ. ಇಲ್ಲಿ ಕಿತ್ಕೊಂಡು ಕಳಿಸಿದ್ರು. ಈ ಕಡೆ ಹಸ್ತಿನಾವತಿಯಲ್ಲಿ ದುರ್ಯೋಧನನ ಮರಣ ವಾರ್ತೆ ತಲುಪಿಬಿಡ್ತು, ಅದು ವಿಷಮಯವಾದ ವಾರ್ತೆ, ಅಲ್ಲೆಲ್ಲ ವಿಷಾದ ತುಂಬಿಡ್ತು, ಭಾರಿ ದುಃಖ, ಎಲ್ಲ ಅರಮನೆಯಲ್ಲೆಲ್ಲ ದುಃಖ ಬಳೂ ಅಂತ ಅಳುತ್ತಿದ್ದಾರೆ, ಅಳದೇ ಇರೋರೇ ಇಲ್ಲ, ಎಲ್ಲ ಹೆಂಗಸರು ಕಳ್ಕೊಂಡ್ಬಿಟ್ಟಿದ್ದಾರೆ, ಮಕ್ಕಳನ್ನ ಕಳ್ಕೊಂಡಿದ್ದಾರೆ, ಅಣ್ಣಂದ್ರನ್ನ ಕಳ್ಕೊಂಡಿದ್ದಾರೆ, ತಮ್ಮ ಗಂಡಂದ್ರನ್ನ ಕಳ್ಕೊಂಡಿದ್ದಾರೆ, ಹೀಗಾಗಿ ಏನು ಎಲ್ರಿಗೂ ಅಳುವೇ, ಅಲ್ಲಿರೋದೇ ಅಳು. ಅಲ್ಲಿ ವ್ಯಾಸರು ಅವಾಗ ಅಲ್ಲಿಗೆ ಬರ್ತಾರೆ. ವ್ಯಾಸರಿಗೆ ನಿಜವಾಗಿಯೂ ನೇರವಾಗಿ ಅಂಟು ತಿಳಿದಿದ್ರು ಅವರ ಮಕ್ಕಳು ಮೊಮ್ಮಕ್ಕಳೇನೆ, ಧೃತರಾಷ್ಟ್ರ ಪಾಂಡು ವಿದುರ ಅವರದೇ ಮಕ್ಕಳು, ಹಾಗಾಗಿ ಅವಳು ದೂರ ಅವರಿದ್ರೂ ಇವರೆಲ್ಲ ಅವರಿಂದ ಬಂದವರೇನೆ, ಹಾಗಾಗಿ ಹೀಗೆ ಹಾಳಾಗಿ ಹೋಗ್ಬಿಡ್ತಾರಲ್ಲ ಅನ್ನೋ ದುಃಖ ಅವ್ರಿಗಿದ್ದೇ ಇದೆ. ಯಾವಾಗಲೂ ಬರ್ತಿರ್ತಾರೆ ಕಷ್ಟದ ಸಂದರ್ಭದಲ್ಲಿ. ಈಗಲೂ ಕೂಡ ಬಂದು ಧೃತರಾಷ್ಟ್ರ ಸಮಾಧಾನ ಮಾಡ್ತಾರೆ, ಧೃತರಾಷ್ಟ್ರ ನಿನ್ನ ಮಗ ದುಷ್ಟ, ದುಷ್ಟ ಬುದ್ಧಿಯವನು, ಎಲ್ಲ ದುಷ್ಟ ಕೆಲಸ ಮಾಡ್ದ, ಅದಕ್ಕೆ ಹೀಗೆ ಅನುಭವಿಸ್ದ, ಪಾಂಡವ್ರ ಸಜ್ಜನರಪ್ಪ, ಅದಕ್ಕೆ ಕೃಷ್ಣ ಅವ್ರ ಪರವಾಗಿದ್ದ, ಶಿವ ಕರುಣೆ ತೋರಿಸ್ದ, ಪಾಶುಪತಾಸ್ತ್ರ ಎಲ್ಲ ಕೊಟ್ಟು, ಎಲ್ಲಿ ಧರ್ಮವೋ ಅಲ್ಲಿ ಜಯಪ್ಪ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಧರ್ಮ ಯಾವ ಕಡೆ ಇದ್ದು ಅಲ್ಲೇ ಜಯ ಅನ್ನೋದು ಅದನ್ನು. ಆಮೇಲೆ ಆ ಭಾನುಮತಿಗೆ ಸಮಾಧಾನ ಮಾಡ್ರಪ್ಪ, ಅವಳು ಪಾಪ ದುಃಖ ಪಡ್ತಿದ್ದಾಳೆ ಅಂತ. ಇಷ್ಟೆಲ್ಲ ಹೇಳೋ ಹೊತ್ತಿಗೆ ಧೃತರಾಷ್ಟ್ರ ಸಮಾಧಾನ ಎಂತ ಮಾಡ್ಕೊಳ್ಳೋದು, ಜ್ಞಾನ ತಪ್ಪು ಬಿದ್ದುಬಿಟ್ಟ, ಎಲ್ಲಿ ಎಲ್ಲ ಹೆಂಗಸರು ನೆಲದ ಮೇಲೆ ಹೊರಳಾಡ್ಕೊಂಡು ಅಳುತ್ತಿದ್ದಾರೆ, ಯಾರನ್ನು ಸಮಾಧಾನ ಮಾಡಬೇಕು? ಇರೋದಲ್ಲಿ ವ್ಯಾಸರು ಗಾಂಧಾರಿಗೂ ಸಮಾಧಾನ ಮಾಡ್ತಾರೆ, ಉಳಿದಿದ್ದ ಹೆಂಗಸರಿಗೆಲ್ಲ ಸಮಾಧಾನ ಮಾಡಮ್ಮ ನೀನು ಅಂತಂತಾರೆ. ಇದೆಲ್ಲ ಆಯಿತು, ಧೃತರಾಷ್ಟ್ರ ಈಗ ಹೊರಗಡೆ ಹೊರಡ್ತಾನೆ, ಅಂದರೆ ಆ ಎಲ್ಲಿದಾರೋ ನೋಡೋಣ ಅಂದ್ಕೊಂಡು ಹೊರಡೋದು.
ಹೋದ್ರೆ ಅವನು

ಹಿಂದೆಗಡೆ ಸಾವಿರಾರು ಹೆಂಗಸರು ತಲೆ ಬಿರಿ ಹೊಯ್ದುಕೊಂಡು ಕೂದಲು ಬಿಟ್ಕೊಂಡು ಅಳತಾ ಹೊಟ್ಟೆ ಬಡ್ಕೊಳ್ತಾ ಹೋಗ್ತಾ ಇದ್ದಾರಂದು ಸಾವಿರಾರು ಹೆಂಗಸರು ಅಂತಷ್ಟು ಜನ ಸತ್ತೋಗಿರೋರು. ಇದಕ್ಕಿಂತ ದುಃಖದಿದೆಯೇ ಇನ್ನೊಂದು ಯುದ್ಧದ ಪರಿಣಾಮ ಇಂಥದ್ದು? ಅವರು ಹೋಗ್ತಾ ಇದ್ದಾರೆ, ರಾಜಪತ್ನಿಯರಿದ್ದಾರೆ, ಬೇರೆ ಬೇರೆ ವೃತ್ತಿಯ ಹೆಂಗಸರಿದ್ದಾರೆ, ಬೇರೆ ಬೇರೆ ವೃತ್ತಿಯವರಿದ್ದಾರೆ, ಕೆಲಸದವರಿದ್ದಾರೆ, ಎಲ್ಲರೂ ಹೀಗೆ ಬರ್ತಿದ್ರೆ ಎದುರುಗಡೆದ ಅಶ್ವತ್ಥಾಮ ಇವರು ಬಂದ್ಬಿಡ್ತಾರೆ. ಅವರು ಇಲ್ಲಿಗೆ ಬರ್ತಾ ಇದ್ರಲ್ಲ, ಅವರು ನೋಡಿ ದುಃಖ ಪಡ್ತಾರೆ. ದುಃಖ ಪಟ್ಟು ಹ್ಞೂ ಇನ್ನು ಮುಂದೆ ಪಾಂಡವರು ರಾಜ್ಯವನ್ನು ಅನುಭವಿಸ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಬೈತಾರೆ. ಇದೆಲ್ಲ ಈ ಕ್ಷಣದಲ್ಲಿ ಬೈಯೋಕೆ ಸುಲಭ, ಆದರೆ ಪಾಂಡವರಿಗೆ ಅವನು ರಾಜ್ಯವನ್ನು ಒಂದು 5 ಊರು ಅಂತ ಕೇಳಿದ್ದ. ಅವನು ಕೃಷ್ಣ ಅಂತೂ ಒಂದೇ ಊರು ಕೊಡಪ್ಪ ಸಾಕು ಅಂದಿದ್ದ. ಅವನು 4 ಊರನ್ನು ಕೊಟ್ಟುಬಿಟ್ಟಿದ್ರೆ ಇದುವೇ ಆಗ್ತಿರ್ಲಿಲ್ವ? ದುರ್ಯೋಧನ ಇವರು ಬೈಯೋತಾ ಇಲ್ಲ ಮನಸ್ಸಿನಲ್ಲಿ ಅಂದ್ಕೊಂಡ್ರೆ ಗೊತ್ತಿಲ್ಲ, ಯಾಕಂದ್ರೆ ದುರ್ಯೋಧನ ಅದಕ್ಕೆಲ್ಲ ಜವಾಬ್ದಾರಿ. ಅವರ ಭಾಗವನ್ನು ಕೊಟ್ಟಿದ್ರು ಹಾಗೆ ಅದು ಬಹಳ ದೊಡ್ಡದು. ಬೇಡ, ಅವನು 4 ಊರು ಕೊಡು ಸಾಕು ಅಂದ್ರೆ ಆ 4-5 ಊರನ್ನು ಕೊಟ್ಟಿದ್ರೆ ಯುದ್ಧವೇ ಇರ್ತಿರ್ಲಿಲ್ಲ, ಎಲ್ಲರೂ ಸಂತೋಷವಾಗಿರಬಹುದಿತ್ತು. ಅವನ್ ತಾನೇ ಮೂಲ ಕಾರಣ ಎಲ್ಲದಕ್ಕೂ. ಅವನಿಗೆ ಧೃತರಾಷ್ಟ್ರನಿಗೆ ಅವರು ಅಶ್ವತ್ಥಾಮ ಅವರುಗಳು ಹೇಳಿದ್ರು ಹೀಗೆ ಉಪಪಾಂಡವರನ್ನು ಕೊಂದು ಬಿಟ್ಟುವಿ ಅಂತ. ಅದನ್ನು ಕೇಳಿ ನಿನ್ನ ಮಗನಿಗೆ ಸಂತೋಷ ಆಯ್ತಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಅವನಿಗೆ ಅವ ಮಗನ ಕಡೆಗೂ ಒಂದು ಸಂತೋಷ ಆಯ್ತಲ್ಲ ಅಂತ ಇವನಿಗೆ ಸಂತೋಷ ಆಯಿತು ಧೃತರಾಷ್ಟ್ರನಿಗೆ. ಅವನ ಬುದ್ಧಿ ಅಂತದ್ದು ಸರಿ. ಅಲ್ಲಿ ಅಶ್ವತ್ಥಾಮ ಇವರುಗಳು ಹೊರಟೋಗ್ಬಿಟ್ರು ಕಾಡಿಗೆ. ಈ ಕಡೆ ಕೃಷ್ಣ, ಪಾಂಡವರು, ದ್ರೌಪದಿ ಎಲ್ಲ ಬಂದರು. ದ್ರೌಪದಿ ಎದೆ ಬಡ್ಕೊಂಡು ಅಳುತ್ತಿದ್ದಾಳೆ, ಎಲ್ಲ ಆಗೋಯ್ತು ಯುದ್ಧ, 5 ಗಂಡಂದರು ಮತ್ತು ಮಕ್ಕಳು ಚೆನ್ನಾಗಿದ್ದಾರೆ ಅಂದ್ರೆ ಕೊನೆಯ ಕ್ಷಣದಲ್ಲಿ ಇದೊಂದು ಆಗೋಯ್ತು ಯುದ್ಧ, ಎಲ್ಲ ಹೀಗೆ ಆಗೋದು, ಏನು ಮಾಡೋಕ್ಕಾಗತ್ತೆ? ಹಾಗಾಗಿ ಈ ಕಡೆ ಗಾಂಧಾರಿ, ಭಾನುಮತಿ, ಕುಂತಿ ಮತ್ತೆ ಇತರ ಹೆಂಗಸರು ಅಳುತ್ತಿದ್ದಾರೆ. ಊರು ಜನರು ಒಂದು ಕಡೆ ಅಳುತ್ತಾರೆ, ಇಲ್ಲೆಲ್ಲ ಊರು ಜನರು ಓಡಾಡ್ತಿದ್ದಾರಂತೆ. ಕೃಷ್ಣ ಅಲ್ಲಿ ನೋಡ್ತಿದ್ದಾನೆ, ಪಾಂಡವರು ಅವರು ಒಂದು ಕಡೆ ನಿಂತಿದ್ದಾರೆ, ವ್ಯಾಸರು ಅಲ್ಲಿ ಇಲ್ಲಿ ಓಡಾಡ್ತಾ ಮಾತು ಹೇಳ್ತಿದ್ದಾರೆ, ಹೆಂಗಸರು ಇನ್ನೊಂದು ಕಡೆ ಕೂತ್ಕೊಂಡು ಅಳ್ತಾ ಇದ್ದಾರೆ ಈ ಥರ. ಆಮೇಲೆ ಧರ್ಮರಾಯನನ್ನು ಧೃತರಾಷ್ಟ್ರನ ಹತ್ರ ಕರ್ಕೊಂಡು ಹೋಗಿ ಅವನಿಗೆ ಸ್ವಲ್ಪ ಸಾಂತ್ವನ ಹೇಳೋದು ವಿವೇಕಪ್ಪ ಅಂತ ವ್ಯಾಸರು ಸೂಚನೆ ಮಾಡ್ತಾರೆ. ಹೋಗ್ಬಿಟ್ಟು ಸಮಾಧಾನ ಹೇಳಪ್ಪ ನಿಮ್ಮ ದೊಡ್ಡಪ್ಪನಿಗೆ, ಪಾಪ ದುಃಖದಲ್ಲಿದ್ದಾನೆ, ಏನೋ ಅವನು ಮಾಡಿದಾನೆ ಮೂರ್ಖತನಗಳನ್ನು ಇಲ್ಲ ಅಂತಲ್ಲ, ಆದರೂ ಈಗ ಪಾಪ ಎಲ್ಲರನ್ನು ಕಳ್ಕೊಂಡಿದ್ದಾನೆ ಅಂತ. ಆಮೇಲೆ ಹಸ್ತಿನಾವತಿಯ ಅರಸನಾದ ಧೃತರಾಷ್ಟ್ರ ಏನು ಮಾಡಿದ್ರು ನಾವು ಮಾಡ್ತೀವಿ ಅಂತ ಇವನು ಧರ್ಮರಾಜ ವ್ಯಾಸನಿಗೆ ಹೇಳ್ತಾನೆ. ಅದು ಬಹಳ ದೊಡ್ಡ ಮಾತು, ಏನೇ ಆಗಲಿ ತಾವು ಗೆದ್ದಾಗಿದೆ, ಆದರೆ ಧೃತರಾಷ್ಟ್ರನೇ ಅರಸ ಅಂತ ಹೇಳ್ತಾನಲ್ಲ. ವ್ಯಾಸರು ಧೃತರಾಷ್ಟ್ರ ಹತ್ರ ಬಂದು, ನಾನು ನಿನ್ನ ದುಷ್ಟ ಮಗ ಹೋಗ್ಬಿಟ್ಟ, ಹೋಗಲಿ, ಧರ್ಮರಾಜನೇ ನಿನ್ನ ಮಗ ಅಂತ ಅಂದ್ಕೊಳಪ್ಪ ಅಂತ. ಅವನು ಸಮಾಧಾನ ಮಾಡ್ಕೊ, ಇವನೇ ಮಗ ಅನ್ಕೋ ಅಂತ ಧೃತರಾಷ್ಟ್ರನು ಒಪ್ತಾನೆ. ಹೇಳ್ತಾನೆಯೋ ನೀನು ಒಳ್ಳೆಯವನಪ್ಪ, ನೀನು ಏನೇ ಆಗಲಿ ಸದ್ಗುಣಿ, ನೀನು ನಿನ್ನ ಮಗನ ಥರಾನೇ ಅಂತ ಹೇಳ್ತಾನೆ ಅವನ ಮಾತನ್ನು. ಇಲ್ಲ ಅಂತಲ್ಲ, ಪಾಂಡವರೇ ಇನ್ಮೇಲೆ ನನ್ನ ಮಕ್ಕಳು, ಇನ್ನೇನು ನಮ್ಮ ಮಧ್ಯೆ ಅಡ್ಡಿನೇ ಇಲ್ಲ. ಯಾಕಂದರೆ ಅವ್ರ ಹತ್ರ ಬರೋದಕ್ಕೆ ದುರ್ಯೋಧನ ತಾನೇ ಅಡ್ಡಿ ಮಾಡ್ತಿದ್ವಿ, ಈಗ ಅದಿಲ್ವಲ್ಲ. ಹಾಗೆ ಆದರೂ ಒಳಗಡೆ ಎಲ್ರಿಗೂ ಗೊತ್ತು ಇವನ ಹೃದಯದಲ್ಲಿ ವಿಷ ತುಂಬಿದೆ ಅಂತ. ಬಾಯಿಯಲ್ಲಿ ಅವನು ಒಳ್ಳೆ ಮಾತನ್ನು ಹೇಳಿಬಿಟ್ರೆ ಹಂಗೆ ಒಳ್ಳೆ ಮಾತೇ ಆಗುತ್ತೆ ಅಂತ ಹೇಳೋಕೆ ಬರೋಲ್ಲ, ಒಳ್ಳೇದನ್ನು ಮಾಡ್ತಾನೆ ಅವನು ಅಂತ. ಕೃಷ್ಣ ನಗ್ನಗ್ತಾ ಅಂದರೆ ಗೊತ್ತಿದೆಯಪ್ಪ ನಿನ್ನ ಬುದ್ಧಿ ಅಂದ್ಕೊಂಡು ವಿಶ್ವಕರ್ಮನನ್ನು ಧ್ಯಾನ ಮಾಡಿದ್ನಂತೆ. ಆ ಕ್ಷಣವೇ ವಿಶ್ವಕರ್ಮ ಬಂದು ಏನು ಬೇಕು ಅಂತಂದರೆ, ಒಂದು ಉಕ್ಕಿನ ಭೀಮನ ಪ್ರತಿಮೆಯನ್ನು ಮಾಡು ಅಂದಂತೆ. ಉಕ್ಕಿಲ್ಲು ರೋಬೋ, ಇಲ್ಲಿ ಕುಮಾರವ್ಯಾಸ ಹಾಗೆ ಮಾಡಿದಾನೆ, ಅದನ್ನು ಅವನು ಬೇರೆ ಎಲ್ಲೋ ಸಿಕ್ಕಿರ್ಬೇಕು ಆಧಾರ ಅದಕ್ಕೆ, ವಿಶ್ವಕರ್ಮ ಧ್ಯಾನಿಸ್ ಮಾಡ್ದ ಅಂತ. ವ್ಯಾಸ ಭಾರತದಲ್ಲಿ ಹಾಗಲ್ಲ, ದುರ್ಯೋಧನ ಮಾಡಿಸ್ಕೊಂಡಿರ್ತಾರೆ ಭೀಮನ ಒಂದು ಪ್ರತಿಮೆಯನ್ನು, ಅದು ಈ ಸ್ಪ್ರಿಂಗ್ ಆ್ಯಕ್ಷನ್ ಇದ್ದಂಗೆ, ಆಗಿನ ಕಾಲದ ರೋಬೋ ಅಂತ ಅನ್ಬೋದು. ಹೀಗೆ ಅದ್ಯಾತಕ್ಕೆ ತನ್ನ ಗದೆಯ ಪ್ರಾಕ್ಟೀಸ್ಗೆ ಅಭ್ಯಾಸ, ಗದಾಭ್ಯಾಸಕ್ಕೆ ಇಟ್ಕೊಂಡಿರ್ತಾನೆ. ಅದು ಗದೆಯನ್ನು ವಾಪಸ್ ಹೊಡೆಯುತ್ತದ್ದು, ಅದ್ರ ಕೈಯಲ್ಲೂ ಒಂದು ಗದೆ ಇರುತ್ತೆ. ಭೀಮನ ಮೂರ್ತಿ ಇದ್ರೆ ರೊಚ್ಚನಿಂದ ಯುದ್ಧ ಮಾಡ್ಬೋದು ತಾನು ಅಂತ, ಅದರಲ್ಲೂ ದ್ವೇಷ ಅವನಿಗೆ, ಅದಕ್ಕೆ ಇಟ್ಕೊಂಡಿದ್ದದ್ದು ಅಂತಿದೆ. ಇಲ್ಲಿ ಕೃಷ್ಣ ವಿಶ್ವಕರ್ಮನನ್ನು ಕರೆಸ್ಬಿಟ್ಟು ಅಲ್ಲಿ ಮಾಡಿಸ್ಬಿಟ್ಟ ತಕ್ಷಣ ಅಂತ ಹಾಗೆ ಮಾಡಿದ್ದಾರೆ. ಇರಲಿ, ಎಲ್ಲರೂ ಹೋಗಿ ಪಾಂಡವರು ಹೋಗಿ ಧೃತರಾಷ್ಟ್ರನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ. ಅವನು ಎಲ್ಲರನ್ನು ಧರ್ಮರಾಜನನ್ನ ಎಲ್ಲ ಪಾಪ ಪ್ರೀತಿಯಿಂದ ಅಪ್ಕೊಂಡು ಮಗ ಬಾರೋ ಮಗನೇ ಅಂದ್ಕೊಂಡಲ್ಲಿ ಹೇಳ್ದ ಅಂತ. ನಿಜವಾಗಿಯೂ ಮತ್ತೆ ವ್ಯಾಸ ಭಾರತ ನೆನಪಾಗುತ್ತೆ, ಅಲ್ಲಿ ಏನೂ ಪ್ರೀತಿ ಇಲ್ಲದೆ ಆಲಂಗಿಸಿಕೊಂಡು ಅಂತ ಅಷ್ಟೇ, ಸುಮ್ಮನೆ ಹಿಂಗೆ ಆಲಂಗಿಸ್ಕೊಂಡು ಅಂತ ಅಷ್ಟೇ. ಆಯಿತು ಇರಲಿ, ಧರ್ಮರಾಜನಿಗೇನೋ ಅವನು ಇದರಲ್ಲಿ ಸ್ವಲ್ಪ ಪ್ರೀತಿಯಿಂದಲೇ ಮಾತಾಡಿಸ್ತಾನೆ. ಅದಾದ ಮೇಲೆ ಭೀಮ ಎರಡನೇ ಅಂತಾನೆ ನಮಸ್ಕಾರ ಮಾಡೋಕೆ ಅಂತ ಹೋದರೆ ಕೃಷ್ಣ ಅವನ ಪಕ್ಕಕ್ಕೆ ಎಳೆದು ಆ ಉಕ್ಕಿನ ಪ್ರತಿಮೆ ಅಂತ ತಳ್ಳಿಬಿಡ್ತಾನೆ ಮುಂದಕ್ಕೆ. ಪಾಪ ಧೃತರಾಷ್ಟ್ರನಿಗೆ ಗೊತ್ತಿಲ್ಲ, ಅದನ್ನು ಜೋರಾಗಿ ಹತ್ಕೊಂಡ್ಬಿಡ್ತಾನೆ ಆ ರೋಷ. 3 ಜನ ಮಕ್ಕಳನ್ನ ಕೊಂದಿದ್ದಾನೆ ಇವನು, ಸಾಯಬೇಕು ಅಂತ ಹೇಳಿ ಜೋರ ಹತ್ಕೊಂಡ್ಬಿಡ್ತಾನೆ. ಅದು ಕಬ್ಬಿಣದ್ದು ಉಕ್ಕಿಂದ ಮಾಡಿದ್ದು, ಪುಡಿ ಪುಡಿಯಾಗಿ ಹೋಗುತ್ತದು.
ಧೃತರಾಷ್ಟ್ರ ಭಾರಿ ಶಕ್ತಿಯಂತೆ, ಅವನಿಗೆ 1000 ಆನೆಗಳು.

ಬರುವಂತೆ ಅವನಿಗೆ. ಅವನು ಕೂಡ ರಕ್ತ ಕತ್ತ ಬಿದ್ಬಿಟ್ಟು ಯೋ ಭೀಮಾ ಸತ್ತೋದ್ಯಾ ಅಂತ ಹತ್ಕೋತಾನೆ ಒಂದ್ಸಲ. ಅದು ಒಳಗಡೆ ಇರೋದು ಅವನ ಕೋಪ ದುಃಖ ಹೊಟ್ಟೆ ಕಿಚ್ಚಿಂದ ಆಗಿದ್ದದು. ಆದರೆ ಹೀಗೆ ಪುಡಿ ಆಗೋ ಹಾಗೆ ಅವನು ಅದನ್ನು ಅಪ್ಪಿ ಶಕ್ತಿಯಲ್ಲಿ ತೋರಿಸಿದ ಮೇಲೆ ಅವನು ಒಳಗಡೆ ಇದ್ದಂತಹ ಆವೇಶ ಎಲ್ಲ ಹೋಗ್ಬಿಡುತ್ತೆ. ಕೃಷ್ಣ ಹೇಳ್ತಾನೆ, ನಿನ್ನ ಭಯ ಇಲ್ಲ, ಕೋಪ ಹೊರಗೆ ಬಂದಾಯಿತು, ಈ ಪರವಾಗಿಲ್ಲ ಅಂತ. ಹೋಗ ಅವರ ಅವಾಗ ಎಲ್ಲರನ್ನೂ ಸಮಾಧಾನ ಮಾಡ್ರಿ, ಎಲ್ಲರನ್ನು ಆಲಂಗಿಸ್ಕೊಂಡು ಆಶೀರ್ವಾದ ಮಾಡಿ, ಆಯ್ತಪ್ಪ ಇನ್ನೇನು ಮಾಡೋದು ಅಂತ. ಅದಕ್ಕೆ ಧರ್ಮರಾಜ, ಆಯಿತು, ಧೃತರಾಷ್ಟ್ರ ಹೇಳ್ತಾನೆ, ನನ್ನ ಮಗ ದುಷ್ಟ, ಇನ್ನೇನು ಮಾಡೋಕ್ಕಾಯ್ತು, ಅವನು ಮಾಡಿದ್ದ ದುಷ್ಟ ಕೆಲಸಗಳನ್ನೆಲ್ಲ ನಮ್ಮನ್ನು ನೋಡಿ ಮರೀರಪ್ಪ, ನಾವು ಮುದುಕರು, ನಿಮ್ಮ ದೊಡ್ಡಮ್ಮ ಗಾಂಧಾರಿ ದುಃಖವನ್ನು ತಡಿಲಾಳು, ಕೋಪವನ್ನು ಅವಳು ಕೇಳಿ ತಡೆಯೋಕ್ಕಾಗೋಲ್ಲ, ಹೋಗಿ ಅವಳಿಗೆ ಸಮಾಧಾನ ಮಾಡಿರಪ್ಪ, ಹೋಗಪ್ಪ ಅಂತ ಹೇಳ್ತಾನೆ. ಇರೋದ್ರಲ್ಲಿ ವ್ಯಾಸರು ಕೂಡ ಅವಳಿಗೆ ಸಮಾಧಾನ ಮಾಡ್ತಾರೆ. ಅವರು ಹೇಳ್ತಾ, ಕೋಪ ಮಾಡ್ಕೊಳ್ಳಬೇಡಮ್ಮ ಇವ್ರ ಮೇಲೆಲ್ಲ, ಯಾಕಂದ್ರೆ ತಮ್ಮ ಶಕುನಿ ಹಾಕಿದ ದಾಳ ಈ ಮಟ್ಟಕ್ಕೆ ಬಂತು, ಎಲ್ಲ ಜನರನ್ನು ಸುಟ್ಟು ಬೇಯಿಸಿ ಹಾಕಿಬಿಡ್ತು, ಸತ್ತವರ ವಿಷಯದಲ್ಲಿ ಅಳೋದು ಬಿಟ್ಬಿಡು, ಇರೋ ಪಾಂಡವ್ರನ್ನೇ ನಿನ್ನವರು ಅಂತ ಅನ್ಕೋ ಅಂತೆಲ್ಲ ಸಮಾಧಾನ ಮಾಡ್ತಾರೆ. ಅವಳ ಪಾಪ ವ್ಯಾಸರ ಕಾಲಿಗೆ ಬಿದ್ದು ಯೋ ಹಿಂಗಾಯ್ತು ಮಾಮ ಏನು ಅಂತ ಅತ್ಕೋತಾಳೆ. ಆದರೆ ಕೃಷ್ಣನ ಹತ್ರ ಒಂದು ಮಾತು ಹೇಳ್ತಾಳೆ ಧರ್ಮರಾಜ ಕೃಷ್ಣವರು, ಅದು ಇಲ್ಲ ವ್ಯಾಸ ಭಾರತದಲ್ಲಿ ಇರೋವಂಥದ್ದು, ನನಗೆ ನನ್ನ ಬಗ್ಗೆ ದುಃಖ ಇಲ್ಲ, ಆದರೆ ಧೃತರಾಷ್ಟ್ರ ಅಷ್ಟೂ ಮಕ್ಕಳನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ, ಕೊಂಬೆಗಳೆಲ್ಲ ಬೋಳಾಗಿ ಹೋದ ಮೋಟು ಮರದ ಹಾಗೆ ಇದ್ದಾನೆ, ಅವನು ನೋಡಿದ್ರೆ ಸಂಕಟ ಆಗುತ್ತಪ್ಪ ನನಗೆ ಅಂತಂದ್ಲು ಅಂತಿದೆ. ಅದು ಒಳ್ಳೆ ಮಾತೇನೆ. ಆಮೇಲೂ ಹೇಳ್ತಾನೆ, ನಾನು ಹೇಳಿದ್ದೆ ಅವನಿಗೆ, ಮಗ ಬಂದು ಆಶೀರ್ವಾದ ಬೇಕು, ಯುದ್ಧದಲ್ಲಿ ಗೆಲ್ಲಬೇಕು ಅಂತ ಆಶೀರ್ವಾದ ಮಾಡಮ್ಮ ಅಂತ ಹೇಳಿದ್ದೆ. ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ತಥೋ ಕೃಷ್ಣ. ಇಷ್ಟೇ, ಎಲ್ಲಿ ಕೃಷ್ಣ ಎಲ್ಲಿದ್ದಾನೋ ಅಲ್ಲಿ ಧರ್ಮ, ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿ ಜಯ, ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಜಯ, ಹಾಗಾಗಿ ಯುದ್ಧ ಮಾಡು ನೀನು ಅಂತಂದಿದ್ದೆ. ಅವಾಗಂದಿದ್ಲು ಪಾಪ, ಈಗ ಎಲ್ಲರೂ ಸತ್ತಾಗ ಅದೇ ಭಾವನೆ ಮನಸ್ಸಲ್ಲಿರೋಕೆ ಸಾಧ್ಯವೇ? ಧರ್ಮರಾಜ ಅವಳು ಕಾಲಿಗೆ ಬಿದ್ದ, ಅವಳು ವ್ಯಂಗ್ಯವಾಗಿ ಹೇಳ್ತಾಳೆ, ನಾವೆಲ್ಲ ದಿಕ್ಕಿಲ್ಲದೆ ಇರೋ ಮುದುಕರಪ್ಪ, ಕಣ್ಣಿಲ್ಲ ಏನೂ ಇಲ್ಲ, ಇನ್ನು ಮುಂದೆ ನೀವು ಹಾಕೋ ಕೂಳನ್ನೇ ತಿನ್ಕೊಂಡು ನಾವು ಈ ದೇಹನ ಹೊರಿಬೇಕು, ನಾವು ಬದುಕಬೇಕು, ನೀನು ಭಿಕ್ಷಕ್ಕೆ ಹಾಕ್ತೀಯಲ್ಲ ಅದನ್ನು ತಿನ್ಕೊಂಡು ಅಂತಾಳೆ. ಅದಕ್ಕೆ ಅವನು, ಇಲ್ಲ ಕೋಪ ಬೇಡ ದೊಡ್ಡಮ್ಮ, ಧೃತರಾಷ್ಟ್ರ ದೊಡ್ಡಪ್ಪ ಹೇಳ್ದಂಗೆ ನಾವು ಕೇಳ್ಕೊಂಡಿರ್ತೀವಿ ಅಂತ. ಇಲ್ಲಪ್ಪ ಇಲ್ಲಪ್ಪ, ಅವಳು ಮತ್ತೆ ವ್ಯಂಗ್ಯ ಮಾಡ್ತಾಳೆ, ಅಯ್ಯೋ ಅಧರ್ಮಿಗಳು ನಾವಪ್ಪ, ದುಷ್ಟರು ನಾವು, ನೀವೆಲ್ಲ ಮಹಾಧರ್ಮಾತ್ಮರು ನೀವು ಅಂದರೆ ವ್ಯಂಗ್ಯ ಮಾಡ್ತಿದ್ದಾಳೆ. ಇನ್ಮೇಲೆ ನಿಮ್ಮದೇ ಧರ್ಮ, ನೀವು ಮಾಡಿದ್ದೇ ಇನ್ನು ಮುಂದೆ ಧರ್ಮ, ಅಷ್ಟೇ ನೀವು ಮಾಡಿದ್ದೆ. ಭೀಮ ಪಾಪ ಕಾಲಿಗೆ ಬಿದ್ದು ಹೇಳ್ತಾನೆ, ಸಮಾಧಾನ ಮಾಡ್ಕೋ ತಾಯಿ ಅಂತ. ಆಯಿತು, ನನ್ನ ಕೋಪ ಬಂತು, ಸಹನೆ ಕೆಟ್ಟು ಹೋದ್ರೆ ಏನಾಗುತ್ತಪ್ಪ, ಏನು ಮಾಡೋಕ್ಕಾಯ್ತು, ಕೋಪ ಮಾಡ್ಕೊಂಡು ಕೋಪ, ಬಡವನ ಕೋಪ ದವಡೆಗೆ ಮೂಲ, ಅಷ್ಟು ಏನಾಗುತ್ತೆ, ಈ ನಾಟಕ ಯಾಕೋ ಮಾಡ್ತೀಯ ಭೀಮ, ಮಾಡಿರೋದೆಲ್ಲ ಅನ್ಯಾಯ, ನೀವೆಲ್ಲ ಮಹಾಸತ್ಯವಂತರಪ್ಪ, ನಾವು ಅಯೋಗ್ಯರು, ನಮ್ಮಂಥ ಅಯೋಗ್ಯರು, ಅದಕ್ಕೇನೆ ಏನು ಮಾಡೋದು, ನೀವುಗಳು ಬಹಳ ದೊಡ್ಡವರು, ಏನೋ ಏನು ಬೇಕಾದ್ರೂ ಮಾಡ್ಬೋದು ಅಂತ ಈ ಥರ ವ್ಯಂಗ್ಯವಾಗಿ ದುಃಖವನ್ನು ಮಾಡ್ಕೋತಾಳೆ. ಅದಕ್ಕೆ ಭೀಮ ಉತ್ತರ ಕೊಡ್ತಾನೆ. ಅಲ್ಲಿ ತನಕ ಭೀಮ ಏನೋ ಕ್ಷಮಿಸಿ ಏನೋ ಒಂದೆರಡು ಮಾತು ಆಡಿಬಿಟ್ಟ, ಇದು ಈ ಥರ ಇವ್ರು ಹೇಳಿದ್ಮೇಲೆ ಭೀಮ ತಡೆಯೋದಿಲ್ಲ, ಅದು ಭೀಮನ ಸ್ವಭಾವ. ಅವನು ಹೇಳ್ತಾನೆ, ಹೊಟ್ಟೆ ಕೆಳಗಡೆ ನಾಭಿ ಕೆಳಗಡೆ ಹೊಡೆದು ಅನ್ಯಾಯ ಮಾಡಿದ್ವಿ ಅಂತಾನೆ. ಹೌದು, ನಾಭಿ ಕೆಳಗಡೆ ಹೊಡೆದು ಅನ್ಯಾಯ ಮಾಡಿದ್ವಿ. ಕೇಳು, ಆರಗಿನ ಮನೆ ಅದು ಅಗ್ನಿ ಕುಂಡ, ನಾವು ಐದು ಜನ ಸಮಿತ್ತುಗಳು, ದುರ್ಯೋಧನ ಯಜಮಾನ, ಯಜಮಾನ ಅಂದರೆ ಯಜ್ಞ ನಡೆಸೋನು ಅಂತ, ಅವನೇ ಯಜ್ಞ ಮಾಡೋನು, ಅವನು ಅನ್ಯಾಯದ ಯಜ್ಞ ಮಾಡ್ದ, ಮೋಸದಿಂದ ಜೂಜಾಡ್ದ, ಧರ್ಮ ನಿಮ್ಮದು ನಾವಲ್ಲ, ನಮ್ಮ ಹತ್ರ ಧರ್ಮ ಇಲ್ಲ, ಇದೆಲ್ಲ ಮಾಡಿಸಿದಲ್ಲ ಅದೇ ನಿಮ್ಮ ಧರ್ಮ. ಪಾಪ ದ್ರೌಪದಿ ತಿಂಗಳಾಗಿದ್ದಂಥ ದ್ರೌಪದಿಯನ್ನು ಎಲ್ಲ ರೀತಿಯಲ್ಲಿ ಬಟ್ಟೆ ಸುಲಿಸ್ದ ಅಂದು ಸಜ್ಜನ, ಅವನು ಭಾಳ ಧಾರ್ಮಿಕ, ಅದಕ್ಕೆ ನೀವೆಲ್ಲ ನಿಮ್ಮ ಮಕ್ಕಳು ಎಲ್ಲ ಮಹಾಧಾರ್ಮಿಕರು ಮಹಾಸಜ್ಜನರು, ನಾನೇ ದುಷ್ಟರು, ಆಯ್ತೇನಮ್ಮ ಅಂತಂದ. ಈ ಥರ ವ್ಯಂಗ್ಯವಾಗಿ ಮಾತಾಡ್ತಾನೆ. ಭೀಮ ಹೇಳಿದ್ರೆ ಸತ್ಯ ಇದ್ದೇ ಇದೆ, ಇಲ್ಲ ಅಂತಲ್ಲ, ಅಷ್ಟೆಲ್ಲ ಅವನು ದುರ್ಯೋಧನ ಮಾಡಿರೋದು ನಿಜ, ಅದನ್ನು ನೆನಪು ಅಲ್ಲ, ತಾಯಿಯೇ ಮನಸ್ಸು ಏನು ಮಾಡೋಕ್ಕಾಗತ್ತೆ, ಆ ಮಗ ತಪ್ಪು ಮಾಡಿದ್ದ ಅಂತ ಅನಿಸಲ್ಲ ಅವಳಿಗೆ. ಅದಕ್ಕೆ ಅವಳು ಕೋಪ ಬಂದ್ಬಿಡುತ್ತೆ, ಏನೋ ಯುದ್ಧದ ಗೆಲುವಿನ ಅಮುಲು ಹತ್ತುಬಿಟ್ಟಿದ್ದೀಯೋ, ಮತ್ತು ಹತ್ತುಬಿಟ್ಟಿದ್ದೀಯೋ, ನಿನಗೆ ತಮ್ಮನಾದಂಥ ದುಶ್ಯಾಸನದ ರಕ್ತ ಕುಡಿದು ಬಿಟ್ಟಿಯಲ್ಲೋ ನೀನು, ರಕ್ತವನ್ನೇ ಕುಡಿದೆಯಲ್ಲ, ನಿಮ್ಮ ಜೊತೆ ಏನೋ ಮಾತು ನನಗೆ, ಎದುರುಗಿಡಬೇಡ, ಹೋಗು ನೀನು, ಪರಮಧಾರ್ಮಿಕನಾದಂಥ ಧರ್ಮರಾಜನ ಕರೆಯಲು ಅಂದರೆ, ಒಂದರ್ಥ ಧರ್ಮರಾಜ ಇರೋದ್ರಲ್ಲಿ ಒಳ್ಳೆಯವನು ಕರೆಯಲು ಇರಬಹುದು, ಇನ್ನೊಂದು ಧರ್ಮರಾಜನೂ ಇದೆಲ್ಲ ಮಾಡಿದವನು, ಅದಕ್ಕೇನೆ ಪರಮಧಾರ್ಮಿಕನಾದಂತಹ ಧರ್ಮರಾಜನ ಕರೆ ಅಂತ ಅವಳನ್ನು. ಧರ್ಮರಾಜ ಆವಾಗ ಬರ್ತಾನೆ, ಬಂದುಬಿಟ್ಟು ಅವಳ ಕಾಲಿಗೆ ಬೀಳ್ತಾನೆ. ಕಾಲಿಗೆ ಬಿದ್ದು, ತಾಯಿ ನೀನು ಪತಿವ್ರತೆ, ನಿನ್ನ ಕೋಪ ನಮ್ಮನ್ನು ನಾಶ ಮಾಡಿಬಿಡುತ್ತಮ್ಮ, ನಮ್ಮ ಮೇಲೆ ನಿನ್ನ ಕೋಪವನ್ನು ಮಾಡ್ಕೋಬೇಡ
ಬೇಕಿದ್ರೆ ನನ್ನನ್ನು

ಸುಟ್ಟು ಬಿಡಿದೀನು ಅಂತೆಲ್ಲ ಹೇಳ್ತಾನೆ. ಇದು ಹೇಳುವಂತಹ ಮಾತು ಸುಟ್ಟು ಬಿಡು ಅಂತಂದ್ರೆ ನಿನ್ನ ಮನ್ಸಿಗೆ ಸಮಾಧಾನ ಆಗಲಮ್ಮ, ಬೇಕಾದ್ರೆ ನಮ್ಮನ್ನು ಸುಟ್ಟು ಹಾಕ್ಬಿಡು, ಯಾಕಂದ್ರೆ ಮಹಾ ಪ್ರತಿಭ್ರತೆ ನೀನು. ಮದುವೆ ಗೊತ್ತಾದ ತಕ್ಷಣ ಮದುವೆ ಆಗಲಿರುವವನಿಗೆ ಕಣ್ಣಿಲ್ಲ ಅಂತ ಅಂದ ತಕ್ಷಣ ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಂಡು ನನಗೂ ಏನು ನೋಡೋದು ಬೇಡ, ನನಗೂ ಯಾವ ಸಂತೋಷವೂ ಬೇಡ ಅಂತಂದವಳು ನೀನು ಅನ್ನೋ ಅರ್ಥದಲ್ಲಿ.

0: ಅರ್ಥದಲ್ಲಿ ಹೇಳ್ತಾರೆ. ನಾವು ಎಸ್ ಎಲ್ ಭೈರಪ್ಪನವರ ಪರ್ವ ನೋಡಿದ್ರೆ ಅವಳಿಗೆ ಮದುವೆ ಗೊತ್ತಾಗುತ್ತಂತೆ. ಏನು ಅಂತಂದ್ರೆ, ಯಾರೋ ಒಬ್ಳು ಸಖಿನೋ ಯಾರೋ ಬಂದು ಹೇಳ್ತಾಳೆ, ಇಲ್ಲ ನಿನ್ನನ್ನು ಮದುವೆ ಆಗ್ಬೇಕು ಅಂತಿರೋ ಒಂದು ರಾಜಕುಮಾರ, ಏನೋ ನಿಜಾನೇ ಹಸ್ತಿನಾಪುರದ ರಾಜಕುಮಾರ, ಆದ್ರೆ ಅವನು ಕಣ್ಣಿಲ್ವಂತೆ ಇದ್ರು ಗಾಂಧಾರಿ ಅಂತ ಹೇಳ್ತಾರೆ. ಅದು ಕೇಳಿದ ತಕ್ಷಣ ಅವಳಿಗೆ ಒಂಥರ ದುಃಖ ಕೋಪ. ಆಗಿನ ಕಾಲ ತಂದೆನು ದೊಡ್ಡವರು ಮದುವೆನ ಈ ಥರ ಅಂತ ಮಾಡಿ ಇಟ್ಟುಬಿಟ್ರೆ ನಿರ್ಧಾರವನ್ನು, ಅದಕ್ಕೆ ಬೇಡ ಅನ್ನುವಂಥ ಸ್ಥಿತಿಯಲ್ಲಿ ಹೆಂಗಸರು ಹುಡುಗಿಯರು ಇರ್ತಿರಲಿಲ್ಲ ಆಗಿನ ಕಾಲ ಅದು. ಅದಕ್ಕೋಸ್ಕರ ಅವಳಿಗೆ ಕೋಪಕ್ಕೆ, ತನ್ನ ಕೋಪವನ್ನು ತೋರಿಸ್ಕೊಳ್ಳೋದಕ್ಕೆ, ತನ್ನ ರೋಷವನ್ನು ತೋರಿಸ್ಕೊಳ್ಳೋಕ್ಕೆ ಅವಳು ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ಲು. ಅಂದರೆ ಅದು ಪ್ರತಿಭಟನೆಯಾಗಿ ಬಟ್ಟೆಯನ್ನು ಕಟ್ಕೊಂಡ್ಬಿಟ್ಲು. ಹೀಗೆ ಕಣ್ಣಿಗೆ ಬಟ್ಟೆ ಅಂದು ಕಟ್ಕೊಂಡಿದ್ಲು. ಆಮೇಲೆ ಜನ ಎಲ್ಲ ಅವಳನ್ನ, ಯೋ ಎಂಥ ಪ್ರತಿಭೆ, ಎಂಥ ಪ್ರತಿಭೆ, ಮದುವೆಯಾಗಲಿರುವ ಹುಡುಗನಿಗೆ ಕಣ್ಣು ಕಾಣಲ್ಲ ಅಂತ ಹೇಳ, ನನಗೂ ಬೇಡ ಈ ದೃಶ್ಯ ಸೊಬಗು ಅಂದ್ಕೊಂಡು ಕಣ್ಣು ಕಟ್ಕೊಂಡ್ಬಿಟ್ಲಲ್ಲ ಅಂತ ಎಲ್ಲರೂ ಹೊಗಳೋಕೆ ಶುರು ಮಾಡಿಬಿಟ್ರು. ಹಾಗೆ ಹೊಗಳಿಕೆ ಹೆಚ್ಚಾದ ಮೇಲೆ ಅವಳಿಗೆ ಮತ್ತೆ ಅದನ್ನು ಬಿಡೋಕ್ಕಾಗಲಿಲ್ಲ ಅಂತ. ಅದಕ್ಕೆ ಕೃಷ್ಣ ಬಂದು ಯುದ್ಧ ಆದಮೇಲೆ ಅವಳಿಗೆ ತಿಳುವಳಿಕೆ ಹೇಳಿ, ಯಾವುದೋ ಒಂದು ಅವತ್ತಿನ ಒಂದು ಕ್ಷಣದಲ್ಲಿ ಭಾವಾವೇಶದಲ್ಲಿ ಹಂಗೆ ಮಾಡಿದೀಯಮ್ಮ, ಹಾಗೆ ನಿನ್ನ ಜೀವನ ನಷ್ಟ ಮಾಡ್ಕೋಬೇಕು ಅಂತಿಲ್ಲ, ತೆಗೆಯ ಪಟ್ಟಿನ ಅಂತಾಳೆ. ಪಟ್ಟಿ ತೆಗೀತಾಳೆ ಅವಳು, ಆದರೆ ಕಣ್ಣು ಕುಕ್ಕು ಬಿಟ್ಟು ಹೋಗ್ಬಿಡುತ್ತೆ ಮತ್ತೆ ಕಣ್ಣು ಅಂತೆಲ್ಲ ಬರುತ್ತೆ. ಇರಲಿ, ಆದರೆ ನಮ್ಮ ಮಹಾಭಾರತ ಇದ್ರ ಪ್ರಕಾರ ಮಹಾಪತಿವ್ರತೆ ಅವಳು, ಧೃತರಾಷ್ಟ್ರನ ಜೊತೆ ಇದ್ಲು. ಎಷ್ಟು ಮಟ್ಟಿಗೆ ಅಂದ್ರೆ, ಯಾರು ಕೃಷ್ಣ ಶಾಸ್ತ್ರಿಗಳು ಮುನ್ನುಡಿಯಲ್ಲಿ ವಚನ ಭಾರತದ ಮುನ್ನುಡಿಯಲ್ಲಿ ಹೇಳ್ತಾರೆ, ಇವರಿಗೆಲ್ಲ ಹೋಲ್ಸಿದ್ರೆ ಇರೋದಲ್ಲಿ ಧೃತರಾಷ್ಟ್ರನೇ ಅದೃಷ್ಟವಂತ ಅಂತ. ಯಾಕೆಂದ್ರೆ ಏನೇ ಆಗ್ಬಹುದು, ಕಣ್ಣಿರಲಿಲ್ಲ ನಿಜ, ಆದರೂ ಕೂಡ ಗಾಂಧಾರಿ ಅಂತ ಒಬ್ಳು ಒಳ್ಳೆಯ ಪತ್ನಿ ಸಿಕ್ಕಿದ್ಲು. ಅವಳು ಒಂದೊಂದ್ಸಲ ಕೋಪ ಬಂದಾಗ ಸಹನೆ ಹೋದಾಗ ಅವನ ಮೇಲೆ ರೇಗೋಳು, ಆದರೆ ಒಟ್ಟಾರೆ ಅಷ್ಟು ಪ್ರೀತಿಯಿಂದ ಗೌರವದಿಂದ ನೋಡ್ಕೊಂಡಿದ್ಲು, ಅದು ಒಳ್ಳೆಯವಳು ಸಿಕ್ಕಿದ್ಲು. ಆಮೇಲೆ ಕಣ್ಣಿಲ್ಲ ಅನ್ನೋಕೋಸಾಗಿ ರಾಜ್ಯ ಇಲ್ಲ ಅಂತ ಹೇಳಿದರು, ಆದರೂ ಕೂಡ ರಾಜ್ಯ ಸಿಕ್ತು, ಹಾಗೆ ರಾಜ್ಯ ಸಿಕ್ತು. ಹೀಗೆ ಪ್ರತಿಯೊಂದೂ ಅವನು ಒಂಥರ ಸಮಾಧಾನವಾಗಿ ಇದ್ದ, ಎಲ್ಲನೂ ಜೀವನವನ್ನು ಚೆನ್ನಾಗಿ ಅನುಭವಿಸ್ಕೊಂಡಿದ್ದ. ಕಡೆಯಲ್ಲಿ ಈ ಥರದ್ದೆಲ್ಲ ಒಂಥರ ದುಷ್ಪ್ರವೃತ್ತಿ ಮಕ್ಕಳದ್ದು ಎಲ್ಲ ಆಗಿ ಅದರಿಂದ ಆಮೇಲೆ ದೊಡ್ಡ ದುಃಖವನ್ನು ಅನುಭವಿಸ್ಬೇಕಾಗಿ ಬಂತು. ಅದಾಮೇಲಿಂದು ಈ ಥರದ್ದೆಲ್ಲ ಆಗಿದೆ. ಈ ಕಡೆ ವ್ಯಾಸರು ಧೃತರಾಷ್ಟ್ರಿಗೂ ಸಮಾಧಾನ ಮಾಡಿದ್ದಾರೆ, ಗಾಂಧಾರಿಗೂ ಸಮಾಧಾನ ಮಾಡಿದ್ದಾರೆ, ನಿಮ್ಮ ಮಕ್ಕಳಿಗೆಲ್ಲ ಸಂಸ್ಕಾರ ಎಲ್ಲ ಮಾಡಿಸ್ರಮ್ಮ, ಅದೆಲ್ಲ ಮಾಡಿ ಆ ಜವಾಬ್ದಾರಿ ತಗೊಳ್ಳಿ ಅಂದಿದ್ದಾರೆ. ಆಮೇಲೆ ಇದೆಲ್ಲ ಒಂಥರ ವಿಧಿ ಇದ್ದಂಗೆ, ಏನು ಮಾಡ್ತೀರಾ, ಇದೆಲ್ಲ ಆಗುತ್ತೆ, ಇದು ಒಬ್ಬನ ಮೂರ್ಖತನದಿಂದ ಇಂಥದ್ದೆಲ್ಲ ಆಗಿದೆ ಅಂತ ಹೀಗೆ ಒಂದೊಂದಾಗಿ ಸಮಾಧಾನ ಮಾಡಿದ್ದಾರೆ. ಧೃತರಾಷ್ಟ್ರನಿಗೆ ಭೀಮನ ಆ ಉಕ್ಕಿನ ಇದನ್ನು ಮುರಿದ ಮೇಲೆ ಒಂಥರ ಮನಸ್ಸಿಗೆ ನಿರಾಳ ಆದಂಗಾಗಿದೆ. ಕೃಷ್ಣ ಅದಕ್ಕೆ ನಕ್ಬಿಡ್ತಾನೆ, ನಕ್ಬಿಟ್ಟು ಭೀಮನ ಹತ್ರ ಹೇಳಿದ್ದಾನೆ, ಅದಾಯಿತು. ಧೃತರಾಷ್ಟ್ರನಿಗೆ ಆ ರೀತಿ ಅವನ ಮನಸ್ಸಿನ ಒಳಗಡೆ ಇದ್ದಂತಹ ದುಃಖ ಎಲ್ಲ ಹೊರಗೆ ಬಂದಂಗೆ ಆಯಿತು. ಆದರೆ ಗಾಂಧಾರಿಗೆ ಇನ್ನೂ ಆಗಿಲ್ಲ. ಅದು ಗಾಂಧಾರಿದ್ದು ಒಂದು ಅಂದರೆ ಇಂಗ್ಲೀಷ್ನಲ್ಲಿ ಗಿವಿಂಗ್ ವೆಂಟ್ ಅಂತಾರೆ, ಅಂದರೆ ಒಳಗಡೆಯ ನಾವು ಏನು ಅಡ್ಮಿಟ್ ಅಂತಹ ಭಾವನೆಗಳು ಉಕ್ಕಿ ಹೊರಗಡೆ ಬರಬೇಕು. ಆ ಥರದ್ದು ಧೃತರಾಷ್ಟ್ರನಿಗೆ ಆಯಿತು, ಗಾಂಧಾರಿಗೆ ಇನ್ನೂ ಆಗಿಲ್ಲ. ಅದಕ್ಕೇ ಧರ್ಮರಾಜ ಕಾಲಿಗೆ ಬಿದ್ದು, ನೀನು ಪತಿವ್ರತೆ, ನಿನ್ನ ಕೋಪ ನಮ್ಮನ್ನು ನಾಶ ಮಾಡಿಬಿಡುತ್ತಮ್ಮ, ಅದಕ್ಕೋಸ್ಕರ ನೋಡು ನಮ್ಮನ್ನು ಸುಟ್ಟುಬಿಡು ನೀನು ಬೇಕಿದ್ರೆ ಅಂತೆಲ್ಲ ಹೇಳ್ದ ಅಂತ. ಅವಳು ಕಣ್ಣಿಗೆ ಪಟ್ಟಿ ಕಟ್ಕೊಂಡಿದ್ಲು, ಅದೇ ಕಣ್ಣಿದೆ ಅವಳಿಗೆ. ಆವತ್ತೇನು ಚೂರು ಸಡ್ಲ ಆಗಿತ್ತೋ ಅಥವಾ ಹೀಗಾಗಿತ್ತೋ ಏನೋ, ಪಟ್ಟಿಯ ಕೆಳಗಡೆಯಿಂದ ಸಂಧಿಯಿಂದ ಅವನ ಕಾಲಿನ ಉಗುರು ಅವಳ ಕಣ್ಣಿಗೆ ಬಿದ್ದುಬಿಡುತ್ತೆ, ಧರ್ಮರಾಜನ ಕಾಲಿನ ಉಗುರು. ಅಷ್ಟೇ ಆ ಕಣ್ಣು ಬಿದ್ದಿದ್ದಕ್ಕೆ ಅವನು ಕಾಲಿನ ಉಗುರುಗಳು ಸುಟ್ಟು ಹೋಗ್ಬಿಡುತ್ತಂತೆ. ಸುಟ್ಟು ಅಲ್ಲಿ ಸುಟ್ಟ ವಾಸನೆ ಅಲ್ಲೆಲ್ಲ ಹೆದರಿಕೆ ಆಗೋಯ್ತು ಎಲ್ಲರಿಗೂ. ಭೀಮ ಅರ್ಜುನರು ಕೃಷ್ಣನ ಹಿಂದ್ಗಡೆ ಬಚ್ಚಿಟ್ಕೋತಾರೆ ಭಯಕ್ಕೆ ಇದು. ಆವಾಗ ಕೃಷ್ಣ ನಕ್ಬಿಟ್ಟು ಹೇಳ್ತಾನೆ, ಹೆದರಬೇಡಿ ಪಾಂಡವರೇ, ಆವಾಗ ಭೀಮನ ಪ್ರತಿಮೆಯನ್ನು ಪುಡಿ ಮಾಡಿದಾಗ ಧೃತರಾಷ್ಟ್ರನ ಕೋಪ ಹೋಯಿತು, ಈಗ ಧರ್ಮರಾಜನ ಕಾಲು ಉಗುರನ್ನ ಸುಟ್ಟಾಗ ಇವಳ ಕೋಪ ಹೋಯಿತು ಇನ್ನು ಅಂತ. ಇಷ್ಟೊತ್ತಿಗೆ ಗಾಂಧಾರಿ ಸಾವರಿಸ್ಕೋತಾರೆ, ಎಷ್ಟೋ ಇರೋದನ್ನು ಸಮಾಧಾನ ಮಾಡಿಕೊಂಡು, ಮಕ್ಕಳೇ ಹೆದರಬೇಡಿ ಅಂದರೆ ಈ ಥರ ತನ್ನ ಕೋಪವನ್ನು ನೋಡಿ ದುಃಖವನ್ನು ನೋಡಿ ಹೆದರ್ತಾರೆ ಅಂತ. ಆಯಿತು, ಏನು ಮಾಡೋಕ್ಕಾಗತ್ತೆ, ನಮ್ಮ ಮಕ್ಕಳು ಧರ್ಮ ಬಾಹಿರರು, ದುಷ್ಟರು, ಧರ್ಮವನ್ನು ಮೀರಿ ನಡೆದವರು, ಹಾಗಾಗಿ ಅವರು ಅನುಭವಿಸಿದರು, ನಾವು ಅನುಭವಿಸ್ಬೇಕು, ಇನ್ನೇನು ಮಾಡೋಕ್ಕಾಗಲ್ಲ.
1: ಧರ್ಮದಿಂದ ಆಳ್ರಪ್ಪ ನೀವಾದ್ರು.

0: ಕರ್ಮದಿಂದ ಸರಿಯಾಗಿ ಆಳಿ,
1: ಎಲ್ರಿಗೂ ಸಂಸ್ಕಾರ ಮಾಡಿ ಅಂತ ಒಳ್ಳೆ ಮಾತನ್ನ ಹೇಳ್ತಾಳೆ. ಆವಾಗ ನಮ್ಮ ಕುಮಾರವ್ಯಾಸನ ಭಾರತದಲ್ಲಿ ಇಲ್ಲದೆ ಹೋದ್ರೂ ಈ ವ್ಯಾಸ ಭಾರತದಲ್ಲಿ ಅದಿದೆ, ಬಹಳ ದೊಡ್ಡ ಮಾತಾಡ್ತಾಳೆ. ಏನಾಗುತ್ತೆ ಅಂದರೆ, ದುರ್ಯೋಧನ ನನಗೆ ಜಯವಾಗಲಿ ಅಮ್ಮ ಆಶೀರ್ವಾದ ಮಾಡು ಅಂದಾಗ ಅವಳ ಬುದ್ಧಿ ನ್ಯಾಯವಾಗಿ ಧರ್ಮದಿಂದ ನಡ್ಕೊಳ್ಳುತ್ತೆ. ಆವಾಗಲೇ ಹೇಳ್ದಂಗೆನೆ, ನೋಡಪ್ಪ ಧರ್ಮ ಎಲ್ಲಿದೆಯೋ ಅಲ್ಲಿ ಕೃಷ್ಣ, ಕೃಷ್ಣ ಎಲ್ಲಿದಾನೋ ಅಲ್ಲಿ ಜಯ. ಗೆಲುವು ಅನ್ನೋದು ಕೃಷ್ಣ ಇರೋ ಕಡೆ, ಯಾಕಂದರೆ ಅವನು ಧರ್ಮದ ಕಡೆ ಇರ್ತಾನೆ. ಯಥೋ ಧರ್ಮ ತಥೋ ಕೃಷ್ಣ, ಯಥ ಕೃಷ್ಣ ತಥೋ ಜಯ, ಆ ಥರ ಹೇಳಿದ್ಲು ಅಂತ ಹೇಳಿದೆ. ಹಾಗಿರೋದ್ರಿಂದ ನೀನು ಚೆನ್ನಾಗಿ ಯುದ್ಧ ಮಾಡು ಅಂತಾಳೆ, ನೀನು ಗೆಲ್ತೀಯ ಅಂತ ಹೇಳಲಿಲ್ಲ. ಯಾಕೆ ನೀನು ಕೃಷ್ಣನ ಎದುರಿಗೆ ಹಾಕ್ಕೊಂಡವನು, ಕೃಷ್ಣ ಧರ್ಮದ ಕಡೆ ಇರ್ತಾನೆ, ಅಂದರೆ ಧರ್ಮವನ್ನು ಎದುರಿಗೆ ಹಾಕ್ಕೊಂಡಿದ್ಯಾ, ನೀನೇನು ಗೆಲ್ಲೋದಕ್ಕೆ ಆಗೋಲ್ಲ ಅಂತ. ಈ ಸಮಚಿತ್ತತೆ, ಮನಸ್ಸಿನ ಸಮತೋಲನ ಅವಳಿಗೆ ಅವತ್ತಿತ್ತು. ಆದರೆ ನಿಜವಾಗಿಯೂ ಮಕ್ಕಳು ಸತ್ತೇ ಹೋದ ಮೇಲೆ ಆ ಮಟ್ಟದ ಸಮಚಿತ್ತತೆ ಈ ಕ್ಷಣದಲ್ಲಿ ಉಳಿಯೋಲ್ಲ ಅವಳಿಗೆ. ನೋಡ್ತಾಳೆ ಧೃತರಾಷ್ಟ್ರನ ಒಬ್ಬನೇ ಇದ್ದಾನೆ, ಒಬ್ಬ ಮಗನೂ ಇಲ್ಲ. ಅವಳು ಅದನ್ನು ಹೇಳಿದ್ಲು ಅಂತಲೂ ಇದೆ, ಏನೋ ಭೀಮ ಭೀಮ ಇಂಥದ್ದು ಮಾಡಿಬಿಟ್ಟಿಯಲ್ಲೋ, ಒಬ್ಬ ಮಗನನ್ನು ಒಂದು ಊರೇ ಗೋಲಾಗಿ ಇಟ್ಕೋತಿದ್ವಿ ನಾವು, ಒಬ್ಬ ಮಗ ನಮ್ಮನ್ನು ಯಾ ಕಡೆ ಈ ಕಡೆ ಕರ್ಕೊಂಡು ಹೋಗೋದಕ್ಕೆ ಇಟ್ಕೋತಿದ್ವಿ, ಒಬ್ಬನೂ ಉಳಿಸ್ಲಿಲ್ವಲ್ಲಪ್ಪ ನೀನು ಅಂತ ಏನು ಉತ್ತರ ಕೊಡೋಕ್ಕಾಗುತ್ತೆ? ಆಮೇಲೆ ಅಲ್ಲಪ್ಪ ದುಶಾಸನನ ಬಗೆದು ರಕ್ತ ಕುಡದೇ ಬಿಟ್ಟಿ ಅಂತಲ್ಲ, ನೀನು ನಿಜವಾಗಿಯೂ ಕುಡದೇ ಇರೋದು ನಿಜವೇನೆ ಭೀಮ. ಆದರೆ ಅವಳಿಗೆ ಒರಟಾಗಿ ಉತ್ತರ ಕೊಡಲ್ಲ ಅಷ್ಟೇ, ಇಲ್ಲಮ್ಮ ಪ್ರತಿಜ್ಞೆಗೋಸ್ಕರ ಒಂಚೂರು ಹೀಗೆ ನಾಲ್ಗೆಗೆ ಅಂಟಿಸ್ಕೊಂಡಂಗೆ ಮಾಡಿದೆ ಅಷ್ಟೇ, ಕುಡಿಲಿಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ಹಿಂಗೆ ಹಿಂಗೆ ಕುಡಿದೆ ಅಂತ ಹೇಳಿದರೆ ಅವನಷ್ಟು ಅವಳಿಗೆ ದುಃಖ ಆಗ್ಬೋದು. ಈ ಕ್ಷಣದಲ್ಲಿ ಭೀಮ ಹಾಗೆ ಮುಂದೆ ಹಂಗೆ ಮಾಡೋಲ್ಲ, ಭೀಮ ಧೃತರಾಷ್ಟ್ರನ ವಿಷಯದಲ್ಲಿ ಒರಟಾಗೇ ನಡ್ಕೋತಾನೆ ಮುಂದೆ, ಅದು ಇವಾಗಲ್ಲ ಅವರ ರಾಜರು ಎಲ್ಲ ಆದಮೇಲೆ ಇವೆಲ್ಲ ಆಗುತ್ತೆ. ಈ ಸಂದರ್ಭದಲ್ಲಿ ಗಾಂಧಾರಿ ಭಾರಿ ಕೋಪ ಬಂದ್ಬಿಡುತ್ತೆ ಕೃಷ್ಣನ ಮೇಲೆ. ಅದು ಭಾರತದಲ್ಲಿ ಇರೋವಂಥ ಮಾತು, ಕೃಷ್ಣ ಎಲ್ಲ ಯುದ್ಧ ಆಗುತ್ತೆ ನಿನ್ಗೆ ಗೊತ್ತಿತ್ತು, ಮನಸ್ಸು ಮಾಡಿದರೆ ಯುದ್ಧವನ್ನು ನಿಲ್ಲಿಸೋ ಶಕ್ತಿನೂ ನಿನಗಿತ್ತು, ನೀನು ನಿಲ್ಲಿಸಲಿಲ್ಲ, ನೀನು ಮನಸ್ಸು ಮಾಡಲಿಲ್ಲ, ಹಾಗಾಗಿ ನಮ್ಮ ವಂಶ ಪೂರ್ತಿ ನಾಶವಾಗಿ ಹೋಯಿತು, ಹಾಗೆ ನಿನ್ನ ಯದುವಂಶವೂ ನಾಶವಾಗಲಿ ಅಂತ ಶಾಪ ಕೊಟ್ಬಿಡ್ತಾಳೆ. ಕೃಷ್ಣ ಏನು ವ್ಯತ್ಯಾಸ ಆಗೋಲ್ಲ, ಅಮ್ಮ ನಿನ್ನ ಮಗ ದುಷ್ಟ, ಆ ದುಷ್ಟ ಮಾಡಿದ ಅನ್ಯಾಯಗಳಿಂದ ಇಷ್ಟು ಆಗಿರೋದು, ನಾನು ಎಷ್ಟು ಬುದ್ಧಿ ಮಾತು ಹೇಳಿದ್ರು ಮಾಡಬೇಡ ಅಂದ್ರೂ, ಯುದ್ಧ ಬೇಡ ಅಂದ್ರೂ ಕೇಳಲಿಲ್ಲ, ಅವನು ನಾಲ್ಕೂರು ಕೊಡು ಅಂದರೆ ಕೊಡಲಿಲ್ಲ, ಮಾಡಿರೋದು ನಿನ್ನ ಮಗ, ನೀನು ಅದಕ್ಕೆ ನನ್ನನ್ನು ದೂರ್ತಾ ಇದೀಯ, ನನ್ನ ಮೇಲೆ ದೋಷಾರೋಪಣೆ ಮಾಡ್ತಿದೆಯಾ, ನಂದೇನು ತಪ್ಪಿಲ್ಲ, ಆದರೂ ನೀ ಶಾಪ ಕೊಟ್ಬಿಟ್ಟೆ ಅಂತ ಅಂದ್ಕೊಂಡಿದೆಯಲ್ಲ, ಯೋಚನೆ ಮಾಡಬೇಡ, ನಮ್ಮ ಯಾದವರು ತಾವು ತಾವು ಜಗಳ ಆಡಿಕೊಂಡು ಪರಸ್ಪರ ಯುದ್ಧ ಮಾಡಿಕೊಂಡೇ ಸಾಯ್ತಾರೆ, ನನಗೆ ಗೊತ್ತಿದೆ ಅದು, ಹಾಗೇ ಆಗುತ್ತದು, ನೀ ಶಾಪ ನಡೆಯುತ್ತೆ, ನೀ ಶಾಪ ಕೊಡದಿದ್ರು ಹಾಗೆ ಆಗ್ತಿತ್ತು, ಕೊಟ್ಟರು ಹಾಗೇನೆ ಆಗುತ್ತೆ ಅಂತ ಹೇಳ್ಬಿಡ್ತಾನೆ. ಆವಾಗ ಅವನ ಮಾತಿನ ಸತ್ಯವನ್ನು ಅರಿತು ಗಾಂಧಾರಿ ಸುಮ್ಮನಾದ್ಲು ಅಂತ ಇದೆ. ಇಷ್ಟೆಲ್ಲ ಆದರೂ ಗಾಂಧಾರಿಗೆ ಒಂದು ದೊಡ್ಡತನ ಇದೆ, ಎಲ್ಲರೂ ಹಾಗೆ, ಗಾಂಧಾರಿ ದ್ರೌಪದಿ ಕುಂತಿ ಮೂರು ಜನರಲ್ಲೂ ಆ ದೊಡ್ಡತನ ಇದೆ. ಏನು ಅಂತಂದರೆ ದ್ರೌಪದಿ ಬಂದು ನಮಸ್ಕಾರ ಮಾಡ್ತಾಳೆ, ಈಗ ಪಾಪ ಎಲ್ಲಿ ತನಕ ಸರಿ ಇತ್ತು, ನಿನ್ನೆ ರಾತ್ರಿ ಮಕ್ಕಳು ಹೋಗ್ಬಿಟ್ಟಿದ್ದಾರೆ, ನಮಸ್ಕಾರ ಮಾಡಿ ಪುತ್ರ ಶೋಕ, ಐದು ಜನ ಮಕ್ಕಳು ಕಳ್ಕೊಂಡ್ಬಿಟ್ಟಿದ್ದಾಳೆ, ಆ ದುಃಖದಲ್ಲಿ ಕಾಲು ಬಿದ್ದಾಗ ಅವಳು ಎತ್ತು ಬಿಟ್ಟು ಹೇಳಿದಂತೆ, ಅಮ್ಮ ದುಃಖ ಪಡಬೇಡಮ್ಮ, ಅತ್ತೆ ಮತ್ತು ಸೊಸೆಯರ ದುಃಖ ಒಂದೇ ಆಗಿದೆ, ನೀನು ಐದು ಮಕ್ಕಳನ್ನ ಕಳ್ಕೊಂಡಿದೀಯ, ನಾನು 100 ಮಕ್ಕಳನ್ನ ಕಳ್ಕೊಂಡಿದ್ದೀನಮ್ಮ, ಆಮೇಲೆ ಮಗಳು ವಿಧವೆಯಾಗಿ ಕೂತಿದ್ದಾಳೆ, ಅದರಿಂದ ದುಃಖ ಪಡಬೇಡಮ್ಮ, ನಮ್ಮಿಬ್ಬರದ್ದು ಒಂದೇ ದುಃಖ, ಆ ದುಃಖದಲ್ಲಿ ನಾವು ಇರಬೇಕಷ್ಟೇನೆ ಅಂತ ಹೇಳಿದ್ಲು. ಹೀಗೆ ದ್ರೌಪದಿ ಬಗ್ಗೆ ಪಾಪ ಮುರುಕು ಅಂತ ತೋರಿಸ್ತಾಳೆ ಅನ್ನೋದು ಭಾಳ ದೊಡ್ಡ ವಿಷಯ. ಆಮೇಲೆ ಇಲ್ಲಿ ಒಂದು ಮಾತಿದೆ, ಇಬ್ಬರ ಮಧ್ಯೇನು ದ್ವೇಷ ತಂದಿಟ್ಟು ಯುದ್ಧ ಆಗುವಂಗೆ ಮಾಡಿ ಸರ್ವನಾಶ ಮಾಡಿದವನು ಶ್ರೀಮನ್ನಾರಾಯಣ ಅಂತಾಳೆ. ಅದು ಅಲ್ಲಿದೆ ಅಂತ ನಾನು ಹೇಳಿದೆ ದಾಸಭಾರತದಲ್ಲಿ, ಅಲ್ಲಿ ಮನುಷ್ಯ ರೀತಿಯಲ್ಲಿ ಹೇಳ್ತಾಳೆ, ಇಲ್ಲಿ ಮನುಷ್ಯ ರೀತಿಯಲ್ಲೆಲ್ಲ ಒಂದು ದೊಡ್ಡವನು ಅವನ ಮನಸ್ಸಿನಲ್ಲಿ ಆಗ ಶ್ರೀಮನ್ನಾರಾಯಣನ ಮನಸ್ಸಲ್ಲಿ ಏನಿದೆಯೋ ಅವನ ಸಂಕಲ್ಪ ಏನಿದೆಯೋ ಹಂಗಾಗಿದೆ ಅದು ಅನ್ನೋ ಅರ್ಥದಲ್ಲಿ ಹೇಳ್ತಾಳೆ. ಅಲ್ಲಿಗೆ ಮಹಾಭಾರತ ಯುದ್ಧ ಒಂದು ಘಟ್ಟಕ್ಕೆ ಬಂದಂಗೆ ಆಗುತ್ತೆ.

0: ಇದುವರೆಗೂ ಮಹಾಭಾರತ ಕಾರ್ಯಕ್ರಮದಲ್ಲಿ ಯುದ್ಧದ ಮುಕ್ತಾಯ ಮತ್ತು ದಾರುಣ ಶೋಕ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ರವರು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 65 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡಬಲಕಾಯಿ 16 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಆಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 14 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 62 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 22 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 11 ರೂಪಾಯಿ, ಟೊಮೊಟೊ 16 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 2/7/2026 ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಕುಮಾರ್ ಜಿಎಸ್ ರವರು ಮಕ್ಕಳ ತಜ್ಞರು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ತುಷಾರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು. ಮಧ್ಯಾಹ್ನ 2:00 ರಿಂದ ಸಂಜೆ 5:00 ರವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ಯೋಗನಾಥ್ ರವರು ದಂತ ಬೇರುನಾಳ ಚಿಕಿತ್ಸಾ ತಜ್ಞರು. ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು. ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್. ಡಾಕ್ಟರ್ ದೀಪಶ್ರೀರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವ ಕುರಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕರು ಹಾಗೂ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶ್ರೀ ನಂದೀಸ್ ಎಲ್ ರವರ ಜೊತೆಗಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
0: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾಂಧುಲಿ ಗೆಳೆಯ ನಿಂಗರಾಜು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾದ ಶ್ರೀ ನಂದೀಸ್ ಎಲ್ ರವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
2: ನಮಸ್ಕಾರ
0: ಸರ್. ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಕಳೆದ ವರ್ಷ ಎಲ್ಲ ಕೂಡ ನೋಡಿದ್ವಿ, ಮಾನವ ಮತ್ತು ಪ್ರಾಣಿ ಸಂಘರ್ಷದಿಂದ ಸಾಕಷ್ಟು ನೋವುಗಳು ನಲಿವುಗಳು ಕೂಡ ಆದವು. ಸೊ ಆ ಒಂದು ನಿಟ್ಟಿನಲ್ಲಿ ಈ ದಿನ ತಾವು ನಮ್ಮ ಜೊತೆ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕುರಿತು ಹೇಗೆ ಯಾವ ರೀತಿಯಾಗಿ ನಾವು ಮುಂಜಾಗ್ರತೆಯನ್ನು ವಹಿಸ್ಕೊಳ್ಬೋದು ಅನ್ನೋದ್ರ ಕುರಿತು ತಾವು ನಮ್ಮ ಒಂದು ಬಾನುಲಿ ಕೇಂದ್ರದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಬಹಳ ಸಂತೋಷ ಸರ್. ಸರ್, ಮೊದಲನೇದಾಗಿ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷ ಅಂದರೆ ಏನು, ಈ ಮಾನವ ಮತ್ತು ಪ್ರಾಣಿ ಸಂಘರ್ಷ ಯಾಕೆ ಉಂಟಾಗುತ್ತೆ ಸರ್?
2: ನೋಡಿ, ಹಿಂದೆ ಏನಿತ್ತು ಅಂದರೆ ಅರಣ್ಯ ಯಥೇಚ್ಛವಾಗಿತ್ತು. ಮತ್ತು ಅರಣ್ಯ ಅನ್ನೋದಕ್ಕಿಂತ ನಮ್ಮ ಏನು ನೋಟಿಫೈಡ್ ಅರಣ್ಯದ ಸುತ್ತಲೂ ಮತ್ತೆ ಅರಣ್ಯ ಸ್ವಾಭಾವಿಕವಾಗಿ ಇತ್ತು. ಸೊ ಏನು ನಮ್ಮ ಇದು ಜನಸಂಖ್ಯೆ ಬೆಳೆದಂಗೆ ಬೆಳೆದಂಗೆ ಏನಾಯಿತು, ಈ ಅರಣ್ಯದ ಸುತ್ತ ಇರತಕ್ಕಂಥ ಅರಣ್ಯ ಪ್ರದೇಶ ಅಂದರೆ ಶ್ರಿಂಕ್ ಆಗ್ತಾ ಆಗ್ತಾ ಆಗ್ತಾ ಬರೀ ಇವಾಗ ಏನಾಗಿದೆ, ಅರಣ್ಯ ಪ್ರದೇಶ ಮಾತ್ರ ಉಳ್ಕೊಂಡಿದೆ. ಸೊ ಅದಕ್ಕಿರ್ತಕ್ಕಂತ ಬಫರ್ ಏರಿಯಾ ಅಂತ ಏನು ಹೇಳ್ತಾ ಇದ್ವಿ, ಆ ಬಫರ್ ಏರಿಯಾದು ಅಂದ್ರೆ ಆ ಪ್ರದೇಶದ ಆ ಪ್ರದೇಶ ಕುಂಠಿತ ಆಗಿರೋದ್ರಿಂದ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಮೊಟ್ಟ ಮೊದಲನೇ ಕಾರಣ ಅಂತೇಳಿ ನಾವು ಭಾವಿಸ್ಬೋದು. ಮತ್ತೆ ಮಾನವ ಪ್ರಾಣಿ ಸಂಘರ್ಷ ಅಂತ ಅಂದರೆ ಇಷ್ಟೇ. ಸೊ ಮಾನವ ಅರಣ್ಯ ಪ್ರದೇಶಕ್ಕೆ ಹೋಗಿ ಏನು ಒತ್ತುವರಿ ಮಾಡಿರ್ತಕ್ಕಂಥ ಕೆಲವು ಬಹಳಷ್ಟು ಉದಾಹರಣೆಗಳಿದೆ. ಅದೇ ರೀತಿಯಾಗಿ ಏನು ಪ್ರಾಣಿಗಳು ಅಂದರೆ ಏನು ಕಾಡಿನ ಅಂಚಿನಿಂದ ಆಚೆ ಬಂದು ಸೊ ಏನು ಕೃಷಿ ಪ್ರದೇಶದಲ್ಲಿ ಏನು ರೈತರು ಬೆಳೆದಂಥ ಏನು ಬೆಳೆಗಳ ಮೇಲೆ ದಾಳಿ ಮಾಡದಂಥ ಒಂದು ಏನು ನಾವು ಕಾಣ್ತಾ ಇದ್ದೀವಿ. ಇದನ್ನು ನಾವು ಸ್ವಾಭಾವಿಕವಾಗಿ ಮಾನವ ಪ್ರಾಣಿ ಸಂಘರ್ಷ ಅಂತೇಳಿ ವ್ಯಾಖ್ಯಾನಿಸ್ಬೋದು.
0: ಓಕೆ ಸರ್, ಈಗ ತಮಗೆ ಗೊತ್ತಿರೋ ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಮತ್ತು ಮಾನವ ಮತ್ತು ಪ್ರಾಣಿ ಸಂಘರ್ಷ ಅಥವಾ ಹೆಚ್ಚಾಗಿದೆ ಅಂತಲೇ ಕೂಡ ನಾವು ಹೇಳ್ಬೋದು. ಕಳೆದ ವರ್ಷ ನಾವು ನೋಡಿದ್ವಿ ಕೆಲವೊಂದು ಹುಲಿ ದಾಳಿಗಳಿಂದ ಈ ಥರದ. ಸೊ ಏನು ಪ್ರಮುಖ ಕಾರಣ ಇರ್ಬೋದು ಸರ್ ಈ ಥರ ಹೆಚ್ಚಾಗೋದಕ್ಕೆ?
2: ಸೊ ನಾನು ಹೇಳ್ದಂಗೆ ಮೊಟ್ಟ ಮೊದಲನೇದಾಗಿ ಅರಣ್ಯ ಪ್ರದೇಶದ ಏನು ಕುಂಠಿತ ಆಗಿರ್ತಕ್ಕಂಥದ್ದು ಒಂದು ಮೇಜರ್ ರೀಸನ್ ಅಂತ ಹೇಳ್ಬೋದು. ಅದರ ಜೊತೆನಲ್ಲಿ ನಾವು ಕೆಲವೊಂದು ಪ್ರದೇಶಗಳನ್ನ ಅಂದರೆ ಕನ್ಸರ್ವೇಷನ್ ಮಾಡುವಂಥ ಒಂದು ನಿಟ್ಟಿನಲ್ಲಿ ಕೆಲವು ಪ್ರದೇಶಗಳ ಒಂದು ಅಂದರೆ ಯಥೇಚ್ಛವಾಗಿ ಅಲ್ಲಿ ಪ್ರೊಟೆಕ್ಷನ್ನು ಮತ್ತು ಇದನ್ನೆಲ್ಲ ಮಾಡಿದ ಒಂದು ರೀಸನಿಂದ ಸೊ ಪ್ರಾಣಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಜೊತೆನಲ್ಲಿ ನಿಮಗೆ ಗೊತ್ತಿರ್ಬೋದು ಈಗ ಜನರಲ್ಲಿ ಅವೇರ್ನೆಸ್ಸು ಬರ್ತಾ ಇದೆ. ಮುಂಚೆ ಏನಾಗ್ತಾ ಇತ್ತು, ಬಹಳಷ್ಟು ರಿಮೋಟ್ ಪ್ಲೇಸ್ಗಳಲ್ಲಿ ಹಂಟಿಂಗು ಮತ್ತೊಂದು ನಡೀತಾ ಇದ್ದಂಥ ಉದಾಹರಣೆಗಳು ಬಹಳಷ್ಟು ಇದೆ ಹಿಂದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಜನರಿಗೂ ಅರಿವು ಬಂದಿದೆ, ನಾವು ಪ್ರಾಣಿಗಳ ಮೇಲೆ ಏನಾದರೂ

0: ಅಂದರೆ ಹತ್ಯೆ ಮಾಡಿದ್ರೆ, ಸೊ ನಮಗೆ ಸೀರಿಯಸ್ ಆಗಿ ಅದರಿಂದ ಸಮಸ್ಯೆಗಳು ಆಗುತ್ತೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಜನರು ಅರ್ತು ಸೊ ಪ್ರಾಣಿಗಳ ಮೇಲೆ ದಾಳಿ ಮಾಡೋದನ್ನ ನಿಲ್ಲಿಸಿದ್ದಾರೆ. ಮತ್ತೆ ಪ್ರಾಣಿಗಳ ಸಂಖ್ಯೆ ಯಥೇಚ್ಛವಾಗಿ ವೃದ್ಧಿ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅರಣ್ಯ ಪ್ರದೇಶದ ಏನು ಅಂಚಿನಲ್ಲಿ ನಾವು ಈ ಒಂದು ಮಾನವ ಪ್ರಾಣಿ ಸಂಘರ್ಷನ ಕಾಣಬಹುದು.
1: ಓಕೆ, ಸರಿಗೆ, ತಾವು ಮೊದಲೇ ಹೇಳಿದಂಗೆ ಈ ಒಂದು ಅರಣ್ಯ ಪ್ರದೇಶಗಳ ಒಂದು ಕುಗ್ಗುವಿಕೆಯಿಂದ ಪ್ರಾಣಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಸರ್?
0: ನೀವು ಈಗ ಒಂದು ಪ್ರಾಣಿ, ಈಗ ಹುಲಿನ ನಾವು ಒಂದು ಅಂದರೆ ಎಕ್ಸಾಂಪಲ್ ತಗೋಬೇಕು ಅಂತಂದರೆ, ಸೊ ಹುಲಿಗೆ ನಿರ್ದಿಷ್ಟವಾದಂಥ ಒಂದು ವಿಸ್ತೀರ್ಣ ಅದಕ್ಕೆ ಬೇಕಾಗುತ್ತೆ. ಸೊ ಈ ಏನು ನಮ್ಗೆ ಅರಣ್ಯ ಪ್ರದೇಶದಲ್ಲಿ ನಾವು ಈಗ ಬಂಡೀಪುರನೇ ನಾವು ಉದಾಹರಣೆಗೆ ತಗೋಬೇಕು ಅಂದರೆ, ಈ ಹುಲಿ ಯೋಜನೆ 1973 ಬಂದ ದಿನದಿಂದ 50 ಬಹಳಷ್ಟು ನಾವು ಅಂದರೆ ಅದಕ್ಕೆ ಅಂದರೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದೀವಿ. ಅರಣ್ಯ ಪ್ರದೇಶಕ್ಕೂ ಇರ್ಬೋದು ಅಥವಾ ನಮ್ಮ ಏನು ಬಂಡೀಪುರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ವಿಸ್ತಾರವಾದಂಥ ಜಾಗಗಳಿಗೆ ಆಂಟಿ ಪೋಚಿಂಗ್ ಕ್ಯಾಂಪ್, ಮತ್ತೆ ಅಲ್ಲಿ ಜನಗಳು ನಮ್ಮ ಏನು ಕ್ಯಾಂಪ್ನಲ್ಲಿ ವಾಚರ್ಸ್ ಇರ್ತಾರೆ, ಇವರೆಲ್ಲ ರೆಗ್ಯುಲರ್ ಆಗಿ ಪೆಟ್ರೋಲಿಂಗು ಮತ್ತೊಂದು ಮಾಡ್ತಾ ಇರೋದ್ರಿಂದ ಸೊ ಅಂದರೆ ಪ್ರೊಟೆಕ್ಷನ್ ಜಾಸ್ತಿ ಆಗಿದೆ, ಈ ಏನು ಅದಕ್ಕೆ ಪ್ರೇಬೇಸ್ ವೃದ್ಧಿ ಆಗ್ತಾ ಇದೆ, ಇದರಿಂದ ಇದು ಹುಲಿಗಳ ಸಂತಾನೋತ್ಪತ್ತಿನೂ ಜಾಸ್ತಿ ಆಗ್ತಾ ಇದೆ. ಸೊ ಈ ಥರ ವ್ಯಾಪ್ತಿ ಏನಾಗಿದೆ ಕುಂಠಿತ ಆಗ್ತಾ ಇದೆ. ಅವಾಗ ಏನಾಗುತ್ತೆ, ನ್ಯಾಚುರಲ್ ಆಗಿ ಈ ಪ್ರಾಣಿಗಳು ಸೊ ಅದರ ಒಂದು ವ್ಯಾಪ್ತಿನ ಹುಡುಕ್ತಾ ಆಚೆ ಕಡೆ ಬರ್ತಾ ಇದ್ದಾವೆ. ಮತ್ತೆ ಕಾರಿಡಾರ್ ಅಂತ ಏನು ಹೇಳ್ತೀವಿ, ಕಾರಿಡಾರ್ನು ನಾವು ಸ್ವಲ್ಪ ಅಂದರೆ ಯೋಚನೆ ಮಾಡಿ ಏನು ಬೆಳೀತಾ ಇರತಕ್ಕಂಥ ವೃದ್ಧಿ ಆಗ್ತಿರ್ತಕ್ಕಂಥ ಏನು ಹುಲಿಗಳ ಸಂಖ್ಯೆಗೆ ಅನುಗುಣವಾಗಿ ನಾವು ಇದನ್ನ ವಿಸ್ತರಣೆ ಮಾಡಿದ್ರೆ ಈ ಒಂದು ಸಮಸ್ಯೆನ ನಾವು ತಗ್ಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ.
1: ಓಕೆ ಸರ್, ಹೆಚ್ಚಾಗಿ ಯಾವ ಪ್ರಾಣಿಗಳಿಂದ ಈ ಒಂದು ಸಂಘರ್ಷ ಪ್ರಕರಣಗಳು ಕಂಡು ಬರ್ತವೆ ಸರ್?
0: ನಾವು ಹೆಚ್ಚು ಯಾವ ಪ್ರಾಣಿಗಳಿಂದ ನಮಗೆ ಈ ಸಂಘರ್ಷ ಕಾಣ್ತಾ ಇದ್ದೀವಿ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ಆನೆ, ಸೊ ಎರಡನೇದಾಗಿ ನಾವು ತಗೋಬೇಕು ಅಂತಂದ್ರೆ ಲೆಪರ್ಡ್ ಇಂದ ಹೆಚ್ಚಿನ ಒಂದು ಇದನ್ನ ನಾವು ಕಾಣ್ಬೋದು. ಅದರ ನಂತರ ಹುಲಿನೂ ಸಹಿತ ಮೂರನೇ ಒಂದು ಸ್ಥಾನದಲ್ಲಿ ನಾವು ಒಂದು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಕಳೆದ ಒಂದು 5 ನಾವು ಅಂದ್ರೆ ಡಾಟಾನ ನಾವು ನೋಡ್ತಾ ಹೋದ್ರೆ ಆನೆಯಿಂದ ಹೆಚ್ಚು ಕಮ್ಮಿ 19,000 ಚಿಲ್ಲರೆ ಕೇಸಸ್ಸು ನಾವು ಕಾಣ್ಬೋದು. ಸೊ ಅದೇ ರೀತಿಯಾಗಿ ಲೆಪರ್ಡ್ ಇಂದ 2,200 ಕೇಸ್ಗಳನ್ನ ನಾವು ಕಾಣ್ಬೋದು. ಸೊ ಹುಲಿಯಿಂದನೂ ಸಹಿತ ಅರೌಂಡ್ 1,000 ಕೇಸಸ್ಗಳನ್ನ ಅಂದ್ರೆ ಕ್ಯಾಟಲ್ ಕಿಲ್ ಆಗಿರ್ಬೋದು ಮತ್ತೆ ಅದೇ ಈ ತರ ಒಂದು ಪ್ರಕರಣಗಳನ್ನ ನಾವು ಕಾಣ್ಬೋದು. ಸೊ ಆನೆಯಿಂದ ಯಾಕೆ ಹೆಚ್ಚಾಗಿ ನಾವು ಕಾಣ್ತಾ ಇದ್ದೀವಿ ಅಂತಂದ್ರೆ, ಸೊ ಮುಂಚೆ ಏನಾಗಿತ್ತು, ಏನು ಆನೆ ಬರುತ್ತೆ ಅಂತೇಳಿ ಅವಾಗ ಪ್ರೊಟೆಕ್ಷನ್ ಇರಲಿಲ್ಲ, ಏನೂ ಇರಲಿಲ್ಲ, ಜನಗಳು ಬೆಳೆ ಬೆಳೆಯೋದನ್ನ ಆಲ್ಮೋಸ್ಟ್ ಅವರು ಅಂದ್ರೆ ಇದರ ಬಹಳ ಮೈನರ್ ಮಿಲೆಟ್ಸ್ ಅಥವಾ ರಾಗಿ ಇಂಥ ಬೆಳೆ ಬೆಳೀತಾರೆ. ಸೊ ಏನು ಇಲಾಖೆ ಕ್ರಮ ವಹಿಸ್ತಾ ಏನು ಒಂದು ಬ್ಯಾರಿಯರ್ ನಿರ್ಮಾಣ ಮಾಡೋದ್ರಿಂದ ಹಿಡಿದು ಬೇರೆ ಬೇರೆ ಒಂದು ಪ್ರೊಟೆಕ್ಷನ್ ಮೆಷರ್ ಮಾಡ್ತಾ ಇರೋದ್ರಿಂದ ಸೊ ಜನರಿಗೆ ಒಂದು ಕಾನ್ಫಿಡೆನ್ಸ್ ಬಂತು, ಇಲ್ಲ ನಾವು ಒಂದು ಬೆಳೆನ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಇದರಿಂದ ನಾವು ಅಂದ್ರೆ ಪ್ರಯೋಜನ ಪಡ್ಕೋಬಹುದು ಅಂತೇಳಿ. ಸೊ ಏನಾಯ್ತು, ಕೃಷಿ ಏನು ಬೆಳೆ ಬೆಳೀತಾ ಇದ್ರು ಅದನ್ನ ವಿಸ್ತರಣೆ ಮಾಡ್ಕೊಂಡವ್ರು ಕಮರ್ಷಿಯಲ್ ಕ್ರಾಪ್ ಅಂದ್ರೆ ಬಾಳೆ ಇರ್ಬೋದು ಕಬ್ಬು ಇರ್ಬೋದು ಈ ತರ 10 ಬೆಳೆಗಳನ್ನ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದೇನ್ ಮಾಡುತ್ತೆ, ಈ ಪ್ರಾಣಿಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಇದರಿಂದ ನಾವು ಈ ಒಂದು ಅಂದ್ರೆ ಪ್ರಾಣಿ ಮತ್ತೆ ಮಾನವ ಸಂಘರ್ಷನ ಅಂದ್ರೆ ಹೆಚ್ಚಿನ ಮಟ್ಟಕ್ಕೆ ನೋಡ್ಲಿಕ್ಕೆ ಸಿಗ್ತಾ ಇದೆ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ
2: ಸರ್, ನಮಸ್ಕಾರ ಸರ್, ನಾನು ಜಯರಾಮ್ ಸಾಗರಿಂದ.
1: ಜಯರಾಮ್ ಅವರು ಹೇಳಿ, ತಮ್ದು ಏನ್ ಪ್ರಶ್ನೆ ಇದೆ ಅಂತ?
2: ನನ್ನ ಪ್ರಶ್ನೆ ಏನು ಸಾಹೇಬ್ರಿಗೆ ಕೇಳೋದಂದ್ರೆ, ಅದನ್ನು ಕಾಡಿಗೆ ಸೌದೆ ತರಕ

0: ಜನರೆಲ್ಲ ಕಾಡಿಗೆ ಹೋಗ್ತಿದ್ರು, ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇರ್ತಿತ್ತು, ಮತ್ತೆ ಅರಣ್ಯ ಯಥೇಚ್ಛವಾಗಿ ಬೆಳಿತಿತ್ತು, ಯಥೇಚ್ಛ ಬೆಳಿತಿತ್ತು. ಈಗ ಪ್ರಾಣಿಗಳ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ, ಜನಗಳು ಕಾಡಿಗೆ ಹೋಗೋದ್ ಬಿಟ್ಬಿಟ್ರು, ಈಗ ಪ್ರಾಣಿ ಕಾಡು ಬೆಳೆಯೋಣಕ್ಕೇನು ಕಡಿಮೆ ಆಗಿದಿಲ್ಲ ಸರ್.
1: ನೀವು ಏನ್ ಹೇಳ್ತಾ ಇದ್ರಿ, ಇದು ಪ್ರಾಣಿಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ? ಇಲ್ಲ ಇಲ್ಲ ಇಲ್ಲ ಇಲ್ಲ, ನೀವು ಅಂದ್ರೆ ಈ ಒಂದು 10 ವರ್ಷದ ಕೆಳಗೆ ಇರ್ತಕ್ಕಂಥ ಸಂಖ್ಯೆಗೂ ಇವತ್ತ ಇರ್ತಕ್ಕಂತ ಸಂಖ್ಯೆಗೂ ಬಹಳಷ್ಟು ವ್ಯತ್ಯಾಸಗಳಿದೆ. ಸೊ ಈ ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಆನೆಗಳಿರ್ಬೋದು, ಅದರ ಸಂಖ್ಯೆ ಬಹಳಷ್ಟು ವೃದ್ಧಿಯಾಗಿದೆ. ಹಾಗಾಗಿ ಈ ಒಂದು ಅಂದ್ರೆ ಕಾಡು ಕಮ್ಮಿ ಆಗ್ತಾ ಇದೆ, ಇದು ಜಾಸ್ತಿ ಆಗ್ತಾ ಇದೆ. ನಾನು ಹೇಳ್ತಾ ಇರೋದು ಕಾಡು ಕಮ್ಮಿ ಆಗ್ತಾ ಇದೆ ಅಂತಂದ್ರೆ ಕಾಡೊಳಗಿರ್ತಕ್ಕಂಥ ಮರ ಕಮ್ಮಿ ಆಗ್ತಾ ಇದೆ ಅಂತಲ್ಲ, ಪ್ರದೇಶ ವಿಸ್ತರಣೆ ವಿಸ್ತಾರ ಏನಿದೆಯಲ್ಲ, ಆ ವಿಸ್ತಾರ ಕಮ್ಮಿ ಆಗಿದೆ. ವ್ಯಾಪ್ತಿ ಏನಾಯ್ತು ಮುಂಚೆ ಅಂದ್ರೆ ನಮ್ಮ ಅರಣ್ಯ ಏನು ಕಾನೂನು ಇದೆಯಲ್ಲ, ಇದರಲ್ಲಿ ಮುಂಚೆ ಏನಿತ್ತು, ಈ ಅರಣ್ಯ ಪ್ರದೇಶದ ಬೌಂಡ್ರಿಯಿಂದ 100 ಮೀಟರ್ವರೆಗೂ ಯಾವುದೇ ಒಂದು ಅಂದ್ರೆ ಗ್ರ್ಯಾಂಟು ಮತ್ತೊಂದು ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಬಟ್ ಆಮೇಲೆ ತದನಂತರ ಏನಾಯ್ತು, ಇದರ ಸಡಿಲಿಕೆ ಆಗ್ಬಿಟ್ಟು ಸೊ ಕಾಡ್ ಅಂಚಿನವರೆಗೂ ಗ್ರ್ಯಾಂಟ್ ಮಂಜೂರು ಮಾಡುವಂತ ಒಂದು ಪ್ರಕ್ರಿಯೆ ಆಗೋಯ್ತು. ಸೊ ಮುಂಚೆ ಏನಿತ್ತು, ಅಷ್ಟು ಜಾಗ ಅಂದ್ರೆ ಈ ಪ್ರಾಣಿಗಳು ಓಡಾಡ್ಲಿಕ್ಕೂ ಒಂದು ಇದಿರ್ತಿತ್ತು, ಅವಕಾಶ ಇರ್ತಿತ್ತು. ಈಗ ಆ ಅವಕಾಶ ಇಲ್ಲ. ಈಗ ನಾವಂದ್ರೆ ನಾವು ಇದೇ ಏನು ನಮಗೆ ಗೊತ್ತಾಗುತ್ತೆ ನಮ್ಮ ಬೌಂಡ್ರಿ ಏನು, ನಾವು ಎಲ್ಲಿ ಓಡಾಡಬೇಕು ಎಲ್ಲಿ ಓಡಾಡಬಾರ್ದು ಅಂತ. ಅದೇ ಪ್ರಾಣಿಗಳಿಗೆ ಅವಕ್ಕೆ ಎಲ್ಲದೂ ಅಂದ್ರೆ ಪ್ರಕೃತಿಯಲ್ಲಿ ಎಲ್ಲ ಜಾಗೂ ಅವು ಓಡಾಡುವಂತ ಒಂದು ಸ್ವಭಾವ ಇರ್ತಕ್ಕಂಥವು. ಸೊ ಈ ಒಂದು ಕಾರಣದಿಂದ ಏನಾಗುತ್ತೆ, ಸೊ ಬೌಂಡ್ರಿ ಆಚೆ ಬಂದ ತಕ್ಷಣ ಜನರು ಮತ್ತೆ ಏನು ಪ್ರಾಣಿಗಳ ಸಂಘರ್ಷ ಪ್ರಾರಂಭ ಆಗ್ಬಿಡುತ್ತೆ.
0: ಸರ್ ಇನ್ನೊಂದು ಸರ್, ನಿಮ್ಮ ಇಲಾಖೆನಲ್ಲಿ
1: ಹೇಳಿ,
0: ಇಲಾಖೆನಲ್ಲಿ ರೈತರಿಗೆ ಸೋಲಾರ್ ಪೆನ್ಷನ್ ಕೊಡ್ತೀರಿ?
1: ಹೌದು.
0: ಎಷ್ಟು ಕಿಲೋಮೀಟರ್ ಕೊಡ್ತೀರ ಸರ್?
1: ಸೊ ಎಷ್ಟು ಕಿಲೋಮೀಟರ್ ಅಂತಂದ್ರೆ ಕಾಡಂಚಿನಿಂದ 10 ಕಿಲೋಮೀಟರ್ವರೆಗೂ ಅವಕಾಶ ಇದೆ. ಆತರ ಇದ್ರೆ ಇಮಿಡಿಯೇಟ್ ಆಗಿ ನೀವು ನಮ್ಮ ವಲಯ ಯಾವ್ದು ವಲಯಕ್ಕೆ ನಿಮ್ದು ಬರುತ್ತೆ ವ್ಯಾಪ್ತಿಗೆ, ಅಲ್ಲಿ ನೀವು ಸಾಗರ ಅಂತನಾ? ಯಾವ
2: ಕನ್ಲಿಕ್ಕೆ ಹೋಗ್ಲಿ ಬರುತ್ತೆ ಸರ್?
1: ಮಳಿಯೂರ್ ಬರ್ಬೋದು ನೋಡಿ, ಮಳಿಯೂರ್ ಬರುತ್ತಾ ಅಥವಾ ಓಂಕಾರ ಬರುತ್ತಾ ನೋಡ್ಕೊಂಡು. ನೋಡಿ, ಬೇಗೂರು ಅಥವಾ ಮಳಿಯೂರಲ್ಲಿ ನೀವು ಇಮಿಡಿಯೇಟ್ ಆಗಿ ಹೋಗಿ ನೀವು ಅರ್ಜಿನ ಕೊಡಿ, ಅದನ್ನ ತುರ್ತಾಗಿ ಅದನ್ನ ಮಂಜೂರಾತಿ ಮಾಡ್ಕೊಡೋಣ.
2: ಧನ್ಯವಾದಗಳು.
0: ಹಂದಿಗಳ ಕಾಟ ಜಾಸ್ತಿ ಆಗಿದೆ
1: ಸರ್,
0: ಯಾವ ತರ ಮಾಡೋದು
1: ಸರ್? ನೋಡೋಣ. ಈ ಸರಿ ಹಂದಿ ತಡೆಗಟ್ಟಲಿಕ್ಕೆ ಎಲ್ಲೆಲ್ಲಿ ರೈಲ್ ಬ್ಯಾರಿಕೇಡ್ ಹಾಕಿದೀವಲ್ಲ ಆಲ್ರೆಡಿ, ಅದಕ್ಕೆ ಈ ಮೆಶ್ ಹಾಕುವಂತ ಒಂದು ಇದು ಕಾರ್ಯಕ್ರಮನ ರೂಪಿಸ್ಲಿಕ್ಕೆ ನಾವು ಒಂದು ಇದನ್ನ ಕ್ರಮ ತಗೊಳ್ತಾ ಇದೀವಿ. ಅವಾಗ ಏನಾಗುತ್ತೆ, ಅವು ಆಚೆ ಕಡೆ ಬರೋದು ಅವಾಯ್ಡ್ ಆಗುತ್ತೆ.
2: ಓಕೆ, ಧನ್ಯವಾದಗಳು ಜಯರಾಮರೇ ಕರೆ ಮಾಡಿದ್ದಕ್ಕೆ. ಸರ್, ತಾವು ಮಾತನಾಡ್ತಾ ಇದ್ರಿ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷದಿಂದ ಅತಿ ಹೆಚ್ಚು ಹಾನಿಯಾಗಿರ್ತಕ್ಕಂಥದ್ದು, ಹಾನಿಗಳಿಂದನೇ ಹೆಚ್ಚು ಮಾನವನ ಒಂದು ಅಂದರೆ ಸಂಘರ್ಷಗಳು ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರಿ. ಸರ್, ಈಗ ತಾವು ಹೇಳ್ದಂಗೆ ಈ ಕಾಡಾನೆ ಇರ್ಬೋದು, ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಈ ಥರ ಒಂದು ಪ್ರಾಣಿಗಳು ಪ್ರಮುಖವಾಗಿ ಗ್ರಾಮಗಳಿಗೆ ಇತ್ತೀಚೆಗೆ ಬರೋದಕ್ಕೆ ಏನು ಕಾರಣ ಇರ್ಬೋದು ಸರ್, ಅಥವಾ ಯಾಕೆ ಜಾಸ್ತಿ ಆಗಿದೆ?
1: ಅದೇ ಈಗ ನೋಡಿ, ಒಂದು ಏನಾಗುತ್ತೆ, ಈಗ ಆನೆದು ನೀವು ತೋಳಿ, ಅದು ಪ್ರತಿದಿನ ಮಿನಿಮಮ್ 100 ರಿಂದ 150 ಕೆಜಿಯಷ್ಟು ಆಹಾರ ಸೇವನೆ ಮಾಡುತ್ತೆ. ಸೊ ತನ್ನ ಬಾಡಿ ವೈಟ್ನ 5-10% ಅದು ಕನ್ಸ್ಯೂಮ್ ಮಾಡಬೇಕು ಅದನ್ನ, ಅದು ಅಂದ್ರೆ ಹೆಲ್ದಿಯಾಗಿ ಬಾಡಿನ ಇಟ್ಕೊಳ್ಳಿಕ್ಕೆ. ಅಂಡ್ 100 ರಿಂದ 200 ಲೀಟರ್ ನೀರು ಸೇವನೆ ಮಾಡಬೇಕಾಗುತ್ತೆ ಅದು ಅಂದ್ರೆ ನಾರ್ಮಲ್ ಆಗಿ ಅದು ಇರಲಿಕ್ಕೆ.

0: ಅದೇ ರೀತಿಯಾಗಿ ನೀವು ಈ ಹುಲಿ ತಗೊಂಡ್ರೆ 5-7 kg ಪ್ರತಿದಿನ ಅದಕ್ಕೆ ಮಾಂಸ ಬೇಕಾಗುತ್ತೆ. ಈ ಲೆಪರ್ಡು ಅಷ್ಟೇ, ಏನಾಗುತ್ತೆ ಅದಕ್ಕೆ 1.5-3 kg ಆಹಾರ ಸೇವನೆ ಮಾಡಬೇಕು. ಸೊ ಇಂಥ ಸಂದರ್ಭದಲ್ಲಿ ಸೊ ಈ ಎಸ್ಪೆಷಲಿ ಈ ಕ್ಯಾಟ್ ಫ್ಯಾಮಿಲಿ, ನಾನು ಹೇಳೋದು ಈ ಹುಲಿ ಇರ್ಬೋದು ಅಥವಾ ನೀವು ಏನು ಲೆಪರ್ಡ್ ಚಿರತೆ ಅಂತೇನೆ ಹೇಳ್ತೀರಿ, ಸೊ ಅವಕ್ಕೆ ಆಹಾರ ಅಂದ್ರೆ ಬಹಳ ಈಸಿಯಾಗಿ ಪ್ರೇ ಮಾಡೋದು ಅಂತ ಹೇಳ್ತಾರಲ್ಲ, ಸೊ ಈಸಿಯಾಗಿ ಕ್ಯಾಚ್ ಮಾಡುವಂಥದ್ದು ಏನಾಗುತ್ತೆ, ಈ ಕಾಡಂಚಿನಲ್ಲಿ ಹತ್ತಿರಕ್ಕೆ ಬಂದಿರೋದ್ರಿಂದ ಕೆಲವು ಸರಿ ಏನಾಗುತ್ತೆ ಕಾಡು ಒಳಗಡೆ ಈ ಕ್ಯಾಟಲ್ಸ್ ಬಂದ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ ಈಸಿ ಪ್ರೇ ಅಂತೇಳಿ ಅವನ್ನ ಹಂಟ್ ಮಾಡಿಬಿಡ್ತವೆ. ಸೊ ಇದು ಅಭ್ಯಾಸ ಆಗ್ತಾ ಆಗ್ತಾ ಆಗ್ತಾ ಅವಕ್ಕೆ ಏನಾಗ್ಬಿಡುತ್ತೆ, ಕಷ್ಟಪಟ್ಟು ಬೇಟೆ ಆಡೋದಕ್ಕಿಂತ ಇದು ಈಸಿಯಾಗಿ ಸಿಗುತ್ತೆ ಅಂತೇಳಿ. ಸೊ ಆನೆಗಳು ಅಷ್ಟೇ. ಸೊ ದಿನ ಪ್ರತಿದಿನ ಬಹಳಷ್ಟು ಏನು ಜಾಗಗಳು ಅದು ಹೋಗ್ತಾ ಹೋಗ್ತಾ ಹೋಗ್ತಾ ಅದು ಭಕ್ಷಣೆ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ರೆಡಿ ಏನು ಕಾಡಂಚಿನಲ್ಲೇ ಅದಕ್ಕೆ ಒಳ್ಳೆ ಆಹಾರದ ಇದು ಸಮೃದ್ಧವಾಗಿ ಬೆಳೆದಂತ ಆಹಾರ ಸಿಕ್ಕದಾಗ ಸೊ ಅದೇನಾಗುತ್ತೆ ಅಲ್ಲಿಗೆ ಫೋಕಸ್ ಮಾಡ್ತಾ ಇರುತ್ತೆ. ಅಲ್ಲಿ ಹೋಗಿ ಹೆಂಗೆ ನಾವು ಬೇಗ ಅಂದ್ರೆ ಅದರ ಇದನ್ನ ನೀಗಿಸ್ಕೋಬಹುದು ಅಂತ.
1: ಓಕೆ ಸರ್, ಅದ್ರ ಬಗ್ಗೆ ಮಾತನಾಡೋಣ. ಮತ್ತೊಂದು ಕರೆ ಇದೆ. ಹಲೋ
2: ಸರ್, ನಮಸ್ಕಾರ.
1: ನಮಸ್ತೆ, ತಮ್ಮ ಹೆಸರು?
2: ನಾವು ನಾಗರಾಜ್ ಅಂತ ಹೇಳಿ ಸರ್, ನಾವು ಯಶವಂತಪುರ ರಾಣಿ ಅಂತ.
1: ನಾಗರಾಜ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ. ನಮ್ಮ ಜೊತೆ ಸರ್ ಇದ್ದಾರೆ, ನಂದೀಶರು.
2: ಸರ್ ನಮಸ್ಕಾರ.
0: ನಮಸ್ಕಾರ, ನಮಸ್ಕಾರ, ಹೇಳಿ.
2: ಸರ್ ನಾನು ನಾಗರಾಜ್ ಅಂತ ಹೇಳಿ, ನಾವು ಬುಡಕಟ್ಟು ಸಮುದಾಯದವರು.
0: ಹೇಳಿ ಹೇಳಿ ಹೇಳಿ
2: ಸರ್. ಇಲ್ಲಿ ನಾವು ಭೂಮಿ ಸಮಸ್ಯೆ ಮಾತಾಡೋದ.
0: ಭೂಮಿ ಸಮಸ್ಯೆನಾ? ನಾವು ಈಗ ಏನು ಮಾನವ ವನ್ಯಜೀವಿಯ ಸಂಘರ್ಷದ ಬಗ್ಗೆ ಮಾತಾಡ್ತಾ ಇದೀವಿ. ಹೇಳಿ, ಏನು ಭೂಮಿಯ
2: ಸಮಸ್ಯೆ? ಇದು ನಾವು ಇಲ್ಲಿ ನುಗ್ಗು ವ್ಯಾಪ್ತಿಗೆ ಬರ್ತೀವಿ.
0: ಓಕೆ,
2: ವನ್ಯಜೀವಿ ಸಂಘದಲ್ಲ.
0: ಓಕೆ,
2: ಇಲ್ಲಿ 5 ಆಡಿಗಳು ನಮ್ಮ ತಂದೆಯ ಭೂಮಿನ ವ್ಯವಸಾಯ ಮಾಡ್ಕೊ ಬರ್ತಿದ್ರು.
0: ಓಕೆ,
2: 2017 ತಂತೀನಿ. ಅರಣ್ಯ ಇಲಾಖೆದವರು ಟೈಮ್ ಹೊಡೆದ್ರು.
0: ಓಕೆ,
2: ಆದಿವಾಸಿಗಳೆಲ್ಲ ಅಸಂತೃಪ್ತ ಸ್ಥಿತಿ ಆಗ್ಯಾರ. ಇದು ಸಿಎಂ ಸಾಹೇಬರು ಒಂದು 3-4 ಸಭೆ ಮಾಡಿದ್ರು. ಕಂದಾಯ ಸಾಹೇಬರ ಗಮನಕ್ಕಿದೆ, ಪ್ರಭಾಕರನ್ ಸರ್ ತುಂಬಾ ಒಂದು 10 ಸಭೆನೇ ಮಾಡಿದ್ರು. ಸರ್ವೆ ಜಂಟಿ ಸರ್ವೆ ಎಲ್ಲ ಆಯ್ತು.
0: ಓಕೆ,
2: ಅದಕ್ಕೆ ಮೊನ್ನೆನೂ ತುಂಬಾ ಕಾಲ್ ಮಾಡಿದೆ, ಒಂದು ಸಭೆ ಆಯೋಜನೆ ಮಾಡ್ಕೊಡ್ಬೇಕು ಸರ್ ಅಂತೇಳಿ.
0: ಓಕೆ, ನನಗೆ ಇನ್ನು ನಾನು ಇತ್ತೀಚೆಗೆ ನಾನು ಬಂದಿರೋದ್ರಿಂದ ಇದ್ರ ಬಗ್ಗೆ ನನಗೆ ಹೆಚ್ಚಿನ ಇದಿಲ್ಲ, ಅಂದ್ರೆ ವಿಷಯಗಳು ಗೊತ್ತಿಲ್ಲ. ಸೊ ಈ ಬಗ್ಗೆ ನಾನು ವಲಯಾಧಿಕಾರಿ ಮತ್ತೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸಮಸ್ಯೆ ಬಗ್ಗೆ ಯಾವ ರೀತಿ ನಾವು ಕ್ರಮ ತಗೋಬಹುದು ಅಂತೇಳಿ ಇಮಿಡಿಯೇಟ್ ಆಗಿ ಅದ್ರ ಬಗ್ಗೆ ಆಲೋಚನೆ ಮಾಡಿ. ಖಂಡಿತ ಖಂಡಿತ ಮಾಡುವ. ಇದಕ್ಕೆ ಇದಕ್ಕೆ ಅಂದ್ರೆ ಇದನ್ನ ಏನು ಪ್ರತ್ಯೇಕವಾಗಿ ಒಂದು ಸಭೆನ ಆಯೋಜನೆ ಮಾಡೋಣ. ಓಕೆ, ಥ್ಯಾಂಕ್ ಯು.
1: ಓಕೆ, ಧನ್ಯವಾದಗಳು ನಾಗರಾಜ್ರೆ ಕರೆ ಮಾಡಿದ್ದಕ್ಕೆ. ಸರಿಗ ತಾವು ಮಾತನಾಡ್ತಾ ಇದ್ರಿ ಹೇಗೆ ಯಾವ ತರ ಒಂದು ಸಂಘರ್ಷಗಳು ಉಂಟಾಗುತ್ತೆ ಅಂತ ಹೇಳ್ತಾ ಇದ್ರಿ. ಸರ್, ಈ ತರ ಒಂದು ಸಂಘರ್ಷವನ್ನ ತಡೆಯುವಂತಹ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಏನೇನು ಯೋಜನೆಗಳನ್ನ ಕೈಗೊಂಡಿದೆ ಸರ್?
0: ಸೊ ಅದೇ ಈಗ ಇದು ಬಹಳಷ್ಟು ವರ್ಷಗಳಿಂದ ಈ ಸಮಸ್ಯೆನ ನಾವು ಮೇಲಿಂದ ಮೇಲೆ ಕಾಣ್ತಾನೆ ಇದ್ದೀವಿ, ಮತ್ತೆ ಹೆಚ್ಚಾಗ್ತಾನೆ ಇದೆ, ಅದು ಕಮ್ಮಿ ಆಗ್ತಾ ಇಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ಸೊ ಅಂದ್ರೆ ಹಂತಂತವಾಗಿ ಫಸ್ಟು ಇಲಾಖೆಯಿಂದ ಈ ಕಂದಕ ಅಂತ ಹೇಳ್ತೀವಿ, ಆನೆ ತಡೆ ಕಂದಕ ಅಂತೇಳಿ ಅದನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿತ್ತು. ಸೊ ಅದಾದ ನಂತರ ಸೋಲಾರ್ ಬೇಲಿ ತಡೆ ಬೇಲಿ, ಸೊ ಸೋಲಾರ್ ತಡೆ ಬೇಲಿನ ಬಹಳಷ್ಟು ಜಾಗದಲ್ಲಿ ಮಾಡ್ತು. ಅದಾದ ನಂತರ ಅಂದ್ರೆ ಸೋಲಾರ್ ಹಂಟಿ ಹಾರಿಸಾಂಟಲ್ ಬೇಲಿ ಅವಾಗ ನಿರ್ಮಾಣ ಮಾಡ್ತಾ ಇದ್ರು. ಸೊ ತದನಂತರ ಈ ಹ್ಯಾಂಗಿಂಗ್ ಸೋಲಾರ್ ಫೆನ್ಸ್ ಅಂತೇಳಿ ಅದನ್ನು ಪ್ರಯೋಗ ಮಾಡ್ತು. ಸೊ ಅಂದ್ರೆ ಈ ವಿವಿಧ ಇವನ್ನ ಬ್ಯಾರಿಯರ್ಸ್ನ ನಾವು ಏನು ನಿರ್ಮಾಣ ಮಾಡಿ ತಡೆಗಟ್ಟಲಿಕ್ಕೆ ಪ್ರಯತ್ನ ಪಟ್ಟರು ಸಹಿತ ಒಂದಲ್ಲ ಒಂದು ರೀತಿನಲ್ಲಿ ಅದು ಅಂದ್ರೆ ಪ್ರಕರಣಗಳನ್ನೋದಕ್ಕಿನ್ನ ಒಂದೇ ಸರಿ ನಾವು ಎಂಟೈರ್ ಏರಿಯಾನ ಕವರ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಆದ್ರಿಂದ ಏನಾಯ್ತು, ಇಲ್ಲಿನ ನಾವೇನಾದ್ರು ತಡೆದ್ರೆ ಅದು ನೆಕ್ಸ್ಟ್ ಮುಂದೆ ಹೋಯ್ತು, ಅಲ್ಲಿ ತಡೆದ್ರೆ ಇನ್ನೊಂದು ಕಡೆ, ಈ ತರ ಸಮಸ್ಯೆಗಳು ವೃದ್ಧಿ ಆಗ್ತಾನೆ ಹೋಯ್ತು. ಆದ್ರಿಂದ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು ಅನ್ನೋ ಒಂದು
1: ಅದ್ರ ಬಗ್ಗೆ ನಾವು ಮಾತನಾಡೋಣ ಸರ್, ಪರ್ಮನೆಂಟ್ ಸೊಲ್ಯೂಷನ್ ಬಗ್ಗೆ. ಮತ್ತೊಂದು ಕರೆ ಇದೆ. ಹಲೋ.
3: ಹಲೋ, ನಮಸ್ತೆ.
1: ಹಾ ನಮಸ್ತೆ, ತಮ್ಮ ಹೆಸರು?
3: ನನ್ನ ಹೆಸರು ಗುರುಪ್ರಸಾದ್ ಅಂತ, ಮೈಸೂರಿಂದ.

0: ಸಿದ್ಧಾರ್ಥ ಮಾತಾಡ್ತಾ ಇರೋದು ಸರ್.
1: ನಮಸ್ತೆ, ಹೇಳಿ ಸರ್, ತಮ್ಮ ಪ್ರಶ್ನೆ ಏನಂತ?
0: ನಾನು ಪ್ಲಾಸ್ಟಿಕ್ ಬಗ್ಗೆ, ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಪ್ರಶ್ನೆ ಕೇಳ್ಬೇಕು ಅಂತೇಳಿ ನಂದೀಶ್ ಸರ್ನ. ಸರ್ ನಮಸ್ತೆ ಸರ್, ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಕೇಳಬೇಕು ಅಂತೇಳಿದ್ದೀನಿ. ಈಗ ಅಂದ್ರೆ ಮೊನ್ನೆ ಒಂದ್ ತಿಂಗಳಲ್ಲಿ ಒಂದು ಕೋತಿ ಕ್ಯಾಂಪಸ್, ಬಂಡೀಪುರ ಕ್ಯಾಂಪಸ್ ಹತ್ರನೇ ಒಂದು ಕವರ್ ಹಾಕೊಂಡು, ಅಂದ್ರೆ ಮುಖದ ಮೇಲೆ ಕವರ್ ಹಾಕೊಂಡ್ಬಿಟ್ಟು ಪರದಾಡ್ತಿತ್ತು. ಅಂದ್ರೆ ಚೆಕ್ ಪೋಸ್ಟ್ ಹತ್ರ ಚೆಕ್ ಮಾಡ್ಬಿಟ್ರು ಜನ ಪ್ಲಾಸ್ಟಿಕ್ ನ ತಗೊಂಡೋಗಿ ಬಿಸಾಡೋದು ಅದೆಲ್ಲ ನಡೀತಾನೆ ಇದೆ. ಪಕ್ಕದ ನೀರಿಗಿರಿ ಅಂದ್ರೆ ಮಧುಮಲೈನಲ್ಲೇನೆ ಅಷ್ಟೊಂದು ಪ್ಲಾಸ್ಟಿಕ್ ನಿಷೇಧ ಇದೆ. ಅರ್ಧ ಲೀಟರ್ ಬಾಟ್ಲು, ಒಂದ್ ಲೀಟರ್ ಬಾಟ್ಲು ಎಲ್ಲ ನಿಷೇಧ ಇದೆ. ತುಂಬಾ ಚೆನ್ನಾಗಿ ಸಮರ್ಪಕವಾಗಿ ಮಾಡಿದ್ದಾರೆ ತಮಿಳುನಾಡಲ್ಲಿ. ನಮ್ಮಲ್ಲೂ ಹಾಗೇನಾರ ಮಾಡ್ಬೋದಾ ಬಂಡೀಪುರದಲ್ಲೂ? ಪ್ಲಾಸ್ಟಿಕ್ ನಿಷೇಧ ಮಾಡಿದ್ರೆ ಪ್ರಾಣಿಗಳಿಗೆ ಒಳ್ಳೇದಾಗತ್ತಾ ಅಂತ, ಪರಿಸರಕ್ಕೆ ಹಾನಿಯಾಗತ್ತ ತಪ್ಪುತ್ತಾ ಅಂತ, ಅದು ಹೇಗ್ ಮಾಡ್ಬೋದು ಸರ್? ಏನ್ ಸರ್ ಅದ್ರ ಬಗ್ಗೆ ಸರ್ ಹೇಳ್ಬೋದು ಸರ್?
2: ಆಕ್ಚುಲಿ ಯಾವುದೇ ಒಂದು ಅಂದರೆ ಪಾರ್ಕ್ ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ನಾವೆಲ್ಲ ಚೆಕ್ ಮಾಡಿ ಅಂದರೆ ಬಿಡುವಂಥ ಎಲ್ಲ ಪ್ರಕ್ರಿಯೆ ಮಾಡ್ತಿದ್ದೀವಿ. ಬಟ್ ನಮ್ಮಲ್ಲಿ ಬಂಡೀಪುರ ಏನು ನ್ಯಾಷನಲ್ ಹೈವೇ ಇರತಕ್ಕಂಥ ಒಂದು ಪ್ರದೇಶ ಆಗಿರೋದ್ರಿಂದ, ಸೊ ಈ ಕಡೆ ಅಂದರೆ ಇಂಟರ್ಸ್ಟೇಟ್ ಚೆಕ್ ಪೋಸ್ಟಲ್ಲಿ ಅಂದರೆ ಒಂದು ಕಡೆ ಎಂಟ್ರ್ ಆಗ್ತಾರೆ, ಇನ್ನೊಂದು ಕಡೆ ಎಕ್ಸಿಟ್ ಆಗ್ತಾರೆ. ಸೊ ಆಕ್ಚುಲಿ ಅವೇರ್ನೆಸ್ಸನ್ನು ನಾವು ತುಂಬಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇನ್ನು ಮುಂದೆ ಈ ಚೆಕ್ ಪೋಸ್ಟಲ್ಲಿ ಏನು ಎಂಟ್ರ್ ಆಗ್ತಾರಲ್ಲ, ಆ ಒಂದು ಇದರಲ್ಲಿ ಅಂದರೆ ಆ ಚೆಕಿಂಗ್ ಪಾಯಿಂಟಲ್ಲೇ ಅವ್ರಿಗೆ ತಿಳುವಳಿಕೆ ಮಾಡುವಂಥ ಎಲ್ಲ ಕ್ರಮನ ಇನ್ನು ಮುಂದೆ ತೊಗೊಳ್ಲಿಕ್ಕೆ ನಾನು ಅಂದರೆ ಕ್ರಮ ಜರುಗಿಸ್ತೀವಿ ಇನ್ನು ಮುಂದೆ.
1: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಸರಿ, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಏನು ಒಂದು ಶಾಶ್ವತ ಪರಿಹಾರವನ್ನು ಹೇಗೆ ನಾವು ಮಾಡಬಹುದು ಅನ್ನೋದ್ರ ಬಗ್ಗೆ ಏನು ಹಾನಿಗಳು?
2: ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗ ಏನು ಯೂಸ್ಡ್ ರೈಲ್ ಬ್ಯಾರಿಕೇಡ್ ಏನು ಮಾಡ್ತಾ ಇದೀವಲ್ಲ, ಅದು ಬಹಳಷ್ಟು ಪರಿಣಾಮಕಾರಿಯಾಗಿ ಅದು ಇದಾಗ್ತಾ ಇದೆ. ಅಂದ್ರೆ ನಾವು ಎಲ್ಲೆಲ್ಲಿ ರೈಲ್ ಬ್ಯಾರಿಕೇಡ್ ಹಾಕಿದೀವಿ ಅದ್ರ ಪಕ್ಕ, ಅಂದ್ರೆ ಈಗ ನೀವು ಬಂದು ನೋಡ್ಬೋದು ಬೆಳೆಗಳನ್ನ. ಸೊ ಆಲ್ಮೋಸ್ಟ್ ರೈತರು ಒಳ್ಳೆ ಕ್ರಾಪ್ನ ಬೆಳೀತಾ ಇದ್ದಾರೆ ಮತ್ತೆ ಅದರಿಂದ ಪ್ರಯೋಜನನೂ ಪಡ್ಕೊತಾ ಇದ್ದಾರೆ. ಬಟ್ ಏನಾಗುತ್ತೆ, ರೈಲ್ ಬ್ಯಾರಿಕೇಡು ಒಂದು ಅಂದರೆ ಹೈ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್ ಆಗಿರೋದ್ರಿಂದ ಮತ್ತೆ ಇದನ್ನ ಒಂದೇ ಸರಿ ಅಷ್ಟು ಲಭ್ಯ ಸಿಗ್ಲಿಕ್ಕೆ ಸಾಧ್ಯನೂ ಇಲ್ದಲೇ ಇರೋದ್ರಿಂದ ಹಂತ ಹಂತವಾಗಿ ಇದನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಇದು ಕಂಪ್ಲೀಟ್ ಆಗಿ ಒಂದ್ಸರಿ ಆಗ್ಬಿಟ್ರೆ ಆಮೇಲೆ ನಾವು ಖಂಡಿತವಾಗ್ಲೂ ಈ ಒಂದು ಮಾನವ ಪ್ರಾಣಿ ಸಂಘರ್ಷನ, ಎಸ್ಪೆಷಲಿ ಈ ಒಂದು ಆನೆ ಇಂದ ಆಗ್ತಾ ಇರತಕ್ಕಂಥ ಸಂಘರ್ಷನ ಕಂಪ್ಲೀಟ್ ಆಗಿ ನಾವು ನಿಯಂತ್ರಿಸಲು ಸಾಧ್ಯ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ,
3: ನಾಗರಾಜು ಅಂತ ಮಾಗೋಳಿಂದ ಮಾತಾಡ್ತೀನಿ.
1: ನಾಗರಾಜ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಮ್ಮ ಜೊತೆ ನಂದೀಶ್ ಸರ್ ಇದ್ದಾರೆ.
3: ನಮಸ್ತೆ ಸರ್.
2: ನಮಸ್ಕಾರ, ಹೇಳಿ.
3: ಕೆಲವರು ಅಭಿಪ್ರಾಯದಲ್ಲಿ ಕಾಡಿನಲ್ಲಿ ಕಾಡು ಪ್ರಾಣಿಗಳಿಗೂ ಮತ್ತೆ ಇವ್ರಿಗೆ ಸ್ಥಳಾವಕಾಶ ಇಲ್ಲ, ಮೇವು ಸಿಗಲ್ಲ, ಅದಕ್ಕೆ ಊರ್ ಕಡೆ ಬರುತ್ತೆ ಅಂತ ಒಂದು ಇದಿದೆ. ತಮ್ಮ ಅಭಿಪ್ರಾಯ ಏನು?
2: ಇಲ್ಲ ಇಲ್ಲ, ಆ ತರ ಅಂದ್ರೆ ಇದು ಬಿಂಬಿಸ್ತಾ ಇದಾರಷ್ಟೇ. ಇದು ಕಾಡಿನಲ್ಲಿ ಯಾವುದು ಆಹಾರ ಇಲ್ಲ, ಕೊರತೆ ಇದೆ ಅಂತೇಳಿ. ಕೊರತೆ ಯಾವುದು ಇಲ್ಲ, ಬಟ್ ಏನಾಗುತ್ತೆ ಗೊತ್ತಾ, ಈಗ ಈ ಎಲಿಫೆಂಟ್ಸು ಮೇಯ್ತಾ ಮೇಯ್ತಾ ಬೌಂಡ್ರಿಗೆ ಬಂದಾಗ ಅಲ್ಲಿ ಅದಕ್ಕೆ ಉತ್ಕೃಷ್ಟವಾದಂಥ ಒಂದು ಆಹಾರ ಸಿಗುತ್ತೆ ಅಂತ ಅಂದಾಗ ನ್ಯಾಚುರಲಿ ಅದು ಆಚೆ ಬಂದಿರುತ್ತೆ. ಸೊ ಅದೇನಾಗುತ್ತೆ, ಬರ್ತಾ ಬರ್ತಾ ಬರ್ತಾ ಆ ಒಂದು ಇದಕ್ಕೆ ಅಡಾಪ್ಟ್ ಆಗಿಬಿಡುತ್ತೆ. ಇಲ್ಲಿ ಕಷ್ಟಪಟ್ಟು ಸುಮಾರು ಏರಿಯಾ ಸುತ್ತಿ ಆಹಾರನ ಅಂದರೆ ಅದು ಕೊರತೆನ ನೀಗಿಸ ಬದಲು ಇಂಥ ಕಡೆ ಹೋಗ್ಬಿಟ್ರೆ ಒಂದು ಎರಡು ತಾಸಲ್ಲಿ ಕಂಪ್ಲೀಟ್ ಅದರದ್ದು ರಿಕ್ವೈರ್ಮೆಂಟು ಆಗಿಬಿಡುತ್ತೆ. ಆದ್ರಿಂದ ಆ ಬಿಹೇವಿಯರಲ್ ಚೇಂಜಸ್ ಆಗಿದೆ ಹೊರತು ಕೊರತೆ ಇದೆ ಅನ್ನೋದು ಅದಕ್ಕೆ ಯಾವುದು ಇದಿಲ್ಲ, ಬೆಲೆ ಇರಲ್ಲ. ಆನೆ ಇಷ್ಟೇ ನಿರ್ದಿಷ್ಟ ಅಂತ ಹೇಳಲಿಕ್ಕಾಗಲ್ಲ, ಅರೌಂಡ್ 1,500 ಏನೋ ನಮ್ಮ ಬಂಡೀಪುರದಲ್ಲಿ ಇದೆ ಅಂತೇಳಿ. ಮತ್ ಟ್ರಾನ್ಸಿಟ್ ಅಲ್ಲ, ಅವು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಈ ಒಂದು ಕಾರಿಡಾರ್ ಇರ್ಬೋದು, ಕೇರಳ ಸೈಡು ಹೋಗುತ್ತೆ, ಮತ್ತೆ ಈಗ ಮಧುಮಲೆ ಸೈಡು ಹೋಗುತ್ತೆ, ಈ ಕಡೆ ಬಂದ್ರೆ BRT ಸೈಡ್ ಹೋಗುತ್ತೆ. ಈ ತರ ಅವು ಯಾವಾಗ್ಲೂ ಮೂವ್ಮೆಂಟ್ ಅಲ್ಲಿ ಇರ್ತವೆ ಹೊರತು ಇದೇ ಹೋಮ್ ರೇಂಜ್ ಅಂತೇಳಿ ಯಾವುದು ನಿರ್ದಿಷ್ಟವಾಗಿ ಇರ್ಲಿಕ್ಕೆ ಸಾಧ್ಯ ಆಗಲ್ಲ. ಅದೇ ತರ ಹುಲಿಗಳ ಸಂಖ್ಯೆ ನಮ್ದೇನು ಈಗ ಲಾಸ್ಟ್ ಸೆನ್ಸಸ್ ಅಲ್ಲಿ 154 ಅಂತೇಳಿ ಏನು ವರದಿ ಮಾಡಿದ್ದಾರೆ, ಅಷ್ಟು ಆವರೇಜ್ ಅಷ್ಟು ಆ ಒಂದು ಇದರಲ್ಲೇ ಲೆವೆಲ್ ಅಲ್ಲೇ ಇದೆ ಅಂತೇಳಿ ನಾವು ಅಂದ್ರೆ ಇತ್ತೀಚಿನ ಒಂದು ಏನು ಒಂದು

0: ಪ್ರತಿ ವರ್ಷನು ನಾವು ಇದನ್ನ ಮಾಡ್ತೀವಿ ಹುಲಿ ಇದನ್ನ ಏನ್ ಸೆನ್ಸಸ್ ಅಂತೇಳಿ, ಅದರಲ್ಲೂ ಸೇಮ್ ಅದೇ ಒಂದು ಮಟ್ಟ ಕಾಪಾಡ್ಕೊಂಡಿದೆ ಅಂತೇಳಿ ಹೇಳ್ಬೋದು.
1: ಸರ್ ಇನ್ನೊಂದು ಪ್ರಶ್ನೆ, ಹಂದಿಗಳು ನಿಮ್ ಕಾಡಿನಲ್ಲಿ ಅದಕ್ಕಿಂತ ನಾಡಿನಲ್ಲೇ ಜಾಸ್ತಿ ಇವೆಲ್ಲ, ಯಾವ ರೀತಿ ಅವಾಯ್ಡ್ ಮಾಡಬಹುದು?
2: ಯಾವುದು
1: ಹಂದಿಗಳು? ಹಂದಿಗಳು
0: ಇದ್ರದ್ದು ಅದೇ ಅದಕ್ಕೆ ಅದೇ ಸಮಸ್ಯೆ. ಏನಾಗುತ್ತೆ, ಫುಡ್ ಈಸಿಯಾಗಿ ಸಿಗುವಂತ ಜಾಗಕ್ಕೆ ಬೇಗ ಅವು ಅಟ್ರಾಕ್ಟ್ ಆಗ್ತವೆ, ಯಾವುದೇ ಅನಿಮಲ್ ಆಗಲಿ. ಸೊ ಏನಾಗಿದೆ, ಈ ನಾವು ಅಗ್ರಿಕಲ್ಚರ್ ಪ್ರಾಕ್ಟೀಸ್ನ ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ. ಒಳ್ಳೊಳ್ಳೆ ಅಂದರೆ ಬೆಳೆಗಳನ್ನ ನಾವು ಹಾಕಿದ ತಕ್ಷಣ ಅವು ಅಟ್ರಾಕ್ಟ್ ಆಗ್ತವೆ. ಸೊ ಅನಿಮಲ್ಸು ಇಂದ ಡ್ಯಾಮೇಜು ಸಹಿತ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಪ್ರೊಟೆಕ್ಷನ್ನು ಮತ್ತು ನೀರಿನ ಇದು ಎಲ್ಲ ಸಿಕ್ಬಿಡುತ್ತಲ್ಲ, ಅವಾಗ ಅವೇನು ಅನ್ಕೊಂತವೆ ಇದೇ ನಮಗೆ ಒಳ್ಳೆ ಜಾಗ ಅಂತೇಳಿ ಸೆಟ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಅಂದರೆ ಏನು ಅವಾಯ್ಡ್ ಮಾಡೋಕ್ಕೋಸ್ಕರನೇ ಏನು ನಮ್ಮ ರೈಲ್ ಬ್ಯಾರಿಕೇಡ್ಗೆ ಚೈನ್ ಲಿಂಕ್ ಮೆಷ್ ಹಾಕುವಂಥ ಒಂದು ಏನು ಪ್ರೋಗ್ರಾಮ್ನ ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡಿದ್ದೀವಿ. ಸೊ ಇದು ಹಂತಂತವಾಗಿ ಮಾಡ್ತಾ ಬಂದಾಗ ಈ ಒಂದು ಸಮಸ್ಯೆಗೂ ನಾವು ಪರಿಣಾಮಕಾರಿಯಾಗಿ ಅಂದರೆ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ, ಫಸ್ಟ್ ಇದೊಂದು ಪ್ರಾಯೋಗಿಕವಾಗಿ ಈಗ ಇಡಿಯಾಲ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿ ಅದರಿಂದ ಪ್ರಯೋಜನ ಆಗುತ್ತೆ ಅಂತೇಳಿ ನೋಡ್ಬಿಟ್ಟು ಬೇರೆ ಕಡೆನೂ ವಿಸ್ತರಣೆ ಮಾಡುವಂತ ಕ್ರಮ ಜರುಗಿಸ್ತೀವಿ.
1: ಪರಿಹಾರ ಯಾವ ರೀತಿ ಕೊಡ್ತೀರಿ ಸರ್? ಆನೆಗಳು ಮತ್ತು ಹುಲಿಗಳು ಇದಾದ್ರೆ ಬೆಳೆ ಪರಿಹಾರ ಯಾವ ಸ್ಕೇಲ್ ಮೇಲೆ ಕೊಡ್ತೀರಿ ಅಂತ?
0: ಅಲ್ಲ, ಸ್ಕೇಲ್ ಅಲ್ಲ, ಅದಕ್ಕೆ ಏನು ಗೌರ್ಮೆಂಟ್ ಆರ್ಡರ್ ಇದೆ ಅಂದ್ರೆ ಯಾವ್ಯಾವ ಕ್ರಾಪಿಗೆ ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು ಆ ಒಂದು ಮಾನದಂಡದಲ್ಲಿ ಅವ್ರಿಗೆ ಪರಿಹಾರ ಅನ್ನೋದಕ್ಕಿನ್ನ ಅಂದ್ರೆ ಓನ್ಲಿ ಎಕ್ಸ್ಗ್ರೇಷಿಯಾ ಅಂತ ಹೇಳ್ತೀವಿ. ಸೊ ಮಾನವೀಯತೆ ಇದರಿಂದ ದೃಷ್ಟಿಕೋನದಿಂದ ನೀಡುವಂತ ಒಂದು ಇದು ಅಷ್ಟೇ.
2: ಬೇರೆ ಪ್ರಶ್ನೆ ಆಯ್ತಾ ನಾಗರಾಜ್?
1: ಈಗ
0: ಏನಾಗಿದೆ, ಎರಡು ರೀತಿಯ ಕ್ಯಾಮ್ರಾಗಳನ್ನ ನಾವು ಫಿಕ್ಸ್ ಮಾಡಿದೀವಿ. ಒಂದು ಜಿ ಎಸ್ ಬೆಟ್ಟದ ಹತ್ರ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಒಂದು AI ಕ್ಯಾಮ್ರಾ ಅಂತ ಹೇಳಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ ಅಂತ ಹೇಳಿ. ಸೊ ಅದಕ್ಕೆ ಪ್ರೋಗ್ರಾಮಿಂಗ್ ಮಾಡಿರ್ತಾರೆ. ಈ ನಮ್ಮ ಬೌಂಡ್ರಿಯಿಂದ ಇಷ್ಟು ಸಮೀಪ ಬಂದಾಗ ಯಾವುದೇ ಅಂದರೆ ಅನಿಮಲ್ ಯಾವ ಥರದ ಅನಿಮಲ್ಲು ಅಂತೇಳು ಅದು ಪ್ರೋಗ್ರಾಮಲ್ಲಿ ಕೊಟ್ಟಿರ್ತಾರೆ. ಅದು ಅಲ್ಲಿಗೆ ಬಂದಿದ ತಕ್ಷಣ ನಮ್ಮಲ್ಲಿ ಒಂದು ಕಮಾಂಡ್ ಸೆಂಟರ್ ಇದೆ, ಅಲ್ಲಿ ಅದು ಅಲರ್ಟ್ ಕೊಡುತ್ತೆ ಹಿಂಗೆ ಅದು ಇಷ್ಟು ಡಿಸ್ಟೆನ್ಸಲ್ಲಿ ಅದು ಬಂದಿದೆ ಅಂತ. ಅವಾಗ ಏನು ಮಾಡ್ತಾರೆ, ನಮ್ಮಲ್ಲಿ ಒಂದು ಆನೆಯಲ್ಲಿ ಅಂತೇಳಿ ಒಂದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ನಲ್ಲಿ ಪ್ರತಿಯೊಂದು ಏನು ನಮ್ಮ ಸುತ್ತಮುತ್ತಲು ಇರತಕ್ಕಂಥ ಎಲ್ಲ ಹಳ್ಳಿಗಳ ಮಾಹಿತಿ ಮತ್ತು ಇಂಪಾರ್ಟೆಂಟ್ ಅಲ್ಲಿ ಅಂದರೆ ಯಾವ್ಯಾವ ಯಾರ್ಯಾರು ಜಮೀನಿದೆ ಅವರ ಫೋನ್ ನಂಬರ್ಗಳನ್ನು ಸಹಿತ ನಾವು ಆ್ಯಡ್ ಮಾಡಿಸ್ತಾ ಇದ್ದೀವಿ. ಸೊ ಇಮಿಡಿಯೇಟಾಗಿ ಅವ್ರಿಗೆ ಅಲರ್ಟ್ ಹೋಗುತ್ತೆ, ನೀವು ನೋಡಿ ಎಲಿಫೆಂಟ್ ಇಷ್ಟು ದೂರದಲ್ಲಿ ಬಂದಿದೆ, ನೀವು ಸ್ವಲ್ಪ ಹುಷಾರಾಗಿರಬೇಕು ಅಂತೇಳಿ. ಫಸ್ಟು ಏನಂದರೆ ಮಾನವ ಪ್ರಾಣಹಾನಿನ ನಾವು ತಡೆಗಟ್ಟುವಂಥದ್ದು ಪ್ರಯಾರಿಟಿ ಮೊದಲನೇದು. ಆಮೇಲೆ ಇಮಿಡಿಯೇಟಾಗಿ ನಮ್ಮ ಸ್ಟಾಫಿಗೂ ಅಲರ್ಟ್ ಹೋಗೋದ್ರಿಂದ ನಮ್ಮ ಸ್ಟಾಫು ಹೋಗ್ಬಿಟ್ಟು ಬಾರ್ಡ್ರಲ್ಲಿ ಅದು ಆಚೆ ಬರೋದ ರೀತಿಯಲ್ಲಿ ತಡಿಲಿಕ್ಕೆ ಕ್ರಮ ಕೈಗೊಳ್ತಾರೆ. ಇದು ಒಂದು AI ಕ್ಯಾಮ್ರಾದ್ದಾಯಿತು. ಅದೇ ರೀತಿ GSM ಕ್ಯಾಮ್ರಾಗಳು ನಾವು 50 GSM ಕ್ಯಾಮ್ರಾಗಳು ಎಸ್ಪೆಷಲಿ ಈ ಓಂಕಾರ್ ಭಾಗ ಮತ್ತು ನುಗು ಭಾಗದಲ್ಲಿ ಎಲ್ಲ ಕಡೆ ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಅದು ಅಷ್ಟೇ, ಅದು ಬೌಂಡ್ರಿಗೆ ಬರುವಂಥ ಬರೋಕ್ಕಿಂತ ಮುಂಚೆನೆ ಅಲರ್ಟ್ ಕೊಡುತ್ತೆ. ಸೊ ಇದನ್ನು ನಾವು ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ. ಇದಾಗಿದ ತಕ್ಷಣ ಕಂಪ್ಲೀಟಾಗಿ ಮಾಹಿತಿನ ಜನರಿಗೆ ತಲುಪಿಸೋಂಥ ಒಂದು ಅರ್ಲಿ ಅಲರ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದು ಮಾಡುವಂಥ ಇದು ಪ್ರಕ್ರಿಯೆ ನಾವು ಚಾಲನೆ ಮಾಡಿದ್ದೀವಿ. ಇನ್ನೊಂದು ವಾರದ ಒಳಗಡೆ ಇದೆಲ್ಲ ಚಾಲನೆಗೆ ಬರುತ್ತೆ.
2: ಓಕೆ, ಧನ್ಯವಾದ.
1: ಆನೆ ಕಾರಿಡಾರ್ ಅಂತ ಒಂದು ವ್ಯವಸ್ಥೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮ ಇಲ್ಲೇನಾದ್ರು ಇದೆಯಾ ಸರ್?
0: ಆನೆ ಕಾರಿಡಾರ್ ಅಂತೇಳಿ ಅದನ್ನ ಇದು ನಮ್ಮಲ್ಲಿ ಇನ್ನೂ ಯಾವುದೇ ಚಾಲನೆಗೆ ಬಂದಿಲ್ಲ. ಆ ಥರ ಬಂದಾಗ ಖಂಡಿತವಾಗ್ಲೂ ಜನರ ಜೊತೆ ನಾವು ಅದನ್ನು

0: ಸಮಾಲೋಚನೆ ಮಾಡ್ತೀವಿ.
1: ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದೆ. ಸರಿ, ಈಗ ತಾವು ಮಾತನಾಡ್ತೀರಿ ಈಗ ಬ್ಯಾರಿಕೇಡ್, ರೈಲ್ವೆ ಬ್ಯಾರಿಕೇಡ್ ಬಗ್ಗೆ ಈಗ ಈ ಒಂದು ರೈಲ್ವೆ ಬ್ಯಾರಿಕೇಡ್ ನ ಹೇಗೆ ಯಾವ ತರ ಒಂದು ಯಾವ ಒಂದು ಏರಿಯಾದಲ್ಲಿ ಮಾಡಿದ್ರೆ ಅನುಕೂಲ, ಆ ತರ ಒಂದು ಮಾನದಂಡ ಇಟ್ಕೊಂಡು ಮಾಡ್ತಾರ, ಅಥವಾ ಹೇಗೆ ಇಲ್ಲಿ ಪ್ರಾಣಿಗಳು ಹೆಚ್ಚಾಗಿದೆ ಆ ಒಂದು ಪ್ರದೇಶಕ್ಕೆ ಮಾತ್ರ ಮಾಡಲಾಗ್ತದೆ ಹೇಗೆ ಸರ್?
0: ಆಕ್ಚುಲಿ ರೈಲ್ ಬ್ಯಾರಿಕೇಡ್ ನ ನಾವು ಈಗ ನೋಡ್ತಾ ಇದೀವಿ, ಎಕ್ಸ್ಗ್ರೇಷಿಯಾ ಅಂತ ನಾನು ಹೇಳ್ತಾ ಇದ್ದೆ, ಅಂದ್ರೆ ಕಂಪನ್ಸೇಷನ್ ಅಂತ ಹೇಳ್ತೀವಿ ಈ ಬೆಳೆ ಹಾನಿಗೆ. ಸೊ ಎಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಇದೀವಿ ಅಂತ ಜಾಗಗಳಿಗೆ ಪ್ರಯೋರಿಟೈಸ್ ಮಾಡಿ ಮಾಡ್ತಾ ಇರತಕ್ಕಂತ ಒಂದು ಕಾರ್ಯಕ್ರಮ. ಸೊ ಅದು ನಾನು ಹೇಳದ್ನಲ್ಲ, ಯಾವ ಫಸ್ಟ್ ನೀವು ಹೈಯೆಸ್ಟ್ ಆಗ್ತಾ ಇದೆ ಅಂತ ಮಾಡಿದಾಗ ಪಕ್ಕದಕ್ಕೆ ಅದು ಶಿಫ್ಟ್ ಆಗ್ತಾ ಇದೆ. ಸೊ ಆದ್ರಿಂದ ಕಂಪ್ಲೀಟ್ ಅಂದ್ರೆ ನಮ್ಮ ಬಂಡೀಪುರ ವ್ಯಾಪ್ತಿನಲ್ಲಿ ಎಷ್ಟು ಬೇಕಾಗುತ್ತೆ ಅಷ್ಟು ಈಗ ಅಸೆಸ್ ಮಾಡ್ತಿದೀವಿ. ಸೊ ಅಸೆಸ್ ಮಾಡಿಸಿ ಸರ್ಕಾರಕ್ಕೆ ಒಂದು ಇದನ್ನು ಸಬ್ಮಿಟ್ ಮಾಡಿದೀವಿ ಪ್ರಪೋಸಲ್ನ. ಸೊ ಇದನ್ನ ಹಂತ ಮೋಸ್ಟ್ಲಿ ವಿತ್ ಇನ್ ಒನ್ ಆರ್ ಟೂ ಇಯರ್ಸ್ ಒಳಗಡೆ ಮೋಸ್ಟ್ಲಿ ನಾವು ಈ ಎಲ್ಲ ಒಂದು ಅಂದ್ರೆ ಸಮಗ್ರವಾಗಿ ಇದನ್ನ ಅನುಷ್ಠಾನ ಮಾಡಲಿಕ್ಕೆ ಕ್ರಮ ಜರುಗಿಸಬಹುದು.
1: ಓಕೆ, ಸೊ ಅಂದ್ರೆ ಬಂಡೀಪುರ ವ್ಯಾಪ್ತಿಯಲ್ಲಿ ಒಂದು ಎರಡು ವರ್ಷದಲ್ಲಿ ಎಲ್ಲ
0: ಮೂರು ವರ್ಷದ ಒಳಗಡೆ ಎಲ್ಲ ಮಾಡ್ಲಿಕ್ಕೆ ಕ್ರಮ ಜರುಗಿಸ್ತೀವಿ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ಸರ್, ನಮಸ್ತೆ.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಗುರುಸ್ವಾಮಿ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಮ್ ಜೊತೆ ನಂದಿಸರಿದ್ದಾರೆ.
2: ಸಿಎಫ್
1: ಸರ್ ಇದ್ದಾರೆ ಹೇಳಿ. ಇಲ್ಲ ಇಲ್ಲ, ಸಿಎಫ್ ಸರ್ ಇದ್ದಾರೆ ಹೇಳಿ. ನಂದಿ
2: ಸರ್, ಸರ್ ನಮಸ್ತೆ. ಸರ್
0: ನಮಸ್ಕಾರ ಹೇಳಿ.
2: ಸರ್, ನನ್ನೊಂದು ಪ್ರಶ್ನೆ ಏನಂತಂದ್ರೆ, ನಮ್ಮ ಎಪಿಸಿಗಳಲ್ಲಿ ಇರುವಂತ ನಮ್ಮ ಅಂದ್ರೆ ಆಂಟಿ ಪಾಚಿಂಗ್ ಕ್ಯಾಂಪ್ ಗಳಲ್ಲಿ ಇದಾರಲ್ಲ ಸರ್ ನಮ್ಮ ವಾಚರ್ಸ್ ಗಳು,
0: ಹೌದು,
2: ಅದರಲ್ಲಿ ಆಲ್ಮೋಸ್ಟ್ ನಮ್ಮ 70% ನಮ್ಮ ಟ್ರೈಬಲ್ ಆಡಿಗಳಿರುವಂತ ನಮ್ಮ ಗಿರಿಜನರು ಇದಾರೆ.
0: ಹೌದೌದು.
2: ಅವ್ರಗಳಿಗೆ ಕೆಲವು 40 ವರ್ಷ 30 ವರ್ಷ ದುಡಿದಿರುವಂತವ್ರು ಇದಾರೆ.
0: ಹೌದು.
2: ಅವ್ರಗಳಿಗೆ ಏನ್ ಪರ್ಮನೆಂಟ್ ಮಾಡುವಂತ ಒಂದು ವ್ಯವಸ್ಥೆ ಏನೋ ತಮ್ಮ ಇಲಾಖೆಯಿಂದ ಏನಾದ್ರು ಒಂದು ಒತ್ತು ಕೊಡ್ತಾ ಇದೀರ ಸರ್? ಏನೋ ಇಲ್ಲ ಅಂತ ಇದೆಯಾ, ಅದ್ರ ಬಗ್ಗೆ ಒಂಚೂರು ಮಾಹಿತಿ ಬೇಕಿದೆ ಸರ್.
0: ಇಲ್ಲ, ಇದ್ರ ಬಗ್ಗೆ ನಾವು ಸರ್ಕಾರದಲ್ಲಿ ಮಾತಾಡಬೇಕು. ನಮ್ಮ ಹಂತದಲ್ಲಿ ಯಾವುದೇ ಒಂದು ಚರ್ಚೆ ಮಾಡಿ ಅದನ್ನ ಅಂದ್ರೆ ಯಾವುದೇ ಒಂದು ಅಂದ್ರೆ ಉಪಯೋಗ ಆಗಲ್ಲ. ಸರ್ಕಾರದ ಮಟ್ಟದಲ್ಲಷ್ಟೇ ಇದು ಚರ್ಚೆ ಆಗಿ ಏನಾದ್ರೂ ಕ್ರಮ ಜರುಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ.
2: ಸರ್, ಯಾವುದೇ ನಮ್ಮ ಅರಣ್ಯ ಮಂತ್ರಿಗಳು ಯಾರೇ ಆದ್ರೂ ಕೂಡ 10 ವರ್ಷ 20 ವರ್ಷ ಆಗಿರೋ ನಮ್ಮ ಪಕ್ಕದಲ್ಲಿ ನಮ್ಮ ಮುದುಮಲೆ ಫಾರೆಸ್ಟ್ ಇದೆಯಲ್ಲ ಸರ್?
0: ಹೌದೌದು.
2: ಮುದುಮಲೆ ಟೈಗರ್ ರಿಸರ್ವ್ ಇದೆಯಲ್ಲ, ಸೊ ಅಲ್ಲೆಲ್ಲ 10 ವರ್ಷ ಆದವರಿಗೆಲ್ಲ ಪರ್ಮನೆಂಟ್ ಮಾಡಿ ಪೋಸ್ಟಿಂಗ್ ಕೊಡ್ತಾ ಇದಾರೆ. ಸೊ ನಮ್ಮಲ್ಲಿ 30-40 ವರ್ಷ ದುಡಿದವರೆಗೂ ಕೂಡ ಅದರಲ್ಲಿ ನಮ್ಮ ಟ್ರೈಬಲ್ಸ್ ಗಳನ್ನ ಅಷ್ಟಿಷ್ಟು ಕ್ಷೇಮ ಅಭಿವೃದ್ಧಿಗೂ ಸೇರಿಸ್ತೇನೆ ಕೈ ಬಿಟ್ಟರು ಸುಮಾರು ಸಂಗತಿಗಳಿದಾವೆ.
0: ಇಲ್ಲ ಇಲ್ಲ ಇಲ್ಲ, ಆಕ್ಚುಲಿ ಮೊನ್ನೆ ನಾನೇ ವಾಲಂಟಿಯರ್ ಆಗಿ ಈ ಮಧುಮಲೆಯಲ್ಲಿ ಈ ತರ ಆಗಿದೆ ಅಂತೇಳಿ ಗೊತ್ತಾದ್ಮೇಲೆ ನಾನು ನಿಮ್ಮ ಒಬ್ರು ಟ್ರೈಬಲ್ ಲೀಡರ್ ಅವರು ಬಂದ್ಬಿಟ್ಟು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಇದನ್ನ ನಾನು ಹೇಳಿದ್ದೀನಿ ಸರ್ಕಾರದ ಮಟ್ಟದಲ್ಲಿ ಅದಕ್ಕೆ ಯಾವ ರೀತಿ ನಾವು ಕ್ರಮ ಜರುಗಿಸ್ಬೋದು ಅಂತೇಳಿ ಚರ್ಚೆ ಮಾಡಿ ಅದನ್ನ ಮುಂದೆ ಮಾಡುವಂತ ಒಂದು ಕ್ರಮ ಮಾಡ್ತೀವಿ. ಇಲ್ಲ ಇಲ್ಲ, ಇದೇ ಇದೆ, ಮೊನ್ನೆ ಅವರೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಲಿಸ್ಟ್ ಆಫ್
2: ಅವರೇ ಖುದ್ದಾಗಿ ಒಂದು ಲೆಟರ್ ಮಾಡಿ ಬೆಂಗಳೂರು ಅರಣ್ಯ ಭವನಕ್ಕೂ ಮೈಸೂರಿಗೂ ಎಲ್ಲ ಕಳಿಸಿ ಎಲ್ಲ ಮಾಡಿದ್ರು ಅವಾಗ್ಲೇನೆ. ನಮ್ ಇಲಾಖೆ ಕಡೆಯಿಂದ ಏನು ಅದ್ರ ಬಗ್ಗೆ ರೆಸ್ಪಾನ್ಸಿಬಲ್ ಸರ್? ಅದಕ್ಕೆ ನಮ್ಗೆ ಸ್ವಲ್ಪ ಬೇಜಾರಾಗುತ್ತೆ.
0: ಇಲ್ಲ ಇಲ್ಲ, ಈಗ ನೋಡೋಣ ನಾನು ಅದಕ್ಕೆ. ಸೊ ಸರ್ಕಾರದ ಮಟ್ಟದಲ್ಲೇ ಇದು ಆಗ್ಬೇಕಾದಂತ ಒಂದು ಪ್ರಕ್ರಿಯೆ. ಸೊ ಇಲ್ಲಿ ನಾವು ಚರ್ಚೆ ಮಾಡೋದ್ರಿಂದ ಅದಕ್ಕೆ ಯಾವುದೇ ಒಂದು ಇದು ಸಿಗಲ್ಲ.
2: ಸರಿ ಸರ್, ಅದೊಂದು. ಆಮೇಲೆ ಇನ್ನೊಂದು ಪ್ರಶ್ನೆ
0: ಹೇಳಿ ಹೇಳಿ
2: ಸರ್. ನಮ್ಮ ಹಳ್ಳಿಗಳಲ್ಲಿ ಏನೇ ಒಂದು ಇನ್ಸಿಡೆಂಟ್ ಆಗಿ ಅಥವಾ ಬೆಳೆ ನಾಶ ಆಯ್ತು ಅಂತ ಅಂದಾಗ ಇಲಾಖೆ ಕಡೆಯಿಂದ ಕೊಡುವಂತ ಪರಿಹಾರ ಶೀಘ್ರದಲ್ಲಿ ಕೊಡುವಂತ ಒಂದು ವ್ಯವಸ್ಥೆ ತಮ್ಮ ಕೈಯಿಂದ ಮಾಡಬಹುದಲ್ಲ ಸರ್?
0: ಇಲ್ಲ, ಅದನ್ನ ಆಲ್ಮೋಸ್ಟ್ ನಾವು ಮಾಡ್ತಾ ಇದೀವಿ. ಸೊ ಈಗ ಕಳೆದ ವರ್ಷದೆಲ್ಲ ಮುಗಿದಿದೆ, ಈ ವರ್ಷದಲ್ಲಿ ಸ್ವಲ್ಪ ಬಾಕಿ ಇದೆ, ಅದನ್ನ ಇಮಿಡಿಯೇಟ್ ಆಗಿ ಕೊಡುವಂತ ಎಲ್ಲ ಕ್ರಮನ ಜರುಗಿಸ್ತೀವಿ.
1: ಧನ್ಯವಾದಗಳು ಗುರುಸ್ವಾಮಿ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಿದ್ರಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಸಂಬಂಧಪಟ್ಟಂತೆ ಮಾತನಾಡ್ತೀರಿ. ಒಂದು ವೇಳೆ ಈಗ ಈ ಒಂದು ಪ್ರಾಣಿ ಸಂಘರ್ಷದಿಂದ ಮಾನವನ ಜೀವಹಾನಿ ಆದಾಗ ಅಥವಾ ಗಾಯಗಳಾದಾಗ ಸರ್ಕಾರದಿಂದ ಏನು ಅವರುಗಳಿಗೆ ಸೌಲಭ್ಯ ಸಿಗುತ್ತೆ ಸರ್, ಹೇಗೆ?

0: ಈಗ ಪ್ರತಿಯೊಂದು ಅಂದ್ರೆ ಮುಂಚೆ ಬಹಳಷ್ಟು ಕಮ್ಮಿ ಇತ್ತು, 5 ಲಕ್ಷ ಒಂದು ಅಂದ್ರೆ ಪ್ರಾಣ ನಿಮಗೆ ಇತ್ತು, ಅದು 15 ಲಕ್ಷದವರೆಗೂ ಜಾಸ್ತಿ ಆಯ್ತು. ಈಗ 20 ಲಕ್ಷದವರೆಗೂ ಪ್ರಾಣಹಾನಿಗೆ ನಾವು ಅವ್ರಿಗೆ ಕೊಡ್ತೀವಿ. ಅಕಸ್ಮಾತ್ ಈ ಯಾವುದೋ ಒಂದು ಅನಿಮಲ್ ಇಂದ ಸೊ ಏನೋ ಒಂದು ನಷ್ಟ ಆಗಿ ಅಂಗವಿಕಲತೆ ಬಂದ್ರೆ ಅದಕ್ಕೂ ಸಹಿತ 10 ಲಕ್ಷದವರೆಗೂ ಅವ್ರಿಗೆ ಡಿಸಬಿಲಿಟಿಗೆ ಕೊಡ್ತಾ ಇದೀವಿ. ಅದ್ರ ಜೊತೆನಲ್ಲಿ ಅವ್ರಿಗೆ ಪ್ರತಿ ತಿಂಗಳು 4,000 ಅಂದ್ರೆ ಇದನ್ನು ಸೌಲಭ್ಯನೂ ಸಿಗ್ತಾ ಇದೆ. ಸೊ ಜೊತೆಲಿ ಈಗ ಅಕಸ್ಮಾತ್ ಯಾರಿಗೋ ಸ್ವಲ್ಪ ಇಂಜುರಿ ಆಯಿತು ಅಥವಾ ಒಂದು ಹಾಸ್ಪಿಟಲೈಸ್ ಆದ್ರು, ಕಂಪ್ಲೀಟ್ ಅವರ ಚಿಕಿತ್ಸೆಯ ವೆಚ್ಚನು ಭರಿಸುವಂತ ಎಲ್ಲಾ ಕ್ರಮನು ಜರುಗಿಸ್ತಾ ಇದೆ.
1: ಸರ್, ಹಾಗೆ ಇವಾಗ ತಾವು ಹೇಳ್ತಾ ಇದ್ರಿ ಈ ತರ ಅಂದ್ರೆ ಪ್ರಾಣಿಗಳು ಗ್ರಾಮಕ್ಕೆ ಬರ್ತಕ್ಕಂಥದ್ದು ಹೇಗೆ ಯಾವ ಕಾರಣಕ್ಕೋಸ್ಕರ ಗ್ರಾಮಗಳಿಗೆ ಬರ್ತವೆ, ಈಗ ಒಂದು ವೇಳೆ ಸರ್ ಈಗ ಈ ತರ ಒಂದು ಕಾಡು ಪ್ರಾಣಿಗಳು ಗ್ರಾಮದ ಕಡೆ ಬಂದಾಗ ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಗ್ರಾಮಸ್ಥರು ಮತ್ತು ಸಮುದಾಯದವರು ವಹಿಸಬೇಕಾಗತ್ತೆ ಸರ್?
0: ಮೊಟ್ಟೆ ಮೊದಲನೇದಾಗಿ ಬಂದಿದ ತಕ್ಷಣ ಅಥವಾ ಅವರ ಗಮನಕ್ಕೆ ಬಂದ ತಕ್ಷಣ ಇಲಾಖೆಗೆ ಇನ್ಫಾರ್ಮೇಶನ್ ಕೊಡಬೇಕು.
1: ಹೌದು.
0: ಸೊ ಜೊತೆನಲ್ಲಿ ಅವರು ಸಂಯಮ ಕಾಪಾಡ್ಕೋಬೇಕು. ಸುಮ್ಮನೆ ಗುಂಪು ಸೇರೋದು ಮತ್ತೆ ಆನೆ ಅಂದ್ರೆ ಆನೆ ಇದ್ರೆ ಆನೆ ಮೇಲೆ ದಾಳಿ ಮಾಡಕ್ ಹೋಗೋದು ಅಥವಾ ಈ ಟೈಗರ್ ಏನಾದ್ರು ಇದ್ರೆ ಅದ್ರ ಹುಲಿ ಮೇಲೆ ದಾಳಿ ಮಾಡುವಂತ ಪ್ರಯತ್ನ ಮಾಡೋದು ಈ ತರದ್ದು ಮಾಡಿದಾಗ ಏನಾಗುತ್ತೆ, ಗುಂಪು ಇರ್ತಾರಲ್ಲ ಅದೇನಾದ್ರೂ ರಿಯಾಕ್ಟ್ ಆಗಿ ವಾಪಸ್ ಬಂದಾಗ ಸೊ ಪ್ರಾಣಹಾನಿ ಆಗುವಂತ ಎಲ್ಲಾ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕೆ ಫಸ್ಟ್ ಅವರು ಏನು ವೃದ್ಧರು ಮತ್ತೆ ಮಕ್ಕಳನ್ನ ಸೇಫರ್ ಇದಕ್ಕೆ ತಗೊಂಡೋಗ್ಬೇಕಾಗುತ್ತೆ. ಮತ್ತೆ ಇವರು ಸಹಿತ ಸುಮ್ಮನೆ ವಾಚ್ ಮಾಡ್ತಾ ಇಲಾಖೆ ಗಮನಕ್ಕೆ ತಂದು ಇಲಾಖೆಯವರು ಬಂದ ಮೇಲಷ್ಟೇ ಇಲಾಖೆಯವರು ಕ್ರಮ ತಗೊಳೋದನ್ನ ಇದ್ ಮಾಡ್ಬೇಕು ಹೊರತು ಇವರೇ ಅಂದ್ರೆ ಹೋಗ್ಬಿಟ್ಟು ಯಾವ ಏನಾದ್ರೂ ಅಂದ್ರೆ ಮಾಡುವಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅದು ಬೇರೆ ತರ ಆಗುವಂತ ಸಾಧ್ಯತೆ ಇರುತ್ತೆ.
1: ಸರಿ, ತಾವು ಹೇಳ್ದಂಗೆ ಈ ತರ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸ್ಥಳೀಯ ಸಮುದಾಯ ಇರ್ಬೋದು ಈ ತರ ಒಂದು ಸಂಘರ್ಷವನ್ನ ತಡೆಯ ನಿಟ್ಟಿನಲ್ಲಿ ಇವರ ಒಂದು ಸಹಕಾರ ಹೇಗೆ ಯಾವ ತರ ಬೇಕು ಸರ್?
0: ಇದೇ ಬಹಳಷ್ಟು ನಮಗೆ ಬೇಕಾಗಿರುತ್ತೆ. ಯಾಕೆಂದ್ರೆ ಈಗ ಕಳೆದ ಈಗ ಹಿಂದಿನ ಒಬ್ರು ಕಾಲರ್ ಹೇಳ್ತಾ ಇದ್ರು, ನಾವು ಹಾಡಿಯಿಂದ ಮಾತಾಡ್ತಾ ಇದೀವಿ, ಎಪಿ ಕ್ಯಾಂಪ್ಗಳಲ್ಲಿ ಆಲ್ಮೋಸ್ಟ್ 80% ನಮ್ಮ ಟ್ರೈಬಲ್ ಇವ್ರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀರಿ ಅಂತ. ಸೊ ಈ ತರ ಇಲಾಖೆ 10 ಹಲವಾರು ಕ್ರಮಗಳನ್ನ ಮಾಡ್ತಾ ಇದೆ. ಈ ಅವೇರ್ನೆಸ್ ಮಾಡುವಂತ ಒಂದು ಪ್ರಯತ್ನ ಇರಬಹುದು ಅಥವಾ ಅಂದ್ರೆ ಜನರಿಗೆ ಚಿಕ್ಕ ಪುಟ್ಟ ಮುಂಚೆ ಏನು EDC ಅಂತ ಹೇಳಿ ಮಾಡಿಬಿಟ್ಟು EDC ಮೂಲಕ ಬಹಳಷ್ಟು ಸವಲತ್ತನ್ನು ಇಲಾಖೆ ಸಪೋರ್ಟ್ ಮಾಡಿದೆ. ಸೊ ಅದೇ ರೀತಿಯಾಗಿ ನಮ್ಮ ಜನಗಳು ಸಹಿತ ಅಂದ್ರೆ ವಿಶ್ವಾಸ ಇದು ಏನು ಇಲಾಖೆ ಮತ್ತೆ ಜನಗಳ ಮಧ್ಯ ಸೌಹಾರ್ದಯುತವಾಗಿ ಇದು ಏನು ಸಂಬಂಧ ಬಂತು ಅಂದ್ರೆ ಈ ಒಂದು ಮಾನವ ಮತ್ತೆ ಪ್ರಾಣಿಗಳ ಸಂಘರ್ಷನ ತಹಬದಿಗೆ ನಾವು ತರ್ಲಿಕ್ಕೆ ಸಾಧ್ಯ ಆಗುತ್ತೆ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
2: ಸರ್, ನಮಸ್ಕಾರ ಸರ್.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದೀರಾ?
2: ಸರ್, ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ ಸರ್. ನಾವು ಹೊಸಬಿ ರೋಡ್ ಮುಳೂರು ಗ್ರಾಮ ಪಂಚಾಯತಿ ಸರ್.
1: ಹೇಳಿ ಹೇಳಿ, ತಮ್ಮ ಪ್ರಶ್ನೆ ಏನಂತ
2: ಸರ್? ನಮ್ದು 17 ಜನದ ಪೌರ ಕಾರ್ಮಿಕರಿಗೆ ಅವಾಗ ಬೀರ್ವಾಲ್ ಡ್ಯಾಮ್ ಕಟ್ಟಿದಾಗ 62-63 ನಮ್ಗೆ ಸಾಗುವಳಿ ಆಗಿತ್ತು ಸರ್. ಆಮೇಲೆ 86-87 ನಮ್ದು ದುರಸ್ತಿನ ಆಗಿದೆ ಸರ್. 17 ಜನದ ದುರಸ್ತಿಯಾಗಿ ನಾವು ವ್ಯವಸಾಯ 2016 ತನಕ ಮಾಡ್ಕೊ ಬಂದಿದೀವಿ ಸರ್. ಈಗ ಸ್ವಲ್ಪ ಪ್ರಾಣಿಗಳ ಹಾವಳಿ ಜಾಸ್ತಿ ಆಗಿ ನಾವೇನ್ ಮಾಡಿದೀವಿ ಸರ್, ಎಲ್ಲ ವಲಸೆಗೆ ಬೀಚ್ ಅಲ್ಲಿ ಮತ್ತೆ ಆ ಕಡೆ ಈ ಕಡೆ ಎಲ್ಲ ಹೋಗ್ಬಿಟ್ಟಿವಿ ಸರ್ ನಾವು ಅಲ್ಲಿಗೆ. ಅದೇನಾಗುತ್ತೆ ಸರ್, ಒಂದ್ 4 ಜನ ಮಾತ್ರ ಹೊರಗಡೆ ವ್ಯವಸಾಯ ಮಾಡ್ಕೊಂಡಿದ್ರು, ಇನ್ನು 13 ಜನ ಒಳಗಡೆನೆ ಇದಾರೆ ಸರ್. ಅದನ್ನ ಫಾರೆಸ್ಟ್ ಅವರು ಟ್ರೆಂಚ್ ಮಾಡ್ಕೊಂಡು ಇದ್ ಮಾಡ್ಬಿಟ್ಟಿದ್ದಾರೆ ಸರ್ 2016. ಅದಕ್ಕೆ ಸರ್ ಅದ್ರ ಬಗ್ಗೆ ಸ್ವಲ್ಪ ತುಂಬಾ ಇದ್ ಮಾಡ್ಬೇಕು. ಈಗ ಎಲ್ಲ ಪೌಷ್ಟಿಕತೆ ಎಲ್ಲ ಆಗಿದೆ ಸರ್. ಸೊ ಅದರಿಂದ ತಮ್ಮ ಒಂದು ಹೆಲ್ಪ್ ಇಂದ ಅದು ಹೆಂಗಾರ ಮಾಡಿ ಇದ್ ಮಾಡ್ಬೇಕಲ್ಲ ಸರ್. ಈಗ ಟ್ರೆಂಚ್ ಹಾಕೊಂಡ್ಬಿಟ್ಟಿದ್ದಾರೆ ಸರ್ ಅದು 13 ಜನದ್ದು.
0: ಅದು ಯಾವ ಭಾಗದಲ್ಲಿ ಬರುತ್ತೆ ಇದು
2: ಸರ್? ನಮ್ದು ಈಗ ಫಾರೆಸ್ಟ್ ಬಸನಕೋಟೆ ಬರುತ್ತಲ್ಲ ಸರ್,
0: ನುಗು ವ್ಯಾಪ್ತಿಲಿ ಬರುತ್ತಾ ಇದು? ವಲಯಾಧಿಕಾರಿಗಳು ನಮ್ ಜೊತೆನೆ ಇದಾರೆ. ಇದು ಈ ಕಾರ್ಯಕ್ರಮ ಆದ ನಂತರ ನಾನು ಚರ್ಚೆ ಮಾಡಿ ಯಾವ ರೀತಿ

0: ಅಂದ್ರೆ ಅದ ಅದಕ್ಕೆ ಪರಿಣಾಮಕಾರಿಯಾಗಿ ಮಾಡಬೇಕು ಅದನ್ನ.
1: ಸರಿ ಸರ್,
0: ನಾನು ಚರ್ಚೆ ಮಾಡ್ತೀನಿ.
2: ಧನ್ಯವಾದಗಳು ಸಂತೋಷ್ ಅವರೇ. ಸರಿ, ತಾವು ಮಾತನಾಡ್ತಾ ಇದ್ರಿ ಸಮುದಾಯದ ಸಹಭಾಗಿತ್ವ ಇರಬಹುದು ಅನ್ನೋದ್ರ ಬಗ್ಗೆ. ಅದೇ ರೀತಿ ಈಗ ಅರಣ್ಯ ಇಲಾಖೆ ಮತ್ತು ಗ್ರಾಮಸ್ಥರ ನಡುವಿನ ಒಂದು ಸಮನ್ವಯ ಹೇಗೆ ಯಾವ ತರ ಇರಬೇಕು ಸರ್? ಒಂದು ಕಾರ್ಯಗಳ ಸಂಘರ್ಷ ಅಂದ್ರೆ ಈ ಒಂದು ನಿಯಂತ್ರಣವನ್ನು ನಾವು ಸುಲಲಿತವಾಗಿ ಮಾಡಬೇಕು ಅಂತಂದಾಗ ಎಲ್ಲರ ಒಂದು ಸಹಕಾರ ಕೂಡ ಬಹಳ ಮುಖ್ಯ. ಸೊ ಈ ಒಂದು ನಿಟ್ಟಿನಲ್ಲಿ ಹೇಗೆ ಇಲಾಖೆ ಮತ್ತು ಗ್ರಾಮಸ್ಥರ ನಡುವಿನ ಒಂದು ಸಮನ್ವಯ ಪ್ರೀತಿ ಹೇಗಿರಬೇಕು ಸರ್?
0: ಅದೇ ಈ ಕಾಡಂಚಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಗ್ರಾಮಗಳನ್ನು ನಮ್ಮವರು ನಾವೀಗ ಆಲ್ರೆಡಿ ತಿಳುವಳಿಕೆ ಕೊಟ್ಟಿದ್ದೀವಿ. ರೇಂಜ್ ಆಫೀಸರ್ ಅವ್ರಿಗೂ ಅಂದ್ರೆ ಅವರು ಪ್ರತಿ ಗ್ರಾಮಗಳಿಗೂ ಅವರೇ ಹೋಗ್ಬಿಟ್ಟು ಜನರುಗಳ ಮಧ್ಯೆ ನೀವು ಏನು ಸಮನ್ವಯ ಸಾಧಿಸೋದ್ರ ಜೊತೆಯಲ್ಲಿ ಅವ್ರಿಗೆ ತಿಳುವಳಿಕೆನೂ ಕೊಡಬೇಕು. ಅಂದ್ರೆ ಈ ಕೆಲವೊಂದು ಅದೇ ನಾನು ಹೇಳಿದ್ನಲ್ಲ, ಅಲರ್ಟ್ ಕೊಟ್ಟಾಗ ಅವರು ಅದನ್ನ ಪಾಲಿಸ್ಬೇಕು. ಇಲ್ಲ ನಾನು ಅಂದ್ರೆ ಸಾಯಂಕಾಲ ಎಸ್ಪೆಷಲಿ ನೀವು ನೋಡಿದ್ರೆ ಸಾಯಂಕಾಲ ಅಥವಾ ಅರ್ಲಿ ಮಾರ್ನಿಂಗ್ ಈ ಒಂದು ಅಂದ್ರೆ ಸಾವುಗಳು ನಡೀತಾ ಇದೆ ಯಾವುದೇ ಒಂದು ಪ್ರಾಣಿ ದಾಳಿಯಿಂದ. ಸೊ ಇಂಥ ಸಮಯನ ನಾವು ಒಂದು ಸ್ವಲ್ಪ ಅಂದ್ರೆ ಮುನ್ನೆಚ್ಚರಿಕೆಯಿಂದ ನೋಡಿದಾಗ ಸೊ ಇಂಥ ಒಂದು ಸಂಘರ್ಷನ ನಾವು ತಹಬದಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ.
2: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
3: ಹಲೋ,
2: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ಸರ್, ನಾವು ಉರ್ಲಳ್ಳಿ ಹಾಡಿಂದ. ಮಣಿಕಂಠ ಅಂತ.
2: ಹಾ ಮಣಿಕಂಠ ಅವ್ರೆ, ಹೇಳಿ, ನಮ್ ಜೊತೆ ನಂದಿಸಲಿದ್ದಾರೆ, ತಮ್ಮ ಪ್ರಶ್ನೆ ಏನು ಅಂತ?
3: ಸರ್, ನಾವು ಅರಣ್ಯದಲ್ಲಿ ಭತ್ತ ಮಾಡ್ತಿದ್ದಲ್ಲಿ ಜಮೀನು ಮಾಡ್ತಿದ್ದಾರೆ ಸರ್. ಉಳುಮೆ ಮಾಡ್ತಿದ್ದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಫ್ರೆಂಚ್ ಹೊಡೆದು ಬಿಟ್ಟಾದ್ನೆ ನಮ್ಗೆ ಯಾವ್ದೇ ರೀತಿಯಲ್ಲಿ ಹೋಗಕ್ಕ ತೊಂದರೆ ಮಾಡ್ತಾರೆ ಸರ್.
0: ಯಾವ ಯಾವ ಜಾಗದಲ್ಲಿ
3: ಸರ್? ಲಕ್ಷ್ಮಣಪುರ.
0: ಲಕ್ಷ್ಮಣಪುರ ಸರ್ವೆ ನಂಬರ್ 31-32.
3: ಅಲ್ಲಿಂದ ನಾವು ಉಳುಮೆ ಮಾಡ್ಕೊಂಡು ಜಮೀನ್ ಮಾಡ್ಕೊಂಡು ಬರ್ತಿದ್ರು.
0: ಟ್ರೈಬಲ್ ಇದಕ್ಕೆ ಬರ್ತೀರಾ?
3: ಹೌದು ಸರ್, ಟ್ರೈಬಲ್ ಕಮ್ಯುನಿಟಿಗೆ ಬರ್ತಿರೋದು.
0: ಓಕೆ, ನೀವು ಇದರಲ್ಲಿ ಅಪ್ಲಿಕೇಶನ್ ಹಾಕ್ಲಿಲ್ವಾ FRA ನಲ್ಲಿ?
3: ಹೌದು ಸರ್, ನಾವು ಅರ್ಜಿ ಹಲವು ಬಾರಿ ಅರ್ಜಿ ಕೊಟ್ಟಿದ್ದೀವಿ ಸರ್.
0: ಅಲ್ಲ, FRA ನಲ್ಲಿ ಹಾಕಿದ್ರ ಅದಕ್ಕೆ? FRA ನಲ್ಲಿ ಹಾಕಿದ್ರೆ ಅದರದು ಏನು ಆಗುವಾಗ ಏನಿದೆ ಅಂತೇಳಿ ನಾನು ವಿಚಾರ ಮಾಡ್ತೀನಿ. ಯಾಕೆಂದ್ರೆ FRA ನಲ್ಲಿ ಅಷ್ಟೇ ಅದಕ್ಕೆ ನಿಮಗೆ ರೈಟ್ಸ್ ನ ಕೊಡ್ಲಿಕ್ಕೆ ಅವಕಾಶ ಇದೆ. ಅದು ನಾನು ನನಗೆ ತಿಳಿದಂಗೆ ಅದು ಅರಣ್ಯ ಪ್ರದೇಶ ಆಗಿರೋದ್ರಿಂದ FRA ನಲ್ಲಿ ಮಾತ್ರ ಅದಕ್ಕೆ ಒಂದು ಕೊಡ್ಲಿಕ್ಕೆ ಸಾಧ್ಯ ಆಗ್ಬೋದು. ಸೊ ಅಕಸ್ಮಾತ್ ಏನಾದರೂ FRA ಅರ್ಜಿ ನಿಮ್ದು ಪೆಂಡಿಂಗ್ ಇದೆ ಅಂತಂದ್ರೆ ಅದನ್ನ ತುರ್ತಾಗಿ ಪರಿಶೀಲನೆ ಮಾಡ್ಲಿಕ್ಕೆ ಕ್ರಮ ಜರುಗಿಸ್ತೀವಿ.
2: ಓಕೆ, ಧನ್ಯವಾದಗಳು ಮಣಿಕಂಠ ಕರೆ ಮಾಡಿದ್ದಕ್ಕೆ. ಸರಿ, ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನ ತಡಿತಕ್ಕಂತ ಒಂದು ನಿಟ್ಟಿನಲ್ಲಿ ನಾವು ತಂತ್ರಜ್ಞಾನದ ಬಗ್ಗೆ ನಾವು ಮಾತನಾಡೋದಾದ್ರೆ GPS ಇರ್ಬೋದು, ಡ್ರೋನ್ ಇರ್ಬೋದು, ಇವು ಹೇಗೆ ಸಹಾಯವನ್ನ ಮಾಡುತ್ತೆ ಸರ್? ಯಾವ
0: ಈಗ ನಾನು ಅವಾಗಲೇ ನಾನು ಪ್ರಸ್ತಾಪ ಮಾಡ್ತಾ
2: ಇದ್ದೆ
0: AI ಕ್ಯಾಮ್ರಾ ಮತ್ತೆ GSM ಕ್ಯಾಮ್ರಾ. ಸೊ ಅದನ್ನ ಉಪಯೋಗಿಸಿ ನಾವು ಅರ್ಲಿ ಅಲರ್ಟ್ ಅನ್ನ ನಾವು ಜನರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ತರ ಇತ್ತೀಚೆಗೆ ನಾವು ಈ ಡ್ರೋನ್ ತಂತ್ರಾಂಶನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಈ ಥರ್ಮಲ್ ಡ್ರೋನ್ಸ್ ಅಂತಂದ್ರೆ ಈ ಶಾಖನ ಯಾವ ಇದು ಅಂದ್ರೆ ಪ್ರಾಣಿಗಳ ಮೈಯಲ್ಲಿ ಶಾಖ ಇರುತ್ತಲ್ಲ ಅದರ ಆಧಾರದ ಮೇಲೆ ಕ್ಯಾಮ್ರಾಸ್ ಕ್ಯಾಪ್ಚರ್ ಮಾಡುತ್ತೆ ಇಮೇಜ್ ನ. ಸೊ ಇದರ ಒಂದು ಅಂದ್ರೆ ಎಕ್ಸ್ಪರ್ಟೈಸ್ನು ನಾವು ನಮ್ಮ ಎಸ್ಪೆಷಲಿ ಏನು ಫ್ರಂಟ್ ಲೈನ್ ಸ್ಟಾಫ್ ಅಂತೇನು ಹೇಳ್ತೀವಿ DRFOಗಳಿರ್ಬೋದು ಮತ್ತೆ ಗಾರ್ಡ್ಸ್ ಇರ್ಬೋದು ಅವ್ರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಮತ್ತೆ ಡ್ರೋನ್ಗಳ ಯೂಸ್ ಮಾಡುವಂತ ಅವ್ರಿಗೆ ಇದು ಇದೆ ಏನು ಪೈಲಟ್ ಲೈಸೆನ್ಸು ಕೊಡ್ಸಿದೀವಿ. ಜೊತೆನಲ್ಲಿ ಅವ್ರಿಗೆ ಡ್ರೋನ್ಗಳ ಸೌಲಭ್ಯನೂ ಒದಗಿಸ್ಕೊಟ್ಟಿದ್ದೀವಿ. ಎಲ್ಲಾದರೂ ಅಕಸ್ಮಾತ್ ಈ ತರ ಒಂದು ಅಂದ್ರೆ ಸಂಘರ್ಷ ನಡೀತಿದೆ ಅಂತಂದಾಗ ಇಮಿಡಿಯೇಟ್ ಆಗಿ ಅಲ್ಲಿ ಹೋಗ್ಬಿಟ್ಟು ಅವರು ಅದನ್ನ ಪೆಟ್ರೋಲಿಂಗ್ ಮಾಡ್ತಾರೆ ಮತ್ತೆ ಡ್ರೋನ್ ಅಲ್ಲಿ ಟ್ರ್ಯಾಕ್ ಮಾಡ್ತಾರೆ ಅನಿಮಲ್ ಅಲ್ಲೇ ಇದೆಯಾ ಅಥವಾ ಮೂವ್ಮೆಂಟ್ ಆಗ್ತಾ ಇದೆಯಾ ಏನು ಅಂತ ಹೇಳಿ ಟ್ರ್ಯಾಕ್ ಮಾಡಿ. ಸೊ ಸೇಫರ್ ಅಂದ್ರೆ ಜನರ ಸುರಕ್ಷತೆನ ಕಾಪಾಡುವಂತ ಒಂದು ಇದನ್ನ ಕಾರ್ಯಾಚರಣೆನ ನಡೆಸ್ತಾ ಇದ್ದಾರೆ.
2: ಸರಿಗೆ, ಇದ್ರ ಜೊತೆಗೆ ಈಗ ನಾವು ಭವಿಷ್ಯದಲ್ಲಿ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನ ಕಡಿಮೆ ಮಾಡ್ತಕ್ಕಂತ ಒಂದು ದೀರ್ಘಕಾಲೀನ ಯೋಜನೆ ಅಂತ ಬಂದಾಗ ಏನ್ ಯೋಜನೆಗಳನ್ನ ಇಲಾಖೆ ಕೈಗೊಂಡಿದೆ ಸರ್?
0: ಅದೇ ನಾನು ಹೇಳಿದ್ನಲ್ಲ, ಫಸ್ಟ್ ಕಮ್ಯುನಿಟಿ ಮತ್ತೆ

ಇಲಾಖೆ ಎರಡು ಅಂದ್ರೆ ಒಂದೇ ಇದಕ್ಕೆ ಬರಬೇಕು, ಏನು ಲೈನಿಗೆ ಬರಬೇಕು. ಸೊ ಅವಾಗ ಇದನ್ನ ನಾವು ಕಂಪ್ಲೀಟ್ ಆಗಿ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆನಲ್ಲಿ ನಾನು ಹೇಳದ್ನಲ್ಲ, ಈ ರೈಲ್ ಬ್ಯಾರಿಕೇಡ್ ಇದರ ಒಂದು ಅಂದ್ರೆ ಪರಿಣಾಮಕಾರಿಯಾಗಿ ನಾವು ಎಲ್ಲಾ ಕಡೆ ಏನು ಇನ್ಸ್ಟಾಲೇಷನ್ ಮಾಡಿದಾಗ, ಸೊ ಮೋಸ್ಟ್ ಪ್ರಾಬಬ್ಲಿ

0: ಠೇವಣಿ ಅಥವಾ ಅಧಿಕಾರಿಗಳನ್ನು ಸಂಪರ್ಕ ಮಾಡಬೇಕು ಅಂದ್ರೆ ಹೇಗೆ ಸರ್, ಯಾವ ತರ ಒಂದು ವ್ಯವಸ್ಥೆ ಇಲಾಖೆಯಿಂದ ಮಾಡಲಾಗಿದೆ ಸರ್?
1: ಈಗ ನಮ್ಮ ಇಲಾಖೆ ಏನು ವೆಬ್ಸೈಟ್ ಅಲ್ಲೇ ಬಹಳ ಕ್ಲೀನ್ ಆಗಿ ಹೇಳಿದ್ದಾರೆ. ಸೊ 1976 ಅನ್ನೋಂತ ಒಂದು 1926 ಸಾರಿ 1926 ಒಂದು ಇದಿದೆ, ಸಹಾಯವಾಣಿ ಇದೆ. ಸೊ ಅದಕ್ಕೆ ಯಾರು ಬೇಕಾದರೂ ಯಾವ ಟೈಮಲ್ಲಿ ಬೇಕಾದರೂ ಕಾಲ್ ಮಾಡಲಿಕ್ಕೆ ಅವಕಾಶ ಇದೆ. ಅದೇ ಥರ ವಾಟ್ಸಪ್ ನಂಬರ್ ಒಂದಿದೆ, 6363-08040 ಅಂತೇಳಿ. ಸೊ ಈ ವಾಟ್ಸಪ್ ನಂಬರ್ಗೂ ಅವರು ಏನಾದರೂ ಅವರ ಸಮಸ್ಯೆಗಳಿದ್ರೆ ಇಮಿಡಿಯೇಟ್ ಆಗಿ ಕಳಿಸ್ಕೊಟ್ಟಾಗ, ಸೊ ಯಾವ ಜಾಗದಲ್ಲಿ ಆ ಒಂದು ಸಮಸ್ಯೆ ಇದೆ ಅದನ್ನ ಆ ಜಾಗಕ್ಕೆ ಸಂಬಂಧಪಟ್ಟ ಅಧಿಕಾರಿಗೆ ಅವರು ಕಳಿಸ್ಕೊಡ್ತಾರೆ. ಸೊ ಅದರ ಅದನ್ನ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
0: ಅಂದ್ರೆ ಸಹಾಯವಾಣಿ ಯಾವಾಗ್ಲೂ ಕೂಡ ನಿರಂತರವಾಗಿ
1: ದಿನ ಪ್ರತಿ 24 ಗಂಟೆ ಕಾಲ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇರುತ್ತೆ
0: ಸರ್. ಇದ್ರ ಜೊತೆಗೆ ಈಗ ಬೆಳೆ ಇದಕ್ಕೆ ಕಾಪಾಡೋದಕ್ಕೆ ಸಂಬಂಧಪಟ್ಟಂತೆ ಈಗ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ, ಪ್ರಾಣಿಗಳನ್ನು ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಇಲಾಖೆಯಿಂದ ಏನಾದ್ರು ಸಿಬ್ಬಂದಿಗಳನ್ನು ನೇಮಕ ಮಾಡ್ತಕ್ಕಂಥದ್ದು, ರಾತ್ರಿ ಕಾವಲನ್ನು ಕಾಯ್ತಕ್ಕಂಥ ಈ ತರ ಒಂದು ವ್ಯವಸ್ಥೆ ಕೂಡ ಇಲಾಖೆಯಿಂದ ಇದೆಯಾ, ಹೇಗೆ ಸರ್?
1: ಖಂಡಿತ ಖಂಡಿತ. ಯಾಕೆಂದ್ರೆ ಈಗ ಎಸ್ಪೆಷಲಿ ಬಂಡೀಪುರದಲ್ಲಿ ನಾವು ತಗೊಂಡಾಗ, ಸೊ 53 ಆಂಟಿ ಪೋಚಿಂಗ್ ಕ್ಯಾಂಪ್ಗಳನ್ನ ನಾವು ನಿರ್ಮಾಣ ಮಾಡಿದೀವಿ. ಪ್ರತಿಯೊಂದು ಕ್ಯಾಂಪಲ್ಲಿ 4 ಜನ ವಾಚರ್ಸ್ ಇರ್ತಾರೆ, ಜೊತೆಲಿ ನಮ್ಮ ಸಿಬ್ಬಂದಿಗಳು, ಪರ್ಮನೆಂಟ್ ಸಿಬ್ಬಂದಿಗಳು ಇರ್ತಾರೆ. ಸೊ ಅವರು ದಿನಂಪ್ರತಿ ಎಲ್ಲೆಲ್ಲಿ ಸಮಸ್ಯೆಗಳಿರುತ್ತೆ ಆ ಕಡೆ ಪ್ಯಾಟ್ರೋಲಿಂಗ್ ಮಾಡ್ತಾ, ಈ ತರ ಸಮಸ್ಯೆ ಕಂಡು ಬಂದ ತಕ್ಷಣ ನಮ್ಮ ಅಂದ್ರೆ ಹೆಡ್ ಆಫೀಸ್ ಅಲ್ಲಿ ಅಥವಾ ನಮ್ಮ ರೇಂಜ್ ಆಫೀಸಿಗೆ ಇಮಿಡಿಯೇಟ್ ಆಗಿ ಅವರು ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಈ ರೀತಿಯಾಗಿ ಸಮನ್ವಯತೆ ನಡೀತಾ ಇದೆ. ಅದ್ರ ಜೊತೆನಲ್ಲಿ ನಮಗೆ STPF ಅಂತೇಳಿ ಒಂದು ಇದಿದೆ, ಸೊ ಸಪೋರ್ಟ್ ಸಿಸ್ಟಮ್. ಸೊ ಆ STPF-ನವರು ತುಕಡಿಯವರು ಅವರು ಸಹಿತ ಪ್ರತಿದಿನ ಬಾರ್ಡರ್ಲ್ಲಿ ಇರ್ಬೋದು, ಮತ್ತೊಂದು ಇದಕ್ಕೆ ಹೋಗಿ ತಪಾಸಣೆ ಮಾಡ್ತಾ ಏನಾದರೂ ಅವ್ರಿಗೆ ಈ ತರ ಸಮಸ್ಯೆಗಳು ಕಂಡು ಬಂದಾಗ ಅವರು ವರದಿನ ಕೊಡ್ತಾ ಇರ್ತಾರೆ. ಸೊ ಡ್ರೋನ್ ಟೀಮ್ ಇದೆ, ಡ್ರೋನ್ ಟೀಮು ಎಲ್ಲಾದ್ರೂ ಯಾವ್ದಾದ್ರು ಮೂಮೆಂಟ್ ಆಗ್ತಾ ಇದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಹೋಗಿ ಅವರು ಪ್ಯಾಟ್ರೋಲಿಂಗ್ ಮಾಡ್ತಾ, ಕುಂಬಿಂಗ್ ಮಾಡ್ತಾ, ಸೊ ಸಮಸ್ಯೆಗಳ ತಡೆಯಂತ ಒಂದು ಎಲ್ಲ ಇದನ್ನ ನಡೀತಾ ಇದೆ. ಇನ್ನೊಂದು ನಮ್ಮ ಈ ಭಾಗಕ್ಕೆ ಸಂಬಂಧಪಟ್ಟಂಗೆ, ಸೊ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತ ಏನು ಹೇಳಿದ್ನಲ್ಲ, ಅವರ ಸಹಾಯವಾಣಿ ಸಂಖ್ಯೆನೂ ಹೊಂದಿದೆ, 9481995205. ಇಲ್ಲಿಗೆ ಅವರು ಯಾರಾದರೂ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವರು ನಮ್ಮ ಸಿಬ್ಬಂದಿ ಆ ಒಂದು ಸ್ಥಳಕ್ಕೆ ಬಂದ್ಬಿಟ್ಟು ಇರ್ತಕ್ಕಂಥ ಏನಾದರೂ ಸಮಸ್ಯೆಗಳಿದ್ರೆ ಇಮಿಡಿಯೇಟ್ ಆಗಿ ಬಗೆಹರಿಸ್ತಾರೆ.
0: ಅಂದ್ರೆ ರಾತ್ರಿ ಹೊತ್ತು ಕೂಡ ಹಾನಿಗಳ ಇದ್ದಾಗ ಈ ನಂಬರ್ ಕರೆ
1: ಮಾಡಬಹುದು.
0: ಸರ್, ಇದರ ಜೊತೆಗೆ ಈ ಪರಿಸರ ಸಂರಕ್ಷಣೆ ಮತ್ತು ಮಾನವ ಮತ್ತು ಪ್ರಾಣಿ ಈ ಸಹಬಾಳ್ವೆಗೆ ಸಂಬಂಧಪಟ್ಟಂತೆ ತಾವು ಸಾರ್ವಜನಿಕರಿಗೆ ಅಥವಾ ಸಮುದಾಯಕ್ಕೆ ತಾವು ಹೇಗೆ ಸಲಹೆಗಳನ್ನು ನೀಡಲು ಬಯಸ್ತೀರಾ ಸರ್?
1: ನಾನು ಇಷ್ಟೇ, ಯಾವತ್ತು ನಾವು ಇಲಾಖೆ ಜೊತೆನಲ್ಲಿ ಇಲಾಖೆ ಜೊತೆಗೆ ಕೈ ಜೋಡಿಸಿದಾಗ ಮಾತ್ರ ಈ ಒಂದು ಸಮಸ್ಯೆಗೆ ನಾವು ಪರಿಣಾಮಕಾರಿಯಾಗಿ ಏನು ಒಂದು ಉತ್ತರ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ.
0: ಹೌದು,
1: ಯಾವುದೇ ಒಂದು ಅಂದರೆ ಈ ಪ್ರಾಣಿಗಳು ಅವ್ರ ಗಮನಕ್ಕೆ ಬಂದಾಗ ಇಲಾಖೆ ಗಮನಕ್ಕೆ ತಂದು ಅವರೇ ಅಂದರೆ ಸುಮ್ಮನೆ ಅನಿಮಲ್ನ, ಏಕೆಂದ್ರೆ ಏನಾಗುತ್ತೆ ಅನಿಮಲ್ ಬಿಹೇವಿಯರ್ನ ನಮಗೆ ಫಸ್ಟ್ ನಮಗೆ ಗೊತ್ತಿರಬೇಕು, ಅಂದ್ರೆ ಮಾತ್ರ ಆ ಒಂದು ಪ್ರಾಣಿನ ನಾವು ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಮಗೆ ಅನಿಮಲ್ ಬಿಹೇವಿಯರ್ ಗೊತ್ತಿಲ್ಲದಲೆ ನಾವೇ ಮುಂದೆ ಹೋಗ್ಬಿಟ್ಟು ಪ್ರಾಣಿಗಳನ್ನ ನಾವು ಏನು ತಾಬದಿಗೆ ತರ್ತೀವಿ ಅಂತಂದ್ರೆ ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ. ಅವಾಗ ಏನಾಗುತ್ತೆ, ಘರ್ಷಣೆ ಆಗುತ್ತೆ, ಮತ್ತೆ ಅದರಿಂದ ಬೇರೆ ಬೇರೆ ರೀತಿ ಪರಿಣಾಮಗಳು ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರಿಂದ ನಾನು ಒಂದೇ ಕೇಳ್ಕೊಳ್ಳೋದು, ಯಾವುದೇ ಕಾರಣಕ್ಕೂ ಇಲಾಖೆ ಪ್ರತಿಯೊಬ್ಬರ ಜೊತೆನಲ್ಲಿ ಇರುತ್ತೆ, ಯಾವುದೇ ಸಂದರ್ಭದಲ್ಲಿ ಅವರ ಗಮನಕ್ಕೆ ಈ ಪ್ರಾಣಿ ಅಥವಾ ಯಾವುದೇ ಪ್ರಾಣಿಗಳ ಇದು ಕಂಡು ಬಂದಾಗ ನಮ್ಮ ಇಲಾಖೆ ಗಮನಕ್ಕೆ ತರಲಿ. ಸೊ ನಮ್ಮ ಇಲಾಖೆಯ ಯಾವುದೇ ರೀತಿಯಲ್ಲಿ ತಡ ಮಾಡದಲೆ, ಸೊ ಇಮಿಡಿಯೇಟ್ ಆಗಿ ಅಂತ ಒಂದು ಸಮಸ್ಯೆನ ನೀಗಿಸ್ಲಿಕ್ಕೆ ಎಲ್ಲಾ ತರದ ಕ್ರಮಗಳನ್ನು ಜರುಗಿಸುತ್ತೆ.
0: ಸರ್, ಸಾಕಷ್ಟು ಮಾಹಿತಿಗಳು ಮತ್ತು ಸಲಹೆಗಳನ್ನು ಕೂಡ ತಾವು ತಿಳಿಸಿದ್ರಿ. ಸಾರ್ವಜನಿಕರು ಹೇಗೆ ಈ ಒಂದು ಮಾನವ

0: ಪ್ರಾಣಿ ಸಂಘರ್ಷವನ್ನು ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಏನೇನು ಮುಂಜಾಗ್ರತೆಯನ್ನು ಕೈಗೊಳ್ಳಬೇಕು ಮತ್ತು ಇಲಾಖೆ ಈಗೆಲ್ಲ ಯೋಜನೆಗಳನ್ನು ಮಾಡಿಕೊಂಡಿದ್ದೇನೆ ಅದ್ರ ಬಗ್ಗೆ ಕೂಡ ತಾವು ತಿಳಿಸ್ರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಜೊತೆಗೆ ಈ ಒಂದು ಅರಣ್ಯ ವ್ಯಾಪ್ತಿಯ ಒಂದು ಹಂಚಿನಲ್ಲಿರ್ತಕ್ಕಂಥ ಒಂದು ಜನರಿಗೆ ಈ ಮತ್ತು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸಲಹೆ ಅಥವಾ ಕೊನೆಯ ಸಂದೇಶ ಏನು ಸರ್ ನಮ್ಮ ಕೇಳುಗರಿಗೆ?
1: ಅದೇ ಸಂದೇಶ ಇಷ್ಟೇ, ಇಲಾಖೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ನಿಮ್ಮವರೇ, ಯಾವುದೇ ಕಾರಣಕ್ಕೂ ಅವ್ರನ್ನ, ಅವರು ನಿಮ್ಮ ಶತ್ರುಗಳಲ್ಲ, ನೀವು ಅವರ ಶತ್ರುಗಳಲ್ಲ. ಸೊ ನಾವು ನೀವು ಜೊತೆಯಲ್ಲಿ ಈ ಒಂದು ಸಂಘರ್ಷನ ತಹಬದಿಗೆ ತರಲಿಕ್ಕೆ ಎಲ್ಲ ಕೈ ಜೋಡಿಸ್ಬಿಟ್ಟು ಪ್ರಯತ್ನ ಪಟ್ಟು ಈ ಸಮಸ್ಯೆಗೆ ಒಂದು ಉತ್ತಮ ಪರಿಹಾರನ ಕಂಡುಕೊಳ್ಳೋಣ ಅಂತೇಳಿ ಹೇಳ್ತೀನಿ.
0: ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯ ಯೋಜನೆಗಳು ಮತ್ತು ಸಾರ್ವಜನಿಕರು ಕೈಗೊಳ್ಳಬೇಕಾದಂತಹ ಒಂದು ಮುಂಜಾಗ್ರತಾ ಕ್ರಮಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
1: ಧನ್ಯವಾದಗಳು.
0: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾದ ಶ್ರೀ ನಂದೀಶ್ ಎಲ್ರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
0: ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರು ಪ್ರಸಾರ ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವ ಕುರಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕರು ಹಾಗೂ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶ್ರೀ ನಂದೀಶ್ ಎಲ್ ಅವರ ಜೊತೆಗಿನ ಮರು ಪ್ರಸಾರ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಗದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 70 ರೂಪಾಯಿ, ಮೆಣಸಿನಕಾಯಿ 16 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 5 ರೂಪಾಯಿ, ಗುಂಡೋ ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 16 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 12 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 62 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 17 ರೂಪಾಯಿ. ಕೇಳುಗರ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಪ್ರೀತಿಯ ಚಿನ್ನತ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಜುಲೈ ತಿಂಗಳ 2ನೇ ತಾರೀಕಿನ ಗುರುವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ಗೃಹಜ್ಯೋತಿ ದುರುಪಯೋಗಕ್ಕೆ ಬ್ರೇಕ್ ಹಾಕಲು ಸರ್ಕಾರ ನಿರ್ಧಾರ. ಶಾಲಾ ಬಸ್ನಲ್ಲಿ ಪ್ರಯಾಣಿಸುವ ಮಕ್ಕಳ ಸುರಕ್ಷತೆ ಶಾಲೆಯ ಜವಾಬ್ದಾರಿ. ಕುಡಿಯುವ ನಿಧಿಗೆ ಪ್ರತಿ ಜಿಲ್ಲೆಗೆ 5 ಕೋಟಿ ಬಿಡುಗಡೆ. ಕೂಲಿ ದರ ಹೆಚ್ಚಳ. ಮೈಸೂರಿನಲ್ಲಿ ಇನ್ಲ್ಯಾಂಡ್ ಇನ್ಸ್ಟ್ರಾಕ್ಷನ್ ಕಾಂಪ್ಲೆಕ್ಸ್ಗೆ ಶಿಲಾವಿನ್ಯಾಸ. ಮೈಸೂರು ದಸರಾ ವೇಳೆ ಕಂಬಳ ಮರುಚಿಂತಿಸಿ. ಜುಲೈ 20

ಇದರಿಂದ ಸಂಸತ್ ಮುಂಗಾರು ಅಧಿವೇಶನ ಸಾಧ್ಯತೆ. ಭತ್ತ ಬೆಳೆಯಲೇಬೇಡಿ, ಬೆಳೆದರೆ ನಷ್ಟ, ಕಟ್ಟಿಟ್ಟ ಬುತ್ತಿ, ರೈತರಿಗೆ ಎಚ್ಚರಿಕೆ. ಡಿಜಿಟಲ್ ಇಂಡಿಯಾವು ದೇಶಕ್ಕೆ ಜಾಗತಿಕ ಮಟ್ಟದಲ್ಲಿ ಹೊಸ ಗುರುತನ್ನ ನೀಡಿದೆ. 19 ಕೆಜಿ ವಾಣಿಜ್ಯ ಸಿಲಿಂಡರ್ ದರದಲ್ಲಿ 177 ರು ಇಳಿಕೆ. ಪ್ರಮುಖಾಂಶಗಳ ವಿವರಣೆ. ಗೃಹಜ್ಯೋತಿ ದುರುಪಯೋಗಕ್ಕೆ ಬ್ರೇಕ್ ಹಾಕಲು ಸರ್ಕಾರ ನಿರ್ಧಾರ. ಬೆಂಗಳೂರು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಜ್ಯೋತಿ ಸೌಲಭ್ಯದ ದುರುಪಯೋಗಕ್ಕೆ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಇಂದಿನಿಂದ ಕ್ರಮಕ್ಕೆ ಮುಂದಾಗಿದೆ. ಈಗಾಗಲೇ ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ ಗ್ಯಾರಂಟಿಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಕಡಿವಾಣ ಹಾಕಿರುವ ಸರ್ಕಾರ ಇದೀಗ 200 ಯೂನಿಟ್ಗಳವರೆಗೆ ನೀಡುತ್ತಿದ್ದ ಉಚಿತ ವಿದ್ಯುತ್ಗೂ ಕೊಕ್ಕೆ ಹಾಕಿದೆ. ಕರ್ನಾಟಕದಲ್ಲಿ ಕೂಲಿ ದರ ಹೆಚ್ಚಳ. ಬೆಂಗಳೂರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಬುಧವಾರದಿಂದ ಜಾರಿಗೊಂಡಿದ್ದು ಕೂಲಿ ದರವನ್ನು ಕರ್ನಾಟಕದಲ್ಲಿ ಪರಿಷ್ಕರಣೆ ಮಾಡಲಾಗಿದೆ. ಕಳೆದ ವರ್ಷ ಉದ್ಯೋಗ ಖಾತರಿ ಯೋಜನೆಯಡಿ ಪ್ರತಿಯೊಬ್ಬರಿಗೆ ದಿನಕ್ಕೆ ಕನಿಷ್ಠ 350 ಕೂಲಿ, 370 ಕೂಲಿ ನಿಗದಿಪಡಿಸಲಾಗಿತ್ತು. ಈಗ ಅದನ್ನು 382ಕ್ಕೆ ಏರಿಕೆ ಮಾಡಲಾಗಿದೆ. ಶಾಲಾ ಬಸ್ನಲ್ಲಿ ಪ್ರಯಾಣಿಸುವ ಮಕ್ಕಳ ಸುರಕ್ಷತೆ ಶಾಲೆಯ ಜವಾಬ್ದಾರಿ. ಬೆಂಗಳೂರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ದಿವ್ಯಜ್ಯೋತಿ ಶಾಲೆ ಆಡಳಿತ ಮಂಡಳಿಯ ವಿರುದ್ಧ ದಾಖಲಾದ ಕ್ರಿಮಿನಲ್ ಪ್ರಕರಣದ ತನಿಖೆಗೆ ಕರ್ನಾಟಕ ಹೈಕೋರ್ಟ್ ಅನುಮತಿ ನೀಡಿದೆ. 4ನೇ ತರಗತಿಯ ವಿದ್ಯಾರ್ಥಿಯೊಬ್ಬ ಶಾಲಾ ಬಸ್ನಲ್ಲಿ ಮನೆಗೆ ಹಿಂತಿರುಗುವ ವೇಳೆ ಕೆಲವು ಮಕ್ಕಳು ಹಾರಿಸಿದ ಗಿಲ್ಟರ್ ಕಣ್ಣಿಗೆ ಬಿದ್ದ ಪರಿಣಾಮ ಒಂದು ಕಣ್ಣಿನ ದೃಷ್ಟಿ ಕಳೆದುಕೊಂಡಿದೆ. ದೇಹದ ಒಟ್ಟು ಸಾಮರ್ಥ್ಯದ 40% ಅಂಗವೈಕಲ್ಯ ಬಾಲಕನಿಗೆ ಉಂಟಾಗಿದೆ ಎಂದು ಆರೋಪಿಸಲಾಗಿದೆ. ಕುಡಿಯುವ ನೀರಿಗೆ ಪ್ರತಿ ಜಿಲ್ಲೆಗೆ 5 ಕೋಟಿ ಬಿಡುಗಡೆ. ಬೆಂಗಳೂರು ಮುಂಗಾರು ಮಳೆ ವಾಡಿಕೆಗಿಂತ ಕಡಿಮೆಯಾಗಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಪ್ರತಿ ಜಿಲ್ಲೆಗೆ 5 ಕೋಟಿ ರು ಮೀಸಲು ಇಡಬೇಕೆಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು, ರಾಜ್ಯದ ಕೆಲವೆಡೆ ಬರದ ಛಾಯೆ ಕಾಣಿಸುತ್ತಿದೆ. ಮಳೆ ಕೊರತೆಯಿಂದ ಕುಡಿಯುವ ನೀರು ಪೂರೈಕೆ ಹಾಗೂ ಕೃಷಿ ಚಟುವಟಿಕೆಗಳ ಮೇಲೆ ಉಂಟಾಗಿರುವ ಪರಿಣಾಮಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು. ಜೂನ್ನಲ್ಲಿ ವಾಡಿಕೆ ಮಳೆ ಬಿದ್ದಿಲ್ಲ, ಅಂತರ್ಜಲ ಮಟ್ಟ ಕುಸಿದಿದೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಮಳೆ ಬಾರದಿದ್ದರೆ ಕನಿಷ್ಠ ಸಂಕಷ್ಟ ಎದುರಾಗಲಿದೆ. ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಕುಡಿಯುವ ನೀರಿನ ಸಮರ್ಪಕ ಪೂರೈಕೆಗೆ ಕ್ರಮ ಕೈಗೊಳ್ಳಲಾಗುವುದು. ಈ ಸಲ ವಿಐಪಿಗಳಿಗೆ 4 ಗಂಟೆ ಮಾತ್ರ ದೇವಿ ದರ್ಶನ ಭಾಗ್ಯ. ಮೈಸೂರು ಆಷಾಢ ಮಾಸದ ಶುಕ್ರವಾರದಂದು ಚಾಮುಂಡಿ ಬೆಟ್ಟದಲ್ಲಿ ನಡೆಯುವ ವಿಶೇಷ ಪೂಜಾ ಮಹೋತ್ಸವದಲ್ಲಿ ವಿಐಪಿಗಳಿಗೆ ಸೀಮಿತ ಅವಧಿ ನಿಗದಿ ಮಾಡಿ ಸಾಮಾನ್ಯ ಭಕ್ತರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಹೆಚ್.ಸಿ. ಮಹದೇವಪ್ಪಾರ್ ಅವರು ಹೇಳಿದ್ದಾರೆ. ಮೋಟಾರು ಅಪಘಾತ ಸಂತ್ರಸ್ತರ ಆದಾಯ ಲೆಕ್ಕಾಚಾರ ಸಂಬಂಧ ಹೊಸ ಮಾರ್ಗಸೂಚಿ. ನವದೆಹಲಿ ಅಪಘಾತ ಪರಿಹಾರ ಪ್ರಕರಣಗಳಲ್ಲಿ ಮೃತರು ಮತ್ತು ಗಾಯಾಳುಗಳಿಗೆ ನೀಡುವ ಪರಿಹಾರ ಲೆಕ್ಕಾಚಾರದಲ್ಲಿ ಏಕರೂಪತೆ ನೀಡುವ ಪರಿಹಾರ ಲೆಕ್ಕಾಚಾರದಲ್ಲಿ ಏಕರೂಪತೆ ತರಲು ಸುಪ್ರೀಂಕೋರ್ಟ್ ಹೊಸ ಮಾರ್ಗಸೂಚಿಯನ್ನು ಬುಧವಾರ ಹೊರಡಿಸಿದೆ. ಮೈಸೂರಲ್ಲಿ ಇನ್ಲ್ಯಾಂಡ್ ಇನ್ಸ್ಟ್ರಾಕ್ಷನ್ಗೆ ಕಾಂಪ್ಲೆಕ್ಸ್ ವಿನ್ಯಾಸ. ಮೈಸೂರು ಮಂಗಳೂರು ಮೂಲದ ಇನ್ಲ್ಯಾಂಡ್ ಇನ್ಸ್ಟ್ರಾಕ್ಷನ್ ಪ್ರೈವೇಟ್ ಲಿಮಿಟೆಡ್ ಸಾಂಸ್ಕೃತಿಕ ನಗರಿ ಮೈಸೂರು ಹಿನೇಕಲ್ ಮೈಸೂರು ರಸ್ತೆಯಲ್ಲಿ ನೂತನ ವಾಣಿಜ್ಯ ಯೋಜನೆಗೆ ಶಿಲಾವಿನ್ಯಾಸ ನೆರವೇರಿದೆ. ಮೈಸೂರು ದಸರಾ ವೇಳೆ ಕಂಬಳ ಮರುಚಿಂತಿಸಿ. ಮೈಸೂರು ನಾಡಹಬ್ಬ ದಸರಾ ಮಹೋತ್ಸವದ ಅಂಗವಾಗಿ 18 ಮತ್ತು 19 ನಡೆಸಲು ಉದ್ದೇಶಿಸಿರುವ ಮೈಸೂರು ಕಂಬಳ ಆಯೋಜನೆ ಕುರಿತು ಸರ್ಕಾರ ಮರುಚಿಂತನೆ ಮಾಡುವಂತೆ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಸಲಹೆ ನೀಡಿದ್ದಾರೆ. ಭತ್ತ ಬೆಳೆಯಲೇಬೇಡಿ, ಬೆಳೆದರೆ ನಷ್ಟ, ಕಟ್ಟಿಟ್ಟ ಬುತ್ತಿ, ರೈತರಿಗೆ. ಮೈಸೂರು ಎಲ್ ನೀನೋ ಪರಿಣಾಮ, ಈ ಬಾರಿ ಬರಗಾಲದ ಛಾಯೆ ಆವರಿಸಿದೆ. ಅನಿರೀಕ್ಷಿತ ಮಟ್ಟದಲ್ಲಿ ಮಳೆಯಾಗದ ಕಾರಣ ನೀರಲ್ಲದೆ ಅಣೆಕಟ್ಟುಗಳು ಬತ್ತಿದೆ, ಭೂಮಿ ಬಿರುಕು ಬಿಟ್ಟಿದೆ. ಮುಂಗಾರು ಮಳೆ ಕೈಕೊಡುವ ಹಿನ್ನೆಲೆಯಲ್ಲಿ ಈ ವರ್ಷ ಭತ್ತ ಬೆಳೆಯದಂತೆ ಕೃಷಿ ಇಲಾಖೆ ರೈತರಿಗೆ ಗಂಭೀರ ಸಲಹೆ ನೀಡಿದೆ. ಮೈಸೂರು ಜಿಲ್ಲೆಯಲ್ಲಿ ವಾಡಿಕೆ ಮಳೆ, ಈಗ ಬಿದ್ದಿರುವ ಮಳೆ, ಬಿತ್ತನೆಯ ಗುರಿ, ಈಗ ಬಿತ್ತನೆ ಮಾಡಿರುವ ಪ್ರದೇಶ ಸೇರಿದಂತೆ ಹಲವು ಮಾಹಿತಿಯನ್ನು ಕೃಷಿ ಇಲಾಖೆ ಅಂಕಿಅಂಶಗಳ ಸಹಿತ ನೀಡಿದ್ದು, ಇದನ್ನು ತಿಳಿಯುವ ಮೊದಲು ಬರಗಾಲದ ಇತಿಹಾಸ ಹಾಗೂ ಇಂದಿನ ಮಳೆ ಪರಿಸ್ಥಿತಿ ಅವಲೋಕಿಸುವುದು ಅತ್ಯಗತ್ಯವಾಗಿದೆ. ಡಿಜಿಟಲ್ ಇಂಡಿಯಾವು ದೇಶಕ್ಕೆ ಜಾಗತಿಕ ಮಟ್ಟದಲ್ಲಿ ಹೊಸ ಗುರುತನ್ನು ನೀಡಿದೆ. ನವದೆಹಲಿ ಕೇಂದ್ರ ಸರ್ಕಾರದ ಡಿಜಿಟಲ್ ಇಂಡಿಯಾ ಉಪಕ್ರಮವನ್ನು ಕೊಂಡಾಡಿದ ಪ್ರಧಾನಿ ನರೇಂದ್ರ ಮೋದಿರವರು ಆಡಳಿತ, ನಾಗರಿಕ ಸಬಲೀಕರಣ ಮತ್ತು ಜೀವನದ ಎಲ್ಲ ಅಂಶಗಳ ಮೇಲೆ ಪ್ರಭಾವ ಬೀರುವ ಮೂಲಕ ಎಲ್ಲ ವಲಯದ ಅಭಿವೃದ್ಧಿಗೆ ಹೊಸ ವ್ಯಾಖ್ಯಾನ ನೀಡಿದೆ ಎಂದರು. 11 ವರ್ಷಗಳ ಡಿಜಿಟಲ್ ಇಂಡಿಯಾವು ಜಾಗತಿಕವಾಗಿ ಭಾರತಕ್ಕೆ ಹೊಸ ಗುರುತನ್ನು ತಂದುಕೊಟ್ಟಿದೆ ಎಂದಿದ್ದಾರೆ.

0: ಚಿರತೆ ದಾಳಿಗೆ ಸಾಕು ನಾಯಿ ಬಲಿ. ಭಾರತಿ ನಗರ ಚಿರತೆ ದಾಳಿಗೆ ಸಾಕು ನಾಯಿ ಬಲಿಯಾಗಿರುವ ಘಟನೆ ಇಲ್ಲಿಗೆ ಸಮೀಪಿಸಿದ ದೇವರಳ್ಳಿ ಗ್ರಾಮದಲ್ಲಿ ನಡೆಯತೊಡಗಿದೆ. 19 kg ವಾಣಿಜ್ಯ ಸಿಲಿಂಡರ್ ದರದಲ್ಲಿ 177 ರು ಇಳಿಕೆ. ಮೈಸೂರು 3 ತೈಲ ಕಂಪನಿಗಳಿಂದ ವಾಣಿಜ್ಯ ಬೆಲೆ ಸಿಲಿಂಡರ್ ಬೆಲೆ ಇಳಿಸಿದ್ದು 19 kg ವಾಣಿಜ್ಯ ಸಿಲಿಂಡರ್ ಬೆಲೆಯಲ್ಲಿ 177 ರು ಇಳಿಕೆಯಾಗಿದೆ. ಬುಧವಾರದಿಂದ ಪರಿಷ್ಕೃತ ದರ ಜಾರಿಗೆ ಬಂದಿದೆ. ಇವತ್ತಿನ ಶುಭಾಷಿತ: ಬೇರೆಯವರ ಮನಸ್ಸನ್ನು ನೋಯಿಸುವುದು ಸುಲಭ, ಆದರೆ ಅದೇ ಮನಸ್ಸನ್ನು ಖುಷಿ ಪಡಿಸುವುದು ತುಂಬ ಕಷ್ಟ. ಧನ್ಯವಾದಗಳು.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಗಾನ ಗಂಧರ್ವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

0: ಇದುವರೆಗೂ ಗಾನ ಗಂಧರ್ವ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 70 ರೂಪಾಯಿ, ಮೆಣಸಿನಕಾಯಿ 16 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 5 ರೂಪಾಯಿ, ಏಳವನ 5 ರೂಪಾಯಿ, ಗುಂಡೋ ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 16 ರೂಪಾಯಿ, ಆಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 12 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 62 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 17 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸೇರಿಕೊಳ್ಳುವ ಸಮಯ. ಬೆಳಗ್ಗೆ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಸಿದ್ದರಾಜು, ಶಶಿಕುಮಾರ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ್ ಆರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗಾಗಿ ಈ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 2/7/2026 ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ.
1: ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ.
0: ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ತುಷಾರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು. ಮಧ್ಯಾಹ್ನ 2 ರಿಂದ ಸಂಜೆ 5 ರವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್

ರವರು ಮಕ್ಕಳ ತಜ್ಞರು, ಡಾಕ್ಟರ್ ಯೋಗನಾಥ್ ರವರು ದಂತ ಬೇರುನಾಳ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚೇಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663138. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663138. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ, ಬನ್ನಿ ಆಲಿಸಿ ಬರೋಣ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.

0: ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸಮುದ್ರ ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರ್ಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.

0: ಭಗವ ಶ್ರೀ ಕೃಷ್ಣನಿಗೆ ತಾಯಿ ದೇವಕಿ ಕುಡಿಸಿದ ಹಾಲು, ಭಗವ ಶ್ರೀ ಕೃಷ್ಣನಿಗೆ ತಾಯಿ ದೇವಕಿ ಕುಡಿಸಿದ ಹಾಲು, ಇದೇ ಒಳ್ಳೆ ಹಾಲು ತಾಯಿ ಎದೆಯ ಹಾಲು, ಪರಮಾತ್ಮನ ಸೃಷ್ಟಿ ಹಾಲು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.

0: ಇದುವರೆಗೂ ಹಾಡುವಾಸೆ ಕಾರ್ಯಕ್ರಮದಲ್ಲಿ ಸರ್ಗೂರಿನ ಶ್ರೀಮತಿ ಶೋಭಾ ಅವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾಂಧವಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 70 ರೂಪಾಯಿ, ಮೆಣಸಿನಕಾಯಿ 16 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 5 ರೂಪಾಯಿ, ಏಳವನ 5 ರೂಪಾಯಿ, ಗುಂಡೋ ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 16 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 12 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 62 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 17 ರೂಪಾಯಿ. ಕೇಳುಗರ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 2/7/2026 ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೇಗಿದೆ? ಡಾಕ್ಟರ್ ಕುಮಾರ್ ಜಿಎಸ್ ರವರು ಮಕ್ಕಳ ತಜ್ಞರು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ತುಷಾರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು. ಮಧ್ಯಾಹ್ನ 2ರಿಂದ ಸಂಜೆ 5ರವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ಯೋಗನಾಥ್ ರವರು ದಂತ ಬೇರುನಾಳ ಚಿಕಿತ್ಸಾ ತಜ್ಞರು. ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು. ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್. ಡಾಕ್ಟರ್ ದೀಪಶ್ರೀರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚೇಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 62 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯನ್ನು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
4: ಸುಮ್ಮನೊಬ್ಬಂಟಿಯಂತಿಹುದು
5: ಸುಮ್ಮನೊಬ್ಬಂಟಿಯಂತಿಹುದು
4: ಬೇಸರವಹುದು
5: ಬೇಸರವಹುದು
4: ಹೊಮ್ಮುವೆನು ಕೋಟಿ
5: ಹೊಮ್ಮುವೆನು ಕೋಟಿ
4: ರೂಪದಲ್ಲಿ ನಾನೆಂದು
5: ರೂಪದಲ್ಲಿ ನಾನೆಂದು
4: ಬೊಮ್ಮ ನೆಳಸಿದನಂತೆ
5: ಬೊಮ್ಮ ನೆಳಸಿದನಂತೆ
4: ಆ ಎಳಸಿಕೆಯೇ ಮಾಯೆ
5: ಆ ಎಳಸಿಕೆಯೇ ಮಾಯೆ
4: ನಮ್ಮಿರವು ಮಾಯೆಯಲ್ಲಿ ಮಂಕುತಿಮ್ಮ
5: ನಮ್ಮಿರವು ಮಾಯೆಯಲ್ಲಿ ಮಂಕುತಿಮ್ಮ.
3: ಹಿಂದಿನ ಮುಕ್ತಕದ ನೆನಪು ಮಾಡ್ಕೊಳ್ಳೋದಾದ್ರೆ ಪ್ರಪಂಚದಲ್ಲಿ ಅದೆಷ್ಟೋ ವಿಷಯಗಳು ನಮ್ಮ ಕಣ್ಣಿಗೆ ಬೀಳ್ತಾ ಇರ್ತವೆ, ಕೋಟ್ಯಾಂತರ ಅಂಶಗಳು ಸದಾಕಾಲ ನಮಗೆ ಕಾಣಿಸ್ತಾ ಇರುತ್ತೆ, ಕೇಳಿಸ್ತಾ ಇರುತ್ತೆ. ಅವೆಲ್ಲಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ನಂಟು ಇರೋಂಥ ಒಂದು ಗಂಟು ಈ ಬ್ರಹ್ಮಾಂಡ ಅಂತ ಹೇಳಿದರು. ಅಷ್ಟೆಲ್ಲ ವಸ್ತುಗಳ ಮಧ್ಯೆ ನಂಟು ಯಾಕಿದೆ, ಯಾಕಿರಬೇಕು ಅನ್ನುವಂಥ ಪ್ರಶ್ನೆ ಬರುತ್ತೆ. ಮತ್ತೆ ಅಷ್ಟೆಲ್ಲ ವೈವಿಧ್ಯಮಯವಾದಂಥ ಜಗತ್ತು ಬಂದದ್ದಾದರೂ ಹೇಗೆ ಅನ್ನೋದು ಕೂಡ ಒಂದು ಪ್ರಶ್ನೆ ಬರುತ್ತೆ. ಮುಂದಿನ 2-3 ಮುಕ್ತಕಗಳಲ್ಲಿ ಈ ಸೃಷ್ಟಿಯ ಬಗ್ಗೆ ಇರುವಂಥ ಕೆಲವು ಚಿಂತನೆಗಳನ್ನು DVJ ನಮ್ಮ ಮುಂದೆ ಇಡ್ತಾರೆ. ನಮ್ಮಲ್ಲಿ ಈ ಥರದ ಗಹನವಾದಂಥ ವಿಚಾರಗಳನ್ನೆಲ್ಲ ವಿವರಿಸೋದಕ್ಕೆ ನಮ್ಮ ವಾಂಗ್ಮಯದಲ್ಲಿ, ನಮ್ಮ ಲಿಟರೇಚರ್, ನಾವೇನು ಹೇಳ್ತೀವಿ ಪಾರಂಪರಿಕವಾಗಿ ನಮಗೆ ಬಂದಿರುವಂಥ ಲಿಟರೇಚರ್, ಅದರಲ್ಲಿ ಸಾಹಿತ್ಯದಲ್ಲಿ ಅನೇಕ ಪ್ರಕಾರಗಳಿವೆ. ಅದರಲ್ಲಿ ವಿಚಾರ ಮಂಡನೆಯಲ್ಲಿ ಮತ್ತೆ ಅಧ್ಯಾತ್ಮದ ಒಂದು ದೃಷ್ಟಿಯಿಂದ ಅತ್ಯಂತ ಉತ್ತುಂಗವಾದಂಥ ಒಂದು ಭಾಗ ಅಂತ ಹೇಳಿದ್ರೆ ಉಪನಿಷತ್ತುಗಳು. ಪುರಾಣಗಳಲ್ಲಿ ನಮ್ಗೆ ಅನೇಕ ಕಥೆಗಳು ಬರ್ತವೆ, ಇತಿಹಾಸದಲ್ಲಿ ರಾಮಾಯಣ ಮಹಾಭಾರತಗಳಿವೆ. ಸೊ ಆದರೆ ವೈಚಾರಿಕತೆಯಲ್ಲಿ ಅತ್ಯಂತ ಹಿರಿದಾದದ್ದು ಅಂದರೆ ಉಪನಿಷತ್ತು ಅಂತ. ಸೊ ಆ ಉಪನಿಷತ್ತಿನಲ್ಲಿ ಕೊಟ್ಟಿರೋಂಥ ಅಂಶಗಳನ್ನು ಈ 4 ಸಾಲುಗಳಲ್ಲಿ DVJ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಬ್ರಹ್ಮ ಅಥವಾ ಸೃಷ್ಟಿಕರ್ತ ಬೊಮ್ಮ ಅಂತ ಏನು ನಾವು ಅವಾಗಿಂದ ಮೊದಲನೇ ಮುಕ್ತಕದಿಂದ ಕೇಳ್ತಾ ಇದ್ದೀವಿ, ಅವನು ಮೊದಲು ಒಬ್ಬನೇ ಇದ್ನಂತೆ. ನಾವು ಕೂಡ ಅಷ್ಟೇ ಅಲ್ವಾ, ಒಬ್ಬರೇ ಇದ್ದಾಗ ನಮಗೆ ಬೋರ್ ಅನಿಸುತ್ತೆ, ಒಂದು ಕಂಪನಿ ಇರಬೇಕಪ್ಪ ಅಂತ ಅನ್ಸುತ್ತೆ. ಯಾರ ಜೊತೆನಾದ್ರೂ ಇದ್ರೆ ಏನೋ ಒಂದು ಚಟುವಟಿಕೆನಲ್ಲಿ ನಾವು ತೊಡಗಿಸ್ಕೋಬಹುದು, ಸಂತೋಷ ಆಗುತ್ತೆ. ಇಲ್ಲದೆ ಹೋದ್ರೆ ಬೇಜಾರು. ಬೊಮ್ಮನಿಗೂ ಹಾಗೆ ಆಯ್ತಂತೆ. ಬ್ರಹ್ಮನಿಗೆ ಒಬ್ಬನೇ ಇದ್ನಂತೆ ಮೊದಲು, ಒಬ್ಬನೇ ಇದೀನಲ್ಲ ಬೇಜಾರಾಗ್ತಾ ಇದೆ ಅಂತ ಅನ್ನಿಸಿ ಅವನು ಸೃಷ್ಟಿಯನ್ನ ಶುರು ಮಾಡಿದ ಅಂತ ಇಲ್ಲಿ ಹೇಳ್ತಾ ಇರೋದಕ್ಕೆ ಮೂಲ ಉಪನಿಷತ್ತುಗಳಲ್ಲೂ ಕೂಡ ಇದೇ ರೀತಿಯ ಒಂದು ವಾಕ್ಯಗಳನ್ನು ನಾವು ನೋಡ್ತೀವಿ. ಅದು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವಂಥ ಭಾಗ, ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಬರುವಂಥ ಭಾಗಗಳನ್ನು ನಾವು ನೋಡಿದಾಗ, ಬೃಹದಾರಣ್ಯಕದಲ್ಲೂ ಇದರ ಬಗ್ಗೆ ಬರುತ್ತೆ. ಸೊ ಅಲ್ಲಿ ಒಂದು ಭಾಗ

ಬರುತ್ತೆ. ಸದೇವ ಸೌಮ್ಯ ಇದಮಗ್ರ ಆಸೀತ್. ಸತ್ ಸತ್ ಅನ್ನೋಂತ ಭಾಗ, ಇರುವಿಕೆ ಅನ್ನೋದು ಮಾತ್ರವೇ ಮೊದಲಿತ್ತು, ಬೇರೆ ಏನು ಇರಲಿಲ್ಲ, ಬರೀ ಇರುವಿಕೆ, ಅಸ್ತಿತ್ವ ಒಂದೇ ಇತ್ತು, ಯಾವ ರೂಪದಲ್ಲೂ ಇರಲಿಲ್ಲ, ಅಸ್ತಿತ್ವವೇ ಅದಕ್ಕೆ ರೂಪ. ಆ ರೂಪ ನಮ್ಮ ಉಪನಿಷತ್ತುಗಳು ಹೇಳುವಂತ ಪರಬ್ರಹ್ಮ ಸ್ವರೂಪ. ಸೊ ಸತ್ ಏವ ಇದಂ ಅಗ್ರ, ಇದಕ್ಕೆ ಮುಂಚೆ ಇದ್ದದ್ದು ಬರೀ ಸತ್ ಒಂದೇ ಅಂತ. ಅದು ಬೇಜಾರಾದಾಗ ಅದಕ್ಕೇನು ಅನಿಸ್ತಂತೆ ಅಂತ ಇನ್ನೊಂದು ಉಪನಿಷತ್ತಲ್ಲಿ ಹೇಳುತ್ತೆ. ಸೊ ಅಕಾಮಯತ ಸಹ ಅಕಾಮಯತ, ಆ ಅಸ್ತಿತ್ವಕ್ಕೆ ಒಂದು ಆಸೆ ಉಂಟಾಯ್ತಂತೆ. ಅದು ಏನಪ್ಪ ಆಸೆ? ಬಹುಸ್ಯಾಂ, ನಾನು ಒಬ್ಬನೇ ಇದ್ದೀನಿ, ಅನೇಕವಾಗ್ತೀನಿ ಅಂತ. ಬಹುಸ್ಯಾಂ ಪ್ರಜಾಯೇತಿ, ನಾನು ಅನೇಕ ರೂಪಗಳಲ್ಲಿ ನನ್ನನ್ನು ನಾನು ತೋರಿಸ್ಕೊಳ್ತೀನಿ. ಆಗ ಅದೇನು ಮಾಡ್ತು? ತದಾ ಆತ್ಮಾನಂ ಸ್ವಯಂ ಅಕುರುತ, ತನ್ನನ್ನು ತನ್ನಂತೆಯೇ ಮತ್ತೆ ಸೃಷ್ಟಿ ಮಾಡ್ಕೊಳ್ತಂತೆ. ಸೊ ಹಾಗೆ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಾ ಇರುವಂಥದ್ದು ಕೂಡ, ಕೋಟಿ ರೂಪದಲ್ಲಿ ನಾನು ಹೊಮ್ಮುವೆನು. ಸೊ ನನ್ನ ರೂಪವೇ ಕೋಟಿ ರೂಪಗಳಲ್ಲಿ ಹೊರಹೊಮ್ಮಲಿ. ಸೊ ಇದು ಬೊಮ್ಮನ ಎಳೆಸಿಕೆ, ಒಂದು ಆಸೆ, ಮನಸ್ಸಿನಲ್ಲಿ ಮೂಡಿದಂತ ಒಂದು ಭಾವನೆ. ಆ ಭಾವನೆ ಆಕ್ಚುಯಲ್ ಸೃಷ್ಟಿಗೆ ಕನ್ವರ್ಟ್ ಆಯಿತು. ಸೊ ನಮ್ಮಲ್ಲಿ ಯಾವಾಗಲೂ ಹಾಗೆ ಅಲ್ವಾ, ಇಚ್ಛಾಶಕ್ತಿ, ಒಂದು ಬಲವಾದಂಥ ಇಚ್ಛಾಶಕ್ತಿ ಇದ್ದಾಗ ಕ್ರಿಯಾಶಕ್ತಿಗೆ ಚಾಲನೆ ಸಿಕ್ಕತ್ತೆ. ನಮ್ಗೆ ಏನು ಅನ್ನಿಸ್ಲೇ ಇಲ್ಲಪ್ಪ, ನಮ್ಗೇನು ಬೇಕೇ ಬೇಕು ಅಂತ ಅನ್ನಿಸ್ಲೇ ಇಲ್ಲ ಅಂದಾಗ ಅದನ್ನ ನಾವು ಪಡ್ಕೊಳ್ಳೋದೇ ಇಲ್ಲ. ಸೊ ಆ ಇಚ್ಛಾಶಕ್ತಿ, ಆ ಒಂದು ಭಾವನೆ ಮನಸ್ಸಿನಲ್ಲಿ ಮೊದಲು ಬಂದಾಗ ಆ ಭಾವನೆಯ ಒಂದು ಫಲವಾಗಿ ಈ ಜಗತ್ತು ಸೃಷ್ಟಿಯಾಯಿತು. ಆಗ ಅದು ಸುಕೃತಂ ಉಚ್ಚ್ಯತೆ ಅಂತ ಹೇಳುತ್ತೆ ಉಪನಿಷತ್ತು. ಆ ಭಾವನೆ ಆ ಪರಮಾತ್ಮನಲ್ಲಿ ಬಂದಾಗ ಆದಂತಹ ಒಂದು ಪ್ರತಿಕ್ರಿಯೆ, ಒಂದು ಪ್ರತಿಫಲ ಏನು ಅಂದ್ರೆ, ಈ ಎಲ್ಲ ಸೃಷ್ಟಿ ಅದು ಸುಕೃತಂ, ಒಳ್ಳೆಯದಾಗಿ ಬಂದದ್ದು, ಒಳ್ಳೆಯದಾಗಿ ಹೊರಹೊಮ್ಮಿರುವಂತ ಈ ಕೋಟಿ ರೂಪಗಳು. ಸೊ ಹಾಗೆ ಈ ಎಲ್ಲ ರೂಪಗಳಲ್ಲೂ ಕೂಡ ಏಕತೆಯನ್ನ ಎತ್ತಿ ಸಾರು ಅಂತ ನಮ್ಮ ಉಪನಿಷತ್ತಿನ ವಾಣಿಯಲ್ಲಿ ನಿಜಕ್ಕೂ ನಾವು ಸ್ತುತ್ಯಾರ್ಹ. ಎಲ್ಲರೂ ಈಕ್ವಲ್, ಆಲ್ ಆರ್ ಈಕ್ವಲ್ ಅಂತ ಹೇಳ್ತೀವಲ್ಲ, ಆದ್ರೆ ಆಲ್ ಆರ್ ಈಕ್ವಲ್ ಅಲ್ಲ ಅನ್ನೋದು ನಮಗೆ ಕಾಣಿಸುತ್ತೆ. ಈಗ ಯಾರೋ ಒಂದು ಕ್ಲಾಸ್ನಲ್ಲಿ ಯಾರೋ ಒಬ್ಬ ಫಸ್ಟ್ ರ್ಯಾಂಕು ಇನ್ನೊಬ್ಬ ಫೇಲು, ಈಕ್ವಲ್ ಎಲ್ಲಿಂದ ಬಂತು? ಒಂದು ಹಳ್ಳಿಯಲ್ಲಿ ಯಾರೋ ಒಬ್ಬ ಸಾಹುಕಾರ ಇನ್ನೊಬ್ಬನಿಗೆ ಊಟಕ್ಕೆ ಗತಿ ಇಲ್ಲ, ಈಕ್ವಲ್ ಎಲ್ಲಿಂದ ಬಂತು? ಯಾರೋ ಅಧಿಕಾರಿ, ಅವನು ಅಧಿಕಾರಿ ಇನ್ನೊಬ್ಬ ಅವನ ಕೈ ಕೆಳಗೆ ಕೆಲಸ ಮಾಡೋ ಕೆಲಸಗಾರ, ಅದು ಹೆಂಗೆ ಈಕ್ವಾಲಿಟಿ ಎಲ್ಲಿ ಬಂತು? ಸೊ ಹೀಗೆ ಭಿನ್ನತೆಯನ್ನೇ ಕಾಣ್ತಾ ಇದೀವಲ್ಲ ನಾವು ಜಗತ್ತಿನಲ್ಲಿ, ಏಕತೆ ಎಲ್ಲಿಂದ ಬಂತು ಅಂತಂದ್ರೆ ನಾವು ಮೂಲವನ್ನು ಹುಡುಕ್ಬೇಕು. ಹೊರಗೆ ಕಾಣಿಸುವಂತ ರೂಪಗಳು ಅನೇಕವಿದ್ರೂ ಕೂಡ ಆ ಎಲ್ಲದರಲ್ಲೂ ನಂಟು ಸಂಬಂಧ ಇರುತ್ತೆ ಅನ್ನೋದನ್ನ ಇದುವರೆಗೂ ನಾವೇನು ಅರ್ಥ ಮಾಡ್ಕೊಂಡ್ವೋ ಆ ಸಂಬಂಧದ ಮೂಲ ಕಾರಣ ನಮ್ಗೆ ಇಲ್ಲಿ ಸ್ಪಷ್ಟವಾಗಬೇಕು. ಏನಪ್ಪ ಅಂತಂದ್ರೆ ಎಲ್ಲಕ್ಕೂ ಮೂಲ ಅದು ಒಂದು, ಏಕಂ, ಅದು ಒಂದು ಯಾವುದಿತ್ತೋ ಆ ಒಂದೇ ಎಲ್ಲ ರೂಪಗಳಲ್ಲೂ ಹೊರಹೊಮ್ಮಿರುವಂಥದ್ದು. ಹಾಗಾಗಿ ನಮ್ಮಲ್ಲೆಲ್ಲ ಇರುವಂಥ ಚೈತನ್ಯದ ಮೂಲ ಒಂದೇ, ಹಾಗಾಗಿ ನಾವೆಲ್ಲ ಒಂದೇ. ತೋರಿಕೆಗೆ ಬರುವಂಥ ವ್ಯತ್ಯಾಸಗಳಲ್ಲಿ ನಾವು ಮುಳುಗು ಹೋಗಬಾರ್ದು, ಅದನ್ನು ಗುರುತಿಸ್ಬೇಕು, ಗೌರವಿಸಬೇಕು. ಆದರೆ ಅಷ್ಟೇ ಮುಖ್ಯವಾಗಿ ಈ ಏಕತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನನ್ನಲ್ಲಿರೋಂಥ ಸತ್, ಆ ಚೈತನ್ಯ, ಸತ್ ಚಿತ್, ಆ ಚೈತನ್ಯ ಮತ್ತು ಆ ಅಸ್ತಿತ್ವ ನಿನ್ನಲ್ಲೂ ಅದೇ ಇದೆ ಅನ್ನೋದನ್ನು ನಾವು ನೆನಪು ಮಾಡಿಕೊಂಡಾಗ ಬಹುಶಃ ತಾರತಮ್ಯದ ಭಾವ ಕಡಿಮೆ ಆಗತ್ತಂತ. ಆದರೆ ಅದಷ್ಟು ಸುಲಭವಾಗಿ ಅರ್ಥವಾಗಲ್ಲ. ನಮ್ಗೆ ಯಾವುದಾದ್ರೂ ಅರ್ಥವಾಗಲಿಲ್ಲ ಅಂತಂದಾಗ ನಾವೇನು ಮಾಡ್ತೀವಿ? ಓ ಏನೋ ಮಾಯಾ ಮಂತ್ರ ಮಾಡಿಬಿಟ್ರಪ್ಪ ಅಂತೀವಿ. ಏನೋ ಮಾಯಾ ಮ್ಯಾಜಿಕ್ ಅಂದ್ರೇನು? ಎಲ್ರಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲದೆ ಇರೋಂಥ ಒಂದು ಕ್ರಿಯೆಯನ್ನು ಒಬ್ಬ ಮ್ಯಾಜಿಕ್ ಮಾಡೋಂಥ ಅವ್ನು ಮಾಡ್ತಾನೆ ಅಲ್ವಾ? ಅಲ್ಲಿ ಯಾರೋ ಕಣ್ಣಿಗೆ ಕಾಣ್ತಾ ಇರೋವಂಥವ್ರನ್ನ ಇಲ್ದಂಗೆ ಮಾಡಿಸ್ಬಿಡೋದು, ಅಥವಾ ಏನೋ ಕೈ ಹಿಂಗೆ ಅಂದ್ಬಿಟ್ಟು ಹೂವು ಕೊಟ್ಬಿಡೋದು, ಹೆಂಗೆ ಮಾಡ್ತಾನೆ ನಮಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ನಾವೇನಂತೀವಿ? ಮಾಯೆ. ಸೊ ಹಾಗೆ ಭಗವಂತ ಮೊದಲು ಒಂದೇ ಇದ್ದಂತಹ ಆ ಅಸ್ತಿತ್ವದ ನಾನಾ ರೂಪವಾಗಿ ಹೊಮ್ಮಿಸಿದ ಒಂದು ಪ್ರಕ್ರಿಯೆ ಏನಿದೆಯೋ ಅದು ನಮಗೆ ಅರ್ಥವಾಗಲ್ಲ. ಅದಕ್ಕೆ ಸುಲಭವಾಗಿ ನಾವೇನು ಹೇಳೋಣ, ಅದನ್ನು ಮಾಯೆ ಅಂದ್ಬಿಡೋದು. ಮಾಯೆ ಅನ್ನುವಂಥದ್ದು ಕೂಡ ಬಹಳ
ಗಹನವಾದಂಥ ಗಂಭೀರವಾದಂಥ ಒಂದು ಚಿಂತನೆ.

0: ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಆದರೆ ಯಾ ಮಾ ಸಾ ಮಾಯಾ ಅಂತ ಒಂದು ಒಂದು ಎಕ್ಸ್ಪ್ಲನೇಷನ್ ಇದೆ. ಯಾ ಅಂದರೆ ಯಾವುದು, ಮಾ ಇಲ್ಲವೋ, ಯಾವುದು ಇಲ್ಲವೋ ಅದು ಮಾಯೆ ಅಂತ. ಯಾ ಮಾ ಅದನ್ನು ಉಲ್ಟಾ ಮಾಡಿದ್ರೆ ಮಾ ಯಾ. ಸೊ ಹಾಗೆ ನಮ್ಮಲ್ಲಿ ಈ ವಿವರಣೆಗಳನ್ನು ಕೊಡೋದ್ರಲ್ಲಿ ಸ್ವಾರಸ್ಯಕರವಾಗಿ ವಿವರಣೆಗಳು ಇರ್ತವೆ. ಸೊ ಹಾಗೆ ಬ್ರಹ್ಮ ಒಬ್ಬಂಟಿಯಾಗಿದ್ದಂಥದ್ದು ಕೋಟಿ ರೂಪಗಳಲ್ಲಿ ಹೇಗೆ ಹೊರಹೊಮ್ಮಿದ ಅನ್ನೋದು ನಮಗೆ ಅರ್ಥವಾಗಲ್ಲ, ಹಾಗಾಗಿ ಅದನ್ನು ನಾವು ಮಾಯೆ ಅನ್ನೋಣ. ಸೊ ಮಾಯೆ, ಆ ಮಾಯೆಯಲ್ಲಿ ನಾವೆಲ್ಲ ಇದ್ದೇವೆ. ನಾವೆಲ್ಲರೂ ಈಗ ಉಳ್ಕೊಂಡಿರೋವಂಥದ್ದು, ನಮ್ಮ ಜೀವನಗಳನ್ನು ನಡೆಸ್ತಾ ಇರೋವಂಥದ್ದು ಆ ಮಾಯೆಯ ಒಂದು ಜಗತ್ತಿನಲ್ಲಿ. ಆ ಜಗತ್ತಿನ ಸೃಷ್ಟಿಕರ್ತ ಒಬ್ಬನೇ ಆದಂತಹ ಸರ್ವಶಕ್ತಿವಂತ. ಆ ಸರ್ವಶಕ್ತಿವಂತ ಕೋಟಿ ರೂಪಗಳಲ್ಲಿ ಹೊಮ್ಮಿ ನಮಗೆ ಈಗ ಜಗತ್ತಾಗಿ ಕಾಣಿಸ್ತಾ ಇದ್ದಾನೆ ಅಂತ. ಸೊ ಹೊರಗಿನಿಂದ ನಾವು ಏನೆಲ್ಲ ನೋಡ್ತಾ ಇದ್ದೀವೋ ಅದು ಭಗವಂತ ಮಾಡಿರುವಂಥ ಸೃಷ್ಟಿ. ನಮ್ಮ ಒಳಗೆ ಇರೋವಂಥ ಎಲ್ಲವೂ ಕೂಡ ಅದೇ ಸತ್, ಅದೇ ಚಿತ್. ಸೊ ಹಾಗಾಗಿ ನಮ್ಮೆಲ್ಲರ ಇರುವಿನ ಏಕತೆಯನ್ನು ನಾವು ಅರ್ಥ ಮಾಡಿಕೊಂಡಾಗ ನಮ್ಮೆಲ್ಲರಲ್ಲಿ ಇರುವಂಥ ಸಂಬಂಧ ನಂಟು ಕೂಡ ನಮಗೆ ಸುಲಭವಾಗಿ ಅರ್ಥವಾಗ್ತಾ ಹೋಗುತ್ತೆ.
1: ಪ್ರಿಯ ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 62 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರು, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಸಿದ್ದರಾಜು ಶಶಿಕುಮಾರ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ್ ಆರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗಾಗಿ ಈ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಜುಲೈ ತಿಂಗಳ 2ನೇ ತಾರೀಕಿನ ಗುರುವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ಗೃಹಜ್ಯೋತಿ ದುರುಪಯೋಗಕ್ಕೆ ಬ್ರೇಕ್ ಹಾಕಲು ಸರ್ಕಾರ ನಿರ್ಧಾರ. ಶಾಲಾ ಬಸ್ನಲ್ಲಿ ಪ್ರಯಾಣಿಸುವ ಮಕ್ಕಳ ಸುರಕ್ಷತೆ ಶಾಲೆಯ ಜವಾಬ್ದಾರಿ. ಕುಡಿಯುವ ನೀರಿಗೆ ಪ್ರತಿ ಜಿಲ್ಲೆಗೆ 5 ಕೋಟಿ ಬಿಡುಗಡೆ. ಕೂಲಿ ದರ ಹೆಚ್ಚಳ. ಮೈಸೂರಿನಲ್ಲಿ ಇನ್ಲ್ಯಾಂಡ್ ಇನ್ಸ್ಟ್ರಾಕ್ಷನ್ ಕಾಂಪ್ಲೆಕ್ಸ್ಗೆ ಶಿಲಾವಿನ್ಯಾಸ. ಮೈಸೂರು ದಸರಾ ವೇಳೆ ಕಂಬಳ ಮರು ಚಿಂತಿಸಿ. ಜುಲೈ 20ರಿಂದ ಸಂಸತ್ ಮುಂಗಾರು ಅಧಿವೇಶನ ಸಾಧ್ಯತೆ. ಭತ್ತ ಬೆಳೆಯಲೇಬೇಡಿ, ಬೆಳೆದರೆ ನಷ್ಟ, ಕಟ್ಟಿಟ್ಟ ಬುದ್ಧಿ, ರೈತರಿಗೆ ಎಚ್ಚರಿಕೆ. ಡಿಜಿಟಲ್ ಇಂಡಿಯಾವು ದೇಶಕ್ಕೆ ಜಾಗತಿಕ ಮಟ್ಟದಲ್ಲಿ ಹೊಸ ಗುರುತನ್ನ ನೀಡಿದೆ. 19 ಕೆಜಿ ವಾಣಿಜ್ಯ ಸಿಲಿಂಡರ್ ದರದಲ್ಲಿ 177 ರು ಇಳಿಕೆ. ಪ್ರಮುಖಾಂಶಗಳ ವಿವರಣೆ. ಗೃಹಜ್ಯೋತಿ ದುರುಪಯೋಗಕ್ಕೆ ಬ್ರೇಕ್ ಹಾಕಲು ಸರ್ಕಾರ ನಿರ್ಧಾರ. ಬೆಂಗಳೂರು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಜ್ಯೋತಿ ಸೌಲಭ್ಯದ ದುರುಪಯೋಗಕ್ಕೆ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಇಂದಿನಿಂದ ಕ್ರಮಕ್ಕೆ ಮುಂದಾಗಿದೆ. ಈಗಾಗಲೇ ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ ಗ್ಯಾರಂಟಿಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಕಡಿವಾಣ ಹಾಕಿರುವ ಸರ್ಕಾರ ಇದೀಗ 200 ಯೂನಿಟ್ಗಳವರೆಗೆ ನೀಡುತ್ತಿದ್ದ ಉಚಿತ ವಿದ್ಯುತ್ಗೂ ಕೊಕ್ಕೆ ಹಾಕಿದೆ. ಕರ್ನಾಟಕದಲ್ಲಿ ಕೂಲಿ ದರ ಹೆಚ್ಚಳ. ಬೆಂಗಳೂರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಬುಧವಾರದಿಂದ ಜಾರಿಗೊಂಡಿದ್ದು ಕೂಲಿ ದರವನ್ನು ಕರ್ನಾಟಕದಲ್ಲಿ ಪರಿಷ್ಕರಣೆ ಮಾಡಲಾಗಿದೆ. ಕಳೆದ ವರ್ಷ ಉದ್ಯೋಗ ಖಾತ್ರಿ ಯೋಜನೆಯಡಿ ಪ್ರತಿಯೊಬ್ಬರಿಗೆ ದಿನಕ್ಕೆ ಕನಿಷ್ಠ 350 ಕೂಲಿ 370 ಕೂಲಿ ನಿಗದಿಪಡಿಸಲಾಗಿತ್ತು. ಈಗ ಅದನ್ನು 382ಕ್ಕೆ ಏರಿಕೆ ಮಾಡಲಾಗಿದೆ. ಶಾಲಾ ಬಸ್ನಲ್ಲಿ ಪ್ರಯಾಣಿಸುವ ಮಕ್ಕಳ ಸುರಕ್ಷತೆ ಶಾಲೆಯ ಜವಾಬ್ದಾರಿ. ಬೆಂಗಳೂರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ದಿವ್ಯಜ್ಯೋತಿ ಶಾಲೆ ಆಡಳಿತ ಮಂಡಳಿಯ ವಿರುದ್ಧ ದಾಖಲಾದ ಕ್ರಿಮಿನಲ್ ಪ್ರಕರಣದ ತನಿಖೆಗೆ ಕರ್ನಾಟಕ ಹೈಕೋರ್ಟ್ ಅನುಮತಿ ನೀಡಿದೆ. 4ನೇ ತರಗತಿಯ ವಿದ್ಯಾರ್ಥಿಯೊಬ್ಬ ಶಾಲಾ ಬಸ್ನಲ್ಲಿ

ರಾಜ್ಯದ ಕೆಲವೆಡೆ ಬರದ ಛಾಯೆ ಕಾಣಿಸುತ್ತಿದೆ. ಮಳೆ ಕೊರತೆಯಿಂದ ಕುಡಿಯುವ ನೀರು ಪೂರೈಕೆ ಹಾಗೂ ಕೃಷಿ ಚಟುವಟಿಕೆಗಳ ಮೇಲೆ ಉಂಟಾಗಿರುವ ಪರಿಣಾಮಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು. ಜೂನ್ನಲ್ಲಿ ವಾಡಿಕೆ ಮಳೆ ಬಿದ್ದಿಲ್ಲ, ಅಂತರ್ಜಲ ಮಟ್ಟ ಕುಸಿದಿದೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಮಳೆ ಬಾರದಿದ್ದರೆ ಕನಿಷ್ಠ ಸಂಕಷ್ಟ ಎದುರಾಗಲಿದೆ. ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಕುಡಿಯುವ ನೀರಿನ ಸಮರ್ಪಕ ಪೂರೈಕೆಗೆ ಕ್ರಮ ಕೈಗೊಳ್ಳಲಾಗುವುದು. ಈ ಸಲ ವಿಐಪಿಗಳಿಗೆ 4 ಗಂಟೆ ಮಾತ್ರ ದೇವಿ ದರ್ಶನ ಭಾಗ್ಯ. ಮೈಸೂರು ಆಷಾಢ ಮಾಸದ ಶುಕ್ರವಾರದಂದು ಚಾಮುಂಡಿ ಬೆಟ್ಟದಲ್ಲಿ ನಡೆಯುವ ವಿಶೇಷ ಪೂಜಾ ಮಹೋತ್ಸವದಲ್ಲಿ ವಿಐಪಿಗಳಿಗೆ ಸೀಮಿತ ಅವಧಿ ನಿಗದಿ ಮಾಡಿ ಸಾಮಾನ್ಯ ಭಕ್ತರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ. ಹೆಚ್.ಸಿ. ಮಹದೇವಪ್ಪ ಅವರು ಹೇಳಿದ್ದಾರೆ.

ಬೆಂಗಳೂರು ಮೂಲದ ಇನ್ಲ್ಯಾಂಡ್ ಇನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಸಾಂಸ್ಕೃತಿಕ ನಗರಿ ಮೈಸೂರು ಹಿನೇಕಲ್ ಮೈಸೂರು ರಸ್ತೆಯಲ್ಲಿ ನೂತನ ವಾಣಿಜ್ಯ ಯೋಜನೆಗೆ ಶಿಲಾವಿನ್ಯಾಸ ನೆರವೇರಿದ. ಮೈಸೂರು ದಸರಾ ವೇಳೆ ಕಂಬಳ ಮರುಚಿಂತಿಸಿ. ಮೈಸೂರು ನಾಡಹಬ್ಬ ದಸರಾ ಮಹೋತ್ಸವದ ಅಂಗವಾಗಿ ಅಕ್ಟೋಬರ್ 18 ಮತ್ತು 19 ನಡೆಸಲು ಉದ್ದೇಶಿಸಿರುವ ಮೈಸೂರು ಕಂಬಳ ಆಯೋಜನೆ ಕುರಿತು ಸರ್ಕಾರ ಮರುಚಿಂತನೆ ಮಾಡುವಂತೆ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಸಲಹೆ ನೀಡಿದ್ದಾರೆ. ಭತ್ತ ಬೆಳೆಯಲೇಬೇಡಿ, ಬೆಳೆದರೆ ನಷ್ಟ, ಕಟ್ಟಿಟ್ಟ ಬುತ್ತಿ ರೈತರಿಗೆ. ಮೈಸೂರು ಎಲ್ ನೀನೋ ಪರಿಣಾಮ, ಈ ಬಾರಿ ಬರಗಾಲದ ಛಾಯೆ ಆವರಿಸಿದ. ಅನಿರೀಕ್ಷಿತ ಮಟ್ಟದಲ್ಲಿ ಮಳೆಯಾಗದ ಕಾರಣ ನೀರಲ್ಲದೆ ಅಣೆಕಟ್ಟುಗಳು ಬತ್ತಿದೆ, ಭೂಮಿ ಬಿರುಕು ಬಿಟ್ಟಿದೆ. ಮುಂಗಾರು ಮಳೆ ಕೈಕೊಡುವ ಹಿನ್ನೆಲೆಯಲ್ಲಿ ಈ ವರ್ಷ ಭತ್ತ ಬೆಳೆಯದಂತೆ ಕೃಷಿ ಇಲಾಖೆ ರೈತರಿಗೆ ಗಂಭೀರ ಸಲಹೆ ನೀಡಿದೆ. ಮೈಸೂರು ಜಿಲ್ಲೆಯಲ್ಲಿ ವಾಡಿಕೆ ಮಳೆ, ಈಗ ಬಿದ್ದಿರುವ ಮಳೆ, ಬಿತ್ತನೆಯ ಗುರಿ, ಈಗ ಬಿತ್ತನೆ ಮಾಡಿರುವ ಪ್ರದೇಶ ಸೇರಿದಂತೆ ಹಲವು ಮಾಹಿತಿಯನ್ನು ಕೃಷಿ ಇಲಾಖೆ ಅಂಕಿಅಂಶಗಳ ಸಹಿತ ನೀಡಿದ್ದು, ಇದನ್ನು ತಿಳಿಯುವ ಮೊದಲು ಬರಗಾಲದ ಇತಿಹಾಸ ಹಾಗೂ ಇಂದಿನ ಮಳೆ ಪರಿಸ್ಥಿತಿ ಅವಲೋಕಿಸುವುದು ಅತ್ಯಗತ್ಯವಾಗಿದೆ. ಡಿಜಿಟಲ್ ಇಂಡಿಯಾವು ದೇಶಕ್ಕೆ ಜಾಗತಿಕ ಮಟ್ಟದಲ್ಲಿ ಹೊಸ ಗುರುತನ್ನು ನೀಡಿದೆ. ನವದೆಹಲಿ ಕೇಂದ್ರ ಸರ್ಕಾರದ ಡಿಜಿಟಲ್ ಇಂಡಿಯಾ ಉಪಕ್ರಮವನ್ನು ಕೊಂಡಾಡಿದ ಪ್ರಧಾನಿ ನರೇಂದ್ರ ಮೋದಿರವರು ಆಡಳಿತ, ನಾಗರಿಕ ಸಬಲೀಕರಣ ಮತ್ತು ಜೀವನದ ಎಲ್ಲ ಅಂಶಗಳ ಮೇಲೆ ಪ್ರಭಾವ ಬೀರುವ ಮೂಲಕ ಎಲ್ಲ ವಲಯದ ಅಭಿವೃದ್ಧಿಗೆ ಹೊಸ ವ್ಯಾಖ್ಯಾನ ನೀಡಿದೆ ಎಂದರು. 11 ವರ್ಷಗಳ ಡಿಜಿಟಲ್ ಇಂಡಿಯಾವು ಜಾಗತಿಕವಾಗಿ ಭಾರತಕ್ಕೆ ಹೊಸ ಗುರುತನ್ನು ತಂದುಕೊಟ್ಟಿದೆ ಎಂದಿದ್ದಾರೆ. ಚಿರತೆ ದಾಳಿಗೆ ಸಾಕು ನಾಯಿ ಬಲಿ. ಭಾರತೀ ನಗರ ಚಿರತೆ ದಾಳಿಗೆ ಸಾಕು ನಾಯಿ ಬಲಿಯಾಗಿರುವ ಘಟನೆ ಇಲ್ಲಿಗೆ ಸಮೀಪಿಸಿದ ದೇವರಳ್ಳಿ ಗ್ರಾಮದಲ್ಲಿ ನಡೆಯತೊಡಗಿದೆ. 19 ಕೆಜಿ ವಾಣಿಜ್ಯ ಸಿಲಿಂಡರ್ ದರದಲ್ಲಿ 177 ರು ಇಳಿಕೆ. ಮೈಸೂರು ಮೂರು ತೈಲ ಕಂಪನಿಗಳಿಂದ ವಾಣಿಜ್ಯ ಬೆಲೆ ಸಿಲಿಂಡರ್ ಬೆಲೆ ಇಳಿಸಿದ್ದು 19 ಕೆಜಿ ವಾಣಿಜ್ಯ ಸಿಲಿಂಡರ್ ಬೆಲೆಯಲ್ಲಿ 177 ರು ಇಳಿಕೆಯಾಗಿದೆ. ಬುಧವಾರದಿಂದ ಪರಿಷ್ಕೃತ ದರ ಜಾರಿಗೆ ಬಂದಿದೆ. ಇವತ್ತಿನ ಶುಭಾಷಿತ: ಬೇರೆಯವರ ಮನಸ್ಸನ್ನು ನೋಯಿಸುವುದು ಸುಲಭ, ಆದರೆ ಅದೇ ಮನಸ್ಸನ್ನು ಖುಷಿ ಪಡಿಸುವುದು ತುಂಬ ಕಷ್ಟ. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಮನೆಯ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 70 ರೂಪಾಯಿ, ಮೆಣಸಿನಕಾಯಿ 16 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 5 ರೂಪಾಯಿ, ಏಳವನ 5 ರೂಪಾಯಿ, ಗುಂಡೋ ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 16 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 12 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 62 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 17 ರೂಪಾಯಿ. ಕೇಳುಗರ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 2/7/2026 ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ತುಷಾರ ರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು. ಮಧ್ಯಾಹ್ನ 2 ರಿಂದ ಸಂಜೆ 5 ರವರೆಗೆ ಲಭ್ಯವಿರುತ್ತದೆ.

0: ಇದ್ದಾರೆ. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ಯೋಗನಾಥ್ ರವರು ದಂತ ಬೇರುನಾಳ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚೇಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ದಿವ್ಯಾಂಗ ದೀಪ್ತಿ, ವಿಕಲತೆಯುಳ್ಳ ವ್ಯಕ್ತಿಯ ಜೀವನ ಮತ್ತು ಸಮಸ್ಯೆ ಕುರಿತು ಸರಗೂರಿನ 4ನೇ ವಾರ್ಡಿನ ಶ್ರೀಯುತ ಪುಟ್ಟರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
2: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
1: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
2: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
1: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
2: ದಿವ್ಯಾಂಗ ದೀಪ್ತಿ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರ ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ

0: ನನ್ನ ಹೆಸರು ಪುಟ್ಟರಾಜು ಅಂತ, ಸರ್ಗೂರು 4ನೇ ವಾರ್ಡ್ ನಿವಾಸಿ.
1: ಏನ್ ಸಮಸ್ಯೆ ಇದೆ ಸರ್ ನಿಮ್ಗೆ?
0: ನಮ್ದು ಎಡಗಲ ಅಮ್ಯುಟೇಷನ್ ಆಗಿದೆ ಮೇಡಮ್.
1: ಎಷ್ಟು ವರ್ಷಗಳಾಗಿದೆ ಸರ್?
0: 12 ವರ್ಷ ಆಗಿದೆ ಮೇಡಮ್.
1: ಯಾವ ಕಾರಣದಿಂದ ಈ ಸಮಸ್ಯೆ ಶುರುವಾಯ್ತು ಸರ್ ನಿಮ್ಗೆ?
0: ನಮ್ ಮಂಡಿ ಸ್ವಲ್ಪ ನೋವು ಕಾಣಿಸ್ಕೊಂಡಿತ್ತು. ಮಂಡಿ ನೋವು ಕಾಣಿಸೋ ಅದು ನೋವು ಆಗಿ ಸ್ವಲ್ಪ ಅದು ಡಾಕ್ಟರ್ ತೋರ್ಸಂಗಂತ ಅದು ಶುರು ಗ್ಯಾಂಗಿಂಗ್ ಕಂಡಾಗ ಗೊತ್ತಾಗ ಕಾಲ ಆಪರೇಷನ್ ಮಾಡ್ಬೇಕು ಅನ್ಕೊಂಡೆ.
1: ಅಂದ್ರೆ ಮುಂಚೆ ನಿಮ್ಗೆ ಆರೋಗ್ಯ ಸಮಸ್ಯೆ ಇದ್ದಿತ್ತು?
0: ಚೆನ್ನಾಗಿದ್ದೀನಿ, ನಾನು ಸೆಕೆಂಡ್ ಪಿ ಸಿ ಓದ್ತಿದ್ದೆ ನಾನು 2008 ಅಲ್ಲಿ ನನಗೆ ಹಿಂಗೆ ಆಫೀಸ್ ನಾನು ಅಲ್ಲಿ ಗಂಟ ಚೆನ್ನಾಗಿದ್ದೀನಿ. ನಾನು
1: ಯಾವ ವಯಸ್ಸಿನಲ್ಲಿ ಈ ತರ ಆಗಿತ್ತು?
0: ಆಗ ನನಗೆ ಒಂದು 18 ವರ್ಷ ಆಗಿತ್ತು.
1: 18 ವರ್ಷ. ಏನ್ ಶಿಕ್ಷಣ ಪಡ್ಕೊಂಡಿದ್ರ ಸರ್ ನೀವು?
0: ನಮ್ದು ಎಸ್ ಎಲ್ ಸಿ ಆಗಿತ್ತು, ಸೆಕೆಂಡ್ ಪಿ ಸಿ ಗಂಟ ಓದಿದ್ದೆ ನಾನು. ಆ ಟೈಮ್ನಲ್ಲಿ ಸ್ವಲ್ಪ ಹಿಂಗೆ ಆಪರೇಷನ್ ಆಯ್ತಲ್ಲ ಓದೋಣ ಎಕ್ಸಾಮ್.
1: ಅಂದ್ರೆ ನೀವು ಉತ್ತಮ ಶಿಕ್ಷಣವನ್ನು ಕೂಡ ಪಡ್ಕೊಂಡು ನಂತರದ ಶಿಕ್ಷಣದ ಹಂತದಲ್ಲಿ ಈ ಒಂದು ಸಮಸ್ಯೆ ಕಾಣಿಸ್ಕೊಳ್ತು ಅಂತ. ದಿಢೀರ್ನಂತೆ ಈ ತರ ಸಮಸ್ಯೆ ಆಗದಕ್ಕೆ ಕಾರಣ ನಿಮ್ಮಲ್ಲಿ ಆರೋಗ್ಯ ಸಮಸ್ಯೆ ಏನಾದ್ರು ಇತ್ತ ಸರ್?
0: ಏನು ಇತ್ತು, ನಮ್ಮ ಆರೋಗ್ಯವಾಗಿದ್ದಿ ಎಲ್ಲ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ಅದು ಸಡನ್ ಆಗಿ ಹಂಗ ನೋವು ಕೊಟ್ಬಿಟ್ಟು ಹೋದ ಟೈಮ್ನಲ್ಲಿ ನನ್ಗೆ ಹಂಗದ್ದು ಸ್ವಲ್ಪ ನಡೆಯಕ್ ಆಯ್ತಿತ್ತಿಲ್ಲ ಜೋರಾಗಿ, ಆಮೇಲೆ ಕೆಳಗಡೆ ತೊಡ್ ಮಾಡಿಸ್ಕೊಳಕ್ಕಿಲ್ಲ ನನ್ಗೆ ಬಹಳ ನೋವು ಕೊಡೋದು. ಒಂದೆರಡು ತಿಂಗಳು ನೋವಿತ್ತಿಲ್ಲ ಅದು. ಆಮೇಲೆ ತಿರಕುವೆ ಸ್ವಲ್ಪ ಈಗ ಸ್ಕೂಲ್ಗಿಂತ ರಜೆ ಇತ್ತುವಾಗ ಸ್ವಲ್ಪ ಕೆಲಸ ಗೆಲ್ಸ ಅದು ಗಾರಾಗಿರ ಕೆಲಸ ಅಂತ ಹೋಗುತ್ತೆ ನಿಮ್ಗೆ, ಆಗ ನೋವು ಕೊಟ್ಟಿತ್ತರು. ಆಗ ಸ್ವಲ್ಪ ನೋವು ಕೊಟ್ಟಾದ್ಮೇಲೆ ನಾನು ತಿರಕ್ ಹೋಗ್ಕೋಸ್ಕರ ಅವ್ರ ಒಂಚೂರು ಚೆಕಪ್ ಮಾಡಿ ಮಂಡಿಯಿಂದ ಒಂಚೂರು ಫೀಸ್ ತಗೋ ಲ್ಯಾಬ್ ಕಳಿಸಿ ಅದು ಹಿಂಗ ಹಿಂಗ ಆಗಲ್ಲ ಅನ್ಕೊಂಡು ಎನ್ಕೊಂಡು ಹೇಳಿದ್ರು. ಆಗ ಮೈಸೂರು ಲ್ಯಾಬ್ ಕರ್ಕೊಂಡು ತೋರ್ಸಂಟ ಹಿಂಗ ಹಿಂಗ ಸ್ವಲ್ಪ ಜಾನ್ರಿಂಗ್ ಈಗ ಈಗ ಅಡ್ತಾವಲ್ಲ
1: ಅಂದ್ರೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಕೂಡ ನಿಮ್ಗೆ ಈ ತರ ಒಂದು ಆಪರೇಷನ್ ಆಗಿದ್ದು ಒಂದು ಸಂಗತಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಏನ್ ವೃತ್ತಿ ಮಾಡ್ತಿದ್ರಿ ಸರ್ ನೀವು?
0: ಅದೇ ಏನೂ ಇಲ್ಲ, ಓದ್ತಿದ್ದೀನಿ ಆಗ ನಾನು 2008 ಸೆಕೆಂಡ್ ಪಿ ಸಿ ಓದ್ತಿದ್ದೆ. ಆಮೇಲೆ ಸ್ವಲ್ಪ ಈ ಸ್ಕೂಲ್ ಮಧ್ಯೆ ಹೊಸ ವರ್ಷದ ಪರೀಕ್ಷೆ ಅಂತ ಮಾಡ್ತಿರ್ಲ, ಆಗ ಏನೋ ರಜೆ ಕೊಡ್ತಿರ್ತ, ಆಗ ಸ್ವಲ್ಪ ಮನೆ ಚಿಂತನವೇನಾಗ್ಬಿಟ್ಟು ಗಾರಾಗಿರ ಕೆಲಸ ಮಾಡ್ಕೊಂಡು ಚಾನಲ್ ಅಲ್ಲಿ ಮರಳುಗಳು ಎತ್ತ ಟೈಮಲ್ಲಿ ನೋವು ಸ್ಟಾರ್ಟ್ ಬಿಟ್ಬಿಟ್ಟು. ನಾನು ಮೆಟ್ಲು ಹೊಸದು ಇಳಿಯೋದು ಹೊಸದು ಇಳಿಯೋದು ಮಾಡ್ಬಿಟ್ಟು ಆಗ ಜಾಸ್ತಿ ನೋವು ಕೊಟ್ಬಿಟ್ಟು. ನಾನು
1: ನಂತರದ ಚಿಕಿತ್ಸೆಗೆ ಎಲ್ಲೂ ಹೋಗ್ಲಿಲ್ವಾ ಸರ್ ನೀವು?
0: ಎಲ್ಲೂ ಹೋಗಿಲ್ಲ ಅಣ್ಣ. ನಾವು ಈಗ ಕೆಲವರು ಹೇಳ್ತಿದ್ರು ವಾಯಿಗ ವಾಯಿಗೆ ಇಳ್ಸಬಿಟ್ಟದ ಉಪ್ಪು ಉಪ್ಪು ಹುಡುಕ್ಬಿಟ್ಟು ತುಡಿ ಮಾಡೋದ್ಬಿಟ್ಟು ತುಡಿ ಅನ್ಕೊಂಡೆಲ್ಲ ಮಾಡ್ಕೊಂಡು ಆಮೇಲೆ ಏನ್ ಮೂಢನಂಬಿಕೆಗಳವಲ್ಲ ಎಲ್ಲ ದೇವ್ರಗಳು ಅವು ಅನ್ಕೊಂಡೆಲ್ಲ
1: ಹೇಳ್ತಿದ್ರಲ್ಲ
0: ಎಲ್ಲ ಓದು ಅದೇನು ನಡೀನಿಲ್ಲ. ಲಾಸ್ಟ್ ಡಾಕ್ಟರ್ ತೋರ್ಸಂಗಂಟ ಹಂಗ
1: ಹೇಗಾಯ್ತು ಸರ್ ಮುಂದಿನ? ಈಗ ಒಂದು 18 ವರ್ಷದಕ್ಕೆ ನಿಮ್ಮ ಕಾಲು ಅಂದ್ರೆ ಸಂಪೂರ್ಣವಾಗಿ ಇಲ್ಲ ಅಂತ ಗೊತ್ತಾದ್ಮೇಲೆ ನಂತರದ ದಿನಗಳಲ್ಲಿ ನಿಮ್ಗೆ ಜೀವನ ನಡ್ಸೋಕೆ ಎಷ್ಟು ಕಷ್ಟ ಆಯ್ತು?
0: ಆಗ ಬಹಳ ಕಷ್ಟ ಆಯ್ತು. ನಾನು ನಡೀತಿದವ ಈ ರೀತಿ ಸಡನ್ ಹಿಂಗ ಆಗ್ಬಿಡ್ತಲ್ಲ ಅಂತ ಒಂದು ವರ್ಷ 2 ವರ್ಷ ಅಂತ ಮನೆಗೆ ಬರ್ತಾನೆ. ನನ್ನ ಜೀವನವೇ ಬೇಡ ಜಾತಿ ಐತಿ ಈ ಓದೋ ವಯಸ್ಸಿನಲ್ಲಿ ಎಲ್ಲ ಚೆನ್ನಾಗಿರೋದ್ರಿಂದ ಹಿಂಗ ಆಯ್ತಲ್ಲ ಜೀವನ ಬೇಡ ಅನ್ಕೊಂಡು ನಾನು ತುಂಬಾ ಕುಗ್ಗೋಗ್ಬಿಟ್ಟು ನಾಲ್ಕು ಗೋಡ ಮುದ್ದೆ ಮನೆ ಒಳಗೆ ಕುಂತ್ಕೊಂಡು ಎಲ್ಲ ಓಡಾಡ್ರು ನಾನು. ಆಗ ನಮ್ಮ ಸರ್ಗೂರು ವಿವೇಕಾನಂದ ಹಾಸ್ಪಿಟಲ್ ಕಡೆಯಿಂದ ಸಿ ಸಿ ಎಸ್ ಟಿ ನೋಡೋ ಸ್ಥಿತಿಗೆ ರಮೇಶ್ ಸರ್, ಶ್ರೀಧರ್ ಸರ್, ಸದಾಶಿವ ಸರ್ ಅವರೆಲ್ಲ ನಮ್ಮನ್ ಗುರುತಿಸಿ ಬಂದು ನೀವು ಎದುರ್ಕೋಬೇಡಿ ಮಾಡಿ ಅನ್ಕೊಂಡಾಗ ನಮ್ಗೆ ಕೃತಕ ಕಾಲು ಏರ್ಪಾಡು
1: ಮಾಡ್ತೀವಿ.
0: ಅದು ಸ್ವಲ್ಪ ನಡೆದಿಂದ ಹೆಚ್ಚಿಗೆ ನಾನು ಬೀದಿಲಿ ಸ್ವಲ್ಪ ಓಡಾಡಂಗ್ ಮಾಡಿ ಎಲ್ಲರ ಜೊತೆ ಫ್ರೆಂಡ್ಸ್ ಜೊತೆಗೆಲ್ಲ ತಿರುಗಾಡ್ಕೊಂಡು ಎಲ್ಲ ಇದ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ದುಡ್ಡು ಗಿಡ್ಡು ಎಲ್ಲ ಮಾಡಿಸ್ಕೊಂಡು ಎಲ್ಲ ಕೆಲಸಗಳನ್ನ ನಾನೇ ಮಾಡ್ಕೊಂಡು ಓಡಾಡ್ಕೊಂಡು ಮಾಡ್ಕೊಂಡು ಈಗ ಸ್ವಲ್ಪ ನಾನು ಕಷ್ಟ ಮಟ್ಟಿಗೆ ಈಗ ಎಲ್ಲರ ಜೊತೆಗೂ ಚೆನ್ನಾಗಿದೆ.
1: ನಂತರದ ದಿನಗಳಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಪರಿಚಯವಾಗಿ ಒಂದು ನಿಮ್ಮ ಜೀವನಕ್ಕೆ ಒಂದು ದಾರಿ ಆಗಿದೆ.
0: ಹೌದು ಮೇಡಮ್, ಅವರೇ ಸಹಕಾರ ಕೊಟ್ಟು ಸಹಾಯ ಮಾಡಿದ್ರು ನಮ್ಗೆ ಕೃತಕ ಕಲಾಗಳಾಗ್ಲಿ ಆಮೇಲೆ ಸರ್ಕಾರದಿಂದ ಏನೇನು ಅನುದಾನಗಳು ಸವಲತ್ತುಗಳು ಅವರು ಮೇನ್ ಕಾರಣ ನಮ್ಗೆ ಕೃತಕ ಕಾಲ ಕೊಡ್ತಿದ್ರು ಮೇಡಮ್. ಚೆನ್ನೈ ಕಡೆಯಿಂದ ಹೆಚ್ಚು ಈಗ 4-5 ಬಾರಿ ಅವರೇ ಕೊಟ್ಟಿರೋದು. ಅದ್ರ ಸಹಾಯದಿಂದ ಈಗ ನಾನು ಎಲ್ಲರೂ ಸರಿ ಸಮಾನವಾಗಿ ತಿರುಗಾಡ್ಕೊಂಡು ಚೆನ್ನಾಗಿ ಈಗ ಜೀವನ ಮಾಡ್ತೇನೆ.
1: ಪ್ರಸ್ತುತ ಏನ್ ರೀತಿ ಮಾಡ್ತಾ ಇದ್ರ ಸರ್?
0: ನಮ್ದು ಇದು ಫಾರೆಸ್ಟ್ ಆಫೀಸ್ ಹತ್ರ ಅಂಬೇಡ್ಕರ್ ಭವನ್ ಹತ್ರ ಒಂದು ಪೆಟ್ಟಿ ಅಂಗಡಿ ಇಟ್ಟು ಜೆರಾಕ್ಸ್ ಅಂಗಡಿ ವಿವೇಕಾನಂದ ಸಂಸ್ಥೆ ಕಡೆ ರಮೇಶ್ ಸರ್ ಅವರೇ ಜೆರಾಕ್ಸ್ ಮಿಷಿನ್ ಕೊಟ್ಟರು. ಅದು ಮಾಡ್ಕೊಂಡು ಈಗ ಮಕ್ಕಳು ಬೈಂಡು ಪೆನ್ಗಳು ಅದನ್ನೆಲ್ಲ ಮಾಡ್ಕೊಂಡು ಚಿಕ್ಕದಾಗಿ

0: ಅಂಗಡಿ ಇಟ್ಕೊಂಡು ಜೀವನ
1: ಮಾಡ್ತಾರೆ. ಹೇಗ್ ನಡೀತಿದೆ ಸರ್ ವ್ಯಾಪಾರ?
0: ಪರವಾಗಿಲ್ಲ ಮೇಡಮ್, ಸ್ವಲ್ಪ ಈಗ ಸೀಸನ್ ಕಮ್ಮಿ, ಈಗ ಮದುವೆಗಳು ಸ್ವಲ್ಪ ಪಕ್ಕದಲ್ಲಿ ಶೋಕ ಇತ್ತು, ಮದುವೆ ಗಿಡಗಳು ನಡೀತಿದೆ, ಪರವಾಗಿಲ್ಲ ಸ್ವಲ್ಪ.
1: ಅಂದ್ರೆ ವ್ಯಾಪಾರ ಪರವಾಗಿಲ್ಲ, ಉತ್ತಮವಾಗಿ ಜೀವನಕ್ಕೆ ದಾರಿ ಆಗೋ ನಿಟ್ಟಿನಲ್ಲಿ ಸಾಕ್ತಾ ಇದೆ ಅಂತ ಹೇಳ್ತೀರಿ.
0: ಮನೆಗ ಆಮೇಲೆ ಸ್ವಲ್ಪ ಮನೆಯಲ್ಲಿ ನೋಡ್ಕೊಂಡು, ನಮ್ಮ ತಾಯಿಯವರು ತಾಯಿಯವರವರನ್ನ ತಾಯಿಯವರು ಕೂಲಿಗೆ ಕೆಲ್ಸ ಹೋಯ್ತಾರ, ನಾನು ಅದ್ರ ಜೊತೆ ಸಿಂಪಲ್ ಆಗಿ ಸ್ವಲ್ಪ ವ್ಯಾಪಾರ ಕಡಿಮೆ, 300-400 ರೂಪಾಯಿ ವ್ಯಾಪಾರ, 400-500 ಆಯ್ತದ. ಅವ್ರ ಜೊತೆ ನಾನು ಸ್ವಲ್ಪ ಮನೆಗೆ ತರಕಾರಿ ಪರ್ಕಾರಿ ತಂದ್ಕೊಡು ಮಾಡೋದು ಎಲ್ಲ ಮಾಡ್ತಾವೆ.
1: ಮನೇಲಿ ಯಾರ್ಯಾರು ಇದ್ದೀರಿ ಸರ್ ನೀವು?
0: ಮನೇಲಿ ನಮ್ದು ಅಣ್ಣರು ಇಬ್ಬರವ್ರ ಮೇಡಮ್, ಅವರು ಮದುವಾಗಿ ಸಪ್ರೇಟ್ ಆಗೋದ್ರ ಅವರು. ಈಗ ನಾವು ನಮ್ಮ ತಾಯಿ, ನಮ್ಮ ತಾಯಿಯವರು ಕೂಲಿ ಕೆಲಸ ಕೆಲಸ ಮಾಡ್ಕೊಂಡು ಅವರು.
1: ಅಂದ್ರೆ ಪ್ರೀವಿಯಸ್ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಈ ತರ ಸಮಸ್ಯೆ ಇತ್ತ ಸರ್?
0: ಅದೇ ನಮ್ ಸಡನ್ ಆಗಿ ಯಾವ್ದು ನಮ್ ತನ್ಕೊಂಡು ನಾನು ಕನಸು ಮನಸ್ಸಿನಲ್ಲಿ ಹೋಗಿ ತಿಳ್ಕೊಂಡಿದ್ದಿಲ್ಲ. ಈ ಹೋದ ಟೈಮ್ನಲ್ಲಿ ಹಿಂಗ ಹಿಂಗಾಗೋದ್ರೆ ಸಡನ್ ಆಗಿ ಎಂತವ್ರಿಗಾದ್ರು ಒಂದ್ ಬೇಜಾರು. ನಮ್ ಫ್ಯಾಮಿಲಿಯಲ್ಲಿ ಯಾರಿಗೂ ಇತ್ತಿಲ್ಲ. ನಮ್ಗೆ ಅದು ಅಂತಂದ್ರ ಸೀತಾನಮ್ ಡಾಕ್ಟರ್ ಸರ್, ಅದು ಶರೀರದ ಈಟ್ನಿಂದ ಹಂಗ ಆಗಿರೋದು, ಅದು ಬಹಳ ಪ್ರಯತ್ನ ಪಟ್ಟರು ಅವ್ರಿಗೆ ಆಪರೇಷನ್ ಮಾಡಿ ಕೈಗೆ ಬರ್ದು ಜೀವನ ಹುಡುಗಾಗ ಅವರು ಹೆಚ್ಚಿಕೊಂಡು 2 ಗಂಟೆ ಟೈಮ್ ಮಾಡ್ತೀವಿ ಆಪರೇಷನ್ ಮಾಡಿದ್ರು. ಅವ್ರು ಮಾಡಿ ಸಡನ್ ಆಗಿ ಇಲ್ಲ ಇದಾಗುತ್ತದೆ ಅಂದ್ರೆ ಮಂಡಿ ಮೇಲೆ.
1: ಅಂದ್ರೆ ಸಾಕಷ್ಟು ರೀತಿ ಚಿಕಿತ್ಸೆಗಾಗಿ ಹಲವಾರು ರೀತಿ ಯೋಚನೆ ಮಾಡಿ ಒಂದು ಆಪರೇಷನ್ಗೆ ನೀವು ಮುಂದಾದ್ರಿ. ಸರ್ ಈಗ ಒಂದು ವಿಶೇಷ ಚೇತನ ಅಂತಂದ್ರೆ ಸಿಕ್ಕಾಬಟ್ಟೆ ಕಷ್ಟ, ಒಂದು ಜೀವನ ಒಂದು ಸಿಕ್ಕಾಬಟ್ಟೆ ಕಷ್ಟ, ಈ ನಿಟ್ಟಿನಲ್ಲಿ ಏನಾದ್ರು ಸಮಸ್ಯೆಗಳು ಎದುರಾದ್ವಾ ನಿಮ್ಗೆ? ಯಾಕಂತಂದ್ರೆ ನೀವು ನಡೀತಾ ಇದ್ರಿ, ಆ ನಂತರದ ದಿನಗಳಲ್ಲಿ ನಡೀತಾ ಇರ್ಲಿಲ್ಲ, ಇದನ್ನ ಸಂಭಾಳಿಸದಾಗಿರ್ಬೋದು, ಈಗ ಸುತ್ತಮುತ್ತ ಆಗಿರ್ಬೋದು, ನಿಮ್ಗೆ ಯಾವ್ದಾರ ಸಮಸ್ಯೆ ಎದುರಾದ್ವಾ? ಈಗ ಏನಾದ್ರು ಸಮಸ್ಯೆಗಳು ನಿಮ್ಗೆ ಎದುರಾದ್ವಾ ಸರ್, ಅಂದ್ರೆ ಒಂದು ವಿಶೇಷ ಜೀವನ ಕಷ್ಟ, ಈ ನಿಟ್ಟಿನಲ್ಲಿ ನಿಮ್ಗೆ ಏನಾದ್ರು ಸಮಸ್ಯೆ ಆಗ್ತಾ ಇದೆಯಾ?
0: ಸಮಸ್ಯೆ ಆಗಿದೆ ಮೇಡಮ್, ಸ್ವಲ್ಪ UDAD ಕಾರ್ಡ್ ಪೆನ್ಷನ್ ಅದೆಲ್ಲ ಮಾಡಿಸ್ಬೇಕು ಅಂತ ಸ್ವಲ್ಪ ಈಗ ಓಡಾಡ್ಬೇಕು, ಯಾರು ಜೊತೆಗೆ ಇಲ್ಪಿಲ್ಲ. ಆಮೇಲೆ ನಮ್ಗೆ ಗೊತ್ತಾಯ್ತಿದ್ದಲ್ಲಿ ಎಲ್ಲೆಲ್ಲಿ ಹೋಗಿ ಮಾಡಿಸ್ಬೇಕು, ಏನೇನು ದಾಖಲಾತಿಗಳು ಕೊಡ್ಬೇಕು, ಪೆನ್ಷನ್ ಆಗ್ಲಿ ಆಮೇಲೆ ಗಾಡಿದು ಟೂ ವೀಲರ್ ಗಾಡಿ ಆಗ್ಲಿ UDAD ಕಾರ್ಡ್ ಆಗಲಿ ಸ್ವಲ್ಪ ಯಾರೋ ಈಗ ಇದ್ ಮಾಡ್ತಿದ್ದಿಲ್ಲ, ನಾನೇ ಹೋಗಿ ಮಾಡಿಸ್ತೇನೆ ಮೇಡಮ್. ಸಮಸ್ಯೆ ಆಗಿತ್ತು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು MRW ಸಹಾಯದಿಂದ ಅವ್ರೆಲ್ಲ ಹೇಳ್ಕೊಡ್ತಾರೆ. ಆಮೇಲೆ
1: ಅಂದ್ರೆ ನಂತರದ ದಿನಗಳಲ್ಲಿ ಈಗ ನೀವು ಒಂದು ವಿಶೇಷ ಚೇತನರಾಗಿದ್ರಿ, ಆ ನಂತರದ ದಿನಗಳಲ್ಲಿ ನಿಮ್ಗೆ ಅಂದ್ರೆ ಸಾರ್ವಜನಿಕವಾಗಿ ಆಗಿರ್ಬೋದು, ಸುತ್ತಮುತ್ತ ಆಗಿರ್ಬೋದು, ನಿಮ್ಮ ಒಂದು ಕುಟುಂಬ ವರ್ಗದ ಆಗಿರ್ಬೋದು, ಏನಾದ್ರು ಟೀಕೆಗಳು ಬರ್ತಾ ಇದ್ವಾ?
0: ಟೀಕೆಗಳು
1: ಅಂದ್ರೆ ವಿಶೇಷ ಅಂದ್ರೆ ಒಂದು ವಿಶೇಷ ವ್ಯಕ್ತಿ ಜೀವನದಲ್ಲಿ ಸಮಾಜದಲ್ಲಿ ಬದುಕೋದು ತುಂಬಾ ಕಷ್ಟ, ಈ ನಿಟ್ಟಿನಲ್ಲಿ ಅವ್ರನ್ನ ಆಡ್ಕೊಳ್ಳೋ ಜನರು ಹೆಚ್ಚಾಗಿರ್ತಾರೆ, ಈ ನಿಟ್ಟಿನಲ್ಲಿ ನಿಮ್ಗೆ ಯಾವ್ದಾದ್ರು ಸಮಸ್ಯೆಗಳು ಸ್ಟಾರ್ಟಿಂಗು ಇದ್ರೆ?
0: ಆತರ ಏನು ಇಲ್ಲ ಅಮ್ಮ, ಎಲ್ಲ ಹಿಂಗ ಆಗೋದ್ನಲ್ಲ ಹಿಂಗ ಆಯ್ತಲ್ಲ ಎಲ್ಲ ಹತ್ತು ಕಟ್ಟಿದ್ರು ಒಟ್ಟು ಅದಕ್ಕೆ ಏನೋ ಹೇಳ್ತಿದ್ರು ಅವ್ರು ಮಾಡು ಕೂತೆ ಮೇಡಮ್ ಅಲ್ಲಿ ಏನಾರ ಒಂದು ಜೀವನ ಒಂದು ಜೀವನ ರೂಪ ಮಾಡು ಅಂತಂದು ಹೇಳ್ಕೊಡ್ತಿರ ಅವರು.
1: ಈ ನಿಟ್ಟಲ್ಲಿ ಸಂಸ್ಥೆ ಏನಾದ್ರು ನೀವು ತರಬೇತಿ ತಗೊಂಡಿದ್ದೀರಾ ಸರ್?
0: ಸಂಸ್ಥೆಯಲ್ಲಿ ನಾನು 2 ಸಲ ತರಬೇತಿ ತಗೊಂಡಿದ್ದೆ.
1: ಯಾವ್ದು ತರ?
0: 2016 ಟೆನ್ಷನಲ್ಲಿ ಉದ್ಯಮಶೀಲತೆ ತರಬೇತಿ ಅಂತ ಅಂದ್ಬಿಟ್ಟು ಟೆನ್ಷನಲ್ಲಿ ತರಬೇತಿ ರಮೇಶ್ ಸರ್ ಶ್ರೀಧರ್ ಸರ್ ಅವರೇ ಕಳಿಸಿದ್ರು. ಆಮೇಲೆ ಈಗ ಈ ಹೋದ 27ನೇ ತಾರೀಕಲ್ಲಿ ಯಾವೊಂದು ಅದು ಅದೇ ತರಬೇತಿ 2 ಸಲ ಹೋಗಿದ್ದೀನಿ ಟೆನ್ಷನಲ್ಲಿ 3 ದಿನ ಬ್ಯಾಂಕ್ ಆಮೇಲೆ ಅಲ್ಲಿ ಹೇಳ್ಕೊಟ್ಟಿದ್ರು 3 ದಿನ ತರಬೇತಿ.
1: ಹೇಗ್ ಅನಿಸ್ತಿದೆ ಸರ್ ತರಬೇತಿ ಜೀವನಕ್ಕೆ ಉಪಯೋಗ ಆಗ್ತಾ ಇತ್ತ?
0: ತರಬೇತಿ ಪರವಾಗಿಲ್ಲ ಮೇಡಮ್, ಅಲ್ಲಿ ಫಸ್ಟ್ ಹೋದಾಗ ನನಗೆ ಅದು ಸುಮ್ನೆ ಮನೇಲಿ ಏನು ದಿನ ಸಿಗ್ತಿದ್ವಿ, ವೇಸ್ಟ್ ಆಗಿ ಎಲ್ಲೂ ಹೋಯ್ತಿಲ್ಲ, ಅಲ್ಲಿ ಇಲ್ಲಿ ಸ್ವಲ್ಪ ತಿರುಗಾಡ್ಕೊಂಡು ಸಾಲ ಕಳ್ಕೊಂಡು ಇರ್ತೀವಿ. ಈಗ ಅಲ್ಲಿಂದ ನೀವು ಕುಂತಬೇಡಿ, ಒಂದು ಅಂಗಡಿ ಸಂಗಡಿ ಮಾಡಿ ನಾವು ಬ್ಯಾಂಕ್ ಕಡೆ ಸಾಲ ಲೋನ್ ಕೊಡ್ತೀನಿ, ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಮಾಡಿನಿ. ಅಲ್ಲಿಂದ ಬಂದಾದ್ಮೇಲೆ ನಾನು ಕುಂತ್ಕೊಂಡಿಲ್ಲ, ಆಗ ಸ್ವಲ್ಪ ಸಾಲ ಇಲ್ಲ ಮಾಡ್ತೀನಿ, ಚಿಕ್ಕದಾಗಿ ನಮ್ಮ ಅಣ್ಣ ತಂದಿರೆಲ್ಲ ಸಪೋರ್ಟ್ ಮಾಡಿ ಚಿಕ್ಕದಾಗಿ ಸೆಟ್ಟಿ ಮಾಡಿ ಇನ್ನೇನೋ 4 ವರ್ಷ 5 ವರ್ಷದಿಂದ ಜೀವನ ಮಾಡ್ತಿದ್ದೆ.
1: ಅಂದ್ರೆ ಉದ್ಯಮಶೀಲತೆ ತರಬೇತಿನ ತಗೊಂಡ ನಂತರ ನೀವು ಅಂಗಡಿಯನ್ನ ಶುರು ಮಾಡಿ ನಂತರ ದಿನಗಳಲ್ಲಿ ಆದಾಯವನ್ನ ಗಳಿಸಿ ಜೀವನ ಸಾಗಿಸೋಕೆ SBM ಕೂಡ ನಿಮಗೆ ಸಹಕರಿಸ್ತು,
0: ಅನುಕೂಲ ಮಾಡ್ಕೊಡ್ಬೇಕು.
1: ಸರ್ ಈ ನಿಟ್ಟಿನಲ್ಲಿ ಕುಟುಂಬದ ಸಹಕಾರ ತುಂಬಾ ಮುಖ್ಯ ಆಗುತ್ತೆ, ಒಬ್ಬ ವಿಶೇಷ ವ್ಯಕ್ತಿ ತನ್ನ ಜೀವನ ನಡೆಸೋಕೆ ಕುಟುಂಬದ ಸಹಕಾರ ಬೇಕೇ ಬೇಕು. ಈ ನಿಟ್ಟಿನಲ್ಲಿ ನಿಮ್ಮ ಮನೆಯವರು ನಿಮ್ಮನ್ನ ಹೇಗ್ ನೋಡ್ಕೋತಾ ಇದಾರೆ, ಹೇಗ್ ಸಹಕಾರ ಕೊಡ್ತಾ ಇದಾರೆ?
0: ನಮ್ಮ ಮನೆಯವರು ನಮ್ಮ ತಾಯಿಯವರಾಗ್ಲಿ ನಮ್ಮ ಅಣ್ಣದಿರಾಗ್ಲಿ ಪರವಾಗಿಲ್ಲ, ಎಲ್ಲ ಅವರು ಸಹಕಾರ ಕೊಟ್ರು. ಏನೇ ಕೆಲಸ ಆಗ್ಬೇಕಾದ್ರು ಅವರೇ ಮಾಡೋರು. ನಮ್ಮ ತಾಯಿಯವರು ಅವರು ಕೆಲಸಕ್ಕೆ ಹೋಗ್ಲಿ ಅನ್ನೇ ಆಪರೇಷನ್ ಅನ್ನು ಮಾಡಿದ್ವಿ, ಚೆನ್ನಾಗಿ ನೋಡ್ಕೊಂಡ್ರು, ಸಹಕಾರ ಕೊಟ್ಟರು.

0: ಅವರು ಎಲ್ಲಿಗಾದ್ರು ಯಾವ್ದೇ ಆಫೀಸ್ ಗಳಲ್ಲಿ ಕರ್ಕೊಂಡು ಏನೇ ಕೆಲಸ ಮಾಡ್ಕೊತಾರೋ ಅವರು ಮಾಡೋದು. ಆಧಾರ್ ಕಾರ್ಡ್ ಆಗ್ಲಿ, ರೇಷನ್ ಕಾರ್ಡ್ ಆಗ್ಲಿ, ಆಮೇಲೆ ಮೈಸೂರ್ಗ ಏನಾರ ಕೆಲಸ ಆಗ್ಬೇಕಾದ್ರೆ ಅವರೇ ಎಲ್ಲ ಗಾಡಿ ಮಾಡ್ಕೊಂಡು ತುಂಬಾ ಸಹಕಾರ ಮನೆಯವ್ರ ಕಡೆಯಿಂದ ಗುರುಬಾರ್ದಿಂದ ಒಂದು ಬೀದಿ ತಿರುಗಾಡ ಮಟ್ಟ ಮಾಡ್ಬೇಕು.
1: ಅಂದ್ರೆ ಕುಟುಂಬದ ಸಹಕಾರ ಸಾಕಷ್ಟು ರೀತಿಯಲ್ಲಿ ದೊರೆತಿದ್ದು ಉತ್ತಮ ಜೀವನ ಮಾಡಕ್ಕೆ ಸಹಕಾರ ಆಗ್ತಾ ಇದೆ. ಸರಿ, ಈ ನಿಟ್ಟಿನಲ್ಲಿ ವಿಶೇಷ ವ್ಯಕ್ತಿಗಳು ಕೆಲಸ ಮಾಡದೆ ನಾಲ್ಕು ಗೋಡೆ ಮಧ್ಯೆ ಏನು ಮಾಡಕ್ಕಾಗಲ್ಲ ಅನ್ನೋ ನಿಟ್ಟಿನಲ್ಲಿ ಭಾವನೆಯನ್ನ ಬೆಳೆಸ್ಕೊಂಡಿರ್ತಾರೆ, ಈ ನಿಟ್ಟಿನಲ್ಲಿ ಅಂತ ವ್ಯಕ್ತಿಗಳಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್?
0: ಹಿಂಗಾಗೋಯ್ತಲ್ಲ, ನಮ್ ಜೀವನ ಇಷ್ಟು ಅನ್ಕೊಂಡು ಯಾವ್ದೇ ಕಾರಣಕ್ಕೂ ಅಂದ್ರೆ ಕುಟುಂಬದಲ್ಲಿ ವಿಶೇಷ ಚೇತನರಲ್ಲಿ ಕುಗ್ಬಾರ್ದು. ಧೈರ್ಯವಾಗಿ ಎಲ್ರು ಸರಿ ಸಮಾನವಾಗಿ ಒಂದು ಅವ್ರ ಏನ್ ಸಾಧ್ಯ ಅವ್ರ ಕೆಲಸ ಏನ ಏನಾಯ್ತ ದೊಡ್ಡ ಮಟ್ಟದ ಕೆಲಸ ಮಾಡೋದು, ಏನ ಒಂದು ಸಣ್ಣ ಪುಟ್ಟ ವ್ಯಾಪಾರ ಆಗ್ಲಿ, ಏನಾರ ಒಂದು ಅಂಗಡಿ ಅಂಗಡಿ ಇಟ್ಕೊಂಡು ಜೀವನ ಮಾಡ್ಕೊಂಡು ಬೇರೆಯವ್ರ ಅವಲಂಬಿಸಿರ್ಬಾರ್ದು. ನಮ್ ಸ್ವಂತ ನಮ್ ಕೆಲಸ ನಾವೇ ಮಾಡ್ಕೋಬೇಕು. ನಮ್ ಕೈಲಿ ಆಯ್ತಾ ಅದೇನೇ ಕೆಲಸ ಆಗಿದ್ರೆ ನಾವ್ ಮಾಡಿ ತೋರಿಸಿ ಅವ್ರು ಕುಗ್ಬಾರ್ದು. ಅವ್ರು ಮುಂದೆ ಬರ್ಬೇಕು, ಮುಂದೆ ಬಂದವರು ಒಳ್ಳೆ ಜೀವನ ನಡೆಸಬೇಕು ಅಂತ ನನಗೆ.
1: ಸರ್, ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಸೌಲಭ್ಯ ತಗೋತಾ ಇದ್ರ ನೀವು?
0: ಅದೇ ಮೇಡಮ್, ಇದು 1400 ರೂಪಾಯಿ ಪಿಂಚಿನ್ ಬರ್ತಾವ,
1: ಪಿಂಚಿನ್ ದುಡ್ಡು
0: ತಗೋತಾರ, ಬೈಕ್ ಕೊಟ್ಟಿದ್ದಾರೆ. ಎರಡು ಸೌಲಭ್ಯ
1: ಸರ್. ಈಗ ಒಬ್ಬ ವಿಶೇಷ ವ್ಯಕ್ತಿ ಅಂತಂದ್ರೆ ಆ ವ್ಯಕ್ತಿನ ಸಮಾಜದಲ್ಲಿ ಗೌರವಿಸೋದು ಮತ್ತೆ ಕಡೆಗಣಿಸೋದು ತುಂಬಾ ಜಾಸ್ತಿ ಇರುತ್ತೆ. ಈ ನಿಟ್ಟಿನಲ್ಲಿ ನೀವೇನಾದ್ರು ಆ ತರ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರಾ? ಈಗ
0: ಆ ತರ ಏನಿಲ್ಲ ಮೇಡಮ್, ಎಲ್ಲ ಕ್ಲೋಸ್ ಆಗಿ ಚೆನ್ನಾಗಿ ಅವ್ರ ಆ ರೀತಿ ಏನು ಯಾರು ಕಡೆಗಣಿಸಿಲ್ಲ, ಕ್ಲೋಸ್ ಆಗಿ ಚೆನ್ನಾಗಿ ತೊಂದ್ರೆ ಇಲ್ಲ, ಪರವಾಗಿಲ್ಲ ಮೇಡಮ್. ಅಕ್ಕ ಪಕ್ಕದ ಫ್ರೆಂಡ್ಸ್ ಗಳಾಗಲಿ ಎಲ್ಲರೂ ಸಪೋರ್ಟ್ ಸಹಕಾರ ಕೊಡ್ತಾರ. ಮಾಡೋ ನೀನು ಬೇಡ, ನಿನ್ ಕೈಲಿ ನಾನು 100 ರೂಪಾಯಿಲಿ 50 ರೂಪಾಯಿ ಸಂಪಾದನೆ
1: ಮಾಡುವ
0: ಬೇಡ, ದೇಶದಲ್ಲಿ ತಿರುಗಾಡೋದು ನಿಮ್ ಜೀವನ ನಿಮ್ ಮಾಡು ನೋಡೋ ಎಲ್ಲಾ ಸಹಕಾರ.
1: ಈ ನಿಟ್ಟಿನಲ್ಲಿ ವಿಶೇಷ ವ್ಯಕ್ತಿಗಳಿಗೆ ನೀವೊಬ್ಬ ಮಾದರಿ ವ್ಯಕ್ತಿಯಾಗಿ ಏನ್ ಸಂದೇಶವನ್ನ ಕೊಡ್ತೀರಾ ಸರ್? ಈಗ ಎಷ್ಟೋ ಜನ ನಮ್ಗೆ ಕಣ್ ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ನಾನೊಬ್ರು ನಡಿಯಕ್ ಆಗ್ತಾ ಇಲ್ಲ ಅಂತ ಅನ್ಬಿಟ್ಟು ಕೂತೋಗ್ಬಿಟ್ಟಿರ್ತಾರೆ. ಈ ವ್ಯಕ್ತಿಗಳಿಗೆ ನೀವೇನ್ ಸಂದೇಶವನ್ನ ಹೇಳಕ್ ಇಷ್ಟಪಡ್ತೀರಾ ಸರ್?
0: ನಾ ಪ್ರಯತ್ನ ಪಡ್ಬೇಕು, ಪ್ರಯತ್ನ ಪಟ್ಟು ಅವರು ಈಗ ಆಗದೆ ಕೆಲಸ ಈಗ ಮಾಡ್ಬೇಕು. ನನ್ಗೆ ಆಗಲ್ಲ ತಿನ್ಕೊಂಡು, ನನ್ಗೆ ಇಷ್ಟೇ ಜೀವನ, ನಾನ್ ಇನ್ನೇನು ಮಾಡಕ್ಕಲ್ಲ ಮುಂದಿಕ ಅನ್ಕೊಂಡು ಯಾವತ್ತೂ ಮನುಷ್ಯ ಹಂಗ ವಿಶೇಷ ಬಾರ್ದು. ಅವ್ರು ಏನೇ ಕೆಲಸ ಆಗ್ಲಿ ನಾನು ಮಾಡ್ತೀನಿ, ನಾನು 4-5 ಜನಗಳ ಜೊತೆಗೆ ದಳಿತೀನಿ, ಬೇರೆಯವ್ರ ಅವಲಂಬಿತವಾಗಿ ನಾನು ಇರ್ಬಾರ್ದು. ಜೀವನ ಮಾಡ್ಕೊಂಡು ಸಾಧನೆ ಮಾಡಿ ಏನಾರ ಒಂದು ಜೀವನ ಸಂಪಾದನೆ ಮಾಡಿ ಮಾಡ್ಕೊಂಡು ಮಾಡ್ಬೇಕು.
1: ಅಂದ್ರೆ ಪ್ರಯತ್ನವೇ ಜೀವನ. ಈ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡೆದೇ ಯಾವ ಪ್ರತಿಫಲವನ್ನು ಕೂಡ ದೊರಕಲ್ಲ. ಈ ನಿಟ್ಟಿನಲ್ಲಿ ಯಾವಾಗ್ಲೂ ಪ್ರಯತ್ನ ಪಟ್ಟು ಫಲವನ್ನ ಪಡಿಬೇಕು ಅಂತ ಈ ಮುಖಾಂತರ ಹೇಳ್ತಾ ಇದ್ರಿ. ಸರ್, ಈಗ ಸಂಸ್ಥೆ ನಿಮ್ಗೆ ಸಾಕಷ್ಟು ರೀತಿಯ ಬೆಂಬಲವನ್ನ ನೀಡಿದೆ, ಸಂಸ್ಥೆ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್?
0: ಹೆಚ್ಚು ಕಡಿಮೆ ನಮ್ಗೆ ಒಂದ 5-6 ವರ್ಷದಿಂದ ಸಂಸ್ಥೆ ಕಡೆ ಇಂದ ನಮ್ಗೆ ಒಳ್ಳೆ ಒಂದು ಸಂಘ ಮಾಡ್ಕೊಟ್ರು ಅವರು. ಸಂಘ ಪ್ರಾರಂಭ ಆಯ್ತು 2017 ಪ್ರಾರಂಭ ಆಯ್ತು. ಅವ್ರ ಸಂಘ ಎಂ ಪಿ ರಮೇಶ್ ಸರು, ಶ್ರೀಧರ್ ಸರು ಅವರೆಲ್ಲ ನಾವೆಲ್ಲ ಇಲ್ಲಿ ಸರ್ಗುಟಮ್ನಲ್ಲಿ ಎಲ್ಲ ವಾರ್ಡ್ ಅವರು ಸೇರಿ ಸಂಘ ಮಾಡಿ ನೀವು 50 ರೂಪಾಯಿ ಉಳಿತಾಯ ಕಟ್ಟಿ ನಿಮ್ ಜೀವನ ತುಂಬಿಕ್ಕೆ ಈಗ ಕಾಸು ವೇಸ್ಟ್ ಮಾಡ್ತಾ ಇರ್ತೀವಿ ವಾರ ವಾರ ಪ್ರತಿ ವಾರ ಕೊಟ್ಟಿರೋದ ಅದು ನಿಮ್ ಜೀವನ ತುಂಬಿಕ್ಕೆ ತಂದು ಸಂಘ ಮಾಡೋದು. ಸಂಘ ಮಾಡಿ ಈಗ ಒಬ್ಬೊಬ್ಬರು ಉಳಿತಾಯ 1000 ರೂಪಾಯಿ ಒಬ್ಬರು ಒಂದು 9 ಸಿಟಿ ನಿಟ್ಟಿನಲ್ಲಿ ಪರಿಸರ ಸ್ನೇಹಿ ವಿಜಯ ಚೇತನ ಸ್ವಸಹಾಯ ಸಂಘ ಅಂತ ಹೇಳ್ಬೋದು. ಅದು ನಮ್ಮ ಇಷ್ಟು ನಮ್ಮ ಸರ್ವ ಟೌನ್ ಅಲ್ಲಿ ಎಷ್ಟು ಹರಡವ ಅಷ್ಟು ಜನಗಳು ಒಬ್ಬೊಬ್ರು ಒಬ್ಬೊಬ್ರು ಒಟ್ಟು 10 ಸಿಟಿ ಮೇಡ 10 ಸಿಟು ಈಗ ಸಂಘ ಮಾಡ್ಕೊಂಡು 4-5 ವರ್ಷದಿಂದ ಸಂಘ ನಡ್ಕೊಂಡು ವಯಸ್ಸಾದ ತೊಂದ್ರೆ ಆಗಿಲ್ಲ. ಆಮೇಲೆ ಸಂಸ್ಥೆ ಕಡೆಯಿಂದ ನಾವು ಹೇಳಿದ ಸಲುವಾದ ಕೊಡ್ತಿರು. ಆಮೇಲೆ ಕ್ಯಾಂಪ್ಗಳು ಈ ಕೆಲಸಗಳು ಈ ರೀತಿ ಟ್ರೈನಿಂಗ್ ಕ್ಷೇತ್ರದ ಸಾಧನೆ ಸಲಕರಣೆಗಳು ಕೊಡ್ತಿರೋದು. ಸಂಸ್ಥೆ ಕಡೆ ಒಂದು ಏನಾರ UDAD ಆಮೇಲೆ ನಿರಾಮ ಯೋಜನೆ ತಂದ್ಬಿಟ್ಟು ಅದೆಲ್ಲ ಮಾಡಿಸಿ ಆಮೇಲೆ ಈಗ ಸ್ವಲ್ಪ ದಿನದಲ್ಲೇ ಒಂದು 3 ವರ್ಷ ನಮ್ದು ವಿಶೇಷ ಚೇತನದ್ದು ಶ್ರೀ ಚಿಕ್ಕಡೇಮ ಶಿವಮೊಗ್ಗದ ಫೋಟೋ ಅಂತ ಮಾಡ್ಕೊಂಡಿದ್ವಿ. ಆ ತಾಲೂಕಲ್ಲಿ MLA ಸರಿಸ್ಬಿಟ್ಟು ದಿನಾಚರಣೆ ಎಲ್ಲ ಬಾಲ್ಫೀಲ್ಡ್ ಆಮೇಲೆ ಅಲ್ಲಿ ಪ್ರಗತಿ ಸ್ಕೂಲ್ ಅಲ್ಲಿ 2 ಸಲ
1: ಮಾಡಿದ್ವಿ
0: ಹಂಗ ಒಕ್ಕೂಟದ ಕಡೆಯಿಂದ. ಆ ವರ್ಷ ಯಾಕಂದ್ರೆ ನಮ್ ವಿವೇಕಾನಂದ ಸಂಸ್ಥೆ ರಮೇಶ್ ಸರ್ ಶ್ರೀಧರ್ ಸರ್ ಅವರು ನಮ್ಗೆ ಸಪೋರ್ಟ್ ಮಾಡಿ ಮಾಡಿ ನಿಮ್ಗೆ ಯಾವಾಗ್ಲೂ ಇರ್ತದೆ ಅನ್ಕೊಂಡು ಬೆನ್ನೆಲುಬಾಗಿ ನಿಮ್ಗ ಬಹಳ ಅನುಕೂಲ
1: ಮಾಡಿ. ಸಂಘದಲ್ಲಿ ನೀವು ಕೂಡ ಸದಸ್ಯರಾಗಿದ್ದೀರಾ ಸರ್? ಈಗ ನಿಮ್ಮ ಉಳಿತಾಯ ಆ ಒಂದು ಸಂಘದಲ್ಲಿ ಏನಾದ್ರು ಅಮೌಂಟ್ ಅನ್ನ ತಗೊಂಡು ಜೀವನ ಅಥವಾ ಅಭಿವೃದ್ಧಿಯನ್ನ ಕಂಡ್ರದು ಉಂಟಾ?
0: ಹೌದು ಮೇಡಮ್, ಕೆಲವರು ಸಂಘದವರು ಒಂದು 10,000 20,000 ನಮ್ಮ ನಾವು ಬ್ಯಾಂಕ್ ನಲ್ಲಿ ತಗೊಂಡಿಲ್ಲ, ಬ್ಯಾಂಕ್ ನಲ್ಲಿ ತಗೊಂಡು ಬಡ್ಡಿ ಅಂದ್ಬಿಟ್ಟು.

0: ನಮ್ ಉಳಿತಾಯನೇ ಒಂದ್ ಲಕ್ಷ ರೂಪಾಯಿ ದುಡ್ಡು ಅದ. ಅದರಲ್ಲಿ ಕಡಿಮೆ ಬಡ್ಡಿಲಿ ಅವ್ರು ಎಷ್ಟು ಕೇಳ್ತಾರ ಅಷ್ಟು, 2 ರೂಪಾಯಿ ಬಡ್ಡಿಲಿ, 2 ರೂಪಾಯಿ 3 ರೂಪಾಯಿ ಬಡ್ಡಿಲಿ, ಒಂದು 1,000 20,000 ತಗೊಂಡು ಅವರು ಮಾಮೂಲಿ ಆಚಾರಿಕ ಆಟೋ ಓಡಿಸ್ತಾರ. ಅದೆಲ್ಲ ಅದೇ ಉಳಿತಾಯ ವಾರಕ್ಕೆ 50 ರೂಪಾಯಿ ಉಳಿತಾಯ ಕಟ್ಟಬಹುದು, ಪ್ರತಿ ಭಾನುವಾರವೇ 50 ರೂಪಾಯಿ ಕಟ್ಟಿಕೊಂಡು. ಈಗ ಒಬ್ಬೊಬ್ರು ಉಳಿತಾಯ 11,500 ರೂಪಾಯಿ ಉಳಿತಾಯ ಆಗಲ್ಲ. ಇಲ್ಲಿ ಒಬ್ರು ಸೇರ್ಸಾಗ್ಬಿಟ್ರು, ಪ್ರತಿ ವಾರ ನಡೀತಿಕೊಂಡು ಸಂಘದಿಂದ ನಮ್ ಸಂಘದಿಂದ ಒಬ್ಬರು 20,000 ಅಂತ ತಗೊಂಡು ತಿಂಗ ಕೆನರಾ ಬ್ಯಾಂಕ್ ಅಲ್ಲಿ ಅಕೌಂಟ್ ಮಾಡ್ತೀನಿ. ಎಲ್ಲ ರಮೇಶ್ ಪ್ರಾರಂಭ ಮಾಡಿ ಎಲ್ಲ ದುಡ್ಡು ತಗೊಂಡು ಕಟ್ಕೊಂಡು ಹೋಯ್ತಾರೆ.
1: ಈ ನಿಟ್ಟಿನಲ್ಲಿ ಸಂಸ್ಥೆಗೆ ಏನ್ ಹೇಳಕ್ ಇಷ್ಟಪಡ್ತೀರ ಸರ್?
0: ಸಂಸ್ಥೆ ಅವ್ರು ಪರವಾಗಿಲ್ಲ ಅಣ್ಣ, ಸಂಸ್ಥೆ ಇವಾಗ ನಮ್ದು ಸಂಸ್ಥೆ ಕಡೆಯಿಂದ ನಮ್ಗೆ ಬಹಳ ಅನುಕೂಲ ಆಗದ. ಸಂಘ ಮಾಡಕ್ಕಾಗ್ಲಿ, ಒಂದು ಜೀವನ ರೂಪಿಸ್ಕೊಳಕ್ಕಾಗ್ಲಿ, ನಾನು ಎಲ್ಲಿ ಎಲ್ಲೇ ಯಾವ್ದೇ ಕೆಲಸ ಮಾಡಕ್ಕಾದ್ರು ಹೇಳ್ತಾರ ಅವ್ರು, ಹಿಂಗ್ ಮಾಡ್ತಾನೆ ಡಿವಿಡಿ ಎಡಿ ಕಾರ್ಡ್ ಆಗ್ಲಿ, ಒಂದ್ ಪೆನ್ಷನ್ ಆಗ್ಲಿ, ಅವರು ಹೇಳಿ ಮಾಡೋ ಅವರು ಸಂಸ್ಥೆ ಕಡೆಯಲ್ಲಿ ಮಾಡಿಸ್ಕೊಡ್ತಾರ. ರಮೇಶ್ ಸರ್, ಶ್ರೀಧರ್ ಸರ್, ಸದಾಶಿವ ಸರ್ ಅವರೆಲ್ಲ ಪ್ರತಿ ಹೇಳ್ತಾರ ಮೀಟಿಂಗ್ ಮೀಟಿಂಗ್ ಗಳಿಗೆಲ್ಲ ಬಂದು ತಿಂಗ ತಿಂಗಳ ಮೀಟಿಂಗ್ ಗಳಿಗೆಲ್ಲ ಭಾಗವಹಿಸ್ತಾರೆ. ಅಲ್ಲೇ ಬರ್ತೀವಿ ಅಲ್ಲೇ ಆಫೀಸಲ್ಲಿ ಕೊಟ್ಟರವರೆಲ್ಲ ಬಂದು ಮೀಟಿಂಗ್ ಮಾಡ್ತಾರೆ. ಅವರು ಸಹಕಾರ ಕೊಡ್ತಾರ, ನಮ್ಗೆ ಸಪೋರ್ಟ್
1: ಮಾಡ್ತಾರೆ. ಅಂದ್ರೆ ಸಹಕಾರ ಕೊಡ್ತಾರು ಕೂಡ, ಹೃದಯಪೂರ್ವಕ ಧನ್ಯವಾದಗಳನ್ನ ಕೂಡ ಹೇಳೋಕೆ ಇಷ್ಟಪಡ್ತೀರಿ ನೀವು?
0: ಹೌದು ಮೇಡಮ್, ತುಂಬಾ ಧನ್ಯವಾದಗಳು.
1: ಸರ್, ಒಟ್ಟಾರೆ ಜನಧ್ವನಿ ಕೇಳೋಗರಿಗೆ ನೀವು ಒಬ್ಬ ವಿಶೇಷ ವ್ಯಕ್ತಿಯಾಗಿ ನಿಮ್ಮ ಮಾದರಿಯ ಮಾತುಗಳನ್ನ ಹೇಳೋದಾದ್ರೆ.
0: ಹಲೋ, ಈಗ ಅಂಗವಿಕಲರು ಹೇಳಿ ಮೇಡಮ್.
1: ಹೇಳಿ ಸರ್. ಈಗ ಅಂಗವಿಕಲರು ಕಂಡ್ರೆ ಕೆಲವರು ಕಡೆಗಣಿಸ್ರು, ಈ ನಿಟ್ಟಿನಲ್ಲಿ ಅಂತ ವ್ಯಕ್ತಿಗಳಿಗೆ ನೀವೇನ ಒಬ್ಬ ವಿಶೇಷ ವ್ಯಕ್ತಿಯಾಗಿ ಅವ್ರಿಗೂ ಕೂಡ ಜೀವನ ಇದೆ.
0: ವಿಶೇಷ ಚೇತನರಾಗಿ ಯಾರು ಅದು ಸಾಪಲ್ಲ, ಅಂಗವಿಕಲ ಸಾಪಲ್ಲ, ಅವ್ರು ಪಡ್ಕೊಂಡು ಬಂದಿರೋದಲ್ಲ, ಅಸಚಿರೋ ಆಗಿರೋದು.
1: ಹೌದು,
0: ಅವ್ರು ಯಾರು ಕಡೆಗಣಿಸ್ಬೇಡಿ, ಯಾರು ಕಡೆಗಣಿಸ್ಬೇಡಿ. ಅವ್ರದ್ದು ನೊಯ್ಯ ಮಾತುಗಳು ಸಿದ್ಧ ಮಾತುಗಳು, ಅವ್ರು ಅವರು ಸರಿ ಸಮಾನವಾಗಿ ನಮ್ಮಂಗೆ ಬಾಳಿ ಸಪೋರ್ಟ್ ಮಾಡ್ಬೇಕು, ಸಪೋರ್ಟ್ ಮಾಡ್ಬೇಕು. ಮಾಡ್ತಾನೆ ಸಹಕಾರ, ಸಪೋರ್ಟ್ ಮಾಡಿ ಜೀವನ ನಡೀತಿ ಅಂತ ನೋಡು, ಸಹಕಾರ ಕೊಡ್ಬೇಕು. ಅವ್ರನ್ನ ಒಂದು ಕಡೆಗಣಿಸೋದಾಗ್ಲಿ, ಅವ್ರ ಮನ್ಸಿಗೆ ನೋವಾಗ ರೀತಿ ಮಾತಾಡೋದು ಆಗ್ಬಾರ್ದು. ಅವ್ರು ಅವರು ಎಲ್ಲರಂತೆ ಜೀವನ ಹೇಳ್ಬೇಕು.
1: ಹೌದು, ಅಂದ್ರೆ ವಿಶೇಷ ವ್ಯಕ್ತಿಗಳಿಗೂ ಕೂಡ ಉನ್ನತ ಜೀವನ ಇದೆ. ಈ ನಿಟ್ಟಿನಲ್ಲಿ ಅವ್ರಿಗೆ ಸಹಕಾರವನ್ನು ನೀಡಿ ಪ್ರೋತ್ಸಾಹಿಸೋದು ಒಂದು ಸಮಾಜದ ಕೆಲಸ ಆಗ್ಬೇಕು ಅಂತ ಈ ನಿಟ್ಟಿನಲ್ಲಿ ಹೇಳ್ತಿದ್ರಿ. ತುಂಬಾ ಖುಷಿ ಆಯ್ತು ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ನಿಮ್ಮ ಸಮಸ್ಯೆ ಬಗ್ಗೆ ಮತ್ತೆ ನಿಮ್ಮ ಜೀವನ ಹೇಗ್ ನಡೆಸಿ ಧನ್ಯವಾದಗಳು. ಸರ್, ಸಂಸ್ಥೆ ಕಡೆಯಿಂದ ಇನ್ಯಾವತರ ತರಬೇತಿ ತಗೋಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆಯಾ, ಅಥವಾ ಇನ್ನೇನಾದ್ರು ನಿಮ್ಗೆ ಬಿಸ್ನೆಸ್ ಡೆವಲಪ್ ಆಗಿ ಇನ್ನೇನಾದ್ರು ನಿಮ್ಗೆ ಆಸಕ್ತಿ ಇದೆಯಾ ಮಾಡ್ಬೇಕು ಅನ್ನೋ ಒಂದು?
0: ಮಾಡ್ಬೇಕು ಮೇಡಮ್.
1: ಯಾವ ತರ ಸರ್
0: ಹಬ್ಬ ತರಬೇತಿ ಬೇರೆ ತರಬೇತಿಗಳು ಈ ರೀತಿ ಟ್ರೈನಿಂಗ್ ಮಾಡ್ಬೇಕು ಅಂತ
1: ಹೇಳಿದ್ರೆ
0: ಮಾಡ್ತೀನಿ. ಪರವಾಗಿಲ್ಲ, ಸಂಸ್ಥೆನೂ ಬಹಳ ಸಹಕಾರ ಕೊಡ್ತಾರ. ಸಂಸ್ಥೆ ಕಡೆಯಿಂದ ಒಂದು ಕಾಲುಗಳಾಗ್ಲಿ ಎಲ್ಲ ಆಗ್ಲಿ, ಶ್ರೀಧರ್ ಸರ್ ಇಲ್ಲಿಗೆ ಬರ್ತಾರ, ಎಲ್ಲ ಮಾಡಿ ಮಾಡ್ಕೋಬೇಕು. ಬಹಳ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್,
0: ತುಂಬಾ ಧನ್ಯವಾದಗಳು.

0: ಕೇಳುವರೆ ಕೇಳಿದ್ರಲ್ಲ ಎಷ್ಟು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಕಲತೆಯುಳ್ಳ ವ್ಯಕ್ತಿಯ ಜೀವನ ಮತ್ತು ಸಮಸ್ಯೆ ಕುರಿತು ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ 4ನೇ ವಾರ್ಡಿನ ಶ್ರೇತಾ ಪುಟ್ಟರಾಜ್ರವರು. ಇಲ್ಲಿಗೆ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
2: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
1: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
2: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
1: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
2: ದಿವ್ಯಾಂಗ ದೀಪ್ತಿ.
3: ಪ್ರಿಯ ಕೇಳುಗರೆ, ಇದುವರೆಗೂ ವಿಕಲತೆಯುಳ್ಳ ವ್ಯಕ್ತಿಯ ಜೀವನ ಮತ್ತು ಸಮಸ್ಯೆ ಕುರಿತು ಸರಗೂರಿನ 4ನೇ ವಾರ್ಡಿನ ಶ್ರೀಯುತ ಪುಟ್ಟರಾಜುರವರ ಜೊತೆಗಿನ ದಿವ್ಯಾಂಗದೀಪ್ತಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
1: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
2: ಹೌದಾ? ಯಾವ ವೆಬ್ಸೈಟ್ನಿಂದ?
1: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
2: ರಿವ್ಯೂ ನೋಡಿದೀಯಾ?
1: ಇಲ್ಲ.
2: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೆ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
3: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
0: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ಜಂಬದ ಕುಣಿತದ ನವಿಲು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ನಾನಿಮ್ಮ ಬಾಹಿನಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಂಬದ ಕುಣಿತದ ನವಿಲು ಎಂಬ ವಿಷಯದ ಬಗ್ಗೆ ತಿಳಿಯೋಣ. ಭಾರತದ ರಾಷ್ಟ್ರಪಕ್ಷಿ ನವಿಲು, ಸೌಂದರ್ಯ ಪ್ರೀತಿ ಸಂಯಮದಿಂದ ಸಮೃದ್ಧಿ ಜೀವನದ ಸಂಕೇತ. ಇದು ತನ್ನ ಗಾಂಭೀರ್ಯದಿಂದ ಆಕರ್ಷಕ ಗರಿಗಳಿಂದ ನೋಡುಗರನ್ನ ಮಂತ್ರ ಮುಗ್ಧಗೊಳಿಸುತ್ತದೆ. ವಿಶ್ವದಲ್ಲಿ ನವಿಲಿನ ಮೂರು ಪ್ರಭೇದಗಳಿದ್ದು, ಎರಡನ್ನ ಏಷ್ಯಾದಲ್ಲೂ ಮತ್ತು ಒಂದನ್ನ ಆಫ್ರಿಕಾದಲ್ಲೂ ನೋಡಬಹುದು. ಭಾರತದ ನವಿಲು ನೀಲಿ ಬಣ್ಣದಾದರೆ ಆಗ್ನೇಷ್ಯಾ ಏಷ್ಯಾದ್ದು ಹಸಿರು ಬಣ್ಣಕ್ಕೂ ಮತ್ತು ಆಫ್ರಿಕಾ ನವಿಲು ಕೆಂಪು ಹಸಿರು ನೀಲಿ ಮಿಶ್ರಿತ ಬಣ್ಣಕ್ಕಿರುತ್ತದೆ. ಭಾರತದ ಉಪಖಂಡಗಳಲ್ಲಿ ಮಾತ್ರ ಕಂಡುಬರುವ ನೀಲಿ ನವಿಲು ಸಾಧಾರಣವಾಗಿ ನೆಲದ ಮೇಲೆ ಗುಂಪಾಗಿ ಓಡಾಡುವ, ಕೆಲವೊಮ್ಮೆ ಗಿಡ ಮರದ ಮೇಲೂ ಕಾಣಿಸಿಕೊಳ್ಳುವ ದೊಡ್ಡ ಗಾತ್ರದ ಹಕ್ಕಿ. ಇದನ್ನ ಕುರುಚಲು ಕಾಡು, ಉದುರಲೆ ಕಾಡು, ಒಣಬಯಲು ಪ್ರದೇಶಗಳಲ್ಲಿ, ಕೃಷಿ ಭೂಮಿಗಳಲ್ಲಿ, ಹಳ್ಳಿಗಳ ಹೊರಹೊಲೆಯದಲ್ಲಿ, ಕೆರೆ ಸರೋವರದ ಬಳಿಯೂ ಕಾಣಬಹುದು. ಹಿಂದೂ ಬೌದ್ಧ ಇಸ್ಲಾಮೀ ಧರ್ಮಗಳಲ್ಲಿ ಮಹತ್ತರ ಸ್ಥಾನ ಪಡೆದ ನವಿಲು ಜಾತ್ಯತೀತ ಪಕ್ಷಿಯಾಗಿ ತನ್ನನ್ನು ಗುರುತಿಸಿಕೊಂಡಿದೆ. ನಮ್ಮ ಪುರಾಣ ಕಥೆಗಳಲ್ಲಿ ಉಲ್ಲೇಖಗೊಂಡಂತೆ ಶ್ರೀಕೃಷ್ಣ ಕಿರೀಟದಲ್ಲಿ ನವಿಲುಗರಿ ಶಾಶ್ವತವಾಗಿ ನೆಲೆ ಕಂಡರೆ ಸಮರದೇವ ಕಾರ್ತಿಕೇಯನ ವಾಹನವಾಗಿ ವಿಶೇಷವಾಗಿ ಗೌರವ ಪಡೆದುಕೊಂಡಿದೆ. ಸಿಂಧೂ ನಾಗರಿಕತೆಯ ಹರಪ್ಪ ಸಮುದಾಯದವರು ಉಪಯೋಗಿಸಿದ ಮಡಿಕೆ ಹೂಚಿಗಳ ಮೇಲೆ ನವಿಲಿನ ಚಿತ್ರ ಇರುವುದು ವಿಶೇಷವಾಗಿ ದಾಖಲಿಸಬೇಕಾದ ಸಂಗತಿಯಾಗಿದೆ. ಹಾಗಾಗಿಯೇ ಸಾಂಚಿ ಸ್ತೂಪದ ಮೇಲೆ ಕುಶಾನರ ಮುದ್ರೆಯಲ್ಲಿ ಗುಪ್ತ ಸಾಮ್ರಾಜ್ಯದ ನಾಣ್ಯಗಳಲ್ಲಿ ನವಿಲಿನ ಸುಂದರ ಚಿತ್ರ ಕಂಡುಬಂದಿದೆ.

ಹೊರಟಿದ್ದ. ಮೊಘಲ್ ಸಾಮ್ರಾಟರ ಅರಮನೆಯಲ್ಲೆಲ್ಲ ನವಿಲಿನ ಕೆತ್ತನೆಗಳು, ಚಿತ್ತಾರಗಳು ರಾರಾಜಿಸಿ ಗತವೈಭವ ಸಾರಿದಾರ. ಕಳೆದು ಹೋದ ಸಾಮ್ರಾಟ ಶಹಜಾನ ನವಿಲಿನ ಸಿಂಹಾಸನ ಕಣ್ಣ ಮುಂದೆ ಸರಿದಾಗ ಮನದಲ್ಲಿ ವಿವಾದ ಛಾಯೆ ಹಾದು ಹೋಗುತ್ತದೆ. ಮ್ಯೂಸಿಡೇನಿಯಾದ ಮಹಾನ್ ರಾಜ ಅಲೆಕ್ಸಾಂಡರ್ ಭಾರತವನ್ನು ಆಕ್ರಮಿಸಲು ಬಂದಾಗ ರಾವಿ ನದಿಯ ದಡದಲ್ಲಿ ಗುಂಪಾಗಿ ಹಾರುತ್ತಿದ್ದ ನವಿಲಿನ ಹೆಂಡಿಗೆ ಮನಸ್ಸೋತು ಅದಕ್ಕೆ ಹಾನಿ ಮಾಡಿದೆ ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸಿದ ಮತ್ತು ತನ್ನ ದೇಶಕ್ಕೆ ಹಿಂತಿರುಗಿ ಹೋಗುವಾಗ ನೂರಾರು ನವಿಲುಗಳನ್ನು ಕೊಂಡೊಯ್ದು ತನ್ನ ದೇಶ ಮತ್ತು ವಿದೇಶದಲ್ಲಿ ಪ್ರದರ್ಶನ ಮಾಡಿದನೆಂದು ತಿಳಿದು ಬಂದಿದೆ. ಮನಮೋಹಕ ಗರಿಗಳನ್ನು ಹೊಂದಿರುವುದು ಕೇವಲ ಗಂಡು ನವಿಲು ಮಾತ್ರ ಎಂಬುದು ಎಲ್ಲರಿಗೂ ತಿಳಿದ ವಿಷಯ. ಇದು ತಳತಳ ಹೊಳಿಸುವ ನೀಲಿ ಹಸಿರು ಬಣ್ಣ ಹೊಂದಿದೆ. ತಲೆಯ ಮೇಲೆ ಸಣ್ಣ ಹಸಿರು ಮಿಶ್ರಿತ ನೀಲಿ ಬಣ್ಣದ ಹೂಗುಚ್ಛದಂತಿರುವ ಕಿರೀಟ ಧರಿಸಿದ. ಇದರ ಹೊಳೆಯುವ ಅಂದದ ಕಪ್ಪು ಕಣ್ಣು, ಬಿಳಿಯ ಕೆನ್ನೆಯ ಮೇಲಿರುವ ಕಪ್ಪು ತುಟಿ, ತಲೆಯ ಎರಡೂ ಬದಿಯಲ್ಲಿರುವ ಮಿರುಗುವ ಕಡು ಹಸಿರಿನ ಪುಕ್ಕಗಳು ಕುತ್ತಿಗೆ ಎಲ್ಲ ನವಿಲಿನ ಲಾವಣ್ಯವನ್ನು ಇಮ್ಮಡಿಗೊಳಿಸುವುದು. ಈ ಅಕ್ಕಿಯ ಹಿಂಭಾಗ ಹಸಿರು ತಾಮ್ರ ವರ್ಣಕ್ಕಿದ್ದು ಕಂದು ಹಾಗೂ ಕಪ್ಪು ಗುರುತುಗಳಿವೆ. ಅದರ ಮೇಲೆ 200ಕ್ಕೂ ಹೆಚ್ಚು ಬಾಲದ ಗರಿಗಳು ಒಪ್ಪಾಗಿ ಇಳಿದು ಬಂದಿವೆ. ಬಹುತೇಕ ಎಲ್ಲ ಗರಿಗಳಿಗೆ ಅಗಲ ಕಣ್ಣಿನ ಮಾದರಿಯ ಪುಕ್ಕಗಳಿದ್ದರೆ ಹೊರಭಾಗದ ಗರಿಗಳು ಅರ್ಧ ಚಂದ್ರಾಕೃತಿಯಂತಿರುವುದು. ಆದರೆ ಹೆಣ್ಣು ನವಿಲಿಗೆ ಕಂದು ಬಣ್ಣದ ಜುಟ್ಟು, ಬೂದು ಕಂದು ಮೇಲ್ಮೈ ಬಿಳಿಯ ಕೆಳಮೈ ಇದ್ದು ಅಂದವಾದ ಉದ್ದ ಬಾಲದ ಗರಿಗಳು ಇರುವುದಿಲ್ಲ. ಈ ಅಕ್ಕಿಗಳಿಗಿರುವ ಬಲವಾದ ನೀಲ ಕಾಲುಗಳು ಓಡಾಡಲು ನೆರವಾದರೆ ತುದಿಯಲ್ಲಿರುವ ಚೂಪು ಉಗುರುಗಳು ಆಹಾರ ಇಳಿಯಲು ಸಹಾಯ ಮಾಡುತ್ತದೆ. ಸರ್ವಭಕ್ಷ್ಯಗಳಾಗಿರುವ ನವಿಲುಗಳು ಹಣ್ಣು, ಬೀಜ, ಹುಳು, ಕ್ರಿಮಿಕೀಟ, ಸಣ್ಣ ಸರೀಸೃಪಗಳನ್ನು ಕಬಳಿಸುತ್ತಾ ಹಾವಿಗೆ ಸಿಂಹ ಸ್ವಪ್ನ ಎನಿಸಿವೆ. ಇಂತಹ ಸುರ ಸುಂದರಾಂಗ ನವಿಲಿಗೆ ಸಂಗಾತಿಗಳು ಹಲವು. ಒಂದು ಗಂಡು ನವಿಲಿನ ಜೊತೆ 3-5 ಹೆಣ್ಣು ನವಿಲು ಅದರ ಮರಿಗಳನ್ನು ಎಲ್ಲವೂ ಗುಂಪಾಗಿ ಬಾಳ್ವೆ ನಡೆಸುವುದು. ಒಂದು ಗಂಡು ನವಿಲಿನ ಜೊತೆ 3-5 ಹೆಣ್ಣು ನವಿಲು ಅದರ ಮರಿಗಳು ಎಲ್ಲವೂ ಗುಂಪಾಗಿ ಬಾಳ್ವೆ ನಡೆಸುವುದು ಸಾಮಾನ್ಯ ದೃಶ್ಯವಾಗಿದೆ. ಏಪ್ರಿಲ್ನಿಂದ ಆಗಸ್ಟ್ವರೆಗೂ ಇದರ ಸಂತಾನ ಋತುವಾಗಿದ್ದು ಆಗ ಹೆಣ್ಣನ್ನು ಬಳಸಿಕೊಳ್ಳಲು ಆಹಾರ ಉಣಿಸುತ್ತಾ ಮೋಡ ತುಂಬಿದ ಮಳೆಯ ಮುನ್ಸೂಚನೆ ಕಾಣುತ್ತಿದ್ದ ಹಾಗೆ ಮನದಣಿಯುತ್ತಾ ನರ್ತಿಸುತ್ತದೆ. ಹಾರವಾದ ಕಾಮಲ ಬಿಲ್ಲಿನ ಗರಿಗಳನ್ನು ಮೇಲೆ ಕೆಳಗೆ ಆಡಿಸುತ್ತಾ ಅದವಾಗಿ ಕಂಪಿಸುತ್ತಾ ಹೆಣ್ಣನ್ನು ಆಕರ್ಷಿಸುವುದು ಇದರ ಕೆಲಸವಾಗಿದೆ. ಆ ಗರಿಗಳ ದೃಢತೆ ಹಾಗೂ ಅದರ ಗುಣಮಟ್ಟ ಗಂಡಿನ ಆರೋಗ್ಯವನ್ನು ಬಿಂಬಿಸುವುದರಿಂದ ಹೆಣ್ಣು ಮನಸ್ಸೋಲುವುದಂತೆ ಇಂದು ವಿಜ್ಞಾನಿಗಳು ಅಧ್ಯಯನ ಮಾಡಿಕೊಂಡಿದ್ದಾರೆ. ನಂತರ ನೆಲದ ಮೇಲೆ ಕಸ ಕಡ್ಡಿಗಳಿಂದ ಅಟ್ಟಣೆಯಂತಹ ಗೂಡು ಕಟ್ಟಿ ಎಲೆ ನಾರು ಹುಲ್ಲುಗಳಿಂದ ಮೃದುವಾಗಿಸಿ 4-7 ಮಾಸಲು ಬಿಳಿಯ ಮೊಟ್ಟೆ ಇಡುವುದು. ಸುಮಾರು 1 ತಿಂಗಳವರೆಗೆ ತಾಯಿಯ ಶಾಖ ಕೊಟ್ಟು ನಂತರ ಹುಟ್ಟುವ ಮರಿಗಳು ಸ್ವಲ್ಪ ಹೊತ್ತಿನಲ್ಲಿ ಕುಟುಂಬದವರ ಜೊತೆ ಆಹಾರ ಅರಸುತ್ತಾ ಸಾಕುತ್ತಲೇ ಇರುತ್ತವೆ. ಈ ಮರಿಗಳಿಗೆ 2 ವರ್ಷದ ನಂತರ ಸುಂದರ ಬಾಲ ಬೆಳೆದು 4 ವರ್ಷಕ್ಕೆ ಪ್ರಬುದ್ಧತೆಗೆ ಬರುವುದು. ಇಂತಹ ಚೆಲುವಾದ ನವಿಲಿನ ಗರಿಗಳಲ್ಲಿ ಯಾವುದೇ ವರ್ಣಧಾತುಗಳು ಇಲ್ಲದಿರುವುದು ಬಲು ಸೂಚಕದ ಸಂಗತಿ. ಆದರೆ ಈ ಗರಿಗಳ ಸೂಕ್ಷ್ಮ ಜೋಡಣೆಯಿಂದ ಬೆಳಕಿನ ವಿದ್ಯಮಾನ ಉಂಟಾಗಿ ಬಣ್ಣಗಳು ಗೋಚರಿಸುತ್ತವೆ. ಮುಂಜಾನೆ ಮತ್ತು ಮುಸ್ಸಂಜೆಯಲ್ಲಿ ಗುಂಪಾಗಿ ವ್ಯವಹರಿಸುವ ನವಿಲುಗಳಿಗೆ ಧೂಳಿನ ಸ್ಥಾನ ಅಪ್ಯಾಮಾನ. ಕಾಡಿನಲ್ಲಿ ಅಪಾಯದ ಮುನ್ಸೂಚನೆ ಬಂದಾಗ ಜೋರಾಗಿ ಕೂಗುತ್ತಾ ಇದರ ಸಂಗಾತಿಗಳಿಗೆ ಚಿತ್ತಾವಣೆ ನೀಡುತ್ತಾ ದಾಪುಗಾಲು ಹಾಕುತ್ತಾ ಓಡಾಡಿದರೆ ಕೆಲವೊಮ್ಮೆ ಹಾರುವು ಉಂಟು. ನವಿಲಿನ ಚಿತ್ತಾಕಾಶ ಗರಿಗಳು ಸಾಹಿತ್ಯ ಜಗತ್ತಿನ ಕವಿ ಪುಂಗದವರಿಗೆ ಸ್ಫೂರ್ತಿ ನೀಡಿದೆ. ಕಲೆಗಾರ ಹಲವು ಮಾಧ್ಯಮದಲ್ಲಿ ಇದರ ಸೌಂದರ್ಯ ಸೆರೆ ಹಿಡಿದಿದ್ದಾರೆ. ಇದು ಭಾರತೀಯ ನಾರಿಯರ ಕಣ್ಮಣಿಯಾಗಿದ್ದು ಅವರು ತಮ್ಮ ವೇಷಭೂಷಣದಲ್ಲಿ ನವಿಲಿನ ಸಂಪೂರ್ಣವಾಗಿ ಬಳಸಿಕೊಂಡಿದ್ದಾರೆ. ನವಿಲು ಬಣ್ಣದ ಬಟ್ಟೆ, ಸೀರೆ, ನವಿಲಿನ ಅಂಚು, ಸೆರಗು, ಬೊಟ್ಟು, ನವಿಲಿನ ವಿನ್ಯಾಸದ ರವಿಕೆ, ಜುಮುಕಿ, ಬಳೆ, ಸರ, ಪದಕ, ಗರಿಯ ಲೋಲಾಕು ಇತ್ಯಾದಿಗಳು. ಹೀಗೆ ನವಿಲು ನಮ್ಮ ಜೀವಮಾನದಲ್ಲಿ ಬೆರೆತು ಹೋಗಿವೆ. ಕೇಳುಗ್ರೆ, ಕೇಳಿದ್ರಲ್ಲ ಎಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಂಬದ ಕುಣಿತದ ನವಿಲು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ.

0: ಕೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೇ, ಇದುವರೆಗೂ ಜಂಬದ ಕುಣಿತದ ನವಿಲು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತ್ತು.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಂಪಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
4: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೇ ನಿನಗೆ ಕೆಮ್ಮು ಬಂದಿರೋದು.
4: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
3: ಸಿದ್ದಣ್ಣ? ನೀ ಹಿಂಗೆ ಬೀಡಿ ಸಿಗರೆಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
3: ಸಿದ್ದಣ್ಣ, ನೀ ಸೇವೋ ಬೀಡಿ ಸಿಗರೆಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
4: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೆಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
3: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
4: ಇದು ಕಲಾಕುಮಾರ ಮಾತು ಅಂದ್ರೆ,
5: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಈಶ್ವರನ ಕೃಪೆಗೆ ಪಾತ್ರರಾದ ಶಿವಗಣಗಳ ಮಹತ್ವ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಈಶ್ವರನ ಕೃಪೆಗೆ ಪಾತ್ರರಾದ ಶಿವಗಣಗಳ ಮಹತ್ವ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಪುರಾಣಗಳ ಪ್ರಕಾರ ಮಹಾದೇವನಾದ ಶಿವನ ದಿವ್ಯ ಪರಿವಾರದಲ್ಲಿ ಶಿವಗಣಗಳು ಅತ್ಯಂತ ಪ್ರಮುಖ ಮತ್ತು ವಿಸ್ಮಯಕಾರಿ ಪಾತ್ರವನ್ನು ವಹಿಸುತ್ತವೆ. ಶಿವಪುರಾಣ, ಲಿಂಗ ಪುರಾಣ ಹಾಗೂ ಸ್ಕಂದ ಪುರಾಣಗಳಲ್ಲಿ ಈ ಗಣಗಳ ಉತ್ಪತ್ತಿ, ಅವರ ದೈವಿಕ ಶಕ್ತಿ ಮತ್ತು ಕೈಲಾಸದಲ್ಲಿ ಅವರ ಸ್ಥಾನಮಾನಗಳ ಬಗ್ಗೆ ವಿಸ್ತಾರವಾದ ಪೌರಾಣಿಕ ಉಲ್ಲೇಖಗಳಿವೆ. ಗಣ ಎಂದರೆ ದೇವಸೇನೆ ಅಥವಾ ದೈವಿಕ ಶಕ್ತಿಗಳ ಗುಂಪು. ಪುರಾಣಗಳ ಪ್ರಕಾರ ಈ ಗಣಗಳು ಸೃಷ್ಟಿಯ ಆದಿಯಲ್ಲಿ ಶಿವನ ವಿಭಿನ್ನ ಶಕ್ತಿಗಳಿಂದ ಮತ್ತು ಅವನ ದಿವ್ಯ ಸಂಕಲ್ಪದಿಂದ ಜನಿಸಿದವು. ಇತರ ದೇವತೆಗಳು ದೇವಲೋಕದಲ್ಲಿ ಯಕ್ಷ ಗಂಧರ್ವದೊಂದಿಗೆ ವಾಸಿಸಿದರೆ ಬ್ರಹ್ಮಾಂಡದ ಲಯಕಾರನಾದ ಶಿವನು ಮಾತ್ರ ಸ್ಮಶಾನವಾಸಿ, ನಿಶಾಚಾರ ಹಾಗೂ ಸಮಾಜದಿಂದ ಅಪವಿತ್ರರೆಂದು ಪರಿಗಣಿಸಲ್ಪಟ್ಟ ಭೂತ, ಪ್ರೇತ, ಪಿಶಾಚಿ, ಬೇತಾಳ ಮತ್ತು ಬ್ರಹ್ಮರಾಕ್ಷಸರನ್ನು ತನ್ನ ಗಣಗಳನ್ನಾಗಿ ಸ್ವೀಕರಿಸಿದ್ದಾನೆ. ಬಾಹ್ಯ ರೂಪಕ್ಕಿಂತ ಆಂತರಿಕ ಭಕ್ತಿ ಶ್ರೇಷ್ಠವೆಂಬುದನ್ನು ಪೌರಾಣಿಕವಾಗಿ ನಿರೂಪಿಸಲು ಶಿವನು

ಈ ಸಮಸ್ತ ಅಲೌಕಿಕ ಜೀವಿಗಳನ್ನು ಕೈಲಾಸದಲ್ಲಿ ತನ್ನ ನಿರಂತರ ಸಹಚರರನ್ನಾಗಿ ಮಾಡಿಕೊಂಡಿದ್ದಾನೆ. ತಾಯಿ ಪಾರ್ವತಿಯು ವಿವಾಹವಾಗಿ ಕೈಲಾಸಕ್ಕೆ ಬಂದಾಗ ಪ್ರಧಾನ ಗಣನಾದ ನಂದೀಶ್ವರನು ಅವಳಿಗೆ ಸಾತ್ವಿಕ ಹಾಗೂ ತಾಮಸಿಕ ಗಣಗಳ ಸಂಪೂರ್ಣ ಪರಿಚಯವನ್ನು ಮಾಡಿಕೊಡುತ್ತಾನೆ ಎಂದು ಶಿವಪುರಾಣದಲ್ಲಿ ಉಲ್ಲೇಖವಿದೆ. ಅವರಲ್ಲಿ ಪ್ರಮುಖರೆಂದರೆ ಗಣಪತಿ, ಶಿವ ಪಾರ್ವತಿಯರ ಪುತ್ರನಾದ ಈತನು ಸಮಸ್ತ ಶಿವಗಣಗಳ ಸರ್ವಾಧಿಕಾರಿ ಹಾಗೂ ನಾಯಕ. ಪುರಾಣಗಳ ಪ್ರಕಾರ ಯಾವುದೇ ಪೂಜೆಗಿಂತ ಮುನ್ನ ಈತನಿಗೆ ಅಗ್ರಪೂಜೆ ಸಲ್ಲಿಕೆಯಾಗುತ್ತದೆ. ನಂದಿ ಮಹಾದೇವನ ವಾಹನ ಮಾತ್ರವಲ್ಲದೆ ಸಮಸ್ತ ಶಿವಗಣಗಳ ಪ್ರಧಾನ ಸಚಿವ ಮತ್ತು ದ್ವಾರಪಾಲಕ. ಈತನು ಸಾತ್ವಿಕ ಗಣಗಳ ಮುಖಂಡ. ವೀರಭದ್ರ ದಕ್ಷ ಬ್ರಹ್ಮನು ಶಿವನಿಗೆ ಮಾಡಿದ ಅಪಮಾನವನ್ನು ಸಹಿಸದೆ ಶಿವನು ತನ್ನ ಜಟೆಯನ್ನು ನೆಲಕ್ಕೆ ಬಡಿದಾಗ ಹುಟ್ಟಿದ ಪರಮ ಭಯಂಕರ ಗಣ. ಈತನು ದಕ್ಷ ಯಜ್ಞವನ್ನು ಧ್ವಂಸ ಮಾಡಿದ ವೀರ. ಭೃಂಗಿ ಶಿವನ ಅತ್ಯಂತ ನಿಷ್ಠಾವಂತ ಭಕ್ತ. ಈತನು ಕೇವಲ ಶಿವನನ್ನೇ ಪ್ರದಕ್ಷಿಣೆ ಮಾಡಲು ಭೃಂಗಿರೂಪ ತಾಳಿದನೆಂದು ಪುರಾಣ ಹೇಳುತ್ತದೆ. ಘಂಟಕರ್ಣ ಹರಿಯರ ದ್ವೇಷವನ್ನು ಮರೆತು ಸದಾ ಶಿವನಾಮವನ್ನೇ ಕಿವಿಯಲ್ಲಿ ಕೇಳಲು ಘಂಟೆಗಳನ್ನು ಧರಿಸಿದ ವಿಶಿಷ್ಟಗಣ. ದೈವಿಕ ನಾಗಗಳು ವಾಸುಕಿ, ತಕ್ಷಕ ಮುಂತಾದ ನಾಗರಾಜರು ಕೂಡ ಶಿವನ ಆಜ್ಞೆಯನ್ನು ಪಾಲಿಸುವ ಗಣಗಳಾಗಿದ್ದಾರೆ. ಪುರಾಣಗಳ ಪ್ರಕಾರ ಈ ಗಣಗಳು ಕೇವಲ ಸೇವಕರಲ್ಲ, ಇವರು ಅಮೋಘ ಶಕ್ತಿಯುಳ್ಳ ದಿವ್ಯ ಯೋಧರು. ಲೋಕದಲ್ಲಿ ಅಧರ್ಮ ಹೆಚ್ಚಾದಾಗ ಶಿವನ ಆಜ್ಞೆಯಂತೆ ದುಷ್ಟ ಶಿಕ್ಷಕ ಪ್ರವೃತ್ತಿಯನ್ನು ತಡೆಯುವುದು, ದೇವತೆಗಳ ಯಜ್ಞಗಳು ವಿಧಿಬದ್ಧವಾಗಿ ನಡೆಯುವಂತೆ ಮತ್ತು ಅಲ್ಲಿ ಶುದ್ಧತೆ ಕಾಯುವಂತೆ ನೋಡಿಕೊಳ್ಳುವುದು ಇವರ ಕಾರ್ಯ. ಶಿವನು ಆನಂದ ಅಥವಾ ರುದ್ರ ತಾಂಡವಾಡುವಾಗ ಈ ಗಣಗಳು ಮಂತ್ರಮುಗ್ಧರಾಗಿ ಪಾಲ್ಗೊಳ್ಳುತ್ತಾರೆ. ನಂದಿ ಮೃದಂಗ ನುಡಿಸಿದರೆ ಭೃಂಗಿಯು ನೃತ್ಯ ಗುರುವಾಗುತ್ತಾನೆ. ಉಳಿದ ಗಣಗಳು ದೇವ ಭಾಷೆಯಲ್ಲದ ಯಾರಿಗೂ ಅರ್ಥವಾಗದ ನಿಗೂಢ ಧ್ವನಿಯಲ್ಲಿ ಶಿವನ ಮಂತ್ರಗಳನ್ನು ಜಪಿಸುತ್ತಾ ವಾದ್ಯ ನುಡಿಸುತ್ತಾರೆ. ಸತ್ಯ ಹರಿಶ್ಚಂದ್ರ, ಉಪಮನ್ಯು, ಉಪಮನ್ಯು ಮುಂತಾದ ಪರಮ ಶಿವಭಕ್ತರ ಭಕ್ತಿಯನ್ನು ಪರೀಕ್ಷಿಸಲು ಶಿವನು ಈ ಗಣಗಳನ್ನು ಕಳುಹಿಸಿ ಕ್ಲಿಷ್ಟಕರ ಪರೀಕ್ಷೆಗಳನ್ನು ಹೊಟ್ಟುವುದನ್ನು ಪುರಾಣದಲ್ಲಿ ಓದಿದ್ದೇವೆ. ಪೌರಾಣಿಕ ದೃಷ್ಟಿಕೋನದಲ್ಲಿ ಶಿವಗಣಗಳು ಎಂದರೆ ಭಗವಂತನ ನಿಷ್ಕಲ್ಮಶ ಪ್ರೇಮದ ಪ್ರತೀಕ. ಜಗತ್ತಿನ ಕಣ್ಣಿಗೆ ಭಯಾನಕ ಮತ್ತು ವಿಕೃತವಾಗಿ ಕಾಣುವ ಜೀವಿಗಳು ಸಹ ನಿಷ್ಠೆ ಮತ್ತು ಭಕ್ತಿಯಿಂದ ದೇವತೆಗಳಿಗಿಂತಲೂ ಶ್ರೇಷ್ಠವಾದ ದಿವ್ಯ ಪದವಿಯನ್ನು ಪಡೆಯಬಹುದು ಎಂಬುದನ್ನು ಈ ಶಿವಗಣಗಳು ಸಾರುತ್ತವೆ. ಬದುಕಿನಲ್ಲಿ ಕೆಲವೊಮ್ಮೆ ನಮಗೆ ನೆರವಾಗುವುದು ಅಂತಸ್ತು, ಅಧಿಕಾರ ಆಸ್ತಿಯಲ್ಲಿ ಶ್ರೀಮಂತರಾದವರಲ್ಲ. ಆದರೆ ಪ್ರಪಂಚವೆಲ್ಲ ಉದಾಸೀನದಿಂದ ನೋಡುವ ನಾವು ಕೂಡ ಕಡೆಗಣಿಸಿ ಬಿಡುವ ಕೆಲವರು. ಯಾವುದೇ ಪುಸ್ತಕವನ್ನು ಅದರ ಮುಖಪುಟದಿಂದ ಅಳೆಯಬಾರದು ಎನ್ನುತ್ತಾರೆ. ಅಂತೆಯೇ ಮನುಷ್ಯರನ್ನು ಅವರ ಗುಣಗಳಿಂದ ಗೌರವಿಸಲು ಕಲಿಯಬೇಕು. ಆಪತ್ತಿಗಾದವರೇ ನೆಂಟರು. ಪ್ರಿಯ ಕೇಳುಗರೆ, ಕೇಳುದಲ್ಲಿಷ್ಟತ್ತು ಈಶ್ವರನ ಕೃಪೆಗೆ ಪಾತ್ರರಾದ ಶಿವಗಣಗಳ ಮಹತ್ವ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ. ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಪ್ರಿಯ ಕೇಳುಗರೇ, ಇದುವರೆಗೂ ಈಶ್ವರನ ಕೃಪೆಗೆ ಪಾತ್ರರಾದ ಶಿವಗಣಗಳ ಮಹತ್ವ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ನಮಸ್ಕಾರ ಪ್ರಿಯ ಕೇಳುಗರೇ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 9.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು

0: ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 ಹ್ಯಾಶ್ಟ್ಯಾಗ್ ಸೇಫ್.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್, ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ

0: ಮಾಹಿತಿಯನ್ನ ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನ ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸುಗುಣ ಸತೀಶ್. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆ ಆರಂಭ, ಹಲವು ಒಪ್ಪಂದ ವಿನಿಮಯ ನಿರೀಕ್ಷೆ. ಯಾವುದೇ ಸಂದರ್ಭದಲ್ಲೂ ಭಯೋತ್ಪಾದನೆ ಸಮರ್ಥನೆ ಸಲ್ಲ, ಪಿಡುಗು ನಿರ್ಮೂಲನೆಗೆ ಒಗ್ಗಟ್ಟಿನ ಜಾಗತಿಕ ಕ್ರಮ ಅಗತ್ಯ, ವಿಶ್ವಸಂಸ್ಥೆಯಲ್ಲಿ ಭಾರತ ಪ್ರತಿಪಾದನೆ. ಗುಜರಾತ್, ಮಧ್ಯಪ್ರದೇಶ ಸೇರಿ ಮಧ್ಯ ಭಾರತದ ಹಲವು ಪ್ರದೇಶಗಳಿಗೆ ಇಂದು ಮುಂಗಾರು ವಿಸ್ತರಣೆ. ಬೆಂಗಳೂರು ಮಾದಾಪಟ್ಟಣದ ಕ್ರಷರ್ ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿತ, 7 ವಲಸೆ ಕಾರ್ಮಿಕರ ಸಾವು. ಮತ್ತು ಫಿಫಾ ವಿಶ್ವಕಪ್ ಫುಟ್ಬಾಲ್ ಪ್ರೀಕ್ವಾರ್ಟರ್ ಫೈನಲ್ಸ್ಗೆ ಅಮೆರಿಕ ಮುನ್ನಡೆ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ವಾರ್ಷಿಕ ಶೃಂಗಸಭೆ ಪ್ರಗತಿಯಲ್ಲಿದೆ. ಜಪಾನಿನ ಪ್ರಧಾನಿ ಸನಾಯೆ ತಕೈಚಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಶೃಂಗಸಭೆಯು ದ್ವಿಪಕ್ಷೀಯ ಸಹಕಾರದ ಸಂಪೂರ್ಣ ಆಯಾಮವನ್ನು ಪರಿಶೀಲಿಸಲು ಮತ್ತು ಬಲಪಡಿಸಲು ಮತ್ತು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಜಾಗತಿಕ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಎರಡೂ ಕಡೆಯವರಿಗೆ ಅವಕಾಶವನ್ನು ಒದಗಿಸುತ್ತದೆ. ಸಭೆಯ ಬಳಿಕ ಉಭಯ ರಾಷ್ಟಗಳು ಹಲವಾರು ತಿಳುವಳಿಕೆ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳುವ ನಿರೀಕ್ಷೆ ಇದೆ. ಜಪಾನ್ ಪ್ರಧಾನಿ 3 ದಿನಗಳ ಭಾರತ ಪ್ರವಾಸಕ್ಕಾಗಿ ನಿನ್ನೆ ಸಂಜೆ ನವದೆಹಲಿಗೆ ಆಗಮಿಸಿದರು. ಇದು ಪ್ರಧಾನಮಂತ್ರಿ ತಕೈಚಿ ಅವರ ಮೊದಲ ಅಧಿಕೃತ ಭಾರತ ಭೇಟಿಯಾಗಿದೆ. ಭಾರತ ಮತ್ತು ಜಪಾನ್ ನಡುವಿನ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮುಂದುವರಿಸುವಲ್ಲಿ ಈ ಭೇಟಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಆರ್ಥಿಕ ಭದ್ರತೆಯು ಸಂಬಂಧದ ಪ್ರಮುಖ ಆಧಾರಸ್ತಂಭವಾಗಿ ಹೊರಹೊಮ್ಮಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಭಯೋತ್ಪಾದನೆಯನ್ನು ಸಮರ್ಥಿಸಲು ಸಾಧ್ಯವಿಲ್ಲ ಎಂಬ ದೃಢವಾದ ನಿಲುವನ್ನು ಭಾರತ ಪುನರುಚ್ಚರಿಸಿದೆ. ಜತೆಗೆ ಈ ಪಿಡುಗನ್ನು ತೊಡೆದುಹಾಕಲು ಒಗ್ಗಟ್ಟಿನ ಜಾಗತಿಕ ಕ್ರಮಕ್ಕೆ ಕರೆ ನೀಡಿದೆ. ವಿಶ್ವಸಂಸ್ಥೆಯ ಜಾಗತಿಕ ಭಯೋತ್ಪಾದನಾ ನಿಗ್ರಹ ಕಾರ್ಯತಂತ್ರದ 9ನೇ ವಿಮರ್ಶೆಯ ಅಂಗೀಕಾರದ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯನ್ನುದ್ದೇಶಿಸಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಕಾಯಂ ಪ್ರತಿನಿಧಿ ಹರೀಶ್ ಪಾರ್ವತನೇನಿ ಭಯೋತ್ಪಾದಕನು ಭಯೋತ್ಪಾದಕ ಎಂದು ಹೇಳಿದರು. ಜತೆಗೆ ಭಯೋತ್ಪಾದನಾ ನಿಗ್ರಹ ಪ್ರಯತ್ನಗಳನ್ನು ಸುಳ್ಳು ಸಮಾನತೆಗಳು ಅಥವಾ ರಾಜಕೀಯಗೊಳಿಸಿದ ನಿರೂಪಣೆಗಳಿಂದ ದುರ್ಬಲಗೊಳಿಸಬಾರದು ಎಂದು ಒತ್ತಿ ಹೇಳಿದರು.

0: ಇದ್ದಾರೆ. ಭಾರತವು ದಶಕಗಳಿಂದ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ಅನುಭವಿಸುತ್ತಿದೆ. ಆದ್ದರಿಂದ ಎಲ್ಲ ರೀತಿಯ ಭಯೋತ್ಪಾದನೆಯನ್ನು ನಿಸ್ಸಂದಿಗ್ಧವಾಗಿ ಖಂಡಿಸಬೇಕು ಎಂದು ನಂಬುತ್ತದೆ ಎಂದು ಅವರು ಹೇಳಿದರು. ಭಯೋತ್ಪಾದನೆ ನಿಗ್ರಹದಲ್ಲಿ ಯಾವುದೇ ದ್ವಂದ್ವ ನೀತಿ ಇರಬಾರದು ಎಂದು ಒತ್ತಿ ಹೇಳಿದ ಅವರು, ಅಪರಾಧಿಗಳು, ಸಂಘಟಕರು, ಹಣಕಾಸು ಒದಗಿಸುವವರು ಮತ್ತು ಭಯೋತ್ಪಾದನೆಯ ಪ್ರಾಯೋಜಕರನ್ನು ಹೊಣೆಗಾರನನ್ನಾಗಿ ಮಾಡುವಂತೆ ಸದಸ್ಯ ರಾಷ್ಟ್ರಗಳಿಗೆ ಕರೆ ನೀಡಿದರು. ಭಯೋತ್ಪಾದಕರಿಗೆ ಹಣಕಾಸು ಒದಗಿಸುವುದನ್ನು ಎದುರಿಸುವುದು ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವುದನ್ನು ತಡೆಯುವುದು ಜಾಗತಿಕ ಆದ್ಯತೆಗಳಾಗಿ ಉಳಿಯಬೇಕು ಎಂದು ರಾಯಭಾರಿ ಪಾರ್ವತನೇನಿ ಒತ್ತಿ ಹೇಳಿದ್ದಾರೆ. ಅಂತಾರಾಷ್ಟೀಯ ಭಯೋತ್ಪಾದನೆ ಕುರಿತ ಸಮಗ್ರ ಸಮಾವೇಶವನ್ನು ಶೀಘ್ರ ಅಳವಡಿಸಿಕೊಳ್ಳಬೇಕೆಂಬ ಭಾರತದ ಕರೆಯನ್ನು ಪುನರುಚ್ಚರಿಸಿದ ಅವರು, ಪರಿಣಾಮಕಾರಿ ಜಾಗತಿಕ ಸಹಕಾರಕ್ಕೆ ಸಾರ್ವತ್ರಿಕ ಕಾನೂನು ಚೌಕಟ್ಟು ಅತ್ಯಗತ್ಯ ಎಂದು ಹೇಳಿದ್ದಾರೆ. ನೈಋತ್ಯ ಮುಂಗಾರು ಇಂದು ದೆಹಲಿ, ಗುಜರಾತ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಹರಿಯಾಣ, ಪಂಜಾಬ್ ಮತ್ತು ರಾಜಸ್ಥಾನದ ಕೆಲವು ಭಾಗಗಳಿಗೆ ಮತ್ತಷ್ಟು ವಿಸ್ತರಿಸಿದೆ. ಇದರಿಂದಾಗಿ ರಾಷ್ಟ್ರ ರಾಜಧಾನಿಯಲ್ಲಿ ಉಲ್ಲಾಸದಾಯಕ ಮಳೆಯು ಬಿಸಿ ಮತ್ತು ಆರ್ದ್ರ ಹವಾಮಾನಕ್ಕೆ ಪರಿಹಾರ ಸಿಕ್ಕಂತಾಗಿದೆ. ಮುಂದಿನ ಎರಡು ಮೂರು ದಿನಗಳಲ್ಲಿ ಮುಂಗಾರು ಉತ್ತರ ಭಾರತದ ಹಲವಾರು ಭಾಗಗಳಲ್ಲಿ ಮತ್ತಷ್ಟು ಮುಂದುವರಿಯುವ ನಿರೀಕ್ಷೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಕೇರಳ ಬಹುತೇಕ ಭಾಗಗಳಲ್ಲಿ ಇಂದು ಮಳೆ ದುರ್ಬಲಗೊಳ್ಳುವ ನಿರೀಕ್ಷೆ ಇದೆ. ಕೋಜಿಕೋಡ್, ಕಣ್ಣೂರು, ಕಾಸರಗೋಡು ಹೊರತುಪಡಿಸಿ ಕೇರಳದ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯ ತೀವ್ರತೆ ಕಡಿಮೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಸೂಚಿಸಿದೆ. ಕಳೆದ ಎರಡು ದಿನಗಳಿಂದ ಆರೆಂಜ್ ಅಲರ್ಟ್ ಆಗಿದ್ದ ಕಣ್ಣೂರು ಮತ್ತು ಕಾಸರಗೋಡು ಪ್ರದೇಶವನ್ನು ಇಂದು ಯೆಲ್ಲೋ ಅಲರ್ಟ್ಗೆ ಇಳಿಸಲಾಗಿದೆ. ಇದು ಪ್ರತ್ಯೇಕ ಭಾರಿ ಮಳೆಯ ಸಾಧ್ಯತೆಯನ್ನು ಸೂಚಿಸುತ್ತದೆ. ಐಎಸ್ಐ ಪ್ರಾಯೋಜಿತ ಅಂತಾರಾಜ್ಯ ಭಯೋತ್ಪಾದನೆ ಮತ್ತು ಶಸ್ತ್ರಾಸ್ತ್ರ ಜಾಲದ ವಿರುದ್ದ ದಮನ ನಡೆಸಿದ ನಾಲ್ವರು ಆರೋಪಿಗಳನ್ನು ದೆಹಲಿ ಪೊಲೀಸ್ ವಿಶೇಷ ಘಟಕ ಬಂಧಿಸಿದೆ. ಐಎಸ್ಐ ನಿರ್ವಾಹಕ ಶಹಜಾದ್ ಭಟ್ಟಿ ಮತ್ತು ಅವರ ಸಹಚರರ ಸೂಚನೆಯ ಮೇರೆಗೆ ಆರೋಪಿಗಳು ರಾಷ್ಟ್ರ ರಾಜಧಾನಿಯಲ್ಲಿ ಭಯೋತ್ಪಾದಕ ಚಟುವಟಿಕೆಯನ್ನು ನಡೆಸಲು ಯೋಜಿಸುತ್ತಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ. ಕಾರ್ಯಾಚರಣೆ ವೇಳೆ ಎರಡು ವಿದೇಶಿ ನಿರ್ಮಿತ ಪಿಸ್ತೋಲ್, 9 ಜೀವಂತ ಗುಂಡುಗಳು ಮತ್ತು 5 ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ದೆಹಲಿ ಪೊಲೀಸರ ಪ್ರಕಾರ ಆರೋಪಿಗಳು ಪತ್ತೆಯಾಗುವುದನ್ನು ತಪ್ಪಿಸಲು ವಿದೇಶಿ ಸಂಖ್ಯೆಗಳನ್ನು ಬಳಸುತ್ತಿದ್ದರು ಮತ್ತು ಆ ಸಂಖ್ಯೆಗಳನ್ನು ಅವರ ಪಾಕಿಸ್ತಾನಿ ಹ್ಯಾಂಡ್ಲರ್ಗೆ ವ್ಯವಸ್ಥೆ ಮಾಡಿದ್ದಾರೆ. ಪಂಜಾಬ್ನ ಆರೋಪಿಗಳಲ್ಲಿ ಒಬ್ಬನಿಗೆ ದೆಹಲಿಯ ಧಾರ್ಮಿಕ ಸ್ಥಳಗಳು ಮತ್ತು ಪೊಲೀಸ್ ಸಂಸ್ಥೆಗಳ ಪರಿಶೀಲನೆ ನಡೆಸುವ ಕಾರ್ಯವನ್ನು ವಹಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದ ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ಇಂದು ಕಲ್ಲು ಬಂಡೆಯೊಂದು ಜಾರಿ ಬಿದ್ದ ಪರಿಣಾಮ 7 ವಲಸೆ ಕಾರ್ಮಿಕರು ಪ್ರಾಣ ಕಳೆದುಕೊಂಡಿದ್ದಾರೆ. ಈ ದುರಂತವು ಮಾದಾಪಟ್ಟಣ ಗ್ರಾಮದ ಕಾವೇರಿ ಕ್ರಷರ್ ಕಲ್ಲು ಕ್ವಾರಿಯಲ್ಲಿ ಸಂಭವಿಸಿದೆ. ಕ್ವಾರಿಯ ಮೇಲ್ಭಾಗದಲ್ಲಿದ್ದ ಬೃಹತ್ ಬಂಡೆಯನ್ನು ಸರಿಸುವಾಗ ಅದು ಆಕಸ್ಮಿಕವಾಗಿ ಜಾರಿ ಕೆಳಗೆ ಕಾರ್ಮಿಕರು ಕೆಲಸ ಮಾಡುತ್ತಿದ್ದ ಕ್ವಾರಿಯ ಹೊಂಡಕ್ಕೆ ಬಿದ್ದಿದೆ. ಘಟನೆಯಲ್ಲಿ ಗಾಯಗೊಂಡವರನ್ನು ಅಪಘಾತದ ಸ್ಥಳದಿಂದ ರಕ್ಷಿಸಿ ಸದ್ಯ ವೈದ್ಯಕೀಯ ಚಿಕಿತ್ಸೆ ನೀಡಲಾಗುತ್ತಿದೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ತಲೆಮರೆಸಿಕೊಂಡಿರುವ ಕ್ವಾರಿ ಮಾಲೀಕರ ಪತ್ತೆಗೆ ಜಾಲ ಬೀಸಿದ್ದಾರೆ. ಮೃತರನ್ನು ಬಿಹಾರ, ಮಧ್ಯಪ್ರದೇಶ ಮತ್ತು ಉತ್ತರ ಕರ್ನಾಟಕ ಮೂಲದವರೆಂದು ಗುರುತಿಸಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಈ ಘಟನೆಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದು ತಮ್ಮ ಅಡಿಯಲ್ಲಿದ್ದ ಕಾರ್ಮಿಕರ ಸುರಕ್ಷತೆಯನ್ನು ಕಾಯ್ದುಕೊಳ್ಳುವಲ್ಲಿ ವಿಫಲರಾದ ಕ್ವಾರಿ ಮಾಲೀಕರ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದ ಅಡಿಯಲ್ಲಿ ದೆಹಲಿ ಸಚಿವಾಲಯದಲ್ಲಿ ಗ್ರೀನ್ ಡ್ರೈವ್ ಪೋರ್ಟಲ್ಗೆ ಚಾಲನೆ ನೀಡಿದ್ದಾರೆ. ರಾಷ್ಟ ರಾಜಧಾನಿಯಾದ್ಯಂತ 70 ಲಕ್ಷ ಸಸಿಗಳನ್ನು ನೆಡುವ ಮಿಷನ್ ಅನ್ನು ಮುಂದಕ್ಕೆ ಕೊಂಡೊಯ್ಯಲಾಗಿದೆ. ಹಸಿರು, ಸ್ವಚ್ಛ ಮತ್ತು ಆರೋಗ್ಯಕರ ರಾಜಧಾನಿಯಾಗಿ ಈ ಜನಾಂದೋಲನಕ್ಕೆ ಪ್ರತಿಯೊಬ್ಬ ದೆಹಲಿ ನಿವಾಸಿಯೂ ಕೈಜೋಡಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಇಂದು ಬೆಳಿಗ್ಗೆ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ವಾರ್ಷಿಕ ಅಮರನಾಥ ಯಾತ್ರೆಯ ಮೊದಲ ಯಾತ್ರಾರ್ಥಿಗಳ ತಂಡಕ್ಕೆ ಹಸಿರು ನಿಶಾನೆ ತೋರಿದರು. 57 ದಿನಗಳ ವಾರ್ಷಿಕ ತೀರ್ಥಯಾತ್ರೆಯು ನಾಳೆ ಅಧಿಕೃತವಾಗಿ ಕಾಶ್ಮೀರದ ಅವಳಿ ಮಾರ್ಗಗಳಲ್ಲಿ ಪ್ರಾರಂಭವಾಗಲಿದ್ದು ಆಗಸ್ಟ್ 28ರಂದು ಮುಕ್ತಾಯಗೊಳ್ಳಲಿದೆ. ಯಾತ್ರಾರ್ಥಿಗಳ ಮೊದಲ ಬೆಂಗಾವಲು ಪಡೆಯನ್ನು ಬಿಗಿ ಭದ್ರತೆಯಲ್ಲಿ ಮುಂಜಾನೆ ಜಮ್ಮುವಿನಿಂದ ರವಾನಿಸಲಾಯಿತು. ಅನಂತನಾಗ್ ಜಿಲ್ಲೆಯ ಸಾಂಪ್ರದಾಯಿಕ 48 ಕಿಲೋಮೀಟರ್ ನನ್ವಾನ್ ಪಹಲ್ಗಾಮ್ ಮಾರ್ಗ ಮತ್ತು ಗಂದೇರ್ಬಾಲ್ ಜಿಲ್ಲೆಯ 14 ಕಿಲೋಮೀಟರ್ ಬಾಲ್ತಾಲ್ ಮಾರ್ಗದ ಮೂಲಕ ಯಾತ್ರೆ ನಡೆಯುತ್ತದೆ. ಹೈ ರೆಸಲ್ಯೂಷನ್ ಸಿಸಿಟಿವಿ ಕ್ಯಾಮೆರಾಗಳು ಮತ್ತು RFID ಟ್ರ್ಯಾಕಿಂಗ್ ನೊಂದಿಗೆ ಬಹು ಹಂತದ ಭದ್ರತಾ ಗ್ರಿಡ್ ಜಾರಿಯಲ್ಲಿದೆ. ಯಾತ್ರಿಕರು ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯಲ್ಲಿ ಪ್ರತ್ಯೇಕವಾಗಿ ಪ್ರಯಾಣಿಸಬೇಕು. ಯಾತ್ರಾ ಸಂಚಾರಕ್ಕೆ ಮೊಘಲ್ ರಸ್ತೆ ಮತ್ತು ಧಾರ್ ರಸ್ತೆಯಂತಹ ಪರ್ಯಾಯ ಮಾರ್ಗಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಆನ್ಲೈನ್ ಮತ್ತು ಆಫ್ಲೈನ್ ನೋಂದಣಿಗಳೆರಡೂ ಸಕ್ರಿಯವಾಗಿದ್ದು ಯಾತ್ರೆ ಪ್ರಾರಂಭವಾಗುವ ಮೊದಲು ಸದ್ಯ ಸುಮಾರು 4 ಲಕ್ಷ ಯಾತ್ರಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ಅಮೆರಿಕ, ಮೆಕ್ಸಿಕೋ ಮತ್ತು ಕೆನಡಾ ಜಂಟಿ ಆತಿಥ್ಯದಲ್ಲಿ ನಡೆಯುತ್ತಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ 32ನೇ ಸುತ್ತಿನ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವು 3-2 ಗೋಲುಗಳ ಅಂತರದಿಂದ ಸೆನೆಗಲ್ ತಂಡವನ್ನು ಮಣಿಸಿ 16ನೇ ಸುತ್ತಿಗೆ ಅರ್ಹತೆ ಪಡೆದಿದೆ. ಯೂರಿ ಟೈಲಮನ್ಸ್ 125ನೇ ನಿಮಿಷದಲ್ಲಿ ಪೆನಾಲ್ಟಿ ಮೂಲಕ ಗೋಲ್ ಗಳಿಸಿ ಬೆಲ್ಜಿಯಂ ತಂಡಕ್ಕೆ 3-2 ಗೋಲುಗಳಿಂದ ನಾಟಕೀಯ ಗೆಲುವು ತಂದುಕೊಟ್ಟರು. ಇದರೊಂದಿಗೆ ಬೆಲ್ಜಿಯಂನ ಅಜೇಯ ಓಟ 17 ಪಂದ್ಯಗಳಿಗೆ ವಿಸ್ತರಿಸಿದೆ. ಬೆಲ್ಜಿಯಂ ತಂಡವು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅಮೆರಿಕವನ್ನು ಎದುರಿಸಲಿದೆ. ಮತ್ತೊಂದು 32ನೇ ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ತಂಡ 2-0 ಗೋಲುಗಳ ಅಂತರದಿಂದ ಬೋಸ್ನಿಯಾ ತಂಡದ ವಿರುದ್ಧ ಗೆದ್ದು ಪ್ರೀ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಅಟ್ಲಾಂಟಾದಲ್ಲಿ ಕಳೆದ ರಾತ್ರಿ ನಡೆದ 32ನೇ ಸುತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿ ಪ್ರೀ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಹ್ಯಾರಿಕೇನ್ ಅಂತಿಮ 15 ನಿಮಿಷಗಳಲ್ಲಿ 2 ಗೋಲುಗಳಿಸಿ ಜಯದ ರುವಾರಿ ಎನಿಸಿದರು. ಜುಲೈ 6ರಂದು ನಡೆಯಲಿರುವ 16ನೇ ಸುತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಸಹ ಆತಿಥೇಯ ಮೆಕ್ಸಿಕೋ ತಂಡವನ್ನು ಎದುರಿಸಲಿದೆ. 135ನೇ ಆವೃತ್ತಿಯ ಡುರಾಂಡ್ ಕಪ್ ಇದೇ 25ರಿಂದ ಕೋಲ್ಕತ್ತಾದಲ್ಲಿ ಆರಂಭವಾಗಲಿದ್ದು ಆಗಸ್ಟ್ 23ರವರೆಗೆ ರಾಂಚಿ, ಇಂಫಾಲ್, ಶಿಲ್ಲಾಂಗ್ ಮತ್ತು ಗುವಾಹಟಿಯಲ್ಲಿ ನಡೆಯಲಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆ ಆರಂಭ, ಹಲವು ಒಪ್ಪಂದ ವಿನಿಮಯ ನಿರೀಕ್ಷೆ. ಯಾವುದೇ ಸಂದರ್ಭದಲ್ಲೂ ಭಯೋತ್ಪಾದನೆ ಸಮರ್ಥನೆ ಸಲ್ಲ, ಪಿಡುಗು ನಿರ್ಮೂಲನೆಗೆ ಒಗ್ಗಟ್ಟಿನ ಜಾಗತಿಕ ಕ್ರಮ ಅಗತ್ಯ, ವಿಶ್ವಸಂಸ್ಥೆಯಲ್ಲಿ ಭಾರತ ಪ್ರತಿಪಾದನೆ. ಗುಜರಾತ್, ಮಧ್ಯಪ್ರದೇಶ ಸೇರಿ ಮಧ್ಯ ಭಾರತದ ಹಲವು ಪ್ರದೇಶಗಳಿಗೆ ಇಂದು ಮುಂಗಾರು ವಿಸ್ತರಣೆ. ಬೆಂಗಳೂರು ಮಾದಾಪಟ್ಟಣದ ಕ್ರಷರ್ ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿತ, 7 ವಲಸೆ ಕಾರ್ಮಿಕರ ಸಾವು. ಮತ್ತು ಫಿಫಾ ವಿಶ್ವಕಪ್ ಫುಟ್ಬಾಲ್ ಪ್ರೀ ಕ್ವಾರ್ಟರ್ ಫೈನಲ್ಸ್ಗೆ ಅಮೆರಿಕ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
4: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
5: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸರಗೂರು ತಾಲೂಕಿನ ಹಳೆಯೂರು ಗ್ರಾಮದ ಶ್ರೀಮತಿ ಶಿವಮ್ಮರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಕೇಳುಗರೇ, ಇದುವರೆಗೂ ಸರಗೂರು ತಾಲೂಕಿನ ಹಳೆಯೂರು ಗ್ರಾಮದ ಶ್ರೀಮತಿ ಶಿವಮ್ಮರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜನ ಸರಗೂರು ತಾಲೂಕಿನ ಪುರದಕಟ್ಟೆ ಹಾಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಅವರ ಜೀವನ ಶೈಲಿ ಕುರಿತು ಶ್ರೀಯುತ ದೇವ, ಶ್ರೀಮತಿ ಭಾಗ್ಯ ಹಾಗೂ ದಾಸೀರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
3: ಗಿರಿಜನರ ಬದುಕು ಬವಣೆ,
4: ಆದಿವಾಸಿಗಳ ಸಂಸ್ಕೃತಿ
3: ಸಂಪ್ರದಾಯ
4: ಆಚಾರ ವಿಚಾರಗಳ ಪ್ರತಿಬಿಂಬ,
3: ಅಂದಿನ ಕಾಲಕ್ಕೂ
4: ಇಂದಿನ ಕಾಲಕ್ಕೂ
3: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
4: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
3: ನಂಗಕಾಡು ನಂಗಜನ.
5: ಕುರುಬಾರು
3: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ.

0: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಸರಗೂರು ತಾಲೂಕಿನ ಪುರದಕಟ್ಟೆ ಅಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗೆಯೇ ಇಲ್ಲಿ ಯಾವ ಜನಾಂಗದವರು ಸಂಪೂರ್ಣವಾಗಿ ವಾಸ ಮಾಡ್ಕೊಂಡು ಹೋಗ್ತಿದ್ರೆ ಅದರ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ಪುರದಕಟ್ಟೆ ಅಡಿಯ ನಿವಾಸಿಗಳಾದ ಶ್ರೀಯುತ ದಾಸಿರವರು ಹಾಗೂ ದೇವರವರು, ಶ್ರೀಮತಿ ಭಾಗ್ಯರವರು. ಬನ್ನಿಯಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಪುರದಕಟ್ಟೆ ಆಡಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ದಾಸಿರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಿದ್ದೀನಿ. ನಮಸ್ಕಾರ.
1: ನಮಸ್ಕಾರ.
0: ದೇವರವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಿದ್ದೀನಿ. ನಮಸ್ಕಾರ.
2: ನಮಸ್ಕಾರ.
0: ಭಾಗ್ಯರವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೀನಿ. ನಮಸ್ಕಾರ.
3: ನಮಸ್ಕಾರ.
0: ತಾವು ಎಷ್ಟು ವರ್ಷಗಳಿಂದ ಈ ಅಡಿಯಲ್ಲಿ ಜೀವನವನ್ನು ಮಾಡ್ಕೊಂಡು ಬರ್ತಿದ್ದೀರ? ಭಾಗ್ಯಮ್ಮರವರೇ, ಹೇಗಿದೆ ಜೀವನ?
3: ನಾವು ಬಂದು ಈ ಅಡಿಗ ಮದುವೆಯಾಗಿ ಬಂದು ಒಂದು 25 ವರ್ಷ ಆಗಿರ್ಬೋದು. ನಾವು ಬಂದ ತೊಟ್ಟಿಂದ ಅಂದರೆ ಮನೆ ಮಾತ್ರ ಕೊಟ್ಟಿದ್ದಾರೆ ಅಷ್ಟೇ, ಬೇರೆ ಒಂದು ಟಾಯ್ಲೆಟ್ ಕೊಟ್ಟಿದ್ರು. ಆಗ ಹಳೆಯದು, ಈಗ ಏನೂ ಇಲ್ಲ. ಅದರ ಜಾಗ ಸ್ವಲ್ಪ ಪ್ರಾಬ್ಲಮ್, ಜಾಗ

0: ಜಾಗದ ಬಗ್ಗೆನ ಕಷ್ಟ, ಏನಕ್ಕೂ ಜಾಗ ಇಲ್ಲ ಅಲ್ಲಿ, ಒಬ್ರಿಗಿದ್ರೆ ಒಬ್ರಿಗಿಲ್ಲ ಆ ಥರ ಬಗ್ಗೆ. ಆಮೇಲೆ ನೀರಿಗೆ ಸಮಸ್ಯೆ, ನೀರು ಕೆಳಗೆ 3 ನೆಲಿಗೆ 4 ನೆಲಿಗೆ ಮಾತ್ರ, ಇನ್ನೂ ಈ ಕಡೆ ಬೀದಿ ಇಲ್ಲ, ಏನೂ ಇಲ್ಲ. ಇನ್ನೂ ಜಾಗ ಬೇಕು ನಮ್ಮ ಅಡಿಗೆ, ಜಾಗ ಸಮಸ್ಯೆ ಅದ ನಮ್ಮ ಅಡಿಗೆ. ಯಾಕಂದರೆ ಒಬ್ರಿಗಿದ್ರೆ ಒಬ್ರಿಗಿಲ್ಲ, ಒಂದು ಮನೇಲಿ ಇದ್ದಿದ್ರು ವಾಸ ಮಾಡ್ತಾವ್ರೆ. ಆಮೇಲೆ ನಮ್ಮ ಟಾಯ್ಲೆಟ್ ರೂಮ್ ಇಲ್ಲ, ಅದು ಜಾಗ ಇಲ್ಲದ ಕಾರಣಕ್ಕಾಗಿ ಅದು ಇದು ತುಂಬಿಕೊಂಡು ಅದು ಇದು ಇಟ್ಕೊಂಡು ಅವೆಲ್ಲ ಹಾಳಾಗ್ಬಿಟ್ಟವೆ. ಎಲ್ಲ ಹೊರಗಡೆ ಹೋಗೋದು, ಜಾಗ ಇಲ್ಲ, ರೋಡ್ಗೆ ಹೋಗ್ಬೇಕು, ಆ ಬೆಟ್ಟಕ್ಕೆ ಹೋಗಾದೀಗ. ಆಮೇಲೆ ಇನ್ನೇನಂತಂದ್ರೆ ಜಾಗ, ಟಾಯ್ಲೆಟ್ ರೂಮು, ನೀರು. ಆಮೇಲೆ ನಮ್ಗೆ ಡ್ರೈನೇಜ್ ಮಾಡಿಕೊಟ್ರೂ ನಮ್ಗೆ ಡ್ರೈನೇಜ್ ಸರಿಲ್ಲ. ಯಾಕಂದ್ರೆ ನಮ್ಮ ಮುಂದಲ್ ಬೀದಿಲೇ ನೋಡಿ, ಮೇನ್ ರೋಡಲ್ಲಿ ಮಳೆ ಬಂದ್ರೆ ಎಲ್ಲ ಮನೆ ಒಳಕ್ಕೆ ನೀರು ನುಗ್ಗತ್ತೆ, 2 ಮನೆಗೆ ತುಂಬ ನೀರು, ಬಚ್ಚಲೆ ಎಲ್ಲ ಒಳಕ್ಕೆ ಬರ್ತದ, ಅದರಿಂದ ವಸಿ ಕಷ್ಟ ನಮ್ಮ ಮನೆ ಮುಂದೆ. ಅದು ಸಮಸ್ಯೆ ನಮ್ಗೆ.
1: ಅಂದ್ರೆ ತಾವುಗಳು ಈ ಒಂದು ಪುರದಕಟ್ಟೆ ಅಡಿಗೆ ಬಂದು 25 ವರ್ಷಗಳಾಗಿದೆ, ಅದರಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದೀರಾ. ತಮ್ಮ ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
0: ನಮ್ಮ ಕುಟುಂಬದಲ್ಲಿ ನಾವು 3 ಜನ ಹೆಣ್ಮಕ್ಳು, ನಾವು ಗಂಡ ಇರ್ತೀವಿ. 3 ಮಕ್ಳಿಗೆ ಮದುವೆ ಆಗದ, 2 ಇಲ್ಲೇ ಅವರ, ಇನ್ನೊಬ್ಳು ಅಲ್ಲಿ ಬರಗಿರವ. ನಾವು ಈಗ 4 ಜನ ವಾಸ ಮಾಡ್ತೀವಿ. ಹುಂಸರಕ್ಕೇನು ಇಲ್ಲ, ಎಲ್ಲ ಚೆನ್ನಾಗ್ಯದ. ಅಂದ್ರೆ ಕೂಲಿ ಮಾಡ್ತೀವಿ, ಜಮೀನಿಲ್ಲ, ನಮ್ಮ ಮಾವರದ್ದು ಜಮೀನು ಅದೊಂದು ಸ್ವಲ್ಪ, ಅದರಲ್ಲಿ ನಮಗೊಂದಿಷ್ಟು ಅಗಲ ಕೊಟ್ಟವ್ರೆ, ನಾವು ಅದಕ್ಕೆ ಜೋಳಗಳು ಹಾಕ್ಕೊಂಡು ಕಾಲ ಕಳಿತೇವೆ. ಕೂಲಿ ಇರಲಿ ಏನು ಅಂದ್ರೆ ಮಾಮೂಲಿ ಲೋನ್ಗಿನ ಬಗ್ಗೆ ಏನು ನಮಗೇನು ಮಾಡಿಸ್ಕೊಟ್ಟಿಲ್ಲ. ಇಲ್ಲಿ ಇಲ್ಲಿಗೆ ಬಂದು ಏನು ಸೌಕರ್ಯ ಇಲ್ಲ, ಏನು ಸೌಕರ್ಯ ಇದ್ದು ಏನೂ ಇಲ್ಲ, ಬರೀ ರೇಷನ್ ರೇಷನ್ ಕಾರ್ಡು, ಕೋಳಿ ಮಟ್ಟ ರೇಷನ್ 2 ಬಿಟ್ಟರೆ ಇನ್ನೇನು ಇಲ್ಲ ನಮ್ಗೆ, ಇನ್ನೇನು ಸೌಲಭ್ಯನೇ ಇಲ್ಲ ಇಲ್ಲಿ.
1: ರೇಷನ್ ಕಾರ್ಡ್ ಎಲ್ಲ ಮಾಡಿಸ್ಕೊಡಿದ್ದೀರಾ?
0: ರೇಷನ್ ಕಾರ್ಡ್ ಅದ.
1: ಈಗ ರೇಷನ್ ಬರ್ತಾ ಇದೆ ನಿಮಗೆ ತಿಂಗಳು ತಿಂಗಳು?
0: ಈಗ ಅದೇ ಮೊಟ್ಟೆ ರೇಷನ್ ಬರಲ್ಲ, ಮಾಮೂಲಿ ಅಕ್ಕಿ ರೇಷನ್ ಬರ್ತಾವೆ ದೀಪಾವಳಿ. ಅದು ಈ ತಿಂಗಳ ನಮ್ಗೆ ಅದೇನೋ ಕೊಡಲ್ಲ ಅಂತಂದ್ರು ನಮ್ಮ ಕಾರ್ಡ್ಗೆ. ನಿಮ್ಮ ಕಾರ್ಡ್ಗಿಲ್ಲ, ಈ ತಿಂಗ ಬರ ತಿಂಗಳು ನಿಮ್ಮ ಕಾರ್ಡ್ಗೆ ಅಕ್ಕಿ ಬರೋದು ಈ ತಿಂಗ ಇಲ್ಲ ಅಂತಂದ್ರೆ ಅದು ನಮ್ಗೇನಂತ ಗೊತ್ತಿಲ್ಲ. ನಾವು ಓದುವಿಲ್ಲ, ಬರೆದಿಲ್ಲ.
1: ಇದು ರೇಷನ್ ಕಾರ್ಡ್ನೆಲ್ಲ ನೀವೇ ಮಾಡಿಸ್ಕೊಟ್ರೆ ಅಥವಾ ಬೇರೆಯವರು ಯಾರಾದರೂ ಮಾಡಿಸ್ಕೊಟ್ರು?
0: ನಮ್ಮ ಊರಲ್ಲಿ ಅಧ್ಯಕ್ಷ ಮಾಡ್ಕೊ, ಎಲೆಕ್ಷನಲ್ಲಿ ಗೆದ್ದು ಇದ್ರಲ್ಲ ಅವ್ರು ಮಾಡಿಸ್ಕೊಟ್ರು.
1: ದಾಸಿರವರೇ, ನೀವು ಕೂಡ ಇಷ್ಟು ವರ್ಷಗಳಿಂದ ಈ ಪುರ್ತಕಡಿ ಅಡಿಯಲ್ಲಿ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಿ.
2: ನಾವು ಒಂದು 15 ವರ್ಷ ಆಗಿದೆ. ಅಂದರೆ ಇಲ್ಲಿ ಜೀವನ ಅಂದರೆ ತುಂಬ ಕಷ್ಟ, ಯಾಕಂದರೆ ಮನೆಗಳು ಸರಿಯಿಲ್ಲ, ಮತ್ತು ಮನೆಗಳು ಬಂದರೆ ಇತ್ತೀಚೆಗೆ ಮದುವೆ ಆಗಿರೋಂಥವ್ರಿಗೆ ರೇಷನ್ ಕಾರ್ಡ್ ಇಲ್ಲ, ಕರೆಕ್ಟಾಗಿ ಪ್ರೂಫ್ ಇಲ್ಲದೆ. ಅಧ್ಯಕ್ಷರುಗಳು ಇತ್ತೀಚೆಗೆ ಬಂದವರು ಕೂಡ ಏನು ಮಾಡಿಕೊಟ್ಟಿಲ್ಲ ಸರಿಯಾಗಿ, ಡ್ರೈನ್ ವ್ಯವಸ್ಥೆ ಇಲ್ಲ, ಮತ್ತು ನೀರಿನ ವ್ಯವಸ್ಥೆ ತೊಂದರೆ, ಮತ್ತು ಮನೆ ಬಂದರೆ ಮನೆ ಕಟ್ಸ್ಕೊಳ್ಳೋಕ್ಕೆ ಜಾಗ ಇರಲ್ಲ, ಮತ್ತು ಟಾಯ್ಲೆಟ್ನ ವ್ಯವಸ್ಥೆ ಕೂಡ ಇಲ್ಲ. ಅದು ಟಾಯ್ಲೆಟ್ನ ವ್ಯವಸ್ಥೆ ಅಂದರೆ ಕೂಡ ಸುಮಾರು 1.5 ಕಿಲೋಮೀಟ್ರ್ ಅಷ್ಟು ನಡ್ಕೊ ಹೋಗ್ಬೇಕು ಆ ಕಡೆ ಹೋಗಿ ಬಯಲಿಗೆ ಬರೋದು, ಮತ್ತು ಇನ್ನೂ ಕಷ್ಟ ಆಯ್ತದೆ. ಮತ್ತು ಸುಮಾರು ಜನ ಕೂಡ ಆ ಕಡೆ ಹೋಯ್ತೀನಿ ಅಂತ ಹಾವು ಕಡಿಸ್ಕೊಂಡಿದ್ದಾರೆ ನೈಟ್ ಟೈಮು. ಮತ್ತು 8-9 ಗಂಟೆ ಅಷ್ಟೊತ್ತಿಗೆ 7 ಗಂಟೆ ಅಷ್ಟೊತ್ತಿಗೆ ಹೋದರೂ ಕೂಡ ಅವನು ಭಯ. ಮತ್ತು ಈ ಗಾಡಿ ವಾಹನಗಳು ಹೈವೇ ರೋಡಲ್ಲಿ ಆ ಸೈಡಲ್ಲೆಲ್ಲ ಹೋಗಿ ಬರ್ಬೇಕಾದ್ರೆ ಹೆಣ್ಮಕ್ಳಿಗಿರ್ಬೋದು, ಮತ್ತು ವಯಸ್ಸಾಗಿರೋರು ಇರ್ಬೋದು ಅವ್ರಿಗೂ ತುಂಬ ಕಷ್ಟ ಆಯ್ತದೆ ಹೋಗೋಕ್ಕೆ. ಮತ್ತು ಮನೆಯಲ್ಲಿ ಇದಾದರೆ ಒಂದು ಮನೆಯಲ್ಲಿ ಒಂದು 2 ಫ್ಯಾಮಿಲಿ 3 ಕುಟುಂಬ ಆ ಥರ ಎಲ್ಲ ಇದ್ದಾರೆ, ತುಂಬ ಅವ್ರು ಕೂಡ ಕಷ್ಟ ಆಯ್ತಾ ಇದೆ.
1: ಮುಖ್ಯವಾಗಿ ತಮ್ಮ ಒಂದು ಪುರ್ತಕಟ್ಟೆಯಲ್ಲಿ ಯಾವೆಲ್ಲ ಸಮಸ್ಯೆಗಳು ಜಾಸ್ತಿ ಇದೆ?
2: ಸಮಸ್ಯೆಗಳಂದರೆ ಫಸ್ಟು ನಮಗೆ ಬಾತ್ರೂಮ್ನ ಟಾಯ್ಲೆಟ್ದು ಅದ್ರ ತೊಂದರೆ, ಮತ್ತು ಮನೆಯದು, ಮತ್ತು ಜಾಗದು ಕೂಡ ತುಂಬ ತೊಂದರೆ ಆಗ್ತಿದೆ. ಮತ್ತು ಇಲ್ಲಿ ಶಾಲೆದು ಕೂಡ ತುಂಬ ತೊಂದರೆ ಆಯ್ತಿತ್ತು. ಇತ್ತೀಚೆಗೆ ಮಕ್ಕಳೆಲ್ಲ ಶಾಲೆಗೆ ಹೋಗೋಕ್ಕೂ ಅಲ್ಲಿಗೂ ಕೂಡ ಒಂದು 1.25 ಕಿಲೋಮೀಟ್ರ್ ಅಲ್ಲಿಗೆ ನಡ್ಕೊ ಹೋಗ್ತಿದ್ದಾರೆ ಮಕ್ಕಳು, ಅದೊಂದು ಸ್ವಲ್ಪ. ಮತ್ತು ಅಂಗನವಾಡಿಗೆ ಹೋಗೋಂಥ ಮಕ್ಕಳು ಕೂಡ ಇದ್ದಾರೆ, ಅದರ ಕರ್ಕೊ ಹೋಗೋಂಥವ್ರು ಯಾರೂ ಇಲ್ಲ. ಅಂದರೆ ಅಲ್ಲಿ ಅಲ್ಲಿಂದ ಬಂದು ಇಲ್ಲಿ ಜವಾಬ್ದಾರಿ ವಹಿಸ್ಕೋಬೇಕಂತ ಕೂಡ ಅವರು ಕೂಡ ಹೇಳ್ತಾರೆ ಬಂದು, ಆದರೆ ಕರ್ಕೊ ಹೋಗಲ್ಲ. ಮತ್ತು ಇವರು ಪೋಷಕರು ಅವರು ಕೂಡ ತಂದೆ ತಾಯಿ ಇದ್ದರು ಕೂಡ ಅವರು ಕರ್ಕೊ ಹೋಗ್ಬೇಕಂತಾರೆ, ಒಂದಿನ ಬಂದು ಇವ್ರು ಕರ್ಕೊ ಹೋಯ್ತೀನಿ ಅಂತಾರೆ, ಆದರೆ ಹಿಂಜಕ್ಕೆ ಯಾರೂ ಹೋಗಲ್ಲ. ಯಾಕಂದ್ರೆ ಸಣ್ಣ ಮಕ್ಕಳು ಕೆರೆ ಏರಿ ಆ ಕಡೆ ಎಲ್ಲ ಹೋಗ್ಬೇಕಲ್ಲ, ಗಾಡಿಗಳೆಲ್ಲ ತುಂಬ ಜಾಸ್ತಿ, ಓಡಾಡೋಕೆ ಬರೋಕ್ಕೆಲ್ಲ ಹಿಂಸೆ ಆಯ್ತು. ಅದಕ್ಕಾಗಿ ಇನ್ನು ಮುಂದಕ್ಕೆ ಇರೋ ನಮ್ಮ ಅಂಗನವಾಡಿ ಕೇಂದ್ರರು ನಾ ಹತ್ತಿರದಲ್ಲಿದ್ದರೆ ಇನ್ನೂ ಒಳ್ಳೆಯದು, ನಮ್ಮ ಹಾಡಿ ಒಳಗಿದ್ರೆ ಇನ್ನೂ ಒಳ್ಳೆಯದು. ಯಾಕಂತಂದರೆ ನಮ್ಮ ಹಾಡಿಲಿ ಕನಿಷ್ಠ ಒಂದು 40-35-36 ಕುಟುಂಬ 40-40 ಕುಟುಂಬನೇ ಆಗ್ಬೋದು. ಯಾಕಂದರೆ ಅದಕ್ಕಾಗಿ ಒಂದು ಅಂಗನವಾಡಿ ಇಲ್ಲೇ ಆದರೆ ಇನ್ನೂ ಒಂದು ಒಳ್ಳೆಯ ಉತ್ತಮ. ಮತ್ತು ನೀರೊಂದು ಕೂಡ ತುಂಬ ಅದುವಿ ಹೇಳ್ಬೇಕಂದ್ರೆ ನೀರು ಕರೆಕ್ಟಾಗಿ ನಮಗೆ ಬೇಸಿಗೆ ಟೈಮು ಆ ಟೈಮ್ಗೆ ಕರೆಕ್ಟಾಗಿ ಸಿಗೋಲ್ಲ, ಯಾಕಂದರೆ ಇರೋದು ಒಂದು 7 ತೊಂಬೆ, ಅದರಲ್ಲಿ ನಮ್ಮ ಕೀಳ್ಗಡಕ್ಕೆ ನೀರು ಬರ್ತದೆ, ಇಲ್ಲಿ ಮೇಲ್ಗಡಕ್ಕೆ ನೀರು ಬರಲ್ಲ. ಆಮೇಲೆ ಇರೋಂಥ ರೋಡ್ಗಳನ್ನೆಲ್ಲ ಇದು ಮಾಡ್ಬಿಡ್ತಾರೆ, ಪೈಪು ಇದೆಲ್ಲ ಕಿತ್ತಾಕಿದ್ರು.
1: ಅಂದರೆ ತಾವುಗಳು ಒಂದು ಪುರ್ತಕಟ್ಟೆ ಅಡಿಯಲ್ಲಿ ಯಾವ ಜನಾಂಗದವರು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
2: ನಮ್ಮ ಜನಾಂಗದವ್ರು ಅಂದರೆ ಎಲ್ಲ
1: ಜೇನು ಕುರುಬ್ರೆ
2: ನಮ್ಮ ಜೇನು ಕುರುಬ್ರೆ. ಅಂದರೆ ದಿನಕ್ಕೆ ಕೂಲಿಗೆ ಹೋಗ್ಬೇಕು, ಕೂಲಿಗೆ ಬರಬೇಕು, ಬೇರೆ ಏನು ಕೆಲಸ ಇಲ್ಲ. ದಿನಕ್ಕೆ ಒಂದು 500 ರೂಪಾಯಿ ಕೂಲಿ ಕೊಡ್ತಾರೆ, 2 ಟೈಮ್ ಊಟ ಕೊಟ್ಟು. ಅದಕ್ಕೆ ಬೆಳಿಗ್ಗೆ ಒಂದು 8 ಗಂಟೆ ಹೋಗಿ 5:30-6 ಗಂಟೆ ಕೆಲಸ ಮಾಡ್ಕೊಂಡು ಬರ್ತಾರೆ. ಬೇರೆ ಕಾಡಿನ ಕೆಲಸ ಹೋಗಲ್ಲ ಯಾರೂ ಜಾಸ್ತಿ. ಮತ್ತು ಜೇನು ಕುಯ್ಯೋಕ್ಕೆ ಜೇನು ಅಳೆಯೋಕ್ಕೆಲ್ಲ ಹೋಗ್ತಾರೆ, ಅದು ನೈಟ್ ಟೈಮ್ ಹೋಗಿ ಬರಬೇಕು, ಇಲ್ಲಾಂದ್ರೆ ಹಗಲೊತ್ತು ಹೋಗಿದ್ದು ಬರಬೇಕು.

ಅದಕ್ಕೂ ಸರಿಯಾಗಿ ಬೆಲೆ ಅನ್ನೋದು ರೈಟ್ ಅನ್ನೋದು ಸಿಗಲ್ಲ, ಕೆ ಜಿಗೆ ಒಂದು 200 ರೂಪಾಯಿ ಆ ಥರ ಎಲ್ಲ ಸಿಗುತ್ತೆ. ಅದರಲ್ಲೂ ಕೂಡ ಕರೆಕ್ಟಾಗಿ ರೈಟ್ ಕೊಟ್ಟು ಮಾತಾಡಿದ್ರು ಕೂಡ ವಾಪಸ್ ಹಣ ಇಷ್ಟಂತ ಸಿಗಲ್ಲ, ಅದರಲ್ಲೂ ಮೋಸ ಮಾಡ್ತಾರೆ.

0: ದೇವಯ್ಯರವರೇ, ನೀವು ಕೂಡ ಈ ಒಂದು ಪುರ್ತಕಟ್ಟಾಡಿ ಬಂದು ಎಷ್ಟು ವರ್ಷಗಳಾಯ್ತು, ಹೇಗಿದೆ ಜೀವನ?
1: ನಾವು ಬಂದಿದ್ದು ನಮಗೂ ಗೊತ್ತಿಲ್ಲ, ನಾವು ಇಲ್ಲಿ ಹುಟ್ಟು ಬೆಳೆದವರು. ಯಾಕಂದ್ರೆ ನಾವು ಒಂದು ಇದರಲ್ಲಿ ಚಿಕ್ಕಪಟ್ಟ ಕೂಡುದು ಎಲ್ಲ ಇದಾಯ್ತಿದ್ದು. ಆಗ ಈಚೀಗ ಬಂದು ನಾವು ಅಯ್ಯಕ ಮಕ್ಕಳ ದಪ್ಪಾಗಿವಿ, ನಾವು ಮದುವಾಗಿ ಆದ್ದು ಮೊದಲು ಕುಡಿತಿದ್ದು. ಈಗ ಅವನ್ನೆಲ್ಲ ಒಟ್ಟು ಬಿಟ್ಟು ಎಲ್ಲ ಭಾರಿ ಒಂದು ಸಂತೋಷವಾಗಿ ಮನೇಲಿ ಸಂಸಾರ ನಡೆಸ್ಕೊಂಡು ಚೆನ್ನಾಗಿ ಹೋಯ್ತೀನಿ. ಕೂಲಿ ಗೀಲಿ ಕಮ್ಮಿ ಮಾಡ್ಕೊಂಡು ಅದು ಬಿಟ್ಟರೆ ಇನ್ನೇನಿಲ್ಲ. ನಮ್ಮಲ್ಲಿ ಸ್ವಲ್ಪ ನಮ್ಗೆ ಜಮೀನಲ್ಲಿ ಸ್ವಲ್ಪ ಜಾಗ ರೋಡು ಅದು ಬೇಕಾಗಿತ್ತು.
0: ರಸ್ತೆಗಳ
1: ಅದು ನಮ್ಗೆ ಅಲ್ಲಿ ಜನಗಳೆಲ್ಲ ಹೋದ್ರೆ ಇಂಥ ಐಕ ಮಕ್ಕಳೆಲ್ಲ ಹೋದ್ರೆ ಸತ್ತ ಶಿವರು ನಡ್ಕೊಂಡು ಅಲ್ಲಿ ದಾರಿ ಇಲ್ಲ. ಅಲ್ಲಿ ಅವ್ರು ತೇವ್ರಗಡೆ ಜಮೀನ್ ಕಡೆ ಹೋಗ್ಬೇಕು, ಅವ್ರು ಬಿಡ್ತೇ ಇಲ್ಲ, ಸಿಕ್ಕಪಟ್ಟ ಗಲಾಟೆ ಮಾಡ್ತಾರೆ. ಅದೊಂದು ಭಾರಿ ಸಮಸ್ಯೆ ಆಗ್ಬಿಡ್ತದೆ. ಮತ್ತು ಇನ್ನು ಇಲ್ಲಿ ಊರೊಳಗೆ ನಮ್ಗೆ ಇಟ್ಕೊಳಕ ಜಾಗನೇ ಇಲ್ಲ, ಸ್ಥಳನೇ ಇಲ್ಲ. ಒಂದೊಂದು ಮನೇಲಿ ಮೂರು ಫ್ಯಾಮಿಲಿ ನಾಲ್ಕು ಫ್ಯಾಮಿಲಿ ಹಿಂಗವ್ರ. ಈಗ ನನ್ನ ಮನೇಲಿ ರೇಟ್ ಕೊಡ್ಬೋದು ಹಂಗೆ.
0: ಅಂದರೆ ನಮ್ಮ ಒಂದು ಅಡಿಗೆ ಮನೆಗಳ ಅವಶ್ಯಕತೆ ತುಂಬ ಇದೆ.
1: ಅಷ್ಟೇ ಅದೊಂದು. ಆಮೇಲೆ ಡ್ರೈನೇಜು ಇವೆಲ್ಲ ಭಾರಿ ಎಡ್ಬಿಟ್ರು.
0: ಅಂದರೆ ಈ ರೀತಿ ಮೂಲಭೂತ ಸೌಕರ್ಯಗಳ ಸಂಬಂಧಪಟ್ಟಂಗೆ ಏನಾದರೂ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ ನೀವು ಹೇಗೆ?
1: ಹಿಂಗೆ ನಿಮ್ಮ ಕಡೆಗೆ ಬರ್ತಾವ್ರ ಹೋಯ್ತಾವ್ರ ಕೇಳ್ಕೊಂಡು, ಅದು ಬಿಟ್ರೆ ಇಲ್ಲ.
0: ಅದೇ ಎಲ್ಲರೂ ಕೂಡ ಬಂದು ಮಾಹಿತಿನ ಪಡ್ಕೊಂಡು
1: ಮಾಹಿತಿ ಪಡ್ಕೊಂಡು
0: ಮಾಡ್ಕೊಂಡು.
1: ಆದರೆ ಅದರಿಂದ ಸೌಲಭ್ಯ ಬಂದಿಲ್ಲ, ಯಾವುದೇ ಕಾರಣಕ್ಕೂ ಬಂದೇ ಇಲ್ಲ.
0: ತಮ್ಮ ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರ?
1: ನಾವು ಒಟ್ಟು ನಾಲ್ಕು ಕುಟುಂಬ, ಈಗ ನಾಲ್ಕು ಜನ. ಇನ್ನು ಒಟ್ಟು ಆರು ಸೀಟಲ್ಲಿ ಅವರೆಲ್ಲ ಮದುವೆ ಬೇರೆ ಬೇರೆ ಮಕ್ಕಳು. ಈಗಿರೋರು ನಾವು ನಾಲ್ಕು ಆಳು.
0: ಈಗ ಮೊದಲು ದಾಸಿಯವರು ಕೂಡ ಮಾತಾಡ್ತಿದ್ರು, ಇಲ್ಲಿ ಇರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳಿಗೆ ತುಂಬ ಹೇಳ್ತಾ ಇದ್ರು. ಇವಾಗ ಚರಂಡಿ ಸಮಸ್ಯೆ ತುಂಬ ಸಮಸ್ಯೆ ಇದೆ, ಚರಂಡಿಗಳ ಸಮಸ್ಯೆನೂ ಕೂಡ ತುಂಬ ಇದೆ ಅಂತ ಹೇಳ್ತಿದ್ರು. ಅದನ್ನು ಬಿಟ್ಟು ಬೇರೆ ಏನೆಲ್ಲ ಸಮಸ್ಯೆಗಳಿದೆ ನೀವು ಮಾಡಿರಿ, ತಾವೇನು ಹೇಳ್ತೀರ?
1: ಬೇರೆ ಅಂದ್ರೆ ಅಂಗ್ಲೋಡಿ ಬೇಕು, ಅಂಗ್ಲೋಡಿ ಸಮಸ್ಯೆ ಇಲ್ಲ. ಮಕ್ಕಳೆಲ್ಲ ದೂರ ಹೋಗ್ತಾರೆ, ಅಲ್ಲಿ ಕೆರೆ ನೀರು ತುಂಬಿಕೊಂಡ್ರೆ ಭಾರಿ ಹಿಂಸೆ ಇದ್ದಷ್ಟಿವಿ. ಅದರಿಂದ ಅದೊಂದು. ಮತ್ತು ಡ್ರೈನೇಜು ತುಂಬ ಅಲ್ಲಿ ನೀರಿನದು ಭಾರಿ ತೊಂದರೆ ಆ ಥರವಾಗಿ ಅದ.
0: ರೇಷನ್ ಎಲ್ಲ ಬರ್ತಿದೆಯಾ?
1: ರೇಷನ್ ಏನಿಲ್ಲ, ಮೊಟ್ಟ ರೇಷನ್ ಎಲ್ಲ ಖಾಲಿ. ಇನ್ನೇನಾದ್ರು ಮಾಮೂಲಿ ಇದು ಮಾತ್ರ ದೀಪಾವಳಿ.
0: ಈಗ ಮೊಟ್ಟ ರೇಷನಲ್ಲಿ ನೀವು ಇಟ್ಕೊಳ್ತೀರಾ ಅಥವಾ ಯಾರಿಗಾದರೂ ಮಾರಾಟ ಮಾಡ್ತೀರಾ?
1: ಇಲ್ಲ ಇಲ್ಲ ಇಲ್ಲ, ಎಲ್ಲ ನಾವೇ ನಾವೆಲ್ಲ ಭಾವಿಸ್ತೀವಿ.
0: ಎಷ್ಟು ಕೊಡ್ತಾ ಇದ್ದಾರೆ ತಿಂಗಳಲ್ಲಿ
1: ಮೊಟ್ಟ ರೇಷನ? ಏ ಮಾಮೂಲಿ ಒಂದು ಒಂದು ಕುಟುಂಬಕ್ಕೆ ಏನು
0: ಕೊಟ್ಟರೆ ಎಷ್ಟು ಕೊಡ್ತಾ ಇದ್ದಾರೆ?
1: ತುಪ್ಪ ಎಣ್ಣ ಅಕ್ಕಿ ಇವೆಲ್ಲ ಕೊಡ್ತಿರು, ಕೊಟ್ಟರೆ ಕಾಳು ಕಡ್ಡಿ.
0: ಈಗ ಆಧಾರ್ ಕಾರ್ಡು ವೋಟರ್ ಐ ಡಿ ಇದನ್ನೆಲ್ಲ ಮಾಡಿಸ್ಕೊಂಡಿದ್ದಾರೆ ನೀವು?
1: ಎಲ್ಲ ಎಲ್ಲವ
0: ಎಲ್ಲ ಇದೆ. ದಾಸಿಯರು ಮೊದಲು ತಗೊಳ್ಳಿ ಮಾತಾಡ್ತಿದ್ರಿ, ಈಗ ಶಿಕ್ಷಣದ ವ್ಯವಸ್ಥೆ ಬಗ್ಗೆ. ತಮ್ಮ ಅಡಿಯಲ್ಲಿ ಮಕ್ಕಳೆಲ್ಲ ಅಂಗನವಾಡಿಗೆ ಹೋಗಿ ತುಂಬ ದೂರದ ಊರಿಗೆ ಹೋಗ್ತಾ ಇದ್ದಾರೆ ಅಂತ ತಗೊಳ್ಳು. ನಿಮ್ಮ ತಮ್ಮ ಅಡಿಯಲ್ಲಿ ಎಷ್ಟನೇ ತರಗತಿವರೆಗೆ ಮಕ್ಕಳು ಶಾಲೆಗೆ ಹೋಗಿದ್ದಾರೆ?
2: ಇಲ್ಲಿ ಒಂದು ಪಿ ಯು ಸಿ ಡಿಗ್ರಿ ಗಂಟೆಲ್ಲ ಹೋಗಿದ್ದಾರೆ. ಆದರೆ ಓದಿರೋಂಥ ಮಕ್ಕಳಿಗೆ ಸರಿಯಾಗಿ ಕೆಲಸ ಇಲ್ಲ. ಮತ್ತು ಎಸ್ ಎಲ್ ಸಿ ಕೂಡ ಮಾಡಿದರೆ ಅಂದರೆ ಅದರಿಂದಾಗಿ ಕೆಲಸ ಕೂಡ ಕರೆಕ್ಟ್ ಸಿಗ್ತಾ ಇಲ್ಲ ಮಕ್ಕಳಿಗೆ. ಆಮೇಲೆ ಇಲ್ಲಿಂದ ಸ್ಕೂಲ್ಗೆ ಹೋಗ್ಬೇಕಾರೆ ತೊಂದರೆ. ಆಮೇಲೆ ಇಲ್ಲಿ ಅಂಗನವಾಡಿ ಇದ್ದರೆ ಇನ್ನೂ ಒಂದು ಅನುಕೂಲ, ಯಾಕಂದರೆ ಮಕ್ಕಳು ಇಲ್ಲಿ ಸಣ್ಣ ಮಕ್ಕಳು ಬೆಳೆದು ಅಂಗನವಾಡಿಯಲ್ಲಿ ಕಲಿತು ಅಲ್ಲಿಂದ ಸ್ಕೂಲ್ಗೆ ಹೋಗ್ಬೇಕಾರೆ ಇನ್ನೂ ಒಂದು ಒಳ್ಳೆ ಉತ್ತಮ ಆಗುತ್ತೆ. ಅದಕ್ಕಾಗಿ ಕರೆಕ್ಟಾಗಿ ನಾ ಅಂಗನವಾಡಿ ಇದ್ಬಿಟ್ರೆ ಇನ್ನೂ ಒಂದು ಒಳ್ಳೇದಾಯ್ತು.
0: ಅಂದ್ರೆ ತಮ್ಮ ಕುಟುಂಬದಲ್ಲಿ ತಮ್ಮ ಮಕ್ಕಳನ್ನ ಸ್ಕೂಲ್ ಕಳಿಸ್ತಾ ಇದ್ರೆ?
2: ಹಾ, ಕಳಿಸ್ತಾ ಇದ್ದೀವಿ.
0: ಎಷ್ಟನೇ ತರಗತಿ ಓದ್ತಿದ್ರೆ ಮಕ್ಕಳು?
2: ಒಬ್ರು ಸ್ನೇಹ ಅಂತ ಎರಡನೇ ಕ್ಲಾಸು, ಮತ್ತೆ ಪುನೀತ್ ಅಂತ ನಾಲ್ಕನೇ ಕ್ಲಾಸು ಓದ್ತಿದ್ದಾರೆ. ಇಲ್ಲಿ ಪುರ್ತಕಟ್ಟಲೆ ಓದ್ತಿದ್ದಾರೆ.
0: ಪುರ್ತಕಟ್ಟಲೆ?
2: ಹೌದು.
0: ಏನಾದರೂ ನೀವು ಮಾಡಿಲಿ ಜಾಸ್ತಿ ಓದಿರೋಂಥ ವಿದ್ಯಾರ್ಥಿಗಳು ಯಾವುದಾದ್ರೂ ಒಂದು ಸರ್ಕಾರಿ ಹುದ್ದೆ ಸೇರ್ಕೊಂಡಿದ್ದಾರೆ ಹೇಗೆ?
2: ಯಾರೂ ಸೇರಿಲ್ಲ, ಯಾಕಂದರೆ ಇವಾಗ ಬೆಂಗಳೂರು ಅಂತ ಒಬ್ಬರು ಓದಿದ್ರೆ ಶ್ವೇತಾ ಅಂತ, ಅವ್ರ ತಂದೆ ಹೆಸರು ಪುಟ್ರಾಜು, ತಾಯಿ ಹೆಸರು ರತ್ನಬಂತ. ಅವರು ಹೊಸಳ್ಳಿಗೂ ಅಲ್ಲಿ ಹಾಸ್ಟೆಲ್ಗೆ ಹಾಕಿ ಅಲ್ಲಿಂದ ನಿಮ್ಮ ಸಂಸ್ಥೆ ಕಡೆಯಿಂದನೇ ಹೆಲ್ಪ್ ಮಾಡಿ ಶ್ವೇತಾ ಅಂತ ಪಿ ಯು ಸಿಯಲ್ಲಿ ಮಾಡ್ತಾಯಿದ್ದಾಳೆ. ಅದು ಬಿಟ್ಟರೆ ಮಕ್ಕಳು ಇನ್ನೂ ಇಲ್ಲಿ ಕೆಬ್ಬಿಪುರ ಹಾಸ್ಟೆಲ್ ಇದೆ, ಅಲ್ಲಿ ಒಂದು ಸ್ವಲ್ಪ ಜನ ಹೋಗ್ತಿದ್ದಾರೆ. ಅಲ್ಲಿ ಒಂದು ಎಂಟು ಶೀಟ್ ಗಂಟೆ ಹೋಗ್ತಿದ್ದಾರೆ ಮಕ್ಕಳು ಹಾಸ್ಟೆಲ್ಗೆ. ಅದು ಬಿಟ್ಟರೆ ಇನ್ನೂ ನಮ್ಮ ಪುರ್ತಕಟ್ಟೆ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಹೋಗ್ತಿದ್ದಾರೆ.
0: ಇವಾಗ ನಿಮಗೂ ಗೊತ್ತು ಮಕ್ಕಳಿಗೆ ಶಿಕ್ಷಣ ಎನ್ನುವುದು ಎಷ್ಟು ಮುಖ್ಯ ಅಂತ. ಈಗ ಕೆಲವು ಆಡಿಗಳು ನೋಡ್ತಿರ್ತೀವಿ, ಇವಾಗ ತಂದೆ ತಾಯಿಗಳು ಹೊರ ಜಿಲ್ಲೆಗಳಿಗೆ ಕೂಲಿಗಂತ ಹೋದಾಗ ಇವಾಗ ಕೇರಳಗಾಗಿರ್ಬೋದು ಕೊಡಗಾಗಿರ್ಬೋದು ಮಕ್ಕಳನ್ನ ಜೊತೆಗೆ ಕರ್ಕೋವಂಥ ಸನ್ನಿವೇಶಗಳನ್ನು ಕೂಡ ಕೆಲವು ಆಡಿಗಳು ನೋಡ್ತಿರ್ತೀವಿ. ಇದರಿಂದ ಮಕ್ಕಳಿಗೆ ಶಿಕ್ಷಣದಿಂದ ತುಂಬ ವಂಚಿತರಾದಂಗೆ ಗೊತ್ತಿರೋ ಕೂಡ ಅವ್ರನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಅದ್ರ ಕುರಿತು ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ?
2: ಅದಾದರೆ ಮಕ್ಕಳು ಆ ಥರ ಕರ್ಕೋಬಾರ್ದು ನಿಜ, ಯಾಕಂದರೆ ಇಲ್ಲಿ ಇರೋಂಥ ಪರಿಸ್ಥಿತಿ ನೋಡಿದ್ರೆ ಅವರು ಕರೆಕ್ಟಾಗಿ ಮನೆ ವ್ಯವಸ್ಥೆ ಇಲ್ಲದಕ್ಕೆ, ಮತ್ತು ರೇಷನ್ ವ್ಯವಸ್ಥೆ ಇತ್ತೀಚೆಗೆ ಈಗ ಹೊಸದಾಗಿ ಬಂದಿರೋ ಅವ್ರಿಗೆ ಅವ್ರು ಕರೆಕ್ಟಾಗಿ ರೇಷನ್ ಕಾರ್ಡ್ ಇಲ್ಲದಕ್ಕೆ ಇಲ್ಲಿ ಸಾಲ ಅನ್ನೋದು ಮಾಡಿರ್ತಾರೆ.

0: ಹೀಗಾಗಿ ಅವ್ರ ತಂದೆ ತಾಯಿ ಮತ್ತು ಮಕ್ಕಳನ್ನೆಲ್ಲ ಸಹ ಕೊಡುಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಯಾಕಂದರೆ ಆ ಥರ ಕರ್ಕೋಬಾರ್ದು, ಇಲ್ಲಿ ಆದಷ್ಟು ಹೋಲಿಸ್ರೆ ಇನ್ನೊಂದು ಒಳ್ಳೆಯದಾಗಿ ಉತ್ತಮ. ಯಾಕಂದರೆ ಇಲ್ಲಿ ಅವ್ರಿಗೆ ಕರೆಕ್ಟಾಗಿ ಮೂಲಭೂತ ಸೌಕರ್ಯಗಳು ಸಿಗದಕ್ಕೆ ಕೊಡಗು ಕೇರಳ ಅಂತ ಹೋಗ್ತಿರ್ತಾರೆ. ಇಲ್ಲಿ ಕೂಲಿಗಳು ಕಡಿಮೆ, ಮತ್ತು ಒಂದು 500 ರೂಪಾಯಿ ಸಿಕ್ಕರೆ ಅದರಲ್ಲಿ ಮನೆಗೆ ಮಾಡೋದ ಬೇರೆ ಇದಕ್ಕೆ ಮಾಡೋದ ಅಂತ ತೊಂದರೆ ಆಗ್ತಿದೆ. ಆಮೇಲೆ ಮಕ್ಕಳನ್ನ ಕೂಡ ಓದ್ಸೋಕೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ, ಯಾಕಂದರೆ ಅವ್ರಿಗೆ ನೋಟ್ ಬೈಂಡ್ಗಳು ಇದೆಲ್ಲ ತಗೊಡ್ಬೇಕಲ್ಲ, ಅದಕ್ಕಾಗಿ ಕಷ್ಟ.
1: ಹಣಕಾಸಿನ ಸಮಸ್ಯೆಯಿಂದ ಓದ್ಸೋಕೆ ತುಂಬ ಕಷ್ಟ, ತುಂಬ
0: ಕಷ್ಟ ಆಗ್ತಿದೆ.
1: ಏನಾದರೂ ಈ ರೀತಿ ನಿಮ್ಮ ಮಕ್ಕಳಿಗೆ ಈಗ ಪಠ್ಯ ಪುಸ್ತಕಗಳು ಕೊಡಿಸೋದು ಕೂಡ ಹಣಕಾಸಿನ ಸಮಸ್ಯೆ ತುಂಬ ಇದೆ ಅಂತ ಹೇಳ್ತಿದ್ರಿ, ಈಗ ಯಾರಾದರೂ ದಾನಿಗಳು ಬಂದ ರೀತಿ ಮಕ್ಕಳಿಗೆ ಅಂದರೆ ಪುಸ್ತಕಗಳನ್ನು ಕೊಟ್ಟಿರೋದು ಆ ಥರ ಇದೆಯಾ?
0: ಆ ಥರ ಏನಿಲ್ಲ, ಯಾಕಂದರೆ ಕಳ ಒಂದು 15-20 ವರ್ಷದಿಂದ ಸಹ ನಾವಿಲ್ಲಿ ಇದ್ದರೂ ಕೂಡ ಆ ಥರ ಸಹಾಯ ಮಾಡೋಕ್ಕೆ ಯಾರೂ ಬಂದಿರಲಿಲ್ಲ. ಯಾಕಂದರೆ ನಮ್ಮ ವಿವೇಕಾನಂದ ಸಂಸ್ಥೆಯಿಂದ ಈ ಥರ ಬರ್ತಾಯಿದ್ರು, ಒಂದಷ್ಟು ಅರಿವು ಅನ್ನೋದು ಮೂಡಿಸ್ತಾಯಿದ್ರು, ಓದಿದ್ರೆ ಈ ಥರ ಆಗ್ಬೋದು ಅಂತ ಒಂದಷ್ಟು ಪ್ರೋಗ್ರಾಮ್ಗಳು ಸುಮಾರು ಒಂದು 5-6 ವರ್ಷದ ಹಿಂದೆ ಆ ಥರ ಮಾಡ್ತಾಯಿದ್ರು. ಈಗ ಇತ್ತೀಚೆಗೆ ಯಾರೂ ಬರ್ತಾಯಿಲ್ಲ. ಈಗ ನೀವು ಬಂದು ಒಂದು ಸ್ವಲ್ಪ ಈಗ ಈ ಥರ ಜನಧ್ವನಿ ಅನ್ನೋದು ಕಳೆದ ವಾರ ತಿಂಗಳಿಂದ ನೀವು ಬಂದು ಒಂದು ಸ್ವಲ್ಪ ನೀವು ಇಲ್ಲಿ ಏನು ಕಷ್ಟ ಇದೆ ಅಂತ ಹೇಳಿದ್ರೆ, ಅದರ ಬಗ್ಗೆ ನೀವು ಏನೇನು ಕಷ್ಟ ಇದೆ ಅಂತ ಹೇಳಿದ್ರೆ ನಾವು ಅದನ್ನು ಪ್ರಚಾರ ಮಾಡ್ತೀವಿ ಅಂತ ನೀವು ಬಂದು ನಮ್ಗೆ ತಿಳಿಸ್ಕೊಟ್ಟೋದಕ್ಕೆ ಒಂದಷ್ಟು ಜನ ಬಂದು ಇವಾಗ ನಾವು ಮಾತಾಡೋಕ್ಕೆ ಒಂದು ಸ್ವಲ್ಪ ಭಯ ಪಡ್ತಿದ್ರು, ಇವಾಗ ಒಂದು ಸ್ವಲ್ಪ ಧೈರ್ಯವಾಗಿ ಮಾತಾಡ್ತೀವಿ.
1: ಅದು ಖಂಡಿತ ದಾಸಿರ್ ಅವರು, ಯಾಕಂದ್ರೆ ನಮಗೆ ಕೆಲವೊಂದು ಹಾಡಿಗಳಲ್ಲಿ ಜಾಸ್ತಿ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳ ಸಮಸ್ಯೆನೇ ಇದೆ. ಸೊ ಇದ್ರ ಸಂಬಂಧಪಟ್ಟಂಗೆ ನಾವು ಹೊಸದಾಗಿ ಇವಾಗ ಪ್ರತಿಯೊಂದು ಹಾಡಿಗಳಿಗೂ ಕೂಡ ಭೇಟಿ ಕೊಟ್ಟು ಅಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಮಾತಾಡಿಸಿ ಅದ್ರ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೂಡ ನಾವು ನಮ್ಮ ಒಂದು ಕಚೇರಿಗೆ ಬರಮಾಡ್ಕೊಳ್ಳುವಂತ ಕೆಲಸವನ್ನು ಮಾಡ್ತಿದ್ದೀವಿ. ಅದ್ರ ಕುರಿತು ಅವರು ಕೂಡ ನೇರವಾಗಿ ನಿಮ್ಮ ಹಾಡಿಗೆ ಭೇಟಿ ನೀಡಿ ಅವರು ಕೂಡ ನಿಮ್ಮ ಜೊತೆ ನೇರವಾಗಿ ಮಾತಾಡಿ ಏನೆಲ್ಲ ಸಮಸ್ಯೆಗಳಿದೆ ಅದ್ರ ಬಗ್ಗೆ ಕೂಡ ಚರ್ಚಿಸುವಂತ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀನಿ ದಾಸಿರ್ ಅವರೇ.
0: ಓಕೆ ಸರ್, ಮಾಡ್ಕೊಡಿ.
1: ಹಾಗೆಂತ ಮಾಡಿಲ್ಲಿ ಯಾರಾದರೂ ಅಂಗವಿಕಲತೆ ಹೊಂದಿರುವಂತಹ ವ್ಯಕ್ತಿಗಳು ಅಥವಾ ಮಕ್ಕಳಿದ್ದಾರಾ ನೀವು ಮಾಡಿಲ್ಲಿ?
0: ಅಂಗವಿಕಲತೆ ಅವರು ಈ ಒಂದು 3 ಸೀಟ್ ಇದ್ದಾರೆ.
1: 3 ಸೀಟ್ ಇದ್ದಾರೆ. ಅವ್ರಿಗೆ ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತಾ ಇದೆಯಾ?
0: ಅವರಿಗೆ ಏನೇನಿದಿಲ್ಲ, ಮತ್ತೆ ತಿಂಗಳಿಗೆ ಏನಂತ ಸಂಬಳ ಅಂತ ಬರ್ತಾಯಿದೆ ಅಷ್ಟೇ. ಆಮೇಲೆ ಅವ್ರಿಗೆ ನಮ್ಮ ಹೇಳ್ಬೇಕಾದ್ರೆ ನಮ್ಮ ಜನಕರೊಬ್ಬರು ಜಾಸ್ತಿ ಓದಿದ್ದಕ್ಕೆ ಮತ್ತು ಬೇರೆ ಕಡೆ ಜಾಸ್ತಿ ಸಂಪರ್ಕ ಅನ್ನೋದಂದರೆ ಬೇರೆ ಬಗ್ಗೆ ಅಧಿಕಾರಿಗಳ ಬಗ್ಗೆ ಮಾಹಿತಿ ಅದು ಇದು ಏನು ಗೊತ್ತಿಲ್ಲದಕ್ಕೆ ಒಬ್ಬರು ಒಬ್ಬರು ಕ್ಲಿನಿಕ್ಗಳನ್ನು ಮಾತು ಬರಲ್ಲ, ಆ ಥರ ಇದ್ದಾರೆ ಓಡಾಡ್ತಾರೆ. ಇವಾಗ ಒಂದು ಹೆಣ್ಣು ಬಂದಿಲ್ಲ, ಅವರು ಏನು ಮಾಡಿಸ್ಬೇಕು ಅದಕ್ಕೆ ಏನೇನು ಪ್ರೂಫ್ ಕೊಡ್ಬೇಕು ಅನ್ನೋದೇ ಗೊತ್ತಾಯ್ತಿಲ್ಲ. ಮತ್ತು ಅವ್ರಿಗೆ ಆಧಾರ್ ಕಾರ್ಡು ಎಲ್ಲಿ ಮಾಡಿಸ್ಬೇಕು, ಅದು ಏನೇನು ಪ್ರೂಫ್ ಕೊಟ್ಟರೆ ಮಾಡಿಕೊಡ್ತಾರೆ ಅನ್ನೋದು ಇನ್ನು ಕೂಡ ಗೊತ್ತಿಲ್ಲ.
1: ಏನು ಸಮಸ್ಯೆ ಇದೆ ಅವ್ರಿಗೆ?
0: ಅವ್ರಿಗೆ ಕಿವಿ ಕೇಳಲ್ಲ, ಮಾತು ಬರಲ್ಲ.
1: ಅದೇ ಒಟ್ಟು ಮಾಡಿ 3 ಜನ ಅಂಗವಿಕಲತೆ ಹೊಂದಿದ್ದಾರೆ ಅಂತ ಹೇಳ್ತಿದ್ರಿ, ಅವ್ರು 3 ಜನ ಯಾವ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ?
0: ಒಬ್ಬರು ಇದು ಮಂಡಿ ಇದಾಗಿದೆ, ಅವರು ನಡೆಯೋಕ್ಕಾಗಲ್ಲ ಸರಿಯಾಗಿ, ಮತ್ತು ಇನ್ನೊಬ್ಬರು ಮಾತು ಬರಲ್ಲ, ಮತ್ತು ಒಂದು ಜ್ಞಾನ ಸರಿಯಾಗಿಲ್ಲ, ಎಲ್ಲಿ ಸಿಗುತ್ತೆ ಆ ಕಡೆ ಓಡಾಡೋದು ಆ ಥರ ಜ್ಞಾನ ಇದಾಗಿದೆ.
1: ಹಾಗೇ ಏನಾದರೂ ಬೇರೆ ಕಡೆಗಳಿಂದ ಯಾವುದಾದ್ರೂ ಒಂದು ಸಂಘ ಮಾಡಿಕೊಂಡು ಒಂದು ಆರ್ಥಿಕ ಕಷ್ಟಕ್ಕೆ ಏನಾದರೂ ನೆರವಾಗ್ತಿದ್ದಾವೆ ಕೆಲವು ಸಂಘಗಳು?
0: ಸಂಘಗಳು ಮಾಡಿದ್ದಾರೆ, ಇವರು ದೇವಯ್ಯರು ಅಂದ್ರಲ್ಲ ಅವ್ರದ್ದು ಒಂದು ಸಂಘ ಇದೆ, ಅವರು ಕೂಡ ಮಾಡ್ತಾಯಿದ್ರು, ಅದರಿಂದ ಕೂಡ ಒಂದು ಸ್ವಲ್ಪ ಸಹಾಯ ಮಾಡ್ಬೇಕಂತ ಮಾಡಿದರು. ಎಲ್ರಿಗೂ ಒಂದೊಂದು ಸ್ವಲ್ಪ ನಾಕಾಸು ಎಷ್ಟು ಬೇಕಿದೆ ಅದರ ವ್ಯವಸ್ಥೆ ಕೂಡ ಮಾಡಿಕೊಟ್ರು. ಬಟ್ ಅದು ಬಿಟ್ಟರೆ ಇನ್ನು ಯಾವುದೂ ಮಾಡಿಕೊಟ್ಟಿಲ್ಲ. ಅದು ಹೆಲ್ಪ್ ಮಾಡ್ತೀನಿ ಅಂತ ಬತ್ತಿದವ್ರಿಗೆ ಸಹ ಅವರು ಕೂಡ ಈಗ ಯಾರೂ ಮುಖನೇ ಆಗ್ತಿಲ್ಲ. ಯಾಕಂದರೆ ಒಂದು 5-6 ತಿಂಗಳೇನೇ ಆಯಿತು ನಮ್ಮ ಹಾಡಿ ಕಡೆ ಯಾರೂ ಬರಲ್ಲ. ಏನಂದರೆ ಇತ್ತೀಚೆಗೆ ನೀವು ಮಾತ್ರ ಹೇಳ್ಬೇಕಾದ್ರೆ 26ನೇ ಸಾಲಿನ ನೀವೇ ಬಂದಿರೋದು, ನೀವು ಬಿಟ್ಟರೆ ಇನ್ನು ಯಾರೂ ಬಂದಿಲ್ಲ, ಅಧಿಕಾರಿಗಳಾಗಲಿ ಯಾರಾಗಲಿ ಯಾರೂ ಬಂತೇನ.
1: ಖಂಡಿತವಾಗಿ ನಾವು ಬಂದಿರೋ ಉದ್ದೇಶ ಅಂತಂದ್ರೆ ಈಗ ಕೆಲವು ಹಾಡಿಗಳನ್ನ ಮೊದಲು ಮಾತಾಡ್ದಂಗೆ ತುಂಬ ಮೂಲಭೂತ ಸೌಕರ್ಯ ಸಮಸ್ಯೆನೇ ಇದೆ. ಸೊ ಅದ್ರ ಕುರಿತು ನಾವು ಮಾತಾಡೋಕೆ ನೀವು ಆದಷ್ಟು ನಿಮ್ಮ ಸರ್ಕಾರದಿಂದ ಏನೆಲ್ಲ ಮೂಲಭೂತ ಸೌಕರ್ಯಗಳು ಬೇಕು ಅದನ್ನ ಕಲ್ಪಿಸಿಕೊಡೋಕೆ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳ್ತಿದ್ದೀನಿ ದಾಸಿರ ಅವರು.
0: ಸರಿ ಸರಿ ಮಾಡ್ಕೊಡಿ. ಆಮೇಲೆ ನಮಗೆ ಒಂದು ಸ್ವಲ್ಪ ಬೀದಿ ಲೈಟ್ಗಳು ಅದ್ರ ಸಮಸ್ಯೆ ಇದೆ, ಬೀದಿ ಲೈಟ್ಗಳು ಕೂಡ ಸರಿಯಾಗಿಲ್ಲ. ಯಾಕಂದರೆ ವಯಸ್ಸಾದವರವರಿದ್ದಾರೆ ಮತ್ತು ಅಂಗವಿಕಲತವರು ಇದ್ದಾರೆ, ಅವರೆಲ್ಲ ತಿರುಗಾಡ್ಬೇಕಾದ್ರೆ ನೈಟ್ ಟೈಮು ತುಂಬ ಸಮಸ್ಯೆ ಆಗ್ತಾಯಿದೆ. ಆಮೇಲೆ ಇತ್ತೀಚೆಗೆ ಹುಲಿ ಭಯ ಬರಿ ಅಂತ ಹೇಳ್ತಿದ್ದಾರೆ, ಅದು ಇನ್ನೂ ಹೆಚ್ಚಾಗಿ ನಮ್ಮ ಹಾಡಿಗೆ ತುಂಬ ತೊಂದರೆ ಆಗ್ತಾಯಿದೆ.
1: ಸಂಜೆ ವೇಳೆ ತಿರುಗಾಡೋದಕ್ಕೆ ವಿದ್ಯುತ್ನ ಸೌಲಭ್ಯ ತುಂಬ ಸಮಸ್ಯೆ ಇರೋದ್ರಿಂದ ಅವಳು ಒಂದು ವಿದ್ಯುತ್ತನ್ನು ಕಲ್ಪಿಸ್ಕೊಡಿ ಅಂತ ಹೇಳ್ತಿದ್ದೀನಿ.
0: ಯಾಕಂದರೆ ಕುರುಣೇಗಾಲ ಮತ್ತು ಕೆಬ್ಬಿಪುರ ಚಿಕ್ಕಬರಿಗೆ ಆ ಸೈಡೆಲ್ಲ ಸೋಲಾರ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಿಮ್ಮ ವಿವೇಕಾನಂದ ಅವರೇ, ನಮ್ಮ ಹಾಡಿಗೆ ಕೂಡ ಮಾಡಿಕೊಡಿ ಅಂತ ನಾವು ಕೇಳ್ಕೊಳ್ತೀವಿ.
1: ಅಂದರೆ ಮನೆಗೆಲ್ಲ ಕರೆಂಟನ್ನು ಎಳೆಸ್ಕೊಂಡಿದ್ದೀರಾ?
0: ಇಲ್ಲ ಸರ್, ಕರೆಕ್ಟಾಗಿ ನಮಗೆ ಕರೆಂಟ್ ವ್ಯವಸ್ಥೆ ಅನ್ನೋದು ಸುಮಾರು ಒಂದು ಹೊಸದಾಗಿ ಯಾರೂ ಕೂಡ ಕರೆಂಟ್ ವ್ಯವಸ್ಥೆ ಯಾರೂ ಮಾಡಿಕೊಟ್ಟಿಲ್ಲ ಇತ್ತೀಚೆಗೆ. ಅಂದರೆ ಅವರು ಒಂದು 5-6 ವರ್ಷದಿಂದ ಅವರು ಮಾಡಿಕೊಟ್ಟಿದ್ದಾರೆ ಲಾಸ್ಟು, ಅದು ಬಿಟ್ಟರೆ ಇನ್ನೂ ಕೊಟ್ಟಿಲ್ಲ. ಆಮೇಲೆ ಇತ್ತೀಚೆಗೆ ಮದುವಾಗಿರೋರು ಕೂಡ ಒಂದು ಐಡೆಂಟಿ ಕಾರ್ಡು ಆಧಾರ್ ಕಾರ್ಡು ಕ್ಯಾಶ್ ಇನ್ಕಮ್ ಇದು ಕೂಡ ಯಾರೂ ಮಾಡಿಕೊಟ್ಟಿಲ್ಲ. ಗೊತ್ತಿರೋರು ಮಾಡಿಸ್ಕೊತಾರೆ, ಗೊತ್ತಿಲ್ಲದವರು.
1: ಈಗ ಜಮೀನುಗಳೆಲ್ಲ ಸಿಕ್ಕಿದೆ ನಿಮ್ಮ ಮಾಡಿಗೆ?
0: ಜಮೀನುಗಳು ಏನು ಸಿಗಿಲ್ಲ, ಅದು ಕನಿಷ್ಠ ಒಂದು 30 ವರ್ಷನೇ ಆಯಿತು ಅನ್ಬೇಕನ್ಸುತ್ತೆ. ಯಾಕಂದರೆ ಅದು ಅವ್ರ ತಂದೆ ತಾಯಿ ಹೆಸರಲ್ಲೇ ಮಗನ ಹೆಸರಲ್ಲೇ ಜಮೀನುಗಳನ್ನೋದೇ ಇಲ್ಲ, ಯಾರಿಗೂ ಜಮೀನು

0: ಏನಂದ್ರೆ ಒಂದು ಇಬ್ರು ಮೂರು ಸೀಟ್ಗೆ ಜಮೀನ್ ಇದೆ, ಅದಾದ್ರೆ ಅವ್ರ ತಂದೆ ಹೆಸರಲ್ಲಿ ಇರೋದು, ಮಕ್ಳ ಹೆಸರಲ್ಲಿ ಯಾರೋ ಹೆಸರಲ್ಲಿಲ್ಲ. ಅದು ಬಂದು ಎಲ್ಲ ಮುಂಟಿ ಸೈಡು, ಅದರಲ್ಲಿ ಸರಿಯಾಗಿ ಹೋದ ಸಲ ಹಾಕಿದಂತ ಫಸಲುಗಳು ಈ ಸಲ ಬರಲ್ಲ, ಮಳೆಯಿಂದಾಗಿ ತುಂಬ ತೊಂದರೆ ಅನುಭವಿಸ್ತಿದ್ದಾರೆ. ಮತ್ತೆ ಬೇರೆ ಕಡೆಯಿಂದನೂ ಸಹಾಯ ಅನ್ನೋದು ಯಾರ್ದು ಇಲ್ಲ. ಅಲ್ಲೇ ಕೂಲಿ ಕೆಲಸ ಮಾಡಿ ಜಮೀನಿಗೆ ಅಂತ ಮಾಡಿದ್ರೆ ಜಮೀನಿಂದ ಕರೆಕ್ಟಾಗಿ ನಮಗೆ ಆದಾಯ ಅನ್ನೋದು, ಮತ್ತೆ ಯಾವುದೇ ಸರ್ಕಾರದಿಂದ ಕೂಡ ನಮಗೆ ಜಮೀನು ಅನ್ನೋದು ಸಿಕ್ಕಿಲ್ಲ.
1: ಅಂದ್ರೆ ಎಷ್ಟು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ರೆ ಈ ಕುರ್ತ್ ಕಟ್ಟಿಯಲ್ಲಿ?
0: ಇಲ್ಲಿ ಒಂದು 35-40 ಕುಟುಂಬ ಅಷ್ಟು ವಾಸ ಮಾಡ್ತಾಯಿದ್ದೀವಿ. ಅಂದರೆ ಅವ್ರಿಗೆ ಬೇಕಾದಂಥ ಸೌಕರ್ಯಗಳೆಲ್ಲ ಮನೆ ಇಲ್ಲ, ಕರೆಕ್ಟಾಗಿ ಜಾಗಗಳದೇ ತುಂಬ ತೊಂದರೆ ಆಗಿರೋದು, ಜಾಗಗಳಿಲ್ಲ, ಟಾಯ್ಲೆಟ್ನ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಅದರಿಂದಾಗಿ ತುಂಬ ತೊಂದರೆ.

0: ಅಂದ್ರೆ ಜಲಜೀವನ ಮಿಷನ್ ಅಂದ್ರೆ ಮನೆ ಮನೆ ಗಂಗೆ ಅಂತ ಕೆಲವು ನೀರಿನ ಸೌಲಭ್ಯ ಕೂಡ ಬಂದಿದೆ. ಅದು ನಿಮ್ಮ ಆಡಿಗಾಗಿದೆ?
1: ಅದಕ್ಕೆ ಆಗಿದೆ ಬಂದು ರೋಡ್ನೆಲ್ಲ ಕಾಂಕ್ರೀಟ್ ರೋಡ್ ಕೊಟ್ಟಿದ್ನೆಲ್ಲ ಕಟ್ ಮಾಡಿ ಪೈಪ್ಗಳನ್ನೆಲ್ಲ ಎಳೆದು ಇದು ಒಂದು 7-8 ತಿಂಗಳೇನಾಯ್ತು, ಏನೂ ಇದಿಲ್ಲ. ಅದರಿಂದಾಗಿ ಇನ್ನೂ ತೊಂದರೆ ಅನುಭವಿಸ್ತಾ ಇದ್ದಾರೆ.
0: ಅಂದ್ರೆ ತುಂಬಾನೇ ತಮ್ಮ ಒಂದು ಅಡಿಯಲ್ಲಿ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ. ಕುಡಿಯುವ ನೀರು ಸೌಲಭ್ಯ ಆಗಿರ್ಬೋದು, ಮನೆಗಳಾಗಿರ್ಬೋದು, ಮತ್ತೆ ಜಾಗಗಳಾಗಿರ್ಬೋದು, ಜಮೀನು ಆಗಿರ್ಬೋದು, ತುಂಬಾ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ. ಎಷ್ಟು ಮನೆಗಳಿಗೆ ಜಮೀನು ಇದೆ?
1: ಒಂದು 3 ಮನೆಗಳಿಗೆ ಇರೋದು ಅಷ್ಟೇ.
0: 3 ಮನೆಗಳಿಗೆ
1: ಅದು ಬಿಟ್ರೆ ಇನ್ನು ಬೇರೆ ನಮ್ಮ ಎಕ್ಸ್ಟ್ರಾ ಅನ್ನೋದು ಯಾರಿದ್ದಾರೆ, ಫಸ್ಟ್ ಯಾರು ಸ್ಟಾರ್ಟಿಂಗ್ ಇದ್ರು ಅವ್ರಿಗೆ ಮಾತ್ರ ಜಮೀನು ಇರೋದು, ಬರೀ 3 ಮನೆಗೆ. ಅದು ಬಿಟ್ರೆ ಇನ್ನು ಯಾರಿಗೂ ಜಮೀನು ಇಲ್ಲ. ಒಂದು ರೇಷನ್ ಕಾರ್ಡ್ ಇದೆ ಅನ್ನೋದು ಏನಿದೆ.
0: ಸರ್ಕಾರದಿಂದ ಫುಡ್ ಎಲ್ಲ ಬರ್ತಾ ಇದೆಯಾ ನಿಮಗೆ?
1: ಫುಡ್ ಆದರೆ ಒಂದು 5 ವರ್ಷದಲ್ಲಿ ಒಂದು 2 ತಿಂಗಳೇನೋ ಕೊಟ್ಟರು, ಅದು ಬಿಟ್ರೆ ಏನು ಕೊಟ್ಟಿಲ್ಲ. ಯಾವ
0: ಈಗ ನಿಲ್ಲಿಸ್ಬಿಟ್ಟಿದ್ರೆ? ಇವಾಗ
1: ನಿಲ್ಲಿಸ್ಬಿಟ್ಟಿದ್ದಾರೆ.
0: ಎಷ್ಟು ದಿನ ಆಯ್ತು ನಿಲ್ಲಿಸಿ?
1: ನಿಲ್ಲಿಸಿ ಒಂದು 3-4 ತಿಂಗಳಾಗಿದೆ.
0: ಮತ್ತೆ ಈಗ ತಮ್ಮ ಒಂದು ಮನೆಯ ಜೀವನಕ್ಕೆ ಕಷ್ಟ ಅಂತ ಅನಿಸ್ತಿದೆ? ಈಗ
1: ಕಷ್ಟ ಅನಿಸ್ತದೆ, ಯಾಕಂದರೆ ಅದು ಬಂದಿದ್ರೆ ನಮಗೆ ಎಲ್ಲ ಒಂದು ಸ್ವಲ್ಪ ಖರ್ಚುಗಳು ಕಡಿಮೆ ಬೀಳ್ತಿತ್ತು. ಇವಾಗ 1 ಲೀಟರ್ ಎಣ್ಣೆ ತಗೊಳ್ತೀನಿ ಅಂದರೆ 75 ರೂಪಾಯಿ, 60 ರೂಪಾಯಿ ಆ ಥರ ಎಲ್ಲ ಹೇಳ್ತಿದ್ರೆ. ನಾವು 500 ರೂಪಾಯಿ ಕೂಲಿ ಕೆಲಸಕ್ಕೆ ಹೋದ್ರು, ಈ ಕಡೆ ಮನೆಗೆ ಮಾಡೋದ, ಈ ಕಡೆ ರೇಷನ್ ತಗೊಳ್ಳೋದ, ಮತ್ತು ಮಕ್ಕಳನ್ನ ಸ್ಕೂಲ್ಗೆ ಓದಿಸೋದ, ಮತ್ತು ಒಂದಷ್ಟು ಮಕ್ಕಳಿಗೆ ಬುಕ್ಸ್ ತಗೊಡೋದು, ಅದಕ್ಕೆಲ್ಲ ತುಂಬ ತೊಂದರೆ.
0: ಅದಕ್ಕೆ ಒಂದು ತಮ್ಮ ಅಡಿಯಲ್ಲಿ ಕೆಲವು 3 ಮನೆಗಳಿಗೆ ಜಮೀನು ಅಂತ ಹೇಳ್ತಿದ್ವಿ. ಆ ಜಮೀನಿಗೆಲ್ಲ ಏನೆಲ್ಲ ಬೆಳೆಗಳನ್ನ ಬೆಳ್ಕೊಂಡು ಹೋಗ್ತಾ ಇದ್ದೀರಾ?
1: ಅದರಲ್ಲಿ ನಿಮ್ಮ ಸಂಸ್ಥೆಯಿಂದ ಒಂದು 2 ವರ್ಷದಿಂದ ಹತ್ತಿ ಬೀಜ ಮತ್ತು ಇದೆಲ್ಲ ಕೊಡ್ತಾ ಇದ್ರು. ಈಗ 2 ವರ್ಷದಿಂದ ಹತ್ತಿ ಬೀಜ, ಜೋಳ ಏನೂ ಕೊಡ್ತಾ ಇಲ್ಲ. ಅದರಿಂದಾಗಿ ನಾವು ಕೆಲಸ ಮಾಡಿದಂಥದ್ದು ಸೇರಿಸಿಟ್ಟು ಬೇರೆ ಕಡೆ ಕೆಲಸಕ್ಕೆ ಹೋಗಿ ಈಗ ಕೊಡಗಂತಂದ್ರಲ್ಲಿ ಅಲ್ಲೆಲ್ಲ ಹೋಗಿ ಕೆಲಸ ಮಾಡ್ಕೊಂಡು ತಂದು ಜಮೀನಿಗೆ ನಾವು ಹಾಕ್ಬೇಕು. ಯಾಕಂದ್ರೆ ಈ ವರ್ಷ ಮಳೆ ಇಲ್ಲದಾಗಿ ಇನ್ನೂ ತುಂಬ ತೊಂದರೆ ಅನುಭವಿಸ್ತಾ ಇದ್ದೀವಿ.
0: ಬಹಳ ಸಂತೋಷ ದಾಸಿರವರೇ. ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀನಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಾದನ ಕೇಳಬಹುದಾಗಿರ್ಬೋದು, ಹಾಗೆ ಇದೇ ರೀತಿ ಬೇರೆ ಆಡಿಗಳಿರುವಂತಹ ಮೂಲಭೂತ ಸೌಕರ್ಯ ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು, ಬೇರೆ ಆಡಿಯವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಿರೋ ತಾವು?
1: ಬೇರೆ ಆಡಿಗಳು ಕೂಡ ನಮ್ಮ ಈ ಥರ ನಮ್ಮ ಈ ಪುರ್ದಗಡ್ಡೆ ಆಡಿಲಿ ಏನೇನು ಸಮಸ್ಯೆ ಇದೆ ಅಂತ ಅಂತಂದರೆ, ಇನ್ನು ಮುಂದೆ ಆಡಿಗಳು ಕೂಡ ಈ ಥರ ಸಮಸ್ಯೆ ಆಗಬಾರ್ದು. ಯಾಕಂದರೆ ಹತ್ತಿರದಲ್ಲಿರೋಂಥ ಆಡಿಗಳಿರ್ಬೋದು, ದೂರದಲ್ಲಿರೋಂಥ ಆಡಿಗಳಿರ್ಬೋದು, ಕಾಡಿನ ಹತ್ರ ಇರೋಂಥ ಆಡಿಗಳಿರ್ಬೋದು, ಎಲ್ಲಕ್ಕೂ ಕೂಡ ಬೇಕಾದಂಥ ಸೌಲಭ್ಯಗಳನ್ನ ನಮ್ಮ ಈ ಬಾನುಲಿ ಕೇಂದ್ರದಿಂದ ಒಂದು ಒದಗಿಸ್ಕೊಳ್ಳಿ. ಇನ್ನೂ ಸಹ ನಮ್ಮ ಜನ ನಮ್ಮ ಜೇನುಕುರುಬ್ರು ಎಲ್ಲರೂ ಕೂಡ ಈ ಸಂಸ್ಥೆ ಕಡೆಗೆ ನಾವು ಒಂದು ಸಹಾಯ ಹೆಲ್ಪ್ ಅನ್ನೋದು ನಾವು ಅವ್ರು ಬಂದ ತಕ್ಷಣ ಒಂದು ಗೌರವ ಅನ್ನೋದು ನಾವು ಕೊಡಬೇಕು, ಮತ್ತು ಅವರು ಮಾತಾಡೋಂಥದ್ದು ನಾವು ಪ್ರೋತ್ಸಾಹ ಕೊಡಬೇಕು, ಮತ್ತು ಇದರಿಂದಾಗಿ ಯಾವುದೇ ಒಂದು ಸಮಸ್ಯೆ ಆಗಬಾರ್ದು, ಇದರಿಂದಾಗಿ ಒಂದು ಒಳ್ಳೆಯದಾಗಿ ಸೌಕರ್ಯ ಎಲ್ಲ ಅಡಿಗಳಿಗೂ ಸಿಗಲಿ ಅಂತ ನಾವು ಕೇಳ್ಕೊಳ್ತೀವಿ.
0: ಭಾಳ ಸಂತೋಷ. ಇಷ್ಟೊತ್ತು ನಮ್ಮ ಒಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ತಮ್ಮ ಪುರುತ್ಕಟ್ಟೆ ಆಡಿರುವಂಥ ಕೆಲವು ಮೂಲಭೂತ ಸೌಕರ್ಯಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಪ್ರಿಯ ಕೇಳುಗರೇ, ಕೇಳ್ತಿದ್ರೆ ಇಷ್ಟೊತ್ತು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕುರುದಕಟ್ಟ ಅಡಿಯಲ್ಲಿರುವಂಥ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ನಮ್ಮ ಜೊತೆ ಮಾತನಾಡಿದವರು ಶ್ರೀಯುತ ದಾಸಿರವರು, ಶ್ರೀಮತಿ ಭಾಗ್ಯರವರು ಹಾಗೂ ದೇವರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಆಡಿಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಗಿರಿಜನರ ಬದುಕು ಬವಣೆ,
3: ಆದಿವಾಸಿಗಳ ಸಂಸ್ಕೃತಿ
2: ಸಂಪ್ರದಾಯ
3: ಆಚಾರ ವಿಚಾರಗಳ ಪ್ರತಿಬಿಂಬ,
2: ಅಂದಿನ ಕಾಲಕ್ಕೂ
3: ಇಂದಿನ ಕಾಲಕ್ಕೂ
2: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
3: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
2: ನಂಗಕಾಡು

ಪ್ರಿಯ ಕೇಳುಗರೇ, ಇದುವರೆಗೂ ಸರಗೂರು ತಾಲೂಕಿನ ಪುರದಕಟ್ಟೆ ಹಾಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಅವರ ಜೀವನ ಶೈಲಿ ಕುರಿತು ಶ್ರೀಯುತ ದೇವ, ಶ್ರೀಮತಿ ಭಾಗ್ಯ ಹಾಗೂ ದಾಸಿರವರ ಜೊತೆಗಿನ ನಂಗಕಾಡು ನಂಗಜನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಕ್ಷಯ ರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
1: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.
0: ಜಾನಪದ ಸೊಗಡಿನ ಕಾರ್ಯಕ್ರಮ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಬೆಂಗಳೂರಿನ ಮಾದಾಪಟ್ಟಣದ ಕ್ವಾರಿಯಲ್ಲಿ ಬಂಡೆ ಕುಸಿದು 7 ಕಾರ್ಮಿಕರು ಸಾವು. ನಿಯಮ ಉಲ್ಲಂಘಿಸುವ ಕ್ವಾರಿಗಳ ವಿರುದ್ಧ ಸೂಕ್ತ ಕ್ರಮ, ಸರ್ಕಾರ ಸ್ಪಷ್ಟನೆ. ಕ್ವಾರಿ ದುರಂತದಲ್ಲಿ ಮೃತಪಟ್ಟವರಿಗೆ ರಾಜ್ಯ ಸರ್ಕಾರ ಪರಿಹಾರ ನೀಡುವಂತೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಆಗ್ರಹ. ವಿಧಾನ ಪರಿಷತ್ ನೂತನ ಸದಸ್ಯರಾಗಿ 7 ಮಂದಿ ಪ್ರಮಾಣ ವಚನ. ವಚನ ಸಾಹಿತ್ಯವನ್ನು ಬೆಳಕಿಗೆ ತಂದಿದ್ದು ಫಾಗು ಹಳಕಟ್ಟಿ, ಸಚಿವ ಎಂಬಿ ಪಾಟೀಲ್. ಮತ್ತು ರಾಜ್ಯದಲ್ಲಿ ಮುಂಗಾರು ವಿಳಂಬವಾಗಿದ್ದರೂ ಸರ್ಕಾರದ ನಿರ್ಲಕ್ಷ್ಯ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಾಪಟ್ಟಣದ ಬಳಿ ಕ್ರಷರ್ ಬಂಡೆ ಕುಸಿದು 7 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ದುರಂತದಲ್ಲಿ ಹಲವರು ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಕ್ವಾರಿಯ ಮಾಲೀಕರಿಗಾಗಿ ಶೋಧ ನಡೆಸುತ್ತಿದ್ದಾರೆ. ಮೃತಪಟ್ಟ ಕಾರ್ಮಿಕರು ಬಿಹಾರ, ಮಧ್ಯಪ್ರದೇಶ, ಉತ್ತರ ಕರ್ನಾಟಕಕ್ಕೆ ಸೇರಿದವರು ಎನ್ನಲಾಗಿದೆ. ಘಟನೆ ಕುರಿತಂತೆ ಮುಖ್ಯಮಂತ್ರಿ DK ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮದಲ್ಲಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ನಿಯಮ ಉಲ್ಲಂಘಿಸುವ ಕ್ವಾರಿಗಳ ವಿರುದ್ಧ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂದು ಎಕ್ಸ್ ಮೂಲಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಕಲ್ಲು ಕ್ವಾರಿ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಅರಣ್ಯ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳ ವಿರುದ್ದ FIR ದಾಖಲಿಸಬೇಕು ಎಂದು ಯಶವಂತಪುರ ಶಾಸಕ ST ಸೋಮಶೇಖರ್ ಆಗ್ರಹಿಸಿದ್ದಾರೆ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಅರಣ್ಯ ಇಲಾಖೆ, ಪೊಲೀಸ್ ಅಧಿಕಾರಿಗಳ ಶಾಮೀಲಿನಿಂದ ಈ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದೆ ಎಂದು ಆರೋಪಿಸಿದ್ದಾರೆ. ಕ್ವಾರಿ ಕುಸಿತದಲ್ಲಿ 7 ಮಂದಿ ಮೃತಪಟ್ಟಿರುವ ಪ್ರಕರಣದ ಬಗ್ಗೆ ಅಧಿಕೃತ ಮಾಹಿತಿ ಪಡೆದ ಬಳಿಕ ಅಗತ್ಯ ಕ್ರಮಗಳ ಬಗ್ಗೆ ತೀರ್ಮಾನ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೊಲೀಸ್ ಅಧಿಕಾರಿಗಳು, ಗಣಿ ಹಾಗೂ ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ದುರಂತ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಸ್ಫೋಟದಿಂದಾಗಿ ಇದು ಸಂಭವಿಸಿಲ್ಲ ಎಂಬ ಮಾಹಿತಿ ಬಂದಿದ್ದು, ಈ ಕ್ವಾರಿ ಕಾನೂನುಬದ್ಧವಾಗಿ ನಡೆಸಲಾಗುತ್ತಿದೆಯೇ ಇಲ್ಲವೇ ಎಂಬ ವರದಿಯನ್ನು ಪಡೆದ ಬಳಿಕ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ದುರಂತದಲ್ಲಿ ಸಾವನ್ನಪ್ಪಿದವರಿಗೆ ಪರಿಹಾರ ನೀಡಲಾಗುವುದು, ಜೊತೆಗೆ ಇಂತಹ ಘಟನೆಗಳು ಮತ್ತೆ ಮರುಕಳಿಸದಂತೆ ಎಚ್ಚರಿಕೆ ವಹಿಸುವುದು ಅಗತ್ಯ ಎಂದು ಹೇಳಿದ್ದಾರೆ. ಕಲ್ಲು ಕ್ವಾರಿ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಪರಿಹಾರ ನೀಡಬೇಕು ಎಂದು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯೆ ನೀಡಿರುವ ಅವರು, ಈ ಘಟನೆ ಅತೀವ ನೋವುಂಟು ಮಾಡಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ನೊಂದ ಕುಟುಂಬಗಳಿಗೆ ತಕ್ಷಣವೇ ಸೂಕ್ತ ಪರಿಹಾರ ನೀಡುವುದರ ಜೊತೆಗೆ ಇನ್ನಿತರ ತುರ್ತು ನೆರವು ಒದಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಂಭವಿಸಿದ ಕಲ್ಲು ಕ್ವಾರಿ ದುರಂತ ಪ್ರಕರಣದಲ್ಲಿ 7 ಕಾರ್ಮಿಕರು

0: ಸಾವನ್ನಪ್ಪಿರುವ ಕುರಿತಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು ರಾಜ್ಯ ಸರ್ಕಾರ ತಕ್ಷಣವೇ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಈ ಘಟನೆ ಕುರಿತಂತೆ ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ಪರಿಹಾರ ಘೋಷಿಸಬೇಕು ಎಂದು ತಿಳಿಸಿದ್ದಾರೆ. ಈ ನಡುವೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಖಾಸಗಿ ಆಸ್ಪತ್ರೆಗಳಿಗೆ ತೆರಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ವಿಧಾನ ಪರಿಷತ್ ನೂತನ ಸದಸ್ಯರಾಗಿ ಕಾಂಗ್ರೆಸ್ ಪಕ್ಷದ ಬಿಕೆ ಹರಿಪ್ರಸಾದ್, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ತಿಪ್ಪಣ್ಣಪ್ಪ ಕಮಕನೂರು, ವಿನಯ್ ಕಾರ್ತಿಕ್, ಬಿಜೆಪಿಯ ಕೌಟಿಲ್ಯ ರಘು ಹಾಗೂ ಲಿಂಗರಾಜ್ ಪಾಟೀಲ್ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ವಿಧಾನಸಭೆ ಉಪಾಧ್ಯಕ್ಷರಾದ ರುದ್ರಪ್ಪ ಲಮಾಣಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಚನ ಸಾಹಿತ್ಯವನ್ನು ಬೆಳಕಿಗೆ ತಂದಿದ್ದೇ ಫಗು ಹಳಕಟ್ಟಿ ಎಂದು ಸಚಿವ ಎಂಬಿ ಪಾಟೀಲ್ ಸ್ಮರಿಸಿದ್ದಾರೆ. ಕರ್ನಾಟಕ ರಾಜ್ಯ ಮುದ್ರಣಕಾರರ ಸಂಘ ಮತ್ತು ವಿಜಯಪುರದ ಫಗು ಹಳಕಟ್ಟಿ ಸಂಶೋಧನಾ ಕೇಂದ್ರದ ಜೊತೆಗೂಡಿ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಏರ್ಪಡಿಸಿದ್ದ ಹಳಕಟ್ಟಿ ಜನ್ಮದಿನ ಮತ್ತು ವಚನ ಸಂರಕ್ಷಣಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಫಗು ಹಳಕಟ್ಟಿ ಇಲ್ಲದೆ ಹೋಗಿದ್ದರೆ ಶರಣ ಸಂಸ್ಕೃತಿ, ಲಿಂಗಾಯತ ಧರ್ಮ, ಬಸವಾದಿ ಶರಣರು ಎಲ್ಲವೂ ಕಳೆದು ಹೋಗುತ್ತಿತ್ತು ಎಂದು ತಿಳಿಸಿದ್ದಾರೆ. ಹಿರಿಯ ಸಾಹಿತಿ ಗೋರು ಚನ್ನಬಸಪ್ಪ ಮಾತನಾಡಿ, ಹಳಕಟ್ಟಿ ಅವರಿಂದಾಗಿ ವಿಶ್ವಗುರು ಬಸವಣ್ಣ ಮುಂತಾದವರು ಬೆಳಕಿಗೆ ಬಂದರು. ವಚನ ಸಂಸ್ಕೃತಿ ಇಂದು ಹೆಮ್ಮರವಾಗಿ ಬೆಳೆಯಲು ಅವರೇ ಮೂಲ ಕಾರಣ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿಂದು ಸಚಿವ ಸಂಪುಟ ಸಭೆ ನಡೆಯುತ್ತಿದೆ. ಸಭೆಯಲ್ಲಿ ಪ್ರಮುಖವಾಗಿ ಮನ್ರೇಗಾದ ಹೊಸ ರೂಪವಾದ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯಡಿ ರಾಜ್ಯದ ಮೇಲೆ ಬಿದ್ದಿರುವ ಆರ್ಥಿಕ ಹೊರೆಯನ್ನು ಭರಿಸುವ ಸಂಬಂಧ ಚರ್ಚೆ ನಡೆಯಲಿದೆ. ಕೇಂದ್ರದ ನೂತನ ನೀತಿಯಿಂದಾಗಿ ರಾಜ್ಯ ಸರ್ಕಾರ ಹೆಚ್ಚಿನ ಹಣ ಬಿಡುಗಡೆ ಮಾಡಬೇಕಾಗಿದ್ದು ಸಂಪುಟ ಸಭೆಯಲ್ಲಿ ಇದಕ್ಕೆ ಅನುಮತಿ ಕೋರಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ವಿಳಂಬವಾಗಿದ್ದು ರೈತರು ಕೃಷಿ ಕಾರ್ಮಿಕರು ಬರಗಾಲದ ಆತಂಕದಲ್ಲಿದ್ದರೂ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ರಾಜ್ಯದ 150ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರದ ಛಾಯೆ ಆವರಿಸಿದೆ. ಬೆಳಗಾವಿ, ಬಾಗಲಕೋಟೆ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಜಲಾಶಯಗಳು ಬರಿದಾಗುತ್ತಿದ್ದು ಕುಡಿಯುವ ನೀರಿನ ಬಿಕ್ಕಟ್ಟು ಆರಂಭವಾಗಿದೆ. ಬರ ಘೋಷಣೆಗೆ ಅಗತ್ಯವಿರುವ ಎಲ್ಲ ಸೂಚ್ಯಂಕಗಳು ಸ್ಪಷ್ಟವಾಗಿದ್ದರೂ ಸರ್ಕಾರ ಇನ್ನೂ ನಿರ್ಧಾರ ಕೈಗೊಂಡಿಲ್ಲ ಎಂದು ದೂರಿದ್ದಾರೆ. ಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಮುಂಗಾರು ಮಳೆಯ ತೀವ್ರ ಕೊರತೆಯಿಂದಾಗಿ ಜಲಾಶಯದಲ್ಲಿ ನೀರಿನ ಸಂಗ್ರಹ ಗಣನೀಯವಾಗಿ ಕುಸಿದಿದೆ. ಲಭ್ಯವಿರುವ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಸಲು ಸರ್ಕಾರ ಆದೇಶ ಹೊರಡಿಸಿದೆ ಎಂದು ನೀರಾವರಿ ಇಲಾಖೆ ಅಧೀಕ್ಷಕ ಅಭಿಯಂತರ ದಾವಣಗೆರೆಯಲ್ಲಿ ತಿಳಿಸಿದ್ದಾರೆ. ಜಲಾಶಯದಲ್ಲಿ ಸದ್ಯಕ್ಕೆ ಕನಿಷ್ಠ ಪ್ರಮಾಣದ ನೀರು ಮಾತ್ರ ಲಭ್ಯವಿದ್ದು ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಬಲದಂಡೆ ಹಾಗೂ ಎಡದಂಡೆ ನಾಲೆಗಳ ಮೂಲಕ ನೀರು ಹರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಪ್ರಕಟಣೆಯಲ್ಲಿ ಹೇಳಿದ್ದಾರೆ. ಕರಾವಳಿ ಜಿಲ್ಲೆಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಇಂದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ತಗ್ಗು ಪ್ರದೇಶ, ಕೆರೆ, ನದಿ ತೀರ, ಸಮುದ್ರ ತೀರಕ್ಕೆ ಮಕ್ಕಳು ತೆರಳದಂತೆ ನೋಡಿಕೊಳ್ಳಬೇಕು ಹಾಗೂ ಮೀನುಗಾರರು ಕೂಡ ಸಮುದ್ರಕ್ಕೆ ಇಳಿಯದೆ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ದರ್ಶನ್ HV ಸೂಚನೆ ನೀಡಿದ್ದಾರೆ. ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಕಡ್ಡಾಯವಾಗಿ ಕೇಂದ್ರ ಸ್ಥಾನದಲ್ಲಿರಬೇಕು. ವಿಪತ್ತು ನಿರ್ವಹಣೆಯನ್ನು ಚಾಚು ತಪ್ಪದೆ ಪಾಲಿಸಬೇಕು ಎಂದು ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಇನ್ನೊಂದೆಡೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಎಲ್ಲ ಅಂಗನವಾಡಿ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಕಾರವಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ರಜೆ ಘೋಷಿಸಿದ್ದಾರೆ. ಸಾರ್ವಜನಿಕರು ಹಾಗೂ ಪ್ರವಾಸಿಗರು ನದಿ, ಹೊಳೆ, ಕೆರೆ ಮತ್ತು ಸಮುದ್ರ ತೀರಗಳಿಗೆ ತೆರಳದಂತೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ತಗ್ಗು ಪ್ರದೇಶಗಳು ಹಾಗೂ ಜಲಮೂಲಗಳ ಬಳಿ ಮಕ್ಕಳು ತೆರಳದಂತೆ ಪಾಲಕರು ಎಚ್ಚರಿಕೆ ವಹಿಸಬೇಕು ಎಂದು ಜಿಲ್ಲಾಡಳಿತ ಮನವಿ ಮಾಡಿದೆ. ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯಬಾರದು ಎಂದು ಸೂಚಿಸಲಾಗಿದೆ. ಪ್ರಾಕೃತಿಕ ವಿಕೋಪಕ್ಕೆ ಸಂಬಂಧಿಸಿದ ಯಾವುದೇ ತುರ್ತು

ಪರಿಸ್ಥಿತಿ ಎದುರಾದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ನಿಯಂತ್ರಣ ಕೊಠಡಿಯನ್ನು ಸಂಪರ್ಕಿಸುವಂತೆ ಉತ್ತರ ಕನ್ನಡ ಜಿಲ್ಲಾಡಳಿತ ಪ್ರಕಟಣೆಯಲ್ಲಿ ತಿಳಿಸಿದೆ. ಕೆಎಸ್ಸಿಎ ಆಯೋಜಿಸುತ್ತಿರುವ ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು ಹುಬ್ಬಳ್ಳಿ ಟೈಗರ್ಸ್ ಮೈಸೂರು ವಾರಿಯರ್ಸ್ ತಂಡವನ್ನು ಎದುರಿಸಲಿದೆ. ಟಾಸ್ ಗೆದ್ದ ಮೈಸೂರು ವಾರಿಯರ್ಸ್ ಬೌಲಿಂಗ್ ಆಯ್ದುಕೊಂಡಿದೆ. ಸಂಜೆ 7 ಗಂಟೆಗೆ ನಡೆಯುವ ಇನ್ನೊಂದು ಪಂದ್ಯದಲ್ಲಿ ಮಂಗಳೂರು ಡ್ರ್ಯಾಗನ್ ಹಾಗೂ ಶಿವಮೊಗ್ಗ ಲಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಸಂಕ್ಷಿಪ್ತ ಸುದ್ದಿ. ಕಾಡು ಔಡಲ ಬೀಜ ಸೇವಿಸಿ 25ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡ ಘಟನೆ ಗದಗ ತಾಲೂಕಿನ ಬೆಳದಡಿ ತಾಂಡದಲ್ಲಿ ನಿನ್ನೆ ಸಂಜೆ ಸಂಭವಿಸಿದ್ದು, ಮಕ್ಕಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸ್ಥಳಕ್ಕೆ ಗದಗ ಡಿಡಿಪಿಐ ಆರ್ಎಸ್ ಬುರುಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಹರಡುವ ಸುಳ್ಳು ಸುದ್ದಿಗಳನ್ನು ತಡೆಯಲು ಪತ್ರಕರ್ತರು ಮುಂದಾಗಬೇಕು ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಪ್ರವೀಣ್ ಪಿ ಬಾಗೇವಾಡಿ ತಿಳಿಸಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನ ಮಾದಾಪಟ್ಟಣದ ಕ್ವಾರಿಯಲ್ಲಿ ಬಂಡೆ ಕುಸಿದು 7 ಕಾರ್ಮಿಕರು ಸಾವು. ನಿಯಮ ಉಲ್ಲಂಘಿಸುವ ಕ್ವಾರಿಗಳ ವಿರುದ್ಧ ಸೂಕ್ತ ಕ್ರಮ, ಸರ್ಕಾರ ಸ್ಪಷ್ಟನೆ. ಕ್ವಾರಿ ದುರಂತದಲ್ಲಿ ಮೃತಪಟ್ಟವರಿಗೆ ರಾಜ್ಯ ಸರ್ಕಾರ ಪರಿಹಾರ ನೀಡುವಂತೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಗ್ರಹ. ವಿಧಾನಪರಿಷತ್ ನೂತನ ಸದಸ್ಯರಾಗಿ 7 ಮಂದಿ ಪ್ರಮಾಣ ವಚನ. ವಚನ ಸಾಹಿತ್ಯವನ್ನು ಬೆಳಕಿಗೆ ತಂದಿದ್ದು ಫಾಗು ಹಳಕಟ್ಟಿ, ಸಚಿವ ಎಂಬಿ ಪಾಟೀಲ್. ಮತ್ತು ರಾಜ್ಯದಲ್ಲಿ ಮುಂಗಾರು ವಿಳಂಬವಾಗಿದ್ದರೂ ಸರ್ಕಾರದ ನಿರ್ಲಕ್ಷ್ಯ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯದಂಗಳ. ಋತುಚಕ್ರ ನೈರ್ಮಲ್ಯದ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವೀರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
2: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
1: ಮಾನಸಿಕ,
2: ದೈಹಿಕ,
1: ಸಾಮಾಜಿಕ ಸುಸ್ಥಿತಿ,
2: ಮಹಿಳೆಯರು,
1: ಮಕ್ಕಳು,
2: ಹಿರಿಯರು,
1: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
2: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
1: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಈ ದಿನ ನಾವು ಋತುಚಕ್ರ ನೈರ್ಮಲ್ಯದ ಕುರಿತು ಮಾಹಿತಿಯನ್ನು ತಿಳಿಯಲು ಮುಂದಾಗಿದ್ದೇವೆ. ಈ ವಿಷಯದ ಕುರಿತು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವೀರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯದ ಕುರಿತು ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮ್ಯಾಮ್,
4: ಧನ್ಯವಾದಗಳು.
3: ಸೊ ಮೊದಲನೇದಾಗಿ ಈ ಋತುಚಕ್ರ ನೈರ್ಮಲ್ಯದ ಬಗ್ಗೆ ನಾವು ಮಾತಾಡಲು ಮುಂದಾಗಿದ್ದೇವೆ. ಹಾಗಿದ್ರೆ ಈ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ ಮತ್ತೆ ಯಾಕೆ ಆಚರಿಸಲಾಗುತ್ತೆ ಅನ್ನೋದನ್ನ ತಿಳಿಸ್ಬೋದಾ ಮೇಡಮ್?
4: ಸೊ ಋತು ನೈರ್ಮಲ್ಯ ದಿನವನ್ನು ನಾವು 2014 ಆಚರಿಸ್ತಾ ಇರೋದು. ಸೊ ಪ್ರತಿ ವರ್ಷ May 28 ಇದನ್ನ ಆಚರಿಸಲಾಗುತ್ತಿದೆ. ಸೊ ಏನಕ್ಕೆ May 28 ಅಂತಾನೆ ಕೇಳಿದ್ರೆ ನೀವು ನನಗೆ, ಯೂಶುವಲ್ ಆಗಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ಋತುಚಕ್ರ ಬರೋದು 28 ದಿನಗಳಿಗೊಮ್ಮೆ. ಸೊ ಅದು ಬಂದಾಗ 5 ದಿನ ಸರಾಸರಿ ಸ್ರಾವ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅವರ ಸೈಕಲ್ಸ್ನ ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ ಸೊ ನಾವು ಪ್ರತಿ ವರ್ಷ May 28 2014 ಋತು ನೈರ್ಮಲ್ಯ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ. ಸೊ ಇನ್ನು ನೀವು ಏನಕ್ಕೆ ಅದನ್ನು ನಾವು ಗುರುತಿಸಿ ಅದಕ್ಕೂ ಒಂದಿನ ಇಡಬೇಕು ಅಂತ ಏನಕ್ಕೆ ಅಂತ ಕೇಳ್ತೀರಾ ಅನ್ನೋದಾದರೆ, ಸೊ ಒಂದು ಹಿಂದಿನ ಕಾಲದಿಂದನೂ ಕೂಡ ಋತು ನೈರ್ಮಲ್ಯ ಬಗ್ಗೆ ಹಿಂಜರಿಕೆ ಇದ್ದೇ ಇರುತ್ತೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ, ಅಥವಾ ಪ್ರತಿಯೊಂದು ಹೆಣ್ಣು ಮಕ್ಕಳಲ್ಲೂ ಕೂಡ ನನಗೆ ಪಿರಿಯಡ್ಸ್ ಆಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಮುಜುಗರ ಪಟ್ಕೋತಾರೆ. ಸೊ ಆ ಮುಜುಗರ ಇಲ್ಲದೆ ಒಂದು ಎಲ್ಲರ ಜೊತೆಗೂ ಕೂಡ ಸಾಮರಸ್ಯದಿಂದ ಇರೋದಕ್ಕಾಗಿ ಬಂದು ಆ್ಯಂಡ್ ಅದರಿಂದ ಸ್ವಚ್ಛತೆ ಕಾಪಾಡಲು, ಇನ್ ದ ಸೆನ್ಸ್ ಕೆಲವು

0: ಒಬ್ಬರಿಗೆ ಹೇಗೆ ಪ್ಯಾಡ್ಸ್ ಹಾಕೋಬೇಕು ಅಂತ ಗೊತ್ತಿರಲ್ಲ, ಅವರಿಗೆ ಬಟ್ಟೆನೇ ಕೆಲವರು ಇನ್ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಎಲ್ಲರೂ ಹೊರಗಡೆ ಹೋದ್ರೆ ಲೀಕಿಂಗ್ ಆಗೋ ಟೆನ್ಷನ್ಸ್ ಅಲ್ಲಿ ಇರ್ತಾರೆ, ಸೊ ಬಟ್ಟೆನಲ್ಲಿ ಕಾಣಿಸ್ತಾ ಇದ್ರೆ ಅಂತ ಹೆದರ್ಕೋತಾರೆ. ಅದರಿಂದಾಗಿ ಕೆಲವು ಮಕ್ಕಳು ಸ್ಕೂಲ್ಗೂ ಬರೋದಿರಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಕಂಡುಹಿಡಿದು, ಸೊ ಚಿಕ್ಕ ಮಕ್ಕಳಿಗೂ ಕೂಡ ಪ್ರೋತ್ಸಾಹಿಸೋದಕ್ಕೆ, ಚಿಕ್ಕ ಮಕ್ಕಳು ಅಂತಂದ್ರೆ ಅಡೋಲಸೆಂಟ್ ಗರ್ಲ್ಸ್, ಸೊ ಒಂದು 11 ವರ್ಷದಿಂದ ಅಥವಾ 12 ವರ್ಷದಿಂದ ಯೂಶ್ವಲಾಗಿ ಆಗುತ್ತೆ. ಸೊ ಅಂತ ಹೆಣ್ಮಕ್ಳಿಗೆ ಧೈರ್ಯ ತುಂಬೋಕೆ ಹಾಗೂ ಅವರಿಗೆ ಹೇಗೆ ಇರಬೇಕು ಅಥವಾ ಯಾವ್ದನ್ನ ಉಪಯೋಗಿಸ್ಬೇಕು ಅಂತ ಹೇಳ್ಕೊಳ್ಳೋದಕ್ಕಿರಬಹುದು. ಮತ್ತೆ ಇನ್ನೊಂದು ಹೇಳಬೇಕು ಅಂತ ಅಂದ್ರೆ, ಋತುಸ್ರಾವ ಆಗ್ಬೇಕಾದಾಗ ಅದನ್ನ ಹೇಗೆ ನೀಟ್ ಮಾಡ್ಕೋಬೇಕು ಅಥವಾ ಅವ್ರ ಪರ್ಸನಲ್ ಹೈಜಿನ್ ಹೇಗಿರಬೇಕು, ಸೊ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅವರಲ್ಲಿ ಮುಂದಂತೆ ಆಗುವಂತಹ ಏನೋ ಒಂದು ಸೋಂಕು ಇರಬಹುದು, ಅಥವಾ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಇರಬಹುದು ಅಥವಾ ವೆಜೈನಲ್ ಇನ್ಫೆಕ್ಷನ್ಸ್ ಇರಬಹುದು. ಸೊ ಕೆಲವೊಮ್ಮೆ ಅದು ಪ್ರೆಗ್ನೆನ್ಸಿ ಲಾಸ್ಗೂ ಕೂಡ ಲೀಡ್ ಆಗುತ್ತೆ. ಅಂತಂದ್ರೆ ಅವರಿಂದಾಗಿ ಗರ್ಭಪಾತ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಅಂಥದನ್ನೆಲ್ಲ ತಡೆಗಟ್ಟೋದಕ್ಕೆ ಋತು ನೈರ್ಮಲ್ಯವನ್ನು ನಾವು ಎಲ್ಲರಿಗೂ ಕೂಡ ತಿಳಿಸಿಕೊಡ್ಬೇಕಾಗತ್ತೆ. ಹಾಗೆ ಒಂದು ಜಾಗೃತಿ ಮೂಡಿಸ್ಬೇಕು ಎಲ್ಲರಲ್ಲೂ ಕೂಡ. ಋತು ಆದಾಗ ಅವ್ರನ್ನ ಅಂದ್ರೆ ಲೈಕ್ ಲೀವ್ ಹಾಕಿಸ್ಬಿಟ್ಟು ಮನೆಯಲ್ಲಿ ಇರಿಸೋರು ಇರ್ತಾರೆ. ಸೊ ಎಲ್ಲ ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ಅವರದೇ ಆದಂತಹ ಶಕ್ತಿ ಇರುತ್ತೆ. ಸೊ ಒಂದು ಹೆಣ್ಮಗು ಇದ್ದಂಗೆ ಇನ್ನೊಂದು ಹೆಣ್ಮಗು ಇರ್ಲಿಕ್ಕಾಗಲ್ಲ. ಸೊ ಅಂಥವ್ರಲ್ಲಿ ಅಂದ್ರೆ ಎಲ್ಲರಿಗೂ ಕಂಪಲ್ಸರಿ ಬರಲೇಬೇಕು ಅಥವಾ ಕಂಪಲ್ಸರಿ ನೀವು ಈ ಕೆಲಸ ಮಾಡಲೇಬೇಕು, ಈ ಕೆಲಸ ಮಾಡಬಾರ್ದು, ಸೊ ಇವೆಲ್ಲವೂ ಕೂಡ ಆ ಥರ ಹೇಳ್ತಾ ಇರ್ತಾರೆ. ಸೊ ಬಟ್ ಅದ್ರ ಬಗ್ಗೆ ಎಕ್ಸಾಕ್ಟ್ ಆಗಿ ಯಾರಿಗೂ ಇನ್ಫಾರ್ಮೇಶನ್ ಇರಲ್ಲ. ಅವ್ರಿಗೆ ಎಂತ ಕೆಲಸ ಮಾಡ್ಬೋದು, ಎಂತ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಯಾವಾಗ ರೆಸ್ಟ್ ತಗೋಬೇಕು, ಎಷ್ಟು ರೆಸ್ಟ್ ತಗೋಬೇಕು ಅಥವಾ ಅವ್ರಿಗೋಸ್ಕರನೇ ಅವ್ರ ಆರೋಗ್ಯನ ಹೇಗೆ ಕಾಪಾಡ್ಕೋಬೇಕು, ಮುಂದೆ ಆಗುವಂತಹ ಇನ್ಫೆಕ್ಟಿವ್ಸ್ ಇಂದ ಇರಬಹುದು ಅಥವಾ ಅವರಲ್ಲಿರೋ ಶಕ್ತಿನ ಅಥವಾ ಕುಂದುಕೊರತೆನ ಒಂದು ಆಹಾರ ಮೂಲಕ ಇರಬಹುದು ಅಥವಾ ಒಂದು ವ್ಯಾಯಾಮ ಮೂಲಕ ಇರಬಹುದು, ಹೇಗೆಲ್ಲ ನರಿಶ್ಮೆಂಟ್ ತಗೋಬೇಕು ಅನ್ನೋದನ್ನ ಅವರಿಗೂ ಕೂಡ ಎಜುಕೇಟ್ ಮಾಡೋದಕ್ಕೆ ನಾವು ಈ ಋತು ನೈರ್ಮಲ್ಯ ದಿನಾನ ಆಯೋಜಿಸಲಾಗಿರೋದು ಮತ್ತು ಆಚರಣೆಗೆ ಒಳಗೊಂಡಿರೋದು.
1: ಸೊ ಇಷ್ಟೊತ್ತು ಏನಕ್ಕಾಗಿ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರಿ ಮ್ಯಾಮ್. ಈಗ ಋತುಚಕ್ರ ಅಂದ್ರೇನು ಮತ್ತೆ ಅದನ್ನ ಸರಳವಾಗಿ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ ಮೇಡಮ್?
0: ಋತುಚಕ್ರ ಅಂತ ಅಂದ್ರೆ, ಸೊ ಅದೊಂದು ಫಿಸಿಯೋಲಾಜಿಕಲ್ ಅಂತಂತಂದ್ರೆ ಪ್ರತಿಯೊಂದು ಹೆಣ್ಣು ಮಗುವಿನಲ್ಲಿ ಆಗುವಂತಹ ಒಂದು ಜೈವಿಕ ಪ್ರಕ್ರಿಯೆ. ಅದು ಹೇಗೆ ಆಗುತ್ತೆ ಇದು ಅಂತಂದ್ರೆ, ಪ್ರತಿ ಒಂದು ಅಡಾಲಸೆಂಟ್ ಹುಡುಗಿ ಅಂದ್ರೆ ಟೀನೇಜರ್ಸ್ ಹುಡುಗಿಗೆ ಒಂದು ಅವರ ಓವರೀಸ್ ಅಂತ ಏನ್ ಕರಿತೀವಲ್ಲ ಅಥವಾ ಅಂಡಾಂಶದಿಂದ ಒಂದೊಂದು ಓವರಿ ಅಥವಾ ಒಂದು ಅಂಡ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಇದು ರಿಲೀಸ್ ಆಗೋದು ಮುಂದೆ ಗರ್ಭಧಾರಣೆಗೆ ಅಂತ ಇರುತ್ತೆ. ಸೊ ಯಾವಾಗ ಅದು ಆಗೋದಿಲ್ಲವೋ ಹಾಗೇನೆ ನಮ್ದು ಯುಟ್ರೈನ್ ಒಳಗಡೆ ಅಂತಂದ್ರೆ ನಮ್ಮ ಗರ್ಭಕೋಶದಲ್ಲಿ ಕೂಡ ಎಂಡೋಮೆಟ್ರಿಯಮ್ ಅಂತ ಒಂದಿರುತ್ತೆ. ಸೊ ಅದು ಕೂಡ ರಕ್ತದ ಕಣಗಳಿಂದ ಕೂಡಿರುತ್ತೆ. ಸೊ ಯಾವಾಗ ಅದು ಗರ್ಭಧಾರಣೆ ಆಗೋದಿಲ್ಲ ಆಗ ನಮ್ದು ಹಾರ್ಮೋನಲ್ ಇನ್ಫ್ಲೂಯೆನ್ಸ್ ಅಂತ ಏನು ಕರಿತೀವಲ್ಲ ಅಥವಾ ಒಂದು ಹಾರ್ಮೋನ್ಸ್ಗಳಿಂದ ಆಗಿರಬಹುದು, ಸೊ ಅದು ಆಗದೇ ಇದ್ದಾಗ ಆ ಅಂಡಾಂಶದ ಜೊತೆಗೆ ನಮ್ಮ ಗರ್ಭದ ಒಳಪದರವು ಕೂಡ ಯೋನಿ ಮಾರ್ಗದಲ್ಲಿ ರಕ್ತಸ್ರಾವವಾಗಿ ಹೋಗೋದಕ್ಕೆ ನಾವು ಋತುಕ್ರಿಯೆ ಅಥವಾ ಋತುಚಕ್ರ ಅಂತ ಕರಿತೀವಿ. ಸೊ ಇದನ್ನು ನಾವು ಒಂದು ಪ್ರತಿ ತಿಂಗಳ 28 ಅವಧಿಯಲ್ಲಿ ಅಂತಂದರೆ ಮೊದಲ 5 ದಿನ ಸ್ರಾವ ಆಗುತ್ತೆ, ನಂತರ ಒಂದು 14 ದಿನ ಅದೇ ಆಗಲೇ ಹೇಳ್ದಂಗೆ ಗರ್ಭಧಾರಣೆಗೆ ಅದು ಎಂಡೋಮೆಟ್ರಿಯಮ್ ಅಂತ ಏನು ಹೇಳ್ತೀವಲ್ಲ ನಾವು ಅಥವಾ ಒಳಪದರ ಅಂತ ಕರಿತೀವಲ್ಲ ಅದು ಡೆವಲಪ್ ಆಗುತ್ತೆ. ಸೊ 14ನೇ ದಿನ ಅಂಡಾಂಶದಿಂದ ಒಂದು ಅಂಡ ಒಂದು ರಿಲೀಸ್ ಆಗಿ ಬರುತ್ತೆ. ಸೊ ಅದು ಅಲ್ಲಿ ಕೇವಲ ಒಂದು 24-48 ಗಂಟೆಗಳ ಕಾಲ ಇರುತ್ತೆ. ಸೊ ಅದು ಆಗಲಿಲ್ಲ ಅಂತಂದಾಗ ಅದು ಮತ್ತೆ ವಾಪಸ್ ಸ್ರಾವ ಆಗಿ ಹೋಗ್ಬಿಡುತ್ತೆ. ಸೊ ಇದನ್ನು ನಾವು ಋತುಚಕ್ರ ಅಂತ ಕರಿತೀವಿ.
1: ಇದುವರೆಗೂ ಋತುಚಕ್ರ ಅಂದ್ರೆ ಏನು ಅನ್ನೋದನ್ನ ತಿಳಿಸ್ಕೊಟ್ರಿ. ಋತುಚಕ್ರದ ಸಮಯದಲ್ಲಿ ನೈರ್ಮಲ್ಯವನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ಬೋದಾ ಮೇಡಮ್?
0: ಸೊ ನೈರ್ಮಲ್ಯತನ ನಾವು ಹೇಗೆಲ್ಲ ಕಾಪಾಡ್ಕೋಬಹುದು ಅಂತ ಅಂದ್ರೆ, ಸೊ ಋತುಚಕ್ರ ಆಗ್ತಾ ಇರಬೇಕಾದಾಗ ನಮ್ಮ ಆರೋಗ್ಯನ ಕೂಡ ನಾವು ಹೇಗೆಲ್ಲ ಕಾಪಾಡ್ಕೋಬಹುದು ಅಂತ ಬಂತು ಅಂತಂದ್ರೆ, ಅಥವಾ ಅದನ್ನ ಕಾಪಾಡೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದಾದ್ರೆ, ಒಂದು ಸೋಂಕು ಹರಡೋದನ್ನ ತಡೆಯೋದಕ್ಕೆ, ಬಿಕಾಸ್ ನಮ್ಮ ದೇಹದಲ್ಲಿ ಸೋಂಕು ಹರಡೋದಕ್ಕೆ ಹಲವಾರು ದಾರಿಗಳಿದೆ. ಒಂದು ಊಟದ ಮೂಲಕ ಇರ್ಬೋದು, ಇನ್ನೊಂದು ಗಾಳಿ ಮೂಲಕ ಇರ್ಬೋದು. ಹಾಗೇನೆ ಹೆಣ್ಣು ಮಕ್ಕಳು ಅಂತ ಬಂದಾಗ ಸ್ರಾವ ಆಗ್ತಾ ಇರಬೇಕಾದಾಗ ಅವರು ಪ್ಯಾಡ್ಸ್ ಹಾಕೊಂಡಿರ್ಬೋದು. ಸೊ ಆ ಪ್ಯಾಡ್ಸ್ ಜಾಸ್ತಿ ಹೊತ್ತು ಅಲ್ಲೇ ಇದ್ದಲ್ಲಿ ಅಲ್ಲೇ ಕೆಲವೊಂದು ಬ್ಯಾಕ್ಟೀರಿಯಾಸ್ಗಳಿರುತ್ತೆ. ಸೊ ಅವುಗಳು ಕೂಡ ಮತ್ತೆ ವಾಪಸ್ ಅಲ್ಲೇ ಗ್ರೋತ್ ಆಗಿ ಅವುಗಳು ವಾಪಸ್ ಮೇಲೆ ಹರಿದು ಸೊ ಸೋಂಕನ್ನು ತರುವ ಸಾಧ್ಯತೆ ಇರುತ್ತೆ. ಸೊ ಅದರಿಂದಾಗಿ ಪ್ಯಾಡ್ಸ್ ಚೇಂಜ್ ಮಾಡಬೇಕು ಅಂತ ಹೇಳೋದು ನಾವು ರೆಗ್ಯುಲರ್ ಇಂಟರ್ವಲ್ಸ್ ಆಗಿ. ಸೊ ಒಂದು ಸೋಂಕು ತಡೆಯೋದಕ್ಕೆ ಹೈಜಿನ್ ಇಂಪಾರ್ಟೆಂಟ್ ಬರುತ್ತೆ, ಇನ್ನೊಂದು ಮುಂಜಾಗ್ರತೆ.

0: ಕುರು ಕತೆ ಅಂತಾದ್ರೂ ಅನ್ಕೋಬಹುದು. ಇದರಿಂದ ನಾವು ಮುಂದೊಂದು ಕಾಲ ಅಬಾರ್ಷನ್ ಆಗಬಹುದು ಅಥವಾ ಮಿಸ್ಕ್ಯಾರೇಜಸ್ ಆಗೋ ಚಾನ್ಸಸ್ಗಳನ್ನ ತಡಿಬಹುದು ಅವರಲ್ಲಿ, ಹಾಗೂ ಚರ್ಮದ ಸಮಸ್ಯೆಗಳು ಅಂತ ಬರುತ್ತೆ. ಬಿಕಾಸ್ ಒಂದು ಸಲ ಫಂಗಲ್ ಇನ್ಫೆಕ್ಷನ್ಸ್ ಅಂತ ಕರಿತೀವಿ ಅಥವಾ ಶಿಲೇಂದ್ರಗಳು ಅಂತ ಕರಿತೀವಿ, ಅಂದ್ರೆ ಈಗ ಕ್ಯಾಂಡಿಡಿಯಾ ಆಲ್ಬಿಕನ್ಸ್ ಜಾಸ್ತಿ ಬರುತ್ತೆ. ಸೊ ಇದು ಹೇಗೆ ಅಂತ ಅಂದ್ರೆ ನಮ್ಮ ತೊಡೆ ಸಂದಿಯಲ್ಲಿ ಕೆರೆತ ಬರುತ್ತೆ ಅಂತ ಹೇಳಬಹುದು. ಇಲ್ಲ ಆದ್ರೆ ಯೂರಿನ್ ಪಾಸ್ ಮಾಡ್ಬೇಕಾದಾಗ ಉರಿ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲ ಅಂತಂದ್ರೆ ಅದನ್ನ ಹಾಕೊಂಡಿದ್ದಾಗ ಉರಿ ಉರಿ, ಇಲ್ಲ ಅಂತಂದ್ರೆ ವೈಟ್ ಡಿಸ್ಚಾರ್ಜಸ್. ಸೊ ಈ ತರ ಕಂಪ್ಲೇಂಟ್ಸ್ ಕಾಮನ್ ಆಗಿ ಬರುತ್ತೆ. ಸೊ ಇವೆಲ್ಲವೂ ಕೂಡ ನಾವು ಯಾವಾಗ ತೇವ ಇರುವ ಅಂಶ ಬಟ್ಟೆ ಹಾಕೊಂಡಾಗ ಅಂತಂದ್ರೆ ವಾಶ್ ಮಾಡಿರ್ತೀವಿ ಬಟ್ ಅದಿನ್ನೂ ಡ್ರೈ ಆಗಿರಲ್ಲ. ಸೊ ಅಂತ ಕ್ಲಾತ್ ಉಪಯೋಗಿಸ್ತಾ ಇದ್ದಾಗ ನಮ್ಗೆ ಈ ತರ ಬರೋದು ಚಾನ್ಸಸ್ ಹೈಯರ್ ಇರುತ್ತೆ. ಸೊ ಈ ತರದನ್ನೆಲ್ಲ ಪ್ರಿವೆಂಟಿವ್ ಆಗಿ ಮಾಡೋದಕ್ಕೆ ನಾವು ಇದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಹಾಗೆ ಕ್ಲೀನಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಏನಕ್ಕೆ ಅಂತ ಕೇಳಿದ್ರೆ, ಅಗೇನ್ ಅಲ್ಲಿ ವಾಪಸ್ ಬ್ಯಾಕ್ಟೀರಿಯಾಸ್ ಏನಿರ್ ಉಳ್ಕೊಂಡಿರುತ್ತಲ್ಲ ಅಥವಾ ಫಂಗಲ್, ಆಗ್ಲೇ ಹೇಳ್ದಂಗೆ ಶಿಲೇಂದ್ರಗಳು ಏನಿರುತ್ತಲ್ಲ, ಅದನ್ನೆಲ್ಲ ಕೂಡ ನಾವು ನೀಟಾಗಿ ನೀರಲ್ಲಿ ವಾಶ್ ಔಟ್ ಮಾಡಿದಾಗ ಸೊ ಅಲ್ಲಿರೋದೆಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ನೀರಲ್ಲೇ ಹೋಗ್ಬಿಟ್ಟಿರುತ್ತೆ. ಸೊ ನೀರಲ್ಲಿ ಅದನ್ನ ವಾಶ್ ಮಾಡಿದ ನಂತರ ನಾವು ಒಂದು ಒಣ ಬಟ್ಟೆ ತಗೋಬೇಕು. ಸೊ ಅದು ಒಣ ಬಟ್ಟೆ ಯೂಶುವಲ್ ಆಗಿ ಕಾಟನ್ ಇದ್ರೆ ನಾವು ಪ್ರಿಫರ್ ಮಾಡ್ತೀವಿ. ವೈ? ಬಿಕಾಸ್ ಅದು ನೀರನ್ನ ಅಬ್ಸಾರ್ಬ್ ಜಾಸ್ತಿ ಮಾಡ್ಕೊಳ್ಳುತ್ತೆ. ಸೊ ದಟ್ ಅಲ್ಲಿ ಜಾಸ್ತಿ ಡ್ರೈನೆಸ್ ಇರಬಾರ್ದು, ಹಾಗಂತ ವೆಟ್ನೆಸ್ ಇರಬಾರ್ದು. ಸೊ ಹಾಗಾಗಿ ಅಲ್ಲಿರುವಂತಹ ನೀರಿನ ಅಂಶ ಹೋದಾಗ ಅದು ಡ್ರೈ ಕಂಪ್ಲೀಟ್ ಆಯಿತು ಅಂತಂದಾಗ ನೆಕ್ಸ್ಟ್ ಕ್ಲಾತ್ ವೇರ್ ಮಾಡಬೇಕಾದಾಗ ಅವ್ರಿಗೆ ಡಿಸ್ಕಂಫರ್ಟ್ಸ್ ಇರಲ್ಲ, ಅಂತಂದ್ರೆ ಅವ್ರಿಗೂ ಕೂಡ ಒಂದು ಆರಾಮ್ ಅಂತ ಅನ್ಸುತ್ತೆ. ಸೊ ಅದೊಂದು. ಮತ್ತೆ ಇನ್ನ ಚಿಕ್ಕ ಮಕ್ಕಳು ಅಂತ ಬಂತು ಅಂತಂದಾಗ ನಾವು ಅವ್ರದ್ದು ಸ್ಕೂಲ್ ಇದ್ರೊಳಗಡೆಗೆ ಕೆಲವೊಬ್ಬರಿಗೆ ಅಲ್ಲಿ ಚೇಂಜ್ ಮಾಡಿಸೋದಕ್ಕೆ ಕಂಫರ್ಟ್ ಇರೋದಿಲ್ಲ, ಅದಕ್ಕೋಸ್ಕರ ಅಂತ ಅವ್ರು ಗೈರು ಹಾಜರಿ ಆಗ್ತಾರೆ. ಇಲ್ಲ ಅಂತಂದ್ರೆ ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಹೇಳಿ ಗೈರು ಹಾಜರಾಗ್ತಾರೆ. ಇಲ್ಲ ಅಂತಂದ್ರೆ ನನಗೆ ಜಾಸ್ತಿ ರಜೆ ಹೋಗ್ತಾ ಇದೆ, ಅದು ನನಗೆ ಬಟ್ಟೆಗೆಲ್ಲ ಅಂಟುತ್ತೆ, ಸೊ ಅದನ್ನ ನೋಡಿದ್ರೆ ಇನ್ನೊಬ್ರು ಏನೋ ಅನ್ಕೋತಾರೆ ಅಂತ ಹೇಳಿ ರಜೆ ಹಾಕ್ತಾರೆ. ಸೊ ಇದ್ರದ್ದೆಲ್ಲ ಎಜುಕೇಶನ್ಸ್ ಕೊಡಬೇಕು. ಸೊ ಅದಕ್ಕೋಸ್ಕರ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಸೊ ಸೌಲಭ್ಯಗಳು ಸೌಕರ್ಯಗಳು ನಮಗೆ ಶಾಲೆಯಲ್ಲೂ ದೊರೆಯಬೇಕು, ಹಾಗೆ ನಾವು ವರ್ಕ್ ಮಾಡುವಂತಹ ಏರಿಯಾದಲ್ಲೂ ಕೂಡ ದೊರೆಯಬೇಕು. ಆಗ ಫೀಮೇಲ್ಸಿಗೆ ಒಂದು ಆಕ್ಟಿವಿಟೀಸಿಗೆ ಧೈರ್ಯನೂ ಸಿಗುತ್ತೆ, ಆ್ಯಂಡ್ ಅವರು ಕಂಫರ್ಟಬಲ್ ಆಗಿರ್ತಾರೆ, ಆ್ಯಂಡ್ ಬಂದು ಎಲ್ಲ ಥರದ ಕೆಲಸನೂ ಮಾಡೋದಕ್ಕೆ ಉತ್ಸಾಹಕರಾಗಿರ್ತಾರೆ.
1: ಖಂಡಿತ ಮೇಡಮ್, ಈಗ ನೈರ್ಮಲ್ಯ ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರಿ. ಋತುಚಕ್ರದ ಬಗ್ಗೆ ಸಮಾಜದಲ್ಲಿ ಇರುವ ಸಾಮಾನ್ಯ ತಪ್ಪು ಕಲ್ಪನೆಗಳ ಬಗ್ಗೆ ಮಾಹಿತಿ ನೀಡೋದಾದ್ರೆ ಮೇಡಮ್.
0: ಓಕೆ, ಋತುಸ್ರಾವ ಆದಾಗ ಸೊ ನಮ್ಮಲ್ಲಿ ಹೇಳಿದ್ದಂಗೆ ಆಗ ಫೀಮೇಲ್ಸ್ಗೆ ಅಂದ್ರೆ ಹೆಂಗಸರಿಗೆ ಋತುಸ್ರಾವದಿಂದಾಗಿ ಅವ್ರದ್ದು ಕಾಂಟ್ರಾಕ್ಷನ್ಸ್ ಅಂತ ಏನ್ ಕರಿತೀವಲ್ಲ, ಸೊ ಯುಟ್ರೈನ್ ಕಾಂಟ್ರಾಕ್ಷನ್ಸ್ ಅಂತಂದ್ರೆ ಸಂಕೋಚಗಳು ಅಂತಂದ್ರೆ ನಮ್ಮಲ್ಲಿ ಹೊಟ್ಟೆ ಎಲ್ಲಿರುವಂತ ಅಂದ್ರೆ ಗರ್ಭಕೋಶದಲ್ಲಿರುವಂತಹ ಎಲ್ಲ ಸ್ನಾಯುಗಳು ಸಂಕೋಚಗೊಂಡಾಗ ಈ ಋತುಸ್ರಾವ ಯೋನಿ ಮಾರ್ಗದಿಂದ ಹೋಗುತ್ತೆ. ಸೊ ಕೆಲವೊಮ್ಮೆ ಈ ಸಂಕೋಚಗಳು ಜಾಸ್ತಿ ಆದಾಗ ಹೆಣ್ಣು ಮಕ್ಕಳಲ್ಲಿ ನೋವು ಕಂಡು ಬರುವುದು ಸಹಜ. ಕೆಲವೊಬ್ಬರಿಗೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ, ಕೆಲವೊಬ್ಬರಿಗೆ ಆಗೋದಿಲ್ಲ. ಸೊ ಋತುಸ್ರಾವ ಆದಾಗ ಹೆಣ್ಣು ಮಕ್ಕಳಿಗೆ ರೆಸ್ಟ್ ತಗೊಳ್ಳಿ ಅಂತ ಹೇಳೋದು ಇದೊಂದು ವಿಚಾರಕ್ಕೋಸ್ಕರ, ಅಂದ್ರೆ ಸಂಕೋಚಗಳು ಜಾಸ್ತಿ ಆಗಿರುತ್ತೆ, ಸೊ ಅವರಿಗೆ ಆರಾಮದಾಯಕವಾಗಿರಲಿ ಅಂತ ಹೇಳಿ. ಹಾಗಂತ ಹೆಣ್ಣು ಮಕ್ಕಳಿಗೆ ದೇವಸ್ಥಾನಕ್ಕೆ ಹೋಗ್ಬೇಡಿ, ಅಡಿಗೆ ಮನೆಗೆ ಹೋಗ್ಬೇಡಿ, ಮನೆಯಲ್ಲಿ ಓಡಾಡಬೇಡಿ ಜಾಸ್ತಿ, ಒಂದು ಮೂಲೆ ಗುಂಪು ಮಾಡೋದಕ್ಕೆ ಅಂತ ಇರೋದಿಲ್ಲ. ಅದು ಕೇವಲ ಆ ಸಂದರ್ಭ ಇರೋದು ಅವರಿಗೋಸ್ಕರ ರೆಸ್ಟ್ ಮಾಡಿ ಅಂತ. ಬಟ್ ನಮ್ಮ ಜನಾಂಗದಲ್ಲಿ ಅನ್ಕೊಳ್ಳೋದು ಅಂತ ಅಂದ್ರೆ ಅವರಿಗೆ ದೇವ್ರ ಮನೆಗೆ ಹೋಗಿ ಪೂಜೆ ಎಲ್ಲ ಮಾಡೋ ಹಾಗಿಲ್ಲ, ಅಡಿಗೆ ಮನೆಯಲ್ಲಿ ಸುತ್ತಾಡೋ ಹಾಗಿಲ್ಲ, ಮನೆ ಅಂಗಳದಲ್ಲಿ ಓಡಾಡಬೇಡ. ಸೊ ಇವೆಲ್ಲವೂ ತಪ್ಪು ಕಲ್ಪನೆ. ಸೊ ಅವರಿಗೆ ರೆಸ್ಟ್ ತಗೊಳ್ಳಿ ಅನ್ನೋ ಮೂಲಕ ಹೇಳಿರೋದೇ ವಿನಃ ಇದರಲ್ಲಿ ಅವರಿಗೆ ಈ ಕೆಲಸ ಆಗೋದಿಲ್ಲ ಅಥವಾ ಮಾಡೋ ಅವಶ್ಯಕತೆ ಇಲ್ಲ ಅಂತಲ್ಲ. ಸೊ ಅದಕ್ಕೆ ಎಲ್ಲೂ ದೇವ್ರ ಮನೆಗೆ ಹೋಗ್ಬಾರ್ದು ಆ ಥರ ಇರಬಾರ್ದು ಅಂತ ಹೇಳಿ ಎಲ್ಲೂ ಆ ಥರ ನೀತಿ ನಿಯಮಗಳು ಇಲ್ಲ, ಅದಕ್ಕೆ ಯಾವುದೇ ಸೈಂಟಿಫಿಕ್ ರೀಸನ್ಸ್ ಇಲ್ಲ. ಸೊ ಕೇವಲ ಅವರು ಸ್ವಲ್ಪ ರೆಸ್ಟ್ ಮಾಡಲಿ, ಸೊ ಎಲ್ಲ ಕೆಲಸದಿಂದ ಒಂದೆರಡು ದಿನ ಆದ್ರೂ ಅವರಿಗೆ ಒಂದು ವಿಶ್ರಾಂತಿ ಸಿಗಲಿ ಅಂತ ಹೇಳಿ ಇರೋದು. ಸೊ ಹಾಗೇನೆ ಇನ್ನ ಋತುಸ್ರಾವದ ಬಗ್ಗೆ ಮಾತಾಡಬೇಕು ಅನ್ನೋದಾದ್ರೆ ಮನೆಯಲ್ಲೇ ಮಾತಾಡೋದಕ್ಕೆ ಸಂಕೋಚ ಪಟ್ಕೋತಾರೆ. ಲೈಕ್ ಗಂಡನ್ ಐ ಮೀನ್ ಮದುವೆ ಆಗಿರೋ ಹೆಣ್ಮಕ್ಳು ಅವ್ರ ಗಂಡಂದಿರ್ಗೆ ಹೇಳ್ಕೊಳ್ಳೋದಕ್ಕೂ ಮುಜುಗರ ಪಟ್ಕೋತಾರೆ, ಪ್ಯಾಟ್ಸ್ ತಗೋಬನ್ನಿ ಅಂತ ಹೇಳಿ. ಇನ್ನ ಕೆಲವರು ತಂದೆಯವ್ರಿಗೆ ಹೇಳ್ಕೊಳ್ಳೋದಕ್ಕೆ ಮುಜುಗರ ಪಟ್ಕೋತಾರೆ, ಎಲ್ಲನೂ ಅವ್ರ ತಾಯಿ ಹತ್ರ ಹೇಳ್ಕೊತಾ ಇರ್ತಾರೆ. ಇನ್ನ ಹೇಳ್ಬೇಕು ಅಂದ್ರೆ ಕೆಲವು ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳೋದಕ್ಕೆ. ಲೈಕ್ ಅಂತಂದ್ರೆ ಇದು ಟಾಪಿಕ್ ತುಂಬಾ ಓವರ್ ಆಗೂ ಮಾತಾಡಕ್ ಹೋಗ್ಬಾರ್ದು, ಹಾಗಂತ ಚಿಂತನೆಗೂ

0: ಬರದೇ ಇರೋ ತರ ಇರಬಾರ್ದು. ಸೊ ಇಟ್ಸ್ ಅ ನಾರ್ಮಲ್ ಪ್ರೊಸೀಜರ್ ಅಥವಾ ನಾರ್ಮಲ್ ಪ್ರೊಸೆಸ್, ಅದನ್ನ ಹಾಗೇನೆ ತಗೋಬೇಕು. ಅದರಲ್ಲಿ ಯಾವುದೇ ರೀತಿ ಮುಜುಗರ ಇಲ್ಲ, ನಾಚಿಕೆ ಇಲ್ಲ. ಸೊ ಅದನ್ನ ಹೇಗಿದೆ ಹಾಗೆ ಅದನ್ನ ಅರ್ಥ ಮಾಡ್ಕೋಬೇಕು. ಅದನ್ನ ತುಂಬಾ ಅತಿಯಾಗಿ ಚಿಂತಿಸಬಾರ್ದು, ಅಥವಾ ಅತಿಯಾಗಿ ಕೂಡ ಅದು ತಪ್ಪು, ಅದನ್ನ ಬಗ್ಗೆ ಮಾತಾಡಿದ್ರೆ ಏನೂ ಇಲ್ಲ ಅವರಿಗೆ ಅಂತ ಅನ್ಕೊಳ್ಳೋದನ್ನೆಲ್ಲ ನಿಲ್ಲಿಸ್ಬೇಕಾಗತ್ತೆ. ಸೊ ಅದು ಕೂಡ ಒಂದು ಮಿಥ್ಯೆ. ಸೊ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ತುಂಬಾ ಧೈರ್ಯ ಇದೆ ಅಂತ ಅನ್ಕೊಬಿಡ್ತಾರೆ. ಇಟ್ಸ್ ಜಸ್ಟ್ ಕ್ಯಾಶುವಲ್, ಅದು ಒಂದು ಬಯಾಲಾಜಿಕಲ್ ಪ್ರೋಸೆಸ್, ಅದು ಜೈವಿಕ, ಅದು ನಮ್ಮ ದೇಹದಲ್ಲಾಗುವಂತಹ ಒಂದು ಕ್ರಿಯೆ. ಸೊ ಅದನ್ನ ನಾವು ಕೂಡ ಅಕ್ಸೆಪ್ಟ್ ಮಾಡ್ಕೋಬೇಕು. ಅಂಡ್ ಮತ್ತೆ ಕೆಲವೊಬ್ರು ಹೇಳ್ತಾರೆ ಋತುಸ್ರಾವ ಆಗ್ತಿರ್ಬೇಕಾದಾಗ ತಲೆ ಸ್ನಾನ ಮಾಡಬಾರ್ದು, ಇಲ್ಲಾಂತಂತಂದ್ರೆ ಅತಿ ಹೆಚ್ಚು ತಲೆ ಸ್ನಾನ ಮಾಡಿಸ್ತಾರೆ. ಆಲ್ರೆಡಿ ಅವರಿಗೆ ಸಂಕೋಚಗಳಿಂದಾಗಿ ನೋವು ಜಾಸ್ತಿ ಇರುತ್ತೆ. ತಲೆ ಸ್ನಾನನೇ ಮಾಡಿ ಮೊದಲನೇ ದಿನನೇ ಅಂತ ಅನ್ನೋದು ತಪ್ಪು ಕಲ್ಪನೆ ಆಗುತ್ತೆ. ಬಿಕಾಸ್ ಆ ವ್ಯಕ್ತಿದು ಸ್ಟ್ರೆಂತ್ ಹೇಗಿದೆ ಅಂತ ನಮಗೆ ಗೊತ್ತಿಲ್ಲ. ಸೊ ಅವರಿಗೆ ಯಾವಾಗ ರಿಲ್ಯಾಕ್ಸ್ ಆಗುತ್ತೋ ಅವಾಗ ತಲೆ ಸ್ನಾನ ಮಾಡಿದ್ರು ನಡೆಯುತ್ತೆ. ಬಟ್ ಸ್ನಾನ ಮಾಡೋದೇನಕ್ಕೆ ಅಂತಂದ್ರೆ ಅವ್ರ ಹೈಜಿನ್ ನೀಟಾಗಿರ್ಲಿ ಅಂತ ಹೇಳಿ, ಅಥವಾ ಅವರ ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಹೇಳಿ ಸ್ನಾನ ಮಾಡಿಸ್ತಾ ಇರೋದು. ಹಾಗಂತ ಮೊದಲನೇ ದಿನನೇ ತಲೆ ಸ್ನಾನ ಮಾಡಬೇಕು ಅಥವಾ ಅದು ಮುಕ್ತಾಯ ಆದ್ಮೇಲೆ ತಲೆ ಸ್ನಾನ ಮಾಡಬೇಕು ಅನ್ನೋದಕ್ಕೂ ಕೂಡ ಏನೂ ಇಲ್ಲ. ಅದೊಂಥರ ಪರಂಪರೆಯಾಗಿ ಬಂದುಬಿಟ್ಟಿದೆ ಅದು ಒಂದು. ಹಾಗೆ ಈ ಪೀರಿಯಡ್ಸ್ ಟೈಮಲ್ಲಿ ಪೀರಿಯಡ್ಸ್ ಆದವರಲ್ಲೂ ಕೂಡ ಎಕ್ಸಸೈಸ್ ಮಾಡಬೇಡಿ, ಫುಲ್ ರೆಸ್ಟ್ ಮಾಡಿ, ಫುಲ್ ಮಲ್ಕೊಂಡಂಗೆ ಇರಿ ಅಂತಲೂ ಹೇಳ್ತಾರೆ. ಹೌದು, ಮಲ್ಕೊಳ್ಳೋದು ಉತ್ತಮನೇ, ಬಟ್ ತುಂಬ ವಿಗೋರಸ್ ಆಗಿ ಎಕ್ಸಸೈಸ್ ಮಾಡೋದು ಬೇಡ. ಅಂದರೆ ಭಾರತ ಎತ್ತಿದೆ, ಜಂಪಿಂಗ್ ಮಾಡಿದೆ, ಸೊ ಇವೆಲ್ಲ ಬೇಡ. ಲೈಟಾಗಿ ಅಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ಭದ್ರಾಸನ ಇರಬಹುದು ಅಥವಾ ಶಶಾಂಕಾಸನ ಇರಬಹುದು. ಸೊ ಅಲ್ಲೇ ಲೈಟಾಗಿ ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಮಾಡಿದ್ರೆ ಅಂದರೆ ಅವ್ರಿಗೂ ಕೂಡ ನೋವಿಂದು ಕಡಿಮೆ ಅನಿಸುತ್ತೆ. ಬಿಕಾಸ್ ಕಾಂಟ್ರಾಕ್ಷನ್ಸ್ ಅಂತ ಅನ್ನಲ್ಲ ಹಾಗೆ ಸಂಕೋಚತೆಗಳು, ಸೊ ಇದು ಬಿಗಿತ ಆದಾಗ ಸ್ವಲ್ಪ ಅದಕ್ಕೆ ರಿಲ್ಯಾಕ್ಸಿಂಗ್ ಬೇಕಾಗುತ್ತೆ. ಸೊ ಅದಕ್ಕೆ ಲೈಟಾಗಿ ಎಕ್ಸಸೈಸ್ ಮಾಡಿದ್ರೆ ಉತ್ತಮ. ಸೊ ಹಾಗೆ ಖಾಲಿ ಕೂರೋದ್ರಿಂದಾಗಿ ಅಥವಾ ಮನೆಯಲ್ಲಿ ಓಡಾಡದೇ ಇರೋದ್ರಿಂದಾಗಿ ನೋವು ಕಮ್ಮಿ ಆಗೋದಿಲ್ಲ. ಆ್ಯಂಡ್ ಆಗಲೇ ಹೇಳ್ದಂಗೆ ಅವರಿಗೆ ಫ್ರೀಡಮ್ ಇರಬೇಕು, ಅದು ಆಗಲಿ ಆಗದೇ ಇರಲಿ, ಅದಾದಾಗ್ಲೂ ಸಹ ಅದು ಆಗದೇ ಇದ್ರೂ ಸಹ ಅದನ್ನ ಒಂದು ಏನದು ಮುಜುಗರ ಸಂಗತಿ ಅಂತ ಎಲ್ಲೂ ಕೂಡ ಯಾರೂ ಅನ್ಕೋಬಾರ್ದು.
1: ಸೊ ಸಾಕಷ್ಟು ಸ್ವವಿವರವಾಗಿ ಆ ಸಮಾಜದಲ್ಲಿ ಇರುವಂತಹ ಸಾಮಾನ್ಯ ತಪ್ಪು ಕಲ್ಪನೆಗಳ ಬಗ್ಗೆ ನಮಗೆ ಮತ್ತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ನೀಡಿದ್ರಿ ಮೇಡಮ್. ಅದರಲ್ಲೂ ಈ ಕಿಶೋರಿಯರಲ್ಲಿ ಋತುಚಕ್ರದ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಅಗತ್ಯ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ಬೋದಾ ಮೇಡಮ್?
0: ಹಾಗೆ ಆಗ್ಲೇ ಹೇಳ್ದಂಗೆ ಮೊದಲನೇ ಬಾರಿ ಮುಟ್ಟಾಗುವಂತಹ ಹೆಣ್ಣು ಮಕ್ಕಳಲ್ಲಿ ಕೆಲವೊಬ್ಬರಿಗೆ ಅರ್ಲಿ ಏಜಲ್ಲೇ ಆಗ್ಬಿಡ್ತಾರೆ, ಅಂದರೆ 12 ಇಯರ್ಸಿಗೆ. ಸೊ 12 ಇಯರ್ಸ್ ಅಂತ ಬಂತು ಅಂತಂದ್ರೆ ಅವರಿಗೆ ಅವ್ರ ದೇಹ ಅಥವಾ ಅವ್ರ ಬಗ್ಗೆನೆ ಅವರಿಗೆ ಇನ್ನ ಗೊತ್ತಿರಲ್ಲ. ಸೊ ಅಂತ ಮೂಮೆಂಟಲ್ಲಿ ಅವ್ರಿಗೆ ಏನಾಗ್ತಾ ಇದೆ, ಹೇಗೆ ಇದು ಅಂತ ಹೇಳಿ ಮನೆಯಲ್ಲೇ ಅವರಿಗೆ ಒಂದು ಸ್ವಲ್ಪ ಎಜುಕೇಷನ್ ಕೊಡ್ಬೇಕಾಗತ್ತೆ. ಅಂದ್ರೆ ಅವರೇ ಗಾಬರಿಗೊಂಡಿರ್ತಾರೆ ಮಕ್ಕಳು. ಸೊ ಮಕ್ಕಳಿಗೆ ಇನ್ನಷ್ಟು ಗಾಬರಿ ಮಾಡಿಸ್ದೇನೆ ಇದೊಂದು ಸಹಜ ಪ್ರಕ್ರಿಯೆ, ಇದು ಆಗುತ್ತೆ ಅಂತ ಹೇಳಿ ಮನೆಯಲ್ಲಿ ಅವರಿಗೆ ಆತ್ಮವಿಶ್ವಾಸ ಮತ್ತೆ ಸಾಂತ್ವನ ನೀಡಬೇಕು. ಸೊ ಆಗಿದ್ದಾರೆ ಅಂತ ಹೇಳಿ ಅವರಿಗೆ ತುಂಬಾ ನಮ್ಮಲ್ಲಿ ಪ್ರೊಸೀಜರ್ಸ್ ಜಾಸ್ತಿ ಇರುತ್ತೆ. ಅವತ್ತಿಂದನೇ ಸ್ಕೂಲಿಗೆ ಚಕ್ಕರ್ ಹಾಕ್ಸೋದು, ಮನೆಯಲ್ಲೇ ಇರಿಸಿ ಒಂದು ಕಡೆ. ಸೊ ಅದೆಲ್ಲ ಮಾಡೋದಕ್ಕಿಂತ ಹಿಂಗೆ ಅವರಿಗೆ ಮುಂಚೆನೆ ಹೇಳಿರ್ಬೇಕು ಈ ತರ ಆಗುತ್ತೆ. ಸೊ ಹಿಂಗಿರುತ್ತೆ ಸಿಚುವೇಶನ್ಸ್ಗಳು, ಸೊ ಇದೊಂದು ಸಹಜವಾದದ್ದು ಅಂತ ಹೇಳಿ ಮಗುಗೆ ಧೈರ್ಯ ತುಂಬಬೇಕು. ಸೊ ಅವರಿಗೆ ಇನ್ನಷ್ಟು ಸಂಕೋಚ ಬರ್ಸೋದಿರಬಾರ್ದು ಅದರೊಳಗಡೆಗೆ. ಆ್ಯಂಡ್ ಆದಾಗ ಯಾವುದನ್ನ ಹೇಗೆ ಉಪಯೋಗಿಸಬೇಕು ಅಂತಂದ್ರೆ ಪ್ಯಾಡ್ಸ್ ಹಾಕೋತಾರೆ ಅನ್ನೋದಾದ್ರೆ ಪ್ಯಾಡ್ಸನ್ನೆಲ್ಲ ಹೇಗೆ ಹಾಕಬೇಕು ಅವರಿಗೆ ಹೇಳ್ಕೊಡ್ಬೇಕಾಗತ್ತೆ. ಅವ್ರಿಗೆ ಏನು ಗೊತ್ತಿರೋದಿಲ್ಲ, ಅದ್ರ ಬಗ್ಗೆ ಐಡಿಯಾನೇ ಇರೋದಿಲ್ಲ ಆ ಮೊಮೆಂಟಲ್ಲಿ. ಸೊ ಅವರಿಗೆ ಯಾವುದನ್ನು ತುಂಬ ಗಾಬರಿ ಪಡಿಸ್ದಂತೆ ಹೇಗಿದನ್ನೆಲ್ಲ ನೋಡ್ಕೋಬೇಕು, ನಾವು ಹೇಗಿರಬೇಕು ನಮ್ಮ ಮನಸ್ಥಿತಿಯ ತರ್ಕದಲ್ಲಿ, ಅದನ್ನೆಲ್ಲ ನಾವು ಅವರಿಗೆ ಹೇಳ್ಕೊಡ್ಬೇಕಾಗತ್ತೆ ನಡೆಸಿ. ಸೊ ಇನ್ನೊಂದು ಕ್ಲೀನ್ನಿಂದಾಗಿ ಅವರಿಗೆ ಜಾಸ್ತಿ ಸೋಂಕುಗಳು ಹರಡದಂತೆ ಹೇಗೆಲ್ಲ ನೋಡ್ಕೋಬಹುದು ಅದನ್ನು ಕೂಡ, ಚೇಂಜ್ ಯಾವಾಗ ಮಾಡಬೇಕು, ಯಾವ ಥರ ಚೇಂಜ್ ಮಾಡಬೇಕು, ಚೇಂಜ್ ಮಾಡಿದ್ದನ್ನು ಹೆಂಗೆ ಡಿಸ್ಪೋಸ್ ಮಾಡಬೇಕು, ಸೊ ಅವುಗಳನ್ನು ಕೂಡ ಮಕ್ಕಳಿಗೆ ಹೇಳ್ಕೊಟ್ಟಿರಬೇಕು. ಸೊ ಇನ್ನೊಂದು, ಅವರಲ್ಲಿ ಕೂಡ ಕೆಲವೊಂದು ಮಕ್ಕಳಿಗೆ ಮೆಂಟಲ್ ಪ್ರಿಪ್ರೇಷನ್ಸ್ ಇರೋದಿಲ್ಲ, ನಂಗೆ ಹಿಂಗೆ ಆಗ್ತಾ ಇದೆ ಅಂತ ಹೇಳಿ. ಸೊ ಅವಾಗ್ಲೂ ಅಷ್ಟೇ, ಅವರಿಗೆ ಒಂದು ಸ್ನೇಹಪರ ವಾತಾವರಣದಲ್ಲಿ ನಾವು ಹೇಗೆಲ್ಲ ಆಗುತ್ತೆ, ಸೊ ನೀನು ಧೈರ್ಯದಿಂದ ಇರಬೇಕು ಅಂತ ಹೇಳಿ ಮಾನಸಿಕವಾಗಿಯೂ ಕೂಡ ಹಾಗೂ ದೈಹಿಕವಾಗಿಯೂ ಕೂಡ ಅವರಿಗೆ ಸಪೋರ್ಟ್ ಕೊಡಬೇಕು. ಆ್ಯಂಡ್ ಹಾಗೆ ಅವರಲ್ಲೂ ಕೂಡ ಪೀರಿಯಡ್ಸ್ ಆದ ಒಂದು ಈಗ 12 ವರ್ಷದಲ್ಲಿ ಆಗಿದ್ದಾರೆ ಅಂತ ಅಂದರೆ ಒಂದು 2-3 ವರ್ಷದ ತನಕ ಅವ್ರಿಗೆ ಕೆಲವೊಬ್ಬರಿಗೆ ರೆಗ್ಯುಲರ್ ಆಗಿ ಆಗೋದಿಲ್ಲ, ಅಂದರೆ ಪ್ರತಿ ತಿಂಗಳು

0: ಋತುಚಕ್ರಗಳು ಇರ್ತಾ ಇರಲ್ಲ ಅವ್ರಿಗೆ. ಸೊ ಅದನ್ನ ತಪ್ಪು ಅಂತ ಮಾಡಿ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬರೋದು, ಸೊ ಅಥವಾ ಅದಾಗ್ತಾ ಇಲ್ಲ ಕರೆಕ್ಟ್ ಆಗಿ, ಅಥವಾ ಇವ್ರಿನ್ನ ಆಗೇ ಇಲ್ವಾ ಅಂತ ಅನ್ಕೊಳ್ಳೋದು. ಸೊ ಇದನ್ನೆಲ್ಲ ತಪ್ಪು ಕಲ್ಪನೆಗಳು. ಎಗೇನ್, ಸೊ ಸ್ಟಾರ್ಟಿಂಗ್ ಟೂ ಟು ತ್ರೀ ಇಯರ್ಸ್ ಇರ್ರೆಗ್ಯುಲಾರಿಟೀಸ್ ಇದ್ದೇ ಇರುತ್ತೆ ಅದು. ಸೊ ಅದಾದ್ಮೇಲೆ ಸೈಕಲ್ಸ್ ಮತ್ತೆ ಕರೆಕ್ಟ್ ಆಗುತ್ತೆ. ಸೊ ಒಂದು 20 ವರ್ಷ ದಾಟಿದ ಮೇಲೂ ಕೂಡ ಋತುಚಕ್ರ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಪ್ರತಿ ತಿಂಗಳು ಅಂತನ್ನೋದಾದ್ರೆ, ಆಗ ಕರ್ಕೊಂಡು ಬಂದು ತೋರಿಸಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ಸ್ ತಗೋಬೇಕು. ಸೊ ಆ್ಯಂಡ್ ಅವರಿಗೆ ಸಪೋರ್ಟಿವ್ ಆಗಿರಬೇಕು ನಾವು, ಅಂದರೆ ಅವ್ರಿಗೆ ಕೆಲವೊಂದು ಮಕ್ಕಳುಗಳು ಸ್ಪೋರ್ಟ್ಸಲ್ಲಿ ಇರ್ತಾರೆ, ಕೆಲವೊಂದು ಮಕ್ಕಳುಗಳು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಇರ್ತಾರೆ. ಸೊ ಅವರು ಋತುಚಕ್ರ ಅಚೀವ್ ಮಾಡಿದ್ದಾರೆ ಅಂದ ತಕ್ಷಣ ಅವ್ರನ್ನ ಸ್ಪೋರ್ಟ್ಸಿಂದ ಡಿನೈ ಮಾಡೋದಿರಬಹುದು, ಅಂದರೆ ಇನ್ನು ಮುಂದೆ ಆಟಾಡೋಕೆ ಹೋಗ್ಬೇಡ ನೀನು ಅಂತ ಹೇಳದೇ ಇರೋದು. ಸೊ ಈ ಥರದನ್ನೆಲ್ಲ ನಾವು ಮಾಡಲಿಕ್ಕೆ ಹೋಗಬಾರ್ದು. ಸೊ ಈ ಥರ ಚಿಕ್ಕ ಮಕ್ಳಿಗೂ, ಐ ಮೀನ್ ಆ ಮಕ್ಕಳಿಗೂ ಕೂಡ ಹೇಳಿರಬೇಕು. ಸೊ ಇದರಿಂದಾಗಿ ನಿನಗೆ ಏನೂ ಆಗೋದಿಲ್ಲ, ಇದೊಂದು ಜೈವಿಕ ಪ್ರೋಸೆಸ್ ಇದೆ. ಸೊ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲಿಂದ ಮತ್ತೆ ವಾಪಸ್ ನಾವು ಎಂದಿನಂತೆ ಇರಬಹುದು ಅಂತ ಹೇಳಬೇಕು. ಹಾಗಂತ ಅವ್ರು ಇಷ್ಟಪಡೋದನ್ನು ನಾವು ದೂರನೂ ಮಾಡಬಾರ್ದು. ಸೊ ಅವರಿಗೆ ಮಾನಸಿಕವಾಗಿ ಧೈರ್ಯನೂ ಕೊಡಬೇಕು.
1: ಸೊ ಕಿಶೋರಿಯರಲ್ಲಿ ಋತುಚಕ್ರದ ಬಗ್ಗೆ ಜಾಗೃತಿ ಹೇಗೆ ಮೂಡಿಸ್ಬೇಕು ಮತ್ತು ಎಷ್ಟು ಅಗತ್ಯ ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರಿ ಮೇಡಮ್. ಹಾಗಿದ್ರೆ ಈ ಋತುಚಕ್ರದ ಸಮಯದಲ್ಲಿ ಯಾವ ನೈರ್ಮಲ್ಯ ಕ್ರಮವನ್ನು ನಾವು ಪಾಲಿಸಬೇಕಾಗುತ್ತೆ ಮೇಡಮ್?
2: ಅಷ್ಟೊತ್ತಿಂದ ನಾವು ಹೇಳಿದ್ದಂಗೆನೆ, ಋತು ನೈರ್ಮಲ್ಯ ಬಂದು ಹೈಜಿನಿಕ್ ಆಗಿರಬೇಕು. ಸೊ ಅದನ್ನು ನಾವು ಕ್ಲೀನಾಗಿರಬೇಕು. ಸೊ ಪ್ರತಿಯೊಂದರಲ್ಲೂ ಕ್ಲೀನ್ ಅಂತ ಹೇಳಿದ್ರು. ಸೊ ಇವಾಗ ಹೇಳೋದಾಯಿತು ಅಂತಂದರೆ, ನಾವು ಋತುಚಕ್ರ ಬಂದಾಗ ನಮಗೆ ಆಪ್ಷನ್ಸ್ ಇರುತ್ತೆ. ಅದು ಬಂದಾಗ ಆ ಥರ ಮೆಟೀರಿಯಲ್ಸನ್ನು ಯೂಸ್ ಮಾಡ್ಬೋದು ಹೇಳ್ತಾರೆ. ಕೆಲವರು ಸ್ಯಾನಿಟರಿ ಪ್ಯಾಡ್ಸ್ ಯೂಸ್ ಮಾಡಬಹುದು, ಕೆಲವೊಬ್ಬರಿಗೆ ಟ್ಯಾಂಪಾನ್ಸ್ ಇಷ್ಟ ಆಗಿರುತ್ತೆ ಅಥವಾ ಬಳಸೋದಕ್ಕೆ ಉಪಯೋಗ ಅವ್ರಿಗೆ ಕಂಫರ್ಟ್ ಸಿಗುತ್ತೆ ಅದರಿಂದಾಗಿ. ಇಲ್ಲ ಅಂತಂದರೆ ಕೆಲವೊಬ್ಬರು ಮೆನ್ಸ್ಟ್ರುವಲ್ ಕಪ್ಸ್ ಬಳಕೆ ಮಾಡ್ತಾರೆ. ಇನ್ನು ಹಳೆ ಪದ್ಧತಿಯ ಪ್ರಕಾರ ಬಟ್ಟೆಗಳನ್ನು ಯೂಸ್ ಮಾಡೋರಿದ್ದಾರೆ. ಸೊ ನಾವೇನಾದರೂ ಸ್ಯಾನಿಟರಿ ಪ್ಯಾಡ್ಸ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದನ್ನು ಕೂಡ ನಮಗೆ ಇವಾಗ ಎಷ್ಟು ಬ್ಲೀಡ್ ಆಗುತ್ತೆ ಅನ್ನೋದ್ರ ಮೇಲೆ ನೋಡಿಕೊಂಡು ಅದನ್ನು ಚೇಂಜ್ ಮಾಡ್ತಾ ಹೋಗಬೇಕಾಗತ್ತೆ. ಯೂಶುವಲ್ ಆಗಿ ಸ್ಯಾನಿಟರಿ ಪ್ಯಾಡ್ಸನ್ನು ನಾವು 4-6 ಗಂಟೆಗಳ ಒಳಗಡೆ ಚೇಂಜ್ ಮಾಡಬೇಕು. ಸೊ ಹೆಚ್ಚು ಬ್ಲೀಡ್ ಆಗ್ತಾ ಇದೆ ನಮಗೆ ಅಂತ ಅಂದರೆ ಅದನ್ನು ನಾವು 1-4 ಗಂಟೆ ಒಳಗಡೆನೂ ಕೂಡ ಚೇಂಜ್ ಮಾಡ್ಕೋಬೋದು. ಆದರೆ ಅದು ಪೂರ್ತಿಯಾಗಲಿ ಅನ್ನೋ ತನಕ ಕಾಯೋ ಹಾಗಿಲ್ಲ. ಸೊ ಅದು ಆಗ್ತಾ ಇದೆ ಅಂತಂದಾಗ್ಲೇ ಬದಲಾಯಿಸಿದ್ರೆ ಒಳ್ಳೆಯದು. ಹಾಗೆ ಒಂದೇ ಪ್ಯಾಡಲ್ಲಿ ದಿನ ಪೂರ್ತಿ ಇರೋದು ಕೂಡ ತಪ್ಪಾಗುತ್ತೆ. ವೈ? ಬಿಕಾಸ್ ಅದರಲ್ಲೂ ಕೂಡ ಮೆಟೀರಿಯಲ್ ಸಿಂಥೆಟಿಕ್ ಇರುತ್ತೆ, ಕೆಲವೊಮ್ಮೆ ಕಾಟನ್ ಮಿಕ್ಸ್ಡ್ ಇರುತ್ತೆ. ಆ್ಯಂಡ್ ಅದರಲ್ಲೂ ಕೂಡ ರೆಸ್ಪಿರೇಷನ್ ಅಂತಂದರೆ ಅಲ್ಲಿ ಗಾಳಿ ಹೋಗಿ ಬರೋದಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಆ ಟೈಟ್ ಡ್ರೆಸ್ಸಸ್ ಒಳಗಡೆ ಇರೋದ್ರಿಂದಾಗಿ ಸೋಂಕುಗಳು ಹರಡುವ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ನಾವು ಪ್ಯಾಡ್ಸನ್ನು 4-6 ಅವರ್ಸ್ ತನಕ ಹಾಕ್ಕೊಂಡು ಅದನ್ನು ಚೇಂಜ್ ಮಾಡಬೇಕು, ಇಲ್ಲಾಂದರೆ ಅದು ತುಂಬಲಿ ತುಂಬದೇ ಇರಲಿ. ಸೊ ಚೇಂಜ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಮೆನ್ಸ್ಟ್ರುವಲ್ ಕಪ್ಸಿಗೆ ಬಂತು ಅಂತ ಅಂದರೆ ನಾವು ಅದನ್ನು ಹಾಕ್ಕೊಳ್ಳೋ ಮುಂಚೆನೂ ಕೂಡ ಅಥವಾ ಅದನ್ನು ಹಾಕಿ ಡಿಸ್ಕಾರ್ಡ್ ಆದಮೇಲೆ 8-12 ಗಂಟೆಗಳ ತನಕ ಬಿಸಿ ನೀರಲ್ಲಿ ಕುದಿಸ್ಬೇಕು ಅದನ್ನು. ಸೊ ಅದು ಕುದಿಯೋದ್ರಿಂದಾಗಿ ಅದರಲ್ಲಿ ಇರುವಂತಹ ಬ್ಯಾಕ್ಟೀರಿಯಲ್ಸ್ ಇರಬಹುದು ಅಥವಾ ಅದನ್ನು ಹೈಜಿನಿಕ್ ಆಗಿ ಇಟ್ಕೊಂಡು ನೆಕ್ಸ್ಟ್ ಪೀರಿಯಡ್ಸ್ ಟೈಮ್ಗೆ ಯೂಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆ್ಯಂಡ್ ಯಾವುದನ್ನೇ ಆಗಲಿ, ತೆಗೆಯೋ ಮುಂಚೆ ಆಗಲಿ ಅಥವಾ ಹಾಕ್ಕೊಳ್ಳೋ ಮುಂಚೆ ಆಗಲಿ, ಸೊ ಅವಾಗ್ಲೂ ಕೂಡ ನಮ್ಮದು ಹ್ಯಾಂಡ್ ವಾಶ್ ನೀಟಾಗಿ ಮಾಡ್ಕೊಂಡಿರಬೇಕು. ಆ್ಯಂಡ್ ಮತ್ತೆ ವಾಪಸ್ ಹೊಸ್ದು ಹಾಕ್ಕೊಂಡಿದ್ಮೇಲೂ ಕೂಡ ನಾವು ಮತ್ತೆ ಹ್ಯಾಂಡ್ ವಾಶ್ ಮಾಡ್ಕೋಬೇಕು ನೀಟಾಗಿ. ಆ್ಯಂಡ್ ತೆಗೆದ ಮೇಲೆ ಪ್ಯಾಡ್ಸನ್ನೆಲ್ಲ ನಾವು ಇನ್ಸಿನರೇಷನ್ ಅಂತ ಕರಿತೀವಿ, ಅಂತಂದರೆ ಸುಡಬೇಕು. ಇಲ್ಲವಾದಲ್ಲಿ ಅದನ್ನು ನೀಟಾಗಿ ಒಂದು ಪೇಪರಲ್ಲಿ ಸುತ್ತಿ ಅದನ್ನು ನೀಟಾಗಿ ಡಿಸ್ಕಾರ್ಡ್ ಮಾಡಬೇಕು, ಅಂತಂದರೆ ಒಂದು ಕಸದ ಬುಟ್ಟಿಗೆ ಹಾಕಬೇಕು. ಸೊ ನೆಕ್ಸ್ಟ್ ಒಂದು ಒಳ ಉಡುಪು ಅಂತ ಬರುತ್ತೆ. ಸೊ ನೆಕ್ಸ್ಟ್ ಆದಷ್ಟು ಕಾಟನ್ ಒಳ ಉಡುಪನ್ನ ಹಾಕೊಳ್ಳೋಕ್ಕೆ ಪ್ರೇರೇಪಿಸಬೇಕಾಗುತ್ತೆ ಎಲ್ಲರಲ್ಲೂ. ಇಲ್ಲವಾದಲ್ಲಿ ಟೈಟ್ ಡ್ರೆಸ್ಸಸ್ ಅಂತೂ ಹಾಕೋ ಹಾಕಿಲ್ಲ, ಅಂದರೆ ಅವರಿಗೆ ಕೊರೆಯುವಂಥದ್ದು ಅಥವಾ ತುಂಬ ಸಿಕ್ಕಾಕೊಳ್ಳಂಗಾಗೋವಂಥದ್ದು, ಆ ಕೊರೆತದಿಂದನೇ ಅರ್ಧ ಮತ್ತೆ ವಾಪಸ್ ಇನ್ಫೆಕ್ಷನ್ಸ್ಗಳು ಜಾಸ್ತಿ ಆಗುತ್ತೆ ಆ್ಯಂಡ್ ಚರ್ಮ ಸುಟ್ಟೋಗೋ ಥರ ಆಗ್ತಾ ಇರುತ್ತೆ. ಸೊ ಅವುಗಳು ಮತ್ತು ಆದಷ್ಟು ಒಳ ಉಡುಪನ್ನು ಕೂಡ ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಚೇಂಜ್ ಮಾಡಿದ್ರೆ ಒಳ್ಳೆಯದು. ಅಂದರೆ ಲೈಕ್ ಒಂದರಲ್ಲಿ ಇರೋದಕ್ಕಿಂತ ಒಂದ್ಸಲ ಚೇಂಜ್ ಮಾಡಿ ಉಪಯೋಗಿಸೋದು ಕೂಡ ಉತ್ತಮವಾಗಿರುತ್ತೆ. ಆ್ಯಂಡ್ ಪ್ರತಿದಿನ ಅಂತೂ ಸ್ನಾನ ಮಾಡಲೇಬೇಕು. ಅದು ತಲೆ ಸ್ನಾನ ಮಾಡಿದ್ರೆ ಅದು ಅವ್ರ ಸ್ಟ್ರೆಂತ್ ಮೇಲೆ ಇರುತ್ತೆ, ಅದು ಮಾಡಿದ್ರು ಒಳ್ಳೆಯದು. ಅಥವಾ ಮಾಡದೇ ಇದ್ರೂ ಕೂಡ ಅಟ್ ದ ಎಂಡ್ ಮಾಡಿದ್ರು ಸಾಕು, ಅವ್ರದ್ದು ಯಾವಾಗ ಹುಷಾರಾಗ್ತಾರಲ್ಲ ಅವಾಗ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತಂತಂದರೆ, ವಾಷಿಂಗ್ ಅಂತ ಬಂದಾಗ ಸೊ ನಾವು ಬರೀ ನಮ್ಮದು ಯೋನಿ ಮಾರ್ಗ ಅಷ್ಟೇ ವಾಶ್ ಮಾಡಿದ್ರೆ ಸಾಕು ಅನ್ನೋ ಹಾಗಿಲ್ಲ. ಸೊ ನಮ್ಮದು ಮೂತ್ರ ಮಾರ್ಗ ಏನಿದೆ ಅದು, ಹಾಗೂ ನಮ್ಮದು ಯೋನಿ

0: ಹಾಗೂ ನಮ್ಮದು ಗುದಾಮಾರ್ಗ. ಸೊ ಅದು ಅಷ್ಟನ್ನು ಕೂಡ ನಾವು ಹೈಜಿನಿಕ್ ಆಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ವೈ? ಬಿಕಾಸ್ ಈಗ ನಮ್ಮದು ಇನ್ಫೆಕ್ಷನ್ ಯಾವ ವೇಯಿಂದ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಅದನ್ನು ಪೂರ್ತಿ ನಾವು ಒಂದು ಕ್ಲೀನ್ ಮಾಡಿ ಬಿಸಿ ನೀರನ್ನು ಉಪಯೋಗಿಸಿದ್ರೆ ಬೆಟರ್, ಇಲ್ಲಾಂದರೆ ಅಟ್ಲೀಸ್ಟ್ ಉಗುರು ಬೆಚ್ಚಗಿರೋ ನೀರನ್ನಾದರೂ ಉಪಯೋಗಿಸ್ಬೇಕು. ಆ್ಯಂಡ್ ಅದಾದಮೇಲೆ ಒಂದು ನೀಟಾಗಿ ಒಣಗಿರುವಂತಹ ಬಟ್ಟೆನಲ್ಲಿ ವಾಶ್ ಮಾಡಿ ಅಂದರೆ ಒರೆಸಿ ಅದಕ್ಕೆ ನೆಕ್ಸ್ಟ್ ಪ್ಯಾಡ್ಸ್ ಹಾಕ್ಕೊಂಡ್ರೂ ಆಗುತ್ತೆ. ಸೊ ಹಾಗೆ ಈ ಟೈಮಲ್ಲಿ ಹೆಚ್ಚು ನೀರನ್ನು ಕುಡಿಬೇಕು, ಇಲ್ಲಾಂತಂದರೆ ಅವರಿಗೆ ಸುಸ್ತಾಗುವ ಚಾನ್ಸಸ್ಗಳು ಹೈಗಿರುತ್ತೆ. ಸೊ ಇದಷ್ಟಂತೂ ಪಾಲಿಸಲೇಬೇಕು.
1: ಸೊ ಕಿಶೋರಿಯರಲ್ಲಿ ಋತುಚಕ್ರದ ಬಗ್ಗೆ ಜಾಗೃತಿ ಮೂಡಿಸೋದು ಹೇಗೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ಈಗಾಗಲೇ ನೀವು ತಿಳಿಸಿದ್ದೀರಿ ಮೇಡಮ್. ಹಾಗಿದ್ರೆ ಈ ಶಾಲೆಗಳಲ್ಲಿ ಋತುಚಕ್ರದ ಶಿಕ್ಷಣದ ಅಗತ್ಯತೆ ಹೇಗಿದೆ?
0: ಶಾಲೆಯಲ್ಲೂ ಕೂಡ ಎಲ್ಲ ಹೆಣ್ಮಗು ಕೂಡ ಬರೀ ಹೆಣ್ಣು ಮಕ್ಕಳ ಶಾಲೆಗೆ ಹೋಗೋದಿರೋದಿಲ್ಲ. ಸೊ ಕೆಲವೊಂದು ಹೆಣ್ಣು ಮಕ್ಕಳು ಕೂಡ ಕೋವಿಡ್ ಎಜುಕೇಷನ್ಸ್ ತಗೋತಾ ಇರ್ತಾರೆ. ಸೊ ಹಾಗಾಗಿ ಆಗಲೇ ಹೇಳ್ದಂಗೆ ಕೂಡ ಟೀನೇಜರ್ಸ್ ಅಂತ ಬಂತು ಅಂತಂದಾಗ ಅವರಿಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಸಾಕಷ್ಟು ಗೊತ್ತಿರೋದಿಲ್ಲ. ಸೊ ಅದು ಬಂದಾಗ ಅವ್ರಿಗೂ ಕೂಡ ತುಂಬ ಗೊಂದಲಗಳಿರುತ್ತೆ, ಭಯ ಇರುತ್ತೆ, ಹೇಗೆ ಹೇಗಾಗತ್ತೆ, ಇದರಿಂದಾಗಿ ಮುಂದೇನಾದ್ರು ನಾನು ಶಾಲೆಗೆ ಹೋಗೋದನ್ನು ತಪ್ಪಿಸ್ಬೇಕಾಗತ್ತಾ ಅನ್ನೋದೆಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಅಂತಲೇ ಅಂಥ ಮಕ್ಕಳಿಗೆ ಅಂತಂದರೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಅಂದರೆ 12 ವರ್ಷ ದಾಟಿರೋರಲ್ಲಿ ಅವರಿಗೆ ಮೆನ್ಸ್ಟ್ರೇಷನ್ ಅಂದರೆ ಮೆನಾರ್ಕೆ ಅಂದರೆ ಮೊದಲ ಋತು ಆಗಿರಲಿ ಆಗಿಲ್ಲದೆ ಇರಲಿ ಅವರಿಗೆ ಒಂದು ಋತುಚಕ್ರದ ಬಗ್ಗೆ ಎಜುಕೇಷನ್ ಆಗಲೇಬೇಕು, ಅಥವಾ ಅಂದರೆ ಅದ್ರ ಬಗ್ಗೆ ಮಾಹಿತಿ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ದೊರಕಿರಬೇಕು. ಆ್ಯಂಡ್ ಅದರ ಸಲುವಾಗಿ ಬರೀ ಹೆಣ್ಣು ಮಕ್ಕಳಿಗೆ ಕೊಟ್ಟರೆ ಸಾಕ ಅಂತ ನೀವು ಕೇಳ್ಬೋದು, ಬಟ್ ಅದಲ್ಲದನ್ನೇ ಇವಾಗಂದು ಈ ಜನ್ರೇಷನ್ ಏನು ನೋಡ್ತೀವಲ್ಲ ಅದರಲ್ಲಿ ಗಂಡು ಮಕ್ಕಳಿಗೂ ಕೂಡ ಗೊತ್ತಿರಬೇಕು, ಅವ್ರಿಗೆ ಮೆನ್ಸ್ಟ್ರುವಲ್ ಅಂತ ಒಂದು ಪ್ರೋಸೆಸ್ ಇರುತ್ತೆ, ಮೆನ್ಸ್ಟ್ರುವಲ್ ಸೈಕಲ್ ಅಂತ ಹೇಳಿ. ಸೊ ಆವಾಗ ಹೆಣ್ಣು ಮಕ್ಕಳಿಗೆ ಈ ಥರದ್ದೆಲ್ಲ ಸ್ವಲ್ಪ ಕಷ್ಟಗಳಿರುತ್ತೆ, ಅಥವಾ ಲೈಕ್ ಅವ್ರಿಗೂ ಮುಜುಗರ ಇರುತ್ತೆ. ಸೊ ಅದನ್ನು ನಾವು ಅವರು ಕೂಡ ತುಂಬ ಎಕ್ಸಾಗ್ರೇಟ್ ಮಾಡ್ದೇನೆ ಅಂತಂದರೆ ಅದನ್ನು ಅವರು ಆಡ್ಕೊಳ್ಳದೆ ಇರೋ ಥರನೇ, ನಿಂಗೆ ಹುಷಾರಿಲ್ಲ, ನಿಂಗೆ ಇದು ಮಾಡೋ ಹಾಗಿಲ್ಲ, ಅದು ಮಾಡೋ ಹಾಗೆ. ಸೊ ಅದನ್ನೆಲ್ಲ ರೇಗಿಸ್ದಂತೆಯೇ ಅವರು ಕೂಡ ಪ್ರತಿಯೊಂದು ಹೆಣ್ಣು ಮಗುನ ಅಂಥ ಸಂದರ್ಭದಲ್ಲಿ ಗೌರವ ತಂದು ಕೊಡೋದಿರ್ಬೋದು, ಅಥವಾ ಅವ್ರಿಗೇನು ಕಷ್ಟ ಆಗ್ತಾ ಇದೆ ಅವ್ರಿಗೆ ಇವರು ನೆರವಾಗೋದಿರಬಹುದು. ಸೊ ಈ ಥರದನ್ನೆಲ್ಲ ನಾವು ಪಾಲಿಸ್ಬೇಕಾಗುತ್ತೆ, ಹೇಳ್ಕೊಡ್ಬೇಕಾಗುತ್ತೆ ಮಕ್ಕಳಲ್ಲಿ. ಸೊ ಅಲ್ಲಿ ಹುಡುಗರದು ತಪ್ಪಿದೆ ಅಂತನೂ ಅಲ್ಲ, ಬಟ್ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ ಅಷ್ಟೇ. ಸೊ ಹಾಗಾಗಿ ಪ್ರತಿಯೊಂದು ಶಾಲೆನಲ್ಲೂ ಕೂಡ ಬರೀ ಹುಡುಗಿರಿಗಷ್ಟೇ ಹೇಳ್ಕೊಡೋದು ಅಷ್ಟೇ ಇಂಪಾರ್ಟೆಂಟ್ ಇರಲ್ಲ. ಸೊ ಈವನ್ ಹುಡುಗರಿಗೂ ಕೂಡ ಅದರಿಂದ ಏನಾಗ್ತಾ ಇರುತ್ತೆ, ಅವ್ರ ಬಯಾಲಾಜಿಕಲಲ್ಲಿ ದೇಹದಲ್ಲಿ ಯಾವ ಥರ ಪರಿವರ್ತನೆ ಆಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದನ್ನು ಕೂಡ ನಾವು ಹೇಳ್ಕೊಡ್ಬೇಕು. ಇನ್ನೊಂದು ಅವರಿಗೆ ಪರ್ಸನಲ್ ಹೈಜಿನ್. ಸೊ ಇದು ಹೆಣ್ಮಕ್ಳಿಗೆ ಆಗಲೇ ಹೇಳ್ದಂಗೆ ಪ್ಯಾಡ್ಸನ್ನು ಹೇಗೆ ಚೇಂಜ್ ಮಾಡಬೇಕು, ಅದನ್ನು ಹೇಗೆ ಡಿಸ್ಕಾರ್ಡ್ ಮಾಡಬೇಕು ಅಂದರೆ ಎಸಿಬೇಕು, ಹಾಗೆ ಮೆನ್ಸ್ಟ್ರುವಲ್ ಕಪ್ಸ್ ಯೂಸ್ ಮಾಡ್ತೀವಿ ಅಂತಂದರೆ ಅದಕ್ಕೂ ಮುಂಚೆ ಹೇಗೆ ನೋಡ್ಕೋಬೇಕು ಅದನ್ನು, ಅಂದರೆ ಬಾಯ್ಲ್ ಮಾಡಿಡಬೇಕಾ ಇಲ್ಲವಾ ಅಂತ ಅದನ್ನು ಹೇಳಿರಬೇಕು. ಹಾಗೆ ತರಕಾರಿಗಳು ತಿನ್ನೋದ್ರ ಬಗ್ಗೆ ಇರ್ಬೋದು, ಅಂದರೆ ಅವ್ರ ಹೆಲ್ತ್ ರಿಲೇಟೆಡ್ ಆಗಿ ಜಾಸ್ತಿ ನೀರು ಕುಡಿಬೇಕು, ಆ್ಯಂಡ್ ಹಾಗೆ ಕ್ಲೀನ್ ಹೇಗೆ ಇಟ್ಕೋಬೇಕು, ಯಾವ ಥರ ಡ್ರೆಸ್ಸಸ್ ಹಾಕೋಬೇಕು, ಸೊ ಅನ್ನೋದೆಲ್ಲ ಕೂಡ ಅವರಿಗೆ ಒಂದು ಎಜುಕೇಟೆಡ್ ಆಗಿ ಅಥವಾ ತಾಳ್ಮೆಯಿಂದಾಗಿ ಶಿಕ್ಷಕರು ಶಿಕ್ಷಣದಲ್ಲೂ ಕೂಡ ಒಂದು ಹೇಳ್ಕೊಡ್ಬೇಕಾಗತ್ತೆ. ಸೊ ಇದು ಕೂಡ ಅದು ಅವರ ಕಾರ್ಯ ಆಗಿರುತ್ತೆ. ಇದಿಷ್ಟು ಹೇಳಬಲ್ಲೆ.
1: ಸೊ ಯುವತಿಯರಿಗಾಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು, ಅಥವಾ ಸಮಾಜಕ್ಕೆ ಈ ಋತುಚಕ್ರ ನೈರ್ಮಲ್ಯದ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ಇದುವರೆಗೂ ತಿಳಿಸ್ಕೊಟ್ಟಿದ್ದೀರಿ, ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್.
0: ಥ್ಯಾಂಕ್ ಯು ಸೋ ಮಚ್.
1: ಕೇಳುಗರೇ, ಹೇಳ್ತಾ ಇದ್ರಿ ಋತುಚಕ್ರ ನೈರ್ಮಲ್ಯದ ಕುರಿತು ಮಾಹಿತಿಯನ್ನ. ಮಾಹಿತಿಯನ್ನ ನೀಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವೀರವರು. ಇದು ಇವತ್ತಿನ ಆರೋಗ್ಯ ತಂಗಳ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ, ಶುಕ್ರವಾರ ಸಂಜೆ 6:00

0: ವಿಭಿನ್ನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
0: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
0: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಶೇಷ ಸಂದರ್ಶನ. SVYM ನ VRLC ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ವೈಂಡಿಂಗ್ ತರಬೇತಿ ಪಡೆದು ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆ ಕುರಿತು ಶ್ರೀಯುತ ನವೀನ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಷಿಯನ್, ಹೋಮ್ ಅಪ್ಲೈನ್ಸ್ ಮತ್ತು ಮೋಟಾರ್ ರಿಪೇರಿ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗವನ್ನು ಮಾಡುತ್ತಿರುವಂತಹ ಶ್ರೀಯುತ ನವೀನ್ರವರು. ಇವರು ತಮ್ಮ ಶಿಕ್ಷಣವನ್ನು ಮುಗಿಸಿ ಪ್ರಸ್ತುತ ಈ ತರಬೇತಿಯನ್ನು ಪಡೆದು ತಮ್ಮದೇ ಆದಂಥ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಸ್ವಉದ್ಯೋಗವನ್ನು ಮಾಡ್ತಾ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ತಾ ಇದ್ದಾರೆ. ಹಾಗಾದರೆ ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ತರಬೇತಿಯ ಒಟ್ಟಾರೆ ಅನುಭವ ಹಾಗೂ ಪ್ರಸ್ತುತ ಯುವ ಪೀಳಿಗೆ ಈ ತರಬೇತಿಯ ಮುಖಾಂತರ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ತಮ್ಮ ಒಂದು ಸ್ವಉದ್ಯೋಗವನ್ನು ಯಾವ ರೀತಿಯೆಲ್ಲ ಕಂಡುಕೋಬೋದು ಅನ್ನೋ ಕುರಿತು ಅವರ ಅನುಭವದ ಮುಖಾಂತರ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ನವೀನ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೊಡ್ತಾ ಇದ್ದೀನಿ.
1: ಥ್ಯಾಂಕ್ ಯು ಸರ್. ಸರ್, ನನ್ನ ಹೆಸರು ನವೀನ್ ಅಂತ ಹೇಳಿ. ನನ್ನ ಎಜುಕೇಶನ್ ಬಂದು SLC ಅಷ್ಟೇ ಆಗಿರೋದು ಸರ್. ನಾನು ಹೋಮ್ ಅಪ್ಲೈನ್ಸಸ್ ಮತ್ತೆ ಮೋಟಾರ್ ರಿಪೇರಿ ಎಲ್ಲ ಕಲಿಯೋಕ್ಕೋಸ್ಕರ ಕೆಂಚನಹಳ್ಳಿ ಬಂದಿದ್ದೆ ಸರ್. ಕುಟುಂಬದಲ್ಲಿ ಇರೋದು ಫ್ಯಾಮಿಲಿ ಅಂತ ಅಂದಾಗ ನಮ್ಮ ಅಪ್ಪ ಅಮ್ಮ ಅವ್ರು ಬೇರೆ ಇದ್ದಾರೆ, ನಾನಿರೋದು ನಮ್ಮ ಅಜ್ಜಿ ಅವ್ರ ಮನೇಲಿ. ನಮ್ಮ ಅಜ್ಜಿ ಮತ್ತೆ ನಮ್ಮ ಮಾವ, ನಮ್ಮ ಅತ್ತೆ ಮತ್ತೆ ಮಾವನ ಮಕ್ಕಳು ಅಷ್ಟೇ ಇರೋದು ನಾವು ಇಲ್ಲಿ.
0: ತಾವು ಕೇವಲ SLC ತನಕ ಮಾತ್ರ ಶಿಕ್ಷಣವನ್ನ ಮುಗಿಸಿದ್ರಿ?
1: ಹಾ ಸರ್, SLC ಅಷ್ಟೇ ಹೋಗಕ್ಕಾಗಿದ್ದು, ಮನೆ ಜವಾಬ್ದಾರಿ ಸ್ವಲ್ಪ ಇತ್ತು, ಹಾಗಾಗಿ ಅಪ್ಪನ ಕೈಲಿ ಏನು ಮಾಡಕ್ಕಾಗ್ಲಿಲ್ಲ ಅಂತ ಅನ್ಬಿಟ್ಟು ಸ್ವಲ್ಪ ಕಾಯಿ ವ್ಯಾಪಾರ ಮಾಡ್ತಿದ್ದು ಮೊದ್ಲು.
0: ಹಾಗಿದ್ರೆ ಈ ತರಬೇತಿ ಬರಕ್ಕೂ ಮುಂಚೆ ಹಿಂದಿನ ಜೀವನ ಆಗಿರ್ಬೋದು ಅಥವಾ ನಿಮ್ಮ SSLC ಶಿಕ್ಷಣ ಮುಗಿದ ನಂತರದ ಜೀವನ ಆಗಿರ್ಬೋದು, ಹೇಗಿತ್ತು ಅದರ ಅನುಭವವನ್ನು ಹಂಚ್ಕೊಳ್ಳಿ.
1: ಸರ್, SSLC ಮುಗಿದ್ಮೇಲೆ ದನ ಮೇಯಿಸ್ತಿದ್ದೆ ಮತ್ತೆ ಕುರಿ ಮೇಯಿಸ್ತಿದ್ದೆ. SLC ಆದ್ಮೇಲೆ ಸ್ವಲ್ಪ PUC ಅನ್ನೋ ಇದಕ್ ಬಂದಾಗ ಸ್ವಲ್ಪ ಕರೆಸ್ಪಾಂಡೆನ್ಸ್ ಕಟ್ಟಿ PUC ನಾದ್ರೂ ಪಾಸ್ ಮಾಡ್ಬೇಕು ಅನ್ನೋದಿತ್ತು. ಮನೆ ಜವಾಬ್ದಾರಿಗಳಿಂದ ಆಗಲ್ಲ, ಏನೋ ಒಂದು ಈಗ ವೈಯಕ್ತಿಕವಾಗಿ ನೋಡಕ್ ಹೋದ್ರೆ ಮನೇಲಿ ಯಾರು ಕೆಲಸ ಮಾಡೋರು ಇರ್ಲಿಲ್ಲ. ಅಣ್ಣ ಮತ್ತೆ ತಮ್ಮ ಎಜುಕೇಶನ್ ಅಲ್ಲಿ ಇದ್ರು, ಮನೆ ಹತ್ರ ಯಾರು ಕೆಲಸ ಮಾಡೋರು ಇಲ್ಲ ಅಂತ ಅನ್ಬಿಟ್ಟು ನಾನು ಸ್ಕೂಲ್ ಕಾಲೇಜ್ಗೆ ಹೋಗೋದನ್ನ ಬಿಟ್ಟು ದನ ಮತ್ತೆ ಕಾಯಿ ವ್ಯಾಪಾರ ಮಾಡ್ಕೊಂಡು ದನಗಳು ನೋಡ್ಕೊಂಡು ಮನೆ ಹತ್ರ ಇದ್ದೆ. ಅದಾದ್ಮೇಲೆ ನಮ್ಮ ಮಾವರು ಇದೇ ತರ ವೈರಿಂಗ್ ಕೆಲಸ ಮಾಡ್ತಿದ್ರು, ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡೆ. ಅವ್ರ ಜೊತೆನು ಹೋಗಿ ಸ್ವಲ್ಪ ಆದಷ್ಟು ನನ್ಗೆ ಏನ್ ಬರುತ್ತೆ ಅದನ್ನ ಮಾಡ್ತಿದ್ದೆ, ಅಷ್ಟು ಗೊತ್ತಿರ್ಲಿಲ್ಲ. ಏನು ಅಮ್ಮಮ್ಮ ಅಂತ ಅಂದ್ರೆ ಅವಾಗ ಒಂದ್ 400-500 ರೂಪಾಯಿ 600 ರೂಪಾಯಿ ತನಕ ಸಂಪಾದನೆ ಮಾಡ್ತಿದ್ದು ಅಷ್ಟೇ. ಕಮ್ಮಿ ಅಂತ ಅಂದ್ರೆ ಒಂದ್ 8 ವರ್ಷ ಕೆಲಸ ಮಾಡಿದ್ದೀನಿ ಸರ್. 8 ವರ್ಷ ಅನುಭವದಲ್ಲಿ ಏನಂದ್ರೆ ನಮ್ಮನ್ನ ರೂಪಿಸ್ಕೋಬೇಕು, ಏನೋ ಒಂದ್ ಮಾಡ್ಬೇಕು, ಬರೀ ಇಷ್ಟೇ ಅಲ್ಲ ಜೀವನ, ನಾನು ಏನಾದ್ರೂ ಜನಗಳಿಗೆ ಗುರುತಿಸ್ಕೋಬೇಕು ಅನ್ನೋದನ್ನ ಆಸೆ ಪಡ್ತಿದ್ದೆ. ಅದಾದ ನಂತರ ಇಲ್ಲಿ ಲೋಕಲ್ ಅಲ್ಲಿ ಬಂದಂತ

0: ಮಾಹಿತಿಗಳ ಪ್ರಕಾರ ನಮ್ಮ ಮಾವವರೇ ರೇಷ್ಮೆ ಇಲಾಖೆಗೆ ಏನೋ ಹೋಗಿದ್ರು ಟ್ರೈನಿಂಗ್ ಅಂತ ಹೇಳಿದ್ರು. ಅವ್ರ ಕಡೆಯಿಂದ ದೇವರಾಜ್ ಸರ್ ಅಂತ ಇದ್ರು, ಅವ್ರ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟು ಈ ತರ ಮೋಟಾರ್ ರಿಪೇರಿ ಮತ್ತೆ ಮನೆ ವೈರಿಂಗ್ ಎಲ್ಲ ನೀಟಾಗಿ ಹೇಳ್ಕೊಡ್ತಾರೆ, ಕಲ್ತ್ಕೋಬಹುದು ಅಂತೆಲ್ಲ ಹೇಳದ್ಮೇಲೆ ಇನ್ಫಾರ್ಮೇಶನ್ ಕೊಟ್ಮೇಲೆ ಹೋಗ್ಬೇಕು ನಾನು, ಕಲಿಬೇಕು ನಾನು ಮಾಡ್ತಾ ಇದ್ದೀನಲ್ಲ, ಇದು ಸ್ವಲ್ಪ ಸ್ವಲ್ಪ ಗೊತ್ತಲ್ಲ, ಇನ್ನ ಚೆನ್ನಾಗ್ ಗೊತ್ತಾದ್ರೆ ನಾನು ಇನ್ನ ಏನೋ ಒಂದ್ ಮಾಡ್ಬೋದು ಅನ್ನೋದೆಲ್ಲ ಇತ್ತು ಸರ್.
1: ನಿಮ್ದು ಮೂಲತಃ ಕೃಷಿ ಕುಟುಂಬನ?
0: ಹಾ ಸರ್, ಹೊಗೆ ಸೊಪ್ಪು ಮತ್ತೆ ಜೋಳ ರಾಗಿ ಇದನ್ನೇ ಬೆಳೆಗಳಾಗಿ ಮಾಡ್ಕೊಂಡೈತಿದ ಸರ್.
1: ಅಂದ್ರೆ ಕೃಷಿನಲ್ಲಿ ತೊಡಸ್ಕೊಳ್ಳಕ್ಕೆ ನಿಮ್ಗೆ ಆಸಕ್ತಿ ಇತ್ತು
0: ಸರ್? ಕೃಷಿ ಅಂತ ಅಂದ್ರೆ ಕೃಷಿಲಿ ಈಗ ಒಂದ್ ವರ್ಷ ಆಯ್ತದೆ, ಒಂದ್ ವರ್ಷ ಹೋಯ್ತದೆ, ಕೃಷಿನೇ ನಂಬಿ ಬದುಕಕ್ ಆಗಲ್ವಲ್ಲ ಅನ್ನೋದು ನಮ್ಮ ಇದ್ರಲ್ಲಿ ಇತ್ತು. ಇವಾಗ ಕೃಷಿ ಅಂತ ಅಂದ್ರೆ ಏನೋ ಒಂದ್ ಮಾಡ್ತಾನೆ, ಎಲ್ರು ತರ ಇವನು ಆರಂಭ ಮಾಡ್ತಾನೆ ಅನ್ನಿಸ್ಕೋಬಾರ್ದು. ಇವನು ಪರವಾಗಿಲ್ಲ, ಈ ಹುಡುಗ ಗುರುತಿಸ್ಕೋತಾವನೆ, ನಾಳೆ ದಿನ ಹೆಸರು ಮಾಡ್ಬೋದು ಅನ್ನೋದು ಏನಾದ್ರು ಒಂದ್ ಮಾಡ್ಬೇಕಲ್ಲ ನಾನು ಅಂತ ಅನ್ನೋದಿತ್ತು ಸರ್.
1: ತಮ್ಗೆ ಆಗಿದ್ರೆ ಈ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಿಂದ ಸಿಗ್ತಿರುವಂತ ವಿವಿಧ ರೀತಿಯ ತರಬೇತಿಗಳ ಬಗ್ಗೆ ಮಾಹಿತಿಯನ್ನ ನೀಡಿದಂತ ಸಂದರ್ಭದಲ್ಲಿ ತಮ್ಗೆ ಏನನ್ನಿಸ್ತು, ಈ ತರಬೇತಿಗೆ ನಾನು ಹೋಗ್ಬೇಕು, ಇದರಿಂದ ನನ್ನ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಒಂದು ಭವಿಷ್ಯವನ್ನ ರೂಪಿಸ್ಕೋಬಹುದು ಅಂತ ಅನ್ನಿಸ್ತಾ?
0: ಅನ್ನಿಸ್ತು ಸರ್, ಹಾಗ ಅನ್ಸಿದ್ಕೇನೆ ನಾನೇ ಹೋಗಿ ದೇವರಾಜ್ ಸರ್ ಹೇಳದ್ಮೇಲೆ ಹುಣಸೂರ್ಗ ಹೋದೆ. ಹುಣಸೂರಲ್ಲಿ ಆಫೀಸ್ ಐತೆ ಅಂತ ಹೇಳಿದ್ರು. ಹುಣಸೂರಲ್ಲಿ ರಾಜು ಸರ್ ಮೀಟ್ ಮಾಡಿದೆ. ರಾಜು ಸರ್ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಟ್ರು. ಹೇಗೆ ಅಂದ್ರೆ, ಈಗ ನೋಡಪ್ಪ ಈ ತರ ಮಾಡ್ತಿದ್ದೀರಾ, ಅಲ್ಲಿ ಹೋದ್ಮೇಲೆ ಇನ್ನ ಚೆನ್ನಾಗಿ ಕಲಿತೀರಾ, ಈಗ ಬೇರೆಯವರು ನಿಮ್ಮನ್ ನೋಡಿ ಕಲ್ತಿರ್ತಾರೆ, ಅಥವಾ ಬೇರೆ ಯಾರಾದ್ರೂ ಟ್ರೈನಿಂಗ್ ತಗೊಂಡಿರೋರ್ನ ಮೀಟ್ ಮಾಡಿ ಈ ತರ ಮಾತಾಡಿ ನೋಡಿ, ಅಲ್ಲಿ ಅನುಭವ ಹೇಗಿರುತ್ತೆ ನೋಡ್ಕೊಂಡು ಕಲ್ತ್ಕೊಳ್ಳಿ, ನೀವು ಈ ತರ ಜೀವನ ರೂಪಿಸ್ಕೋಬಹುದು, ನೀವು ಮುಂದೆ ನಿಮ್ಗೊಂದು ಅನುಕೂಲ ಆಯ್ತದೆ, ಯಾವ್ದೇ ರೀತಿ ಫ್ಯೂಸ್ ಇಲ್ಲ ಏನಿಲ್ಲ, ನಿಮ್ಗೆ ಫ್ರೀ ಕಾಸ್ಟ್ ಅಲ್ಲಿ ಎಲ್ಲಾ ಇದ್ ಮಾಡ್ಕೊಡ್ತೀವಿ, ಕಲ್ಸ್ಕೊಡ್ತೀವಿ. ನಮ್ಮ ಜೀವನಾಧಾರಿತ ಕೇಂದ್ರದ ಕಡೆಯಿಂದ ಈ ತರ ಹೊಸ ಹೊಸ ಯುವಕರುಗಳಿಗೆ ದಾರಿ ಮಾಡ್ಕೊಡ್ತೀವಿ, ಜೀವನ ರೂಪಿಸ್ಕೋಬೇಕು ಅಂತ ಹೇಳ್ತೀವಿ, ಟ್ರೈನಿಂಗ್ ಕೊಡ್ತಾರೆ ಈ ತರ ಸರ್ ಇದಾರೆ. ಎಲ್ಲಾ ಡಿಪಾರ್ಟ್ಮೆಂಟ್, ಮೊಬೈಲ್ ರಿಪೇರ್ ಐತೆ, ಎಲೆಕ್ಟ್ರಿಷಿಯನ್ ಐತೆ, ಪ್ಲಮ್ಬಿಂಗ್ ಐತೆ, ಮತ್ತೆ ನರ್ಸು ಟ್ರೈನಿಂಗ್ ಐತೆ, ಎಲ್ಲಾ ತರದ್ದು ಐತೆ. ನಿಮ್ಗೆ ಯಾವ್ದ್ರಲ್ಲಿ ಆಸಕ್ತಿ ಇರುತ್ತೆ, ಹೊಲಿಗೆ ಟ್ರೈನಿಂಗ್, ಬ್ಯೂಟಿಷಿಯನ್, ಪ್ರತಿಯೊಂದು ಐತೆ. ನಿಮ್ಗೆ ಈ ತರ ಇರೋದ್ರಿಂದ ನೀವು ಎಲೆಕ್ಟ್ರಿಷಿಯನ್ ಚೂಸ್ ಮಾಡ್ಕೊಂಡಿದ್ರಿ, ಹೋಗಿ ಟ್ರೈನಿಂಗ್ ಮಾಡಿ, ಟ್ರೈನಿಂಗ್ ಆದ್ಮೇಲೆ ಹೇಳಿ ಅಂತೆಲ್ಲ ಹೇಳಿದ್ರು ಸರ್. ಅಲ್ಲಿ ಹೋಗಿದ್ದು ಅನುಕೂಲ ಆಯ್ತು. ಅಂಡ್ ವಸ್ತ್ರಲ್ಲಿ ಹೋದಾಗ ಏನನ್ನಿಸ್ತು ಅಂದ್ರೆ, ಅಯ್ಯೋ ಏನೋ ನಾಲ್ಕು ಹುಡುಗರು ಕಟ್ಕೊಂಡು ಇವ್ರದೇ ಆದಂತ ಸಂಸ್ಥೆಗಳಲ್ಲಿ ಹೆಸರು ಮಾಡೋಕ್ಕೋಸ್ಕರ ಈ ತರ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು. ಸ್ಟಾರ್ಟಿಂಗ್ ಹೋದಾಗ ನನ್ಗೆ ಏನನ್ನಿಸ್ತು ಅಂದ್ರೆ, ಈಗ ನಾಲ್ಕು ಜನ ಹುಡುಗರು ಅಲ್ಲೊಂದ್ ನಾಲ್ಕು ಜನ ಇಲ್ಲೊಂದ್ ನಾಲ್ಕು ಜನ ಎತ್ಕೊಂಡ್ಬಂದಿರ್ತಾರೆ, ಏನೋ ಇವರು ಕಾಟಾಚಾರಕ್ಕೆ ಮಾಡ್ತಾರೆ ಅಂತ ಅನ್ಕೊಂಡಿದೆ. ಆದ್ರೆ ಸರ್ ಅಲ್ಲಿ ನಿಜವಾಗ್ಲೂ ಗೊತ್ತಾಯ್ತು, ನಮ್ಮಂತವ್ರಿಗೆ ಮೂಡ್ರಿಗೆ ವಿದ್ಯೆ ಬುದ್ಧಿ ಅನ್ನೋದನ್ನ ತುಂಬ್ತಾರೆ, ಗೊತ್ತಿಲ್ಲದೆ ಇರೋದನ್ನ ಹೇಳ್ತಾರೆ ಅನ್ನೋದಕ್ಕೋಸ್ಕರ ಗೊತ್ತಾಯ್ತು ಸರ್ ಅಲ್ಲಿ ಏನಾಯ್ತು ಅಂತಂದ್ರೆ. ಇವಾಗ ಟ್ರೈನಿಂಗ್ ಅಂದ್ರೆ ಏನೋ ಒಂದು ಅಲ್ಲಿ ಹೇಳ್ತಾವ್ರೆ, ಕೇಳ್ತಾ ಇದೀವಿ. ಈಗ ಎಷ್ಟೋ ದಿನಗಳಾಗಿತ್ತು ಕಾಲೇಜಲ್ಲೆಲ್ಲ ಕೂತು ಪಾಠಗಳನ್ನ ಕೇಳು, ಈಗ ಥಿಯರಿ ಅಂದ್ರೆ ಏನು, ನಮ್ಗೆ ಪ್ರಾಕ್ಟಿಕಲ್ ಅಂದ್ರೆ ಏನು, ಒಂದಕ್ಕೊಂದು ಸಂಬಂಧನೆ ಗೊತ್ತಿಲ್ಲ ಸರ್. ಅಂತ ವ್ಯಕ್ತಿಗಳನ್ನ ಈ ತರ ತಿದ್ದಿ ತಾವೇ ಸ್ವಯಜಿತವಾಗಿ ಮೋಟರ್ ರಿಪೇರಿ ಮಾಡುವಂತ ಕಾರ್ಯಕ್ರಮಗಳನ್ನ ಮಾಡಿ ಎಲ್ಲ ಕೆಲ್ಸಗಳೆಲ್ಲಾನು ಹೇಳ್ಕೊಟ್ಟು, ನಮ್ಗೆ ಜೀವನ ಅಂದ್ರೆ ಏನು, ಮುಂದೆ ಯಾವ ತರ ಸಂಪಾದನೆ ಮಾಡ್ಬೇಕು, ಇವಾಗ ಮೋಟರ್ ಏನ್ ಇರುತ್ತೆ ಎಲ್ಲಾ ಹೇಳ್ಕೊಟ್ರು ಸರ್. ಕಲಿಕೆ ಅನ್ನೋದು ತುಂಬಾ ಜೀವನಕ್ಕೆ ಮುಂದೆ ಅನುಕೂಲ ಆಗುವಂತದ್ದಾಯ್ತು ಸರ್ ಅಲ್ಲಿ ಹೋದ್ಮೇಲೆ.
1: ಇದಕ್ಕೂ ಮುಂಚೆ ಈ ರೀತಿಯ ವಿವಿಧ ರೀತಿಯ ತರಬೇತಿಗಳನ್ನ ಪಡ್ಕೊಂಡಂತ ಯುವಕರನ್ನ ತಾವು ಭೇಟಿ ಮಾಡಿದ್ರ, ಅವರ ಪ್ರಸ್ತುತ ಜೀವನ ಶೈಲಿ ಹೇಗ್ ಬದಲಾಗಿದೆ ಅಂತ ಏನಾದ್ರು ವಿಚಾರಿಸಿದ್ರ?
0: ಹಾ ಸರ್, ಟ್ರೈನಿಂಗ್ ಅಲ್ಲಿ ಇದ್ದಾಗ ಕರ್ಕೊಂಡು ಹೋಗಿದ್ರು. ಅವಾಗ ನನ್ಗೆ ಏನನ್ನಿಸ್ತು ಅಂದ್ರೆ, ಅದೇ ಯಾರೋ ನಾಲ್ಕು ಜನಕ್ಕೆ ಕಲ್ತಿರ್ತಾರೆ, ಅದಕ್ಕೋಸ್ಕರ ಈ ತರ ಹೇಳ್ಬೋದೇನೋ ಅಂತ ಅನ್ಕೋತಿದ್ದೆ. ಆಮೇಲೆ ನಾನ್ ಕಲ್ತ ಮೇಲೆ ನನ್ಗೂ ಒಂದ್ ಅನುಕೂಲ ಆಯ್ತು. ಏನಂದ್ರೆ, ಇವಾಗ ನೋಡು, ನಾನ್ ನಾಲ್ಕು ಜನ ಮಾತ್ರ ಅನ್ಕೊಂಡಿದ್ದೆ, ಆ ನಾಲ್ಕು ಜನದಲ್ಲಿ ನಾನು ಒಬ್ಬ ಆದೆ ಅನ್ನೋದೊಂದು ಖುಷಿ ಐತೆ ಸರ್.
1: ಹಾಗಿದ್ರೆ ತಾವು ಮನೆಯಲ್ಲೇ ಒಂದು ವ್ಯವಸಾಯ ಆಧಾರಿತ ಕೆಲಸ ಕಾರ್ಯಗಳನ್ನ ತಮ್ಮ ಕುಟುಂಬದವರ ಸಹಕಾರದೊಂದಿಗೆ ಮಾಡ್ತಾ ಇದ್ರಿ, ಈ ರೀತಿ ಒಂದು ಎಲೆಕ್ಟ್ರಿಕಲ್ ಹೋಮ್ ಅಪ್ಲೈನ್ಸ್ ಮತ್ತು ಮೋಟಾರ್ ರಿಪೇರಿ ತರಬೇತಿ ಉಚಿತವಾಗಿ ನಮಗೆ ಸಿಗ್ತಾ ಇದೆ, ಇದರಿಂದ ನಮ್ದು ಒಂದು ಕೌಶಲ್ಯ ಹೆಚ್ಚಾಗಿ ನಮ್ಮ ಭವಿಷ್ಯವನ್ನು ರೂಪಿಸ್ಕೋಬಹುದು ಅನ್ನೋದ್ರ ಕುರಿತು ತಮ್ಮ ಕುಟುಂಬದವ್ರ ಜೊತೆ ಯಾವ ರೀತಿ ಚರ್ಚೆ ಮಾಡಿ ಅದಕ್ಕೆ ಹೋಗ್ಲಿಕ್ಕೆ ಒಪ್ಪಿಗೆಯನ್ನ ಪಡ್ಕೊಂಡ್ರಿ
0: ಸರ್? ಅಂದ್ರೆ ಮೊದ್ಲೇ ಸ್ವಲ್ಪ ಎಲೆಕ್ಟ್ರಿಷಿಯನ್ ಬಗ್ಗೆ ಗೊತ್ತಿತ್ತಲ್ಲ ಸರ್, ಹಾಗಾಗಿ ಈ ತರ ಮೋಟಾರ್ ರಿಪೇರಿ ಅಂತ ಐತೆ, ಅಲ್ಲಿಗೆ ಹೋಗ್ಬೇಕು, ಮತ್ತೆ ಮನೆಯಲ್ಲಿ ಕೆಲ್ಸಗಳೆಲ್ಲ ಇತ್ತು. ಆದ್ರೆ ನಾನು ಅದೇ ಟೈಮ್ ಅಲ್ಲಿ ಏನಾಯ್ತಂತಂದ್ರೆ, ನನ್ಗೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಯ್ತು, ತಿರ್ಗಾಡಕ್ ಆಗ್ಲಿಲ್ಲ. ಅವಾಗ ಹೇಗೂ ಕೆಲ್ಸ ಮಾಡಲ್ಲ ಮನೇಲಿ ಹೇಗೂ ಕೆಲ್ಸ ಮಾಡಲ್ಲ, ನಾವ್ ಏನೋ ಒಂದ್ ಕಲಿಬೇಕು ಅನ್ಕೊಂಡಿದೀವಿ, ಈ ಟೈಮ್ ಅಲ್ಲಾದ್ರೂ ಏನಾದ್ರು ಒಂದ್ ಕಲಿಬೇಕು ಮಾಡ್ಬೇಕು. ಇವಾಗ ಸುಮ್ನೆ ಕೂತ್ಕೊಂಡ್ರೆ ಏನೂ ಆಗಲ್ಲ, ಅಲ್ಲಾದ್ರೂ ಕೂತ್ಕೊಂಡ್ ಕೇಳೋದಲ್ವಾ, ಕಲಿಯೋದಲ್ವಾ, ಅಲ್ಲಿ ಹೋದ್ಮೇಲೆ ಏನ್ ಮಾಡದ ನೋಡದ ಕಲಿಬೇಕು ಅನ್ನೋ ಆಸಕ್ತಿಲಿ ಸರ್ ಆ ಟೈಮಲ್ಲಿ ಕಾಲೇಟ್ ಆದ್ರೂ ನಾನ್ ಕಲಿಬೇಕು ಅನ್ನೋ ಆಸಕ್ತಿಯಾಗಿ ಹೋಗಿದ್ದೆ ಸರ್. ಮನೇಲೂ ಪರವಾಗಿಲ್ಲ, ಹೋಗಿದ್ ಬಾ ಕಲ್ತ್ಕೊಂಡ್ರೆ ಇವಾಗ ಮುಂದೆ ಜೀವನ ಚೆನ್ನಾಗಿರ್ತದೆ. ಈಗ ಯಾರೋ ಇನ್ನೊಬ್ರು 100 ರೂಪಾಯಿ ಸಂಪಾದನೆ ಮಾಡ್ತಾರೆ.

0: ನಾವು 100 ರೂಪಾಯಿ ಸಂಪಾದನೆ ಮಾಡೋ ದಾರಿನ ನೋಡ್ಬೇಕು, ಹೋಗಿ ಕಲಿ ಅಂತ ಹೇಳಿದ್ರು ಸರ್.
1: ಒಟ್ಟು ಎಷ್ಟು ದಿನಗಳ ಕಾಲ ಈ ತರಬೇತಿ ಅವಧಿ ಇತ್ತು, ಮತ್ತೆ ನೀವು ಎಚ್ಚರಿಕೊಟ್ಟ ಕೆಂಚನಹಳ್ಳಿ ಬಂದು ಉಳ್ಕೊಳ್ಳಕ್ಕೆ ಇಲ್ಲಿನ ಊಟ ವಸತಿಯ ವ್ಯವಸ್ಥೆ ಹೇಗಿತ್ತು, ಅಥವಾ ಊರಿಂದನೇ ಬಂದು ಹೋಗ್ತಾ ಇದ್ರ, ಇದ್ರ ಕುರಿತು ಮಾಹಿತಿ ಹಂಚ್ಕೊಳ್ಳಿ.
0: ಸ್ಟಾರ್ಟಿಂಗು ಬಂದಾಗ ನೋಡ್ದು ಏನು ಸರ್ ಈ ತರ ಬಂದಿಲ್ಲೇ ಉಳ್ಕೊಬೇಕು, ನಾನು ಅಪ್ ಅಂಡ್ ಡೌನ್ ಮಾಡ್ತೀನಿ, ನನ್ನ ಕಾಲ್ ಲೇಟ್ ಆಗೈತೆ, ನಾನು ಇರಕ್ಕಾಗಲ್ಲ ಅಂತ ಹೇಳಿದಾಗ, ನಿಮ್ಗೆ ಯಾವ್ದೇ ರೀತಿ ತೊಂದರೆ ಆಗಲ್ಲ, ಇಲ್ಲಿ ಎಲ್ಲಾ ಡಾಕ್ಟರ್ ಸ್ಪೆಷಾಲಿಟಿ ಐತೆ, ನಿಮ್ಗೆ ಏನೇ ಒಂದು ಊಟ ವಸತಿ ಪ್ರತಿಯೊಂದು ಐತೆ, ಇಲ್ಲಿ ಉಳ್ಕೊಳ್ಳಿ ಅಂತ ಅಂದಾಗ ಸ್ಟಾರ್ಟಿಂಗ್ ಏನಾಯ್ತಂತಂದ್ರೆ, ನಾನು ಹೋಗಿ ಅಲ್ಲಿ ಒಂದಿನ ಇದ್ದಂತ ಕಾಲದಲ್ಲಿ ನಮ್ಗೆ ಹೊರಗಡೆ ಎಲ್ಲೂ ಉಳ್ಕೊಂಡ ಅಭ್ಯಾಸ ಇಲ್ಲ, ಹೆಂಗೋ ಏನೋ ನಮ್ಗೆ ಇಲ್ಲಿ ವ್ಯವಸ್ಥೆ ಸರಿ ಐತಾ ಇಲ್ವಾ ಅಂತ ಅನ್ಕೋತಿದ್ದೋ. ಅಲ್ಲಿ ಹೋದ್ಮೇಲೆ ಸರ್ ಗೊತ್ತಾಯ್ತು, ನಾವು ಹೆಂಗೆ ಒಂದು ಮನೇಲಿ ನಮ್ಮ ಅಣ್ಣ ತಮ್ಮ ಆತರ ನೋಡ್ಕೋತಾರೆ ಅದೇ ತರಾನೇ ಅಲ್ಲೂ ನೋಡ್ಕೊಂಡ್ರು ಸರ್. 3 ಟೈಮ್ ಊಟ, 2 ಟೈಮ್ ಕಾಫಿ, ಎಲ್ಲ ಪ್ರತಿಯೊಂದು ಇದಾಯ್ತು ಸರ್, ಅನುಕೂಲ ಆಯ್ತು ಅಲ್ಲಿ.
1: ಒಟ್ಟು ಎಷ್ಟು ದಿನಗಳ ಕಾಲ ತರಬೇತಿ ಅವಧಿಯಲ್ಲಿ ಇದ್ರಿ
0: ಸರ್? 30 ದಿನ ಸರ್.
1: 30 ದಿನಗಳ ತರಬೇತಿ ಆಗಿತ್ತು.
0: 30 ದಿನ.
1: ಆ 30 ದಿನದ ತರಬೇತಿ ಅವಧಿಯಲ್ಲಿ ಮೊದಲನೇ ದಿನದಿಂದ ಹಿಡಿದು 30ನೇ ದಿನದವರೆಗೆ ನಿಮಗೆ ಪ್ರತಿದಿನ ಯಾವ್ಯಾವ ರೀತಿಯ ತರಬೇತಿಗಳನ್ನ ಅಥವಾ ತರಗತಿಗಳನ್ನ ತೆಗೆದುಕೊಳ್ಳಾಗ್ತಾ ಇತ್ತು? ಒಟ್ಟು 30 ದಿನಗಳ ಕಾಲ ತಮ್ಗೆ ಯಾವ ರೀತಿಯಾದ ಒಂದು ಶಿಕ್ಷಣವನ್ನ ಅಥವಾ ಒಂದು ತರಬೇತಿಯನ್ನ ಕೊಡಲಾಗುತ್ತೆ
0: ಸರ್? ಅಲ್ಲಿ ಮೊದಲನೇ ದಿನ ಅಂತ ಬಂದಾಗ ನಮ್ಗೆ ಒಂದು ಹೋಮ್ ಅಪ್ಲಯನ್ಸಸ್ ಆಗ್ಲಿ ಅಥವಾ ಮನೆ ವೈರಿಂಗ್ ಬಗ್ಗೆ ಆಗ್ಲಿ ಏನು ಗೊತ್ತಿರಲ್ಲ ಸರ್. ಗೊತ್ತಿಲ್ಲ ಅಂದಿದ್ನ ಯಾವ ತರ ಹೇಳ್ಕೊಡ್ತಾರೆ ಅಂತಂದ್ರೆ, ಈಗ ಮಕ್ಳಿಗೆ 1ನೇ ತರಗತಿಯಿಂದ ಯಾವ ತರ ಸ್ಟಾರ್ಟ್ ಮಾಡ್ತಾರೆ, ಈಗ 1-2 ಸ್ಟಾರ್ಟ್ ಮಾಡಿದಾಗ ಹೆಂಗಿರುತ್ತೆ ಆ ತರ ಅನುಭವದಲ್ಲಿ ಸರ್. ಈಗ ಫೇಸ್ ಅಂದ್ರೇನು, ನ್ಯೂಟ್ರಲ್ ಅಂದ್ರೇನು, ಒಂದು ಮನೆ ವೈರಿಂಗ್ ಯಾವ ತರ ಪ್ಲಾನಿಂಗ್ ಮಾಡ್ಬೇಕು, ಒಂದ್ ಸ್ವಿಚ್ ಬೋರ್ಡ್ ಯಾವ ತರ, ಸ್ವಿಚ್ ಅಂದ್ರೇನು, ಪ್ಲಗ್ ಅಂದ್ರೇನು, ಒಂದ್ ಹೋಲ್ಡರ್ ಅಂದ್ರೇನು, ಅವೆಲ್ಲ ಹೆಸರುಗಳೇ ಗೊತ್ತಿಲ್ಲ ಸರ್ ಕರೆಕ್ಟ್ ಆಗಿ, ಅದೆಲ್ಲ ನೀಟ್ ಆಗಿ ಹೇಳ್ಕೊಡ್ತಾರೆ. ಆಮೇಲೆ ನನ್ಗೆ ಇಂಡಕ್ಷನ್ ಮೋಟರ್ ಅಂದ್ರೇನು, ಸಬ್ಮರ್ಸಿಬಲ್ ಅಂದ್ರೇನು, ಓಪನ್ ವೀಲ್ ಅಂದ್ರೇನು, ಯಾವ್ದು ಗೊತ್ತಿಲ್ಲ ಸರ್. ಮಿಕ್ಸಿ ಐತೆ, ಯಾವ್ದೋ ಒಂದ್ ಕರೆಂಟ್ ಪಾಸ್ ಆಯ್ತದೆ, ಅದ ಹೋಗಿರ್ತದೆ, ಅದನ್ನ ಕನೆಕ್ಟ್ ಮಾಡ್ಬೇಕು, ಅದ ಅಷ್ಟೇ ಗೊತ್ತಿದ್ದು ಸರ್. ಅಂದ್ರೆ ಒಳಗಡೆ ಏನ್ ಪಾರ್ಟ್ಸ್ ಇರ್ತದೆ, ಯಾವ ತರ ಏನು ಅದೇನು ಗೊತ್ತಿಲ್ಲ ಸರ್. ಏನೋ ಮನೆ ವೈರಿಂಗ್ ಅಂತ ಅಂದ್ರೆ ನ್ಯೂಟ್ರಲ್ ಫೇಸ್ ಇರ್ತದೆ, ಫೇಸ್ ನ್ಯೂಟ್ರಲ್ ಜಾಯಿಂಟ್ ಹಾಕ್ಬಿಟ್ರೆ ಲೈಟ್ ಹತ್ಬಿಡ್ತದೆ ಅನ್ನೋದೊಂದು ಮನ್ಸಲ್ಲಿತ್ತು. ಅಲ್ಲಿಗೆ ಹೋದ್ಮೇಲೆ ಯಾವ ತರ ಈಗ ಫೇಸ್ ಅಂದ್ರೇನು, ನ್ಯೂಟ್ರಲ್ ಅಂದ್ರೇನು, ಅರ್ಥಿಂಗ್ ಅಂದ್ರೇನು, ಅರ್ಥಿಂಗ್ ಯಾವ ತರ ಮಾಡ್ಬೇಕು, ಫೇಸ್ ಯಾವ ತರ ಕನೆಕ್ಟ್ ಆಗ್ಬೇಕು, ಎಲ್ಲಿಂದ ಎಲ್ಲಿಗೆ ಇದ್ ಮಾಡ್ಬೇಕು, ಯಾವ ತರ ಸ್ವಿಚ್ ಗಳನ್ನ ಫಿಟ್ಟಿಂಗ್ ಮಾಡ್ಬೇಕು, ಪ್ಲಾನಿಂಗ್ ಯಾವ ತರ ಮಾಡ್ಬೇಕು ಅನ್ನೋದು ಸ್ವಲ್ಪ ಅನುಭವ ಬಂತು ಸರ್ ಅಲ್ಲಿ.

0: ಈಗ ತಾವು ಓದಿದ್ದು SSLC ಶಿಕ್ಷಣ ಮಾತ್ರ, ಈ ತರಬೇತಿಯನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಕೆಲವೊಂದು ವಿಷಯಗಳಾಗಿರ್ಬೋದು, ಕೆಲವೊಂದು ಅಂಶಗಳಾಗಿರ್ಬೋದು, ಇದು ನನಗೆ ಅರ್ಥ ಆಗ್ತಾ ಇಲ್ಲ, ನನಗೆ ಓದಿರೋದೇ ಕೇವಲ SSLC, ನನಗೆ ಇದು ಯಾಕೋ ತಿಳಿತಾ ಇಲ್ಲ ಅಂತ ಅನಿಸಿದ್ದುಂಟ
1: ಸರ್? ಅನ್ಸಿದೆ ಸರ್, ಅನ್ಸಿದೆ ಸರ್. ಬಗೆಹರಿಸ್ಕೊಳ್ಳೋದು ಅಂತ ಅಂದಾಗ ಕೇಳಿ ತಿಳ್ಕೊತಿದೆ ಸರ್. ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳಿದಾಗ ಕೆಲವೊಂದು ಸರ್ ಅದ ಹಂಗಂದ್ರೆ ಏನು ಅರ್ಥ ಆಗ್ತಿಲ್ಲ, ಅದನ್ನ ಸ್ವಲ್ಪ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡಿ ನಮ್ಗೆ. ಈಗ ಅಷ್ಟಾಗಿ ನನ್ಗೆ ಇಂಗ್ಲಿಷ್ ಇವಾಗ್ಲೂ ಬರಲ್ಲ, ಕೆಲವೊಂದನ್ನ ನಾನೇ ಕೇಳಿ ತಿಳ್ಕೊತಿದೆ ಸರ್.
0: ಕನಿಷ್ಠ ಯಾವ ಶಿಕ್ಷಣ ಪಡೆದಿದ್ರು ಈ ತರಬೇತಿಯನ್ನ ಪಡ್ಕೊಂಡು ಒಂದು ಉತ್ತಮವಾದ ಜೀವನವನ್ನ ರೂಪಿಸ್ಕೋಬಹುದು
1: ಸರ್? ಅಂತಂದ್ರೆ ಅವ್ರ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಯ್ತದೆ ಸರ್. ಎಜುಕೇಶನ್ ಬೇಕಿಲ್ಲ ಸರ್ ಇದಕ್ಕೆ, ಎಲ್ಲ ಕಲಿಯೋ ಆಸಕ್ತಿ ಒಂದಿರ್ಬೇಕು ಸರ್ ಅಷ್ಟೇ.
0: ಹೌದು. ಈಗ ಒಂದು ತಿಂಗಳ ಕಾಲ ತಾವು ಎಚ್ಡಿಕುಡ ತಾಲೂಕಿನ ಕೆಂಚನಹಳ್ಳಿ ಗ್ರಾಮದಲ್ಲಿರುವಂತಹ ವಿವೇಕ ಗ್ರಾಮೀಣ ಜೀವನದ ಕೇಂದ್ರದಲ್ಲಿ ಸ್ವತಃ ತಾವು ಅಲ್ಲೇ ಇದ್ದು ಊಟ ವಸತಿಯೊಂದಿಗೆ ಈ ಒಂದು ತಿಂಗಳ ತರಬೇತಿಯನ್ನು ಪಡ್ಕೊಂಡ್ರಲ್ಲ
1: ಸರ್,
0: ಅಲ್ಲಿನ ಪರಿಸರ ಆಗಿರ್ಬೋದು, ಊಟ ವಸತಿ ಇದೆಲ್ಲ ನಿಮ್ಗೆ ಹೇಗಿತ್ತು
1: ಸರ್? ಸ್ಟಾರ್ಟಿಂಗ್ ಹೋದಾಗ ಹೊರಗಡೆ ಹೋಗಂಗಿಲ್ಲ, ಅದೊಂದು ನಮ್ಗೇನಂತ ಅಂದ್ರೆ ಇವಾಗ ಊರು ಅಂತ ಅಂತ ಅಂದಾಗ ಹೊರಗಡೆ ಎಲ್ಲ ಸುತ್ತಿ ಅಭ್ಯಾಸ, ಆಚೆಗೆ ಹೋಗ್ಬೇಕು, ಏನೋ ಒಂದು ಇಲ್ಲಿ ತಿರ್ಗಾಡ್ಬೇಕು, ಆತರ ಮನೋಭಾವದಲ್ಲಿ ಇದ್ದೋ. ಅಲ್ಲಿಗೆ ಹೋದಾಗ ನಾವು ಯಾವ್ದೇ ರೀತಿ ಇವ್ರಿಗೆ ಹಾನಿ ಆಗ್ಬಾರ್ದು ಅಥವಾ ಯಾವ್ದೇ ರೀತಿ ತೊಂದರೆಗಳಾಗ್ಬಾರ್ದು, ನಾವೇ ಪ್ರತಿಯೊಂದು ಇಲ್ಲೇ ಊಟ ಟೀ ಕಾಫಿ ಮಲ್ಕೊಳಕ್ಕೆ ಪ್ರತಿಯೊಂದು ಕೊಡ್ತಿದ್ವಲ್ಲ. ಸುಮ್ನೆ ಏನಕ್ಕೆ ಆಚೆಗೆ ಅಂತ ಅಂದಾಗ ಏನೋ ಒಂಥರ ಜೈಲ್ಗೆ ತಂದೆ ಹಾಕ್ತರ ಅನ್ನಿಸ್ತಿತ್ತಲ್ಲಪ್ಪ ಅಂತ ಅನ್ನಿಸ್ತಿತ್ತು ಸರ್. ಆಮೇಲೆ ಲಾಸ್ಟ್ ದಿನ ಬರ್ಬೇಕಾದ್ರೆ ಅನ್ನಿಸ್ತು ಜೈಲ್ ಅಲ್ಲ ಇದು ದೇವ್ರ ಮನೆ, ಹುಟ್ಟೋಗ್ಬೇಕಾದ್ರೆ ಮನ್ಸೆ ಬತ್ತಿರ್ಲಿಲ್ಲ ಸರ್, ಆತರ ಅನ್ನಿಸ್ತಿತ್ತು. ಅಲ್ಲಿ ಅಲ್ಲಿದ್ದಂತ ಸರ್ಗಳು ನಮ್ಮ ನಾಗರಾಜ್ ಸರ್ ಆಗಿರ್ಬೋದು, ನಮ್ಮ ರವಿಕುಮಾರ್ ಸರ್ ಎಲೆಕ್ಟ್ರಿಷಿಯನ್ ತರಬೇತಿಯವರು, ಮತ್ತೆ ಅಲ್ಲಿ ಮ್ಯಾನೇಜ್ಮೆಂಟ್ ಪಿ ಡಿ ನಾಯಕ್ ಸರ್, ಅಲ್ಲಿದ್ದಂತ ವ್ಯವಸ್ಥೆ ಪ್ರತಿಯೊಂದು ಸರ್ ಭಾರಿ ಖುಷಿ ಅನ್ನಿಸ್ತು ಸರ್. ಫಸ್ಟ್ ಹೋದಾಗ ಕಷ್ಟ ಅನ್ನಿಸ್ತು, ಯಾಕೆಂದ್ರೆ ಅನುಭವ ಆತರ ಇರ್ಲಿಲ್ವಲ್ಲ ಸರ್ ನಮ್ಗೆ. ಹಂಗಾಗಿ ಲಾಸ್ಟ್ ಅಲ್ಲಿ ಬರ್ಬೇಕಾದ್ರೆ ಇದನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ನಾವು, ಏನೋ ಒಂದು ತಿಂಗಳು ಇಲ್ಲಿ ಇದ್ವಲ್ಲ, ನಮ್ಗೆ ಏನೋ ಒಂದು ಬಾಂಡಿಂಗ್ ಇತ್ತಲ್ಲ ಇಲ್ಲಿ.

0: ಅಂತ ಅನ್ನಿಸ್ತು ಸರ್ ಲಾಸ್ಟ್.
1: ಈಗ ತಾವು ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಈ ಒಂದು ಎಲೆಕ್ಟ್ರಿಕಲ್ ಹೋಮ್ ಅಪ್ಲೈನ್ಸ್ ಮತ್ತು ಮೋಟರ್ ರಿಪೇರಿ ತರಬೇತಿಯನ್ನು ಒಂದು ತಿಂಗಳ ಕಾಲಗಳ ಪಡ್ಕೋತೀರಾ. ಇದರಿಂದ ತಮ್ಮ ಒಂದು ಕೌಶಲ್ಯವನ್ನು ಅಭಿವೃದ್ಧಿಪಡಿಸ್ಕೊಂಡು ಪ್ರಸ್ತುತ ಕಳೆದ 6 ತಿಂಗಳಿಂದ ತಾವು ಒಂದು ಸ್ವ ಉದ್ಯೋಗವನ್ನು ಮಾಡ್ತಾ ಒಂದು ತಮ್ಮ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ತಾ ಇದ್ದೀರಾ. ಇದರ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ.
0: ನನ್ನಿಂದ ಬಂದಾಗ ಸ್ಟಾರ್ಟಿಂಗು ನಾನು ಒಂದು ಮಿಕ್ಸಿ ರಿಪೇರಿ ಮಾಡಿದೆ. ಅವಾಗ ಯಾರೋ ಒಬ್ರು ಇವನು ಏನೋ ಒಂದು ಮಾಡ್ತಿದ್ದ, ಎಲ್ಲೋ ಇದ್ದ, ಏನೋ ಒಂದು ಮಾಡ್ತಿದ್ದ, ಗೋಡೆ ಹೊಡೆಯೋಕೆಲ್ಲ ಹೋಯ್ತಿದ್ದ. ಮನೆ ವೈರಿಂಗ್ ಅಂತ ಅಂದಾಗ ಬರೀ ಗೋಡೆ ಹೊಡೆಯೋದು ಸ್ವಲ್ಪ ಗೊತ್ತಿತ್ತು, ಅದ್ ಅಷ್ಟು ಬಿಟ್ರೆ ಇನ್ನೇನು ಗೊತ್ತಿರ್ಲಿಲ್ಲ. ಮಿಕ್ಸಿ ಅಂದ್ರೇನು ಅದೆಲ್ಲ ಏನು ಗೊತ್ತಿರ್ಲಿಲ್ಲ. ರಿಪೇರಿ ಮಾಡ್ದಂತ ಕಾಲದಲ್ಲಿ ಇವ್ರು ಗೊತ್ತಿಲ್ವಲ್ಲ, ಹೊಸದಾಗಿ ಟ್ರೈನಿಂಗ್ ತಗೊಂಡಿದೀನಿ, ಈ ತರ ಮಾಡಿದೀನಿ ಅಂತ ಜನಗಳಲ್ಲಿ ಗೊತ್ತಿರ್ಲಿಲ್ವಲ್ಲ. ಈ ಹೊಸ ಅನುಭವ ಅವನ್ಗೆ ಯಾಕೆ ಕೊಡ್ತೀಯ, ಅವ್ನ ಎಲ್ಲೋ ಏನೋ ಮಾಡ್ಬಿಡ್ತಾನೆ ಅಂತ ಅನ್ನೋದಿತ್ತು ಸರ್ ಸ್ಟಾರ್ಟಿಂಗು. ಅಲ್ಲಿಂದ ಬಂದ್ಮೇಲೆ ರಿಪೇರಿ ಮಾಡ್ದೆ, ಆಗ 4 ಜನ ಗುರ್ತಿದ ಮೇಲೆ ಓ ಮಾಡ್ತಾವನೇನು, ಮಿಕ್ಸಿ ಮಾಡ್ತಾವನೆ ಅಥವಾ ಮೋಟರ್ ವೈಂಡಿಂಗ್ ಮಾಡ್ತಾವನೆ ಅಂತ ಗುರ್ತಿಸ್ಕೊಂಡೆ ಸರ್. ಅದಾದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಸರ್, ಇವಾಗ್ಲೂ ಮಾಡ್ತಾ ಇದೀನಿ. ಅಂಗಡಿ ತರ ಮಾಡಿ ಮನೆ ಹತ್ರನೇ ಟೂಲ್ಸ್ ಎಲ್ಲ ಎತ್ಕೊಂಡ್ಬಂದು ಮನೆ ಹತ್ರನೇ ಎಲ್ಲ ರಿಪೇರಿ ಮಾಡಿ ಕೊಡಿಸ್ತೀನಿ.
1: ಯಾವ್ಯಾವ ಎಲೆಕ್ಟ್ರಿಕಲ್ ವಸ್ತುಗಳನ್ನ ಈಗ ತಾವು ಪ್ರಸ್ತುತ ರಿಪೇರಿ ಮಾಡೋದನ್ನ ಕಲ್ತಿದ್ದೀರಾ
0: ಸರ್? ಫ್ಯಾನ್, ಮಿಕ್ಸಿ, ಹಂಗಾಗಿ ನಾನು ಸಬ್ಮರ್ಸಿಬಲ್ ಮೋಟರ್ ಜಾಸ್ತಿ ವೈಂಡಿಂಗ್ ಮಾಡ್ತಾ ಇದೀನಿ ಸರ್ ಮನೆ ಹತ್ರನೇ, ಪಂಪು ಮತ್ತೆ ಮೋಟರ್ ಎಲ್ಲ ಬೋರ್ವೆಲ್.
1: ಈಗ ಈ ತರಬೇತಿ ಪಡ್ಕೊಂಡು ಬಂದಾಗ್ಲಿಂದ ಈ ಒಂದು ಸ್ವಉದ್ಯೋಗವನ್ನ ಮಾಡ್ಕೊಂಡು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಒಂದು ಉತ್ತಮವಾದ ವೃತ್ತಿಯನ್ನ ಮಾಡ್ತಾ ಇರೋದು ಗಮನಿಸಿದಂತ ನಿಮ್ಮ ಕುಟುಂಬದವರಿಗೆ ಎಷ್ಟು ಖುಷಿ ಆಗಿದೆ? ಅವರು ಯಾವ ರೀತಿ ನಿಮ್ ಜೊತೆ ಪ್ರತಿಕ್ರಿಯಿಸಿದ್ರು
0: ಸರ್? ಅವ್ರಿಗೂ ತುಂಬಾ ಖುಷಿ ಆಗ್ತಿದೆ. ಮೊದ್ಲೇ ಹೇಳ್ದಂಗೆ ನಿಮ್ಗೆ 400-500 ರೂಪಾಯಿ ಸಂಪಾದನೆ ಮಾಡ್ತಿದ್ದು, ಇವಾಗ ಮನೆ ಹತ್ರನೇ ಮೋಟರ್ ಎಲ್ಲ ವೈಂಡಿಂಗ್ ಮಾಡೋದ್ರಿಂದ 1,000-1,500 ಈ ತರ ಎಲ್ಲ ಆಗ್ತಿರೋದ್ರಿಂದ ಏನೋ ಒಂದು ಸರ್ ಮನೆಗೆಲ್ಲ ಹೆಲ್ಪ್ ಆಗ್ತಿದೆ. ಮನೆ ಸಮಸ್ಯೆಗಳು, ಈಗ ಕೃಷಿಗೆ ಅಮೌಂಟ್ ಎಲ್ಲ ಮ್ಯಾನೇಜ್ ಆಗ್ತಿದೆ ಸರ್.
1: ಈಗ ತಾವು SSLC ಶಿಕ್ಷಣವನ್ನ ಮಾತ್ರ ಮುಗಿಸಿ ಒಂದು ಸಣ್ಣ ಪುಟ್ಟ ವೃತ್ತಿಯನ್ನ ಮಾಡಿಕೊಂಡು ಜೊತೆಗೆ ವ್ಯವಸಾಯದಲ್ಲಿ ತಮ್ಮ ಕುಟುಂಬದವರಿಗೆ ಸಹಕಾರವನ್ನ ನೀಡಿಕೊಂಡು ಹೇಗೆ ಒಂದು ಜೀವನವನ್ನ ಸಾಗಿಸ್ತಾ ಇದ್ರಿ? ಈಗ ಪ್ರಸ್ತುತ 1 ತಿಂಗಳ ಕಾಲ ಈ ಒಂದು ನಮ್ಮ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಒಂದು ವೃತ್ತಿಪರ ತರಬೇತಿಯನ್ನ ಪಡ್ಕೊಂಡು ಈಗ ತಾವೇ ಒಂದು ಸ್ವಉದ್ಯೋಗವನ್ನ ಮಾಡ್ಕೊಳ್ತಾ ಯುವ ಪೀಳಿಗೆ ಯಾವ ರೀತಿಯಾದ ಒಂದು ಜೀವನವನ್ನ ನಡೆಸಬೇಕು ಅಂತ ಒಂದು ಮಾದರಿಯಾಗಿ ಜೀವನವನ್ನ ಮಾಡ್ತಾ ಇದ್ದೀರಾ. ಈ ತರಬೇತಿಯ ಹಿಂದಿನ ಜೀವನಕ್ಕೂ ಈ ತರಬೇತಿಯ ನಂತರದ ಜೀವನಕ್ಕೂ ತಮ್ಮಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದೆ ಇದು ಕಂಡು ನಿಮ್ಗೆ ಎಷ್ಟು ಖುಷಿ ಆಗಿದೆ
0: ಸರ್? ಮೊದ್ಲು ಏನೋ ಒಂದು ವಾಲ್ ವರ್ಕ್ ಅಂತ ಹೋದಾಗ ಧೂಳು ಆಯ್ತಿತ್ತು, ಅದನ್ನೆಲ್ಲ ನೋಡಿದ್ರೆ ಬೇರೆ ಯಾವನ ಹತ್ರನೋ ಹೋಗಿ ಕೂಲಿ ಮಾಡ್ಬಿಟ್ಟು ಬರ್ತಾವ್ರೆ, ಅವ್ನ್ ಕೊಡೋದು ಕೈ ಚಾಚ್ತಾರೆ ಅಂತ ಅನ್ನೋದೆಲ್ಲ ಮನೋಭಾವ ಕೆಟ್ಟಾಗಿ ತಿಳ್ಕೊಂಡಿದ್ರು. ಇವಾಗ ನಾನೇ ಒಂದು ಇದ್ರಲ್ಲಿ ಕೆಲ್ಸ ಮಾಡ್ತಿದ್ದಾಗ ಓ ಪರವಾಗಿಲ್ಲ ಹುಡ್ಗ ಅಷ್ಟ್ ದಿನ ಕಷ್ಟಪಟ್ಟಿದ್ಕುನು ಪರವಾಗಿಲ್ಲ ಅಂತ ಹೆಸರು ತಗೊಂಡಿದೀವಿ ಸರ್. ಚೆನ್ನಾಗಿ ಮಾಡ್ತಿದಾರೆ ಮನೆ ಹತ್ರನೇ, ಈಗ ಎಲ್ಲೂ ಹೋಗಲ್ಲ ಸರ್, ಹೊರಗಡೆ ಎಲ್ಲೂ ಹೋಗಿಲ್ಲ, ಮನೆ ಹತ್ರನೇ ಗುರ್ತಿಸ್ಕೊಂಡಿರೋದ್ರಿಂದ ಪರವಾಗಿಲ್ಲ, ಮನೆ ಹತ್ರನೇ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅನ್ನೋ ಮನೋಭಾವ ಇದೆ ಸರ್ ಎಲ್ಲ ಜನಗಳಲ್ಲೂ, ಒಂದ್ ಹೆಸರು ಅನ್ನೋದು ಗುರ್ತಿಸ್ಕೊಂಡಿದೀವಿ ಸರ್.
1: ಈಗ ತಾವು ಮನಸ್ಸು ಮಾಡಿದ್ರೆ ಬೇಕಿದ್ರೆ ಯಾವ್ದಾದ್ರು ನಗರ ಪ್ರದೇಶ ಮೈಸೂರು ಅಥವಾ ಬೆಂಗಳೂರಿಗೆ ಹೋಗಿ ಅಲ್ಲಿ ಎಲ್ಲಾದ್ರೂ ಒಂದು ಕಾರ್ಖಾನೆ ಎಲ್ಲೋ ಅಥವಾ ಯಾವ್ದಾದ್ರು ಒಂದು ಕಂಪನಿ ಎಲ್ಲೋ ಕೆಲಸ ಮಾಡ್ಕೊಂಡು ತಿಂಗಳಿಗೆ ಒಂದಷ್ಟು ಸಂಬಳವನ್ನ ತಗೊಂಡು ಇರ್ಬೋದಾಗಿತ್ತು. ಆದ್ರೆ ಪ್ರಸ್ತುತ ಈಗ ತರಬೇತಿಯನ್ನ ಪಡ್ಕೊಂಡು ನಿಮ್ಮ ಊರಿನಲ್ಲೇ ಎತ್ಕೊಂಡು ಒಂದು ಸ್ವಉದ್ಯೋಗವನ್ನ ಮಾಡ್ತಾ ಕುಟುಂಬದವರೊಂದಿಗೆ ಒಂದು ಉತ್ತಮವಾದ ಜೀವನವನ್ನ ನಡೆಸ್ತಾ ಇದ್ದೀರಾ. ಆ ನಿಟ್ಟಿನಲ್ಲಿ ನೋಡ್ತು ಅಂದ್ರೆ ಆ ಜೀವನಕ್ಕೂ ಈ ಜೀವನಕ್ಕೂ ಎಷ್ಟು ಅನುಕೂಲ ಅನ್ಸುತ್ತೆ
0: ಸರ್? ಹೊರಗಡೆ ಇದ್ಕೊಂಡು ಇವಾಗ 1 ತಿಂಗಳು ಟ್ರೈನಿಂಗ್ ತಗೊಂಡು ಅಂತ ಅಂದ್ ಮಾತ್ರಕ್ಕೆ ಇವ್ನೇನೋ ಕಲ್ತವ್ನೆ ಅಂತ ಮನೇಲೇನೋ ಅಂತಿದ್ರು. ಇವಾಗ ಕಣ್ ಮುಂದ್ಗಡೆನೆ ಕೆಲ್ಸ ಮಾಡ್ತಾ ಇರೋದ್ರಿಂದ ಓ ಪರವಾಗಿಲ್ಲ, 1 ತಿಂಗಳು ಟ್ರೈನಿಂಗ್ ತಗೊಂಡ್ರು ಕಣ್ ಮುಂದೆ ಕೆಲ್ಸ ಮಾಡ್ತಾವ್ನೆ, ಏನೋ ಒಂದು ಹೆಸರು ಪಡ್ಕೊಂಡವ್ನೆ, ಕೆಲ್ಸ ಕಲ್ತವ್ನೆ ಅನ್ನೋ ಖುಷಿ ಮನೆಯವ್ರಿಗೂ ಇರ್ತದೆ. ನಾವ್ ಎಲ್ಲೋ ಹೋಗಿ ಹೊರಗಡೆ ಏನೋ ಒಂದ್ ಮಾಡ್ತಿದೀವಿ, ತಿಂಗಳಿಗೆ ಒಂದ್ ಏನಿಲ್ಲ ಅಂತ ಅಂದ್ರು ಒಂದ್ 15-20 ಸಾವಿರ ಸಂಪಾದನೆ ಮಾಡ್ತಿದೀವಿ ಅಂದ್ರೆ ಅವ್ರು ಅವಾಗ ಏನು ನಂಬ್ಕೊಳ್ಳೋದ ಸರ್? ಅದೇ ಕಣ್ ಮುಂದ್ಗಡೆನೆ ನಾವು 100 ರೂಪಾಯಿ ದುಡಿದ್ರು ಖುಷಿಯಿಂದ ದುಡಿತಾವ್ನೆ, ಪರವಾಗಿಲ್ಲ ಮನೆ ಹತ್ರನೇ ಕೆಲ್ಸ ಮಾಡ್ಕೊಂಡು ಖುಷಿಯಿಂದ ಅವನೇ. ಆಮೇಲೆ ಸರ್ ಏನಂತಂದ್ರೆ ಇದು ಕೆಲ್ಸ ಇದ್ದ ಟೈಮಲ್ಲಿ ಕೆಲ್ಸನ ಮಾಡ್ಕೊಂಡು ಅಥವಾ ಕೃಷಿ ಇದ್ದಾಗ ಕೃಷಿ ಕಡೆ ನೋಡ್ಕೊಂಡು ಹೊಲದ ಕಡೆ ಕೆಲ್ಸಗಳು ಮಾಡ್ಕೊಂಡು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದೀವಿ ಸರ್. ಇಲ್ಲಿ ಹೊರಗಡೆ ಹೋಗುವಂತ ಮನಸ್ಥಿತಿ ಇಲ್ಲ ಸರ್ ನಮ್ಗೆ, ಇಲ್ಲೇ ಊರಲ್ಲೇ ಒಳ್ಳೆ ಒಪಿನಿಯನ್ ಇರೋದ್ರಿಂದ ಇಲ್ಲೇ ಇದೀನಿ ಸರ್.
1: ಹಾಗೇನೆ ಪ್ರಸ್ತುತ ಯುವ ಪೀಳಿಗೆಯಲ್ಲಿ ನೋಡ್ತು ಅಂದ್ರೆ ಕೆಲವೊಂದು ಮನೆ ಜವಾಬ್ದಾರಿ ಆಗಿರ್ಬೋದು ಅಥವಾ ಈ ತರ ಒಂದು ಸಮಸ್ಯೆಗಳಿಂದ ಶಿಕ್ಷಣವನ್ನ ಅರ್ಧಕ್ಕೆ ನಿಲ್ಸಿರ್ತಾರೆ, ಯಾವ್ದಾದ್ರು ಒಂದು ಕಾರ್ಖಾನೆಗಳಲ್ಲಿ ಮತ್ತೆ ಇತರ ನಗರಗಳಲ್ಲಿ ಹೋಗಿ ಕೆಲಸವನ್ನ ಮಾಡ್ತಿರ್ತಾರೆ, ಕುಟುಂಬ ಒಂದು ಕಡೆ ಇದ್ರೆ ತಾಯೇ ಒಂದು ಕಡೆ ಹೋಗಿ ಕೆಲಸವನ್ನ ಮಾಡ್ತಿರ್ತಾರೆ. ಅಂತ ಯುವ ಪೀಳಿಗೆ ಈ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ನ ಅಂಗಸಂಸ್ಥೆ ಆದಂತಹ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಕೆಂಚನಹಳ್ಳಿಯಲ್ಲಿ ಸಿಗ್ತಿರುವಂತಹ ವಿವಿಧ ರೀತಿಯ ತರಬೇತಿಗಳನ್ನ ಪಡ್ಕೊಳ್ಳೋದ್ರ ಜೊತೆಗೆ ಅವರ ಜೀವನ ಶೈಲಿ ಮತ್ತು ಅವರ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳೋ ನಿಟ್ಟಿನಲ್ಲಿ ಈ ತರಬೇತಿಗಳು ಎಷ್ಟು ಸಹಕಾರಿಯಾಗಿರ್ತವೆ ಅನ್ನೋದು ಕುರಿತು ತಮ್ಮ ಮಾತುಗಳನ್ನ ಕೇಳ್ತಿರುವಂತ ಯುವ ಪೀಳಿಗೆಗೆ ತಾವು ಏನ್ ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀವಿ?

0: ಸಲಹೆ ಅಂತಂದ್ರೆ ಈಗ ನನ್ಗೆ ಅವ್ರು ಹೇಳ್ದಾಗ ದೇವರಾಜ್ ಸರ್ ಹೇಳಿದ್ರು ಮತ್ತೆ ರಾಜು ಸರ್ ಎಲ್ಲ ಹೇಳಿದ್ರು ಟ್ರೈನಿಂಗ್ ಐತೆಪ್ಪ ಕೆಂಚನಹಳ್ಳಿಲಿ, ಈ ತರ ಜೀವನ ರೂಪಿಸ್ಕೋಬಹುದು, ಹೋಗು ಕಲ್ತ್ಕೋಬಹುದು ಅಂತೆಲ್ಲ ಹೇಳಿದ್ರು ಸರ್. ಅವಾಗ ನಾನೇನಾದ್ರು ನಾನ್ ಬರಲ್ಲ ಸರ್, ನನ್ಗೆ ಗೊತ್ತಿಲ್ಲ ಸರ್ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಆತರ ಅಂದಿದ್ರೆ ನಾನು ಇವತ್ತು ದನ ಮೇಯಿಸ್ಕೊಂಡು ಅಥವಾ ಇನ್ನೊಂದು ಕುರಿ ಈ ತರದ ಇದ್ರಲ್ಲೇ ಇರ್ಬೇಕಿತ್ತು ಸರ್. ಜನಗಳ ಹತ್ರ ನಾನು ಈ ತರ ಕೆಲ್ಸ ಮಾಡ್ತಾ ಇದೀನಿ, ನಾನು ಈ ತರ ಕೆಲ್ಸ ಕಲ್ತಿದೀನಿ ಅಂತ ಗುರುತಿಸ್ಕೊಳಕ್ ಆಯ್ತಿರ್ಲಿಲ್ಲ. ಓ ಎಲ್ರೂ ತರನು ನಾಲ್ಕ್ ಜನ ಈಗ ಹಳ್ಳಿಗಳಲ್ಲಿ ಅಂತ ಅಂದಾಗ ನಾಲ್ಕ್ ಜನ ಓ ಅವನ ದನ ಮೇಯಿಸ್ತಾವ್ನೆ, ಅವನ ಕುರಿ ಮೇಯಿಸ್ತಾವ್ನೆ ಅಂತ ಅಂತಾರಲ್ಲ, ಅದೇ ತರ ಅನ್ನಿಸ್ಕೊಂಡಿರ್ಬೇಕಿತ್ತು ಸರ್. ಅಲ್ಗ ಹೋದ್ಮೇಲೆ ಅನ್ನಿಸ್ತಂದ್ರೆ ಪರವಾಗಿಲ್ಲ, ನಾನು ನಾಲ್ಕ್ ಜನದ ಹತ್ರ ನಾನು ಎಲೆಕ್ಟ್ರಿಷಿಯನ್ನು, ನಾನು ಮೋಟಾರ್ ರಿಪೇರಿ ಮಾಡ್ತೀನಿ ಅಂತ ತೋರಿಸ್ಕೋಬೋದಲ್ಲ, ಒಂದ್ ಗುರುತು ಅನ್ನೋದನ್ನ ಇಟ್ಕೋಬೋದಲ್ಲ, ಇದರಿಂದ ನಮ್ಗೆ ಒಂದ್ ಐಡೆಂಟಿಟಿ ಸಿಕ್ತಲ್ಲ ಅಂತ ಅನ್ನೋದೊಂದು ಖುಷಿ ಆಯ್ತದೆ ಸರ್. ಈ ನಾನು ಟ್ರೈನಿಂಗೇ ತಗೊಂಡಿಲ್ಲ, ಈ ತರ ಟ್ರೈನಿಂಗೇ ಮಾಡಿಲ್ಲ ಅಂದಿದ್ರೆ ಬೇರೆ ಯಾರ ಹತ್ರನೂ ಹೋಗಿ ಕೈ ಚಾಚ್ಕೊಂಡು ಕೆಲಸ ಮಾಡ್ಬೇಕಿತ್ತು ಸರ್. ಅದೇ ಇವಾಗ ಅಲ್ಲಿಗೆ ಬಂದು ಟ್ರೈನಿಂಗ್ ತಗೊಂಡ ನಂತರ ಇಲ್ಲಿ ಸ್ವಂತ ಉದ್ಯೋಗ ಮಾಡ್ತಾ ಇದೀನಿ. ಅದೇ ತರ ನನ್ನ ನೋಡ್ದಂತ ಯುವಕರು ಮುಂದೆ ಈ ಅಣ್ಣ ಈ ತರ ಮಾಡಿತ್ತು, ಈ ಹೋಗಿತ್ತು, ಈ ತರ ನಾನು ಮಾಡ್ಬೇಕಲ್ಲ ಅನ್ನೋದು ಅವರಲ್ಲೂ ಬರ್ಬೇಕು ಸರ್. ಅದನ್ನ ಹೇಳಕ್ ಇಷ್ಟಪಡ್ತೀನಿ ಸರ್.
1: ಮೊದಲನೇದಾಗಿ ಅವ್ರಿಗೆ ಆಸಕ್ತಿ ಇರ್ಬೇಕು, ಏನಾದ್ರೂ ನಾನು ಒಂದು ಕೌಶಲ್ಯವಾಗಿ ಉದ್ಯೋಗ ಮಾಡ್ಬೇಕು ಅಂತ.
0: ಹಾ ಸರ್, ಎಲ್ರಿಗೂ ಬರಲ್ಲ ಸರ್ ಆಸಕ್ತಿ. ಆಸಕ್ತಿ ಅನ್ನೋದಕ್ಕೆ ನಾವು ಸರ್ ನಾವು ಸ್ಫೂರ್ತಿಯಾಗಿರ್ಬೇಕು ಸರ್. ಅದೇ ತರ ಹೇಳ್ಕೊಡ್ಬೇಕು, ನಾವ್ ನೋಡ್ರಪ್ಪ ನಾವ್ ಈ ತರ ಇದ್ದು ಈ ತರ ಹೋಗಿ ಮಾಡಿ ನಮ್ ತರನೇ ಗುರುತಿಸ್ಕೋಬೋದಲ್ಲ ಅನ್ನೋದನ್ನೊಂದ ಹೇಳ್ಕೊಡ್ಬೋದು ಸರ್.
1: ಬಹಳ ಸಂತೋಷ ನವೀನ್ ಅವರ, ಸಾಕಷ್ಟು ವಿಚಾರಗಳನ್ನ ತಮ್ಮ ಜೀವನದ ಅನುಭವವನ್ನ ಕುರಿತು ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರಿ. ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನ ಕೇಳ್ತಿರೋಂತ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ಸಮುದಾಯದ ಜನತೆಗೆ ಏನ್ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಾ?
0: ಕಿವಿ ಮಾತೇನಿಲ್ಲ, ಒಂದು ಸ್ವಯೋದ್ಯೋಗ ಅನ್ನೋದನ್ನ ಕಲ್ತ್ರೆ ಜೀವನ ರೂಪಿಸ್ಕೊಂಡು ಹೋಗ್ಬೋದು ಅನ್ನೋದು ಒಂದು ಮನೋಭಾವ ಇರುತ್ತೆ ಸರ್. ಮುಂದೆ ಯಾವ್ದೇ ರೀತಿ ತೊಂದರೆಗಳಾಗಲ್ಲ. ಈಗ ಯಾರ ಹತ್ರನೂ ಹೋಗಿ ಅವ್ರ ಕೈ ಕೆಳಗಡೆ ಅವ್ರು ಕೊಟ್ಟಂತ ಅಮೌಂಟ್ ನ ಇಸ್ಕೊಂಡು ಅವ್ರು ಹೇಳಿದ ಕೆಲಸ ಮಾಡ್ಕೊಂಡು ಇರೋದ್ಕಿನ ನಾವೇ ಒಂದ್ ಸ್ವಯೋದ್ಯೋಗ ಕಲ್ತ್ರೆ ಯಾವ ತರ ಬದುಕ್ಬೋದು ಅನ್ನೋದನ್ನ ರೂಪಿಸ್ಕೋಬೋದಲ್ಲ ಸರ್. ಸರ್, ಕೆಂಚಿನಹಳ್ಳಿ ವಿವೇಕ ಜೀವನಾಧಾರಿತ ಕೇಂದ್ರ ಅನುಕೂಲವಾಗಿದೆ ಅಂತ ಅಂದ್ರೆ ನಮ್ಮಂತ ಎಷ್ಟೋ ಯುವಕರಿಗೆ ಏನು ಗೊತ್ತಿಲ್ಲ ಅನ್ನೋರ್ನ ಜೀವನ ರೂಪಿಸಿ ಮುಂದೊಂದು ದಿನ ನಿನ್ ಜೀವನ ಮಾಡ್ಬೋದಪ್ಪ ಅನ್ನೋದನ್ನ ತೋರ್ಸ್ಕೊಟ್ಟಿದೆ ಸರ್.
1: ಬಹಳ ಸಂತೋಷ ನವೀನ್ ಅವರ, ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಹೋಮ್ ಅಪ್ಲಯನ್ಸ್ ಮತ್ತು ಮೋಟಾರ್ ರಿಪೇರಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ತಮ್ಮ ಒಂದು ಕೌಶಲ್ಯವನ್ನು ಯಾವ ರೀತಿಯಲ್ಲಿ ಹೆಚ್ಚಿಸಿಕೊಂಡು ಒಂದು ಸ್ವ ಉದ್ಯೋಗವನ್ನು ಮಾಡ್ತಾ ತಮ್ಮ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ತಾ ಇದ್ದಾರೆ ಅನ್ನೋದು ಕುರಿತು, ಈ ತರಬೇತಿಗೆ ಬರಲಿಕ್ಕೆ ಮುಂಚೆ ತಮ್ಮ ಒಂದು ಜೀವನ ಶೈಲಿ ಹೇಗಿತ್ತು, ತಮ್ಮ ಶಿಕ್ಷಣವನ್ನು ಎಲ್ಲಿಗೆ ನಿಲ್ಲಿಸಿದ್ರಿ, ಅದ ನಂತರ ತಮ್ಮ ಒಂದು ವೃತ್ತಿ ಹೇಗಿತ್ತು, ಪ್ರಸ್ತುತ ಈ ತರಬೇತಿಗೆ ತಾವು ಸೇರ್ಕೊಂಡ ನಂತರ ತಮ್ಮ ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದೆ, ತಮ್ಮ ಒಂದು ಕೌಶಲ್ಯದಲ್ಲಿ ಎಷ್ಟೆಲ್ಲ ಪ್ರಗತಿಯನ್ನು ಕಂಡಿದ್ದೀರಾ, ಇದರಿಂದ ಒಂದು ಸ್ವ ಉದ್ಯೋಗ ಮಾಡಿಕೊಂಡು ಒಬ್ಬ ಯುವ ಪೀಳಿಗೆ ತನ್ನ ಒಂದು ಸ್ವಂತ ಕಾಲು ಮೇಲೆ ನಿಂತ್ಕೊಂಡು ಒಂದು ಸ್ವ ಉದ್ಯೋಗವನ್ನು ಮಾಡ್ತಾ ತನ್ನ ಒಂದು ಜೀವನವನ್ನು ನಿರ್ವಹಿಸ್ತಾ ಒಂದು ಕುಟುಂಬಕ್ಕೆ ಯಾವ ರೀತಿಯೆಲ್ಲ ಒಂದು ಆಧಾರವಾಗಿ ನಿಂತಿದ್ದಾನೆ ಅನ್ನೋದು ಕುರಿತು ತಮ್ಮ ಒಟ್ಟಾರೆ ಒಂದು ಈ ತರಬೇತಿಯ ಅನುಭವ ಮತ್ತು ಸ್ವ ಉದ್ಯೋಗದ ಒಂದು ಒಟ್ಟಾರೆ ಮಾಹಿತಿಯನ್ನು ನಮಗೆ ಹಾಗೂ ನಮ್ಮ ಕೇಳುಗರಿಗೆ ಇಷ್ಟೊತ್ತು ತಿಳಿಸ್ಕೊಟ್ಟಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನವೀನ್ ಅವರೇ.
0: ಥ್ಯಾಂಕ್ ಯು ಸರ್.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಎಲೆಕ್ಟ್ರಿಕಲ್ ಹೋಮ್ ಅಪ್ಲಯನ್ಸ್ ಮತ್ತು ಮೋಟಾರ್ ರಿಪೇರಿ ತರಬೇತಿಯನ್ನು ಪಡೆದು ತಮ್ಮದೇ ಆದ ಒಂದು ವೃತ್ತಿಪರ ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಸ್ವ ಉದ್ಯೋಗವನ್ನು ಮಾಡ್ತಾ ತಮ್ಮದೇ ಆದ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳೋ ನಿಟ್ಟಿನಲ್ಲಿ ಈ ಒಂದು ತರಬೇತಿ ತಮ್ಮ ಒಂದು ಕುಟುಂಬಕ್ಕೆ ಎಷ್ಟೆಲ್ಲ ಒಂದು ಆಧಾರವನ್ನಾಗಿ ಮಾಡಿಕೊಟ್ಟಿದೆ ಅನ್ನೋದು ಕುರಿತು ಭಾಳಷ್ಟು ವಿಚಾರಗಳನ್ನು ತಮ್ಮ ಅನುಭವದ ಮುಖಾಂತರ ಮಾಹಿತಿಯನ್ನು ಹಂಚಿಕೊಂಡಂಥವ್ರು ಶ್ರೀಯುತ ನವೀನ್ರವರು. ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಕೇಳುಗರೆ, ಇದುವರೆಗೂ SVYM VRLC ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ವೈಂಡಿಂಗ್ ತರಬೇತಿ ಪಡೆದು ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆ ಕುರಿತು ಶ್ರೀಯುತ ನವೀನ್ರವರ ಜೊತೆಗಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ ನಂತಹ ಕಾಯಿಲೆಗಳು ಬರುತ್ತೆ.

0: ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
1: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
2: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
3: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
4: ನಾನು ತಡೆಯುತ್ತೇನೆ.
3: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
5: ಶಾಲೆಯಲ್ಲಿ ಮೇಸ್ಟ್ ರೋಡ್ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
3: ಹೌದಾ ಪಟ್ಟಿಂಗ್, ನಮ್ಗೆ ಚಾಲೆಂಜ್. ಜಾಗ ಖಂಡಿತ
5: ಸಿಗುತ್ತಿಲ್ಲ.
6: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ. ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ. ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ. ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಆಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
5: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
6: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
7: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ರಾಷ್ಟ್ರೀಯ ವೈದ್ಯರ ದಿನದ ವಿಶೇಷ ಕಾರ್ಯಕ್ರಮ. ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನದ ಹಿನ್ನೆಲೆ, ವಿಶೇಷತೆ ಹಾಗೂ ವೈದ್ಯ ವೃತ್ತಿಯ ಮಹತ್ವ ಕುರಿತು ಸರಗೂರು ತಾಲೂಕಿನ ಬಡಗಲಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರೋಹನ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೇ, ತಮ್ಮೆಲ್ಲರಿಗೂ ರಾಷ್ಟ್ರೀಯ ವೈದ್ಯರ ದಿನ ಅಂದರೆ ನ್ಯಾಷನಲ್ ಡಾಕ್ಟರ್ಸ್ ಡೇಯ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ರಾಷ್ಟ್ರೀಯ ವೈದ್ಯರ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ ವೈದ್ಯರ ದಣಿವರಿಯದ ಪ್ರಯತ್ನಗಳು ಹಾಗೂ ಸಹಾನುಭೂತಿ ನಮ್ಮೆಲ್ಲರಿಗೂ ಸ್ಫೂರ್ತಿ. ತಮ್ಮ ಕಠಿಣ ಪರಿಶ್ರಮ, ಸಮರ್ಪಣೆ ಮತ್ತು ಅಚಲ ಬದ್ಧತೆಯಿಂದ ನಮ್ಮ ಆರೋಗ್ಯ ವ್ಯವಸ್ಥೆಯ ಬೆನ್ನೆಲುಬಾಗಿರುವ ನಮ್ಮ ವೈದ್ಯರಿಗೆ ಅನಂತ ಕೋಟಿ ನಮನಗಳು. ಹೌದು, ಈ ರಾಷ್ಟ್ರೀಯ ವೈದ್ಯರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಈ ರಾಷ್ಟ್ರೀಯ ವೈದ್ಯರ ದಿನದ ಹಿನ್ನೆಲೆಯಾಗಿರ್ಬೋದು, ಯಾವಾಗಲಿಂದ ಇದನ್ನು ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ, ಹಾಗೆಯೇ ವೈದ್ಯ ವೃತ್ತಿಯ ಮಹತ್ವ ಆಗಿರ್ಬೋದು, ವೈದ್ಯರ ಸೇವೆಯಲ್ಲಿ ಆಗುವಂತಹ ತ್ಯಾಗ ಆಗಿರ್ಬೋದು, ಮತ್ತು ಸಾರ್ವಜನಿಕ ಹಾಗೂ ಸಮುದಾಯದೊಂದಿಗೆ ಅವರ ಒಂದು ಅವಿನಾವ ಸಂಬಂಧ ಆಗಿರ್ಬೋದು, ಈ ಎಲ್ಲ ವಿಚಾರಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ಹಾಗೂ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಸರಗೂರು ತಾಲೂಕಿನ ಬಡಗಲಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ರೋಹನ್ ರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
1: ತುಂಬ ಧನ್ಯವಾದಗಳು. ನಂದು ಇದೇ ಥರ ಪ್ರೋಗ್ರಾಮ್ ಅಟೆಂಡ್ ಆಗಿರೋದು ಫಸ್ಟ್ ಟೈಮ್. ಸೊ ನಿಮ್ಮ ಜೊತೆ ನಿಮ್ಮ ಪ್ರೋಗ್ರಾಮ್ಸ್ ಕೇಳ್ತಿದ್ದೆ ಎಷ್ಟು ದಿನ, ಯೂಟ್ಯೂಬಲ್ಲಿ ಬರ್ತಿತ್ತು, ನಮ್ಮ ಫೆಲೋ ಕೊಲೀಗ್ಸ್ ಡಾಕ್ಟರ್ಸ್ ಎಲ್ಲ ಅವ್ರ ಪ್ರೋಗ್ರಾಮ್ಸ್ ನೋಡ್ತಿದ್ದೆ. ಸೊ ನನಗೆ ಬಂದು ಈ ಥರ ಪ್ರೋಗ್ರಾಮ್ ಒಂದು ಅಟೆಂಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ನಿಮ್ಗೆ ತುಂಬ ಧನ್ಯವಾದಗಳು.
0: ಸರ್, ಮೊದಲಿಗೆ ತಮಗೂ ಕೂಡ ರಾಷ್ಟ್ರೀಯ ವೈದ್ಯರ ದಿನದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
1: ಥ್ಯಾಂಕ್ ಯು ವೆರಿ ಮಚ್.
0: ಸರ್, ನಾವು ವರ್ಷದಾದ್ಯಂತ ಹಲವಾರು ದಿನಾಚರಣೆಗಳನ್ನು ನಾವು ಆಚರಣೆ ಮಾಡ್ತೀವಿ, ರಾಷ್ಟ್ರೀಯ ಹಬ್ಬಗಳಾಗಿರ್ಬೋದು, ರಾಷ್ಟ್ರೀಯ ದಿನಾಚರಣೆಗಳಾಗಿರ್ಬೋದು. ಆದರೆ ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅನ್ನೋದು ಬಹಳ ಬಹಳ ಪ್ರಮುಖವಾದಂಥ ದಿನ ಸರ್. ಹಾಗೆಯೇ ವೈದ್ಯ ವೃತ್ತಿಗೆ ಹಾಗೂ ವೈದ್ಯರಿಗೆ ಒಂದು ನಾವು ಸಲ್ಲಿಸುವಂಥ ಒಂದು ಗೌರವ ಅಂತ ನಾನು ಭಾವಿಸ್ತೀನಿ ಸರ್. ಆ ನಿಟ್ಟಿನಲ್ಲಿ ಗಮನಿಸ್ತು ಅಂದರೆ ಸರ್, ಈ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಆಚರಣೆಯ ಜಾರಿಯ ಹಿನ್ನೆಲೆ ಕುರಿತು ಒಂದಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ ಸರ್.
1: ಖಂಡಿತ. ನ್ಯಾಷನಲ್ ಡಾಕ್ಟರ್ಸ್ ಡೇ ಅನ್ನೋದು ಅಂದರೆ ನ್ಯಾಷನಲ್ ಅಂದರೆ ನಮ್ಮ ಭಾರತದಲ್ಲಿ ಆಚರಿಸ್ತೀವಿ, ಬಟ್ ಸುಮಾರು ಬೇರೆ ಬೇರೆ ದೇಶಗಳಲ್ಲಿ ಅವರ ಪ್ರಾಮುಖ್ಯ ಡಾಕ್ಟರ್ ಯಾರಾದರೂ ಒಬ್ಬರು ಸ್ಫೂರ್ತಿಯಾಗಿರ್ತಾರಲ್ಲ, ಅವರ ಸ್ಮರಿಸೋದಕ್ಕೋಸ್ಕರ ಬೇರೆ ಬೇರೆ ದಿನ ಆಚರಿಸ್ತಾರೆ. ಅದೇ ನಮ್ಮ ದೇಶದಲ್ಲಿ ಜುಲೈ 1 ಡಾಕ್ಟರ್ಸ್ ಡೇ ಅಂತ ಆಚರಿಸ್ತಾರೆ. ಅದು ಜಾರಿಗೆ ಬಂದಿದ್ದು ಸ್ಟಾರ್ಟಿಂಗ್ ವರ್ಷ 1991. ಜುಲೈ 1 ಏನಕ್ಕೆ ಆಚರಿಸ್ತಾರೆ ಅಂದರೆ, ಇದು ಬಿಧಾನ್ ಚಂದ್ರ ರಾಯ್ ಅಂತ ತುಂಬ ಪ್ರಾಮುಖ್ಯವಾದ ಫಿಸಿಷಿಯನ್ ಮತ್ತು ಸರ್ಜನ್ ಆಗಿ ಕೆಲಸ ಮಾಡ್ತಿದ್ದು ಒಂದು ವೈದ್ಯರು, ಜೊತೆಗೆ ಪಶ್ಚಿಮ ಬಂಗಾಳದ CM ಆಗಿ ನಮ್ಮ ಭಾರತದ

0: ಪಬ್ಲಿಕ್ ಹೆಲ್ತ್ ಅಂದ್ರೆ ಸಾಮಾಜಿಕ ಆರೋಗ್ಯಕ್ಕೆ ತುಂಬಾ ಕೊಡುಗೆ ನೀಡಿದ್ದಾರೆ. ತುಂಬಾ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ ಅಂತವೆಲ್ಲ ಸ್ಥಾಪಿಸ್ತಿದ್ದಾರೆ. ನಮ್ಮ ವೈದ್ಯರಿಗೆಲ್ಲ ಉತ್ತಮ ಕೆಲಸ ಮಾಡೋದಕ್ಕೋಸ್ಕರ ಒಂದು ಸ್ಫೂರ್ತಿಯಾಗಿ ಇದ್ದಾರೆ. ಅವರ ಸ್ಮಾರಕವಾಗಿ ಈ ಜುಲೈ 1 ನ್ಯಾಷನಲ್ ಡಾಕ್ಟರ್ಸ್ ಡೇ ಅಂತ ಪ್ರತಿ ವರ್ಷ ಆಚರಿಸಲಾಗುತ್ತೆ.
1: ಏನಾದರೂ ಗುರಿ ಉದ್ದೇಶಗಳನ್ನು ಇಟ್ಕೊಂಡು ಈ ದಿನವನ್ನು ಆಚರಣೆ ಮಾಡಲಿಕ್ಕೆ ಶುರು ಮಾಡಲಾಯಿತು ಸರ್?
0: ಮುಖ್ಯವಾಗಿ ಏನಂದರೆ, ಈಗ ನಮ್ಮ ಸಮಾಜದಲ್ಲಿ ಕೆಲಸ ಮಾಡುವ ಕೆಲವು ವೈದ್ಯರು ಅತ್ಯುತ್ತಮವಾದ ಸೇವೆಯನ್ನು ಕೊಟ್ಟಿರ್ತಾರೆ. ಬರೀ ಪೇಷಂಟ್ ನೋಡಿ ಚಿಕಿತ್ಸೆ ಕೊಡೋದಕ್ಕಿಂತ ಮೀರಿ ನಮ್ಮದು ಸುಮಾರು ಬೇರೆ ಕರ್ತವ್ಯಗಳಿರುತ್ತೆ. ಈ ಕರ್ತವ್ಯದಲ್ಲಿ ಉನ್ನತ ಸಾಧನೆ ಮಾಡಿರ್ತಾರಲ್ಲ, ಅಂಥ ವೈದ್ಯರನ್ನು ಗೌರವಿಸೋದಕ್ಕೋಸ್ಕರ. ಮತ್ತು ಇನ್ನೂ ಒಂದು ಉದ್ದೇಶ ಏನಂದರೆ, ಡಾಕ್ಟರ್ಸ್ ಆಗಿ ವೈದ್ಯರು ಅವರ ದಿನನಿತ್ಯದ ಸೇವೆಯಲ್ಲಿ ಏನೇನು ಚಾಲೆಂಜಸ್, ಏನೇನು ತೊಂದರೆಗಳು, ಕಷ್ಟಗಳು ಫೇಸ್ ಮಾಡ್ತಾರೆ, ಅದರದ್ದು ಒಂದು ಅರಿವು ಮೂಡಿಸೋದಕ್ಕೆ ಒಂದು ಗುರಿ ಇದೆ. ಮತ್ತು ಇನ್ನೊಂದು ಏನಂದರೆ, ಹೊಸದಾಗಿ ವೈದ್ಯ ವೃತ್ತಿಗೆ ಯಾರು ಬಂದಿರ್ತಾರೆ, ಹೊಸ ಡಾಕ್ಟರ್ಸು, ಅವ್ರಿಗೆಲ್ಲ ಒಂದು ಉತ್ತಮ ಸೇವೆ ನೀಡಿರೋ ಡಾಕ್ಟರ್ಸ್ನ ಒಂದು ಮಾದರಿಯನ್ನಾಗಿ ತೋರಿಸಿ ಅವ್ರಿಗೂ ಒಂದು ಸ್ಫೂರ್ತಿ ಬಂದು ಅವರು ಆ ಥರ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಒಂದು ಎನ್ಕರೇಜ್ಮೆಂಟ್ ಕೊಡೋದಕ್ಕೋಸ್ಕರ ಈ ದಿನವನ್ನು ಆಚರಿಸಲಾಗುತ್ತೆ.
1: ಸರ್, ಹಾಗಿದ್ರೆ ಜುಲೈ 1 ಈ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅಂತ ಆಚರಣೆ ಮಾಡಲಿಕ್ಕೆ ಕಾರಣ ಏನಾದರೂ ಇದೆಯಾ? ಆ ದಿನಾಂಕದಿಂದ ಏನಾದರೂ ವಿಶೇಷತೆ ಇದೆಯಾ?
0: ಜುಲೈ 1 ವಿಶೇಷತೆ ಏನಂದರೆ, ಅದು ಡಾಕ್ಟರ್ BC ರಾಯ್, ಬಿಧನ್ ಚಂದ್ರ ರಾಯ್ ಅಂತ, ಅವರ ಜನ್ಮದಿನನೂ ಹಾಗೂ ಅವರ ಮರಣ ದಿನನೂ. ಅವರು 1882 ಬಂಕಿಪುರ ಅನ್ನೋ ಜಾಗ ಪಟ್ಟಣದಲ್ಲಿ ಹುಟ್ಟಿದ್ದು, ಮತ್ತು ಅದೇ ದಿನ 80 ನಂತರ 1962 ಅವರು ನಿಧನರಾದರು. ಅವರ ಕಾಂಟ್ರಿಬ್ಯೂಷನ್ಸನ್ನು ಸ್ಮರಿಸೋದಕ್ಕೋಸ್ಕರ ಈ ದಿನವನ್ನು ಆಯ್ಕೆ ಮಾಡಿಕೊಂಡು ಡಾಕ್ಟರ್ಸ್ ಡೇ ಅಂತ ಆಚರಿಸಲಾಗುತ್ತೆ.
1: ಸೊ ತಾವು ಆರಂಭದಲ್ಲೇ ಹೇಳಿದ್ರಿ, ಡಾಕ್ಟರ್ ಬಿಧನ್ ಚಂದ್ರ ರಾಯರವರು ಆರೋಗ್ಯ ಕ್ಷೇತ್ರದಲ್ಲಿ ತಂದಂಥ ಕೊಡುಗೆಗಳಾಗಿರ್ಬೋದು, ಮತ್ತು ಕೆಲವೊಂದು ಸುಧಾರಣೆಗಳಾಗಿರ್ಬೋದು, ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೂಡ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಬದಲಾವಣೆಗಳನ್ನು ಮಾಡ್ಬೋದು, ವೈದ್ಯರಾಗಿ ಇಷ್ಟೆಲ್ಲ ಕೆಲಸವನ್ನು ಮಾಡ್ಬೋದು ಅನ್ನೋದನ್ನು ಇವರು ತೋರಿಸ್ಕೊಟ್ರು ಅಂತ ಹೇಳಿದ್ರಿ ಸರ್. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಧನ್ ಚಂದ್ರ ರಾಯರವರ ಆರೋಗ್ಯ ಕ್ಷೇತ್ರದ ಕೊಡುಗೆಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸೋದಾದ್ರೆ ಸರ್?
0: ಬಿಧನ್ ಚಂದ್ರ ರಾಯ್ ಅವರು ಶಾರ್ಟ್ ಆಗಿ BC ರಾಯ್ ಅಂತ ಕರೀತಾರೆ, ನಾನು ಹಾಗೆ ರೆಫರ್ ಮಾಡ್ತೀನಿ. ಈಗ ಅವರು ಕಲ್ಕಟ್ಟಾ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡಿದ್ರು. ಅದು ಮುಗಿಸಿದ ನಂತರ ಉನ್ನತ ಶಿಕ್ಷಣವನ್ನು ಪಡಿಬೇಕು ಅಂತ ಫಾರಿನ್ ದೇಶದಲ್ಲಿ ಹೋಗೋದಕ್ಕೆ ನೋಡಿದ್ರು. ಅವರು ಸೇಂಟ್ ಬಾರ್ಥೋಲೋಮಿಯೋ ಹಾಸ್ಪಿಟಲ್ ಅಂತ ಲಂಡನ್ನಲ್ಲಿರೋ ಒಂದು ಹಾಸ್ಪಿಟಲ್ ಮತ್ತು ಕಾಲೇಜ್ಗೆ ಅಪ್ಲಿಕೇಶನ್ ಹಾಕಿದ್ರು. ಅವ್ರು ಫಸ್ಟ್ ಟೈಮ್ ಅಪ್ಲೈ ಮಾಡಿದಾಗಲೂ ಆ್ಯಕ್ಚುಲಿ ಫಸ್ಟ್ ರಿಜೆಕ್ಟ್ ಆದರು, ಬಟ್ ಆದರೂ ಅವರು ಅಲ್ಲಿಗೆ ಬಿಡಲಿಲ್ಲ, ಮತ್ತೆ ರಿಪೀಟ್ ಆಗಿ ಅಪ್ಲಿಕೇಶನ್ ಹಾಕಿಬಿಟ್ಟು ಅಕ್ಸೆಪ್ಟ್ ಆಗೋವರೆಗೂ ಟ್ರೈ ಮಾಡಿದ್ರು. ಆಮೇಲೆ ಸೇರಾದಮೇಲೆ 2 ಕೋರ್ಸ್ಗಳು, FCRS ಮತ್ತು MRCP ಅಂತ ಬರುತ್ತೆ, ಸರ್ಜನ್ ಮತ್ತು ಫಿಸಿಷಿಯನ್ ಆಗೋದಕ್ಕೆ ಇದು ಮಾಡುವ ಕೋರ್ಸ್. ಇದನ್ನು ಕೇವಲ 2 ವರ್ಷ 3 ತಿಂಗಳಲ್ಲಿ ಕಂಪ್ಲೀಟ್ ಮಾಡಿದ್ರು ಈ ಕೋರ್ಸ್ನ. ಮಾಮೂಲಿಯಾಗಿ ಅದು ಇಷ್ಟು ಬೇಗ ಮುಗಿಸಿರೋಂಥದ್ದು ಅದುವರೆಗೂ ಯಾರೂ ಇರಲಿಲ್ಲ. ಸೊ ಇವ್ರದೇ ಒಂದು ಹೊಸ ರೆಕಾರ್ಡ್ ಸೆಟ್ ಮಾಡಿದ್ದಾಯಿತು. ಅದಾದಮೇಲೆ ಅವರು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಪುನಃ ವಾಪಸ್ ಭಾರತಕ್ಕೆ ಬಂದರು 1911. ವಾಪಸ್ ಬಂದು ಅವರು ಮೊದಲು ಓದಿದ್ದ ಕಲ್ಕಟ್ಟಾ ಮೆಡಿಕಲ್ ಕಾಲೇಜಿನಲ್ಲೇ ವಾಪಸ್ ಹೋಗಿ ಅಲ್ಲಿ ಪ್ರೊಫೆಸರ್ ಆಗಿ ಸೇರಿಕೊಂಡ್ರು. ಅವರಿಂದ ಇನ್ನೂ ಹೊಸ ಡಾಕ್ಟರ್ಸ್ಗೆಲ್ಲ ಶಿಕ್ಷಣ ನೀಡೋದಕ್ಕೆ ಶುರು ಮಾಡಿದ್ರು. ಹಾಗೆ ಅವ್ರದ್ದು ಹಂಗೆ ಕೆಲಸ ಮಾಡ್ತಿದ್ದಾಗೇ ಅವರು ಪಬ್ಲಿಕ್ ಹೆಲ್ತ್ ಅಂದರೆ ಸಾಮಾಜಿಕ ಆರೋಗ್ಯ ಅದರ ಇಂಟ್ರೆಸ್ಟ್ನಲ್ಲಿ ಇದ್ದದರಿಂದ ರಾಜಕೀಯಕ್ಕೆ ಹೋದರೆ ಇನ್ನೂ ಜಾಸ್ತಿ ಉತ್ತಮ ಸೇವೆ ನೀಡ್ಬೋದು ಅನ್ನೋ ಒಂದು ದೃಷ್ಟಿ ಇತ್ತು. ಅವರ ಅನಿಸಿಕೆ ಏನಿತ್ತು ಅಂದರೆ, ಭಾರತ ಒಂದು ಸ್ವರಾಜ್ಯ ಆಗಬೇಕು, ಅಂದರೆ ಭಾರತೀಯರೆಲ್ಲರೂ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿ ಇರಬೇಕು, ಇಲ್ಲಾಂದರೆ ಸ್ವರಾಜ್ಯವಾಗಕ್ಕೆ ಸಾಧ್ಯವಿಲ್ಲ ಅನ್ನೋದು ಅವರ ಅನಿಸಿಕೆ ಇತ್ತು. ಇದಾದ ನಂತರ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯನ್ನು ಸೇರಿಕೊಂಡ್ರು. ಹಂಗೆ ಅಲ್ಲಿ ಪಾರ್ಟಿಯಲ್ಲಿ ಸೇವೆ ಸಲ್ಲಿಸುತ್ತಾ ಕೊನೆಗೆ ಒಂದು ಸ್ವಾತಂತ್ರ್ಯ ಪಡೆದಿದ್ದು 1 ನಂತರ 1948 1948 ಪಶ್ಚಿಮ ಬಂಗಾಳದ 2ನೇ ಮುಖ್ಯಮಂತ್ರಿಯಾಗಿ ಅಲ್ಲಿ 14 ಸೇವೆ ಸಲ್ಲಿಸಿದ್ರು 1948 ರಿಂದ 1962 ಈ ಸೇವೆಯಲ್ಲಿ ಅವರು ಮಾಮೂಲಿ ಬೇರೆ ಕಾಂಟ್ರಿಬ್ಯೂಷನ್ಸ್ ಬಿಟ್ಟು ಸ್ಪೆಸಿಫಿಕ್ ಆಗಿ ಆರೋಗ್ಯ ಮತ್ತು ವೈದ್ಯಕೀಯ ದೃಷ್ಟಿಯಲ್ಲಿ ಏನೇನು ಸಾಧನೆಗಳಿತ್ತಂದರೆ ಅವ್ರು ನಿಮ್ಮ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಮತ್ತು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಇವಾಗ ಏನು ಹೇಳ್ತಾರೆ ಅದನ್ನು ಸ್ಥಾಪಿಸೋದ್ರಲ್ಲಿ ಅವ್ರದ್ದೊಂದು ಪ್ರಾಮುಖ್ಯ ಪಾತ್ರ ಇತ್ತು. ಈ ಸಂಸ್ಥೆಗಳು ಭಾರತದ ವೈದ್ಯಕೀಯ ವೃತ್ತಿಯಲ್ಲಿರುವವರ ಎಲ್ಲರನ್ನು ಸ್ಟ್ಯಾಂಡರ್ಡ್ಸ್

0: ಎಥಿಕ್ಸ್ ಅನ್ನು ನಿರ್ಮಾಣ ಮಾಡುವುದರಲ್ಲಿ ಇವೆರಡು ಪ್ರಾಮುಖ್ಯವಾದ ಸಂಸ್ಥೆಗಳಾಗಿರುತ್ತದೆ. ಮತ್ತೆ ಭಾರತದ ಮೊಟ್ಟ ಮೊದಲನೇ IIT ಸಂಸ್ಥೆ ಖರಗ್ಪುರಲ್ಲಿ 1950 ಇವರಿಂದ ಸ್ಥಾಪನೆ ಆಯಿತು. ಇದೆಲ್ಲ ಅವರ ಅಚೀವ್ಮೆಂಟ್ಸ್ಗಾಗಿ 1961 ಅವರಿಗೆ ಭಾರತರತ್ನ ಪ್ರಶಸ್ತಿ ನೀಡಲಾಯಿತು. ಭಾರತರತ್ನ ಸಿಕ್ಕಿದ ಒಂದು ವರ್ಷದ ನಂತರನವೇ ಅವರು ನಿಧನಗೊಂಡಿದ್ದು. ಆದರೆ 1991 ಗೌರ್ಮೆಂಟ್ ಆಫ್ ಇಂಡಿಯಾ ಅವರ ಘೋಷಣೆಯ ಮೇಲೆ ಈಗ ಪ್ರತಿ ವರ್ಷ July 1 ಡಾಕ್ಟರ್ಸ್ ಡೇ ಅಂತ ಆಚರಿಸಲಾಗುತ್ತೆ.
1: ಸರ್, ಹಾಗೇನೆ ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯವನ್ನು ಅಂದರೆ ಥೀಮನ್ನು ಇಟ್ಕೊಂಡು ಈ ವೈದ್ಯರ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬರಲಾಗ್ತಾ ಇದೆ ಸರ್. ಹಾಗಿದ್ರೆ ಈ ವರ್ಷ 2026 ಸಾಲಿನ ಘೋಷವಾಕ್ಯ ಏನು ಸರ್?
0: ಈ ವರ್ಷದ ಘೋಷವಾಕ್ಯ ಏನಂದರೆ ಬಿಹೈಂಡ್ ದ ಮಾಸ್ಕ್ ಹೂ ಹೀಲ್ಸ್ ದ ಹೀಲರ್ಸ್ ಅಂತ. ಹಾಗಂದ್ರೆ ಏನು ಹೂ ಹೀಲ್ಸ್ ದ ಹೀಲರ್ಸ್ ಅಂದರೆ ಗುಣ ಮಾಡುವವರನ್ನು ಗುಣಪಡಿಸುವವರು ಯಾರು ಅಂತ. ಸೊ ಇದು ಏನಕ್ಕೆ ಈ ವರ್ಷದ ಘೋಷಣೆ ಅಂದರೆ ವೈದ್ಯರು ಅವರ ಕೆಲಸದಲ್ಲಿ ಅನುಭವಿಸುವಂಥ ಭಾವಿಕವಾದ ಮಾನಸಿಕವಾದ ಮತ್ತು ದೈಹಿಕವಾದ ಏನೇನು ತೊಂದರೆಗಳಿರುತ್ತೆ, ಡಾಕ್ಟರ್ಸ್ ಸ್ವತಃ ತಮ್ಮ ಆರೋಗ್ಯವನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಏನೇನು ತೊಂದರೆಗಳು ಏನೇನು ಚಾಲೆಂಜಸ್ ಇರ್ತವೆ ಅದಕ್ಕೊಂದು ಅರಿವು ಮೂಡಿಸಬೇಕು ಅನ್ನೋದಕ್ಕೋಸ್ಕರ ಈ ವರ್ಷದ ಈ ಘೋಷವಾಕ್ಯ ಆಗಿದೆ. ಯಾಕಂದರೆ ಡಾಕ್ಟರಾಗಿ ಅಂದರೆ ಬರೀ ಪೇಷಂಟನ್ನು ನೋಡಿ ಏನು ಕಾಯಿಲೆ ಇದೆ ಅಂತ ಪತ್ತೆ ಹಚ್ಚಿಬಿಟ್ಟು ಔಷಧಿ ಬರ್ಕೊಡೋದು ಅಥವಾ ಏನು ಆಪರೇಷನ್ ಮಾಡೋದು ಅಷ್ಟೇ ಅಲ್ಲ, ಅವರು ಡಾಕ್ಟರ್ಸ್ ಅವರ ಕೌಶಲ್ಯಕ್ಕಿಂತ ಮೀರಿ ಅವರ ಸಮಯ ಬೇಕಾಗುತ್ತೆ. ಯಾಕಂದರೆ ಲಾಂಗ್ ಅವರ್ಸ್ ಡ್ಯೂಟಿ ಮಾಡ್ತಾರೆ, ನಮಗೆ ಬೇರೆ ಆಫೀಸ್ಗಳ ಥರ ಇಷ್ಟು ಸಮಯದಿಂದ ಇಷ್ಟು ಸಮಯ ಆದಮೇಲೆ ನಮ್ಮ ಕೆಲಸ ಮುಗೀತು ಆ ಥರ ಇರುವುದಿಲ್ಲ. ದಿನನಿತ್ಯ ನಮ್ಮ ಕೆಲಸದಲ್ಲಿ ಪೇಷಂಟ್ಸ್ ಎಲ್ಲ ನರಳೋದನ್ನು ನಾವು ನೋಡ್ತಾ ಇರ್ತೀವಲ್ಲ, ಅದರಿಂದ ನಮಗೆ ಭಾವಿಕವಾಗಿ ಪರಿಣಾಮ ಬೀಳುತ್ತೆ. ಮತ್ತು ಬರೀ ಟ್ರೀಟ್ಮೆಂಟ್ ಕೊಡೋದಲ್ಲದೆ ಪೇಷಂಟ್ಸ್ ಎಲ್ಲ ಅವ್ರವ್ರದ್ದು ಏನು ತೊಂದರೆ ಇರುತ್ತೆ ಅದರಿಂದ ಅವು ಪೇಷಂಟ್ಸೂ ತುಂಬ ನರಳ್ತಿರ್ತಾರೆ. ಅವ್ರಿಗೆ ಅರ್ಥ ಆಗಂಗೆ ಅವ್ರಿಗೆ ಸಮಾಧಾನವಾಗುವಂಗೆ ನಾವು ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ. ಮತ್ತು ಈ ಥರ ಹೈ ಪ್ರೆಷರ್ ಸಿಚುವೇಷನ್ಸ್ ಏನಾದರೂ ಇಮರ್ಜೆನ್ಸಿ ಬಂದಾಗ ಇದರಲ್ಲಿ ನಾವು ತಾಳ್ಮೆಯಿಂದಿದ್ದು ಬೇರೆಯವ್ರಿಗೆಲ್ಲ ಧೈರ್ಯ ಹೇಳುವಂತೆ ನಾವು ಕೆಲಸ ಮಾಡಬೇಕಾಗುತ್ತೆ. ಇದೆಲ್ಲದರ ಮೂಲಕ ಏನು ಪರಿಣಾಮ ಬೀಳುತ್ತೆ ಡಾಕ್ಟರ್ಸ್ ಮೇಲೆ ಅದಕ್ಕೋಸ್ಕರ ಒಂದು ಅರಿವು ಮೂಡಿಸೋದಕ್ಕೋಸ್ಕರ ಈ ವರ್ಷ ಈ ಘೋಷವಾಕ್ಯ ಆಗಿದೆ. ಬೇಸಿಕಲಿ ಏನಂದರೆ ಡಾಕ್ಟರ್ ದೇವ್ರ ಥರ ಅಂತ ಮಾತಾಡ್ತಾರೆ, ಬಟ್ ಅದಕ್ಕಿಂತ ಮುಖ್ಯವಾಗಿ ಗಮನಿಸಬೇಕಾಗಿರೋದೇನಂದರೆ ನಾವು ಡಾಕ್ಟರ್ಸನ್ನು ನಿಮ್ಮ ಥರ ಮನುಷ್ಯರೇ.
1: ಹೌದು,
0: ನಿಮಗೆ ಏನೇನು ತೊಂದರೆಗಳಾಗುತ್ತೆ ಅದೇ ತೊಂದರೆಗಳು ನಮಗೂ ಇರ್ತವೆ. ಅದಕ್ಕೋಸ್ಕರ ಒಂದು ಇದರ ಅರಿವು ಜನರಿಗೆ ಬರಲಿ ಅಂತ ಈ ವರ್ಷದ ಇದೊಂದು ಘೋಷವಾಕ್ಯ ಆಗಿದೆ.
1: ಸರ್, ಹಾಗಿದ್ರೆ ಈ ರಾಷ್ಟ್ರೀಯ ವೈದ್ಯರ ದಿನದ ಅರಿವಿನ ಮಹತ್ವ ಆಗಿರ್ಬೋದು ಅದರ ಪ್ರಾಮುಖ್ಯತೆಯ ಕುರಿತು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
0: ಮೊದಲನೇದಾಗಿ ಇದು ಡಾಕ್ಟರ್ಸನ್ನ ಬರೀ ಅದೇ ಪೇಷಂಟ್ ಕೇರ್ ಬಿಟ್ಟು ಪಬ್ಲಿಕ್ ಹೆಲ್ತ್ ಅಲ್ಲಿ ಬರೀ ಕಾಯಿಲೆ ಬಂದಮೇಲೆ ಗುಣ ಮಾಡಿಸೋದು ಮಾತ್ರ ಅಲ್ಲ, ಕಾಯಿಲೆ ಬರದೇ ಇರುವಂಗೆ ಏನು ಮಾಡಬೇಕು ಅಂತ ಪಬ್ಲಿಕ್ ಹೆಲ್ತ್ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಮತ್ತು ಬರೀ ಕಾಯಿಲೆ ಅಷ್ಟೇ ಬಿಟ್ಟು ಶಿಕ್ಷಣದಲ್ಲೂ ಇನ್ವಾಲ್ವ್ ಆಗಿರ್ತಾರೆ. ಮತ್ತು ಎಲ್ಲ ರಿಸರ್ಚ್ ಹೊಸ ಟ್ರೀಟ್ಮೆಂಟ್ಸ್ ಪ್ರೊಸೀಜರ್ಸು ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ನಡೆಸ್ತಾ ಇರ್ತಾರೆ. ಜೊತೆಗೆ ಪಾಲಿಸಿ ಮೇಕರ್ಸ್ ಯಾರು ರಾಜಕೀಯದಲ್ಲಿರ್ತಾರೆ ಅವ್ರಿಗೆ ಹೊಸ ಕಾನೂನುಗಳನ್ನು ಜಾರಿಗೆ ತರೋದಕ್ಕೆ ಏನು ತೊಂದರೆಗಳಿದೆ ಅದರಿಂದ ಹೆಂಗೆ ಪರಿಹರಿಸ್ಬೋದು ಅಂತ ಸಲಹೆ ನೀಡ್ತಾ ಇರ್ತಾರೆ. ಜೊತೆಗೆ ಈಗ ರೀಸೆಂಟಾಗಿ ನಾವು ಗಮನಿಸಿದ್ದು COVID-19 ಪ್ಯಾಂಡಮಿಕ್ಕಲ್ಲಿ ನಮ್ಮ ಕೊಲೀಗ್ಸನ್ನೇ ನಾವು ನೋಡಿದ್ದೀವಿ, ಸುಮಾರು ಜನ ಅವರ ಫ್ಯಾಮಿಲಿ ಜೊತೆ ಇರೋಕ್ಕಾಗದೇನೆ ಯಾಕಂದರೆ ಇವ್ರಿಗಿರೋ ಕಾಯಿಲೆ ಅವ್ರಿಗೆ ತಟ್ಟಿಸ್ಬಾರ್ದು ಅಂತ ಒಂಟಿಯಾಗಿದ್ದು 1-2 ಕೆಲಸ ಮಾಡಿರ್ತಾರೆ. ಅವ್ರ ಫ್ಯಾಮಿಲಿ ಜೊತೆ ಕಾಂಟ್ಯಾಕ್ಟ್ ಇಲ್ಲದೇನೆ ದಿನನಿತ್ಯ ಇನ್ಫೆಕ್ಷನ್ ರಿಸ್ಕ್ ತಗೊಂಡು ಪೇಷಂಟ್ಸನ್ನು ನೋಡ್ತಿರ್ತಾರೆ. ನಮ್ಮ ಡಿಪಾರ್ಟ್ಮೆಂಟಲ್ಲೇ ಸುಮಾರು ಜನ ಕಾಯಿಲೆ ಬಂದು ನರಳಿದ್ದು ನೋಡಿದ್ದೀವಿ, ಕೆಲವು ಜನ ಜೀವ ಕಳ್ಕೊಂಡಿದ್ದು ನೋಡಿದ್ದೀವಿ. ಅದಾದ್ರೂ ನಾನು ಮಾಡಲ್ಲ ಅಂತ ಯಾರನ್ನು ಹೇಳಿದೆ, ಪ್ರತಿಯೊಬ್ಬರೂ ಒಂದು 100% ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ. ಇಂಥದನ್ನೆಲ್ಲ ಗಮನಿಸೋದಕ್ಕೋಸ್ಕರ ಇದೊಂದು ಇಂಪಾರ್ಟೆಂಟ್ ದಿನ ಆಗುತ್ತೆ. ಯಾಕಂದರೆ ಬರೀ ಆರೋಗ್ಯವಷ್ಟೇ ಬಿಟ್ಟು ಬೇರೆ ದೃಷ್ಟಿ ಎಳೆದು ನಿಮಗೆ ಅಂದರೆ ಜನರಿಗೆ ಅವರು ಕಣ್ಣಾರೆ ನೋಡಿರೋದಿಲ್ಲ, ಬಟ್ ಈ ಥರ ಬ್ಯಾಕ್ಗ್ರೌಂಡಲ್ಲಿ ಡಾಕ್ಟರ್ಸ್ದು ಇನ್ನೂ ರೋಲ್ಸ್ ಎಲ್ಲ ಇರುತ್ತೆ. ಸೊ ಅದರದೊಂದು ಅರಿವನ್ನ ಮೂಡಿಸೋದಕ್ಕೆ ಇನ್ನೂ ಈ ಡಾಕ್ಟರ್ಸ್ ಡೇ ಅನ್ನೋದು ಒಂದು ಎಸೆನ್ಷಿಯಲ್ ದಿನ ಆಗುತ್ತೆ.
1: ಸರ್, ಹಾಗಿದ್ರೆ ಈ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ಹೀಗೆ ಆಚರಣೆ ಮಾಡಬೇಕು ಅಥವಾ ಏನಾದರೂ ಸರ್ಕಾರ

0: ಸುತ್ತುವರಿ ಆಗಿರ್ಬೋದು ಅಥವಾ ಸಮುದಾಯ ಮಟ್ಟದಲ್ಲಿ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಏನಾದರೂ ವಿಶೇಷವಾಗಿ ಆಚರಣೆ ಮಾಡೋದುಂಟಾ ಸರ್?
1: ವಿಶೇಷವಾಗಿ ಹೀಗೆ ಮಾಡಬೇಕು ಅಂತ ಏನಿಲ್ಲ. ಯೂಶಲಿ ಇದು ಡಾಕ್ಟರ್ಸ್ ಫ್ರೆಟರ್ನಿಟಿ ಮಧ್ಯದಲ್ಲೇ ಅವರವರಲ್ಲೇ ಏನಾದ್ರು ಕಾನ್ಫರೆನ್ಸು ವರ್ಕ್ಶಾಪ್ಸ್ ಆ ಥರ ಆಗುತ್ತೆ, ಮತ್ತು ಯಾರಾದರೂ ಇದು ಉತ್ತಮ ಕಾರ್ಯ ಯಾರಾದರೂ ಮಾಡಿರ್ತಾರೆ ಅಥವಾ ಏನಾದರೂ ಆ ವರ್ಷದಲ್ಲಿ ಏನಾದರೂ ಸಾಧನೆ ಮಾಡಿರ್ತಾರೆ ಅಂದರೆ ಅವ್ರನ್ನ ಗೌರವಿಸಿ ಒಂದು ಸನ್ಮಾನ ಮಾಡೋದಕ್ಕೆ ಎಲ್ಲ ಆಗುತ್ತೆ. ಮತ್ತು ಕೆಲವು ಕಡೆ ಉಚಿತವಾಗಿ ಹೆಲ್ತ್ ಚೆಕಪ್ ಹೆಲ್ತ್ ಕ್ಯಾಂಪ್ಸ್ ಆ ಥರ ಎಲ್ಲ ಮಾಡುತ್ತೆ. ಈ ಥರ ಯಾವುದು ಅಫಿಷಿಯಲ್ ಆಗಿ ಹೀಗೆ ಆಚರಿಸ್ಬೇಕು ಅಂತಿಲ್ಲ, ಅದೊಂಥರ ನಮ್ಮ ಪೇಷಂಟ್ಸ್ಗಿಂತ ನಾವೇನು ಎಕ್ಸ್ಪೆಕ್ಟ್ ಮಾಡಲ್ಲ. ನಮ್ಮ ಡಾಕ್ಟರ್ಸ್ ಮಧ್ಯದಲ್ಲೇ ಯೂಶಲಿ ಒಂದು ಸಣ್ಣ ಸೆಲೆಬ್ರೇಷನ್ ಅಂತ ಆಗೋದು ಮಾಮೂಲಾಗಿ. ಆ್ಯಕ್ಚುಲಿ ನಾನು ಈಗ ಹೊಸದಾಗಿ ಜಾಯ್ನ್ ಆಗಿರೋದ್ರಿಂದ ನನಗೂ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ. ಬಟ್ ನಾವೇನು ಗಮನಿಸೋದಂದ್ರೆ ಈ ದಿನನಿತ್ಯ ನಾವು ಪೇಷಂಟ್ನ ನೋಡ್ತಿರ್ತೀವಲ್ಲ, ಒಬ್ಬರು ಈ ಥರ ಬಂದು ತೊಂದರೆ ಇರ್ತಾರೆ, ಚಿಕಿತ್ಸೆ ಪಡ್ಕೊಂಡು ಹೋಗ್ತಾರೆ, ಮುಂದಿನ ಸತಿ ಏನಾದರೂ ಆದರೆ ನಮ್ಮ ಹತ್ರನೇ ಬರ್ತಾರೆ, ಅಥವಾ ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ತೊಂದರೆ ಆಯಿತು ಅಂದರೆ ಅವರು ಇವ್ರು ಚೆನ್ನಾಗಿ ನೋಡ್ತಾರೆ ಹೋಗಿ ಅಂತ ನಮ್ಮ ಹತ್ರನೇ ಕಳಿಸ್ಕೊಡ್ತಾರಲ್ಲ. ನಮ್ಮ ಡಾಕ್ಟರಾಗಿ ನಮಗೆ ಅಷ್ಟೇ ನಾವು ಬಯಸೋದು ನಮ್ಮ ಪೇಷಂಟ್ಸಿಂದ. ಮತ್ತು ನಾವು ಏನು ಸಲಹೆ ಕೇಳ್ಕೊಡ್ತೀವಿ, ಇನ್ನು ಲೈಫ್ ಸ್ಟೈಲ್ ಚೇಂಜಸ್ ಆ ಥರ ಏನು ಸಜೆಸ್ಟ್ ಮಾಡ್ತೀವಿ ಅದನ್ನು ಫಾಲೋ ಮಾಡಿದ್ರೆ ನಮ್ಮ ಡಾಕ್ಟರ್ಸ್ಗೆ ಅದಕ್ಕಿಂತ ಥ್ಯಾಂಕ್ಸ್ ಯಾವುದೂ ಬೇಕಾಗಿಲ್ಲ.
0: ಸರ್, ತಾವು ಕೂಡ ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ವೈದ್ಯರಾಗಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ತಮಗೆ ಹಲವಾರು ದಿನಗಳಿಂದ ಈ ಕೆಲಸವನ್ನು ಮಾಡ್ತಾರದಿಂದ ಈ ಕರ್ತವ್ಯದಲ್ಲಿ ತಮಗೆ ಹಲವಾರು ದಿನಗಳೊಂದಷ್ಟು ಅನುಭವ ಆಗಿರ್ಬೋದು, ಇಲ್ಲಿನ ಒಂದಷ್ಟು ಕಲಿಕೆ ಆಗಿರ್ಬೋದು, ತಮ್ಮ ಮೇಲೆ ಭಾಳಷ್ಟು ಪ್ರಭಾವ ಬೀರುತ್ತೆ ಸರ್. ಸ್ವತಃ ತಾವು ವೈದ್ಯರಾಗಿ ಈ ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸಿರಾಗಿರ್ಬೋದು, ಈ ವೃತ್ತಿಯನ್ನು ತಾವು ಆಯ್ಕೆ ಮಾಡಿಕೊಂಡು ಈ ವೃತ್ತಿ ಮುಖಾಂತರ ಒಂದು ಸಮುದಾಯದಲ್ಲಿ ತಮ್ಮದೇ ಆದಂಥ ಒಂದು ಸೇವೆಯನ್ನು ಮಾಡ್ತಾ ಇರೋಂಥದ್ದು ತಮಗೆ ಎಷ್ಟು ಖುಷಿಯಾಗಿದೆ ಸರ್? ಸಮುದಾಯದಲ್ಲಿ ತಮಗೆ ಯಾವ ಥರ ಎಲ್ಲ ಅನುಭವ ಆಗ್ತಾ ಇದೆ ಸರ್?
1: ಓದುವ ಟೈಮಲ್ಲಿ ಏನು ಟೆಕ್ಸ್ಟ್ ಬುಕ್ಕನ್ನು ನೋಡಿರ್ತೀವಿ ಅದೇ ಬೇರೆ ಜಗತ್ತು, ಇಲ್ಲಿ ಬಂದು ಕೆಲಸ ಮಾಡೋದು ನೋಡಿದಾಗ್ಲೇ ಬೇರೆ ಜಗತ್ತಿರುತ್ತೆ. ನಾವು ಮೇನ್ಲಿ ಇದು ಡಾಕ್ಟರಾಗಿ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದನ್ನು ಪಡ್ಕೋತೀವಿ, ಯಾಕಂದರೆ ನಾವು ಇಷ್ಟೊಂದು ಗಂಟೆಗಳ ಕಾಲ ಕೆಲಸ ಮಾಡಿರ್ತೀವಿ, ಅಷ್ಟು ದೂರದಿಂದ ಬಂದು ಕೆಲಸ ಮಾಡ್ತೀವಿ, ಅಥವಾ ಏನಾದರೂ ಇಮರ್ಜೆನ್ಸಿ ಬಂತು ಅಂತ ಓವರ್ ಟೈಮ್ ಇರ್ತೀವಿ, ನೈಟ್ ಡ್ಯೂಟೀಸ್ ಎಲ್ಲ ಮಾಡ್ತಿರ್ತೀವಿ, ಆ ಮೂಮೆಂಟ್ನಲ್ಲಿ ನಮಗೊಂಥರ ಅನಿಸುತ್ತೆ ಅಯ್ಯೋ ಇಷ್ಟೊಂದೆಲ್ಲ ಕೆಲಸ ಇದೆ ಅಂತ. ಬಟ್ ಅದು ಮುಂದೆ ಒಂದು ಅದೇ ಪೇಷಂಟು ಗುಣವಾಗಿ ವಾಪಸ್ ಬಂದು ನಮ್ಮನ್ನು ನೋಡ್ತಾರೆ, ಅಥವಾ ಈ ಥರ ಕೆಲಸ ಒಂದು ಚೆನ್ನಾಗಿ ಕೆಲಸ ಮಾಡಿ ಒಂದು ಒಳ್ಳೆ ಪ್ರೊಸೀಜರ್ ಆಗುತ್ತೆ, ಒಂದು ಒಳ್ಳೆ ಆಪರೇಷನ್ ಆಗುತ್ತೆ, ಒಂದು ಕ್ರಿಟಿಕಲ್ ಆಗಿರೋ ಬಂದ ಕೇಸು ಗುಣವಾಗಿ ವಾಪಸ್ ನಡ್ಕೊಂಡು ಹೋಗ್ತಾರೆ ಮನೆಗೆ ಅಂಥದ್ದು ನೋಡಿ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತಲ್ಲ, ಅದು ಬೇರೆ ಯಾವ ಫೀಲ್ಡಲ್ಲೂ ಆ ಥರ ಸಿಗಲ್ಲ ಅಂತ ನನ್ನ ಭಾವನೆ. ಮತ್ತು ಇನ್ನೊಂದೇನೆಂದರೆ ಈ ಥರ ರಿಮೋಟ್ ಏರಿಯಾ ಇಲ್ಲಿ ಪಬ್ಲಿಕ್ ಹೆಲ್ತ್ನಲ್ಲಿ ಕೆಲಸ ಮಾಡಿರೋದ್ರಿಂದ ನನ್ನ ಎಕ್ಸ್ಪೀರಿಯೆನ್ಸ್ ಏನಂದರೆ ಇದು ಎಸ್ಪೆಷಲಿ ಈ ಥರ ರಿಮೋಟ್ ಏರಿಯಾಸಲ್ಲಿ ಹಾಡಿಗಳು ಅಂಥವೆಲ್ಲ ಜಾಗದಲ್ಲಿ ಎಷ್ಟು ಕಷ್ಟಗಳು ಅನುಭವಿಸ್ತಾರೆ ಇದನ್ನೆಲ್ಲ ನೋಡಿ ಅಂದರೆ ಜನರಿಗೆ ಇನ್ನೂ ಇದರ ಇಷ್ಟೊಂದು ಅರಿವು ಇರೋದಿಲ್ಲ. ಯಾಕಂದರೆ ನಾನು ಈ ವೃತ್ತಿಗೆ ಬಂದು ಇಲ್ಲಿ ಕೆಲಸ ಮಾಡುವವರೆಗೂ ನನಗೂ ಅಷ್ಟೊಂದು ಅರ್ಥ ಆಗಿರಲಿಲ್ಲ ಇಲ್ಲೆಲ್ಲ ಎಷ್ಟೊಂದು ತೊಂದರೆಗಳಿರುತ್ತಂತ. ಸೊ ಅದಕ್ಕೋಸ್ಕರ ಈ ಇವ್ರ ತೊಂದರೆಗಳದ್ದು ಒಂದು ಜನರಿಗೆ ಅರಿವು ಬರಲಿ ಅಂತ ಅದೊಂದು ನಂದು ಬಯಕೆ. ಯಾಕಂದರೆ ಕೆಲವು ಕಡೆ ನೋಡ್ತೇವೆ ನಾವು ರೋಡ್ಗಳು ತುಂಬ ಕೆಟ್ಟದಾಗಿರುತ್ತೆ, ಅವರ ಊರಿಗೆ ಹೋಗುವ ದಾರಿನಲ್ಲೇ ಒಂದು ಹೊಳೆ ಆ ಥರ ಹರಿತಾ ಇರುತ್ತೆ, ಹಿಂದಿನ ದಿನ ಜೋರಾಗಿ ಮಳೆ ಬಂದುಬಿಡ್ತು ಅಂದರೆ ಗಾಡಿನೂ ಹೋಗೋಕ್ಕಾಗಲ್ಲ, ಮನುಷ್ಯನೂ ಸುಮಾರು ಒಂದು ಮಂಡಿಯಷ್ಟು ಎತ್ತರ ನೀರು ಅಥವಾ ಅದಕ್ಕಿಂತ ಮೇಲೂ ಬರುತ್ತೆ, ಅದರಲ್ಲಿ ನಡ್ಕೊಂಡು ಹೋಗಬೇಕಾಗುತ್ತೆ ಊರಿಂದ ಅವ್ರಿಗೆ ಆಚೆ ಬರಬೇಕು ಅಂದರೆ. ಇಂಥ ಜಾಗಗಳಲ್ಲಿ ಅವ್ರಿಗೆ ಬಸ್ಸಿನ ವ್ಯವಸ್ಥೆ ಇರಲ್ಲ, ರೋಡ್ಗಳ ವ್ಯವಸ್ಥೆ ಇರಲ್ಲ. ಸೊ ಇಂಥದನ್ನೆಲ್ಲ ಒಂದು ಅರಿವು ಮೂಡಿಸಿ ಇವ್ರದ್ದು ಆರೋಗ್ಯ ಚೆನ್ನಾಗಿ ಬರೀ ಅವರ ಪಬ್ಲಿಕ್ ಹೆಲ್ತ್ ಪ್ರೋಗ್ರಾಮ್ಸ್ ಅವ್ರಿಗೆ ಟಾರ್ಗೆಟ್ ಮಾಡ್ತಾರೆ, ಅದರಲ್ಲಿ ಬರೀ ಆರೋಗ್ಯ ಪತ್ತೆ ಹಚ್ಚೋದು ಮತ್ತು ಆರ್ಥಿಕ ಸಹಾಯ ನೀಡುವುದಲ್ಲದೆ ಈ ಥರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಲಿ ರೋಡ್ ಆಕ್ಸೆಸ್ ಆಗಲಿ ಇಂಥದ್ರದ್ದು ಮತ್ತು ವಿದ್ಯುತ್ತು ಮತ್ತು ನೀರು ಇಂಥದ್ರದ್ದೆಲ್ಲ ಸಹಾಯ ದೊರಕ್ತು ಅಂದರೆ ಇವರ ಆರೋಗ್ಯಕ್ಕೆ ತುಂಬ ದೊಡ್ಡ ಪ್ರಭಾವ ಬೀರುತ್ತೆ ಅಂತ. ಅದೊಂದು ನಾನು ಇಲ್ಲಿ ಬಂದಮೇಲೆ ನನಗೆ ಅರಿವು ಆಗಿರೋದು ಮತ್ತು ಜನರಿಗೂ ಇದೊಂದು ತಿಳುವಳಿಕೆ ಇರಲಿ ಅಂತ ಅದೊಂದು ನಾನು ಬಯಸ್ತೀನಿ.
0: ಸರ್, ತಾವು ಕಳೆದ ಒಂದೂವರೆ ವರ್ಷಗಳಿಂದ ನಮ್ಮ ಸರಗೂರು ತಾಲೂಕಿನಲ್ಲಿ ಅದರಲ್ಲೂ ಕಾಡಂಚಿನ ಗ್ರಾಮಗಳಿರುವಂಥ ಒಂದು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ತಾವು ಕೆಲಸ ಮಾಡ್ತಾ ಇದ್ದೀರಾ. ಅಲ್ಲಿ ಭಾಳಷ್ಟು ಗ್ರಾಮೀಣ ಭಾಗದ ಸಾರ್ವಜನಿಕರು ಬರೋದಾಗಿರ್ಬೋದು, ವಿಶೇಷವಾಗಿ ಆದಿವಾಸಿಗಳು ನಿಮ್ಮ ಸಮುದಾಯ ಕೇಂದ್ರಕ್ಕೆ ಬಂದು ಆರೋಗ್ಯ ಚಿಕಿತ್ಸೆಯನ್ನು ಪಡ್ಕೊಳ್ಳೋದಾಗಿರ್ಬೋದು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಸರ್. ಈ ಸಂದರ್ಭದಲ್ಲಿ ತಮ್ಮಗೆ ಈ ಭಾಗದಲ್ಲಿ ಏನಾದರೂ ಈ ವೃತ್ತಿಯನ್ನು ಸೆಲ್ಸೋ ಟೈಮಲ್ಲಿ ಏನಾದರೂ ಸವಾಲುಗಳು ಎದುರಾಗಿದ್ದುಂಟ ಅಥವಾ ಸಾರ್ವಜನಿಕರಿಗೆ ಏನಾದರೂ ಸವಾಲಾಗಿ ಎದುರಾಗಿದ್ದುಂಟ ಅದನ್ನು ಯಾವ ರೀತಿಯೆಲ್ಲ ಬಗೆಹರಿಸ್ಕೊಂಡು ಈ ವೃತ್ತಿಯನ್ನು ಮಾಡ್ತಾ ಬರ್ತಾ ಇದ್ದೀರಾ ಸರ್?
1: ನನ್ನ ಅಟ್ಲೀಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವುದೋ ಆತರ ತೊಂದರೆಗಳಾಗಿಲ್ಲ. ಬಟ್ ಈ ತರ ದಿನನಿತ್ಯದಲ್ಲಿ ನಮ್ದು ಒಂದು ಸಣ್ಣ ಸಣ್ಣ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನೇನು ಕಲ್ತಿರೋದು ಮತ್ತೆ ನಮ್ಮ

0: ಬೇರೆಯವ್ರಿಗೆ ಬರೋರ್ಗು ಏನು ಈ ಥರ ಅಡ್ವೈಸ್ ಕೊಡ್ತೀನಿ ಅಂದರೆ, ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಏನು ಓದಿರ್ತೀವಿ ಅದೇ ಇಲ್ಲಿ ಫಾಲೋ ಮಾಡೋಕ್ಕಾಗಲ್ಲ. ಸೊ ಸ್ಟಾರ್ಟಿಂಗಲ್ಲಿ ದಂಗುವೆ ಇಲ್ಲಿಗೆ ಸೇರಿದ ಮೇಲೆ ನಮ್ಗೆ ಅನಿಸುತ್ತೆ ಸ್ಟಾರ್ಟಿಂಗಲ್ಲಿ ನಾವು ಓದುವಾಗ ಈ ಥರ ಕಾಯಿಲೆಗೆ ಹೀಗೆ ಹೇಗೆ ಚಿಕಿತ್ಸೆ ಕೊಡಬೇಕು, ಈ ಥರ ಔಷಧಿ ಹಾಕಬೇಕು, ಈ ಥರ ಸಪೋರ್ಟ್ ಸ್ಪ್ಲಿಂಟ್ ಕೊಡಬೇಕು, ಈ ಥರ ಆಪ್ರೇಷನ್ ಮಾಡಬೇಕು ಅಂತೆಲ್ಲ ಓದಿರ್ತೀವಿ. ನಾವು ಓದುವಾಗ ಅಲ್ಲಿ ದೊಡ್ಡ ಆಸ್ಪತ್ರೆಯಲ್ಲೆಲ್ಲ ಈ ಥರ ಪ್ರೊಸೀಜರ್ಸ್ ಮಾಡಿರ್ತೀವಿ. ಬಟ್ ಈ ಥರ ರಿಮೋಟ್ ಏರಿಯಾಸ್ ಬಂದು ಇಲ್ಲಿ ಕೆಲಸ ಮಾಡುವಾಗ ಒಂದು ಬೇಸರ ಆಗುತ್ತೆ. ಯಾಕಂದರೆ ನಾವು ಏನು ಓದಿರ್ತೀವಿ ಆ ಬೆಸ್ಟ್ ಟ್ರೀಟ್ಮೆಂಟ್ ಕೊಡೋದಕ್ಕೋಸ್ಕರ ನಮ್ಮಲ್ಲಿ ಸೌಲಭ್ಯ ಇರುವುದಿಲ್ಲ. ಅದರಿಂದ ಒಂಥರ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬೇಸರ ಆಗುತ್ತೆ. ಸೊ ಅದರದೊಂದು ಚಾಲೆಂಜ್ ಫೇಸ್ ಮಾಡಿದ್ದೀನಿ ಒಂದು ಪರ್ಸ್ನಲ್ ಲೆವೆಲಲ್ಲಿ. ಅದು ಬಿಟ್ಟರೆ ನಮ್ಮ ಇನ್ನೊಂದು ಕಲ್ತಿರೋದೇನೆಂದರೆ, ನಾ ಪೇಷಂಟ್ ಒಂದು ಕೇಸ್ ಏನು ನೋಡಿರ್ತೀವಿ ಅದನ್ನೇ ತಕ್ಕಂಗೆ ಇದು ಹೀಗಿದ್ರೆ ಈ ಥರ ಕೊಡಬೇಕು ಅಂತ ಬುಕ್ ನೋಡಿಕೊಂಡು ಮಾಡೋಕ್ಕಾಗಲ್ಲ. ಇಲ್ಲಿ ಬಂದಮೇಲೆ ನಾವೇನು ಕಲಿತೀವಿ, ಒಬ್ಬೊಬ್ಬರು ಪೇಷಂಟನ್ನು ಅವರವ್ರದೇ ಒಂದು ಇಂಡಿವಿಜುವಲ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಅವ್ರದ್ದೇ ಇಂಡಿವಿಜುವಲ್ ರೆಸ್ಪಾನ್ಸ್ ಇರುತ್ತೆ. ಇದರ ಚಿಕಿತ್ಸೆಯ ರೆಸ್ಪಾನ್ಸು ಆಗಿರ್ಬೋದು, ನಾವು ನಡವಳಿಕೆ ಮತ್ತು ಏನು ಪ್ಲಸಿಬೋ ಎಫೆಕ್ಟ್ ಅಂತ ಹೇಳ್ತೀವಿ ಆ ಥರ ರೆಸ್ಪಾನ್ಸನ್ನು ನೀವು ಅದು ಹಿಂಗೆ ಉಪಯೋಗಿಸ್ಕೋಬೇಕು ಅದನ್ನೆಲ್ಲ ಕಲಿಬೇಕಾಗುತ್ತೆ. ಮೇನ್ಲಿ ಅದು ಪೇಷಂಟ್ ಕಮ್ಯುನಿಕೇಷನ್ ಆ ಥರ ಮಾಡಬೇಕು. ಪ್ರತಿಯೊಬ್ಬ ಪರ್ಸನ್ನು ಪ್ರತಿಯೊಬ್ಬ ವ್ಯಕ್ತಿನೂ ಒಂದು ಯುನಿಕ್ ಕೇಸಾಗಿ ನೋಡಬೇಕಾಗತ್ತೆ. ಸೊ ನಾವು ಎಲ್ಲರಿಗೂ ಒಂದೇ ಥರ ನೋಡ್ತೀವಿ ಅಂತ ಆ ಥರ ಫಾಲೋ ಮಾಡೋದಕ್ಕಾಗಲ್ಲ. ಇದೊಂದು ನಾನು ಬಂದಾಗ ಇಲ್ಲಿ ಬಂದು ಕಲ್ತಿರೋದು.
1: ಸರ್, ಹಾಗೆ ಪ್ರಸ್ತುತ ದಿನಗಳಲ್ಲಿ ಈಗ ಶಿಕ್ಷಣವನ್ನು ಪಡೆಯುತ್ತಿರುವಂಥ ವಿದ್ಯಾರ್ಥಿಗಳು ಬಹಳಷ್ಟು ಜನ ತಾನು ವೈದ್ಯರಾಗಬೇಕು, ವೈದ್ಯರಾಗಿ ಸಮುದಾಯದಲ್ಲಿ ಒಂದು ಆರೋಗ್ಯ ಸೇವೆಯನ್ನು ಸಲ್ಲಿಸಬೇಕು, ನನ್ನದೇ ಆದಂಥ ಒಂದಷ್ಟು ಕಾರ್ಯಕ್ಷೇತ್ರದಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಬಹಳಷ್ಟು ಯುವ ವಿದ್ಯಾರ್ಥಿಗಳು ತಮ್ಮ ಕನಸನ್ನು ಕಟ್ಕೊಂಡಿರ್ತಾರೆ. ಸರ್, ತಾವು ಕೂಡ ಒಬ್ಬ ಯುವ ವೈದ್ಯರಾಗಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದು ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ತಮ್ಮ ಒಂದು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಸರ್, ಈ ನಿಟ್ಟಿನಲ್ಲಿ ಮುಂಬರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವೈದ್ಯ ಕ್ಷೇತ್ರವನ್ನು ಆರಿಸ್ಕೊಳ್ಳೋ ನಿಟ್ಟಲ್ಲಾಗಿರ್ಬೋದು, ವೈದ್ಯರಾಗಿ ಒಂದು ವೃತ್ತಿಯನ್ನು ಮಾಡೋ ನಿಟ್ಟಲ್ಲಾಗಿರ್ಬೋದು, ಅವರಿಗೆ ತಮ್ಮ ಒಂದು ಅನುಭವದ ಪ್ರಕಾರ ಏನೆಲ್ಲ ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್?
0: ಈ ಫೀಲ್ಡಲ್ಲಿ ನೀವು ನೋಡುವಂಥ ತೊಂದರೆಗಳು ಬೇರೆ ಎಲ್ಲೂ ನೋಡೋದಿಲ್ಲ, ಮತ್ತು ಈ ಫೀಲ್ಡ್ನಲ್ಲಿ ನಿಮಗೆ ಸಿಗುವಂಥ ಸ್ಯಾಟಿಸ್ಫ್ಯಾಕ್ಷನ್ನು ಬೇರೆ ಯಾವ ಫೀಲ್ಡ್ನಲ್ಲೂ ತೃಪ್ತಿ ಆಗಿ ನಿಮಗೆ ಯಾವುದು ಬೇರೆ ಫೀಲ್ಡಲ್ಲಿ ಸಿಗೋದಿಲ್ಲ. ಯಾಕಂದರೆ ಇದು ನಮ್ಮ ಸೆಲ್ಫ್ ಇಂಟ್ರೆಸ್ಟಿಂದ ಮಾಡುವಂಥದ್ದು, ನಮ್ಮ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ನ ಇರಬೇಕು. ಯಾಕಂದರೆ ಇದು ನಾವು ಒಂದು ಹೇಳ್ತಾರೆ, ಬೀಯಿಂಗ್ ಎ ಡಾಕ್ಟರ್ ಇಸ್ ಅ ಥ್ಯಾಂಕ್ಲೆಸ್ ಜಾಬ್ ಅಂತಾರೆ. ಅಂದರೆ ಪೇಷಂಟ್ಸು ಅವರ ಕಷ್ಟದಲ್ಲಿರ್ತಾರೆ, ಅವ್ರು ನರಳುತ್ತಿರ್ತಾರೆ. ಸೊ ಅವರಿಂದ ನಾವು ಸ್ಪೆಷಲ್ ಟ್ರೀಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಸೊ ಆ ಒಂದು ದೃಷ್ಟಿ ಇರುತ್ತೆ. ನೀವು ಡಾಕ್ಟರ್ ಡ್ಯೂಟಿ ಸೇರೋದಕ್ಕೆ ಮುಂಚೆ ಇದೊಂದು ನೋಬಲ್ ಕೆಲಸ, ನಮ್ದು ಅಷ್ಟು ಡಾಕ್ಟರ್ ಕೆಲಸ ಮಾಡ್ತೀವಿ ಅಂದರೆ ನಮ್ಗೆ ಒಂಥರ ಒಳ್ಳೆ ಕರ್ಮ ಇರುತ್ತೆ, ಒಳ್ಳೆ ಪುಣ್ಯ ಇರುತ್ತೆ, ಆ ದೃಷ್ಟಿಲಿ ಬರ್ತಿರಲ್ಲ. ಅದು ಇರುತ್ತೆ ಹೌದು, ಬಟ್ ಅದಕ್ಕೋಸ್ಕರ ನಾವು ಅಷ್ಟೇ ಶ್ರಮನೂ ಪಡಬೇಕಾಗತ್ತೆ. ಸೊ ಅದೊಂದು ಆ ಶ್ರಮನ ಹಾಕಿ ಫಲವನ್ನು ಪಡೆಯುವಂಥ ಮನಸ್ಸನ್ನು ಇಟ್ಕೊಂಡು ಈ ಫೀಲ್ಡಿಗೆ ಬಂದರೆ ನೀವು ತುಂಬ ಖುಷಿಯಾಗಿರ್ತೀರ ಅಂತ ಹೇಳ್ತೀನಿ.
1: ಬಹಳ ಸಂತೋಷ ಸರ್, ಸಾಕಷ್ಟು ವಿಚಾರಗಳನ್ನು ರಾಷ್ಟ್ರೀಯ ವೈದ್ಯ ದಿನಾಚರಣೆ ಕುರಿತು ಹಾಗೆಯೇ ವೈದ್ಯ ವೃತ್ತಿಯ ಮಹತ್ವವನ್ನು ಕುರಿತು ಮಾಹಿತಿಯನ್ನು ಹಂಚಿಕೊಳ್ತಾ ಬಂದ್ರಿ. ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಾರಂತ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಸಮುದಾಯದ ಜನತೆಗೆ ಈ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ದಿನ ಏನು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್?
0: ಅದೇ ಮೇನ್ ಸಂದೇಶ ನಾನು ಕೊಡುವುದೇನೆಂದರೆ, ಅದರ ಡಾಕ್ಟರ್ಸ್ ಆಗಿ ನಾವು ಮಾಮೂಲಿ ಒಬ್ಬ ಮನುಷ್ಯನಿಗೆ ಏನೇನು ತೊಂದರೆಗಳಿರ್ತವೆ, ನಮಗೂ ಹುಷಾರು ತಪ್ಪುತ್ತೆ, ನಮಗೂ ಹೊಟ್ಟೆ ಹಸಿವಾಗುತ್ತೆ, ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ನಮಗೂ ಇರುತ್ತಲ್ಲ. ಅದು ಆ ದೃಷ್ಟಿ ಪೇಷಂಟ್ಸ್ ಅವ್ರ ತೊಂದರೆಯಲ್ಲಿ ನಡ್ಕೊಂಡು ಬರ್ತಿರ್ತಾರೆ, ಆ ಟೈಮ್ನಲ್ಲಿ ಅವ್ರಿಗೂ ಈ ಥರ ಯೋಚನೆ ಮಾಡುವ ಮನಸ್ಸು ಇರೋದಿಲ್ಲ. ಸೊ ಇದರದೊಂದು ದೃಷ್ಟಿ ಇಟ್ಕೊಂಡಿರಲಿ ಅಂತ ಈ ವರ್ಷದ ಘೋಷವಾಕ್ಯ ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಫೈನಲ್ ಮೆಸೇಜ್ ಹೇಳ್ತೀನಿ ಅಷ್ಟೇ. ಅದು ಬಿಟ್ಟರೆ ನೀವು ಏನೇ ತೊಂದರೆ ಅಂದ್ಕೊಂಡು ನಮ್ಮ ಹತ್ರ ಬರ್ತೀರಾ ಅಂದರು ನಾವು ಯಾರು ಬೇಜಾರು ಮಾಡ್ಕೊಳ್ಳಲ್ಲ. ನೀವು ನಮ್ಮ ಹತ್ರ ಯಾಕೆ ಬರ್ತೀರಾ ಅಂತ ನಾವು ಯಾವತ್ತೂ ಬೇಸರ ಇರಲ್ಲ. ಯಾಕಂದರೆ ಯಾರಾದರೂ ಪೇಷಂಟ್ ತೊಂದರೆ ಇದೆ, ಇವ್ರ ಹತ್ರನೇ ಹೋಗ್ತೀನಿ ಅಂದ್ಕೊಂಡು ನಮ್ಮ ಹತ್ರ ಬಂದರೆ ನಮ್ಗೆ ಖುಷಿ ಆಗುತ್ತೆ. ಸೊ ನೀವೇನಾದ್ರು ಈ ಥರ ತೊಂದರೆ ಇದೆ, ಡಾಕ್ಟ್ರ್ ಏನು ಅಂದ್ಕೋತಾರೆ ಅಥವಾ ಅವ್ರು ನೋಡಿ ಏನು ಅಂದ್ಕೋತಾರೆ ಅಥವಾ ಈ ಥರ ಒಂದು ಭಯ ಅಥವಾ ಮುಜುಗರ ಇಲ್ಲದೆ ನಮ್ಮ ಹತ್ರ ಬನ್ನಿ, ನಾವು ಏನೇ ತೊಂದರೆ ಇದ್ರು ನೋಡ್ತೀವಿ, ನಮ್ಮ ಕೈಲಾದ ಟ್ರೀಟ್ಮೆಂಟ್ ಕೊಡ್ತೀವಿ. ಮುಜುಗರ ಪಟ್ಕೊಂಡು ಅಥವಾ ಭಯ ಪಟ್ಕೊಂಡು ತೋರಿಸ್ತೇನೆ, ಒಂದು ಸಮಸ್ಯೆ ಹಂಗೆ ಬೆಳೀತಾ ಬೆಳೀತಾ ಇನ್ನೂ ದೊಡ್ಡ ಸಮಸ್ಯೆ ಆಗೋವರೆಗೂ ಬಿಡಬೇಡಿ ಅಂತ ಅದೊಂದು ಕೋರಿಕೆ ಕೇಳ್ತೀನಿ ಅಷ್ಟೇ ನಮ್ಮ ಪಬ್ಲಿಕ್ಕಿಂದ.
1: ಸರ್ ಬಹಳ ಸಂತೋಷ ಇಷ್ಟೊತ್ತು ನಮ್ಮ ರಾಷ್ಟ್ರೀಯ ವೈದ್ಯರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಹಿನ್ನೆಲೆ ಆಗಿರ್ಬೋದು, ಇದನ್ನು ಯಾವಾಗಲಿಂದ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ, ಇದರ ಗುರಿ ಉದ್ದೇಶಗಳಾಗಿರ್ಬೋದು, ಹಾಗೆಯೇ ಜುಲೈ 1ರಂದೇ ಈ ರಾಷ್ಟ್ರೀಯ ದಿನಾಚರಣೆಯನ್ನು ಏಕ್ ಮಾಡ್ತಾ ಬರ್ತಾ ಇದ್ದೀವಿ. ವೈದ್ಯರಾಗಿ ಹಾಗೂ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅಥವಾ ಬಿ ಸಿ ರಾಯ್ರವರ

0: ಒಂದು ಆರೋಗ್ಯ ಕ್ಷೇತ್ರದ ಕೊಡುಗೆಗಳಾಗಿರ್ಬೋದು, ಈ ರಾಷ್ಟ್ರೀಯ ವೈದ್ಯರ ದಿನದ ಅರಿವಿನ ಮಹತ್ವ, ಇದರ ಪ್ರಾಮುಖ್ಯತೆ ಆಗಿರ್ಬೋದು, ಈ ವರ್ಷದ ಘೋಷವಾಕ್ಯ, ಸ್ವತಃ ತಾವು ವೈದ್ಯರಾಗಿ ಈ ವೈದ್ಯ ವೃತ್ತಿಯಲ್ಲಿನ ಸೇವೆಯ ಅನುಭವ ಆಗಿರ್ಬೋದು, ಇಲ್ಲಿ ಇದರಾಗುವಂಥ ಸವಾಲುಗಳನ್ನು ತಾವು ಯಾವ ರೀತಿಯಲ್ಲಿ ಎದುರಿಸ್ಕೊಂಡು ವೃತ್ತಿಯಲ್ಲಿ ಒಂದು ತೃಪ್ತಿಯನ್ನು ಕಾಣ್ತಾ ಬರ್ತಾ ಇದ್ರು ಅನ್ನೋದು ಕುರಿತು, ಮುಂಬರುವಂಥ ಯುವ ವೈದ್ಯರುಗಳು ಯಾವ ರೀತಿಯಾದಂಥ ಕ್ರಮಗಳನ್ನು ಅನುಸರಿಸ್ತಾರೆ, ಯಾವುದೇ ಒಂದು ಕ್ಷೇತ್ರದಲ್ಲಿ ಅಥವಾ ಯಾವುದೇ ಒಂದು ಪ್ರದೇಶದಲ್ಲಿ ಒಂದು ಈ ವೈದ್ಯ ವೃತ್ತಿಯನ್ನು ಒಂದು ಸುಲಭವಾಗಿ ನಾವು ಮಾಡಬಹುದು ಅನ್ನೋದು ಕುರಿತು ಬಹಳಷ್ಟು ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ಮಾಹಿತಿಗಳನ್ನು ಒಳಗೊಂಡಂತೆ ತಮ್ಮ ಅನುಭವವನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
1: ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನಿಂದನೂ ಒಂದು ಫೈನಲ್ ನೋಟ್, ನಿಮ್ಮ ಸಂಸ್ಥೆಯಿಂದ ವಿವೇಕಾನಂದ ಆಸ್ಪತ್ರೆ ಆಗಿರ್ಬೋದು, ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಆಗಿರ್ಬೋದು, ನೀವು ನೀಡುವ ಸೇವೆಯನ್ನು ನಾವು ಡಾಕ್ಟರ್ ಆಗಿ ನೋಡಿದ್ದೀನಿ, ಜೊತೆಗೆ ಪೇಷಂಟ್ ಆಗಿನೂ ನೋಡಿದ್ದೀನಿ. ಇಷ್ಟೊಂದು ಉತ್ತಮ ಸೇವೆ ನೀಡುವುದು ನೀವು ಬೇರೆ ಯಾವ ಇನ್ಸ್ಟಿಟ್ಯೂಷನ್ನು ಬೇರೆ ಯಾವ ಸಂಸ್ಥೆಗಳಲ್ಲೂ ಈ ಥರ ನೋಡಿಲ್ಲ, ಇಂಥ ಕೆಲಸ ನಾನು ಎಲ್ಲೂ ನೋಡಿಲ್ಲ. ಇಟ್ಸ್ 1 in a million ಆ ಥರ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಿಮ್ಮ ಕೆಲಸ ನಿಮ್ಮ ಸಂಸ್ಥೆ ಮೇಲೆ ಹೆಮ್ಮೆಯಿಂದ ಹೀಗೆ ಕಂಟಿನ್ಯೂ ಮಾಡಿ, ನಿಮ್ಮಿಂದ ತುಂಬ ಜನಕ್ಕೆ ಹೆಲ್ಪ್ ಆಗ್ತಿದೆ ಅನ್ನೋದು ಒಂದು ಫೈನಲ್ ಒಂದು ಥ್ಯಾಂಕ್ ಯು ಅಂತ ಹೇಳ್ತೀನಿ ನಿಮಗೆ.
0: ನಮ್ಮ ತಾಲೂಕಿನ ಈ ಗ್ರಾಮೀಣ ಭಾಗದ ಸಾರ್ವಜನಿಕರಿಗೆ ನಿಮ್ಮ ಈ ಸೇವೆ ಮುಂದುವರಲಿ ಸರ್. ನಿಮಗೆ ಈ ಕ್ಷೇತ್ರದಲ್ಲಿ ಮುಂದಿನ ಭವಿಷ್ಯದಲ್ಲಿ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ರಾಷ್ಟ್ರೀಯ ವೈದ್ಯರ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ ಸರ್.
1: ಥ್ಯಾಂಕ್ ಯು.
0: ಪ್ರಿಯ ಕೇಳಿದರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ರಾಷ್ಟ್ರೀಯ ವೈದ್ಯರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ವೈದ್ಯರ ದಿನದ ಹಿನ್ನೆಲೆ ಆಗಿರ್ಬೋದು, ಅದರ ಗುರಿ ಉದ್ದೇಶಗಳು, ಈ ವರ್ಷದ ಘೋಷವಾಕ್ಯ ಆಗಿರ್ಬೋದು, ಯಾಕಂದರೆ ವೈದ್ಯ ವೃತ್ತಿಯ ಮಹತ್ವ ಆಗಿರ್ಬೋದು, ವೈದ್ಯರ ದಿನದ ಆಚರಣೆಯ ಪ್ರಾಮುಖ್ಯತೆ ಆಗಿರ್ಬೋದು, ವೈದ್ಯ ವೃತ್ತಿಯಲ್ಲಿನ ಒಂದು ಸೇವೆ ಮನೋಭಾವ ಹಾಗೂ ತೃಪ್ತಿ, ಈ ಎಲ್ಲ ವಿಚಾರಗಳ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಾಗೂ ಒಂದಷ್ಟು ಸ್ಫೂರ್ತಿದಾಯಕ ವಿಚಾರಗಳನ್ನು ಇದುವರೆಗೂ ನಮ್ಮ ಜೊತೆ ಹಂಚಿಕೊಂಡಂಥವ್ರು ಸರಗೂರು ತಾಲೂಕಿನ ಬಡಗಲಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ರೋಹನ್ ರವರು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಾಷ್ಟ್ರೀಯ ವೈದ್ಯರ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಮತ್ತೆ ಮತ್ತೊಂದು ವಿಶೇಷ ದಿನದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.

0: ಪ್ರಿಯ ಕೇಳುಗರೆ, ಇದುವರೆಗೂ ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನದ ಹಿನ್ನೆಲೆ, ವಿಶೇಷತೆ ಹಾಗೂ ವೈದ್ಯ ವೃತ್ತಿಯ ಮಹತ್ವ ಕುರಿತು ಸರಗೂರು ತಾಲೂಕಿನ ಬಡಗಲಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರೋಹನ್ ರವರ ಜೊತೆಗಿನ ರಾಷ್ಟ್ರೀಯ ವೈದ್ಯರ ದಿನದ ವಿಶೇಷ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.

0: ಹೌದಾ? ಯಾವ ವೆಬ್ಸೈಟ್ ನಿಂದ?
1: ಒಂದು ಹೊಸ ವೆಬ್ಸೈಟ್ ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
0: ರಿವ್ಯೂ ನೋಡಿದೀಯಾ?
1: ಇಲ್ಲ.
0: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
2: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
3: ಸರ್ಕಾರದ ಸಲಹೆಗಳು, ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ

0: ಸೈಬರ್ ಕ್ರೈಂ ಸಹಾಯವಾಣಿ 1930. ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ. ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ, ನಮಸ್ಕಾರ, ಧನ್ಯವಾದಗಳು.
1: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 61 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVG ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
4: ನಂಟು ತಂಟೆಗಳ
5: ಗಂಟಿ ಬ್ರಹ್ಮ ಭಂಡಾರ
4: ಅಂಟಿಲ್ಲವೆನಗಿದರುಳ್
5: ಎನ್ನದಿರದೆಂದುಂ
4: ಒಂಟಿ ನೀನೊಳ ಜಗಕ್ಕೆ
5: ಭಂಟ ಹೊರ ಜಗಕ್ಕಾಗಿ
4: ಒಂಟಿಸಿಕೋ ಜೀವನವ ಮಂಕುತಿಮ್ಮ.
3: ಸೊ ಈ ಇಡೀ ವಿಶ್ವ ನಡೀತಾ ಇರೋಂಥದ್ದೇನೆ ಅನ್ಯೋನ್ಯ ಸಂಬಂಧಗಳಿಂದಾಗಿ, ಇಂಟ್ರಿಕೇಟ್ ಇಂಟರ್ಡಿಪೆಂಡೆನ್ಸ್. ಒಂದು ಜೀವಿ ಇನ್ನೊಂದು ಜೀವಿಯ ಮೇಲೆ ಅವಲಂಬಿತನಾಗಿದೆ, ಪ್ರತಿಯೊಂದು ಜೀವಿಯು ನಿರ್ಜೀವ ವಸ್ತುಗಳ ಮೇಲೆಯೂ ಕೂಡ ಅವಲಂಬಿತವಾಗಿದೆ ಅನ್ನೋದನ್ನು ನಿನ್ನೆ ನೋಡಿದ್ವಿ. ಅದರ ಸಂಕೀರ್ಣತೆ ಎಷ್ಟಿದೆಯಪ್ಪ ಅಂತಂದರೆ ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ, ಅದು ವಿಪರೀತ ಗೋಜಲಾಗಿರೋಂಥ ಒಂದು ವಿಚಾರ. ಸೊ ಹಾಗೆ ಈ ಬ್ರಹ್ಮ ಭಂಡಾರ ಸೃಷ್ಟಿ, ಇಡೀ ಸೃಷ್ಟಿ ವಿಶ್ವ ನಾವು ನೋಡಿದಾಗ ಎಲ್ಲ ಕಡೆ ಈ ನಂಟುಗಳು ಕಾಣಿಸದೇ ಹೋದರೂ ಕೂಡ ಇದೆ ಅನ್ನೋದು ನಮಗೆ ಗೊತ್ತಾಗಬೇಕು. ಎಷ್ಟೋ ಸರ್ತಿ ಅದು ಕಾಣಿಸಲ್ಲ ನಮಗೆ. ಅದರಲ್ಲಿ ನನಗೆ ಗೊತ್ತಿರೋದು ಸ್ವಲ್ಪವಾದರೂ ಕೂಡ ಉಳಿದದರ ಬಗ್ಗೆ ನನಗೆ ಗೌರವ ಇರಬೇಕಾಗಿರೋಂಥದ್ದು ಬಹಳ ಮುಖ್ಯ. ಎಷ್ಟೋ ಸರ್ತಿ ಈ ರೀತಿಯ ನಂಟುಗಳು ನಮಗೆ ನೇರ ಕಾಣಿಸಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಈ ಬಗ್ಗೆ ಅನೇಕ ಸಂಶೋಧನೆಗಳಾಗಿವೆ. ಒಂದಕ್ಕೊಂದು ಹೇಗೆ ನಂಟು ಇರುತ್ತೆ ಅನ್ನೋದಕ್ಕೆ ಒಂದು ವೈಜ್ಞಾನಿಕ ಸಂಶೋಧನೆಯ ಕಥೆಯನ್ನು ನಾವು ಕೇಳೋಣ. ನಮಗೆ ನಾವೆಲ್ಲರೂ DDT ಅನ್ನೋ ಹೆಸರನ್ನು ಕೇಳಿದ್ದೀವಿ. DDT ಇದು ಕ್ರಿಮಿನಾಶಕ ಅಲ್ವಾ? ಅಲ್ಲೆಲ್ಲೋ ಏನೋ ಒಂದು ಔಷಧಿ ಹೊಡಿಬೇಕು ಅಂತಂದರೆ ಏನು ಹೊಡಿತೀರಿ ಅಂದರೆ ಅದೊಂದು ಕಾಲದಲ್ಲಿ DDT ಹೊಡೆಯೋಣ, DDT ಹೊಡೆಸ್ಬಿಡಿ ಅಂತ ಹೇಳೋವಂಥದ್ದು ವಾಡಿಕೆ ಇತ್ತು. ಈಗ ನಮ್ಮ ಸೌಭಾಗ್ಯ ಅದನ್ನು ಬ್ಯಾನ್ ಮಾಡಿದ್ದಾರೆ. ಆದರೆ ಈ DDT ಬಂದಂಥ ಸಂದರ್ಭದಲ್ಲಿ ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಈ DDT ಬಹಳ ಫೇಮಸ್ ಆಗೋಯಿತು. ಯಾಕೆ? ಯಾವ ಬೆಳೆಗಾದರೂ ಕೂಡ ಬರಬಹುದಾದಂಥ ಬೆಳೆಯನ್ನು ಹಾನಿ ಮಾಡುವ ಕ್ರಿಮಿಗಳನ್ನು ಇದು ನಾಶ ಮಾಡ್ತಿತ್ತು. ಸೊ ಹಾಗಾಗಿ ರೈತರಿಗೆಲ್ಲ ಬಹಳ ಖುಷಿ. ಈಗೆಲ್ಲ ಹುಳುಗಳನ್ನು ಎಲ್ಲ ಕೀಟಗಳನ್ನು ನಾನು ನಾಶ ಮಾಡಿಬಿಡ್ಬಲ್ಲೇ, ಹಾಗಾಗಿ

ಭೂಮಿ ಕೊಟ್ಟಂಥ ಫಲವೆಲ್ಲ ನನಗೆ ಅನ್ನುವಂಥ ದುರಾಸೆ. ಸೊ ಹಾಗಾಗಿ ಅಮೆರಿಕ ದೇಶದಲ್ಲಿ ಇದು ಪ್ರಾರಂಭ ಆದಾಗ ಸಾವಿರಾರು ಎಕರೆ ಭೂಮಿಗೆ DDTಯನ್ನು ಬಳಸಿ ಸಿಂಪಡಣೆ ಮಾಡಿ ಬೆಳೆಗಳನ್ನು ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ಪ್ರಾರಂಭದಲ್ಲಿ ಭಾಳ ಚೆನ್ನಾಗಾಯಿತು, ನಮ್ಮಲ್ಲೂ ಹಾಗೆ ಆಗುತ್ತೆ, ನಮ್ಮಲ್ಲೂ ಕ್ರಿಮಿ ನಾಶಕಗಳನ್ನು ಯಥೇಚ್ಛವಾಗಿ ಈಗ ಬಳಸ್ತಾ ಇದ್ದೀವಿ, ಅದಕ್ಕೆ ಈ ಎಚ್ಚರಿಕೆ ಗಂಟೆಯನ್ನು ನಾನು ಬಾರಿಸೋಣ ಅಂಥೇಳಿ ಈ ವಿಷಯನ ಹೇಳ್ತಾ ಇದ್ದೀನಿ. ಆಗ ರೈತರಿಗೆ ಯಾಕೆ ಖುಷಿಯಾಯಿತು ಅಂತಂದರೆ ಅವರ ಕಣ್ಣಿಗೆ ಕಂಡಂತಹ ಕ್ರಿಮಿಗಳು DDT ಹೊಡೆದ ತಕ್ಷಣ ಸಾಯ್ತಾ ಇದ್ವು. ಸೊ ಅವರಿಗೆ ನೇರವಾಗಿ ಇದ್ದಂಥ ಒಂದು ನಂಟು ಯಾವುದ್ರ ಜೊತೆ, ತಮ್ಮ ಬೆಳೆ ಮತ್ತು ಕ್ರಿಮಿ. ಆ ಕ್ರಿಮಿಯಿಂದಾಗಿ ಬೆಳೆ ನಾಶ, ಕ್ರಿಮಿ ನಾಶವಾದರೆ ಬೆಳೆ ನನಗೆ, ಇದಿಷ್ಟೇ ನಂಟು ಅವರಿಗೆ ಕಾಣಿಸ್ತಾ ಇದ್ದದ್ದು. ಆದರೆ ಈ ನಂಟಿನ ಗಂಟು ನಮ್ಮ ಕಣ್ಣಿಗೆ ಕಾಣದೇ ಇರುವಂಥ ಕೆಲವು ಭಾಗಗಳನ್ನು ಇಟ್ಕೊಂಡಿರುತ್ತೆ ಅನ್ನೋದು ಗೋಚರವಾಗ್ತಾ ಬಂತು. ಆ ರಹಸ್ಯ ಗೋಚರವಾದಂಥದ್ದು ಒಂದು ರೀತಿಯಲ್ಲಿ ಮೈ ನವಿರೇಳಿಸುವಂಥ ಒಂದು ರಿಸರ್ಚ್ ಕತೆ, ಸಂಶೋಧನೆ ಕತೆ. ಅಮೆರಿಕ ದೇಶದ ರಾಷ್ಟ್ರ ಪಕ್ಷಿ ಬಾಲ್ಡ್ ಹೆಡೆಡ್ ಈಗಲ್ ಅಂತ, ಬಾಲ್ಡ್ ಹೆಡೆಡ್ ಈಗಲ್ ಒಂದು ಹದ್ದು, ಅದು ಅಲ್ಲಿನ ರಾಷ್ಟ್ರ ಪಕ್ಷಿ. ಆ ರಾಷ್ಟ್ರ ಪಕ್ಷಿ ಬಾಲ್ಡ್ ಹೆಡೆಡ್ ಈಗಲ್ಲಿನ ಸಂಖ್ಯೆ ಕಡಿಮೆ ಆಗ್ತಾ ಬಂತಂತೆ, ಪಕ್ಷಿಯ ಸಂಖ್ಯೆ. ಮೊದಲು ಎಲ್ಲ ಕಡೆ ಹಾರಾಡ್ತಾ ಇದ್ದಂತಹ ಬಾಲ್ಡ್ ಹೆಡೆಡ್ ಈಗಲ್ ಕ್ರಮೇಣ ಸಂಖ್ಯೆಯಲ್ಲಿ ಕ್ಷೀಣಿಸ್ತಾ ಬಂತು. ನೋಡಿದ್ರೆ ಎಲ್ಲೂ ಇಲ್ಲ. ಯಾಕೆ ಹೀಗೆ ಅನ್ನುವಂಥ ಒಂದು ಯೋಚನೆ, ಚಿಂತೆ ಪ್ರಾರಂಭ ಆಯಿತು ದೇಶದಲ್ಲಿ, ವಿಜ್ಞಾನಿಗಳಲ್ಲಿ. ಇದು ಯಾಕಪ್ಪ ಅಂತ ನೋಡೋಣ, ಸಂಶೋಧನೆ ಮಾಡಿ ಅಂಥೇಳಿ ಒಂದು ದೊಡ್ಡ ಕೂಗು ಬಂತು. ಸೊ ವಿಜ್ಞಾನಿಗಳು, ಪರಿಸರವಾದಿಗಳು ಅದೆಲ್ಲ ನೋಡೋದಕ್ಕೆ ಪ್ರಾರಂಭ ಮಾಡಿದ್ರು. ನೋಡ್ತಾರೆ, ಬಾಲ್ಡ್ ಹೆಡೆಡ್ ಈಗಲ್ಲಿನ ಮೊಟ್ಟೆ ಪಕ್ವವಾಗಕ್ಕೆ ಮುಂಚೆನೆ ಮರಿ ಅದರಿಂದ ಹೊರಗೆ ಬರ್ತಾ ಇದೆ. ನಮ್ಮಲ್ಲಿ ಏನು ಪ್ರೀಮೆಚ್ಯೂರ್ ಡೆಲಿವರಿ ಅಂತೀವಲ್ಲ, 9 ತಿಂಗಳು ತುಂಬಿದ ನಂತರ ಹೆರಿಗೆಯಾದರೆ ಮಗು ಬದುಕುತ್ತೆ. 6 ತಿಂಗಳಿಗೆ ಮಗು ಹುಟ್ಟುಬಿಟ್ರೆ ಬದುಕೋ ಸಾಧ್ಯತೆ ಕಡಿಮೆ. ಸೊ ಹಾಗೆ ಪ್ರೀಮೆಚ್ಯೂರ್ ಡೆಲಿವರಿ ಆಗ್ತಾ ಇತ್ತು ಬಾಲ್ಡ್ ಹೆಡೆಡ್ ಈಗಲ್ಸ್ದು. ಮೊಟ್ಟೆ ಇಟ್ಟಿದೆ ತಾಯಿ ಪಕ್ಷಿ, ಇಷ್ಟು ದಿನ ಕಾವು ಕೊಟ್ಟ ಮೇಲೆ ಅದು ಹೊರಗೆ ಬರಬೇಕು ಮರಿ, ಆವಾಗ ಅದು ಬಲ್ತಿರುತ್ತೆ. ಆದರೆ ಅದಕ್ಕಿಂತ ಮುಂಚೆ ಅಕಾಲಿಕವಾಗಿ ಪ್ರೀಮೆಚ್ಯೂರ್ ಆಗಿ ಮೊಟ್ಟೆ ಒಡೆದು ಪಕ್ಷಿಯ ಮರಿ ಆಚೆ ಬರ್ತಿತ್ತು. ಆಚೆ ಬಂದು ಅದರಲ್ಲಿ ಯಾವ ಒಂದು ಬೆಳವಣಿಗೆಯ ಶಕ್ತಿಯೂ ಇರ್ತಾ ಇರಲಿಲ್ಲ. ಹಾಗಾಗಿ ಹೇಗೆ ಒಂದು ಬೇಗನೆ ಹುಟ್ಟಿದ ಮಾನವ ಮಗು ಉಳಿಯಲ್ವೋ, ಹಾಗೆ ಈ ಪಕ್ಷಿಯ ಮರಿ ಕೂಡ ಸತ್ತು ಹೋಗ್ತಾ ಇತ್ತು. ಸೊ ಅದು ಗೊತ್ತಾಯಿತು, ಪಕ್ಷಿ ಈ ಥರ ಆಗಿರೋದ್ರಿಂದ ಪಕ್ಷಿಯ ಸಂಖ್ಯೆ ಕಡಿಮೆ ಆಯಿತು. ಉತ್ತರ ಅದೇನೋ ಸಿಕ್ತು. ಆದರೆ ಇನ್ನೊಂದು ಪ್ರಶ್ನೆ ಬಂತೀಗ, ಪ್ರಶ್ನೆ ಏನು, ಯಾಕೆ ಹಂಗಾಗ್ತಾ ಇದೆ? ಅದನ್ನು ಸಂಶೋಧನೆ ಮಾಡಿದ್ರು. ಆ ಸಂಶೋಧನೆ ಏನಪ್ಪ ಹೇಳ್ತು ಅಂದರೆ, ಆ ಮೊಟ್ಟೆಯ ಥಿಕ್ನೆಸ್ ಇರುತ್ತಲ್ಲ ಮೊಟ್ಟೆ, ಆ ಬಿಳಿ ಹೊರ ಪದರ, ಆ ಅದರ ಶಕ್ತಿ, ಅದರ ಗಾತ್ರ ಕಡಿಮೆ ಆಗೋಗಿತ್ತು. ಬಹಳ ಸಣ್ಣಗಿತ್ತಂತೆ ಅದು, ಬಹಳ ಸಣ್ಣಗಿತ್ತು. ಸೊ ಹಾಗಾಗಿ ಒಳಗಡೆ ಇರುವಂಥ ಮರಿ ಬೆಳೀತಾ ಬೆಳೀತಾ ಆ ಬೆಳವಣಿಗೆಯ ಒಂದು ಅದು ಸೈಜ್ ದೊಡ್ಡದಾಗುತ್ತಲ್ಲ, ಅದು ದೊಡ್ಡದಾದಾಗ ಇದು ತಡಿಬೇಕಲ್ಲ, ಇದು ತಡಿತಾ ಇರಲಿಲ್ಲ. ಯಾಕೆ, ಇದು ಥಿನ್, ಬಹಳ ತೆಳ್ಳಗಿತ್ತಿದು. ಆ ತೆಳ್ಳಗಿದ್ದಂಥ ಮೊಟ್ಟೆಯ ಹೊರ ಪದರ ಬಿರುಕು ಬರ್ತಾ ಇತ್ತು. ಹಾಗಾಗಿ ಬೆಳೀತಿರೋಂಥ ಒಳಗಿರೋ ಶಿಶು ಬೇಗ ಆಚೆ ಬರ್ತಿತ್ತು, ಸಾಯ್ತಿತ್ತು. ಅದು ಯಾಕೆ ಸಣ್ಣಗಾಯಿತು, ಅದನ್ನು ಸಂಶೋಧನೆ ಮಾಡಿದ್ರು ಮುಂದೆ. ಹೇಗೆ ಒಂದರಿಂದ ಒಂದು ನಂಟು, ನಾವಿದನ್ನು ಅರ್ಥ ಮಾಡ್ಕೊಳ್ಬೋದು. DVG ಹೇಳೋದು ಅದೇ ನಂಟು. ಸೊ ಅದು ಯಾಕೆ ಅಂತ ನೋಡಿದಾಗ ಈಗ ರೂಟ್ ಕಾಸ್, ಮೂಲಕ್ಕೆ ಬಂದ್ವಿ. ಪರಿಸರದಲ್ಲಿರೋಂಥ DDTಯನ್ನು ಸೇವನೆ ಮಾಡಿದ ಹದ್ದುಗಳು ತಮ್ಮ ಶರೀರದಲ್ಲಿದ್ದಂತಹ ರಕ್ತದಲ್ಲಿ ಅದು DDT ಚಲನೆ ಮಾಡ್ತಾ ಇದೆ. ಅದು ಗರ್ಭಕೋಶಕ್ಕೂ ಹೋಗಿ ಈ ಮೊಟ್ಟೆಯ ಪದರದ ಒಳಗೆ ಸೇರಿಕೊಂಡು ಅದರ ಗಾತ್ರವನ್ನು ಕಡಿಮೆ ಮಾಡ್ತಾ ಇತ್ತಂತೆ. ಅಮೆರಿಕದ ಅನೇಕ ಯೂನಿವರ್ಸಿಟಿಗಳು ಒಟ್ಟಾಗಿ ಮಾಡಿದಂಥ ರಿಸರ್ಚ್ ಪ್ರಕಾರ ಅವಾಗ ಗೊತ್ತಾಯಿತು, ಇಂಡಿಸ್ಕ್ರಿಮಿನೇಟ್ ಯೂಸ್, ಯಾವುದೇ ಚಿಂತೆ ಇಲ್ಲದೆ ನನಗಿಷ್ಟ ಬಂದಂತೆ, ಮನ ಬಂದಂತೆ DDTಯನ್ನು ಬಳಸ್ತಾ ಇದ್ರು ರೈತರು. ಅದರಿಂದಾಗಿ ಪರಿಸರದಲ್ಲೆಲ್ಲ DDT ತುಂಬೋಯಿತು. ಅದು ತಮ್ಮ ರಾಷ್ಟ್ರ ಪಕ್ಷಿಯ ಒಂದು ಅಸ್ತಿತ್ವಕ್ಕೆ ಕುಂದು ಬರುವಂಥ, ಕುತ್ತು ಬರುವಂಥ ರೀತಿಯಲ್ಲಿ ಪರಿಣಮಿಸ್ತು. ತಕ್ಷಣ ಎಚ್ಚೆತ್ತುಕೊಂಡಂತಹ ಸರ್ಕಾರ
ಡಿ ಡಿ ಟಿಯನ್ನು ಬ್ಯಾನ್ ಮಾಡ್ತು,

0: ಅದಾದ ನಂತರದ ಸಂತತಿ ಉಳಿತಾ ಬಂತು. ಇವತ್ತಿನ ದಿವಸ ಬಾಲ್ಡ್ ಹೆಡೆಡ್ ಈಗಲ್ಸ್ ಸಾಕಷ್ಟು ಸಂಖ್ಯೆಯಲ್ಲಿದೆ, ಅದು ಅದರ ಅಸ್ತಿತ್ವದಲ್ಲಿ ಯಾವ ಭಯವೂ ಇಲ್ಲ ಅನ್ನೋದು ಈಗ ಗೊತ್ತಾಗಿದೆ. ನಮ್ಮ ದೇಶದಲ್ಲೂ ಕೂಡ ಅದೇ ರೀತಿ ಅನೇಕ ಜೀವಿಗಳ ಸಂತತಿಗೆ ಮನುಷ್ಯನ ಕೆಲವು ಕಾರ್ಯಗಳು ಕ್ರಿಯೆಗಳು ತೊಂದರೆಯನ್ನು ಉಂಟು ಮಾಡುವಂಥ ಪರಿಸ್ಥಿತಿ ಇದೆ. ನಮ್ಮನ್ನು ಒಂದು ಆತ್ಮವಿಮರ್ಶನೆ ಮಾಡಿಕೊಳ್ಬೇಕಾದಂಥ ಅವಶ್ಯಕತೆಯನ್ನು ಇದು ಎತ್ತಿ ತೋರಿಸುತ್ತೆ. ನಾವು ಇದಕ್ಕೆಲ್ಲ ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನಗೆ ಚೆನ್ನಾಗಿ ಬೆಳೆ ಬಂದರೆ ಸಾಕು, ನಾನು ದುಡ್ಡು ಮಾಡಿಕೊಂಡ್ರೆ ಸಾಕು ಅನ್ನೋ ರೀತಿಯಲ್ಲಿ ನನಗದು ಅಂಟಿಲ್ಲ ಅಂತ ಅಂದ್ಕೊಂಡ್ಬಿಡ್ತೀವಿ. ಆ ರೀತಿ ಅಂದ್ಕೋಬೇಡ ಅಂತ ಡಿ ವಿ ಜಿ ಅವರು ಇಲ್ಲಿ ಎಚ್ಚರಿಸ್ತಾ ಇದ್ದಾರೆ. ಜೊತೆಗೆ ಅದು ಸಮಾಜದಲ್ಲಿ ಒಟ್ಟಾಗಿ ಜೀವಿಸಬೇಕಾದ್ರೆ ನಾನು ಮಾಡಬೇಕಾದಂಥ ಒಂದು ಕ್ರಿಯೆಯಾದರೂ ಕೂಡ ಇನ್ನೊಂದು ಮಾರ್ಗವನ್ನು ಡಿ ವಿ ಜಿ ಅವರು ನಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಾರ್ಥವನ್ನು ಬಿಡದಂತೆ ನಾವು ಈ ಜೀವನದ ಜವಾಬ್ದಾರಿಗಳನ್ನು ಹೊರಬೇಕು ಅನ್ನುವಂಥದ್ದು. ಸೊ ಅದು ಹೇಗೆ, ಒಂಟಿ ನೀನ್ ಒಳ ಜಗಕ್ಕಾಗಿ, ಭಂಟ ಹೊರ ಜಗಕ್ಕಾಗಿ. ನಿನಗೂ ಮತ್ತು ಅಲ್ಲಿಯಾವುದೋ ಒಂದು ಪಕ್ಷಿಯ ಸಂತತಿ ಕಡಿಮೆ ಆಗಿಬಿಡ್ತಾ ಇದೆ ಅನ್ನೋದಕ್ಕೂ ಸಂಬಂಧ ಇಲ್ಲದೆ ಇರ್ಬೋದಪ್ಪ, ಅದು ಹೊರಗಡೆ ನಿನಗೆ ಕಾಣಿಸದೇ ಇರ್ಬೋದು. ಆದರೆ ಹೊರ ಜಗಕ್ಕಾಗಿ ನೀನು ಭಂಟನಾಗಬೇಕು, ನೀನು ಎದ್ದೇಳ್ಬೇಕು, ನೀನು ಸಕ್ರಿಯನಾಗಬೇಕು, ಜವಾಬ್ದಾರಿ ತಗೋಬೇಕು. ಅದರಿಂದ ನಿನಗೋಸ್ಕರ ಏನೋ ಲಾಭ ಇದೆ ಅನ್ನೋಂಥ ಭಾವನೆ ನಿನಗೆ ಬೇಡ. ಅಂತರಂಗದಲ್ಲಿ ನೀನು ಒಂಟಿಯಾಗೇ ಇರು, ಬೇರೆಯಾಗೇ ಇರು, ಅದರಿಂದ ನಿನಗೇನು ಲಾಭ ಬೇಡ. ಆದರೆ ಜೀವಚಕ್ರ ನಡಿಬೇಕಾದ್ರೆ, ದಿ ವೆಬ್ ಆಫ್ ಲೈಫ್ ಅದು ಮುಂದುವರಿಬೇಕಾದ್ರೆ, ಈ ಎಲ್ಲ ಜೀವಿಗಳ ಅನ್ಯೋನ್ಯ ಸಂಬಂಧ ಬಲವಾಗಬೇಕು, ಅದು ಅಲ್ಲಾಡಬಾರ್ದು. ಎಲ್ಲೋ ಒಂದು ಕಡೆ ಚೈನ್ ಲೂಸ್ ಆಯಿತು ಅಂತಂದರೂ ಕೂಡ ಇಡೀ ಚೈನೇ ಕಳ್ಚಿ ಹೋಗ್ಬಿಡುತ್ತೆ. ದ ಸ್ಟ್ರೆಂತ್ ಆಫ್ ಎ ಚೈನ್ ಇಸ್ ಇನ್ ಇಟ್ಸ್ ವೀಕೆಸ್ಟ್ ಲಿಂಕ್ ಅಂತೀವಿ. ಯಾವುದು ಅತ್ಯಂತ ವೀಕ್ ಪಾಯಿಂಟ್ ಇರುತ್ತೋ ಅದು ಅದರ ಶಕ್ತಿಯನ್ನು ಗುರುತಿಸುತ್ತೆ. ಸೊ ಹಾಗೆ ಈ ವೆಬ್ ಆಫ್ ಲೈಫ್ ಅನ್ನುವಂಥದ್ರಲ್ಲೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಇರೋ ಜೀವಿಗಳ ಕಾಣಿಕೆ ಕೊಡುಗೆ ಇದ್ದೇ ಇರುತ್ತೆ. ಅದರಲ್ಲಿ ಒಂದನ್ನು ಕಡಿಮೆ ಮಾಡಿದ್ರೂ ಕೂಡ ಇಡೀ ಒಂದು ಆಕಾರವೇ ಬದಲಾಗ್ಬಿಡುತ್ತೆ, ಇಡೀ ಒಂದು ಸ್ವರೂಪವೇ ಬದಲಾಗ್ಬಿಡುತ್ತೆ. ಅದು ನಿನಗೆ ನೇರವಾಗಿ ಸಂಬಂಧ ಇಲ್ಲದೇ ಇರ್ಬೋದು, ಆದರೆ ನೀನು ಅದರ ಒಂದು ಭಾಗ. ಸೊ ಹಾಗಾಗಿ ಅದರ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೋಸ್ಕರ ನೀನು ಪ್ರಯತ್ನವನ್ನು ಮಾಡಬೇಕು, ಭಂಟ ಆಗಲೇಬೇಕು ಹೊರ ಜಗಕ್ಕಾಗಿ. ಅದನ್ನು ನಿನ್ನ ಸ್ವಾರ್ಥಕ್ಕೋಸ್ಕರ ಅಂತ ಅಂದ್ಕೊಳ್ಳೋದು ಬೇಡ, ಸ್ವಾರ್ಥ ಬೇಡ, ಹೊರ ಜಗದ ಒಳಿತಿಗಾಗಿ ಈ ರೀತಿ ಭಂಟನ ಕೆಲಸವನ್ನು ನೀನು ಮಾಡುವ ನಿಟ್ಟಿನಲ್ಲಿ ಕಾರ್ಯಗತವಾಗಬೇಕು ಅನ್ನುವಂಥದ್ದನ್ನು ಡಿ ವಿ ಜಿ ಅವರು ಇಲ್ಲಿ ಹೇಳ್ತಾ ಇದ್ದಾರೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 61 ಕುರಿತು ಎಸ್ ವಿ ವೈ ಎಂ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಮಣ್ಣಿನ ಮಡಿಲಲ್ಲಿ ಅರಳುವ ಬಾಲ್ಯ ಹಾಗೂ ಆಸಕ್ತಿ ತುಂಬಿದ ಬದುಕು ಎಂಬುದರ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮಣ್ಣಿನ ಮಡಿಲಲ್ಲಿ ಅರಳುವ ಬಾಲ್ಯ ಹಾಗೂ ಆಸಕ್ತಿ ತುಂಬಿದ ಬದುಕು ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಮಣ್ಣಿಗೂ ಮನುಷ್ಯನಿಗೂ ಇರುವ ಸಂಬಂಧ ಕೇವಲ ಭೌತಿಕವಾದುದಲ್ಲ, ಅದೊಂದು ಆಳವಾದ ಭಾವನಾತ್ಮಕ ಬೆಸುಗೆ. ವಿಶೇಷವಾಗಿ ಮಕ್ಕಳಿಗೆ ಮಣ್ಣು ಎಂದರೆ ಅದೊಂದು ಕಲ್ಪನಾಲೋಕ, ಅದಮ್ಯ ಆಕರ್ಷಣೆಯ ಆಟದ ಮೈದಾನ. ಕೆಸರು, ಮರಳು ಮತ್ತು ಮಣ್ಣಿನಲ್ಲಿ

ವಿಶಿಷ್ಟ ಸ್ಪರ್ಶವನ್ನು ಆನಂದಿಸುವುದು ಅವರ ಬೆಳವಣಿಗೆಯ ಒಂದು ಅವಿಭಾಜ್ಯ ಅಂಗವಾಗಿದೆ. ಇಂದಿನ ಡಿಜಿಟಲ್ ಜಗತ್ತಿನಲ್ಲಿ ಮಕ್ಕಳು ಮಾತ್ರವಲ್ಲದೆ ದೊಡ್ಡವರು ಮೊಬೈಲ್ ಮತ್ತು ಕಂಪ್ಯೂಟರ್ಗಳ ಪರದೆಗೆ ಸೀಮಿತರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಪ್ರಕೃತಿಯೊಂದಿಗೆ ನೇರ ಸಂಪರ್ಕ ಸಾಧಿಸಲು ಹಾಗೂ ಬಾಲ್ಯದ ಮುಗ್ಧ ಸಂತೋಷವನ್ನು ಸಂಭ್ರಮಿಸಲು ಪ್ರತಿ ವರ್ಷ ಜೂನ್ 29ರಂದು ವಿಶ್ವ ಕೆಸರು ದಿನವನ್ನು ಆಚರಿಸಲಾಗುತ್ತದೆ. ಜೆನ್ಜಿ ಮತ್ತು ಆಲ್ಫಾ ಪೀಳಿಗೆಯ ಮಕ್ಕಳನ್ನು ಪ್ರಕೃತಿಯ ಹತ್ತಿರ ತರಬೇಕೆಂಬ ಉದ್ದೇಶದಿಂದ ಕೆಲವು ಶಿಕ್ಷಣ ತಜ್ಞರು, ಪರಿಸರ ಪ್ರೇಮಿಗಳು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ಆರಂಭಿಸಿದ ಈ ಅನೌಪಚಾರಿಕ ಆಚರಣೆಯು 2011ರಿಂದ ಜಾಗತಿಕ ಮಟ್ಟದಲ್ಲಿ ಜನಪ್ರಿಯತೆ ಗಳಿಸಿತು. ಇಂದು ಪ್ರಪಂಚದ ಅನೇಕ ದೇಶಗಳಲ್ಲಿ ಮಕ್ಕಳು ಮತ್ತು ದೊಡ್ಡವರು ಕೆಸರಿನಲ್ಲಿ ಆಟವಾಡಿ ಕೆಸರಿನ ಮನೆಗಳನ್ನು ನಿರ್ಮಿಸಿ ಈ ದಿನವನ್ನು ಸಖತ್ ಮಜವಾಗಿ ಆಚರಿಸುತ್ತಾರೆ. ಕೆಸರು ಎಂದರೆ ಕೇವಲ ಮಣ್ಣು ಮತ್ತು ನೀರಿನ ಮಿಶ್ರಣವಲ್ಲ, ಅದು ಮಕ್ಕಳಿಗೆ ಕಲಿಕೆಯ ಜೀವಂತ ಪ್ರಯೋಗಾಲಯ. ತೋಡುವುದು, ಕಲಸುವುದು ಮತ್ತು ವಿವಿಧ ಆಕೃತಿಗಳನ್ನು ರೂಪಿಸುವಂತಹ ಚಟುವಟಿಕೆಗಳು ಕೈ ಕಣ್ಣಿನ ಸಮನ್ವಯವನ್ನು ಹೆಚ್ಚಿಸುವುದರ ಜೊತೆಗೆ ಸೂಕ್ಷ್ಮಚಲನ ಕೌಶಲಗಳನ್ನು ಬೆಳೆಸುತ್ತವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಮಣ್ಣಿನೊಂದಿಗೆ ಆಟವಾಡುವುದು ಮಕ್ಕಳ ದೈನಂದಿನ ಜೀವನದ ಭಾಗವಾಗಿದ್ದರೂ ನಗರ ಪ್ರದೇಶಗಳಲ್ಲಿ ಇಂತಹ ಅನುಭವಗಳು ಅಪರೂಪವಾಗುತ್ತಿವೆ. ನಗರದ ಆಟದ ಮೈದಾನ, ಉದ್ಯಾನವನಗಳಲ್ಲಿ ನೆಲ ಹಾಸುಗಳನ್ನು ಹಾಕಿ ಮಣ್ಣೆ ಸಿಗದಂತೆ ಮಾಡಿದ್ದಾರೆ. ರಸ್ತೆಗಳು, ಪಾದಚಾರಿ ಮಾರ್ಗಗಳು, ಡಾಂಬಾರು, ಸಿಮೆಂಟ್ ಮಾಯವಾಗಿದೆ. ಹೀಗಾಗಿ ವಿಶ್ವ ಕೆಸರು ದಿನವು ಮಕ್ಕಳಿಗೆ ಪ್ರಕೃತಿಯೊಂದಿಗೆ ಮರು ಸಂಪರ್ಕ ಸಾಧಿಸಲು ಒಂದು ಉತ್ತಮ ಅವಕಾಶವನ್ನು ಒದಗಿಸುತ್ತದೆ. ಮಣ್ಣು ಮತ್ತು ಕೆಸರಿನಲ್ಲಿ ಆಟವಾಡುವುದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಮತ್ತು ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಎಂದು ಹಲವು ಸಂಶೋಧನೆಗಳು ದೃಢಪಡಿಸಿವೆ. ಈ ನೈಸರ್ಗಿಕ ಸ್ಪರ್ಶದಿಂದ ಮಕ್ಕಳ ಇಂದ್ರಿಯಗಳು ವಿಕಸನಗೊಳ್ಳುತ್ತವೆ, ಸೃಜನಶೀಲತೆ ಹರಳುತ್ತದೆ ಹಾಗೂ ಪ್ರಕೃತಿಯ ಮೇಲಿನ ಪ್ರೀತಿ ಅವರಲ್ಲಿ ಆಳವಾಗಿ ಬೇರೂರುತ್ತದೆ. ಅದರ ಜೊತೆಗೆ ಮಣ್ಣಿನೊಂದಿಗೆ ಬೆರೆಯುವ ಮಕ್ಕಳು ಪ್ರಕೃತಿಯನ್ನು ಹೆಚ್ಚು ಹತ್ತಿರದಿಂದ ಅರ್ಥ ಮಾಡಿಕೊಳ್ಳುತ್ತಾರೆ. ಸಸ್ಯಗಳು, ಕೀಟಗಳು, ಮಳೆ ಮತ್ತು ಭೂಮಿಯ ಜೀವಚಕ್ರದ ಬಗ್ಗೆ ಅವರಲ್ಲಿ ಸಹಜ ಕುತೂಹಲ ಮೂಡುತ್ತದೆ. ಪರಿಸರ ಸಂರಕ್ಷಣೆಯ ಪಾಠಗಳು ಪುಸ್ತಕಗಳಿಗಿಂತಲೂ ಇಂತಹ ಪ್ರತ್ಯಕ್ಷ ಅನುಭವಗಳ ಮೂಲಕ ಹೆಚ್ಚು ಪರಿಣಾಮಕಾರಿಯಾಗಿ ಮನಸ್ಸಿನಲ್ಲಿ ನೆಲೆಯೂರುತ್ತವೆ. ಒಟ್ಟಾರೆಯಾಗಿ ಹೇಳುವುದಾದರೆ ಈ ದಿನವು ಕೇವಲ ಕೆಸರಿನಲ್ಲಿ ಆಟವಾಡುವ ಸಂಭ್ರಮ ಮಾತ್ರವಲ್ಲ, ಇದು ಮಕ್ಕಳ ಸಮಗ್ರ ಬೆಳವಣಿಗೆ ಮತ್ತು ಪರಿಸರ ಅರಿವಿನ ಮಹತ್ವವನ್ನು ನೆನಪಿಸುವ ಒಂದು ಸಾಮಾಜಿಕ ಸಂದೇಶವಾಗಿದೆ. ಮಕ್ಕಳ ಕೈಗಳಿಗೆ ಸ್ವಲ್ಪ ಮಣ್ಣು ಅಂಟಿದರೂ ಪರವಾಗಿಲ್ಲ, ಆದರೆ ಅವರ ಮನಸ್ಸು ಪ್ರಕೃತಿಯೊಂದಿಗೆ ಬೆಸೆದುಕೊಳ್ಳುವುದು ಅತ್ಯಂತ ಮುಖ್ಯ. ಆದ್ದರಿಂದ ಇಂದಿನ ತಂತ್ರಜ್ಞಾನದ ಯುಗದಲ್ಲಿ ಪೋಷಕರು ತಮ್ಮ ಮಕ್ಕಳನ್ನು ಮೊಬೈಲ್, ಟಿವಿ ಪರದೆಗಳಿಂದ ಹೊರತಂದು ಮಣ್ಣಿನಲ್ಲಿ ಆಟವಾಡಲು ಪ್ರೋತ್ಸಾಹಿಸುವುದು ಇಂದಿನ ಅಗತ್ಯ. ಹಾಗೂ ಮತ್ತೊಂದು ವಿಷಯವನ್ನು ನೋಡುವುದಾದರೆ ಆಸಕ್ತಿ ತುಂಬಿದ ಬದುಕು, ನಮ್ಮ ದೈನಂದಿನ ಕಾರ್ಯಕ್ರಮ ಅಂದರೆ ಏನು? ಸರಳವಾಗಿ ಹೇಳುವುದಾದರೆ ಕೆಲಸಕ್ಕೆ ಹೋಗುವುದು, ಮನೆಗೆ ಹಿಂತಿರುಗುವುದು, ಅಡುಗೆ ಮಾಡುವುದು, ಮನೆ ಸ್ವಚ್ಛಗೊಳಿಸುವುದು, ಊಟ ಮಾಡುವುದು, ಟಿವಿ ಮುಂದೆ ಕುಳಿತುಕೊಳ್ಳುವುದು, ಮೊಬೈಲ್ ನೋಡುವುದು, ಹೀಗೆ ಅನೇಕ ಕೆಲಸಗಳು. ದಿನ ಇಷ್ಟೇ ಮಾಡಬೇಕಾ? ಬದಲಾಯಿಸಿಕೊಳ್ಳಲು ಏನು ಮಾಡಬೇಕು? ನಾವು ನಮ್ಮನ್ನು ವಿಕಸನಗೊಳಿಸುವ ಕೆಲಸದಲ್ಲಿ ಸ್ವಲ್ಪವಾದರೂ ತೊಡಗಿಸಿಕೊಳ್ಳಬೇಕು. ಅಂದರೆ ಒಂದಿಷ್ಟಾದರೂ ಬಿಡುವಿನ ಸಮಯವನ್ನು ನಮಗೆ ಆಸಕ್ತಿ ಇರುವ ಕಲೆ, ಸಾಮರ್ಥ್ಯ ಕಲಿಯಲು ಬಳಸಬೇಕು. ಈ ರೀತಿಯ ಕನಸುಗಳನ್ನು ಹೊಂದಿರುವುದು ತೃಪ್ತಿಕರ ಜೀವನ ನಡೆಸಲು ಬಹಳ ಮುಖ್ಯ. ಅವು ನಮ್ಮನ್ನು ನಿರಂತರವಾಗಿ ಉತ್ಸುಕತೆಯಿಂದ ಬದುಕಲು ಪ್ರೇರೇಪಿಸುತ್ತವೆ. ಅವರವರ ಅಭಿರುಚಿಗೆ ತಕ್ಕ ಹಾಗೆ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ಕಲಿಕೆಯ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ. ಅದು ಸಂಗೀತ, ಸಾಹಿತ್ಯ, ನೃತ್ಯ, ರಾಜಕೀಯ, ಇತಿಹಾಸ, ನಾಟಕ, ಹಣಕಾಸು, ಅರ್ಥಶಾಸ್ತ್ರ, ಕ್ರೀಡೆ, ಇತಿಹಾಸ, ಭೂಗೋಳ, ಯಾವುದೇ ವಿಷಯವಾಗಿರಬಹುದು. ಇಡೀ ದಿನದಲ್ಲಿ ಕನಿಷ್ಠ 1 ಗಂಟೆಗಳಾದರೂ ಈ ವಿಷಯ ಸಂಶೋಧಿಸಲು, ಕಲಿಯಲು, ನಮ್ಮ ಜ್ಞಾನವನ್ನು ಸುಧಾರಿಸಲು ಮೀಸಲಿಡಬೇಕು.

ಸಣ್ಣದಾಗಿ ಪ್ರಾರಂಭಿಸಿ ಹೆಚ್ಚು ಆನಂದಿಸುವ ವಿಷಯಗಳಿಂದ ಪ್ರಾರಂಭಿಸಿ ಈ ಹಾದಿಯಲ್ಲಿ ಮುಂದುವರಿದು ಎಷ್ಟು ಬೇಕೋ ಅಷ್ಟೇ ಪ್ರಯತ್ನವನ್ನು ಮಾಡಿ ಆ ಪ್ರಕ್ರಿಯೆ ಎಲ್ಲಕ್ಕಿಂತ ಆನಂದವನ್ನು ನೀಡುವುದರಲ್ಲಿ ಸಂಶಯವಿಲ್ಲ. ಆದ್ದರಿಂದ ನಮಗೆ ಆಸಕ್ತಿ ಇರುವ ಚಟುವಟಿಕೆಗಳನ್ನು ನಿರ್ಧರಿಸಿ ಅವುಗಳನ್ನು ಸಾಧಿಸಲು ನಿರಂತರ ಪ್ರಯತ್ನ ಜೀವನವನ್ನು ಖಂಡಿತ ಸಕಾರಾತ್ಮಕ ಗುರಿಯೆಡೆಗೆ ಸಾಗಲು ಪ್ರೇರೇಪಿಸುತ್ತದೆ. ಈ ರೀತಿ ಸಣ್ಣ ಸಣ್ಣ ಕಲಿಕೆ, ಬೆಳೆಯುವುದು, ಅಧ್ಯಯನ ಮಾಡುವುದು, ಆಸಕ್ತಿಯ ಚಟುವಟಿಕೆ ತಮ್ಮದಾಗಿಸಿಕೊಳ್ಳುವುದು ನಮ್ಮ ಮಾನಸಿಕ ಶಕ್ತಿಯನ್ನು ಹಿಗ್ಗಿಸಿ ವಿಕಸನಗೊಳ್ಳುವುದಲ್ಲದೆ ನಮ್ಮ ಕುಟುಂಬ, ಸ್ನೇಹಿತರು, ಸಮಾಜಕ್ಕೆ ಅನೇಕ ಕಾರ್ಯಗಳಲ್ಲಿ ನೆರವಾಗಲು ಅನುವುಗೊಳಿಸುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಮಣ್ಣಿನ ಮಡಿಲಲ್ಲಿ ಹರಳುವ ಬಾಲ್ಯ ಹಾಗೂ ಆಸಕ್ತಿ ತುಂಬಿದ ಬದುಕು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಎಫ್ಎಂ.

ಕೇಳುಗರೆ, ಇದುವರೆಗೂ ಮಣ್ಣಿನ ಮಡಿಲಲ್ಲಿ ಅರಳುವ ಬಾಲ್ಯ ಹಾಗೂ ಆಸಕ್ತಿ ತುಂಬಿದ ಬದುಕು ಎಂಬುದರ ಕುರಿತು ಶ್ರೀಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಜ್ಞಾನಸುಧಾ ಕಾರ್ಯಕ್ರಮವನ್ನು ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ದಾಪದದ ಬಳಕೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಶಿಕ್ಷಣ ನನ್ನ ಹಕ್ಕು.
1: ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಸದಾನಂದ, ನಿಮಗೆ ಇಂಗ್ಲಿಷ್ ಕಲಿಕೆಯನ್ನ ಸುಗಮಗೊಳಿಸುವ ಉದ್ದೇಶದಿಂದ ಈ ತರಗತಿಯನ್ನ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದ ಮೂಲಕ ನಡೆಸಿಕೊಡ್ತಾ ಇದ್ದೀನಿ. ಇಂಗ್ಲಿಷ್ ಕಲಿಕೆ ಅನ್ನೋದು ನಿರಂತರವಾದಂತಹ ಅಭ್ಯಾಸದ ಮೂಲಕ ಗಳಿಸಿಕೊಳ್ಳುವಂತಹ ಒಂದು ಕೌಶಲ ಅಂತ ಹೇಳಿ ನಾನು ನಿಮಗೆ ನನ್ನ ಎಲ್ಲ ತರಗತಿಗಳಲ್ಲೂ ಹೇಳ್ತಾ ಬಂದಿದ್ದೇನೆ. ಮತ್ತಿದನ್ನು ನೀವು ನೆನಪಿಟ್ಟುಕೊಂಡಿರಬೇಕು. ಹಾಗೆ ನಿಮ್ಮ ಪುಸ್ತಕ ಮತ್ತು ಪೆನ್ನು ಸಿದ್ಧ ಇದೆಯಲ್ಲ, ಪುಸ್ತಕ ಮತ್ತು ಪೆನ್ ಇದ್ರೆ ಈ ತರಗತಿಯಲ್ಲಿ ಬರುವಂತಹ ಪ್ರಮುಖ ಅಂಶಗಳನ್ನು ನೀವು ಬರೆದಿಟ್ಕೊಳ್ಳೋದು ಅನುಕೂಲ ಆಗತ್ತೆ. ಹೀಗೆ ಬರೆದಿಟ್ಕೊಂಡಂತಹ ಅಂಶವನ್ನ ಏನು ನೋಟ್ ಮಾಡಿಕೊಂಡಿರ್ತೀರಿ ಅದನ್ನು ದಿನಕ್ಕೆ ಒಮ್ಮೆಯಾದರೂ ಒಂದು ಬಾರಿಯಾದರೂ ಓದಿದ್ರೆ, ಮತ್ತೊಮ್ಮೆ ಬರೆದ್ರೆ ನಿಮಗೆ ಆ ಒಂದು ಕಲಿಕಾಂಶ ಲರ್ನಿಂಗ್ ಪಾಯಿಂಟ್ ಅಥವಾ ಲರ್ನಿಂಗ್ ಫ್ಯಾಕ್ಟ್ ಏನಿರುತ್ತೆ, ಕಲಿಯುವಂತಹ ಒಂದು ಅಂಶ ಏನಿರುತ್ತೆ ಅದು ನಿಮ್ಮ ಮಿದುಳಿನಲ್ಲಿ ಸ್ಟೋರ್ ಆಗತ್ತೆ. ಈಗ ಮೊಬೈಲ್ನಲ್ಲಿ ನೀವು ಫೋಟೋಗಳನ್ನ ಹೇಗೆ ಸ್ಟೋರ್ ಮಾಡ್ತೀರೋ, ಹಾಡುಗಳನ್ನ ಹೇಗೆ ಸ್ಟೋರ್ ಮಾಡ್ತೀರೋ, ಹಾಗೆ ಭಾಷೆಗೆ ಸಂಬಂಧಪಟ್ಟಂತಹ ಜ್ಞಾನವನ್ನೇ ನಮ್ಮ ಮಿದುಳಿನಲ್ಲಿ ಸ್ಟೋರ್ ಮಾಡಬೇಕು. ಸ್ಟೋರ್ ಮಾಡಿದಾಗ ನಿಮ್ಗದು ಬೇಕಾದಾಗ ಮತ್ತೆ ತೆಗೆದುಕೊಳ್ಳಿಕ್ಕೆ ಬರುತ್ತೆ. ಹಾಗಾಗಿ ಈ ಕೆಲವು ಮುಖ್ಯವಾದಂತಹ ಅಂಶಗಳನ್ನ ನೀವು ಒಂದ್ ಕಡೆ ಬರೆದಿಟ್ಕೊಳ್ಳುವಂತ ಅಭ್ಯಾಸ ಹ್ಯಾಬಿಟ್ ಮಾಡ್ಕೊಳ್ಬೇಕು. ಅದು ಎಷ್ಟು ಅಭ್ಯಾಸ ಆಗ್ಬೇಕಪ್ಪ ಅಂತ ಹೇಳಿದ್ರೆ, ಮುಖ್ಯವಾದಂತಹ ವಿಷಯಗಳು

ಯಾವುದೇ ವಿಷಯದಲ್ಲಿರಬಹುದು, ನೀವು ವಿದ್ಯಾರ್ಥಿಗಳಾಗಿ ಅದನ್ನ ಒಂದ್ ಕಡೆ ಬರೆದಿಟ್ಕೊಂಡು ದಿನಕ್ಕೆ ಒಮ್ಮೆ ಅದನ್ನ ಓದುವ ಮತ್ತೊಮ್ಮೆ ಬರೆಯುವ ಅಭ್ಯಾಸವನ್ನ ಮಾಡ್ಕೊಂಡ್ಬಿಟ್ರೆ ಪರೀಕ್ಷೆ ಅನ್ನೋದು ನೀರು ಕುಡಿದಷ್ಟು ಸುಲಭವಾಗಿ ನಿಭಾಯಿಸಬಹುದಾದಂತಹ ವ್ಯವಸ್ಥೆ ಆಗತ್ತೆ. ಎಕ್ಸಾಮ್ ಅನ್ನೋದು ಭಯ ಪಡಬೇಕಾದಂತ ವಿಷಯ ಆಗೋದಿಲ್ಲ, ಇದನ್ನೆಲ್ಲ ನೀವು ಮರಿಬಾರದು. ಹಾಗೆ ಕಳೆದ ತರಗತಿಯಲ್ಲಿ ನಾನು ನಿಮಗೆ ವುಡ್ ಮತ್ತು ಟಿಂಬರ್ ನಡುವಿನ ವ್ಯತ್ಯಾಸ ಏನು, ಅರ್ಥದಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಅಂತ ಹೇಳಿ ಒಂದು ಪ್ರಶ್ನೆಯನ್ನ ಕೇಳಿದ್ದೆ. ಮುಂದಿನ ತರಗತಿಯ ಹೊತ್ತಿಗೆ ಉತ್ತರವನ್ನ ಸಿದ್ಧಗೊಳಿಸಿಕೊಳ್ಳಿ ಅಂತ ನಾನು ನಿಮಗೆ ಹೇಳಿದ್ದೆ. ಬಹುಶಃ ಆ ಪದದ ಉತ್ತರವನ್ನ, ಆ ಪದದ ಅರ್ಥವನ್ನ ನೀವು ಹುಡುಕಿದ್ದೀರಿ, ಮರ್ತಿಲ್ಲ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಒಂದು ವೇಳೆ ಮರ್ತಿದ್ರೆ ಈಗ ಆ ಪದದ ಚರ್ಚೆಯನ್ನ ಮತ್ತೆ ಮಾಡಿದಾಗ ನಿಮಗೆ ಆ ಪದದ ಇಂಪಾರ್ಟೆನ್ಸ್ ಏನು ಅಂತ ಹೇಳಿ ಅರ್ಥ ಆಗತ್ತೆ. ವುಡ್ ಅಂತ ಹೇಳಿದಾಗ ಇಂಗ್ಲಿಷ್ ನಲ್ಲಿ WOULD ವುಡ್ ಅನ್ನುವಂತ ಒಂದು ಪದ ಇದೆ. ಸಾಮಾನ್ಯವಾಗಿ ವುಡ್ ಅನ್ನೋದನ್ನ ಸೌಜನ್ಯದ ಅಭಿವ್ಯಕ್ತಿಯಾಗಿ, ಪೊಲೈಟ್ನೆಸ್ ಅಂತ ಹೇಳಿದಾಗ ಇನ್ನೊಬ್ಬರನ್ನ ಮಾತಾಡಿಸಬೇಕಾದ್ರೆ ಗೌರವದಿಂದ ಸೌಜನ್ಯದಿಂದ ಮಾತಾಡಿಸುವಂತಹ ಒಂದು ಪದವಾಗಿ ವುಡ್ ಅನ್ನೋ ಪದವನ್ನ ಬಳಸ್ತೇವೆ. ವುಡ್ ಯು ಪ್ಲೀಸ್ ಕಮ್ ಹಿಯರ್, ಈ ಅರ್ಥದಲ್ಲಿ ಬಳಸ್ತೇವೆ. ಇಂಗ್ಲಿಷ್ ನಲ್ಲಿ ಮತ್ತೊಂದು ಪದ ಇದೆ, WOOD ವುಡ್. ವುಡ್ ಅಂತ ಹೇಳಿದಾಗ ಇದು ನಾಗರಹೊಳೆ ಬಂಡೀಪುರ ಅರಣ್ಯದ ಅಂಚಿನಲ್ಲಿ ಇರುವಂತ ನಿಮ್ಗಳಿಗೆ, ಸರ್ಗೂರು ಮತ್ತೆ HD ಕೋಟೆ ಭಾಗದಲ್ಲಿರುವಂತವರಿಗೆ ದೊಡ್ಡ ದೊಡ್ಡ ಮರಗಳ ಪರಿಚಯ ಇದೆ. ಸ್ವಲ್ಪ ದೂರ ಹೋದ್ರೆ ನಿಮ್ಮ ಊರಿಂದ, ನಿಮ್ಮ ಹಾಡಿಯಿಂದ ನಿಮಗೆ ದಟ್ಟವಾದಂತ ಕಾಡು ಸಿಗತ್ತೆ. ಅಲ್ಲಿರುವ ಮರಗಳು, ಟ್ರೀ ಏನಿದೆ ಅದನ್ನ ತರಿಸಿದಾಗ ನಾವು ಅದನ್ನ ವುಡ್ ಅಂತ ಹೇಳ್ತೇವೆ. WOOD ವುಡ್ ಮರ. ಈ ಮರವನ್ನ ನಾವು ಮನೆಯ ಉಪಯೋಗಕ್ಕೆ ಬಳಸಿದಾಗ, ಅಂದ್ರೆ ಬಾಗಿಲಿಗೋ ಕಿಟಕಿಗೋ ಅಥವಾ ಮೇಜು ಕುರ್ಚಿ ಮಂಚ ಈ ರೀತಿಯ ವಸ್ತುಗಳನ್ನ ತಯಾರು ಮಾಡಲಿಕ್ಕೆ ಬಳಸಿದಾಗ ಅದನ್ನ ಟಿಂಬರ್ ಅಂತ ಹೇಳ್ತಾರೆ. ಸೊ ಟ್ರೀಯಿಂದ ವುಡ್ ಬರುತ್ತೆ. ಆ ವುಡ್ ಅನ್ನ ನಾವೇನ್ ಮಾಡ್ಬೋದು, ಒಲೆಗೆ ಸೌದೆಯಾಗಿ, ಅದನ್ನ ಫೈರ್ ವುಡ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಕರೀತಾರೆ. ಸೌದೆಯಾಗಿ ಬಳಸಿದಾಗ ಅದು ಫೈರ್ ವುಡ್ ಆಗತ್ತೆ. ಮರವನ್ನ ಕತ್ತರಿಸಿ ನೀವು ಆ ಮರದ ಅಂಶವನ್ನ ಹೊರಗೆ ತಂದ್ರೆ ವುಡ್, ಅದನ್ನ ಸೌದೆಯಾಗಿ ಬಳಸಿದ್ರೆ ಫೈರ್ ವುಡ್, FIRE ಫೈರ್ ವುಡ್. ನೀವು ಅದೇ ಮರದ ಈ ಭಾಗವನ್ನ ಮನೆಯ ಏನು ಸಾಧನಗಳನ್ನ ಸಿದ್ಧ ಮಾಡ್ಲಿಕ್ಕೆ ಬಳಸಿದಾಗ ಅದೇನಾಗತ್ತೆ, ಟಿಂಬರ್ ಅಂತ ಆಗತ್ತೆ, ಮರಂ ಹೂ ಅಂತ ಆಗತ್ತೆ. ಸೊ ವುಡ್ ಅನ್ನೋ ಪದ ಮತ್ತೆ ಟಿಂಬರ್ ಅನ್ನೋ ಪದದ ಅರ್ಥವನ್ನ ನಿಮಗೆ ಹುಡುಕ್ಲಿಕ್ಕೆ ಹೇಳಿದ್ದೆ. ಹೀಗೆ ಪದದ ಅರ್ಥ, ಅದರ ಬಳಕೆ ಮತ್ತು ಅದರ ಉಚ್ಚಾರಣೆ, ಹಾಗೆ ಇಂಗ್ಲಿಷ್ ನಲ್ಲಿ ಅದನ್ನ ಬರೆಯುವ ಸ್ಪೆಲ್ಲಿಂಗ್ ವಿಧಾನ ಪೂರ್ತಿ ನಮಗೆ ಗೊತ್ತಾದ್ರೆ ಅದನ್ನ ವೊಕ್ಯಾಬುಲರಿ, ಪದ ಸಂಪತ್ತು ಅಂತ ಹೇಳ್ತೀವಿ. ಅಂದ್ರೆ ನಮಗೆ ಪರಿಚಯ ಇರುವಂತಹ ಪದಗಳ ಗುಂಪಾಗತ್ತೆ. ಸಾಮಾನ್ಯ ಇಂಗ್ಲಿಷ್ ಭಾಷೆಯಲ್ಲಿ ಒಂದು 10,000 ಪದಗಳನ್ನ ಪರಿಚಯ ಮಾಡಿಕೊಂಡು ಅದರ ಬಳಕೆ, ಉಚ್ಚಾರಣೆ ಮತ್ತು ಅದರ ಸ್ಪೆಲ್ಲಿಂಗ್ ಇವುಗಳ ಬಗ್ಗೆ ನಮ್ಮಲ್ಲಿ ಇಷ್ಟತೆ ಇತ್ತು ಅಂತ ಹೇಳಿದ್ರೆ ಆಗ ಆ ವೊಕ್ಯಾಬ್ಯುಲರಿ ನಮ್ಮಲ್ಲಿ ಇದೆ ಅಂತ ಹೇಳಿ ಅರ್ಥ. ಹಣ ಇದ್ರೆ ಹೇಗೆ ನಾವು ಶ್ರೀಮಂತರು, ರಿಚ್ ಅಂತ ಹೇಳ್ತೀವೋ ಹಾಗೆ ಒಂದು ಭಾಷೆಯಲ್ಲಿ ನಮಗೆ ಪದಗಳ ಬಳಕೆಯ ಸಾಧ್ಯತೆ ಹೆಚ್ಚಿದ್ರೆ ಆ ಭಾಷೆಯಲ್ಲಿ ನಾವು ಶ್ರೀಮಂತರಾಗಿರ್ತೇವೆ, ರಿಚ್ ಆಗಿರ್ತೇವೆ. ಇಂಗ್ಲಿಷ್ ಭಾಷೆಯ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಈ ಭಾಷೆಯ ಬಳಕೆಯ ಶ್ರೀಮಂತಿಕೆ ನಮ್ಮ ದುಡಿಮೆಯ ಸಾಧ್ಯತೆಯನ್ನು ಕೂಡ ಹೆಚ್ಚುತ್ತೆ. ಹಾಗಾಗಿ ಹೆಚ್ಚು ದುಡಿಮೆ ಮಾಡಲಿಕ್ಕೆ ಅವಕಾಶಗಳು ಸೃಷ್ಟಿಯಾಯಿತು ಅಂತ ಹೇಳಿದ್ರೆ ಬದುಕಿನಲ್ಲಿ ಶ್ರೀಮಂತಿಕೆ ಸಹಜವಾಗಿ ಬರುತ್ತೆ. ಹಾಗಾಗಿ ಈ ಪದಗಳ ಪರಿಚಯ ಮಾಡಿಕೊಳ್ಳುವಂಥದ್ದು, ವೊಕ್ಯಾಬ್ಯುಲರಿ ಅನ್ನ ಹೆಚ್ಚಿಸಿಕೊಳ್ಳುವಂಥ ಕೆಲಸನ ನಾವು ಯಾರು ನಿಲ್ಲಿಸದೆ ಮುಂದುವರಿಸಬೇಕು. ನಿಮ್ಮ ಇಂಗ್ಲಿಷ್ ಪಠ್ಯಪುಸ್ತಕಗಳು ಏನಿದ್ದಾವೆ, ಟೆಕ್ಸ್ಟ್ ಬುಕ್ ಏನಿದ್ದಾವೆ, ಅವು ಪದಗಳನ್ನ ಪರಿಚಯ ಮಾಡಿಕೊಳ್ಳಿಕ್ಕಿರುವಂತ ಒಳ್ಳೆಯ ಸಾಧನಗಳು, ಒಳ್ಳೆಯ ಟೂಲ್, ಒಳ್ಳೆಯ ರೆಫರೆನ್ಸ್ ಅಂತ ಹೇಳ್ತೀವಿ. ರೆಫರೆನ್ಸ್ ಬುಕ್ಸ್, ಕನ್ನಡದಲ್ಲಿ ಆಕರಗಳು ಅಂತ ಹೇಳಿ ಹೇಳ್ತಾರೆ. ಸೊ ಇವತ್ತಿನ ಈ ತರಗತಿಯಲ್ಲಿ ನಾನು ನಿಮಗೆ ಒಂದು ಪದದ ಪರಿಚಯವನ್ನ ಹೆಚ್ಚು ವಿಶಾಲವಾಗಿ ಮಾಡಿಕೊಡ್ತೀನಿ.

ಮಾಡ್ತೇನೆ. ಆ ಪದದ ಪರಿಚಯ ನಿಮಗೆ ಇದೆ. ಕನ್ನಡ ಮಾಧ್ಯಮದಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೂ ಸಹ ಈ ಪದ ಗೊತ್ತಿದೆ. ಆ ಪದ ಯಾವುದು ಅಂತ ಹೇಳಿದ್ರೆ ದ, ಟಿ ಎಚ್ ಇ ದ. ಈ ಪದದ ಪರಿಚಯ ನಿಮಗೆ ಇದೆ ಅಲ್ವಾ? ಆದ್ರೆ ಈ ಪದ ತುಂಬಾ ಸರಿ ನಮಗೆ ಗೊಂದಲ ಮಾಡುತ್ತೆ, ಕನ್ಫ್ಯೂಷನ್ಗೆ ಕಾರಣ ಆಗುತ್ತೆ. ಹೇಗಪ್ಪ ಈ ಪದನ ಬಳಸೋದು ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳಿದಾಗ, ಕ್ಲಾಸ್ ಅಲ್ಲಿ ಟೀಚರ್ ಏನಾದರೂ ಪ್ರಶ್ನೆ ಕೇಳಿದ್ರು ಅಂತ ಹೇಳಿದ್ರೆ ಕನ್ಫ್ಯೂಷನ್ಗೆ ಕಾರಣ ಆಗ್ಬಿಡುತ್ತೆ. ಅದಕ್ಕೆ ಒಂದು ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈ ದ ಅನ್ನುವ ಪದ ಇದೆಯಲ್ಲ, ಇದಕ್ಕೆ ಕನ್ನಡದಲ್ಲಿ ಸ್ಪಷ್ಟವಾಗಿ ಇಂಥದ್ದೇ ಪದ ಅಂತ ಹೇಳೋದು ಸ್ವಲ್ಪ ಕಷ್ಟ. ಈಗ ಉದಾಹರಣೆಗೆ ಟ್ರೀ ಅಂತ ಹೇಳಿದ್ರೆ ಮರ ಅಂತ ಹೇಳ್ಬಿಡ್ಬೋದು, ಎಲಿಫೆಂಟ್ ಅಂತ ಹೇಳಿದ್ರೆ ಆನೆ ಅಂತ ಹೇಳ್ಬೋದು, ರೋಡ್ ಅಂತ ಹೇಳಿದಾಗ ರಸ್ತೆ ಅಂತ ಹೇಳ್ಬೋದು. ಆದ್ರೆ ದ ಅಂತ ಹೇಳಿದಾಗ ಇಂಥದ್ದೇ ಒಂದು ಪದ ಅಂತ ಹೇಳೋದು ಕಷ್ಟ ಆಗತ್ತೆ. ಯಾಕಂದ್ರೆ ಈ ದ ಪದದ ಬಳಕೆ ನಮ್ಮ ಭಾಷೆಯಲ್ಲಿ ಇಲ್ಲ. ಇದನ್ನ ಸ್ವಲ್ಪ ನೀವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆದ್ರೆ ದ ಪದದ ಬಗ್ಗೆ ನೀವು ಸ್ವಲ್ಪ ಹುಷಾರಾಗಿರ್ಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಂತ ಹೇಳಿ ಇದು ಕಷ್ಟದ ಪದ ಏನಲ್ಲ, ಸುಲಭನೆ. ಪ್ರತಿನಿತ್ಯ ನಾವಿದನ್ನ ಬಳಸ್ತಾ ಹೋಗ್ತೇವೆ. ಇದರ ಜೊತೆಗೆ ನಾವು ಯಾವಾಗ್ಲೂ ಬಳಸುವಂತಹ ಇನ್ನೆರಡು ಪದಗಳಿದಾವೆ, ಎ ಮತ್ತು ಆನ್ ಅಂತ ಹೇಳಿ. ಈ ಎ, ಆನ್ ಮತ್ತು ದ, ಈ ಮೂರು ಪದಗಳನ್ನ ಇಂಗ್ಲಿಷ್ ನಲ್ಲಿ ಆರ್ಟಿಕಲ್ಸ್ ಅಂತ ಹೇಳಿ ಹೇಳ್ತಾರೆ. ಎ, ಆನ್ ಒಂದು ಗುಂಪಿಗೆ ಸೇರತ್ತೆ, ದ ಅನ್ನೋದು ಇನ್ನೊಂದು ಗುಂಪಿಗೆ ಸೇರತ್ತೆ. ಈ ದ ಪದದ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಇದನ್ನ ನಾಮಪದಗಳ ಜೊತೆ ಬಳಸ್ತೇವೆ. ನೌನ್ ಅಂತ ಹೇಳಿದಾಗ ಒಂದನ್ನ ಹೆಸರಿಸುವಂತಹ ಪದ ಏನಿರುತ್ತೆ ಅದನ್ನ ನೌನ್ ಅಂತ ಹೇಳ್ತೇವೆ. ಈಗ ಟ್ರೀ ಅಂತ ಹೇಳಿದ್ವಿ, ಒಂದು ಜೀವಿಯ ಹೆಸರು ಟ್ರೀ. ಎಲಿಫೆಂಟ್ ಅಂತ ಹೇಳ್ತೇವೆ, ಒಂದು ಪ್ರಾಣಿಯ ಹೆಸರು ಎಲಿಫೆಂಟ್. ಸೊ ಹೀಗೆ ನಾಮಪದ ನೌನ್ ಅಂತ ಹೇಳಿದಾಗ ಒಂದನ್ನ ಗುರುತಿಸುವಂತಹ ಕೆಲಸವನ್ನ, ಹೆಸರಿಸುವಂತಹ ಕೆಲಸವನ್ನ ಮಾಡುತ್ತೆ. ಈ ದ ಪದವನ್ನ ಯಾವ ನೌನಿನ ಜೊತೆ ಬಳಸೋದು ಅಂತ ಹೇಳಿದಾಗ ಸ್ವಲ್ಪ ಸ್ಪಷ್ಟತೆ ಬೇಕಾಗತ್ತೆ. ಹೇಗಪ್ಪ ಇದನ್ನ ಬಳಸೋದು ಅಂತ ಹೇಳಿದ್ರೆ, ನಾವು ಎಲ್ಲಾ ಸಂದರ್ಭದಲ್ಲಿ ಆ ಒಂದು ನಾಮಪದ ನೌನ್ ಒಂದೇ ಒಂದು, ಓನ್ಲಿ ಒನ್ ಅಂತ ಹೇಳಿ ಪರಿಗಣಿಸಿದಾಗ ಅಂತಹ ನೌನಿನ ಜೊತೆ ದ ಪದವನ್ನ ಸೇರಿಸಿ ಬಳಸ್ತೇವೆ. ಈಗ ಉದಾಹರಣೆಗೆ ಆಕಾಶ, ಸ್ಕೈ ಅಂತ ಹೇಳ್ತೇವೆ. ಪ್ರಪಂಚದಲ್ಲಿ ಎಲ್ಲಾ ಕಡೆ ನೀವೆಲ್ಲೇ ಹೋದ್ರೂ ಕೂಡ ಆಕಾಶವನ್ನ ಒಂದು ಅಂತ ತಗೊಳ್ತೇವೆ. ಸ್ಕೈ, ದ ಸ್ಕೈ ಅಂತ ಹೇಳಿ ಯಾವಾಗ್ಲೂ ಹೇಳ್ತೇವೆ. ಹಾಗೆ ದ ಸನ್, ಸೂರ್ಯ ಅನ್ನುವಂತ ನಕ್ಷತ್ರ ಒಂದೇ. ಸೊ ದ ಸನ್, ಉದಾಹರಣೆಗೆ ನೀವು ಹೀಗೂ ತಗೊಳ್ಬಹುದು, ದ ಸನ್ ಈಸ್ ಎ ಸ್ಟಾರ್. ನೋಡಿ, ಸ್ಟಾರ್ ಅಂತ ಹೇಳಿದಾಗ ಬಿಲಿಯನ್ಸ್ ಆಫ್ ಸ್ಟಾರ್ಸ್, ಕೋಟಿಗಳ ಲೆಕ್ಕದಲ್ಲಿ ನಕ್ಷತ್ರಗಳಿದ್ದಾವೆ. ಅದರಲ್ಲಿ ಒಂದು ನಕ್ಷತ್ರವನ್ನ ಮಾತ್ರ ನಾವು ಸನ್ ಅಂತ ಕರಿತೇವೆ. ಹಾಗಾಗಿ ದ ಸನ್, ಇಲ್ಲಿ ಸ್ಪೆಲ್ಲಿಂಗ್ ನ ಬಗ್ಗೆ ಸ್ವಲ್ಪ ಜೋಪಾನ, ನಾವಿಲ್ಲಿ ಎಸ್ ಒ ಎನ್ ಸನ್ ಬಗ್ಗೆ ಮಾತಾಡ್ತಾ ಇಲ್ಲ, ಎಸ್ ಯು ಎನ್ ಸನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ದ ಸನ್ ಈಸ್ ಎ ಸ್ಟಾರ್. ಹಾಗೆ ದಿ ಅರ್ತ್ ಈಸ್ ಎ ಪ್ಲಾನೆಟ್, ಗ್ರಹಗಳು. ಸೌರ ವ್ಯೂಹದಲ್ಲಿ, ಸೌರ ವ್ಯವಸ್ಥೆನಲ್ಲಿ ಗ್ರಹಗಳು ಇದಾವೆ ಅಂತ ನಿಮಗೆ ಗೊತ್ತಿದೆ. ಅದರಲ್ಲಿ ಒಂದು ಗ್ರಹವನ್ನ ಮಾತ್ರ ನಾವು ಭೂಮಿ ಅಂತ ಹೇಳಿ ಕರಿತೇವೆ. ದ ಅರ್ತ್ ಈಸ್ ಎ ಪ್ಲಾನೆಟ್. ನೋಡಿ, ಈ ಎರಡು ವಾಕ್ಯಗಳನ್ನ, ಈ ಎರಡು ಉದಾಹರಣೆಗಳನ್ನ ಏನ್ ತಗೊಂಡ್ವಿ, ಇದನ್ನ ಕನ್ನಡದಲ್ಲಿ ಏನಪ್ಪ ಹೇಗೆ ಹೇಳ್ತೀವಪ್ಪ ಅಂತ ಹೇಳಿದ್ರೆ, ಸೂರ್ಯ ಒಂದು ನಕ್ಷತ್ರ, ಭೂಮಿ ಒಂದು ಗ್ರಹ ಅಂತ ಹೇಳಿ ಹೇಳ್ಬಿಡ್ತೇವೆ. ನೋಡಿ, ಇಲ್ಲಿ ಒಂದು ನಕ್ಷತ್ರ ಒಂದು ಗ್ರಹ ಅಂತ ಹೇಳಿದಾಗ ಎ ಪದ ಇಂಗ್ಲಿಷ್ ನಲ್ಲಿ ಬಳಕೆ ಆಗತ್ತೆ, ಎ ಸ್ಟಾರ್, ಎ ಪ್ಲಾನೆಟ್. ಹಾಗಾಗಿ ಎ ಅಂತ ಹೇಳಿದ್ರೆ ಒಂದು ಅನ್ನುವ ಪದ ಅಂತ ಹೇಳಿ ಕನ್ನಡದಲ್ಲಿ ಅಂದಾಜು ಮಾಡ್ಬೋದು, ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ, ಸುಲಭ ಆಗತ್ತೆ. ಆದ್ರೆ ಈ ದ ಅನ್ನೋದಿದೆ ನೋಡಿ, ದ ಸನ್ ಅಂತ ಹೇಳಿದ್ವಿ, ದ ಅರ್ತ್ ಅಂತ ಹೇಳಿದ್ವಿ, ಆದ್ರೆ ಕನ್ನಡದಲ್ಲಿ ಭೂಮಿ, ಸೂರ್ಯ ಅಂತಷ್ಟೇ ಬಳಕೆ ಆಗತ್ತೆ. ಅಲ್ಲಿ ದ ಪದದ ಬಳಕೆ ಆಗ್ಲಿಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ದ ಪದದ ಬಳಕೆ ಇಂಗ್ಲಿಷ್ ನಲ್ಲಿ ಏನಾಗತ್ತಲ್ಲ, ಆ ರೀತಿ

ನಾವು ಕನ್ನಡದಲ್ಲಿ ಬಳಕೆಯನ್ನ ಮಾಡೋದಿಲ್ಲ. ಇದು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತ ವಿಚಾರ. ಸೊ ದ ಅಂತ ಹೇಳಬೇಕಾದ್ರೆ ಸಾರ್ವಕಾಲಿಕವಾಗಿ ಎಲ್ಲಾ ಕಡೆಯೂ ಕೂಡ ಯಾವುದನ್ನ ನಾವು ಒಂದೇ ಒಂದು ಅಂತ ಭಾವಿಸಿರ್ತೀವೋ ಪರಿಗಣಿಸಿರ್ತೀವೋ ಅದರ ಜೊತೆಗೆ ದ ಪದವನ್ನ ಸೇರಿಸ್ತೇವೆ. ಹಾಗಾಗಿ ದ ಗಾಡ್ ಅಂತ ಹೇಳಿ ಹೇಳ್ತೇವೆ. ಸೊ ದೇವರು ದ ಗಾಡ್. ನೀವು ದೇವರಿಗೆ ಬೇರೆ ಬೇರೆ ಹೆಸರನ್ನ ಇಟ್ಟಿದ್ದಿರಬಹುದು. ದೇವನೊಬ್ಬ ನಾಮ ಹಲವು ಅಂತ ಹೇಳಿ ಕನ್ನಡದಲ್ಲಿ ಒಂದು ಮಾತಿದೆ. ದೇವರೊಬ್ಬರೇ, ಆದ್ರೆ ನಾವು ಕರೆಯೋದಿಕ್ಕೆ ಹೆಸರುಗಳನ್ನ ನಾಮ ಹಲವು ಅಂತ ಹೇಳಿ ಒಂದು ವಾಕ್ಯವನ್ನ ಕನ್ನಡದಲ್ಲಿ ಹೇಳ್ತೇವೆ. ಸೊ ಹಾಗೆ ದೇವರು ಅನ್ನೋದು ಒಂದೇ, ನೀವು ಆ ದೇವರಿಗೆ ಬೇರೆ ಬೇರೆ ಹೆಸರನ್ನ ಇಟ್ಟು ಕರಿತೀರಿ. ಸೊ ಹಾಗಾಗಿ ದ ಗಾಡ್, ಹೀಗೆ ಯೂನಿವರ್ಸಲಿ ಒಂದೇ ಒಂದು, ಓನ್ಲಿ ಒನ್ ಅಂತ ಹೇಳಿ ನಾವು ಪರಿಗಣಿಸಿದಾಗ ಅದನ್ನ ನಾವೇನ್ ಮಾಡ್ತೇವೆ, ದ ಪದದ ಜೊತೆಗೆ ಬಳಕೆ ಮಾಡ್ತೇವೆ. ಯಾವ ನಾಮ ಪದವನ್ನ ಒಂದೇ ಒಂದು, ಯೂನಿವರ್ಸಲಿ ಓನ್ಲಿ ಒನ್ ಅಂತ ಹೇಳಿ ನಾವು ಪರಿಗಣಿಸಿರ್ತೀವೋ ಅಂತಹ ನಾಮ ಪದಗಳ ಜೊತೆ ದ ಪದದ ಬಳಕೆ ಆಗತ್ತೆ. ಇದು ಒಂದು ಕಂಡೀಷನ್, ನೆನ್ಪಿಟ್ಕೊಳ್ಳಿಕ್ ಸಾಧ್ಯ ಆಗತ್ತಲ್ಲ. ನಿಮ್ಮ ನೋಟ್ಬುಕ್ ಅಲ್ಲಿ ಬರ್ಕೊಂಡಿದ್ದೀರಿ, ಇದನ್ನ ಮತ್ತೆ ಓದ್ಕೋಬೇಕು, ಒಂದೆರಡು ಬಾರಿ ಬರಿಬೇಕು. ಆಗ ದ ಪದದ ಬಳಕೆಯ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಕಡಿಮೆ ಆಗತ್ತೆ, ಅಥವಾ ಕನ್ಫ್ಯೂಷನ್ ಪೂರ್ತಿ ಇಲ್ಲದ ಹಾಗೆ ಆಗತ್ತೆ. ನಂತರ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಂದೇ ಒಂದು ಇರುವಂತಹ ನಾಮಪದದ ಜೊತೆಗೆ ನಾವು ದ ಪದವನ್ನ ಬಳಸ್ತೇವೆ. ಇದಕ್ಕೊಂದು ಒಳ್ಳೆ ಉದಾಹರಣೆ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಶಾಲೆಯಲ್ಲಿ ಒಬ್ಬರೇ ಒಬ್ಬರು ಹೆಡ್ ಮಾಸ್ಟರ್ ಇರ್ತಾರೆ, ಹೆಡ್ ಮೇಡಮ್ ಇರ್ತಾರೆ, ಹೆಡ್ ಮಿಸ್ಟ್ರೆಸ್ ಇರ್ತಾರೆ. ಸೊ ಹಾಗಾಗಿ ನೀವು ಇಂಗ್ಲಿಷ್ ನಲ್ಲಿ ರಜಾ ಅರ್ಜಿಯನ್ನ ಬರೆಯೋದಾದ್ರೆ, ಲೀವ್ ಲೆಟರ್ ಅನ್ನ ಬರೆಯೋದಾದ್ರೆ ದ ಹೆಡ್ ಮಾಸ್ಟರ್, ದ ಹೆಡ್ ಮಿಸ್ಟ್ರೆಸ್, ದ ಹೆಡ್ ಟೀಚರ್ ಅಂತ ಹೇಳಿ ಬರೀತೀರಿ. ಸೊ ಒಂದು ಸ್ಕೂಲ್ ಅಂತ ಹೇಳಿದಾಗ, ಒಂದು ಶಾಲೆ ಅಂತ ಹೇಳಿದಾಗ ಇಬ್ರು ಮೂರು ಜನ ಟೀಚರ್ಸ್ ಇರ್ತಾರೆ, ಆದ್ರೆ ಒಬ್ಬರೇ ಹೆಡ್ ಮಾಸ್ಟರ್ ಅಥವಾ ಹೆಡ್ ಮಿಸ್ಟ್ರೆಸ್ ಇರ್ತಾರೆ. ಸೊ ಹಾಗಾಗಿ ನೀವೇನ್ ಮಾಡ್ತೀರಿ, ದ ಹೆಡ್ ಮಾಸ್ಟರ್, ದ ಹೆಡ್ ಮಿಸ್ಟ್ರೆಸ್ ಅಂತ ಹೇಳಿ ಬರೀತೀರಿ. ಸೊ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಂದೇ ಒಂದು ಇರುವಂತಹ ನೌನ್ ಇದ್ದಾಗ ಅದ್ರ ಜೊತೆಗೆ ನಾವೇನ್ ಮಾಡ್ತೀವಿ, ದ ಪದವನ್ನ ಬಳಕೆ ಮಾಡ್ತೇವೆ. ನೋಡಿ, ಇದನ್ನ ಸ್ವಲ್ಪ ನೀವು ವಿಸ್ತರಿಸಿ ನೋಡಿದಾಗ ಸರ್ಗೂರು ತಾಲೂಕು, ಹಾಗೆ ಹೆಚ್ ಡಿ ಕೋಟೆ ತಾಲೂಕು, ಈ ತಾಲೂಕಲ್ಲಿ ಒಬ್ಬರು ತಹಸೀಲ್ದಾರ್ ಇರ್ತಾರೆ. ಸೊ ತಹಸೀಲ್ದಾರ್ ಅಂತ ನಾವೇನು ಒಬ್ಬ ಅಧಿಕಾರಿಯನ್ನ ಹೇಳ್ತೀವಲ್ಲ, ಅವರು ಒಬ್ಬರೇ ಇರ್ತಾರೆ, ಒಂದು ತಾಲೂಕಿಗೆ ಒಬ್ಬರೇ ಇರ್ತಾರೆ. ಹಾಗಾಗಿ ದ ತಹಸೀಲ್ದಾರ್ ಅಂತ ಹೇಳಿ ಬಳಕೆ ಮಾಡ್ತೇವೆ. ಹಾಗೆ ಮೈಸೂರು ಜಿಲ್ಲೆಯನ್ನ ನೀವು ತಗೊಂಡ್ರೆ, ಒಂದು ಜಿಲ್ಲೆಗೆ ಒಬ್ರು ಡಿಸ್ಟ್ರಿಕ್ಟ್ ಕಮಿಷನರ್ ಇರ್ತಾರೆ, ಡಿ ಸಿ ಅಂತ ಹೇಳ್ತೀವಿ, ಡಿಸ್ಟ್ರಿಕ್ಟ್ ಕಮಿಷನರ್, ದ ಡಿಸ್ಟ್ರಿಕ್ಟ್ ಕಮಿಷನರ್ ಅಂತ ಹೇಳಿ ನಾವು ಹೇಳ್ತೇವೆ. ಹಾಗೆ ಕರ್ನಾಟಕನ ನೀವು ತಗೊಂಡಾಗ ಇಲ್ಲಿ ಒಬ್ರು ಚೀಫ್ ಮಿನಿಸ್ಟರ್ ಇರ್ತಾರೆ, ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ ಹೇಳಿ ಹೇಳ್ತೇವೆ. ಹಾಗೆ ದ ಗವರ್ನರ್ ಆಫ್ ಕರ್ನಾಟಕ ಅಂತ ಹೇಳ್ತೇವೆ. ಹಾಗೆ ಇಂಡಿಯಾನ ನೀವು ತಗೊಂಡ್ರೆ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಹೇಳ್ತೇವೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹೇಳ್ತೇವೆ. ನೋಡಿ, ಹೀಗೆ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಂದೇ ಒಂದು ಅಂತ ನಾವು ಗುರುತಿಸಿರುವಂತಹ ನಾಮಪದಗಳ ಜೊತೆಗೆ ನಾವೇನ್ ಬಳಸ್ತೇವೆ, ದ ಪದವನ್ನ ಬಳಸ್ತೇವೆ. ಹಾಗೆ ಅಮೆರಿಕ ದೇಶ ಗೊತ್ತು ನಿಮಗೆ, ಅಲ್ಲಿ ದ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಹೇಳ್ತೀವಿ, ದ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ದ ಪ್ರೈಮ್ ಮಿನಿಸ್ಟರ್ ಆಫ್ ಆಸ್ಟ್ರೇಲಿಯಾ. ಸೊ ಹೀಗೆ ದ ಪದವನ್ನ ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಂದೇ ಒಂದಿರುವಂತದ್ದು. ಈಗ ನೀವು ನಿಮ್ಮ ಕ್ಲಾಸ್ ರೂಮ್ ಅನ್ನ ತಗೊಂಡ್ರೆ, ನೀವು ದಿನನಿತ್ಯ ಪಾಠ ಕೇಳುವಂತ ಕ್ಲಾಸ್ ರೂಮ್ ಅನ್ನ ನೀವು ತಗೊಂಡ್ರೆ, ಸಾಮಾನ್ಯವಾಗಿ ನಿಮ್ಮ ಕ್ಲಾಸ್ ರೂಮಿಗೆ ಒಂದು ಬಾಗಿಲಿರುತ್ತೆ. ಸೊ ಹಾಗಾಗಿ ದ ಡೋರ್, ಸಾಮಾನ್ಯವಾಗಿ ನೀವು ಐದನೇ ತರಗತಿಯಿಂದ ಮುಂದಕ್ಕೆ ಓದ್ತಾ ಇದ್ರೆ, ಐದನೇ ತರಗತಿಯಿಂದ ಮುಂದೆ ಓದ್ತಾ ಇದ್ರೆ, ಸಾಮಾನ್ಯವಾಗಿ ನಿಮ್ಮ ತರಗತಿಯಲ್ಲಿ ಒಂದು ಬೋರ್ಡ್ ಇರುತ್ತೆ, ಹಲಗೆ, ಬ್ಲ್ಯಾಕ್ ಬೋರ್ಡ್ ಅಂತ ಹೇಳ್ತೀವಿ. ಇತ್ತೀಚೆಗೆ ಗ್ರೀನ್ ಬೋರ್ಡ್ ಅನ್ನು ಕೂಡ, ಹಸಿರು ಹಲಗೆಯನ್ನು ಕೂಡ ಬಳಸ್ತಾರೆ. ಸೊ ದ ಬ್ಲ್ಯಾಕ್ ಬೋರ್ಡ್, ಈಗ ಪಾಠ ಮಾಡ್ತಾ ಇರ್ತಾರೆ, ಟೀಚರ್ ಹೇಳ್ತಾರೆ ಲುಕ್ ಅಟ್ ದ ಬ್ಲ್ಯಾಕ್ ಬೋರ್ಡ್,
ಲುಕ್ ಅಟ್ ದ ಬ್ಲ್ಯಾಕ್.

ಬೋರ್ಡ್ ಬೋರ್ಡ್ ಕಡೆಗೆ ನೋಡಿ ಅಂತ ಹೇಳ್ತಾರೆ. ಅವಾಗ ನಿಮಗೆ ಯಾವ ಗೊಂದಲನೂ ಇಲ್ಲ, ಯಾಕಂದ್ರೆ ಇರೋದು ಒಂದೇ ಬೋರ್ಡ್, ದ ಬ್ಲ್ಯಾಕ್ ಬೋರ್ಡ್ ಅಂತ ಹೇಳ್ತಾರೆ. ಹಾಗೆ ನಿಮ್ ತರಗತಿನಲ್ಲಿ ಒಂದಕ್ಕಿಂತ ಹೆಚ್ಚು ಕಿಟಕಿಗಳಿರುತ್ತೆ, ವಿಂಡೋ ಇರುತ್ತೆ. ಸೊ ನಿಮ್ಗೆ ಒಬ್ರು ಟೀಚರು ಕ್ಲೋಸ್ ದ ವಿಂಡೋ ಅಂತ ಹೇಳಿದ್ರೆ ನಿಮಗೆ ಪ್ರಶ್ನೆ ಬರುತ್ತೆ, ಯಾವ ವಿಂಡೋ ಕ್ಲೋಸ್ ಮಾಡಬೇಕು ಸರ್, ವಿಚ್ ವಿಂಡೋ ಸರ್ ಅಂತ ನೀವು ಕೇಳಬೇಕಾಗತ್ತೆ, ಯಾಕಂದ್ರೆ ಒಂದಕ್ಕಿಂತ ಹೆಚ್ಚಿದೆ. ಅದೇ ನಿಮ್ಮ ಟೀಚರ್ ಕ್ಲೋಸ್ ದ ಡೋರ್ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಕ್ಲಾಸ್ ರೂಮ್ ಅಲ್ಲಿ ಒಂದು ಬಾಗಿಲಿರುತ್ತೆ, ಒಂದು ಡೋರ್ ಇರುತ್ತೆ, ಹಾಗಾಗಿ ಕ್ಲೋಸ್ ದ ಡೋರ್ ಅಂತ ಹೇಳಿದಾಗ ನಿಮಗೆ ಯಾವ ಕನ್ಫ್ಯೂಷನ್ ಇರೋದಿಲ್ಲ. ಸೊ ಹೀಗೆ ನೀವು ದ ಪದವನ್ನ ತಗೊಂಡಾಗ ನಿರ್ದಿಷ್ಟ ಸನ್ನಿವೇಶದಲ್ಲಿ ಇನ್ ಅ ಗಿವನ್ ಸಿಚುವೇಶನ್ ಓನ್ಲಿ ಒನ್ ಆಗಿರುವಂತಹ ನಾಮಪದದ ಜೊತೆಗೆ ನೀವು ದ ಅನ್ನ ಬಳಸ್ತೀರಿ. ಈಗ ಉದಾಹರಣೆಗೆ ನಿಮ್ಮ ಕ್ಲಾಸ್ ನಲ್ಲಿ ಒಂದೇ ಒಂದು ಫ್ಯಾನ್ ಇದೆ ಅಂತ ಹೇಳಿದ್ರೆ ದ ಫ್ಯಾನ್, ಒಂದು ಟೇಬಲ್ ಇದೆ ಅಂತ ಹೇಳಿದ್ರೆ ದ ಟೇಬಲ್. ಸೊ ಹೀಗೆ ಇನ್ ಅ ಗಿವನ್ ಸಿಚುವೇಶನ್ ಒಂದು ಸಂದರ್ಭದಲ್ಲಿ ಒಂದೇ ಒಂದು ಇರುವಂತಹ ನಾಮಪದದ ಜೊತೆಗೆ ನಾವೇನ್ ಮಾಡಬೇಕಾಗತ್ತೆ, ದ ಪದವನ್ನ ಬಳಕೆ ಮಾಡಬೇಕಾಗತ್ತೆ, ಗೊತ್ತಲ್ವಾ? ಈಗ ಈ ದ ಪದ ಬಳಕೆ ಮಾಡುವಂತ ಮೂರನೆಯ ಸನ್ನಿವೇಶ ಒಂದಿದೆ. ಆ ಮೂರನೆಯ ಸನ್ನಿವೇಶ ಏನಪ್ಪಾ ಅಂತ ಹೇಳಿದ್ರೆ, ಒಂದು ನಾಮಪದವನ್ನ ಒಮ್ಮೆ ಬಳಸಿ ನಂತರ ಅದೇ ನಾಮಪದದ ಬಗ್ಗೆ ಮತ್ತೆ ಮಾತಾಡೋದಾದ್ರೆ ಅಥವಾ ಆ ನಾಮಪದವನ್ನ ಮತ್ತೆ ಬಳಕೆ ಮಾಡೋದಾದ್ರೆ ಆ ಎರಡನೇ ಬಾರಿ ಬಳಕೆ ಮಾಡಿದಾಗ ನಾವು ಅದರ ಜೊತೆಗೆ ದ ಪದವನ್ನ ತಗೊಳ್ತೀವಿ. ಹೇಗೆ ಇದನ್ನ ಅರ್ಥ ಮಾಡಿಕೊಳ್ಬಹುದು ನೋಡಿ, ಒಂದು ಉದಾಹರಣೆಯನ್ನ ಹೇಳ್ತೇನೆ. ಐ ಸಾ ಎ ಮ್ಯಾನ್ ಟುಡೇ, ದ ಮ್ಯಾನ್ ವಾಸ್ ವೆರಿ ಟಾಲ್. ನಾನಿವತ್ತು ಒಬ್ಬ ಮನುಷ್ಯನ್ ನೋಡಿದೆ, ಆ ಮನುಷ್ಯ ತುಂಬಾ ಎತ್ತರಕ್ಕಿದ್ದ. ದ ಮ್ಯಾನ್ ವಾಸ್ ವೆರಿ ಟಾಲ್. ಐ ಸಾ ಅ ಮ್ಯಾನ್, ದ ಮ್ಯಾನ್ ವಾಸ್ ವೆರಿ ಟಾಲ್. ಯೆಸ್ಟರ್ಡೇ ಐ ಸಾ ಅನ್ ಎಲಿಫೆಂಟ್, ದ ಎಲಿಫೆಂಟ್ ವಾಸ್ ಹ್ಯೂಜ್. ದ ಎಲಿಫೆಂಟ್ ಹ್ಯಾಡ್ ಲಾಂಗ್ ಟಸ್ಕರ್ಸ್. ಯೆಸ್ಟರ್ಡೇ ಐ ಸಾ ಅನ್ ಎಲಿಫೆಂಟ್, ನಿನ್ನೆ ಒಂದು ಆನೆ ನೋಡಿದೆ, ಆ ಆನೆ ದೊಡ್ಡದಿತ್ತು ಅಥವಾ ಆ ಆನೆಗೆ ಉದ್ದವಾದ ಕೋರೆ ಇತ್ತು ಅಂತ ಹೇಳಿ ನಾವು ಹೇಳ್ಬೋದು. ಸೊ ದ ಎಲಿಫೆಂಟ್ ಅಂತ ಹೇಳಿ ಎರಡನೇ ಬಾರಿ ಹೇಳ್ತೇವೆ. ಸೊ ಮೊದಲನೇ ಬಾರಿ ಆನ್ ಎಲಿಫೆಂಟ್ ಅಂತ ಹೇಳ್ತೇವೆ, ಎರಡನೇ ಬಾರಿ ದ ಎಲಿಫೆಂಟ್ ಅಂತ ಹೇಳಿ ಬಳಸ್ತೇವೆ. ತಾತ್ತಿದ್ಯಾ? ಸೊ ಇಲ್ಲಿ ನಾಮಪದವನ್ನ ಒಮ್ಮೆ ಬಳಸಿ ನಂತರ ಅದೇ ನಾಮಪದವನ್ನ ಕುರಿತು ನಾವು ಮಾತಾಡಬೇಕಾದ್ರೆ ಆ ಎರಡನೇ ಬಾರಿ ಏನಾಗಿರುತ್ತೆ, ದ ಪದವನ್ನ ಬಳಕೆ ಮಾಡಬೇಕಾಗತ್ತೆ. ಸೊ ಹೀಗೆ ದ ಪದವನ್ನ ಬಳಸುವಂತ ಮೂರು ಸನ್ನಿವೇಶಗಳನ್ನ ನಾನು ನಿಮಗೆ ಹೇಳಿದ್ದೇನೆ. ಒಂದು, ಸಾರ್ವಕಾಲಿಕವಾಗಿ ಎಲ್ಲಾ ಕಾಲದಲ್ಲಿಯೂ ಎಲ್ಲಾ ಸಂದರ್ಭದಲ್ಲಿಯೂ ಒಂದೇ ಒಂದು ಅಂತ ಹೇಳಿ ನಾವು ಪರಿಗಣಿಸಿರುವ ನೌನಿನ ಜೊತೆಗೆ ಏನ್ ಮಾಡ್ತೇವೆ, ದ ಅನ್ನ ಬಳಸ್ತೇವೆ. ದ ಸ್ಕೈ, ದಿ ಅರ್ತ್, ದ ಸನ್ ಅಂತ ಹೇಳಿ ಹೇಳ್ತೇವೆ. ಇದು ಒಂದು ಭಾಗ. ಎರಡನೇ ಭಾಗ ಏನ್ ಹೇಳುತ್ತೆ, ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಂದೇ ಇರುವಂತಹ ನಾಮಪದದ ಜೊತೆಗೆ ನಾವೇನ್ ಮಾಡ್ತೇವೆ, ದ ಪದವನ್ನ ಬಳಸ್ತೇವೆ. ಉದಾಹರಣೆಗೆ, ಶುಭಂ ಗಿಲ್ ಈಸ್ ದ ಕ್ಯಾಪ್ಟನ್ ಆಫ್ ಇಂಡಿಯನ್ ಕ್ರಿಕೆಟ್ ಟೀಮ್. ಸೊ ಇಂಡಿಯಾದ ಕ್ರಿಕೆಟ್ ಟೀಮ್ ಅಂತ ತಗೊಂಡಾಗ ಗಿಲ್ ಈಸ್ ದ ಕ್ಯಾಪ್ಟನ್ ಆಫ್ ಇಂಡಿಯನ್ ಕ್ರಿಕೆಟ್ ಟೀಮ್. ಹಾಗೆ ರಜತ್ ಪಟ್ಟಿದಾರ್ ಈಸ್ ದ ಕ್ಯಾಪ್ಟನ್ ಆಫ್ RCB ಅಥವಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ದ ಕ್ಯಾಪ್ಟನ್ ಆಫ್ RCB, ಹಾಗೆ ದ ಕ್ಯಾಪ್ಟನ್ ಆಫ್ ಇಂಡಿಯನ್ ಕ್ರಿಕೆಟ್ ಟೀಮ್. ಸೊ ಇಲ್ಲಿ ಏನಾಗ್ತಾ ಇದೆ, ಯಾವುದೋ ಕ್ರಿಕೆಟ್ ಟೀಮ್ ಬಗ್ಗೆ ಮಾತಾಡ್ತಾ ಇಲ್ಲ, ನಾವು ಒಂದು ನಿರ್ದಿಷ್ಟವಾದ ಕ್ರಿಕೆಟ್ ಟೀಮಿನ ಬಗ್ಗೆ ಮಾತಾಡ್ತಾ ಇದ್ದೇವೆ. ಸೊ ಓನ್ಲಿ ಒನ್ ಇನ್ ಅ ಗಿವನ್ ಸಿಚುವೇಶನ್. ಇಂಡಿಯನ್ ಕ್ರಿಕೆಟ್ ಟೀಮ್ ಅಂತ ತಗೊಂಡಾಗ ಅಲ್ಲಿ ಒಬ್ರು ಕ್ಯಾಪ್ಟನ್ ಇರ್ತಾರೆ. ಸೊ ಹಾಗಾಗಿ ದ ಕ್ಯಾಪ್ಟನ್ ಆಫ್ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂತ ಹೇಳಿ ನಾವು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇನ್ನೊಂದು ಸನ್ನಿವೇಶ ಏನಪ್ಪಾ ಅಂತ ಹೇಳಿದ್ರೆ, ಒಂದು ನಾಮಪದವನ್ನ ಒಮ್ಮೆ ಬಳಸಿ ಮತ್ತೆ ಅದೇ ನಾಮಪದದ ಬಗ್ಗೆ ನಾವು ಮಾತಾಡೋದಾದಾಗ ಎರಡನೇ ಬಾರಿ ಬಳಕೆ ಮಾಡಬೇಕಾದ್ರೆ ದ ಪದವನ್ನ ನಾವು ಬಳಕೆ ಮಾಡ್ತೇವೆ. ಇದಿಷ್ಟು ನಿಮಗೆ ಅರ್ಥ ಆಯ್ತಲ್ವಾ? ಇದನ್ನ ನಿಮ್ಮ ನೋಟ್ಬುಕ್ ಅಲ್ಲಿ ಬರೆದಿಟ್ಕೊಂಡಿದ್ದೀರಿ ಅಂತ ಹೇಳಿ ಅನ್ಕೊಂಡಿದ್ದೇನೆ.

ಮತ್ತೆ ಬರೆದಿಟ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಸಂಜೆ ಹೊತ್ತಿಗೆಲ್ಲ, ಇವತ್ತು ಈ ಕ್ಲಾಸ್ ಕೇಳಿದ್ದೀರಿ ಬೆಳಗ್ಗೆ, ಸಂಜೆ ಹೊತ್ತಿಗೆ ನೀವು ಮತ್ತೆ ಇನ್ನೊಮ್ಮೆ ನೀವು ಬರ್ಕೊಂಡಿರುವಂತ ನೋಟನ್ನ ಓದ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಒಮ್ಮೆ ಬರೀಲಿಲ್ಲ ಅಂತ ಹೇಳಿದ್ರೆ, ನಾಳೆ ಬೆಳಗ್ಗೆ ಹೊತ್ತಿಗೆ ದ ಪದದ ಬಗ್ಗೆ ನಿಮಗೆ ಪೂರ್ತಿ ಮುಗ್ತೋಗಿರತ್ತೆ. ಮತ್ತೆ ಕೆಲವರಿಗೆ ಅಲ್ಪ ಸ್ವಲ್ಪ ನೆನಪಿರತ್ತೆ, ಆದರೆ ಪೂರ್ತಿ ಕನ್ಫ್ಯೂಷನ್ ಆಗೋಗುತ್ತೆ. ಹಾಗಾಗಿ ಒಮ್ಮೆ ಕ್ಲಾಸಲ್ಲಿ ನೀವು ಇದನ್ನ ಕೇಳ್ಕೊಂಡಾಗ ಒಂದು ಕಡೆ ಬರೆದಿಟ್ಕೊಂಡ್ಬಿಡೋದು ಒಳ್ಳೆಯದು. ದ ಬಳಕೆಯ ಮೂರು ನಿಯಮಗಳನ್ನು, ಮೂರು ಸಂದರ್ಭಗಳನ್ನು ನಾನು ನಿಮಗೆ ಬಿಡಿಸಿ ಹೇಳಿದ್ದೇನೆ. ಅದನ್ನು ಒಂದು ಕಡೆಗೆ ಬರೆದಿಟ್ಕೊಂಡಿದ್ರಿ. ಆ ಬರೆದಿಟ್ಕೊಂಡಿರೋದನ್ನು ಉದಾಹರಣೆ ಸಹಿತ ದಿನಕ್ಕೆ ಒಮ್ಮೆಯಾದರೂ ಓದಬೇಕು, ಒಂದು ಬಾರಿಯಾದರೂ ಬರಿಬೇಕು. ಹಾಗೆ ಈ ವಾರ ನಾನು ನಿಮಗೆ ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ಈ THE ಪದವನ್ನ ಬ ಅಂತ ಉಚ್ಚರಿಸಬೇಕಾ, ದಿ ಅಂತ ಉಚ್ಚರಿಸಬೇಕಾ? ಒಂದು ವೇಳೆ ದ ಮತ್ತು ದಿ ಎರಡೂ ರೀತಿಯಲ್ಲೂ ಉಚ್ಚರಿಸ್ತೀವಿ ಅಂತಾದ್ರೆ ಯಾವ ಸಂದರ್ಭದಲ್ಲಿ ದ ಅಂತ ಹೇಳಿ ಉಚ್ಚರಿಸಬೇಕು, ಪ್ರನೌನ್ಸ್ ಮಾಡಬೇಕು? ಇನ್ನು ಯಾವ ಸಂದರ್ಭದಲ್ಲಿ ದಿ ಅಂತ ಹೇಳಿ ಪ್ರನೌನ್ಸ್ ಮಾಡಬೇಕು, ಉಚ್ಚರಿಸಬೇಕು ಅಂತ ಹೇಳಿ ತಿಳಿದುಕೊಂಡಿರ್ತೀರಾ? ಮುಂದಿನ ತರಗತಿನಲ್ಲಿ ಇದರ ಬಗ್ಗೆ ಮತ್ತೆ ನಮ್ಮ ಚರ್ಚೆಯನ್ನ ಮುಂದುವರಿಸೋಣ. ದ ದಿ ಇದರ ನಡುವಿನ ವ್ಯತ್ಯಾಸ ಏನು, ಯಾವ ಸಂದರ್ಭದಲ್ಲಿ ದ ಅಂತ ಬಳಕೆ ಆಗಬೇಕು, ಯಾವ ಸಂದರ್ಭದಲ್ಲಿ ದಿ ಅಂತ ಬಳಕೆ ಆಗಬೇಕು, ಇದು ನನ್ನ ಪ್ರಶ್ನೆ. ಮುಂದಿನ ತರಗತಿನಲ್ಲಿ ಇದರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋಣ. ಅಲ್ಲಿವರೆಗೆ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಕೇಳುಗರೆ, ಇದುವರೆಗೂ ದಾಪದದ ಬಳಕೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು, ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು, ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.
2: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
2: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
2: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
2: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
2: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
2: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನು ತಡೆಗಟ್ಟುತ್ತದೆ.
2: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನು ಹಾಕಲಾಗುತ್ತದೆ.
2: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.

0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು. ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬೇಸಿಗೆಯಿಂದ ಮಳೆಗಾಲಕ್ಕೆ ತಪ್ಪಿಸಬೇಕಾದ 10 ಅಭ್ಯಾಸಗಳು ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬೇಸಿಗೆಯಿಂದ ಮಳೆಗಾಲಕ್ಕೆ ತಪ್ಪಿಸಬೇಕಾದ 10 ಅಭ್ಯಾಸಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಬೇಸಿಗೆಯ ತೀವ್ರ ಬಿಸಿಲ ನಂತರ ಮಳೆಗಾಲದ ಆಗಮನ ಎಲ್ಲರಿಗೂ ಸಂತಸ ತರುತ್ತದೆ. ಭೂಮಿಯು ತಂಪಾಗುತ್ತದೆ, ಮರಗಿಡಗಳು ಹೊಸ ಚೈತನ್ಯ ಪಡೆಯುತ್ತವೆ ಮತ್ತು ಪ್ರಕೃತಿಯು ಹೊಸ ರೂಪವನ್ನು ತಾಳುತ್ತದೆ. ಆದರೆ ಈ ಋತು ಬದಲಾವಣೆಯು ಕೇವಲ ಪ್ರಕೃತಿ ಅಷ್ಟೇ ಅಲ್ಲ, ನಮ್ಮ ದೇಹದಲ್ಲಿಯೂ ಹಲವಾರು ಬದಲಾವಣೆಗಳನ್ನು ಉಂಟು ಮಾಡುತ್ತದೆ. ಆಯುರ್ವೇದದ ಪ್ರಕಾರ ಬೇಸಿಗೆಯ ಉಷ್ಣತೆಯಿಂದ ದೇಹದಲ್ಲಿ ಶಕ್ತಿಯು ಕ್ಷಯವಾಗಿರುತ್ತದೆ, ಮಳೆಗಾಲದ ಆರಂಭದಲ್ಲಿ ಜೀರ್ಣವಾಗಿ ದುರ್ಬಲವಾಗುತ್ತದೆ ಹಾಗೂ ವಾತದೋಷವು ಪ್ರಚೋದಿತವಾಗುತ್ತದೆ. ಈ ಕಾರಣದಿಂದಲೇ ಈ ಸಮಯದಲ್ಲಿ ಅಜೀರ್ಣ, ಹೊಟ್ಟೆಯ ತೊಂದರೆಗಳು, ಶೀತ, ಕೆಮ್ಮು, ಜ್ವರ ಮತ್ತು ಇತರೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತವೆ. ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಏನು ಮಾಡಬೇಕು ಎಂಬುದರ ಬಗ್ಗೆ ಸಾಕಷ್ಟು ನಾವು ಎಲ್ಲರ ಹತ್ರ ಸಲಹೆ ಪಡೆಯುತ್ತೇವೆ. ಆದರೆ ಕೆಲವೊಮ್ಮೆ ಆರೋಗ್ಯದ ರಹಸ್ಯವು ಹೊಸದನ್ನು ಮಾಡುವುದರಲ್ಲಿ ಅಲ್ಲ, ಕೆಲವು ತಪ್ಪುಗಳನ್ನು ಮಾಡದೇ ಇರುವುದರಲ್ಲಿ ಅಡಗಿ ತೊಡಗಿರುತ್ತದೆ. ಋತು ಬದಲಾವಣೆಯ ಈ ಸಂದರ್ಭದಲ್ಲಿ ಹಾಗಾದರೆ ನಾವು ಏನೆಲ್ಲ ಅಭ್ಯಾಸಗಳನ್ನು ಬದಲಿಸಬೇಕು ಎಂದರೆ ತಣ್ಣನೆಯ ನೀರು ಮತ್ತು ಪಾನೀಯಗಳು. ಬೇಸಿಗೆಯಲ್ಲಿ ಐಸ್ ಕ್ರೀಮ್, ಐಸ್ ನೀರು, ಶೀತ ಪಾನೀಯಗಳು ಮತ್ತು ತಣ್ಣನೆಯ ಆಹಾರಗಳನ್ನು ಸೇವಿಸುವ ಅಭ್ಯಾಸ ಹಲವರಿಗೆ ಇರುತ್ತದೆ. ಆದರೆ ಋತು ಬದಲಾವಣೆಯ ಈ ಸಮಯದಲ್ಲಿ ಅದೇ ಅಭ್ಯಾಸವನ್ನು ಮುಂದುವರಿಸುವುದು ಒಳ್ಳೆಯದಲ್ಲ. ಜೀರ್ಣಶಕ್ತಿ ಈಗಾಗಲೇ ದುರ್ಬಲವಾಗಿರುವುದರಿಂದ ತಣ್ಣನೆಯ ಪಾನೀಯಗಳು ಅದನ್ನು ಇನ್ನಷ್ಟು ಕುಗ್ಗಿಸುತ್ತದೆ. ಆದ್ದರಿಂದ ಅಜೀರ್ಣ, ಹೊಟ್ಟೆಯುಬ್ಬರ ಮತ್ತು ಹಸಿವಿನ ಕೊರತೆ ಉಂಟಾಗುತ್ತದೆ. ಅನೇಕರು ಆರೋಗ್ಯಕರ ಎಂದು ಭಾವಿಸಿ ಫ್ರಿಡ್ಜ್ನಲ್ಲಿಟ್ಟ ಹಣ್ಣಿನ ರಸ ಅಥವಾ ತಣ್ಣನೆಯ ಮೊಸರಿನ ಪಾನೀಯಗಳು, ತಣ್ಣನೆಯ ಮೊಸರು ಪಾನೀಯಗಳನ್ನು ಸೇವಿಸುತ್ತಾರೆ. ಆದರೆ ದೇಹದ ತಾಪಮಾನ ಮತ್ತು ಆಹಾರದ ತಾಪಮಾನದ ನಡುವೆ ಹೆಚ್ಚು ವ್ಯತ್ಯಾಸ ಉಂಟಾಗಿ ಜೀರ್ಣಕ್ರಿಯೆಯ ಮೇಲೆ ಅನಗತ್ಯ ಒತ್ತಡ ಬೀಳುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಉಗುರು ಬೆಚ್ಚಗಿನ ಅಥವಾ ಕೋಣೆಯ ಉಷ್ಣಾಂಶದ ಪಾನೀಯಗಳು ಹೆಚ್ಚು ಸೂಕ್ತವಾಗಿದೆ. ಎರಡನೆಯದಾಗಿ, ಹಸಿವಿಲ್ಲದಿದ್ದರೂ ತಿನ್ನುವುದು ತಪ್ಪಿಸಿ. ಅನೇಕರು ಸಮಯ ಆಯಿತು ಎಂಬ ಕಾರಣಕ್ಕೆ ಅಥವಾ ಆಹಾರ ವ್ಯರ್ಥವಾಗಬಾರದು ಎಂಬ ಕಾರಣಕ್ಕೆ ಹಸಿವಿಲ್ಲದಿದ್ದರೂ ಊಟ ಮಾಡಿಬಿಡುತ್ತಾರೆ. ಆದರೆ ಆಯುರ್ವೇದದಲ್ಲಿ ಹಸಿವು ಆರೋಗ್ಯಕರ ಪ್ರಮುಖ ಸೂಚಕವಾಗಿದೆ. ಹಸಿವಿಲ್ಲದೆ ತಿನ್ನುವ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ. ಇದರ ಪರಿಣಾಮವಾಗಿ ದೇಹದಲ್ಲಿ ಆಮ ಅಥವಾ ಅಪೂರ್ಣವಾಗಿ ಜೀರ್ಣವಾದ ಪದಾರ್ಥಗಳು ಸಂಗ್ರಹವಾಗಿ ಅನೇಕ ರೋಗಗಳಿಗೆ ಕಾರಣವಾಗಬಹುದು. ಋತು ಬದಲಾವಣೆಯ ಸಮಯದಲ್ಲಿ ಹಸಿವಿನ ಪ್ರಮಾಣದಲ್ಲಿ ಸ್ವಾಭಾವಿಕ ಏರಿಳಿತಗಳು ಕಂಡುಬರುತ್ತವೆ. ಆದ್ದರಿಂದ ದೇಹದ ಸಂಕೇತಗಳನ್ನು ಗಮನಿಸುವುದು ಅತಿ ಮುಖ್ಯ. ಇಂದಿನ ದಿನಗಳಷ್ಟು ಹಸಿವು ಇಲ್ಲದಿದ್ದರೂ ಆಹಾರದ ಪೂರ್ಣ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಮಾಡುವುದು ಆರೋಗ್ಯಕರ ಕ್ರಮವಾಗಿದೆ. ಹಸಿವಿದ್ದಾಗ ತಿನ್ನುವುದು ಎಂಬ ಸರಳ ನಿಯಮವನ್ನು ಪಾಲಿಸುವುದರಿಂದ ಅನೇಕ ಜೀರ್ಣ ದೋಷಗಳು ತಪ್ಪಿಸಬಹುದು. ಜೊತೆಗೆ ಜೀರ್ಣಕ್ಕೆ ಅತ್ಯಂತ ಲಘುವಾದ ಆಹಾರವನ್ನು ಸೇವಿಸುವುದು ಸದಾ ಕ್ಷೇಮಕರ ವಿಷಯ. ಮೂರನೆಯದಾಗಿ, ರಸ್ತೆ ಬದಿಯ ಆಹಾರ ಬೇಡ. ಮಳೆಗಾಲ

ಆರಂಭದಲ್ಲಿ ನೀರು ಅಥವಾ ಆಹಾರದಿಂದ ಮಲಿನ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ರಸ್ತೆ ಬದಿಯ ಆಹಾರಗಳು, ಕತ್ತರಿಸಿದ ಹಣ್ಣುಗಳು ಅಥವಾ ಸ್ವಚ್ಛತೆ ಬಗ್ಗೆ ಅನುಮಾನವಿರುವ ಆಹಾರಗಳನ್ನು ಸೇವಿಸುವುದು ಹೊಟ್ಟೆಯ ಸೋಂಕು, ಅತಿಸಾರ, ವಾಂತಿ ಮತ್ತು ಜ್ವರದಂತಹ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಈ ಸಮಯದಲ್ಲಿ ಮನೆಯಲ್ಲಿ ತಯಾರಿಸಿದ ತಾಜಾ ಆಹಾರವೇ ಸುರಕ್ಷಿತ. ಹೊರಗಡೆ ತಯಾರಾಗುವ ಆಹಾರ ಎಷ್ಟು ಹೊತ್ತು ಸಂಗ್ರಹವಾಗಿದೆ, ಯಾವ ನೀರನ್ನು ಬಳಸಲಾಗಿದೆ ಅಥವಾ ಎಷ್ಟು ಸ್ವಚ್ಛತೆಯಿಂದ ತಯಾರಿಸಲಾಗಿದೆ ಎಂಬುದು ನಮಗೆ ತಿಳಿದಿರುವುದಿಲ್ಲ. ಆದ್ದರಿಂದ ಸ್ವಲ್ಪ ರುಚಿಗಾಗಿ ಆರೋಗ್ಯವನ್ನು ಅಪಾಯಕ್ಕೆ ಒಡ್ಡುವುದಕ್ಕಿಂತ ಆರೋಗ್ಯವನ್ನು ಜಾಗರೂಕತೆ ವಹಿಸುವುದು ಉತ್ತಮವಾಗಿದೆ. ಮಳೆಗಾಲದಲ್ಲಿ ಸ್ವಚ್ಛತೆ ಮತ್ತು ಆಹಾರದ ಗುಣಮಟ್ಟದ ಬಗ್ಗೆ ಹೆಚ್ಚು ಗಮನ ಕೊಡುವುದು ಅತ್ಯಗತ್ಯವಾಗಿದೆ. ನಾಲ್ಕನೆಯದಾಗಿ, ಹಗಲಿನಲ್ಲಿ ನಿದ್ರೆ ಅಭ್ಯಾಸ ಬೇಡ. ಮಳೆಯ ವಾತಾವರಣದಲ್ಲಿ ಹಾಸಿಗೆಯ ಮೇಲೆ ಹೆಚ್ಚು ಸಮಯ ಕಳೆಯಬೇಕು ಎಂಬ ಆಸೆ ಸಹಜ. ಆದರೆ ಹಗಲಿನಲ್ಲಿ ಹೆಚ್ಚು ಹೊತ್ತು ಮಲಗುವುದು ಕಫವನ್ನು ಹೆಚ್ಚಿಸಿ ದೇಹದಲ್ಲಿ ಜಡತ್ವ ಮತ್ತು ಸೋಮಾರಿತನವನ್ನು ಉಂಟು ಮಾಡುತ್ತದೆ. ಜೊತೆಗೆ ಜೀರ್ಣಕ್ರಿಯೆಯ ಮೇಲೂ ಪ್ರತಿಕೂಲ ಪರಿಣಾಮವನ್ನು ಉಂಟು ಮಾಡುತ್ತದೆ. ರಾತ್ರಿ ಸಮರ್ಪಕ ನಿದ್ರೆ ಪಡೆಯಲು ಹಗಲಿನಲ್ಲಿ ಚಟುವಟಿಕೆಯಿಂದ ಇರುವುದು ಉತ್ತಮ. ಹಗಲಿನ ನಿದ್ರೆ ನಂತರ ಅನೇಕರು ತಲೆ ಭಾರವಾಗಿರುವ ಅನುಭವ, ಹಸಿವಿನ ಕೊರತೆ ಅಥವಾ ದೇಹದಲ್ಲಿ ಆಲಸ್ಯವನ್ನು ಅನುಭವಿಸುತ್ತಾರೆ. ವಿಶೇಷವಾಗಿ ಈಗಾಗಲೇ ಕಫಾಕೃತಿ ಹೊಂದಿರುವವರಿಗೆ ಈ ಅಭ್ಯಾಸವು ಇನ್ನಷ್ಟು ತೊಂದರೆಯನ್ನು ಉಂಟು ಮಾಡಬಹುದು. ಹಗಲಿನ ನಿದ್ರೆಯ ಬದಲು ಸ್ವಲ್ಪ ಧ್ಯಾನ ಮಾಡಿದರೆ ಕುಂತಲ್ಲೇ ವಿಶ್ರಾಂತಿ ಪಡೆಯುವುದು ಉತ್ತಮ ಆಯ್ಕೆಯಾಗಿದೆ. ಹಾಗೆ ಒದೆಯಾದ ಬಟ್ಟೆಗಳ ಬಳಕೆ. ಮಳೆಯಲ್ಲಿ ನೆನೆಯುವುದು ಕೆಲವರಿಗೆ ಖುಷಿ ನೀಡಬಹುದು. ಆದರೆ ನೆನೆದ ಬಟ್ಟೆಗಳನ್ನು ಬದಲಾಯಿಸದೆ ಹೆಚ್ಚು ಹೊತ್ತು ಧರಿಸುವುದು ಆರೋಗ್ಯಕ್ಕೆ ಹಾನಿಕರ. ಇದರಿಂದ ಶೀತ, ಕೆಮ್ಮು, ಗಂಟಲು ನೋವು, ಚರ್ಮದ ಸಮಸ್ಯೆಗಳು ಮತ್ತು ಕೆಲವರಲ್ಲಿ ಸಂಧಿ ನೋವು ಹೆಚ್ಚಾಗಬಹುದು. ಮಳೆಯಲ್ಲಿ ನೆನೆದ ತಕ್ಷಣ ಒಣ ಬಟ್ಟೆಗಳನ್ನು ಧರಿಸುವುದು ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಪಾದ ಮತ್ತು ಬೆರಳುಗಳ ನಡುವೆ ದೀರ್ಘಕಾಲ ತೇವಾಂಶ ಉಳಿದರೆ ಶಿಲೀಂಧ್ರ ಸೋಂಕುಗಳಿಗೂ ಅವಕಾಶ ದೊರೆಯಬಹುದು. ಆದ್ದರಿಂದ ಮಳೆಯಲ್ಲಿ ಹೊರಗಿನಿಂದ ಬಂದ ತಕ್ಷಣ ದೇಹವನ್ನು ಚೆನ್ನಾಗಿ ಒರೆಸಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸುವುದು ಅತ್ಯಗತ್ಯವಾಗಿದೆ. ಆರನೆಯದಾಗಿ, ಅತಿ ವ್ಯಾಯಾಮ ಮಾಡಬಾರದು. ಆರೋಗ್ಯಕ್ಕಾಗಿ ವ್ಯಾಯಾಮ ಅಗತ್ಯ. ಆದರೆ ಪ್ರತಿಯೊಂದು ಋತುವಿನಲ್ಲೂ ಅದರ ತೀವ್ರತೆ ಒಂದೇ ರೀತಿ ಇರಬೇಕೆಂದಿಲ್ಲ. ಈ ಸಮಯದಲ್ಲಿ ದೇಹದ ಶಕ್ತಿ ಸ್ವಲ್ಪ ಕಡಿಮೆ ಇರುವುದು ಸಾಮಾನ್ಯ. ಆದ್ದರಿಂದ ಅತಿಯಾದ ಊಟ, ಭಾರ ಎತ್ತುವ ವ್ಯಾಯಾಮ ಅಥವಾ ದೇಹವನ್ನು ಸಂಪೂರ್ಣವಾಗಿ ದಣಿಸುವ ಚಟುವಟಿಕೆಗಳನ್ನು ತಪ್ಪಿಸುವುದು ಉತ್ತಮ. ಮಿತವಾದ ಯೋಗ, ಪ್ರಾಣಾಯಾಮ ಅಥವಾ ನಡೆಯುವುದು ಸಾಕಾಗಬಹುದು. ಹಾಗೆ ಏಳನೆಯದಾಗಿ, ರಾತ್ರಿ ತಡವಾಗಿ ಮಲಗುವಿಕೆ. ಇಂದಿನ ಜೀವನ ಶೈಲಿಯಲ್ಲಿ ಮೊಬೈಲ್, ದೂರದರ್ಶಕ ಅಥವಾ ಕೆಲಸದ ಕಾರಣದಿಂದ ಅನೇಕರು ರಾತ್ರಿ ತಡವಾಗಿ ಮಲಗುತ್ತಾರೆ. ಋತು ಬದಲಾವಣೆಯ ಸಮಯದಲ್ಲಿ ಈ ಅಭ್ಯಾಸ ಇನ್ನಷ್ಟು ಹಾನಿಕಾರಕವಾಗಬಹುದು. ರಾತ್ರಿ ಜಾಗರಣೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕುಗ್ಗಿಸಿ ಆಯಾಸ, ತಲೆನೋವು ಮತ್ತು ಜೀರ್ಣದೋಷಗಳನ್ನು ಉಂಟು ಮಾಡಬಹುದು. ಸಮಯಕ್ಕೆ ಮಲಗಿ ಸಮಯಕ್ಕೆ ಏಳುವುದು ಆರೋಗ್ಯದ ಮೂಲಭೂತ ನಿಯಮವಾಗಿದೆ. ಉತ್ತಮ ನಿದ್ರೆಯೇ ದೇಹದ ದುರಸ್ತಿ ಕಾರ್ಯ ನಡೆಯುವ ಪ್ರಮುಖ ಸಮಯವಾಗಿದೆ. ನಿದ್ರೆಯ ಕೊರತೆಯು ಕೇವಲ ಆಯಾಸವನ್ನಷ್ಟೇ ಅಲ್ಲ, ಮನಸ್ಸಿನ ಏಕಾಗ್ರತೆ, ಕಾರ್ಯಕ್ಷಮತೆ ಮತ್ತು ಭಾವನಾತ್ಮಕ ಸಮತೋಲನದ ಮೇಲೆಯೂ ಪರಿಣಾಮ ಬೀರುತ್ತದೆ. ಆದ್ದರಿಂದ ರಾತ್ರಿ ನಿದ್ದೆಯನ್ನು ಆರೋಗ್ಯದ ಪ್ರಮುಖ ಭಾಗವೆಂದು ಪರಿಗಣಿಸಲಾಗಿದೆ. ಹಾಗೆ ಎಂಟನೆಯದಾಗಿ, ಕರಿದ ಆಹಾರಗಳ ಸೇವನೆ. ಮಳೆ ಬಿದ್ದಾಗ ಬಜ್ಜಿ, ಬೋಂಡಾ, ಇನ್ನಿತರ ಕರಿದ ಮುಂತಾದ ಪದಾರ್ಥಗಳು ತಿನ್ನಲೇಬೇಕೆಂಬ ಆಸೆ ಎಲ್ಲರಿಗೂ ಬರುತ್ತದೆ. ಆದರೆ ಇಂಥ ಆಹಾರಗಳು ಪ್ರತಿದಿನ ಅಥವಾ ಹೆಚ್ಚಿನ ಸಮಯದಲ್ಲಿ ಸೇವಿಸುವುದು ಜೀರ್ಣಕ್ರಿಯೆಗೆ ಹೆಚ್ಚುವರಿ ಭಾರವನ್ನು ಉಂಟು ಮಾಡುತ್ತದೆ. ಪರಿಣಾಮವಾಗಿ ಹೊಟ್ಟೆ ಭಾರವಾಗುವುದು, ಅಜೀರ್ಣ ಮತ್ತು ಆಮ್ಲೀಯತೆ ಕಾಣಿಸಿಕೊಳ್ಳಬಹುದು. ಸಾಂಪ್ರದಾಯಿಕ ಸುಲಭವಾಗಿ ಜೀರ್ಣವಾಗುವ ಆಹಾರಗಳಿಗೆ ಆದ್ಯತೆ ನೀಡುವುದು ಉತ್ತಮವಾಗಿದೆ. ಒಂಬತ್ತನೆಯದಾಗಿ, ಸೂಕ್ತ ನೀರಿನ ಸೇವನೆ. ಆರೋಗ್ಯದ ಬಗ್ಗೆ ಕಾಳಜಿ ಇರುವ ಕೆಲವರು ಅಗತ್ಯಕ್ಕಿಂತ ಹೆಚ್ಚು ನೀರು ಕುಡಿಯುತ್ತಾರೆ. ಮತ್ತೊಂದೆಡೆ ಕೆಲವರು ಬಾಯಾರಿಕೆ ಇದ್ದರೂ ನಿರ್ಲಕ್ಷಿಸುತ್ತಾರೆ. ಈ ಎರಡು ಅತಿರೇಕಗಳು ಒಳ್ಳೆಯದಲ್ಲ. ಅಗತ್ಯಕ್ಕೆ ಅನುಗುಣವಾಗಿ ನಿಧಾನವಾಗಿ ಮತ್ತು ಸಾಧ್ಯವಾದರೆ ಕುದಿಸಿ ಆರಿಸಿದ ನೀರನ್ನು ಸೇವಿಸುವುದು ಉತ್ತಮವಾದ ಕೆಲಸ. ಇದು ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ. ಊಟದ ಮುನ್ನ ಅಥವಾ ತಕ್ಷಣದ ನಂತರ ಅತಿಯಾಗಿ ನೀರು ಕುಡಿಯುವುದರಿಂದಲೂ ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರಬಹುದು. ಆದ್ದರಿಂದ ನೀರು ಸೇವನೆಯಲು ಇತಿಮಿತಿ, ಮಿತತೆ ಮತ್ತು ವಿವೇಕ ಅತ್ಯಗತ್ಯ. ದೇಹದ ಅಗತ್ಯವನ್ನು ಅರಿತು ನೀರು ಸೇವಿಸುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಊಟದ ಜೊತೆಯಲ್ಲಿ ಬೆಚ್ಚಗಿರುವ ನೀರು ಸ್ವಲ್ಪ ಸ್ವಲ್ಪ ಹೀರುವುದು ಅತ್ಯಂತ ಆರೋಗ್ಯಕರ. ಹತ್ತನೆಯದಾಗಿ, ಆರಂಭಿಕ ಎಚ್ಚರಿಕೆ.

ಲಕ್ಷಿಸಬೇಡಿ. ಹಸಿವಿನ ಕೊರತೆ, ಹೊಟ್ಟೆ ಉಬ್ಬರ, ಆಯಾಸ, ಗಂಟಲು ಕೆರೆತ, ಸಣ್ಣ ಜ್ವರ ಅಥವಾ ಮಲಬದ್ಧತೆ ಮುಂತಾದ ಲಕ್ಷಣಗಳು ಅನೇಕರು ಸಾಮಾನ್ಯ ಎಂದು ನಿರ್ಲಕ್ಷಿಸುತ್ತಾರೆ. ಆದರೆ ದೇಹವು ಸಮಸ್ಯೆಯ ಬಗ್ಗೆ ನೀಡುವ ಮೊದಲ ಎಚ್ಚರಿಕೆಗಳಿವು. ಆರಂಭದಲ್ಲಿ ಗಮನ ಹರಿಸಿದರೆ ದೊಡ್ಡ ಆರೋಗ್ಯ ಸಮಸ್ಯೆಗಳನ್ನು ತಡೆಯಬಹುದು. ಆರೋಗ್ಯ ಸಮಸ್ಯೆಗಳು ಸಾಮಾನ್ಯವಾಗಿ ಸಣ್ಣ ಅಸಮತೋಲನಗಳಿಂದಲೇ ಆರಂಭವಾಗುತ್ತದೆ.

ಖುಷಿಯಾಗಿದೆ. ಸ್ನೇಹಿತರೆ, ಬೇಸಿಗೆಯಿಂದ ಮಳೆಗಾಲಕ್ಕೆ ಆಗುವ ಪರಿವರ್ತನೆ ಕೇವಲ ವಾತಾವರಣದ ಬದಲಾವಣೆಯಿಲ್ಲ, ಅದು ನಮ್ಮ ದೇಹದ ಮೇಲೆಯೂ ಪರಿಣಾಮ ಬೀರುವ ಮಹತ್ವವಾದ ಕಾಲ. ಈ ಸಮಯದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ದುಬಾರಿ ಔಷಧಿಗಳು ಅಥವಾ ಸಂಕೀರ್ಣ ಚಿಕಿತ್ಸೆಗಳ ಅಗತ್ಯವಿಲ್ಲ. ಪ್ರಕೃತಿಯ ಬದಲಾವಣೆಯನ್ನು ಗೌರವಿಸಿ ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ಳುವುದೇ ಸಾಕು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬೇಸಿಗೆಯಿಂದ ಮಳೆಗಾಲಕ್ಕೆ ತಪ್ಪಿಸಬೇಕಾದ 10 ಅಭ್ಯಾಸಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ಬೇಸಿಗೆಯಿಂದ ಮಳೆಗಾಲಕ್ಕೆ ತಪ್ಪಿಸಬೇಕಾದ 10 ಅಭ್ಯಾಸಗಳ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸುವ ಕರುಣಾಳು ಬಾಳಿಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣ

ಸರ್ ಸಿ ವಿ ರಾಮನ್ ರವರು ನಮ್ಮ ಭಾರತ ಕಂಡಂತಹ ಪ್ರಪಂಚ ಕಂಡಂತಹ ಅಪರೂಪದ ವಿಜ್ಞಾನಿ. ಅತ್ಯಂತ ಸೃಜನಶೀಲವಾದ ಮನಸ್ಸು, ಮಕ್ಕಳ ಮೇಲೆ ಬಹಳ ಪ್ರೀತಿ ಅವರಿಗೆ. ಮಕ್ಕಳಿಗೆ ಪಾಠ ಮಾಡೋದಂದ್ರೆ ಆಸಕ್ತಿ. ಅವರು ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಶ್ರದ್ಧೆ ಹೇಗಿತ್ತು ಅನ್ನೋದಕ್ಕೆ ಒಂದು ತುಂಬ ಸುಂದರವಾದ ಘಟನೆ ಇದೆ. ರಾಮನ್ ಅವರು ಒಂದ್ಸಲ ಬೇಸಿಗೆಯಲ್ಲಿ ಈ ಮೇ ತಿಂಗಳಲ್ಲಿ ಈ ಕಬ್ಬನ್ ಪಾರ್ಕ್ ಒಳಗೆ ಹೋಗ್ತಿದ್ರಂತೆ ಕಾರ್ ತಗೊಂಡು. ನೀವು ನೋಡಿದ್ದೀರಿ ಕೇಳಿದ್ರೆ, ಈ ಬೇಸಿಗೆಯಲ್ಲಿ ಒಂದು ಮಳೆ ಬಂದು ನಿಂತ್ಕೊಂಡ್ಬಿಟ್ರೆ ಈ ಸಾವಿರಾರು ದೀಪದ ಹುಳ ಬರ್ತಾವೆ, ನೋಡಿದ್ದೀರಾ? ಹೆಲಿಕಾಪ್ಟರ್ ಥರ ಓಡಾಡಿಕೊಂಡು ದೀಪಕ್ಕೆ ಬಂದು ದೀಪಕ್ಕೆ ಹೊಡೆದು ಹೊಡೆದು ಹೊಡೆದು ಬಿದ್ದು ಕೆಳಗೆ ಹೋಗ್ತವೆ, ರೆಕ್ಕೆ ಕಳ್ಕೊಂಡು ಸತ್ತು ಹೋಗ್ತವೆ. ಅವು ಎಲ್ಲಿಂದ ಬರ್ತಾವೆ? ಸಾವಿರಾರು ಹುಳ ಬಂದುಬಿಡ್ತವೆ. ಇವ್ರು ರಾಮನ್ ಕಬ್ಬನ್ ಪಾರ್ಕಲ್ಲಿ ಹೋಗುವಾಗ ನೋಡ್ತಾರೆ, ಮಳೆ ಬಂದು ನಿಂತಿದೆ, ಆ ಪಕ್ಕದಲ್ಲಿ ಹಾಕಿ ದೀಪ ಹಾಕಿದಾರಲ್ಲ ರಸ್ತೆಯ ಪಕ್ಕದಲ್ಲಿ, ಆ ದೀಪಗಳಿಗೆಲ್ಲ ಸುತ್ತಕೊಂಡ್ಬಿಟ್ಟಿದ್ದಾವೆ, ಸಾವಿರಾರು ಹುಳ ಬಂದಿದ್ದಾರೆ. ಇವ್ರು ತಮ್ಮ ಕಾರ್ ನಿಲ್ಲಿಸಿದ್ರು, ನಿಲ್ಲಿಸ್ಬಿಟ್ಟು ತಾವು ಹೋಗಿ ರಸ್ತೆ ಮೇಲೆ ಹೋದರು. ಅಲ್ಲಿ ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ, ಬಗ್ಗೆ ಕೂತ್ಕೊಂಡು ಏನೋ ಹುಡುಕ್ತಾ ಇದ್ರಂತೆ. ಇದಾಗುವಾಗ ಒಂದು 2 ನಿಮಿಷದ ನಂತರ ಹಿಂದೆ ಇನ್ನೊಂದು ಕಾರ್ ಬಂತು. ಇಲ್ಲಿ ನಮ್ಮ ದೊಡ್ಡ ಬಹುದೊಡ್ಡ ವಿಜ್ಞಾನಿ, ಭಾರತದ ವಿಜ್ಞಾನಿ ಅವರೂ, ಅವಲ್ಲಿ ಇಂಡಿಯನ್ ಸ್ಟೂಡ್ ಆಫ್ ಸೈನ್ಸ್ ಅಲ್ಲಿ ಪ್ರೊಫೆಸರ್ ಆಗಿದ್ದವರು, ಅದೇ ದಾರಿಯಲ್ಲಿ ಕಾರಲ್ಲಿ ಬರ್ತಾ ಇದ್ರು. ನೋಡಿದ್ರು ಯೋಕರ್ಮ, ರಾಮನ್ ರಸ್ತೆ ಮಧ್ಯದಲ್ಲಿ ಕೂತ್ಕೊಂಡು ಏನು ಹುಡುಕ್ತಾ ಇದ್ದಾರೆ, ಪಾಪ ಪರ್ಸ್ ಬೆಳೆಸ್ಕೊಂಡಿದ್ದಾರೇನೋ, ಸಹಾಯ ಮಾಡಬೇಕು ಅಂತ ಆತ ಕಾರಿದ್ದ ಇಳಿದು, ಸರ್ ನಾ ಬರ್ತೀನಿ ನಡಿ, ಹುಡುಕ್ಬೇಡಿ, ಏನು ಬೇಕು ಅಂತ ಕೇಳ್ದ. ಇವ್ರು ಜೋರಾಗಿ ಕೂಗಿದ್ದು, ಬರಬೇಡ ಇಲ್ಲಿ, ಹಿಂಗೆ ಬಾ ಫುಟ್ಪಾತ್ ಮೇಲೆ ಬಾ ನೀನು ಅಂದರು. ಆತ ಫುಟ್ಪಾತ್ ಮೇಲೆ ಬಂದ. ಆತ ಬಗ್ಗೆ ನೋಡ್ತಾನೆ ಶಿಷ್ಯ, ಏನು ಮಾಡ್ತಿದ್ದಾರೆ ರಾಮನ್ ಅಂತ. ಏನು ಮಾಡ್ತಾರೆ ಗೊತ್ತಾ? ತಮ್ಮ ವಸ್ತ್ರ ತೆಗೆದಿದ್ದಾರೆ, ಆ ಹುಳುಗಳು ಸತ್ತು ಬಿದ್ದಿದ್ದಾವಲ್ಲ, ಆ ಹುಳುಗಳು ರೆಕ್ಕೆಗಳಿದ್ದಾವಲ್ಲ, ಆ ರೆಕ್ಕೆ ಆರಿಸ್ಕೊಂಡು ಹಾಕೋತಿದ್ದಾರೆ ವಸ್ತ್ರದಲ್ಲಿ. ಆತ ಅಂದ, ನೊಬೆಲ್ ಪ್ರಶಸ್ತಿ ಬಂದರೆ ಏನಾಯಿತು, ವಯಸ್ಸೇ ತಾನೇ? ಹೀಗೆ ರಸ್ತೆ ಮಧ್ಯದಲ್ಲಿ ಕೂತ್ಕೊಂಡು ಹಸಿ ಆದ್ನೆಲ್ಲ ಆದ್ರು ಏನು ರೆಕ್ಕೆ ಆರಿಸ್ಕೋತಾರಲ್ಲ ಅಂತ ಮತಿಭ್ರಮಣೆ ಆಗಿರಬೇಕು ಅಂದ್ಕೊಂಡು, ಯಾಕೆ ಸರ್ ರೆಕ್ಕೆ ಆರಿಸ್ಕೋತಾ ಇದ್ದೀರಿ ಅಂತ. ಮಾತಾಡಬೇಡ ಕೂತ್ಕೊ, ನೀನು ಒಂದಿಷ್ಟು ಆರಿಸು ಅಂದರು. ಅವನು ಕೂತೊಂದಿಷ್ಟು ಆರಿಸಿದ್ರು, ಒಂದಿಷ್ಟು ನೋಡಿದ ವಸ್ತ್ರದಲ್ಲಿ ಸಾಕಷ್ಟು ಆಯಿತು ಅಂದಮೇಲೆ, ಆಯಿತು ಹೋಗಿನ್ನ ಅಂದರು.

ನಾನು ಹೋಗ್ತೀನಿ ಸರ್, ಈ ರೆಕ್ಕೆ ಯಾಕೆ ಆರಿಸ್ಕೊಂಡ್ರಿ ಅಂತ ಕೇಳಿದ್ರು ವಿಜ್ಞಾನಿ. ಆಗ ರಾಮನ್ ಹೇಳಿದಂಥ ಮಾತು ಅದ್ಭುತವಾದ ಮಾತು. ಆತ ಹೇಳಿದರು, ನೋಡಪ್ಪ, ನಾಳೆ ಒಂದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಬೆಳಕಿನ ವಕ್ರೀಭವನದ ಬಗ್ಗೆ ಉಪನ್ಯಾಸ ಕೊಡಬೇಕಾಗಿದೆ. ನನಗೆ ಬೆಳಕು ಹೇಗೆ ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಹೋದಾಗ ಹೇಗೆ ತನ್ನ ಗತಿಯನ್ನು ಬದಲಾಯಿಸ್ತದೆ ಅನ್ನೋದನ್ನು ತೋರಿಸ್ಬೇಕಾಗಿದೆ. ಅದಕ್ಕೆ ಡಿಫ್ರಾಕ್ಷನ್ ಗ್ರೇಟಿಂಗ್ ಅಂತ ಒಂದು ಉಪಕರಣ ಇರ್ತದೆ, ತುಂಬ ಬೆಲೆ ಬಾಳುವಂಥದ್ದು. ಪಾಪ, ಸರ್ಕಾರಿ ಶಾಲೆಯಲ್ಲಿ ಎಲ್ಲಿರ್ತದೆ ಅದು, ನಿನಗೆ ಗೊತ್ತೇನೋ? ಆ ವಿಜ್ಞಾನಿ ಕೇಳ್ತಾರೆ ರಾಮನು, ಈ ಹುಳದ ರೆಕ್ಕೆ ಇದವಲ್ಲ, ಪಾರದರ್ಶಕ ರೆಕ್ಕೆಗಳು, ಇದು ಗ್ರೇಟಿಂಗ್ ನಂಗೆ ಕೆಲಸ ಮಾಡುತ್ತೆ. ನಾ ನಾಳೆ ಪ್ರತಿಯೊಂದು ವಿದ್ಯಾರ್ಥಿಗೂ ಒಂದೊಂದು ರೆಕ್ಕೆ ಕೊಡ್ತೀನಿ, ಅದರ ಮೂಲಕ ಬೆಳಕು ನೋಡೋಕೆ ಹೇಳ್ತೀನಿ, ಆ ನಂತರ ವಕ್ರೀಭವನ ಕ್ರಿಯೆಯನ್ನು ವಿವರಿಸ್ತೇನೆ ಅಂದ್ರಂತೆ. ವಿಜ್ಞಾನಿಗೆ ಆಶ್ಚರ್ಯ ಆಗೋಯ್ತು. ದಯವಿಟ್ಟು ಗಮನಿಸಿ ಸ್ನೇಹಿತರೆ, ಒಬ್ಬ ನೊಬೆಲ್ ಪ್ರಶಸ್ತಿ ಬಂದಂಥ ವಿಜ್ಞಾನಿ ಒಂದು ಸರ್ಕಾರಿ ಶಾಲೆ ಮಕ್ಕಳಿಗೆ ಒಂದು ತಾಸಿನ ಉಪನ್ಯಾಸಕ್ಕಾಗಿ ಎಷ್ಟೊಂದು ತಯಾರಿ ಮಾಡೋದಾದರೆ, ಕಲಿಸೋದನ್ನೇ ವೃತ್ತಿಯಾಗಿಟ್ಕೊಂಡಂಥ ನಮ್ಮ ಶಿಕ್ಷಕರು ಎಷ್ಟು ತಯಾರಿ ಮಾಡ್ಕೋಬೇಕು ಹೇಳಿ. ಹಾಗೆ ತಯಾರಿ ಮಾಡ್ಕೊಂಡು ತರಗತಿ ಹೋದರೆ ಎಷ್ಟು ಆಕರ್ಷಕವಾಗಿರುತ್ತೆ ನಮ್ಮ ತರಬೇತಿ. ತರಗತಿಗಳ ಮಕ್ಕಳು ಕಾಯ್ತಾ ಇರ್ತಾರೆ, ಆಗ ಶಿಕ್ಷಣ ಶಿಕ್ಷೆ ಆಗೋದಿಲ್ಲ. ಒಂದೇ ತಿಳಿಸ್ಬೇಕು, ನೀವು ಯಾವ ಮಟ್ಟದಲ್ಲಿದ್ದೀರೋ ಗೊತ್ತಿಲ್ಲ, ಯಾವ ಕೆಲಸವನ್ನು ಉಡಾಫೆ ಮಾಡೋ ಹಾಗಿಲ್ಲ. ಒಂದು ಯಾವುದೋ ಲೆಕ್ಚರು ಏನೋ ಮಾತಾಡ್ಬರೋಣ ಅಂತಿಲ್ಲ, ಈ ಬ್ರಾಹ್ಮಣರ ಮಾದರಿ ನಮಗಾಗಬೇಕು. ಕರ್ತವ್ಯ ಪರತೆ ಅಂದರೆ ಇದು, ಯಾವುದೇ ಒಂದು ಲೆಕ್ಚರ್ ತೊಗೊಂಡ್ರು ಕೂಡ ಮಾಡಬೇಕು ಅನ್ನುವಂಥದ್ದನ್ನು ನಮ್ಮ ಶಿಕ್ಷಕರು ನಮ್ಮೆಲ್ಲ ಸಹೃದಯರು ಕಂಡುಕೊಂಡ್ರೆ ಬದುಕೆಷ್ಟು ಹಸನಾಗ್ತದೆ ಅನ್ಸುತ್ತೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, SMS, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
2: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
3: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
1: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟನ್ನು ಪರಿಶೀಲಿಸಬೇಕು. ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು. ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು. ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು. ಯಾವುದೇ ಫೀಸ್ ಪಾವತಿಸಬಾರದು. ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು. 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು. cybercrime.gov.in ದೂರು ದಾಖಲಿಸಬೇಕು. ಎಲ್ಲ ಚಾಟ್, ಇಮೇಲ್, ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
0: ಇದಕ್ಕೆ ಒಂದು ನೈಜ ಉದಾಹರಣೆ. ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು, 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು, ಕೊನೆಗೆ ಒಟ್ಟು 50,000 ರು ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ, ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ. ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು

ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ.

0: ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
2: ನಾನು ತಡೆಯುತ್ತೇನೆ.
1: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
3: ಶಾಲೆಯಲ್ಲಿ ಮೇಸ್ ರೋ ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
1: ಹೌದಾ ಪೆಂಡಿಂಗ? ನಮ್ಗೆ ಚಾಲೆಂಜ್, ಜಾಗ ಖಂಡಿತ ಸಿಗುತ್ತೆ.
4: ಸಿಗೋದಿಲ್ಲ,
5: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ. ಉದ್ದನೆಯ ಕೈ ಬಟ್ಟೆಯನ್ನು

0: ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
1: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
0: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
2: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
3: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ

ಬುದಲ್ಲಿ ಎಲ್ಲಿ ದಣಿವಿರದ ಸಾಧನೆ ಸಫಲತೆಯ ಕಡೆಗೆ ತೋಳ ನೀಡುವುದು ತಾನ್ ಆ ನಾಡಿನಲ್ಲಿ ಎಲ್ಲಿ ನೀನೆಮ್ಮ ಚಿಂತನವನು ಉದ್ಯಮವನು ವಿಶಾಲತೆಯ

ಎಲ್ರಿಗೂ ನಮಸ್ಕಾರ. ಈ ವಿಷಯ ಸ್ವಲ್ಪ ಮೇಲ್ಮಟ್ಟದ ವಿಷಯ ಆದ್ರೂ ನಿಮಗೆ ತುಂಬಾ ಸಂಬಂಧಿತವಾದ್ರಿಂದ ನಿಮಗೆ ಅರ್ಥ ಆಗುವಾಗ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡುವುದರಿಂದ ನಿಮಗೆ ಇದು ಗೊತ್ತಾಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಹಳ್ಳಿಗಳು ನಿಮಗೆ ಗೊತ್ತಿದೆಯೋ ಇಲ್ವೋ, ನಮ್ಮ ದೇಶಕ್ಕೆ ಹಳ್ಳಿಗಳ ದೇಶ ಅಂತಲೇ ಕರೀತಾರೆ. ಯಾಕೆಂದ್ರೆ ನಮ್ಮ ಜನಸಂಖ್ಯೆಯಲ್ಲಿ ನಮ್ಮ ದೇಶದಲ್ಲಿ ಇರುವಂತ ಈಗ ಇರುವಂತ 140 ಕೋಟಿಗೂ ಮಿಕ್ಕಿದ ಜನಸಂಖ್ಯೆಯಲ್ಲಿ 65% ಹೆಚ್ಚು ಜನ ಹಳ್ಳಿಗಳಲ್ಲಿ ಇದ್ದಾರೆ. ಅಂದ್ರೆ ಸುಮಾರು 90 ಕೋಟಿಗೆ ಮೇಲ್ಪಟ್ಟು ಜನ ಹಳ್ಳಿಯಲ್ಲಿದ್ದಾರೆ. ಹಾಗಾಗಿ ಭಾರತ ದೇಶ ಅಂತಂದ್ರೆ ನೀವು ದಿಲ್ಲಿಯನ್ನೋ ಬೆಂಗಳೂರನ್ನೋ ಇವನ್ ಧಾರವಾಡ ಹುಬ್ಬಳ್ಳಿಯನ್ನು ನೆನೆಸ್ಕೊಳ್ಳೋದಲ್ಲ, ನಮ್ಮ ಹಳ್ಳಿಗಳನ್ನು ನೆನೆಸ್ಕೊಳ್ಳೋದು. ನಮ್ಮ ದೇಶದ ಅಭಿವೃದ್ಧಿ ಅಂತಂದ್ರೆ ನಮ್ಮ ಹಳ್ಳಿಗಳ ಅಭಿವೃದ್ಧಿ ಆದ್ರೆ ಮಾತ್ರ ಆಗುವಂತಹದ್ದು. ಆದ್ರೆ ಏನ್ ಮಾಡೋಣ ಹೇಳಿ, ಹಳ್ಳಿಗಳ ವಿಷಯದಲ್ಲಿ ನಾವು ಬಹಳ ತಪ್ಪು ತಪ್ಪಾಗಿ ಯೋಚಿಸ್ತೇವೆ, ತಪ್ಪು ತಪ್ಪಾಗಿ ಕೆಲಸ ಮಾಡ್ತೇವೆ, ತಪ್ಪು ತಪ್ಪಾಗಿ ಹಳ್ಳಿಗಳ ಅಭಿವೃದ್ಧಿ ಮಾಡುವ ಕೆಲಸವನ್ನ ಮಾಡ್ತಾ ಇರ್ತೇವೆ. ಹಾಗಾಗಿ ನಾನು ಸುಮಾರು 45 ವರ್ಷಗಳಿಂದ ಗ್ರಾಮೀಣಾಭಿವೃದ್ಧಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಗ್ರಾಮೀಣಾಭಿವೃದ್ಧಿ ಅಂದ್ರೆ ನಿಮ್ಗೆ ಗೊತ್ತಾಗ್ತದಲ್ಲ, ಹಳ್ಳಿಗಳು ಚೆನ್ನಾಗಿ ಇರುವ ಹಾಗೆ, ಹಳ್ಳಿಗಳ ಜನ ಹೆಚ್ಚು ಅನುಕೂಲದಿಂದ, ಹೆಚ್ಚು ಸುಖದಿಂದ, ಹೆಚ್ಚು ಸಂತೋಷದಿಂದ ಬದುಕುವಾಗ ಆಗ್ಬೇಕು. ಹಳ್ಳಿಯ ಜನಕ್ಕೆ ಆದಾಯ ಇರಬೇಕು, ಹಳ್ಳಿಯ ಜನಕ್ಕೆ ವಿದ್ಯಾಭ್ಯಾಸಕ್ಕೆ ಅನುಕೂಲತೆ ಇರಬೇಕು, ಹಳ್ಳಿಯ ಜನಕ್ಕೆ ಆರೋಗ್ಯದ ವ್ಯವಸ್ಥೆ ಇರಬೇಕು, ಹಳ್ಳಿಯ ಜನಕ್ಕೆ ಕುಡಿಯುವ ನೀರು ಇತ್ಯಾದಿಗಳಿಗೆ ಎಲ್ಲ ಸೇರಿ ಕ್ವಾಲಿಟಿ ಆಫ್ ಲೈಫ್, ಜೀವನದ ಗುಣಮಟ್ಟ ಅಂತೀವಿ, ಒಳ್ಳೆಯ ಗುಣಮಟ್ಟದ ಜೀವನವನ್ನ ಒಟ್ಟಲ್ಲಿ ಹಳ್ಳಿಯವರು ಬದುಕುವಾಗ ಆಗ್ಬೇಕು, ಹಾಗೂ ಅವರ ಆರ್ಥಿಕತೆ ಆದಾಯವು ಚೆನ್ನಾಗಿರಬೇಕು. ಇದು ಹಳ್ಳಿಯ ಅಭಿವೃದ್ಧಿಯ ಅರ್ಥ. ಆದ್ರೆ ಸ್ವಾತಂತ್ರ್ಯ ಬಂದ ಎಷ್ಟು 80 ವರ್ಷದ ಹತ್ರ ಬರ್ತಾ ಇದ್ದೀವಿ ನಾವೀಗ. ಎಲ್ಲ ಸಮಯದಲ್ಲಿ ನನಗೆ ಬಹಳ ಬೇಸರ ಆಗೋದು ಅಂತಂದ್ರೆ, ಹಳ್ಳಿಗಳ ಕೆಲವು ಅಭಿವೃದ್ಧಿಯನ್ನು ನಾವು ಸಾಧಿಸಿದ್ರು ಹಳ್ಳಿಗಳಲ್ಲಿರುವ ಕೆಲವು ಮಹತ್ವದ ವಿಷಯವನ್ನ ಕಳ್ಕೊಂಡಿದ್ದೇವೆ ಅಂತ. ಏನು ಅಂತ ನೋಡೋಣ. ಮೊದಲನೇದಾಗಿ ಹಳ್ಳಿಗೂ ನಗರಗಳಿಗೆ

ಸಿಟಿ ಟೌನ್ ಎಲ್ಲ ಐತಿಯಲ್ಲ, ಇವುಗಳಿಗೆ ಇರುವ ವ್ಯತ್ಯಾಸ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಹಳ್ಳಿಯ ಹಳ್ಳಿತನ ಅಂದ್ರೆ ಏನು, ಅದು ಸಿಟಿಗಳಿಂದ ಹೇಗೆ ಬೇರೆ ಅಂತ ಅರ್ಥ ಮಾಡ್ಕೊಂಡ್ರೆ ಹಳ್ಳಿಗಳ ಅಭಿವೃದ್ಧಿ ಹೇಗೆ ಆಗ್ಬೇಕಿತ್ತು ಅಂತ ನಮಗೆ ಗೊತ್ತಾಗ್ತದೆ. ಹಳ್ಳಿ ಅಂದ್ರೆ ಅಲ್ಲಿರುವ ಜನ ಬರೀ ಒಂದಿಷ್ಟು ಜನ ಅಲ್ಲ, ಅದಕ್ಕೆ ಸಮುದಾಯ ಅಂತ ಹೇಳ್ತೀವಿ. ಹಳ್ಳಿಯಲ್ಲಿರುವ ಜನಕ್ಕೆ ಸಮುದಾಯ ಅಂತ ಕರಿತೀವಿ. ಸಮುದಾಯ ಅಂತಂದ್ರೆ ಏನು ಅಂತಂದ್ರೆ ಅದೊಂದು ಜನರ ಗುಂಪು ಅಲ್ಲ. ಅದು ಈಗ ಜಾತ್ರೆಗೆ ಹೋದ್ರೆ ಒಂದಿಷ್ಟು ಜನರ ಗುಂಪು ಇರಬಹುದು, ಈಗ ಸಂತೆಗೆ ಹೋದ್ರೆ ಒಂದಿಷ್ಟು ಜನರ ಗುಂಪು ಇರಬಹುದು, ಹಾಗಲ್ಲ ಹಳ್ಳಿ ಅಂತಂದ್ರೆ. ಹಳ್ಳಿ ಅಂತಂದ್ರೆ ಪರಸ್ಪರಾವಲಂಬನೆ ಇರುವಂತಹ ಜನರು ವಾಸಿಸುವ ಪ್ರದೇಶ. ಏನು ಪರಸ್ಪರಾವಲಂಬನೆ ಅಂದ್ರೆ, ಹಳ್ಳಿಯ ಜನ ತಮ್ಮಷ್ಟಕ್ಕೆ ತಾವು ಯಾರ ಸಂಬಂಧವೂ ಇಲ್ಲದೆ ಬದುಕುತ್ತಾ ಇರುವುದಿಲ್ಲ ಅಥವಾ ಇರ್ತಿರ್ಲಿಲ್ಲ. ಸಿಟಿಯಲ್ಲಿ ಹಾಗಿರ್ತದೆ, ಈ ಮನೆಗೂ ಆ ಮನೆಗೂ ವಿಶೇಷವಾದಂತಹ ಸಂಬಂಧ ಇರುವುದಿಲ್ಲ. ಸಿಟಿಯಲ್ಲಿ ಇರುವವರೆಲ್ಲ ತಮ್ಮ ತಮ್ಮ ಉದ್ಯೋಗ ಮಾಡಿಕೊಂಡು ತಮ್ಮ ತಮ್ಮ ಆದಾಯ ಗಳಿಸ್ಕೊಂಡು ತಮ್ಮ ತಮ್ಮ ಮಟ್ಟಕ್ಕೆ ಬದುಕುತ್ತಾ ಇರುತ್ತಾರೆ. ಹಳ್ಳಿಯಲ್ಲಿ ಹಾಗಿಲ್ಲ. ಹಳ್ಳಿಯಲ್ಲಿ ಮನೆಯಿಂದ ಮನೆಗೆ, ವ್ಯಕ್ತಿಯಿಂದ ವ್ಯಕ್ತಿಯ ನಡುವೆ ಸಂಬಂಧ ಇರ್ತದೆ. ಆ ಸಂಬಂಧವನ್ನೇ ನಾವು ಪರಸ್ಪರಾವಲಂಬನೆ ಅಂತೀವಿ. ಅಂದ್ರೆ ಬೇರೆಯವರನ್ನ ಅವಲಂಬಿಸಿ ನಾವಿರ್ತೇವೆ, ನಮ್ಮನ್ನು ಅವಲಂಬಿಸಿ ಬೇರೆಯವರು ಇರ್ತಾರೆ. ಈ ಎಲ್ಲರೂ ಒಬ್ಬರನ್ನೊಬ್ಬರು ಅವಲಂಬಿಸಿ ಒಬ್ಬರೊಬ್ಬರ ಒಳಿತು ಒಳ್ಳೇದಾಗುವುದು, ಎಲ್ಲರಿಗೂ ಒಳಿತಾಗ್ತದೆ ಅಂತನ್ನುವ ಸ್ಥಿತಿಗೆ ಹಳ್ಳಿ ಅಂತ ಹೇಳ್ತೇನೆ. ಆದ್ರಿಂದ ಹಳ್ಳಿಯಲ್ಲಿ ಯಾರಿಗೆ ಕಷ್ಟ ಬಂದ್ರೂ ಇಡೀ ಊರು ಚಿಂತನೆ ಮಾಡ್ತಿತ್ತು. ಯಾರಿಗೆ ಕಷ್ಟ ಬಂತು ನಾವು ಹೇಗೆ ಸಹಾಯ ಮಾಡಬೇಕು, ಹಳ್ಳಿಯಲ್ಲಿ ಇದೆಲ್ಲ ಇರ್ತಿತ್ತು. ಯಾರ ಮನೆಯಲ್ಲಿ ಏನು ಕಷ್ಟ ಬಂದರೂ ಹಳ್ಳಿಯಲ್ಲಿ ಹೆಚ್ಚಿನವರಿಗೆ ಗೊತ್ತಾಗ್ತಿತ್ತು, ಮತ್ತು ಆ ಸಂದರ್ಭದಲ್ಲಿ ತಾವು ಹೇಗೆ ಅವರಿಗೆ ಸಹಾಯ ಮಾಡಬಹುದು ಅಂತನ್ನುವ ವಿಚಾರವನ್ನು ಹಳ್ಳಿಯವರು ಬಹಳ ಹಳ್ಳಿಗಳಲ್ಲಿ ಆ ಥರ ಮಾಡ್ತಾ ಇದ್ರು. ಇದು ಮೊದಲನೆಯ ಗುಣ ಹಳ್ಳಿಯದು, ಪರಸ್ಪರಾವಲಂಬನೆ. ಹಳ್ಳಿಯಲ್ಲಿರುವ ಜನರೆಲ್ಲ ಒಬ್ರಿಗೊಬ್ಬರಿಗೆ ನೆರವಾಗ್ತಾ ಒಬ್ಬರೊಬ್ಬರನ್ನ ಅರ್ಥ ಮಾಡ್ಕೊಳ್ತಾ ಒಬ್ಬರೊಬ್ಬರ ಕಷ್ಟದಲ್ಲೂ ಸುಖದಲ್ಲೂ ಪಾಲ್ಗೊಳ್ತಾ ಮುಂದುವರಿಯೋದೇ ಹಳ್ಳಿಯ ಗುಣ. ಸಿಟಿಯಲ್ಲಿ ಇದಿಲ್ಲ. ಆದ್ರೆ ನಾವು ಈಗ ಏನ್ ಮಾಡಿದೀವಿ ಅಂತಂದ್ರೆ, ಒಂದು ಹಳ್ಳಿ ಅಭಿವೃದ್ಧಿ ಆದ್ರೆ ಅದು ನಮ್ಮ ನಗರದ ಹಾಗೆ ಆಗಬೇಕು ಅಂತನ್ನುವ ಕಲ್ಪನೆಯಲ್ಲಿ, ಅಂದ್ರೆ ಹೇಗೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂತ ಸಂಪನ್ಮೂಲ ನೋಡ್ತೀವಿ, ಒಳ್ಳೆ ರಸ್ತೆ ಇರಬೇಕು, ಒಳ್ಳೆ ಬಸ್ಸುಗಳು ಓಡಾಡಬೇಕು, ಒಳ್ಳೆ ಬಿಲ್ಡಿಂಗ್ಗಳು ಬೇಕು, ಇವನ್ನೆಲ್ಲ ಕಲ್ಪನೆ ಮಾಡಿಕೊಂಡು ಅದೆಲ್ಲ ಬಂದ್ರೆ ಹಳ್ಳಿ ಅಭಿವೃದ್ಧಿ ಆಯಿತು ಅಂತ ನಾವು ನಿರ್ಣಯ ಮಾಡ್ಕೊಳ್ತೀವಿ. ಇವೆಲ್ಲ ಹಳ್ಳಿಗಳಿಗೆ ಬೇಕು ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವನ್ನೆಲ್ಲ ಸಾಧಿಸಿಕೊಳ್ಳುವಾಗ ನಮ್ಮ ಹಳ್ಳಿಯಲ್ಲಿರುವ ಪರಸ್ಪರಾವಲಂಬನೆಯ ಆ ಗುಣ ಕರಗು ಹೋದರೆ ಹಳ್ಳಿ ಅತ್ತಾಗೆ ಸಿಟಿಯೂ ಆಗುವುದಿಲ್ಲ, ಇತ್ತಾಗಿ ಹಳ್ಳಿಯೂ ಆಗಿ ಉಳಿಯುವುದಿಲ್ಲ. ಈ ಸ್ಥಿತಿಗೆ ತ್ರಿಶಂಕು ಸ್ಥಿತಿಯನ್ನ ತಲುಪ್ತದೆ. ಅಂದ್ರೆ ಅದು ಅಲ್ಲ ಇದು ಅಲ್ಲ ಅಂತ ಹಾಗಾದಾಗ ಈಗ ಅರ್ಥ ಇದೆ. ಅದು ಹಳ್ಳಿಯಲ್ಲಿ ಈಗಾಗಲೇ ಬಹುಮಟ್ಟಿಗೆ ಇದಾಗಿದೆ. ಮೊದಲು ಇಡೀ ಊರಿನವರು ಸೇರಿ ಯಾವುದು ತಪ್ಪು ಯಾವುದು ಸರಿ ಅಂತ ನಿರ್ಣಯ ಮಾಡಿ, ತಪ್ಪು ಮಾಡಬೇಡ್ರಪ್ಪ, ಹೀಗೆ ಮಾಡಬಾರದು, ಹೀಗೆ ಮಾಡಿದ್ರೆ ನಿಮಗೆ ನಾವು ವಾಗ್ದಂಡನೆ ಮಾತಿನಿಂದ ಬೈತೇವೆ, ಇಲ್ಲದ್ರೆ ದಂಡ ಹಾಕ್ತೇವೆ, ನಿಮಗೆ ಪನಿಷ್ಮೆಂಟ್ ಕೊಡ್ತೇವೆ ಅಂತ ಹೇಳಿದ್ರೆ ಹಳ್ಳಿಯಲ್ಲಿ ನಡೆತಿತ್ತು. ಈಗ ಅದು ಸಾಧ್ಯ ಇಲ್ಲ. ಹಾಗಾಗಿ ಹಳ್ಳಿಯಲ್ಲಿ ಸ್ವಚ್ಛತೆ ಇರಬಹುದು, ಜನರ ಕೌಟುಂಬಿಕ ಕಷ್ಟಗಳಿರಬಹುದು, ಜನರ ಬಿಹೇವಿಯರ್ ನಡತೆ ಇರಬಹುದು, ಅದು ಯಾವುದನ್ನು ಹಳ್ಳಿಯವರು ತಾವೇ ಸರಿ ಮಾಡಿಕೊಳ್ಳುವ ಶಕ್ತಿಯನ್ನ ಕಳ್ಕೊಳ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಹಳ್ಳಿಗಳನ್ನ ಒಟ್ಟಿಗೆ ತಂದು, ಹಳ್ಳಿಯ ಜನರನ್ನ ಒಟ್ಟಿಗೆ ತಂದು ತಮ್ಮ ಅಭಿವೃದ್ಧಿಯನ್ನ ತಾವೇ ಅವರು ಯೋಚಿಸುವ ಹಾಗೆ ಮಾಡುವುದೇ ಇವತ್ತಿನ ವಿಷಯ. ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖ.

ಇದು ನಾನು ಇತ್ತೀಚೆಗೆ ಬರೆದಂತ ಪುಸ್ತಕ, ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖ. ಇದು ನಾನು ಇಲ್ಲಿ ಕಲಘಟಗಿ ಮತ್ತು ಹುಬ್ಬಳ್ಳಿ ತಾಲೂಕುಗಳು ಧಾರವಾಡ ಜಿಲ್ಲೆಯಲ್ಲಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂಡಗೋಡು ಮತ್ತು ಸಿರ್ಸಿ ತಾಲೂಕುಗಳ ಹಳ್ಳಿಗಳ ಸುಮಾರು 49 ಹಳ್ಳಿಗಳಲ್ಲಿ ಜನರ ಜೊತೆಗೆ ಕೆಲಸ ಮಾಡುತ್ತಾ

ಹಳ್ಳಿಗಳು ಹೇಗೆ ಎಲ್ಲ ಹಳ್ಳಿಗಳನ್ನು ನಾವು ಒಂದೇ ತರ ಇರ್ತೇವೆ ಅಂತ ಅಂದ್ಕೊಂಡು ಬಿಟ್ಟಿರ್ತೀವಿ. ಬೆಂಗಳೂರಿನಲ್ಲಿ ಕೂತ್ಕೊಂಡು ದಿಲ್ಲಿಯಲ್ಲಿ ಕೂತ್ಕೊಂಡು ಹಳ್ಳಿಗಳು ಅಂತಂದ್ರೆ ಸಾವಿರ ಗಟ್ಟಲೆ ಹಳ್ಳಿಗಳು, ಲಕ್ಷಗಟ್ಟಲೆ ಹಳ್ಳಿಗಳು, ಎಲ್ಲ ಹಳ್ಳಿಗಳು ನಮಗೆ ಒಂದೇ ರೀತಿಯಾಗಿ ಕಾಣ್ತವೆ. ಅಲ್ಲಿಂದ ನೋಡಿದಾಗ ಹಳ್ಳಿಗಳೆಲ್ಲ ಒಂದೇ ರೀತಿ ಇರ್ತವೆ ಅಂತ ಕಲ್ಪನೆಯಲ್ಲಿ ನಾವು ಹಳ್ಳಿಗಳಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಜನ ಅಲ್ಲಿರುವವರು, ದಿಲ್ಲಿಯಲ್ಲಿರುವವರು, ಬೆಂಗಳೂರಿನಲ್ಲಿರುವವರು ಯೋಜನೆಗಳನ್ನ ಹಾಕ್ತಾ ಇರ್ತಾರೆ. ಆದ್ರೆ ಈ ಯೋಜನೆಗಳು ಹಳ್ಳಿಗೆ ಬಂದಾಗ ಗೊತ್ತಾಗ್ತದೆ ನಮಗೆ ಇದು ನಮಗೆ ಯೋಗ್ಯವಾದದ್ದಲ್ಲ ಅಂತ. ಅಂದ್ರೆ ಯಾಕೆ ತಿಳ್ಕೊಳ್ರಿ, ಹಳ್ಳಿಗಳು ಎಷ್ಟೊಂದು ಹಳ್ಳಿಗಳಿದ್ದಾವೆ, ಲಕ್ಷಾಂತರ ಹಳ್ಳಿಗಳಿದ್ದಾವೆ ನಮ್ಮಲ್ಲಿ. ಅವುಗಳಲ್ಲಿ ಒಂದು ಹಳ್ಳಿ ಇದ್ದಂತೆ ಇನ್ನೊಂದು ಹಳ್ಳಿ ಇಲ್ಲ. ಪ್ರತಿಯೊಂದರ ಶಕ್ತಿ, ಪ್ರತಿಯೊಂದು ಹಳ್ಳಿಯ ಶಕ್ತಿ ಬೇರೆ ಬೇರೆ, ಪ್ರತಿಯೊಂದು ಹಳ್ಳಿಯ ದೌರ್ಬಲ್ಯ ಬೇರೆ ಬೇರೆ, ಪ್ರತಿಯೊಂದು ಹಳ್ಳಿ ಏನು ಮಾಡಲಿಕ್ಕೆ ಸಾಧ್ಯ ಅಂತನ್ನುವುದು ಬೇರೆ ಬೇರೆ. ತನ್ನ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ಪರಿಹಾರ ಮಾಡಿಕೊಳ್ಳುವುದಕ್ಕೆ ದಾರಿ ಯಾವುದು ಅಂತ ಹುಡುಕಿದ್ರೆ ಅದು ಪ್ರತಿಯೊಂದು ಹಳ್ಳಿಯಲ್ಲಿಯೂ ಬೇರೆ ಬೇರೆ ಇರ್ತದೆ. ಇವನ್ನೆಲ್ಲ ಕೂಡಿಸಿ ನಾವು ಹಳ್ಳಿಗೆ, ಪ್ರತಿ ಹಳ್ಳಿಗೆ ಒಂದೊಂದು ಬೇರೆ ಬೇರೆ ಸ್ವಭಾವ ಇರ್ತದೆ ಅಂತ ಅಂದ್ಕೊಳ್ತೀವಿ. ಈ ಸ್ವಭಾವ, ಹಳ್ಳಿಯ ಸ್ವಭಾವ, ಹಳ್ಳಿಯಲ್ಲಿ ಎಂಥವರಿದ್ದಾರೆ, ಹಳ್ಳಿಯಲ್ಲಿ ಅನುಕೂಲಸ್ಥರಿದ್ದಾರೋ, ಬಡವರು ಹೆಚ್ಚಿದ್ದಾರೋ, ಭೂಮಿ ಇರುವವರು ಹೆಚ್ಚಿದ್ದಾರೋ, ಇಲ್ಲದವರು ಹೆಚ್ಚಿದ್ದಾರೋ, ಇವನ್ನೆಲ್ಲ ಮತ್ತು ಯಾವ ಯಾವ ಸಮುದಾಯದವರು ಎಲ್ಲ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡು ಆಯಾ ಹಳ್ಳಿಯವರೇ ತಮ್ಮ ಹಳ್ಳಿಯ ಕುರಿತು ಯೋಚಿಸಿದರೆ ಆಗ ಹಳ್ಳಿಗೆ ಸರಿಯಾದ ಅಭಿವೃದ್ಧಿಯ ಕಾರ್ಯವನ್ನ ಅವರು ಮಾಡಲಿಕ್ಕೆ ಆಗ್ತದೆ. ಇದನ್ನು ಮಾಡಬೇಕಾದವರು ಯಾರು? ಹಳ್ಳಿಯನ್ನು, ಹಳ್ಳಿಯ ಜನರನ್ನು ಒಟ್ಟಿಗೆ ತಂದು ನೀವೇ ನಿಮ್ಮ ಹಳ್ಳಿಯ ಬಗ್ಗೆ ಯೋಚಿಸಿ ಅಂತ ಹೇಳುವವರು ಯಾರು? ಇದು ಸರ್ಕಾರದ ಹತ್ರ ಸಾಧ್ಯ ಇಲ್ಲ. ಸರ್ಕಾರದವರು ಅವರು ಕಲ್ಯಾಣ ರಾಜ್ಯ ಅಂತ ಹೇಳ್ತೀವಿ, ಜನರ ಒಳಿತಿಗಾಗಿ ಏನೇನು ಸಹಾಯ ಮಾಡಬಹುದು ಅಂತನ್ನುವುದಷ್ಟನ್ನೇ ಯೋಚಿಸ್ಲಿಕ್ಕೆ ಸಾಧ್ಯ ಇದೆ. ಜನಕ್ಕೆ ಕಷ್ಟದಲ್ಲಿ ಸಹಾಯ ಬೇಕು, ಆದ್ರೆ ಎಲ್ಲ ಕಷ್ಟಗಳಿಗೂ ಬೇರೆಯವರೇ ಬಂದು ಸಹಾಯ ಮಾಡಬೇಕು ಅಂತ ಆದ್ರೆ ಹಳ್ಳಿಯ ಸ್ವಾವಲಂಬನೆ ತಪ್ಪಿ ಹೋಗ್ತದೆ. ಹಳ್ಳಿಗರು ಎಂದೆಂದೂ ಬೇರೆಯವರ ಸಹಾಯದ ಎದುರು ನೋಡ್ತಾ, ಹಾದಿ ನೋಡ್ತಾ, ಬೇರೆಯವರನ್ನ ಅವಲಂಬಿಸಿಕೊಂಡು ಪರಾವಲಂಬಿಗಳಾಗಿ ಬದುಕಬೇಕಾದಂತ ಸ್ಥಿತಿ ಮಾಡ್ತೇವೆ. ಈಗ ನಿಜ ಹೇಳಬೇಕು ಅಂದ್ರೆ ಹೆಚ್ಚು ಕಡಿಮೆ ನಾವು ಆ ಕಡೆಗೆ ಹೋಗ್ತಾ ಇದ್ದೀವಿ. ಹಳ್ಳಿಯವರು ತಮ್ಮ ಊರಿನ ಸಮಸ್ಯೆ, ಸಾಧ್ಯತೆ ಮತ್ತು ಶಕ್ತಿ ದೌರ್ಬಲ್ಯಗಳ ಕುರಿತು ಅವರೇ ಯೋಚಿಸುವ ಶಕ್ತಿಯನ್ನ ನಾವು ಅವರಲ್ಲಿ ಹುಟ್ಟು ಹಾಕದೇ ಇರೋದೇ ನಮ್ಮ ಹಳ್ಳಿಯವರು ನಮಗೆ ಏನು ಸಹಾಯ ಬರುತ್ತದೆ ಅಂತ ಆಚೀಚೆ ನೋಡುವ ಸ್ಥಿತಿಗೆ ತಲುಪಲಿಕ್ಕೆ ಕಾರಣ ಆಗಿದೆ. ಆದ್ದರಿಂದ ಹಳ್ಳಿಗಳನ್ನು ಕಟ್ಟುವುದು ಅಂತಂದ್ರೆ ರಸ್ತೆಗಳನ್ನು ಮಾಡುವುದು, ಬಿಲ್ಡಿಂಗ್ ಅನ್ನ ಕಟ್ಟುವುದು ಈ ತರ ಸಂಪನ್ಮೂಲಗಳ ಅಭಿವೃದ್ಧಿಯಷ್ಟೇ ಅಲ್ಲ, ಹಳ್ಳಿಯ ಜನರನ್ನ ಕಟ್ಟಬೇಕು. ಹಳ್ಳಿಗಳನ್ನು ಕಟ್ಟುವುದು ಅಂತಂದ್ರೆ ಹಳ್ಳಿಯ ಜನರನ್ನ ಕಟ್ಟುವುದು. ಹಳ್ಳಿಯ ಜನರನ್ನ ಕಟ್ಟುವುದು ಅಂದ್ರೆ ಏನು? ಒಟ್ಟಾಗಿ ಬಂದು ಕುಳಿತು ತಮ್ಮ ಹಳ್ಳಿಯ ಬಗ್ಗೆ ಆ ಹಳ್ಳಿಯ ಜನ ಯೋಚಿಸುವ ಹಾಗೆ ಒಂದು ಸಂಘಟನೆಯನ್ನು ನಾವು ಮಾಡಬೇಕು. ಹಾಗೆ ಮಾಡಿದಾಗ ಪ್ರತಿ ತಿಂಗಳಲ್ಲಿ ಒಂದೋ ಎರಡೋ ಸಲ ಕುಳಿತು, ಉದಾಹರಣೆಗೆ ಗ್ರಾಮ ವಿಕಾಸ ಸಮಿತಿ ಅಂತ ಮಾಡಬಹುದು. ಹಳ್ಳಿಯಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡುವ ಬೇರೆ ಬೇರೆ ವಯಸ್ಸಿನ, ಬೇರೆ ಬೇರೆ ಸಮುದಾಯದ ಅಂದರೆ ಜಾತಿಯ, ಬೇರೆ ಬೇರೆ ರೀತಿಯಲ್ಲಿ ಓದಿದ ಜನರಿದ್ದಾರೆ. ಉದಾಹರಣೆಗೆ ಹಳ್ಳಿಯಲ್ಲಿ ಶ್ರೀಮಂತ ಅನುಕೂಲಸ್ಥರಿದ್ದಾರೆ, ಬಡವರಿದ್ದಾರೆ, ತೀರ ಬಡವರಿದ್ದಾರೆ. ಹಳ್ಳಿಯಲ್ಲಿ ಭೂಮಿ ಹೊಂದಿದವರಿದ್ದಾರೆ, ಭೂಮಿ ಇಲ್ಲದ ಭೂರಹಿತರು ಅಂತನ್ನುವರು ಕೂಲಿಕಾರರಿದ್ದಾರೆ. ಹಳ್ಳಿಯಲ್ಲಿ ಕೃಷಿ ಮಾಡುವವರಿದ್ದಾರೆ, ವ್ಯಾಪಾರ ವ್ಯವಹಾರಗಳನ್ನು ಮಾಡುವವರಿದ್ದಾರೆ. ಹಳ್ಳಿಯಲ್ಲಿ ವಿಶೇಷ ಕೌಶಲಗಳು ಉಳ್ಳ ಜನ ಇದ್ದಾರೆ,

ಉದಾಹರಣೆಗೆ ಬಡಗಿಗಳು, ಕುಂಬಾರರು, ಚಮ್ಮಾರರು ಇತ್ಯಾದಿ ಇತ್ಯಾದಿ, ಅವರೆಲ್ಲ ಹಳ್ಳಿಯವರಿಗೆ ತಮ್ಮ ಸರ್ವಿಸ್, ತಮ್ಮ ಸೇವೆಯನ್ನ ಒದಗಿಸಿ ಅದರಿಂದ ದುಡ್ಕೊಳ್ತಾ ಇರ್ತಾರೆ. ಇದೆಲ್ಲ ಚೆನ್ನಾಗಾಗಬೇಕು ಅಂತಂದ್ರೆ ಇವರೆಲ್ಲ ಸೇರ್ಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ. ನಾವು ಹಾಗೆ ಮಾಡಿದ್ವಿ. ಇಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಸುರಶೆಟ್ಟಿಕೊಪ್ಪ ಅಂತ ಸುತ್ತಲೂ 22 ಹಳ್ಳಿ, ಉತ್ತರ ಕನ್ನಡದಲ್ಲಿ ದಾಸನಕೊಪ್ಪ ಅಂತ ಅನ್ನುವ ಹಳ್ಳಿಯ ಸುತ್ತಲೂ 27 ಹಳ್ಳಿಗಳನ್ನು ಸೇರಿಸಿಕೊಂಡು ನಾವು ಹಳ್ಳಿಯ ಜನರನ್ನ ಸಂಘಟಿಸಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಹೀಗೆ ಸಂಘಟಿಸಬೇಕು ಅಂತಂದ್ರೆ ನಾವು ನಮ್ಮ ಕಾರ್ಯಕರ್ತರು ಹಳ್ಳಿಗಳಲ್ಲೇ ಉಳ್ಕೊಂಡ್ರು, ಸಿಟಿಯಿಂದ ಬೆಳಗ್ಗೆ ಹೋಗಿ ಸಂಜೆ ವಾಪಸ್ ಸಿಟಿಗೆ ಬಂದ್ಬಿಡುವ ಕಾರ್ಯಕರ್ತರು ಹಳ್ಳಿಯವರ ವಿಶ್ವಾಸವನ್ನ ಗಳಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ 24 ಗಂಟೆ 24/7 ಹಳ್ಳಿಯಲ್ಲಿ ಉಳ್ಕೊಂಡು ಇವರು ಯೋಗ್ಯರು, ಇವರಿಗೆ ನಮ್ಮ ಬಗ್ಗೆ ಕಾಳಜಿ ಇದೆ ಅಂತ ಹಳ್ಳಿಯವರಿಗೆ ಮನವರಿಕೆ ಆದರೆ ಆವಾಗ ಹಳ್ಳಿಯವರು ಅವರ ಮಾತನ್ನ ಕೇಳಲಿಕ್ಕೆ ಪ್ರಾರಂಭ. ಅಂತ ಕೇಳುದು ಅಂದ್ರೆ ಒಟ್ಟಿಗೆ ಬರ್ರಿ ಅಂತ ಹೇಳುದು, ಅವ್ರು ಹೇಳ್ದಂಗೆ ಕೇಳುದಲ್ಲ. ಉದ್ದೇಶ ಹಳ್ಳಿಯವರನ್ನು ನಾವು ಹೇಳ್ದಂಗೆ ಕೇಳುವ ಹಾಗೆ ಮಾಡುವುದಲ್ಲ, ಹಳ್ಳಿಯವರನ್ನ ಒಟ್ಟಿಗೆ ತಂದು ತಮ್ಮ ಹಳ್ಳಿಯ ಬಗ್ಗೆ ತತ್ತು ತಮ್ಮ ತಮ್ಮ ಕುಟುಂಬಗಳ ಬಗ್ಗೆ ಅವರೇ ಯೋಚಿಸುವ ಹಾಗೆ ಮಾಡುವುದೇ ಅಭಿವೃದ್ಧಿಯ ಮೊದಲ ಹೆಜ್ಜೆ. ಹಾಗೂ ಆ ಮೊದಲ ಹೆಜ್ಜೆಗಿಂತಲೂ ಮೊದಲು ನಾವು ಅಭಿವೃದ್ಧಿಯ ಕಾರ್ಯಕರ್ತರು ಹಳ್ಳಿಗಳಲ್ಲಿ ಉಳ್ಕೊಳ್ಬೇಕು. ಅವರು ಚೆನ್ನಾಗಿ ಓದ್ದವ್ರು ಇರಬೇಕು, ಆದ್ರೆ ಹಳ್ಳಿಯಲ್ಲಿ ಉಳ್ಕೊಳ್ಬೇಕು. ಮತ್ತೆ ಇನ್ನೊಂದಾಗ್ತದೆ, ಹಳ್ಳಿಯಲ್ಲಿ ಹೋದಾಗ ಸಾಮಾನ್ಯವಾಗಿ ಪೇಟೆಗಳಿಂದ, ಶಹರದಿಂದ, ನಗರಗಳಿಂದ ಹಳ್ಳಿಗೆ ಹೋದವರು ನನಗೆ ಗೊತ್ತಿದೆ ನಿಮಗೆ ಗೊತ್ತಿಲ್ಲ ಅಂತ ಹಳ್ಳಿಯವರಲ್ಲಿ ವ್ಯವಹಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಿಮ್ಮ ಹಳ್ಳಿಯ ಸಮಸ್ಯೆ ನನಗೆ ಗೊತ್ತಿದೆ, ನಿಮಗೆ ಹೇಳ್ಕೊಡ್ತೇನೆ ಬನ್ನಿ, ನಿಮಗೆ ಏನು ಗೊತ್ತಿಲ್ಲ, ನೀವು ಮೂರ್ಖರಿದ್ದೀರಿ, ಈ ರೀತಿಯಲ್ಲಿ ಹೋದ್ರೆ ಹಳ್ಳಿಯವರು ನಮ್ಮ ಜೊತೆಯಲ್ಲಿ ಕೈಗೂಡಿಸುವುದಿಲ್ಲ. ಅದರ ಬದಲು ನನಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ, ಹಳ್ಳಿಯ ಕಾರ್ಯಕರ್ತರು ಹೇಳಬೇಕು ನಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದೆ, ನೀವು ಇದನ್ನ ಅನುಭವಿಸ್ತಾ ಇದ್ದೀರಿ, ಹಾಗಾಗಿ ಹಳ್ಳಿಯಲ್ಲಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಯಾವುದು ಒಳಿತು ಯಾವುದು ಸಮಸ್ಯೆ ಅಂತ ನಿಮಗೆ ಗೊತ್ತಿದೆ, ಇದನ್ನ ನೀವೇ ಹೇಳಬೇಕು. ನಮ್ಮಲ್ಲಿ ಕೃಷಿಯಲ್ಲಿ ಏನು ಸಮಸ್ಯೆ ಇದೆ, ನಮ್ಮಲ್ಲಿ ಕೃಷಿಗೆ ಸಂಬಂಧಪಟ್ಟ ಮಣ್ಣು ನೀರಿನಲ್ಲಿ ಏನು ಸಮಸ್ಯೆ ಇದೆ, ನಮ್ಮಲ್ಲಿ ವಿದ್ಯಾಭ್ಯಾಸದಲ್ಲಿ ಏನು ಸಮಸ್ಯೆ ಇದೆ, ನಮ್ಮಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಏನು ಸಮಸ್ಯೆ ಇದೆ, ಇವೆಲ್ಲವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಹಳ್ಳಿಯ ಜನ, ನಾನಾಗ್ಲೇ ಹೇಳ್ದಲ್ಲ, ಬೇರೆ ಬೇರೆ ಉದ್ಯೋಗದಲ್ಲಿರುವವರು ಹಾಗೂ ಗಂಡಸರು, ಮಹಿಳೆಯರು, ಯುವಕರು, ಹಿರಿಯರು ಎಲ್ಲರೂ ಸೇರಿ ಅವರ ಪ್ರತಿನಿಧಿತ್ವದಲ್ಲಿ ಗ್ರಾಮ ವಿಕಾಸ ಯೋಜನೆ ಮಾಡಿಕೊಂಡು ಚಿಂತನೆ ಮಾಡಿ ನಮ್ಮ ಹಳ್ಳಿಯ ಅಭಿವೃದ್ಧಿಗೆ ಯಾವ ದಾರಿ ಅಂತ ಅವರೇ ಯೋಚಿಸುವ ಹಾಗೆ ಮಾಡಿದರೆ ಆಗ ವಿವಿಧ ಸಮಸ್ಯೆಗಳ ವೃಕ್ಷವಂತ ನಾವು ಹೇಳ್ತೀವಿ. ಯಾವ ಸಮಸ್ಯೆ ಯಾವ ಸಮಸ್ಯೆಗೆ ಕಾರಣ ಆಗಿದೆ ನೋಡಿ, ಊರಲ್ಲಿ ಒಂದು 10, 20, 30, 100 ಸಮಸ್ಯೆ ಇರಬಹುದು, ಇರ್ತವೆ. ಮತ್ತು ಈ ಸಮಸ್ಯೆಗಳು ಒಂದನ್ನೊಂದು ಪ್ರೇರೇಪಿಸ್ತಾ ಇರ್ತವೆ. ಉದಾಹರಣೆಗೆ, ಹಳ್ಳಿಯವರು ಬಡವರಾಗಿದ್ರೆ, ಬಡತನ ಇದ್ರೆ, ಆರ್ಥಿಕ ತೊಂದರೆ ಇದ್ರೆ ಅವರಿಗೆ ವಿದ್ಯಾಭ್ಯಾಸವನ್ನ ಗಳಿಸಲಿಕ್ಕೆ ಕಷ್ಟ ಆಗ್ತದೆ, ಅವರಿಗೆ ಸರಿಯಾದ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಆದ್ರಿಂದ ಬಡತನದಿಂದ ಅನಕ್ಷರತೆ ಬರಬಹುದು, ಬಡತನದಿಂದ ಅನಾರೋಗ್ಯ ಬರಬಹುದು, ಹಾಗೂ ಅದರಿಂದ ಮತ್ತಿಷ್ಟು ಬಡತನ ಬರಬಹುದು. ಹೀಗೆ ಬಡತನದಿಂದ ಅನಾರೋಗ್ಯ, ಅನಾರೋಗ್ಯ ಆದಾಗ ಮತ್ತಿಷ್ಟು ಬಡತನ, ಈ ತರ ಸಮಸ್ಯೆಗಳು ವಿಷ ವರ್ತುಲವಾಗಿ ಒಂದರಿಂದ ಒಂದು ಸಮಸ್ಯೆ ಹೆಚ್ಚಾಗ್ತಾ ಹೋಗ್ತದೆ. ಆದ್ದರಿಂದ ಯಾವ ಸಮಸ್ಯೆ ಮೂಲ ಸಮಸ್ಯೆ ಅಂತ ತಿಳ್ಕೊಂಡು ಅದರ ಪರಿಹಾರ ಮಾಡುವುದು ಬಹಳ ಮುಖ್ಯವಾದದ್ದಾಗ್ತದೆ. ಹಾಗೆ ಮಾಡಬೇಕು ಅಂತಾದ್ರೆ ನಾವು ನಮಗೆ ಗೊತ್ತಿದೆ
ನಿಮಗೆ

ಕೊಡ್ತೀವಿ ಬನ್ನಿ ಅಂತನ್ನುವ ನಿಲುವಿನಿಂದ ನಿಮಗೆ ಗೊತ್ತಿದೆ, ಬನ್ನಿ ನಮಗೆ ಹೇಳಿ, ನೀವು ವಿಚಾರ ಮಾಡಿ, ಇದರ ಬಗ್ಗೆ ಏನ್ ಮಾಡಬಹುದು ಅಂತ ನಮಗೆ ಹೇಳಿ, ನಾವೆಲ್ಲ ಕೂಡಿ ಆ ಕಾರ್ಯ ಕೈಕೊಳ್ಳೋಣ ಅಂತಂದಾಗ ತುಂಬಾ ತುಂಬಾ ಬಲ ಬರ್ತದೆ ಜನಕ್ಕೆ. ಜನರನ್ನ ಕಟ್ಟುವುದು ಅಂತಂದ್ರೆ ಇದೆ, ಹಳ್ಳಿಗಳನ್ನ ಕಟ್ಟುವುದು ಅಂತಂದ್ರೆ ಜನರನ್ನ ಕಟ್ಟುವುದು, ಜನರನ್ನ ಕಟ್ಟುವುದು ಅಂತಂದ್ರೆ ಹೀಗೆ ಅವರನ್ನ ಒಟ್ಟಿಗೆ ಸೇರಿಸಿ ಅವರೇ ತಮ್ಮ ಹಳ್ಳಿಯ ಬಗ್ಗೆ ಯೋಚಿಸುವ ಹಾಗೆ. ಹಳ್ಳಿ ಅಂದ್ರೆ ಬರೀ ಮತ್ತೆ ಗ್ರಾಮ ಸಭೆ, ವಾರ್ಡ್ ಸಭೆ ಇತ್ಯಾದಿಗಳನ್ನ ಪಂಚಾಯತ್ ರಾಜ್ಯದಲ್ಲಿ ಅದನ್ನು ಇದೇ ದೃಷ್ಟಿಯಿಂದ ಮಾಡ್ಕೊಳ್ತಿದ್ರು. ಆದ್ರೆ ನಾನು ಗ್ರಾಮ ಸಭೆಗೋ ವಾರ್ಡ್ ಸಭೆಗೋ ಹೋಗಿ ನೋಡಿದಾಗ ಒಂದು ಎರಡು ಮೂರು ನಾಲ್ಕು ವಿಷಯಗಳ ಬಿಟ್ಟರೆ ಬೇರೆ ಏನು ಅಲ್ಲಿ ಚರ್ಚೆ ಆಗುವುದಿಲ್ಲ. ಒಂದು ನನಗೆ ಮನೆ ಬೇಕು ಅಂತ ಆದ್ರೆ ನಾನು ಹೋಗಿ ಮನೆಯ ಬಗ್ಗೆ ಅಲ್ಲಿ ಒತ್ತಡ ಹಾಕ್ತೇನೆ, ಇಲ್ಲಾಂದ್ರೆ ಕಾಂಕ್ರೀಟ್ ರಸ್ತೆಯೋ ಡಾಂಬರ್ ರಸ್ತೆಯೋ ಇಲ್ಲಿಂದ ಅಲ್ಲಿವರೆಗೆ ಮಾಡಬೇಕು ಅಂತ ಆ ಜನ ಹೋಗಿ ಒತ್ತಾಯ ಮಾಡ್ತಾರೆ. ಇಲ್ಲಾಂದ್ರೆ ಸಮುದಾಯ ಭವನ ಕಟ್ಕೊಡ್ರಿ, ನಮ್ಮ ಜಾತಿಗೂ ಒಂದು ಕೊಟ್ಕೊಡ್ರಿ, ಅವ್ರ ಜಾತಿಗೂ ಒಂದು ಕಟ್ಕೊಡ್ರಿ, ಈ ಒತ್ತಡ ಇರ್ತದೆ. ನೀರೊಂದು ಕೊಡ್ರಿ ಅಂತ ಇಂಥ ಕೆಲವು ವಿಷಯಗಳನ್ನ ಬಿಟ್ರೆ ಗ್ರಾಮ ಸಭೆಯಲ್ಲೋ ವಾರ್ಡ್ ಸಭೆಯಲ್ಲೋ ನಿಮ್ಗೆ ಗೊತ್ತಿರ್ಬೋದು ಹಳ್ಳಿಯಲ್ಲಿ 18 ವರ್ಷ ಮೀರಿದ ಎಲ್ಲರೂ ಗ್ರಾಮ ಸಭೆಯ ಸದಸ್ಯರು. ಅವರೆಲ್ಲರೂ ಸಭೆಯನ್ನ ಅಟೆಂಡ್ ಆಗ್ಬೋದು, ಅವ್ರು ಬರುವುದಿಲ್ಲ. ಕೇವಲ ಕೆಲವು ಬೆರಳೆಣಿಕೆಯಷ್ಟು ಜನ ಗ್ರಾಮ ಸಭೆಗೆ ಬರ್ತಾರೆ. ನಾನು ಹೋಗಿ ನೋಡಿದ್ದೀನಿ, ಇವೇ ಮೂರು ನಾಲ್ಕು ವಿಷಯ ಚರ್ಚೆ ಮಾಡ್ತಾರೆ, ಬಹಳ ಜಗಳ ಆಡ್ತಾರೆ. ಹಾಗಾಗಿ ಗ್ರಾಮ ಸಭೆಯೋ ವಾರ್ಡ್ ಸಭೆಯೋ ನಮ್ಮ ನಿಜವಾದ ಅಭಿವೃದ್ಧಿಗೆ ಕಾರಣ ಆಗಬೇಕಾಗಿದ್ದು ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಹಳ್ಳಿಯ ಜನರನ್ನು ನಾವು ಕಟ್ಟಿಲ್ಲ, ಅವರಿಗೆ ಇದರ ಮಹತ್ವ ಅರಿವಾಗಿಲ್ಲ. ತಾವೇ ಮಾಡ್ಕೊಳ್ಬಹುದು ಅಂತನ್ನುವ ಧೈರ್ಯ ವಿಶ್ವಾಸ ಅವರಲ್ಲಿ ಹುಟ್ಟಿಲ್ಲ. ಅದನ್ನು ಮೊದಲು ನಾವು ಹುಟ್ಟಿಸಬೇಕು. ಹಾಗಾಗಬೇಕು ಅಂತಂದ್ರೆ ಹಳ್ಳಿಯವರ ಜೊತೆಗೆ ಸಮಾನತೆಯ ಭಾವದಿಂದ ನಾವು ವರ್ತಿಸಬೇಕು. ನಾನು ನಿಮ್ಗೆ ಹೇಳ್ಕೊಡ್ತೇನೆ ಅಂತ ಹೇಳೋದು, ನಾವು ಕುರ್ಚಿಯಲ್ಲಿ ಕೂತ್ಕೊಂಡು ಅವರನ್ನ ನೆಲದಲ್ಲಿ ಕೂರಿಸಿ ಮಾತಾಡೋದು, ನಾನು ಮೇಲೆ ನೀವು ಕೆಳಗೆ ಅಂತನ್ನುವ ಭಾವವನ್ನ ಅವರಲ್ಲಿ ಹುಟ್ಟಾಕೋದು ಮಾಡಿದ್ರೆ ಹಳ್ಳಿಯ ಜನ ತಮ್ಮ ಸಮಸ್ಯೆಯನ್ನ ನಮಗೆ ಹೇಳೋದಿಲ್ಲ. ಯಾಕೆಂತಂದ್ರೆ ಮೈತ್ರಿ ಅಂತ ಹೇಳ್ತೀವಿ, ದೋಸ್ತಿ. ಹಳ್ಳಿಯ ಜೊತೆಗೆ ಹಳ್ಳಿಯ ಜನರ ಜೊತೆಗೆ ಯಾರು ದೋಸ್ತಿಯನ್ನ ಮಾಡ್ಕೊಳ್ತಾರೋ, ಎಷ್ಟೇ ದೊಡ್ಡ ಅಧಿಕಾರಿ ಇರಲಿ, ಎಷ್ಟೇ ದೊಡ್ಡ ಕಾರ್ಯಕರ್ತ ಇರಲಿ, ಅವರು ಮೊದಲು ಮಾಡಬೇಕಾಗಿದ್ದು ಹಳ್ಳಿಯ ಜನರ ಜೊತೆಗೆ ಸಮಾನತೆಯ ನೆಲೆಯಲ್ಲಿ ವ್ಯವಹಾರ ಮಾಡಬೇಕು. ಅಂದ್ರೆ ಕೂತ್ಕೊಳ್ಳೋದು ಅವ್ರ ಜೊತೆಗೆ ಕೂತ್ಕೊಳ್ಬೇಕು, ಮಾತಾಡುವ ರೀತಿಯಲ್ಲಿ ಸ್ನೇಹ ಭಾವದಿಂದ ಮಾತಾಡಬೇಕು. ನಮ್ಮ ದೇಹ ಭಾಷೆ, ನಮ್ಮ ಕೈ ಕಾಲುಗಳನ್ನ ನಾವು ಮಾಡುವುದನ್ನ ಬಹಳ ಸ್ನೇಹದಿಂದ ಮಾತಾಡಬೇಕು. ಹೊತ್ತು ನೋಡ್ರಿ, ನಾನು ಹೇಳ್ಕೊಡ ಈ ತರ ಪೇರೆಂಟಲ್ ನಮ್ಮ ತಂದೆ ನಮ್ಮ ಜೊತೆ ಹೆಂಗ್ ಮಾತಾಡ್ತಾರೋ ಆ ಭಾವದಲ್ಲಿ ಮಾತಾಡಬಾರ್ದು. ಈಗ ತಂದೆ ತಾಯಂದಿರು ಸ್ನೇಹ ಭಾವಕ್ಕೆ ಬಂದಿದ್ದಾರೆ. ಆದ್ರಿಂದ ಈ ಕಾರ್ಯಕರ್ತರು, ಈ ಅಧಿಕಾರಿಗಳು ಯಾರೇ ಇದ್ರು, ಗ್ರಾಮೀಣಾಭಿವೃದ್ಧಿ ಹಳ್ಳಿಯ ಅಭಿವೃದ್ಧಿಗೆ ಕೆಲಸ ಮಾಡುವವರು ಜನರನ್ನ ಸೇರಿಸಿಕೊಂಡು ಜನರೊಡನೆ ಸ್ನೇಹ ಭಾವದಿಂದ ವರ್ತಿಸಿ ಜನರ ವಿಶ್ವಾಸವನ್ನ ಮೊದಲು ಗಳಿಸಿಕೊಳ್ಳಬೇಕು. ಆಮೇಲೆ ಬೇರೆ ಬೇರೆ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಬೇರೆ ಬೇರೆ ಟೂಲ್ಸ್ ಇದ್ದಾವೆ. ಸಭೆ ಮಾಡಬಹುದು, ಫೋಕಸ್ಡ್ ಗ್ರೂಪ್ ಡಿಸ್ಕಷನ್ ಇದೆ, PRA ಪಾರ್ಟಿಸಿಪೇಟರಿ ರೂರಲ್ ಅಪ್ರೈಸಲ್ ಇದೆ. ಜನರೇ ತಿಳ್ಕೊಳ್ಳೋದು ಆ ಪಾರ್ಟಿಸಿಪೇಟರಿ ರೂರಲ್ ಅಪ್ರೈಸಲ್ಲಿ ಸೀಸನಲ್ ಡಯಾಗ್ರಾಮ್, ಮ್ಯಾಟ್ರಿಕ್ಸ್ ರ್ಯಾಂಕಿಂಗ್ ಇತ್ಯಾದಿ ಇತ್ಯಾದಿ ಬಹಳ ಸುಂದರವಾದಂತ ಉಪಕರಣಗಳಿದ್ದಾವೆ. ಉಪಕರಣಗಳು ಅಂದ್ರೆ ಟೂಲ್ಸ್. ಅಂದ್ರೆ ಏನು ಅಂತಂದ್ರೆ, ಈಗ ಉದಾಹರಣೆಗೆ ಊರಲ್ಲಿ ಜನ ಎಲ್ಲಿಗೋ ವಲಸೆ ಹೋಗ್ತಾರೆ, ಪ್ರತಿ ವರ್ಷ ಊರು ಬಿಟ್ಟು ಹೋಗ್ತಾರೆ ಹೊಟ್ಟೆಪಾಡಿಗಾಗಿ, ಎಲ್ಲಿಯೋ ಬೇರೆ ಕಡೆಗೆ ಕೆಲಸಕ್ಕೆ ಹೋಗ್ತಾರೆ ಅಂತಾದ್ರೆ ಅವ್ರು ಯಾವಾಗ ಹೋಗ್ತಾರೆ, ಎಷ್ಟು ಜನ ಹೋಗ್ತಾರೆ, ಎಲ್ಲಿಗೆ ಹೋಗ್ತಾರೆ, ಯಾವ ಕಾರಣಕ್ಕೆ ಹೋಗ್ತಾರೆ, ಮತ್ತೆ ಯಾವಾಗ ತಿರುಗಿ ಬರ್ತಾರೆ ಹಳ್ಳಿಗೆ, ಇದನ್ನೆಲ್ಲ ಅಭ್ಯಾಸ ಮಾಡಬೇಕು ಅಂತಂದ್ರೆ ಆ ವಿಷಯ ನಿಮ್ಮ ಊರಲ್ಲಿ ಯಾವುದೋ ಒಂದು ಊರು ಸುರಶೆಟ್ಟಿ ಕೊಪ್ಪ ಅಂತ ಇಟ್ಕೊಳ್ಳಿ, ಆ ಊರಿನಲ್ಲಿ ಇವೆಲ್ಲ ಯಾವಾಗ ಆಗ್ತದೆ ಅಂತ ನೀವು ಎಲ್ಲಿಯೂ ಪುಸ್ತಕಗಳಲ್ಲಿ ಆ ಮಾಹಿತಿ ಸಿಕ್ಕುವುದಿಲ್ಲ, ನೆಟ್ಟಲ್ಲಿ ಹೋದ್ರೆ ಆ ಮಾಹಿತಿ ಸಿಕ್ಕುವುದಿಲ್ಲ. ಊರಿನ ಜನರನ್ನ ಸೇರಿಸಿಕೊಂಡು ನೀವು ಚರ್ಚೆ ಮಾಡಿದ್ರೆ ಈ ಮಾಹಿತಿಯನ್ನ ಒಂದು ಸೀಸನಾಲಿಟಿ ಮ್ಯಾಪ್ ಅಲ್ಲಿ ನೀವು ಮಾಡಬಹುದು. ಮಳೆ ಯಾವಾಗ ಬರ್ತದೆ ಊರಲ್ಲಿ, ಎಷ್ಟು ಮಳೆ ಬರ್ತದೆ, ಯಾವ ತಿಂಗಳಲ್ಲಿ ಹೆಚ್ಚು ಮಳೆ ಬರ್ತದೆ, ಯಾವ ತಿಂಗಳಲ್ಲಿ ಅಥವಾ ನಕ್ಷತ್ರದಲ್ಲಿ
ಯಾವ ನಕ್ಷತ್ರದಲ್ಲಿ ಮಳೆ

ಜನ ಕೆಲವು ಸಲ ತಿಂಗಳ ಲೆಕ್ಕದಲ್ಲಿ ಮಳೆಯನ್ನು ಅಳೆಯೋದಿಲ್ಲ, ನಕ್ಷತ್ರಗಳ ಲೆಕ್ಕದಲ್ಲಿ ಅಳಿತಾರೆ. ಇದನ್ನೆಲ್ಲ ಜನರ ಜೊತೆಗೆ ಕೂತ್ಕೊಂಡು ಅರ್ಥ ಮಾಡಿಕೊಂಡಾಗ ಜನರಿಗೂ ಅರ್ಥ ಆಗ್ತದೆ, ಸ್ಪಷ್ಟ ಆಗ್ತದೆ ನಮ್ಮ ಸಮಸ್ಯೆ ಏನು ಅಂತ, ನಮಗೂ ಗೊತ್ತಾಗ್ತದೆ. ಹಾಗೆ ರೈತರ ಸಮಸ್ಯೆಗಳನ್ನ ರೈತರನ್ನ ಸೇರಿಸಿ ಅರ್ಥ ಮಾಡ್ಕೋಬೇಕು, ರೈತರಲ್ಲದ ಭೂ ಕಾರ್ಮಿಕರನ್ನ ಅವರನ್ನ ಸೇರಿಸಿಕೊಂಡು ಅರ್ಥ ಮಾಡಬೇಕು. ಯಾವುದೇ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ 60% ಜನರ ಹತ್ರ ಭೂಮಿ ಇದ್ರೆ, 40% ಜನರ ಹತ್ರ ಭೂಮಿ ಇರುವುದಿಲ್ಲ, ಅವರು ಭೂರಹಿತರಿರ್ತಾರೆ. ಅವರು ಉದ್ಯೋಗ ಮಾಡಬಹುದೇ, ಅಂಥವರೇ ಹೆಚ್ಚಾಗಿ ಬೇರೆ ಕಡೆಗೆ ವಲಸೆ ಹೋಗ್ತಾ ಇರ್ತಾರೆ. ಇಲ್ಲಿ ಕೆಲಸ ಇಲ್ದಿರೋ ಸಂದರ್ಭದಲ್ಲಿ ಅವರಿಗೆ ವಲಸೆ ಹೋದ್ರೆ ದುಡಿತ ಚೆನ್ನಾಗಿ ಮಾಡಬಹುದು, ಅಲ್ಲಿ ಎಲ್ಲಿಯೋ ಗೋವಾಕ್ಕೋ ಎಲ್ಲೋ ಹೋದ್ರೆ ಇಲ್ಲಿಗಿಂತ ಹೆಚ್ಚು ಸಂಬಳ ಸಿಗಬಹುದು. ಆದ್ರೆ ಏನಾಗ್ತದೆ ಗಮನಿಸಿ, ಅವರ ಮಕ್ಕಳನ್ನ ಇಲ್ಲಿ ಬಿಟ್ಟು ಹೋಗುವಾಗಿಲ್ಲ, ಅಲ್ಲಿ ಕರ್ಕೊಂಡು ಹೋಗುವಾಗಿಲ್ಲ. ಅಲ್ಲಿ ಕರ್ಕೊಂಡು ಹೋದ್ರೆ ಅವರಿಗೆ ಇಲ್ಲಿ ವಿದ್ಯಾಭ್ಯಾಸ ಶಾಲೆ ತಪ್ಪುತ್ತದೆ. ಇಲ್ಲೇ ಇದ್ರೆ ಅವರನ್ನು ನೋಡ್ಕೊಳ್ಳೋರು ಯಾರು ಅಂತ ಅನ್ನೋದು ಗೊತ್ತಾಗುತ್ತೆ. ವೃದ್ಧರಿರ್ತಾರೆ, ಅವರು ಹಿರಿಯರು, ಬಹಳ ಹಿರಿಯರು ಇರ್ತಾರೆ, ಅವರನ್ನೂ ಬಿಟ್ಟು ಹೋಗ್ಬೇಕಾಗ್ತದೆ. ಅವರ ಯೋಗಕ್ಷೇಮ ನೋಡ್ಕೊಳ್ಳೋರು ಯಾರು? ಈ ವಲಸೆಯಿಂದ ಹಲವಾರು ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆ, ವಿದ್ಯಾಭ್ಯಾಸದ ಸಮಸ್ಯೆ ಇತ್ಯಾದಿ ಇತ್ಯಾದಿ ಎಲ್ಲ ಬರ್ತದೆ. ಆದ್ರಿಂದ ವಲಸೆಯನ್ನ ತಪ್ಪಿಸ್ಲಿಕ್ಕೆ ಹೇಗೆ ಉದ್ಯೋಗ ಸೃಷ್ಟಿಯನ್ನ ಊರಲ್ಲೇ ಮಾಡ್ಕೊಳ್ಬೇಕು ಅಂತನೆಲ್ಲ ಯೋಚಿಸಬೇಕಿದ್ರೆ ಇದು ಸರ್ಕಾರದಿಂದ ಆಗುವ ಕೆಲಸ ಅಲ್ಲ, ಹಳ್ಳಿಯವರೇ ಮಾಡ್ಕೊಳ್ಬೇಕಾಗಿದ್ದು. ಹಳ್ಳಿಯ ಜನರ ಜೊತೆಗೆ ಕೂಡಿ ಕೆಲಸ ಮಾಡುವ ಕಾರ್ಯಕರ್ತರು ಬೇಕು. ನಾವು ಮಾಡಿದ್ದು ಅದನ್ನೇ. ಹೀಗೆ ಸುರಶೆಟ್ಟಿಕೊಪ್ಪ ದಾಸನಕೊಪ್ಪದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಾವು ಏನೆಲ್ಲ ಸಾಧನೆ ಮಾಡಲಿಕ್ಕೆ, ಉದಾಹರಣೆಗೆ ಶಾಲೆಯಲ್ಲಿ ವಿದ್ಯಾಭ್ಯಾಸದಲ್ಲಿ ಏನು ಸಮಸ್ಯೆ ಅಂತ ಅರ್ಥ ಮಾಡ್ಕೊಳ್ಬೇಕಿದ್ರೆ ಟೇಕ್ ಹೋಲ್ಡರ್ಸ್ ಅಂತೀವಿ, ಆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟವರು ಯಾರು ಯಾರು ಇದ್ದಾರೆ, ಪಾಲುದಾರರು. ಉದಾಹರಣೆಗೆ ವಿದ್ಯಾರ್ಥಿಗಳು ಮೊದಲ ಪಾಲುದಾರರು ವಿದ್ಯಾಭ್ಯಾಸಕ್ಕೆ, ಹೌದಾ? ಮೇಷ್ಟ್ರ ಮಂದಿ, ಮಾಸ್ಟರ್ಗಳು, ಮೇಡಮ್ಗಳು, ಸರ್ಗಳು, ಅವರು ಎರಡನೇ ಪಾಲುದಾರ. ಆಮೇಲೆ ಶಿಕ್ಷಣ ಇಲಾಖೆ ಇನ್ನೊಂದು, ಊರಿನ ಜನ ಇನ್ನೊಂದು. ಇವರೆಲ್ಲ ಸೇರಿಸ್ಕೊಂಡು ಮುಖ್ಯವಾಗಿ ಶಾಲೆಯ ಮಕ್ಕಳ ಜೊತೆಗೆ ಸಭೆ ಮಾಡಿ ಕಲೀಲಿಕ್ಕೆ ಏನೇನು ತೊಂದರೆ ಇದೆ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ಫೋಕಸ್ಡ್ ಗ್ರೂಪ್ ಡಿಸ್ಕಷನ್, ಕೇಂದ್ರೀಕೃತ ಗುಂಪು ಚರ್ಚೆ ಅಂತೀವಿ. ಆ ಮೂಲಕ ಹಳ್ಳಿಯ ಸಮಸ್ಯೆಯನ್ನ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಮಕ್ಕಳ ಸಮಸ್ಯೆ ಅರ್ಥ ಮಾಡ್ಕೊಳ್ಲಿಕ್ಕೆ ಮಕ್ಕಳನ್ನ, ಶಿಕ್ಷಕರಿಗೆ ಏನು ಸಮಸ್ಯೆ ಆಗ್ತದೆ ಶಿಕ್ಷಕರನ್ನ ಸೇರಿಸಿ ಸಭೆ ಮಾಡುವುದು, 10-15 ಜನ. ರೈತರ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ರೈತರನ್ನ ಸೇರಿಸಿಕೊಂಡು, ಭೂಮಿ ಇಲ್ಲದವರದ್ದೇನು ಅಂತ ಅವರು, ಮಹಿಳೆಯರ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಮಹಿಳೆಯರು. ಹಳ್ಳಿಗಳಲ್ಲಿ ವಿಧವೆಯರು ಇರ್ತಾರೆ, ಗಂಡ ತೀರಿ ಹೋದವರು, ಅವರಿಗೇನು ಸಮಸ್ಯೆ ಇದೆ? ಹಿರಿಯರು, ಬಹಳ ವಯಸ್ಸಾದವರ ಸಮಸ್ಯೆ ಏನು? ಹೀಗೆ ವ್ಯಾಪಾರಿಗಳ ಸಮಸ್ಯೆ ಏನು? ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕಾದ್ರೆ ಆಯಾ ಗುಂಪಿನ ಜನರನ್ನ ಸೇರಿಸ್ಕೊಂಡು ಅವರ ಹತ್ರ ಚರ್ಚೆ ಮಾಡ್ತಾ ಏನು ಮಾಡಬಹುದು ಈ ಸಮಸ್ಯೆಗಳ ಪರಿಹಾರಕ್ಕೆ ಅಂತ ಯೋಚಿಸ್ತಾ ಹೋದ್ರೆ ನಮಗೆ ಸಮಸ್ಯೆಗಳು ಅರ್ಥ ಆಗ್ತವೆ, ಪರಿಹಾರದ ದಾರಿಗಳು ಅರ್ಥ ಆಗ್ತವೆ. ಆ ಪರಿಹಾರದ ದಾರಿಗಳಲ್ಲಿ ಹಳ್ಳಿಯವರೇ ಮಾಡ್ಕೊಳ್ಬಹುದಾದಂತ ಕೆಲವು ಇರ್ತವೆ, ಗ್ರಾಮ ಪಂಚಾಯಿತಿಯ ಮೇಲೆ ಒತ್ತಡ ತಂದು ಅವರ ಹತ್ರ ಮಾಡಿಸ್ಕೊಳ್ಳುವಂತದ್ದು ಕೆಲವು ಇರ್ತವೆ, ಮತ್ತು ಹೊರಗಿನ ಸಹಾಯದಿಂದಲೇ ಆಗ್ಬೇಕಾದಂತದ್ದು ಕೆಲವು ಇರ್ತವೆ. ಉದಾಹರಣೆಗೆ ಹಳ್ಳಿಯವರೇ ಮಾಡ್ಕೊಳ್ಬಹುದು ಅಂತ ಆದ್ರೂ ತಮ್ಮ ಊರಿನ ಸ್ವಚ್ಛತೆಯನ್ನು, ಕಸ ಕಡ್ಡಿಗಳು ಹಳ್ಳಿಯಲ್ಲಿ ಇರಬಾರದು, ಸ್ವಚ್ಛವಾಗಿರ್ಬೇಕು ಹಳ್ಳಿ ಅಂತ ಹಳ್ಳಿಯವರು ನಿರ್ಣಯ ಮಾಡಿದ್ರೆ ಒಂದು ತಿಂಗಳಲ್ಲಿ ಅದನ್ನ ಸಾಧಿಸ್ಕೊಳ್ಳಿಕ್ಕಾಗ್ತದೆ. ಎಲ್ಲರೂ ಕೂಡಿ ಒಟ್ಟಿನಲ್ಲಿ ನಿರ್ಣಯ ಮಾಡ, ಕಸ ಬಿಸಾಡಬಾರ್ದು, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬೇಕು, ಪ್ಲಾಸ್ಟಿಕ್ ಅನ್ನೆಲ್ಲ ಅಲ್ಲೆಲ್ಲ ಚೆಲ್ಲಬಾರ್ದು, ಯಾರು ರಸ್ತೆಯ ಮೇಲೆ ಶೌಚ ಮಾಡಬಾರ್ದು, ಇವೆಲ್ಲ ನಾವು ಹಳ್ಳಿಯವರು ನಿರ್ಣಯ ಮಾಡಿಕೊಂಡ್ರೆ ಹಳ್ಳಿಯವರೇ ಜಾರಿ ಮಾಡಲಿಕ್ಕೆ ಆಗುವಂತ ಚಟುವಟಿಕೆಗಳು. ಹಳ್ಳಿಯಲ್ಲಿ ಶ್ರಮದಾನ ಮಾಡೋಣ, ಶ್ರಮದಾನ ಮೂಲಕ ಏನೇನು ಸಾಧನೆ ಮಾಡಬಹುದು ಅದನ್ನ ಮಾಡಬಹುದು. ಹಳ್ಳಿಯಲ್ಲಿ ಯಾರಿಗಾದ್ರೂ ಕಷ್ಟ ಆದ್ರೆ ಸಹಾಯ ಮಾಡುವುದು ಹೇಗೆ ನಾವು ಅಂತ ಒಂದು ವ್ಯವಸ್ಥೆ ಮಾಡ್ಕೊಳ್ಬಹುದು. ಸುಮಾರು ಹಳ್ಳಿಗಳಲ್ಲಿ ಈ ತರ ಇದ್ದಾವೆ. ನಮ್ಮ ಸುರಶೆಟ್ಟಿ ಕಪ್ಪದಲ್ಲಿ ಆರೋಗ್ಯ ನಿಧಿ, ವಿದ್ಯಾನಿಧಿ, ಮತ್ತೆ ಶೌಚ ನಿಧಿ, ಗೃಹ ನಿಧಿ ಇತ್ಯಾದಿ ಹಲವಾರು ನಿಧಿಗಳನ್ನು ಮಾಡಿಕೊಂಡು ಅದರ ಮೂಲಕ ಜನಕ್ಕೆ

0: ಬಡ್ಡಿ ರಹಿತವಾದಂತಹ ಒಂದು ವರ್ಷದ ಸಾಲವನ್ನು ಕೊಡುವ ವ್ಯವಸ್ಥೆಯನ್ನ ಸಂಘಟನೆ ಮೂರು ಸ್ತರಗಳ ಸಂಘಟನೆ ಮಾಡಿಕೊಂಡು ಸಂಘಗಳು, ಗ್ರಾಮ ವಿಕಾಸ ಸಮಿತಿ ಹಾಗೂ ಸರ್ವೋದಯ ಮಹಾಸಂಘ. ಸರ್ವೋದಯ ಮಹಾಸಂಘದ ಮೂಲಕ ಈಗ ಉದಾಹರಣೆಗೆ ಯಾರಿಗೋ ಆಪರೇಷನ್ ಆಗ್ಬೇಕು, ಬ್ಯಾಂಕ್ ನತ್ರ ಹೋಗಿ ನಾಳೆಗೆ ನನಗೆ ಆಪರೇಷನ್ ಆಗ್ಬೇಕ್ರಿ ಹಣ ಕೊಡ್ರಿ ಅಂತ ಅಂದ್ರೆ ಯಾರು ಸಾಲ ಕೊಡುವುದಿಲ್ಲ. ಸಂಘಟನೆ ಕೊಡ್ಲಿಕ್ಕಾಗ ನಮ್ಮಲ್ಲಿ ಸುರಕ್ಷತೆ ಕೊಪ್ಪದ ಸರ್ವೋದಯ ಮಹಾಸಂಘದವರು 15-20 ಸಾವಿರದವರೆಗೆ ತಕ್ಷಣ ಸಾಲ ಕೊಡ್ತಾರೆ. ಸಾಲ ಅಂದ್ರೆ ಬಡ್ಡಿ ರಹಿತ ಸಾಲ, ಒಂದು ವರ್ಷದ ಒಳಗೆ ಅದನ್ನ ಕಟ್ಟಿದ್ರೆ ಆಯ್ತು. ಕಾಲೇಜಿಗೆ ಹೋಗ್ಬೇಕು, ಫೀಸ್ ಕಟ್ಟಬೇಕು, ಹಣ ಇಲ್ಲ, ತಕ್ಷಣ ಕೊಡ್ತಾರೆ ವಿದ್ಯಾರ್ಥಿಯಿಂದ. ಅದಕ್ಕೂ ಬಡ್ಡಿ ರಹಿತ ಸಾಲ. ಮತ್ತು ಈ ಸಮಸ್ಯೆಗಳು, ನೀವು ಸರ್ಟಿಫಿಕೇಟ್ ತರ್ರಿ, ತಹಸೀಲ್ದಾರ್ ಹತ್ರ ಸರ್ಟಿಫಿಕೇಟ್ ತರ್ರಿ, ತಲಾಟಿ ಹತ್ರ ಸರ್ಟಿಫಿಕೇಟ್, ಇವ್ಯಾವುದು ಇರುವುದಿಲ್ಲ. ಯಾಕೆಂದ್ರೆ ಎಲ್ಲರಿಗೂ ಎಲ್ಲರ ಸಮಸ್ಯೆಗಳು ಅಲ್ಲಲ್ಲೇ ಗೊತ್ತಿರ್ತದೆ. ಯಾರಿಗೆ ಹುಷಾರಿಲ್ಲ ಅಂತ ಅನ್ನೋದು ಊರಿಯವರಿಗೆ ಗೊತ್ತಿರ್ತದೆ. ಹಾಗಾಗಿ ಸರ್ಟಿಫಿಕೇಟ್ ತರ್ರಿ. ಯಾರ ಮಗ SSLC ಪಾಸ್ ಆಗಿದ್ದಾರೆ, ಮಗಳು SSLC ಪಾಸ್ ಆಗಿದ್ದಾಳೆ, ಅವರಿಗೆ ಕಾಲೇಜಿಗೆ ಹೋಗ್ಬೇಕು, ಗೊತ್ತಿರ್ತದೆ. ಸುಳ್ಳು ಹೇಳಿ ಸಾಲ ತಗೊಳ್ಳುವಂತದ್ದು ಇರುವುದಿಲ್ಲ. ಹಾಗಾಗಿ ಸರ್ಟಿಫಿಕೇಟ್ಗಳ ಹಂಗೂ ಇರುವುದಿಲ್ಲ. ವಿಶ್ವಾಸದ ಮೇಲೆಯೇ ನಡೆಯುವಂತ ಇಂಥ ಕೆಲಸಗಳನ್ನು ಮಾಡಬಹುದು.
1: ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಮತ್ತು ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 18ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಭಕ್ತರೆಲ್ಲರೂ ಉತ್ತಮರೇ ನಿಜ, ಆದರೆ ಜ್ಞಾನಿ ಎನ್ನುವನು ನನ್ನ ಆತ್ಮ. ಏಕೆಂದರೆ ನನ್ನನ್ನು ಪಡೆಯುವುದಕ್ಕಿಂತ ಶ್ರೇಷ್ಠ ಗತಿ ಮತ್ತೊಂದಿಲ್ಲವೆಂದು ತಿಳಿದು ಆ ಯೋಗಿ ನನ್ನ ಆಶ್ರಯವನ್ನೇ ಪಡೆಯುತ್ತಾನೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಹಿಂದಿನ ಶ್ಲೋಕದಲ್ಲಿ ಕೃಷ್ಣನೇ ತಿಳಿಸಿದ್ದ ಭಕ್ತರಲ್ಲಿ ನಾಲ್ಕು ವಿಧದ ಭಕ್ತರು ಇರುತ್ತಾರೆ ಅಂತ. ಆ ನಾಲ್ಕು ವಿಧದ ಭಕ್ತರು ಯಾರು ಅಂತಂದ್ರೆ, ಒಬ್ಬ ಆರ್ತ, ಎರಡನೆಯದಾಗಿ ಜಿಜ್ಞಾಸು, ಮೂರನೆಯದಾಗಿ ಅರ್ಥಾರ್ಥಿ, ನಾಲ್ಕನೆಯದಾಗಿ ಜ್ಞಾನಿ. ಈ ಆರ್ತ ಅಂತಂದ್ರೆ ಯಾರು ಭಕ್ತರು ತಮಗೆ ಸಂಕಷ್ಟಗಳು ಬಂದಾಗ ಭಗವಂತನಲ್ಲಿ ಹೋಗಿ ತನ್ನ ಕಷ್ಟಗಳನ್ನೆಲ್ಲ ಪರಿಹರಿಸು ಎಂದು ದೀನನಾಗಿ ಬೇಡ್ತಾನಲ್ವಾ. ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂತಹ ಗಾದೆಯ ಹಾಗೆ, ಸಂಕಟ ಬಂದಾಗಷ್ಟೇ ನೆನಪಿಸಿಕೊಂಡು ಭಗವಂತ ಕಾಪಾಡು ಅಂತ ಹೇಳಿ ಕೇಳ್ಕೊಳ್ತಾನಲ್ವಾ, ಆತ ಆರ್ತ ಅಂತ. ಇನ್ನು ಎರಡನೆಯವನು ಜಿಜ್ಞಾಸು. ದೇವರು ಅಂದರೆ ಯಾರು, ಅವನು ಹೇಗಿದ್ದಾನೆ, ಅವನು ಸ್ವಾಭಾವಿಕ ವಸ್ತುವೋ ಅಥವಾ ನಿರಾಕಾರದ ಸ್ವರೂಪವೋ ಅಥವಾ ಸ್ವರೂಪವೇ ಅವನ ಪರಮ ರೂಪವೋ ಹೇಗೆ ಅಂತ ಹೇಳಿ ಅರ್ಥವನ್ನ, ದೇವರನ್ನ, ಅಭೇದ್ಯವಾಗಿರುವಂಥ ದೈವವನ್ನ ಭೇದಿಸಿ ಕಂಡುಕೊಳ್ಳುವಲ್ಲಿ ಆತ ಶ್ರಮಿಸ್ತಾ ಇರ್ತಾನೆ.

0: ಅವನು ಜಿಜ್ಞಾಸು, ಇನ್ನು ಮೂರನೆಯವನೇ ಅರ್ಥಾರ್ಥಿ. ಅಂದ್ರೆ ನನ್ನನ್ನು ಐಶ್ವರ್ಯವಂತನಾಗು ಮಾಡು, ನನಗೆ ಬೇಕಾದಷ್ಟು ದುಡ್ಡು ಕೊಡು, ನನ್ನೊಂದು ದೊಡ್ಡ ಶ್ರೀಮಂತನಾಗಬೇಕು ಅಂತ ಹೇಳಿ ದುಡ್ಡಿನ ಬಗ್ಗೆಯೇ ಕೇಳ್ತಾನಲ್ವಾ, ಅವನೇ ಅರ್ಥಾರ್ಥಿ. ಇನ್ನು ನಾಲ್ಕನೆಯವನು ಜ್ಞಾನಿ. ಯಾವುದೇ ಒಂದು ರೀತಿಯ ಬೇಡಿಕೆಗಳಿಲ್ಲದೆ ನಿಷ್ಕಲ್ಮಶವಾಗಿ ನಿಶ್ಚಿಂತನಾಗಿ ಆ ಭಗವಂತನೇ ಪರಮ ವಸ್ತು, ಪರಮ ಆತ್ಮ ಎಂದು ತಿಳಿದು ಸದಾಕಾಲ ಭಗವಂತನ ಧ್ಯಾನದಲ್ಲಿಯೇ ಇರುವಂಥವನು ಜ್ಞಾನಿ. ಹೀಗೆ ಈ ನಾಲ್ಕು ಜನ ಭಕ್ತರು ಉತ್ತಮರೇ ನಿಜ ಅಂತ ಹೇಳಿ ಈ ಒಂದು 18ನೆಯ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಈ ನಾಲ್ಕು ಬಗೆಯ ಭಕ್ತರಿದ್ದಾರಲ್ಲಪ್ಪ, ಅವರೆಲ್ಲರೂ ಕೂಡ ಉತ್ತಮರೇ. ಯಾಕಂದ್ರೆ ಬೇರೆ ಕೆಲಸಕ್ಕೆ ಬಾರದ ಮನುಷ್ಯನ ಹತ್ತಿರ ಹೋಗಿ ಬೇಡುವುದಕ್ಕಿಂತ ದೇವರ ಸಮೀಪಕ್ಕೆ ಬಂದಿದಾರಲ್ಲ ಇವರು ಅಂತ ಹೇಳಿ ಇವರೆಲ್ಲ ಒಳ್ಳೆಯವರೇ. ಯಾಕಂದ್ರೆ ಈ ಒಂದು ಜಗತ್ತಿನಲ್ಲಿ ನಮಗೆ ಭಗವಂತನೇ ಮೂಲ, ಎಲ್ಲಾ ಸಂಕಷ್ಟಗಳನ್ನ ಪರಿಹರಿಸುವಂಥವನು. ಆದ್ರೂ ಕೂಡ ನಾವು ಅವ್ರಿವ್ರ ಹತ್ರಕ್ಕೆ ಹೋಗಿ ಬೇಡ್ತೀವಿ, ನನಗೆ ಸರಿ ಮಾಡಿ, ನಂಗೆ ಒಳ್ಳೇದು ಮಾಡಿ, ನಂಗೆ ಇದು ಕೊಡಿ, ನಂಗೆ ಅದು ಕೊಡಿ ಅಂತೇಳಿ ಜಗತ್ತಿನ ಲೌಕಿಕ ಪ್ರಪಂಚದಲ್ಲಿರುವವ್ರನ್ನೆಲ್ಲ ಹೋಗಿ ಕೇಳ್ಕೊಂಡು ಕೂತ್ಕೊಳ್ತೀವಿ. ಆದರೆ ಲೌಕಿಕವಾಗಿರುವಂಥ ವ್ಯಕ್ತಿಗಳ ಮುಂದೆ, ಮನುಷ್ಯರ ಮುಂದೆ ದೀನನಾಗಿ ಬೇಡುವುದಕ್ಕಿಂತ ದೇವರಲ್ಲಿಯೇ ನನ್ನ ಸಂಕಟಗಳನ್ನ ಪರಿಹರಿಸು ಅಂಥೇಳಿ ನನ್ನನ್ನೇ ಬೇಡ್ಕೊಂಡು ಬಂದಿದಾರಲ್ಲ, ಹಾಗಾಗಿ ನಾಲ್ಕು ಜನರು ಒಳ್ಳೆಯವರೇ, ಅವರೆಲ್ಲರೂ ಉತ್ತಮರೇ. ಯಾವುದಾದ್ರೂ ಉಪಾಯದಿಂದನೇ ಬರಲಿ, ಅಂತೂ ಭಗವಂತನೆಡೆಗೆ ಬಂದ್ರಲ್ಲ ಅಂತ ಹೇಳಿ ಇಲ್ಲಿ ಕೃಷ್ಣ ಹೊಗಳ್ತಾ ಇದ್ದಾನೆ. ಆದ್ರೆ ಇವತ್ತು ದೇವರಿಂದ ಏನನ್ನೋ ವಸೂಲಿ ಮಾಡಬೇಕೆಂದು ಬಂದಿರಬಹುದು, ಆದ್ರೆ ಇವರ ಉದ್ದೇಶ ಕೊನೆಗೆ ಕ್ರಮೇಣವಾಗಿ ಪರಿಶುದ್ಧವಾಗುತ್ತಾ ಬಂದು ಕೊನೆಗೆ ದೇವರಿಗಾಗಿ ಅವನ ಪ್ರೇಮವನ್ನ ರುಚಿ ನೋಡುವುದಕ್ಕಾಗಿ ಬರುವರು ಎಂಬುದನ್ನ ಭಗವಂತ ಅರ್ತಿದ್ದಾನೆ. ಮೊದಲು ನನ್ನನ್ನು ಏನ್ ಬೇಕು, ಅದು ಬೇಕು, ಇದು ಬೇಕು ಅಂತ ಕೇಳ್ಕೊಂಡು ಬರಲಿ, ಕೊನೆಗೆ ಆ ದೇವರ ನಿಷ್ಕಲ್ಮಶ ಪ್ರೇಮವನ್ನು ನಾನು ಅನುಭವಿಸ್ಬೇಕು ಅಂತನಾದ್ರೂ ಅವ್ರಿಗೆ ಪರಿವರ್ತನೆ ಆಗತ್ತೆ ಅನ್ನೋದು ದೇವರ ಒಂದು ಮಾತು. ಹಾಗಾಗಿ ಜ್ಞಾನಿಯ ವಿನಃ ಉಳಿದವರಲ್ಲಿ ಇನ್ನೂ ಒಂದಷ್ಟು ಲೌಕಿಕ ವಾಸನೆ ಅನ್ನೋದಿದೆ. ಆದರೆ ಗಣಿಯಿಂದ ತೆಗೆದ ಚಿನ್ನದ ಅದುರಿನಲ್ಲಿ ಚಿನ್ನವಿಲ್ಲದೆ ಬೇರೆ ಮಿಶ್ರಣದ ಒಂದು ವಸ್ತುಗಳು ಇರುತ್ತವೆ. ಆದರೆ ಚಿನ್ನವನ್ನು ಶುದ್ಧ ಮಾಡುವಂತಹ ಮಹಾಯಂತ್ರದ ಮೂಲಕವಾಗಿ ಹೋಗಿ ಆ ಮಿಶ್ರಣ, ಆ ಕೊಳಕು ಎಲ್ಲ ಬಿಟ್ಟೋದಾಗ ನಂತರ ಅದು ಶುಭ್ರವಾಗಿ ಶುದ್ಧವಾಗಿ ಚಿನ್ನ ಆಗುತ್ತೋ ಹಾಗೆ ಬೇರೆ ಅರ್ಥಾರ್ಥಿಗಳು, ಆಮೇಲೆ ಆರ್ತಿಗಳು ಇವರೆಲ್ಲ ಬದಲಾವಣೆ ಆಗಿ ಜ್ಞಾನಿಗಳಾಗ್ತಾರೆ, ಕ್ರಮೇಣವಾಗಿ ಶುದ್ಧವಾಗ್ತಾರೆ ಅಂತ ಹೇಳಿ ಇಲ್ಲಿ ಕೃಷ್ಣ ತಿಳಿಸ್ತಿರುವಂಥದ್ದು. ಕಬ್ಬಿಣದ ಚೂರಿಗೂ ಅಯಸ್ಕಾಂತಕ್ಕೂ ಇರುವಂತಹ ಆಕರ್ಷಣೆ ಇದು. ಅವರಿಬ್ಬರ ಮಧ್ಯದಲ್ಲಿ ಒಂದು ಸ್ವಾಭಾವಿಕ ಆಕರ್ಷಣೆ ಇದೆ. ಈ ಜ್ಞಾನಿ ಅನ್ನುವಂಥವನು ಯುಕ್ತಾತ್ಮ, ತನ್ನ ದೇಹ, ಮನಸ್ಸು, ಇಂದ್ರಿಯಗಳನ್ನೆಲ್ಲ ಪ್ರಪಂಚದ ಕಡೆಗೆ ಹರಿದು ಹೋಗುವುದನ್ನ ತಡೆಗಟ್ಟಿ ದೇವರ ಕಡೆಗೆ ಬಿಟ್ಟಿರ್ತಾನೆ. ಈ ಪ್ರಪಂಚದಲ್ಲಿ ದೇವರನ್ನ ಸೇರುವುದೇ ಅತಿ ಉತ್ತಮ ಸ್ಥಿತಿ ಎಂಬುದನ್ನ ಅವನು ಅರ್ತಿದ್ದಾನೆ. ಅವನು ಬ್ರಹ್ಮ ಪದವಿಯನ್ನು ನಿಕೃಷ್ಟವಾಗಿ ಕಾಣ್ತಾನೆ, ಇಂದ್ರಭೋಗವನ್ನ ನಿರಾಕರಿಸ್ತಾನೆ. ಅವನಿಗೆ ಪರಮಾತ್ಮನೊಬ್ಬನೇ ಬೇಕು, ಯಾಕಂದ್ರೆ ಅದೊಂದೇ ಪರಮ ಸತ್ಯ ಎಂಬುದನ್ನ ಈ ಜ್ಞಾನಿ ಆಗಿರುವಂಥವನು ಅರ್ತಿರ್ತಾನೆ. ಈ ಪ್ರಪಂಚದ ಆಶ್ರಯಗಳನ್ನೆಲ್ಲ ಪರಿತ್ಯಜಿಸಿ ಭಗವಂತನಲ್ಲಿ ಆಶ್ರಯ ಪಡಿತಾನೆ. ಪರಮಾತ್ಮ ಕೃಷ್ಣ ತನ್ನ ವಿಶಾಲ ಹೃದಯವನ್ನ ಇದೀಗ ಅರ್ಜುನನ ಮುಂದಿಡ್ತಾ ಇದ್ದಾನೆ. ಮೇಲೆ ಹೇಳಿದ ನಾಲ್ಕು ರೀತಿಯ ಭಕ್ತರು ಕೂಡ ಶ್ರೇಷ್ಠರು, ಯಾಕಂದ್ರೆ ಅವರೆಲ್ಲರೂ ಒಂದಲ್ಲ ಒಂದು ವಿಧದಿಂದ ಪರಮಾತ್ಮನನ್ನ ಭಜಿಸ್ತಾ ಇದ್ದಾರೆ. ಕೆಲವರು ತಮ್ಮ ಕಷ್ಟವನ್ನ ಪರಿಹರಿಸಿಕೊಳ್ಳುವುದಕ್ಕಾಗಿ, ಇನ್ನು ಕೆಲವರು ತಮ್ಮ ಮನಸ್ಸಿನ ಇಷ್ಟಾರ್ಥವನ್ನ ಪೂರೈಸಿಕೊಳ್ಳುವುದಕ್ಕಾಗಿ. ಅವರು ಭಜಿಸುವಂತಹ ಉದ್ದೇಶ ಬೇರೆ ಬೇರೆ ಇರಬಹುದು, ಆದ್ರೆ ಎಲ್ಲರೂ ಪರಮಾತ್ಮನ ಭಜಕರೇ. ಆದುದರಿಂದ ಅವರೆಲ್ಲರೂ ಶ್ರೇಷ್ಠರೆಪ್ಪ. ಆದರೂ ಕೂಡ ಜ್ಞಾನಿಗೆ ಬಾಕಿ ಮೂವರನ್ನು ಹೋಲಿಸಿ ನೋಡಿದಾಗ ಪರಮಾತ್ಮನು ಹೇಳ್ತಾ ಇದ್ದಾನೆ, ಜ್ಞಾನಿಯು ಮಾತ್ರ ತಾನೇ ಅಂತ ಹೇಳಿ. ಹಾಗಾಗಿ ಅಂಥ ಜ್ಞಾನಿಯು ಜ್ಞಾನ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ಮಳೆ ಆಧಾರಿತ ಬೆಳೆ ಬೆಳೆಯದಂತೆ ರೈತರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಬೆಳೆ ಹಾನಿಯ ವೈಜ್ಞಾನಿಕ ಸಮೀಕ್ಷೆ ನಡೆಸುವಂತೆ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪತ್ರ. ಸರ್ಕಾರದಿಂದ ಗ್ರಾಮೀಣ ಕುಡಿಯುವ

0: ನೀರಿಗೆ 117 ಕೋಟಿ ರೂಪಾಯಿ ಬಿಡುಗಡೆ. ಪೊಲೀಸ್ ಇಲಾಖೆಯ ಮಾಹಿತಿ ಹಂಚಿಕೆಗೆ ಏಕೀಕೃತ ಮಾರ್ಗಸೂಚಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಗ್ಯಾರಂಟಿ ಯೋಜನೆ ಕಡಿತಗೊಳಿಸುವ ಭೀತಿ ನೆಪವೊಡ್ಡಿ ಎಸ್ಐಆರ್ ದುರ್ಬಳಕೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಜಿಲ್ಲಾ ಉಸ್ತುವಾರಿ ಸಚಿವರು ತಿಂಗಳ ಮೊದಲ ಮತ್ತು ಮೂರನೇ ಶನಿವಾರ ಪ್ರಜಾಸೇವೆ ಕಾರ್ಯನಿರ್ವಹಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಇಂದು ನಡೆದ ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ, ಎಲ್ಲಾ ಸಚಿವರು ಕ್ಷೇತ್ರಗಳಿಗೆ ತೆರಳಿ ಶಾಸಕರ ಜೊತೆ ಜನರ ಸಮಸ್ಯೆ ಆಲಿಸಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ರಾಜ್ಯದ ಅಣೆಕಟ್ಟುಗಳಲ್ಲಿ ನೀರಿನ ಕೊರತೆ ಎದುರಾಗಿದ್ದು ರೈತರು ಮಳೆ ಆಧಾರಿತ ಬೆಳೆ ಬೆಳೆಯದಂತೆ ಮನವಿ ಮಾಡಿದ್ದಾರೆ.
1: ನೀರಿಗೆ ಮತ್ತು ವಿದ್ಯುತ್ ಶಕ್ತಿಗೆ ಎರಡಕ್ಕೂ ಕೂಡ ದೊಡ್ಡ ಅಭಾವ ಬರುವಂತ ಎಲ್ಲ ವಾತಾವರಣ ಕೂಡ ಕಾಣ್ತಾ ಇದೆ. ತುಂಗಭದ್ರಾ, ಘಟ್ಟಪ್ರಭಾ, ಮಲ್ಲಪ್ರಭಾ, ಆಲಮಟ್ಟಿ, ನಾರಾಯಣಪುರ, ವಾಣಿವಿಲಾಸ್, ಇಲ್ಲಿ ಜೀರೋ ಇನ್ಫ್ಲೋ ಇದೆ. ಲಾಸ್ಟ್ ಟೈಮ್ 88 ಇತ್ತು ಹೇಮಾವತಿಗೆ, ಇವಾಗ 40 ಬಂದಿದೆ. KRS 100 ಇತ್ತು, 22 ಇದೆ. ಕಬ್ಬಿನಲ್ಲಿ 79 ಇತ್ತು, 26 ಇದೆ. ಈ ರೀತಿ 20%ಗೆ ಇನ್ಫ್ಲೋ ಇಳಿದಿದೆ. ರೈತರು ನಿಮ್ಮ ಬೆಳೆಗಳಲ್ಲಿ ಹಾಕೊಳ್ಬೇಕಾದ್ರೆ ಈ ನೀರನ್ನು ನಂಬಿಕೊಂಡು ನೀವು ಬೆಳೆ ಹಾಕೊಳಕ್ ಹೋಗ್ಬೇಡಿ. ಮುಂದಿನ ದಿನ ಮಳೆನ ಗಮನದಲ್ಲಿ ಆಧಾರನ ಇಟ್ಕೊಂಡೇ ನೀವು ಯೋಚನೆ ಮಾಡಬೇಕು. ಡ್ಯಾಮ್ಗಳು ಫಿಲ್ ಆಗುವವರೆಗೂ ಕೂಡ ಬೆಳೆಗಳ ಬಗ್ಗೆ ನೀವು ಆಲೋಚನೆ ಮಾಡಕ್ ಹೋಗ್ಬೇಡಿ.
0: ಮತದಾರರ ವಿಶೇಷ ಪಟ್ಟಿ ಪರಿಷ್ಕರಣೆಯ ಬಳಿಕ ಅಧಿವೇಶನ ಕರೆಯಲು ತೀರ್ಮಾನಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕಲ್ಯಾಣ ಮಂಟಪಗಳಲ್ಲಿ ಎಸ್ಐಆರ್ ಫಾರಂ ತುಂಬಲು ಅವಕಾಶವಿಲ್ಲ, ಬಿಎಲ್ಒಗಳೇ ಅರ್ಜಿಯನ್ನು ಹಂಚಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ತೀವ್ರಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ತಕ್ಷಣವೇ ಮುನ್ನೆಚ್ಚರಿಕೆ ಮತ್ತು ಪರಿಹಾರ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಅರ್ಹ ತಾಲೂಕುಗಳನ್ನು ವಿಳಂಬವಿಲ್ಲದೆ ಬರಪೀಡಿತ ಪ್ರದೇಶಗಳೆಂದು ಘೋಷಿಸಬೇಕು, ಮೇವು ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಗೆ ಅಗತ್ಯ ಅನುದಾನವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಖಾತರಿ ಯೋಜನೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸಿ ಕೃಷಿ ಕಾರ್ಮಿಕರ ವಲಸೆಯನ್ನು ತಡೆಯಬೇಕು ಎಂದು ಒತ್ತಾಯಿಸಿದ್ದಾರೆ. ಬೆಳೆ ಹಾನಿಯ ವೈಜ್ಞಾನಿಕ ಸಮೀಕ್ಷೆ ನಡೆಸಿ ರೈತರಿಗೆ ಮಧ್ಯಂತರ ಪರಿಹಾರ ಹಾಗೂ ಬೆಳೆ ವಿಮೆ ಸೌಲಭ್ಯವನ್ನು ಶೀಘ್ರವಾಗಿ ಒದಗಿಸಬೇಕು ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ರಾಜ್ಯದಲ್ಲಿ ಎಲ್ ನೀನೋ ಪ್ರಭಾವದಿಂದ ಮಳೆ ಕೊರತೆಯಾಗಿದ್ದು ಗ್ರಾಮೀಣ ಕುಡಿಯುವ ನೀರಿಗೆ ಸರ್ಕಾರ 117 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಬಿ ಖಂಡ್ರೆ, ನೀರು ಪೂರೈಕೆಗೆ ಹಣದ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ಸುಮಾರು 85 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆ ರೂಪಿಸಲಾಗಿದ್ದು 30 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ನೀರಿನ ಸಮಸ್ಯೆ ಇರುವ ಭಾಗಗಳಲ್ಲಿ ಕುಡಿಯುವ ನೀರು ಪೂರೈಕೆಗೆ ತೊಂದರೆಯಾಗದಂತೆ ಕ್ರಮ ವಹಿಸಲಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಸಂಕಷ್ಟದ ಸಮಯದಲ್ಲಿ ಜನರು ನೀರನ್ನು ಹಿತಮಿತವಾಗಿ ಬಳಸಿ ಪೋಲು ಮಾಡದಂತೆ ಮನವಿ ಮಾಡಿದ್ದಾರೆ. ಪಂಚಾಯಿತಿಗಳು ನೀರು ಸೋರಿಕೆಯಾಗದಂತೆ ಎಚ್ಚರ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯ ಮಾಹಿತಿ ಹಂಚಿಕೆಗೆ ಏಕೀಕೃತ ಮಾರ್ಗಸೂಚಿ ಜಾರಿಗೆ ತರಲಾಗುವುದು ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯದ ಪೊಲೀಸ್ ಠಾಣೆಗಳು, ಜಿಲ್ಲಾ ಪೊಲೀಸ್ ಕಚೇರಿಗಳು, ನಗರ ಪೊಲೀಸ್ ಆಯುಕ್ತಾಲಯಗಳು ಹಾಗೂ ವಿಶೇಷ ಘಟಕಗಳು ಮಾಧ್ಯಮಗಳಿಗೆ ಮಾಹಿತಿ ನೀಡುವ ಸಂದರ್ಭದಲ್ಲಿ ಏಕೀಕೃತ ವಿಧಾನ ಅನುಸರಿಸಲು ನಿರ್ಧರಿಸಲಾಗಿದೆ. ಇದರಿಂದ ತಪ್ಪು ಮಾಹಿತಿ ಹರಡುವುದನ್ನು ತಡೆಯುವ ಜೊತೆಗೆ ತನಿಖೆಯ ಗೌಪ್ಯತೆ ಕಾಪಾಡಲು ಸಹಾಯವಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಪರಾಧ ಪ್ರಕರಣಗಳ ತನಿಖೆ, ಗುಪ್ತಚರ ಮಾಹಿತಿ, ಸೈಬರ್ ಅಪರಾಧಗಳು, ಸಂಘಟಿತ ಅಪರಾಧ ಚಟುವಟಿಕೆಗಳು ಹಾಗೂ ಕಾನೂನು ಪ್ರಕ್ರಿಯೆಗೆ ಸಂಬಂಧಿಸಿದ ಮಾಹಿತಿಯನ್ನು ಅನುಮತಿಯಿಲ್ಲದೆ ಬಹಿರಂಗಪಡಿಸದಂತೆ ಸೂಚನೆ ನೀಡಲಾಗಿದೆ. ಯಾವುದೇ ತನಿಖೆಯ ಗೌಪ್ಯತೆ ಮತ್ತು ನ್ಯಾಯಾಂಗ ಪ್ರಕ್ರಿಯೆಗಳ ಶುದ್ಧತೆಯನ್ನು ಕಾಪಾಡುವುದು ಸರ್ಕಾರದ ಸ್ಪಷ್ಟ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಪಟ್ಟಣದಲ್ಲಿ ನಡೆದ ದುರಂತಕ್ಕೆ ಕ್ವಾರಿ ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅಗೆಯುವ ಯಂತ್ರವು ಮೇಲಿನಿಂದ ಬಂಡೆಯನ್ನು ತಳ್ಳಿದ್ದು ಕಾರಣ ಎಂದು ಕೇಂದ್ರ ವಲಯ ಐಜಿಪಿ ಎಸ್ ಗಿರೀಶ್ ಸ್ಪಷ್ಟಪಡಿಸಿದ್ದಾರೆ. ದುರಂತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸ್ಥಳದಲ್ಲಿ 2 ಕ್ವಾರಿಗಳಿದ್ದು ಮೇಲಿನ ಕ್ವಾರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಯಂತ್ರ ತಳ್ಳಿದ ಬಂಡೆಯು ಕೆಳಗಿನ ಕ್ವಾರಿಯಲ್ಲಿದ್ದ ಕಾರ್ಮಿಕರ ಮೇಲೆ ಬಿದ್ದು ಘಟನೆ ಸಂಭವಿಸಿದೆ ಎಂದು ಹೇಳಿದ್ದಾರೆ. ಒಟ್ಟು 16 ಕಾರ್ಮಿಕರು ಕ್ವಾರಿಯಲ್ಲಿದ್ದು 7 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ತೆರಳಿ ದುರಂತದಲ್ಲಿ ಗಾಯಗೊಂಡ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ

0: ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಜಿಬಿಎ ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸುವುದಿಲ್ಲ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ಸ್ಪಷ್ಟಪಡಿಸಿದ್ದಾರೆ. ಒತ್ತುವರಿ ತೆರವು ಕಾರ್ಯಾಚರಣೆ ಕುರಿತು ಸಂಬಂಧಿತ ಅಧಿಕಾರಿಗಳ ಜೊತೆ ನಡೆದ ವರ್ಚುವಲ್ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಆರ್ಟಿರಿಯಲ್ ಹಾಗೂ ಸಬ್ ಆರ್ಟಿರಿಯಲ್ ರಸ್ತೆಗಳಿಂದ ವಾರ್ಡ್ ರಸ್ತೆಗಳಿಗೆ ಸ್ಥಳಾಂತರಿಸುವ ಕಾರ್ಯವನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದ್ದಾರೆ. ನಗರದಲ್ಲಿ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಪಾದಚಾರಿಗಳಿಗೆ ಸುರಕ್ಷಿತ ಹಾಗೂ ಸುಗಮ ಸಂಚಾರಕ್ಕೆ ಅನುಕೂಲವಾಗುವಂತೆ ಉತ್ತಮ ಗುಣಮಟ್ಟದ ಪಾದಚಾರಿ ಮಾರ್ಗಗಳನ್ನು ನಿರ್ಮಿಸಬೇಕೆಂದು ಸೂಚಿಸಿದ್ದಾರೆ. ರಾಮನಗರದಲ್ಲಿ ನಡೆದ ಎಸ್ಐಆರ್ ಅಭಿಯಾನದ ವೇಳೆ ಚುನಾವಣಾ ಆಯೋಗದ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮತದಾರರ ಪಟ್ಟಿಯಲ್ಲಿ ಬಾಂಗ್ಲಾ ವಲಸಿಗರಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ಕಡಿತಗೊಳಿಸುವ ಭೀತಿ ಸೃಷ್ಟಿಸಿ ಎಸ್ಐಆರ್ ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಅವರು ದೂರಿದ್ದಾರೆ. ರಾಮನಗರದಲ್ಲಿ ಸಾವಿರಾರು ಜನರನ್ನು ಕಲ್ಯಾಣ ಮಂಟಪದಲ್ಲಿ ಕೂರಿಸಿ ಎಸ್ಐಆರ್ ನಡೆಸಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಗೃಹಜ್ಯೋತಿ ಗ್ಯಾರಂಟಿ ಯೋಜನೆ ಪರಿಶೀಲನೆ ಆರಂಭವಾಗಿದ್ದು, ಮೀಟರ್ ರೀಡರ್ಗಳು ಮನೆ ಮನೆಗೆ ತೆರಳಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜುಲೈ ತಿಂಗಳಲ್ಲಿ ಮೀಟರ್ ರೀಡಿಂಗ್ ಇರುವುದಿಲ್ಲ ಎಂದು ಬೆಸ್ಕಾಂ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ತಿಳಿಸಿದೆ. ಮೀಟರ್ ರೀಡಿಂಗ್ ಬದಲಾಗಿ ಗ್ರಾಹಕರಿಗೆ ಜುಲೈ ತಿಂಗಳಲ್ಲಿ ಸರಾಸರಿ ಬಿಲ್ ನೀಡಲು ನಿರ್ಧರಿಸಿದೆ. ಈ ಹೊಸ ನಿಯಮವು ಎಚ್ಟಿ ಗ್ರಾಹಕರು, 40 HP ಅದಕ್ಕಿಂತ ಹೆಚ್ಚಿನ ಲೋಡ್ ಹೊಂದಿರುವ ಎಲ್ಟಿ ಗ್ರಾಹಕರು, ಸೋಲಾರ್ ಹೊಂದಿರುವ ಗ್ರಾಹಕರು ಹಾಗೂ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಹೊಂದಿರುವವರಿಗೆ ಅನ್ವಯಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣ ಸೇರಿದಂತೆ 52 ಕ್ರಿಮಿನಲ್ ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳುವ ಸರ್ಕಾರದ ನಿರ್ಧಾರಕ್ಕೆ ಹೈಕೋರ್ಟ್ ತಡೆ ನೀಡಿದೆ. May 22 ಸಚಿವ ಸಂಪುಟ ಪ್ರಕರಣಗಳನ್ನು ಹಿಂತೆಗೆದುಕೊಂಡಿತ್ತು. ಈ ನಿರ್ಧಾರವನ್ನು ಪ್ರಶ್ನಿಸಿ ಗಿರೀಶ್ ಭಾರದ್ವಾಜ್ ಎಂಬುವರು ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಾಲಯ ಮಧ್ಯಂತರ ಆದೇಶ ಹೊರಡಿಸಿದೆ. ಕಾವೇರಿ ನದಿಗೆ ಅಡ್ಡಲಾಗಿ ಕರ್ನಾಟಕ ನಿರ್ಮಿಸಲಿರುವ ಪ್ರಸ್ತಾವಿತ ಮೇಕೆದಾಟು ಅಣೆಕಟ್ಟು ಯೋಜನೆಯನ್ನು ತಮಿಳುನಾಡು ಕಾಂಗ್ರೆಸ್ ಸಮಿತಿ ವಿರೋಧಿಸಿದೆ. ಈ ಯೋಜನೆಯ ವಿರುದ್ದದ ಹೋರಾಟವನ್ನು ಮುಂದುವರಿಸಲು ನಿರ್ಧರಿಸಿದ್ದು, ಇದು ತಮಿಳುನಾಡಿನ ರೈತರ ಹಕ್ಕುಗಳಿಗೆ ಬೆದರಿಕೆ ಮತ್ತು ನ್ಯಾಯಾಂಗ ಆದೇಶಗಳ ಉಲ್ಲಂಘನೆ ಎಂದು ತಿಳಿಸಿದೆ. ತಮಿಳುನಾಡಿನ ಒಪ್ಪಿಗೆ ಇಲ್ಲದೆ ಯೋಜನೆಗೆ ಒಂದೇ ಒಂದು ಇಟ್ಟಿಗೆಯನ್ನು ಇಡಲು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದೆ. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರು ಇಂದು ವಿಧಾನಸೌಧದಲ್ಲಿನ ಸಚಿವಾಲಯದ ತಮ್ಮ ನೂತನ ಕಚೇರಿಯನ್ನು ಉದ್ಘಾಟಿಸಿದರು. ಇದೇ ವೇಳೆ ಸಾರ್ವಜನಿಕರ ಅಹವಾಲುಗಳು ಹಾಗೂ ಮನವಿ ಆಲಿಸಿದ ಸಚಿವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ನಗರಾಭಿವೃದ್ಧಿ ಇಲಾಖೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಸಾರ್ವಜನಿಕರೊಂದಿಗೆ ನಿರಂತರ ಸಮನ್ವಯ ಸಾಧಿಸಿ ಸಮಸ್ಯೆಗಳಿಗೆ ತ್ವರಿತ ಹಾಗೂ ಪರಿಣಾಮಕಾರಿ ಸ್ಪಂದನೆ ನೀಡುವ ಉದ್ದೇಶದಿಂದ ಸಚಿವಾಲಯದ ಕಚೇರಿ ಸದಾ ಎಲ್ಲರಿಗೂ ಮುಕ್ತವಾಗಿರಲಿದೆ ಎಂದು ತಿಳಿಸಿದರು. ಇನ್ನು ಸಂಕ್ಷಿಪ್ತ ಸುದ್ದಿ. ಯಾದಗಿರಿ ಜಿಲ್ಲೆಯಾದ್ಯಂತ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು, ಮೊದಲ 2 ದಿನಗಳಲ್ಲಿ 2.59 ಲಕ್ಷಕ್ಕೂ ಹೆಚ್ಚು ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಯಾದಗಿರಿ ಜಿಲ್ಲಾಡಳಿತ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಳೆ ಆಧಾರಿತ ಬೆಳೆ ಬೆಳೆಯದಂತೆ ರೈತರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಬೆಳೆ ಹಾನಿಯ ವೈಜ್ಞಾನಿಕ ಸಮೀಕ್ಷೆ ನಡೆಸುವಂತೆ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪತ್ರ. ಸರ್ಕಾರದಿಂದ ಗ್ರಾಮೀಣ ಕುಡಿಯುವ ನೀರಿಗೆ 117 ಕೋಟಿ ರೂಪಾಯಿ ಬಿಡುಗಡೆ. ಪೊಲೀಸ್ ಇಲಾಖೆಯ ಮಾಹಿತಿ ಹಂಚಿಕೆಗೆ ಏಕೀಕೃತ ಮಾರ್ಗಸೂಚಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಗ್ಯಾರಂಟಿ ಯೋಜನೆ ಕಡಿತಗೊಳಿಸುವ ಭೀತಿ ನೆಪವೊಡ್ಡಿ ಎಸ್ಐಆರ್ ದುರ್ಬಳಕೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ VRLC ಸ್ವ ಉದ್ಯೋಗ ಆಧಾರಿತ ಸರ್ಕಾರಿ ಯೋಜನೆಗಳ ಆನ್ಲೈನ್ ಸೇವೆಗಳು ಹಾಗೂ ಸೌಲಭ್ಯಗಳ ಕುರಿತು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಸಾಮಾಜಿಕ

0: ಅವಲತ್ತು ಚಟುವಟಿಕೆಯ ಕಾರ್ಯಕರ್ತರಾದ ಶ್ರೀಮತಿ ಜಯಶ್ರೀರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾಜಿಕ ಸವಲತ್ತು,
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರು ಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೆಳಗರೆ ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಮುಖಾಂತರ ಸ್ವಉದ್ಯೋಗ ಆಧಾರಿತವಾಗಿ ಸಿಗುತ್ತಿರುವ ಆನ್ಲೈನ್ ಸೇವೆಗಳು ಮತ್ತು ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಸಾಮಾಜಿಕ ಸವಲತ್ತು ಚಟುವಟಿಕೆಗಳ ಕಾರ್ಯಕರ್ತರಾದಂಥ ಶ್ರೀಮತಿ ಜಯಶ್ರೀರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಪ್ರಮುಖ ಸ್ವಉದ್ಯೋಗ ಆಧಾರಿತ ಆನ್ಲೈನ್ ಸೇವೆಗಳು ಮತ್ತು ಇದರಿಂದ ಸಿಗ್ತಿರುವಂಥ ಸೇವಾ ಸೌಲಭ್ಯಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
0: ನಮಸ್ತೆ ಸರ್.
3: ಮೇಡಮ್, ಮೊದಲನೇದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಮ್ಮ ಕೇಂದ್ರದ ಮುಖಾಂತರ ಸಿಗ್ತಿರುವಂತಹ ಪ್ರಮುಖ ಸ್ವಉದ್ಯೋಗ ಆಧಾರಿತ ಆನ್ಲೈನ್ ಸೇವೆಗಳ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಇದ್ರ ಮುಖಾಂತರ ಏನೆಲ್ಲ ಸೇವೆಯನ್ನ ಸಮುದಾಯದ ಆದಿವಾಸಿಗಳಾಗಿರ್ಬೋದು ಇತರ ಸಮುದಾಯದವರು ಪಡ್ಕೋತಾ ಇದ್ರ ಅನ್ನೋ ಕುರಿತು ತಾವು ಮಾಹಿತಿಯನ್ನು ನೀಡಲಿಕ್ಕೆ ಬಂದಿರುವಂಥದ್ದು ತುಂಬಾ ಖುಷಿಯ ವಿಚಾರ. ಮೊದಲಿಗೆ ಏನಿದು ಸ್ವಉದ್ಯೋಗ ಆಧಾರಿತ ಸೇವೆಗಳು ಎಂದ್ರೆ?
0: ಸ್ವ ಉದ್ಯೋಗ ಆಧಾರಿತ ಸೇವೆಗಳು ಅಂದರೆ ಅವರು ಆಲ್ರೆಡಿ ಒಂದು ವ್ಯವಹಾರನ ಮಾಡ್ತಾ ಇರ್ತಾರೆ, ಇಲ್ಲಾಂದರೆ ಅವರಿಗೆ ಹೊಸದಾಗಿ ಒಂದು ವ್ಯವಹಾರನ ಸ್ಟಾರ್ಟ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಇದನ್ನು ಪ್ರಮೋಟ್ ಮಾಡೋ ನಿಟ್ಟಿನಲ್ಲಿ ನಾವು ಅವ್ರಿಗೆ ಏನಾದರೂ ಹಿಂದೆಯಿಂದ ಬ್ಯಾಕ್ ಹ್ಯಾಂಡಿಂದ ಸಪೋರ್ಟ್ ಕೊಡ್ತೀವಿ. ಆ ಸೇವೆಗಳನ್ನೇ ಸ್ವ ಉದ್ಯೋಗ ಆಧಾರಿತ ಸೇವೆಗಳು ಅಂತ ಕರಿತೀವಿ.
3: ಅಂದರೆ ಪ್ರಮುಖವಾಗಿ ಇದು ಸರ್ಕಾರಿ ಇಲಾಖೆಗಳ ಮುಖಾಂತರ ಲಭ್ಯವಿರುವಂಥ ಸ್ವಉದ್ಯೋಗ ಆಧಾರಿತ ಸೇವೆಗಳಾಗಿರುತ್ತೆ.
0: ಸರ್ಕಾರಿ ಇಲಾಖೆ ಜೊತೆಗೆ ಬ್ಯಾಂಕ್ ಜೋಡಣೆ ಆಗಿರುತ್ತೆ. ಸರ್ಕಾರಿ ಇಲಾಖೆಯಿಂದ ಡೈರೆಕ್ಟ್ ಇದು ಲೋನು ಬಿಡುಗಡೆ ಆಗೋದಿಲ್ಲ, ಬ್ಯಾಂಕ್ ಜೋಡಣೆಯೊಂದಿಗೆ ಬಿಡುಗಡೆ ಆಗುತ್ತೆ. ಸ್ವಉದ್ಯೋಗ ಆಧಾರಿತ ಸೇವೆಗಳಲ್ಲಿ ಯಾವುದು ಕೂಡ ಡೈರೆಕ್ಟ್ ಆಗಿ ಬಿಡುಗಡೆ ಆಗೋ ಲೋನ್ಗಳು ಯಾವುದೂ ಇಲ್ಲ.
3: ಸರ್ಕಾರ ಮತ್ತು ಬ್ಯಾಂಕ್ ಜೋಡಣೆ ಮುಖಾಂತರನೇ ಈ ಯೋಜನೆಗಳು ಅಥವಾ ಈ ಸೌಲಭ್ಯಗಳು ಹಾಗಿದ್ರೆ ಪ್ರಮುಖವಾಗಿ ಯಾವ್ಯಾವೆಲ್ಲ ಸ್ವಉದ್ಯೋಗ ಆಧಾರಿತ ಯೋಜನೆಗಳಿಗೆ ತಮ್ಮ ಕೇಂದ್ರದ ಮುಖಾಂತರ ಅರ್ಜಿಯನ್ನು ಹಾಕೋದಾಗಿರ್ಬೋದು, ಅದ್ರ ಮುಖಾಂತರ ಅವ್ರಿಗೆ ಸೇವೆ ಸೌಲಭ್ಯಗಳನ್ನ ಒದಗಿಸೋದಾಗಿರ್ಬೋದು ಮಾಡಲಾಗ್ತಾ ಇದೆ.
0: ಮೊದಲನೇದಾಗಿ ಬಂದರೆ PMEGPಗೆ ಅಪ್ಲಿಕೇಶನ್ಗಳನ್ನ ಹಾಕ್ತೀವಿ. ತದನಂತರ NLM ಆಗಿರ್ಬೋದು, ಮುದ್ರಾ ಆಗಿರ್ಬೋದು, ಮತ್ತು ಟ್ರೈಬಲ್ ಸಬ್ ಪ್ಲಾನ್ ಅಡಿಯಲ್ಲೂ ಕೂಡ ಸೋಷಿಯಲ್ ಕಾಂಪನೆಂಟ್ ಪ್ಲಾನ್ ಆ್ಯಂಡ್ ಟ್ರೈಬಲ್ ಸಬ್ ಪ್ಲಾನ್ ಅಂತ ಒಂದು ಯೋಜನೆ ಇದೆ. ಅದರಡಿಯಲ್ಲಿ SC/ST ಲೋನನ್ನು ಹಾಕಿರ್ಬೋದು, ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ. ಮತ್ತು ಅವರೇನಾದರೂ ಸೆರಿಕಲ್ಚರ್ ಮೇಲೆ ಇಂಟ್ರೆಸ್ಟ್ ಇದ್ದಾರೆ ಅಂದರೆ ಸೆರಿಕಲ್ಚರ್ ಮೇಲೆ ನಾವು ಅದ್ರ ಮುಖಾಂತರ ಅಪ್ಲಿಕೇಶನ್ಗಳನ್ನ ಹಾಕ್ಸೋದಿರೋದಿಲ್ಲ, ನಾವು ಡೈರೆಕ್ಟಾಗಿ ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡ್ಬೋದು, ಸಬ್ಸಿಡಿಯಲ್ಲಿ ಅವ್ರಿಗೆ ಅಮೌಂಟನ್ನು ರಿಲೀಸ್ ಮಾಡಿಕೊಡೋದು, ಈ ಥರ ಅಪ್ಲಿಕೇಶನ್ಗಳನ್ನ ಹಾಕಿಸ್ತಾ ಇದ್ದೀವಿ. ಸದ್ಯಕ್ಕೆ ಇದಿಷ್ಟೇ ಅಪ್ಲಿಕೇಶನ್ಗಳನ್ನ ಹಾಕ್ತಾ ಇರೋದು.
3: ಈಗ ಪ್ರಮುಖವಾಗಿ ತಾವು ಹೇಳಿದಂಥ ಸ್ವಉದ್ಯೋಗ ಆಧಾರಿತ ಯೋಜನೆಗಳು ಏನೇನು ಬರ್ತವೆ, ಈ ಯೋಜನೆಗಳಿಗೆ ಯಾರ್ಯಾರೆಲ್ಲ ಅರ್ಹ ಫಲಾನುಭವಿಗಳು ಒಳಪಡ್ತಾರೆ, ಮತ್ತು ಇದಕ್ಕೆ ಅಗತ್ಯ ದಾಖಲಾತಿಗಳಾಗಿರ್ಬೋದು ಏನೇನೆಲ್ಲ ಬೇಕಾಗುತ್ತೆ?
0: ಫಲಾನುಭವಿಗಳು ಅಂತ ತಗೊಂಡ್ರೆ ನಾವು ಎಲ್ಲೂ ಹೋಗಿ ಫಲಾನುಭವಿಗಳನ್ನ ಹುಡುಕೋ ಚಾನ್ಸಸ್ ಇರಲ್ಲ, ಯಾಕಂದ್ರೆ ನಮ್ಮ ಕೇಂದ್ರದಲ್ಲೇ ಸುಮಾರು ಟ್ರೈನಿಂಗ್ಗಳನ್ನ ಕೊಡ್ತಾ ಇದ್ದೀವಿ. ಅದ್ರ ಮೇಲೆ ಬಂದರೆ ಹಸು ಸಾಕೋರು, ಕುರಿ ಸಾಕೋರು, ಕೋಳಿ ಸಾಕೋರು ಎಲ್ಲರಿಗೂ ಟ್ರೈನಿಂಗನ್ನು ನೀಡ್ತಾ ಇದ್ದೀವಿ. ಅಗ್ರಿಕಲ್ಚರ್ ಅಂತ ಇಲ್ಲದೆ ವೊಕೇಶ್ನಲ್ ಟ್ರೈನಿಂಗು ಮತ್ತು ಇನ್ಸ್ಟಿಟ್ಯೂಷನಲ್ ಬೇಸ್ಡ್ ಟ್ರೈನಿಂಗು ನೀಡ್ತಾ ಇದ್ದೀವಿ. ಇಷ್ಟು ಟ್ರೈನಿಂಗ್ಸ್ಗಳಿಗೆ ಹೆಲ್ಪ್ ಆಗೋಂಗೆ ಲೋನ್ಗಳೆಲ್ಲ ಇದೆ. ಪ್ರಮುಖವಾಗಿ PMEGP, NLM, ಮುದ್ರಾ ಮತ್ತು ಸೋಷಿಯೋ ಕಾಂಪನೆಂಟ್ ಟ್ರೈಬಲ್ ಸಬ್ ಪ್ಲಾನ್ ಇದೆ. ಅದನ್ನ ಬಿಟ್ಟರೆ ರೇಷ್ಮೆ ಇಲಾಖೆಯಿಂದ ಲೋನ್ಗಳನ್ನ ಕೊಡಿಸೋದಾಗಿರ್ಬೋದು, ಮತ್ತು ಕುಸುಮ್ ಬಿ ಯೋಜನೆ ಇದೆ, ಈ ಥರ ಲೋನ್ಗಳಿಗೆ ಅಪ್ಲಿಕೇಶನ್ಗಳನ್ನ ಹಾಕಿಸ್ತಾ ಇದೆ.
3: ಪ್ರಮುಖವಾಗಿ ಯಾರ್ಯಾರಿಗೆಲ್ಲ ಈ ಯೋಜನೆಗಳಿಗೆ ತಾವು ಇದುವರೆಗೂ ಅರ್ಜಿಯನ್ನು ಹಾಕಿಸ್ತಾ ಬರ್ತಾ ಇದ್ರೆ, ಮತ್ತು ಹೇಗೆ ಯೋಜನೆಯ ಸೌಲಭ್ಯವನ್ನು ತಲುಪಿಸ್ತಾ ಇದ್ದಾರೆ?
0: ನಮ್ಮ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಯಾರ್ಯಾರು ಟ್ರೈನಿಂಗ್ಗಳನ್ನ ಪಡ್ಕೊಂಡಿದ್ದಾರೋ ಪಡೆದುಕೊಂಡ ನಂತರ ಪ್ಲೇಸ್ಮೆಂಟ್ ಇದ್ದಾರೆ, ಅಂದರೆ ಅವರು ಸೂಟ್ ಟ್ರೈನಿಂಗ್ ತೊಗೊಂಡಿರೋರು ಅಸೆನ್ಎಸ್ ಆಗ್ತಾ ಇದ್ದಾರಾ, ಅಥವಾ ಸ್ಪೋಕನ್ ಇಂಗ್ಲೀಷ್ ತಗೊಂಡಿರೋರು ಅವ್ರ ಕೆಲಸಕ್ಕೇ ಹೋಗ್ತಾ ಇದ್ದಾರಾ, ಎಲೆಕ್ಟ್ರಿಷಿಯನ್ ಟ್ರೈನಿಂಗ್ ತೊಗೊಂಡಿದ್ದರು ಅದರ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾರಾ ಅಂತ ನೋಡೋಕ್ಕೆ ಪ್ಲೇಸ್ಮೆಂಟ್ ಟೀಮ್ ಅವ್ರು ಇದ್ದಾರೆ. ಅವರು ಅದನ್ನು ಹೋಗ್ಬಿಟ್ಟು ನೋಡ್ತಾ ಇರ್ತಾರೆ, ಎನಿಟೈಮ್ ಚೆಕ್ ಮಾಡ್ತಾ ಇರ್ತಾರೆ, ಇನ್ ಕೇಸ್ ಏನಾದರೂ ಅವ್ರಿಗೆ ಕೆಲಸ ಬೇಕು ಅಂದರೆ ಕೊಡಿಸೋ ನಿಟ್ಟಿನಲ್ಲಿ ಅವರು ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಅದ್ರ ಮೇಲೆ ಒಂದು ಸ್ಟೆಪ್ ಹೋದರೆ ಅವ್ರಿಗೆ ಕೆಲಸ ಏನೋ ಕೊಡಿಸ್ತಿದ್ದೀವಿ, ಕೆಲಸ

0: ಕೆಲಸವನ್ನು ಮಾಡ್ತಿದ್ದಾರೆ. ಬಟ್ ಅದರಲ್ಲೂ ಕೂಡ ನಾನು ಸ್ವ ಉದ್ಯೋಗವನ್ನು ಮಾಡಿ ಜಾಸ್ತಿ ಹಣ ಗಳಿಸ್ಬೇಕು ಮತ್ತು ಸಮಾಜದಲ್ಲಿ ಒಂದು ಗೌರವ ಘನತೆಯನ್ನು ಪಡ್ಕೋಬೇಕು ಅನ್ನೋರು ಸುಮಾರು ಜನ ಆಸೆಯಿಂದ ಇದ್ದಾರೆ. ಅಂಥವ್ರನ್ನ ನಾವು ಇವಾಗ ಅವರು ಟ್ರೈನಿಂಗ್ ಹೋಗಿ ಫೀಲ್ಡಲ್ಲಿ ಅವರು ಈ ಥರ ಸಾಕ್ತಾ ಇದ್ದೀರಾ, ಚೆನ್ನಾಗಿ ಸಾಕ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾಗ ನಾವು ಸಾಕ್ತಾ ಇದ್ದೀವಿ ಬಟ್ ನಮ್ಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಆಸೆ ಇದೆ ಅಂತ ಒಬ್ಬೊಬ್ರು ಹೇಳ್ತಾರೆ. ಅಂಥ ಟೈಮಲ್ಲಿ ಅವರು ನಮಗೆ ಇನ್ನೂ ಜಾಸ್ತಿ ಅಪ್ಲಿಕೇಶನ್ಗಳನ್ನ ಹಾಕಿ ದೊಡ್ಡ ಮಟ್ಟದಲ್ಲಿ ಅವರು ಸ್ವ ಉದ್ಯೋಗವನ್ನು ಜಾಸ್ತಿ ಮಾಡ್ಕೋಬೇಕು ಅನ್ನೋ ಆಸೆ ಇದೆ ಅಂತ ಯಾರ್ಯಾರು ಫಲಾನುಭವಿಗಳು ಇಷ್ಟಪಡ್ತಾರೋ ಅವ್ರಿಗೆಲ್ಲ ಮುಂದಿನ ನಿಟ್ಟಲ್ಲಿ ತಗೊಂಡು ಹೋಗ್ಬಿಟ್ಟು ಗೌರ್ಮೆಂಟ್ ಸ್ಕೀಮ್ಗಳಿಗೆ ಅಪ್ಲೈ ಮಾಡಿಸೋ ಕೆಲಸವನ್ನು ಮಾಡ್ತಾ ಇರ್ತೀವಿ.
1: ಈಗ ಮೇಡಮ್, ಪ್ರಮುಖವಾಗಿ ತಾವಳಿದಂಥ ಯೋಜನೆಗಳಲ್ಲಿ PM ವಿಶ್ವಕರ್ಮ ಅನ್ನೋದು ಒಂದು ಮುಖ್ಯವಾದದ್ದು. ಇದೊಂಥರ ಕೌಶಲ್ಯ ಆಧಾರಿತ ಸ್ವ ಉದ್ಯೋಗವನ್ನು ಮಾಡೋ ನಿಟ್ಟಿನಲ್ಲಿ ಸರ್ಕಾರಿ ಯೋಜನೆ ಮುಖಾಂತರ ಸಾಲ ಸೌಲಭ್ಯ ಸಿಗುವಂಥ ಯೋಜನೆ. ಪ್ರಮುಖವಾಗಿ ಯಾವ ರೀತಿಯಾದಂಥ ಕೌಶಲ್ಯ ಆಧಾರಿತ ಫಲಾನುಭವಿಗಳಿಗೆ ಈ ಯೋಜನೆ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿದ್ರ?
0: ಇದರಲ್ಲಿ ಸುಮಾರು 28 ತರಹದ ಕೌಶಲ್ಯಾಧಾರಿತ ತರಬೇತಿಗಳಿದೆ, ಅದ್ರ ಮುಖಾಂತರ ಲೋನನ್ನು ಪಡಿಬೋದು. ಆದರೆ ನಾವು ಅಪ್ಲಿಕೇಶನ್ ಹಾಕಿರೋದೆಲ್ಲ ನಮ್ಮ ಟ್ರೈನಿಂಗ್ಸ್ ಅಂಡರಲ್ಲಿ ಬರೋದು ಅಂದರೆ ಬ್ಯೂಟಿಷಿಯನ್ಗೆ ಹಾಕಿದ್ದೀವಿ, ಅದು ಬಿಟ್ಟರೆ ಟೈಲರಿಂಗ್ ಫ್ಯಾಷನ್ ಡಿಸೈನಿಂಗ್ ಟೈಲರಿಂಗ್ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಹಾಕಿದ್ದೀವಿ. ಇದೆರಡನ್ನೇ ನಾವು ನಮ್ಮ ಟ್ರೈನಿಂಗ್ಸಲ್ಲಿ ಬರೋ ಪ್ಲಾನ್ ಮುಖಾಂತರ PM ವಿಶ್ವಕರ್ಮಗೆ ಹಾಕ್ಸಿರೋದು ಅಂದರೆ ಇವೆರಡೆ ಅಪ್ಲಿಕೇಶನ್ ಏನೇ ಸರ್?
1: ಹಾಗೇನೆ ಮೇಡಮ್, ಈಗ ಉತ್ಪನ್ನ ವಲಯ ಅಥವಾ ಸೇವಾ ವಲಯವನ್ನು ಗುರಿಯಾಗಿಟ್ಕೊಂಡು PMEJP ಮತ್ತು ಮುದ್ರಾ ಯೋಜನೆ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಆ ಯೋಜನೆ ಮುಖಾಂತರ ಒಂದು ಸಾಲ ಸೌಲಭ್ಯವನ್ನು ಪಡ್ಕೊಂಡು ಉದ್ಯಮವನ್ನು ಮುಂದುವರಿಸೋದಾಗಿರ್ಬೋದು, ಬೆಳವಣಿಗೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಈ ಯೋಜನೆಗಳಿಗೆ ಸಾಲ ಸೌಲಭ್ಯ ಸಿಗ್ತಾ ಇದೆ. ಯಾವ್ಯಾವ ಪ್ರಮುಖ ಉತ್ಪನ್ನ ಅಥವಾ ಸೇವಾ ವಲಯದ ಉದ್ಯಮಗಳಿಗೆ ತಾವು ಈ ಯೋಜನೆ ಮುಖಾಂತರ ಅರ್ಜಿ ಸಲ್ಲಿಸ್ತಾ ಇದ್ದೀರಾ?
0: ಉತ್ಪನ್ನ ವಲಯ ಅಂತ ಬಂದರೆ ಟ್ರೈಬಲ್ ಸಬ್ಪ್ಲಾನ್ಗೆ ಹೋಗ್ತೀವಿ ಸರ್. ಟ್ರೈಬಲ್ ಸಬ್ಪ್ಲಾನ್ ಬಂದು ಅದು ಬ್ಯಾಂಕ್ಗೂ ಜೋಡಣೆ ಆಗಿರಲ್ಲ, ಈ ಕಡೆ ಗೌರ್ಮೆಂಟ್ಗೂ ಜೋಡಣೆ ಆಗಿರಲ್ಲ. ಅದು ಮೈಸೂರಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರದಿಂದ ಡೈರೆಕ್ಟ್ ಬಿಡುಗಡೆ ಆಗುವಂಥ ಒಂದು ಲೋನು. ಅದಕ್ಕೆ ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂತ ಬಂದಾಗ ಜಾಸ್ತಿ ಟ್ರೈಬಲ್ ಸಬ್ಪ್ಲಾನ್ಗೆ ನಾವು ಆದ್ಯತೆಯನ್ನು ಕೊಡ್ತೀವಿ. ಡೈರೆಕ್ಟ್ ಅಲ್ಲೇ ಹೋಗ್ಬೋದು, ಡೈರೆಕ್ಟ್ ಲೋನ್ ಮಾಡಿಸ್ಬೋದು, ಯಾವುದೇ ಥರದ ಬ್ಯಾಂಕ್ಗೆ ಏನು ಹೋಗೋ ಅವಶ್ಯಕತೆ ಇರಲ್ಲ ಅಂತನ್ಬಿಟ್ಟು. ಇನ್ ಕೇಸ್ ಏನಾದರೂ ಅವರು ನಾವು ಹಸು ಕುರಿ ಕೋಳಿ ಸಾಕೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ನಾವು ಸೇವಾ ವಲಯನೇ ಚೂಸ್ ಮಾಡಬೇಕು. ಸೊ ಅವಾಗ ಅಲ್ಲಿಗೆ ನಾವು ಅಪ್ಲಿಕೇಶನ್ ಹಾಕೋದಕ್ಕೆ ಬರೋದಿಲ್ಲ. ಸೊ ಅವ್ರಿಗೆ PMEJP ಆಗಿರ್ಬೋದು, NLM ಮತ್ತು ಮುದ್ರಾ, ಈ ಮೂರು ಅಡಿಯಲ್ಲಿ ಅವರು ಯಾವುದಕ್ಕೆ ಅವರು ಸೂಟೇಬಲ್ ಆಗ್ತಾರೋ ಅದನ್ನು ನಾವು ಅವ್ರಿಗೆ ನೋಡಿ ಅಪ್ಲಿಕೇಶನ್ಗಳನ್ನ ಹಾಕ್ಸ್ತೀವಿ. ಆಲ್ಮೋಸ್ಟ್ ಅಲ್ಲಿ ಇವಾಗ ನಾವು ಹಾಕ್ಸ್ತಾ ಇರೋದೇ PMEJP ಜಾಸ್ತಿ. NLM ಬಂದು ವರ್ಷಕ್ಕೆ ಒಂದ್ಸರಿನೋ ಅಥವಾ ಎರಡು ಸರಿನೋ ಅಷ್ಟೇ ಆನ್ಲೈನ್ ಓಪನ್ ಆಗೋದು. ಅದರಿಂದ PMEJP ಮತ್ತು ಮುದ್ರಾ ಎನಿಟೈಮ್ ಆನ್ಲೈನ್ ಪೋರ್ಟಲ್ ಎನಿಟೈಮ್ ಓಪನ್ ಇರುತ್ತೆ. ಅಂದರೆ ಮುದ್ರಾ ನಾವು ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ, ಅದು ಡೈರೆಕ್ಟ್ ಬ್ಯಾಂಕ್ಗೆ ಹೋಗಿ ಮಾತಾಡ್ತೀವಿ. PMEJP ಮಾತ್ರ ನಮ್ಮ ಕಡೆಯಿಂದ ಅಪ್ಲಿಕೇಶನ್ಗಳು ಆಗ್ತಾ ಇರುತ್ತೆ.
1: ಹಾಗೇನೆ ಮೇಡಮ್, ಈ ಮುದ್ರಾ ಯೋಜನೆಗೆ ಮತ್ತು PMEJP ಈ ಯೋಜನೆಗೆ ಮುಖ್ಯವಾಗಿ ಪ್ಲಾನಿಂಗ್ ರಿಪೋರ್ಟ್ ಬೇಕಾಗುತ್ತೆ, ಯೋಜನಾ ವರದಿ ಅಂತ ಏನಿರುತ್ತೆ ಅದು ಬೇಕಾಗುತ್ತೆ ಆ ಉದ್ಯಮದ ಕುರಿತು. ಅದನ್ನು ಕೂಡ ತಮ್ಮ ಮುಖಾಂತರನೇ ರೆಡಿ ಮಾಡಿ ಅರ್ಜಿಯನ್ನು ಹಾಕ್ಲಾಗ್ತಾ ಇದೆಯಾ?
0: ಖಂಡಿತ ಸರ್. ಯಾಕಂದ್ರೆ ಒಂದು ಅಪ್ಲಿಕೇಶನ್ ಅಂತ ಬಂದಾಗ ಅದರ ಪೂರಕವಾಗಿ ಯೋಜನಾ ವರದಿನ ರೆಡಿ ಮಾಡೋದ್ರು ಮಾತ್ರ ಇಲ್ಲದೆ ಅವ್ರಿಗೆ ಅಪ್ಲಿಕೇಶನ್ ಹಾಕೋದು, ಅವರ ಬ್ಯಾಂಕ್ ಜೊತೆ ಮಾತಾಡೋದು, PMEJP ಆಫೀಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಹೋಗಿ ಮಾತಾಡೋದು, ಈ ನಾಲ್ಕು ಕೆಲಸಗಳನ್ನ ಕೂಡ ನಾವೇ ಕವರ್ ಮಾಡ್ತೀವಿ ಸರ್.
1: ಹಾಗೇನೆ ಮೇಡಮ್, ಈಗ ತಾವು ಮೊದಲೇ ಹೇಳಿದಾಗೆ ಸೋಷಿಯಲ್ ಕಾಂಪೊನೆಂಟ್ ಟ್ರೈಬಲ್ ಸಬ್ಪ್ಲಾನ್ ಯೋಜನೆ ಅಡಿಯಲ್ಲಿ ಪ್ರಮುಖವಾಗಿ ಆದಿವಾಸಿಗಳಿಗೆ ನೇರವಾಗಿ ಸಾಲ ಸೌಲಭ್ಯ ತಲುಪಿಸುವ ನಿಟ್ಟಿನಲ್ಲಿ ಈ ಯೋಜನೆ ಮುಖಾಂತರ ಕೂಡ ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ಲಾಗ್ತಾ ಇದೆ. ಪ್ರಮುಖವಾಗಿ ಇದ್ರ ಕುರಿತು ಅಂದ್ರೆ ಈಗಾಗಲೇ ಫಲಾನುಭವಿಗಳಾಗಿರೋ ಕುರಿತು ಮಾಹಿತಿಯನ್ನು ತಿಳಿಸ್ಕೊಡಿ.
0: ಟ್ರೈಬಲ್ ಸಬ್ಪ್ಲಾನ್ ಬಂದು ನಮಗೆ ಗೊತ್ತಾಗಿರೋದೇ ಇವಾಗ ಒಂದು 6 ತಿಂಗಳ ಹಿಂದೆಯಿಂದ ಈ ಥರ ಟ್ರೈಬಲ್ ಸಬ್ಪ್ಲಾನ್ ಇದೆ ಅಂತನ್ಬಿಟ್ಟು. ಮುಂಚೆ ಯಾರಿಗೂ ಇದು ಗೊತ್ತಿರಲಿಲ್ಲ. ನಾವು PMEJP ಆಫೀಸ್ನ ವಿಸಿಟ್ ಮಾಡ್ತಾ ಮಾಡ್ತಾ ಅಲ್ಲಿ ಡಿಸ್ಟಿಕ್ ಇಂಡಸ್ಟ್ರಿಯಲ್ ಕಮಿಷನ್ ಅಂತ ಒಂದು ಆಫೀಸ್ ಇದೆ, ಅವ್ರು ಹೇಳಿದ್ರು ಈ ಥರ ಟ್ರೈಬಲ್ ಸಬ್ಪ್ಲಾನ್ ಇದೆ, ಇದರಡಿಯಲ್ಲಿ ನೀವು ಲೋನ್ನ ಪಡ್ಕೋಬೋದು. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರೋರು 10 ಲಕ್ಷ ಲೋನ್ನ ಪಡಿಬೋದು, ಅದರಲ್ಲಿ 5 ಲಕ್ಷ ಸಬ್ಸಿಡಿ ಇರುತ್ತೆ ಅಂತ ಹೇಳಿದ್ರು. ಇವಾಗ ನಾವು ನಮ್ಮದು ಏನು ಯೂನಿಟ್ಸ್ IGA ಇನ್ಕಮ್ ಜನರೇಷನ್ ಆಕ್ಟಿವಿಟಿ ಅಂಡರಲ್ಲಿ ಯಾವ್ದ್ಯಾವ ಯೂನಿಟ್ಸ್ ನಡೀತಾ ಇದೆಯೋ ಅದರದೆಲ್ಲ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಎಲ್ಲರ ಹತ್ರನೂ ಎಲ್ಲ ಡಾಕ್ಯುಮೆಂಟ್ಸು ಇರಲ್ಲ ಸದ್ಯಕ್ಕೆ, ನಾವು ಅದನ್ನೆಲ್ಲ ರೆಡಿ ಮಾಡಿಸಿ ಆಮೇಲೆ ಅಪ್ಲಿಕೇಶನ್ಗಳನ್ನ ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಅದರಿಂದ ಆಲ್ರೆಡಿ ನಾವು ಒಂದು 90% ಅಪ್ಲಿಕೇಶನ್ಸ್ ಎಲ್ಲ ಕಲೆಕ್ಟ್ ಆಗಿದೆ, ಬಟ್ ಇನ್ನೂ ಅದರ ಅಂಡರಲ್ಲಿ ಸುಮಾರು ಅಪ್ಲಿಕೇಶನ್ಗಳನ್ನ ರೆಡಿ ಮಾಡೋದು ಇದೆ ಹೊರಗಡೆ, ಅದನ್ನ ರೆಡಿ ಮಾಡಿಸ್ತಾ ಇದ್ದೀವಿ. ಮಾಡಿಸಿದ ತಕ್ಷಣ ನಮ್ಮದು 9 ಯೂನಿಟ್ಗಳನ್ನು ಒಂದೇ ಸತಿ ಅಪ್ಲಿಕೇಶನ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀವಿ.
1: ಈ ಎಲ್ಲ ಯೋಜನೆಗಳಿಗೆ ಪ್ರಮುಖವಾಗಿ ಅಗತ್ಯ ದಾಖಲಾತಿಗಳು ಏನೇನು ಬೇಕಾಗುತ್ತೆ ಮೇಡಮ್? ಏನಾದರೂ ಮಾನದಂಡಗಳಿದೆಯಾ ಈ ಯೋಜನೆಗೆ ಅಪ್ಲೈ ಮಾಡೋ ನಿಟ್ಟಿನಲ್ಲಿ?
0: ಇವಾಗ PMEJP ಅಂತ ಬಂದರೆ PMEJP ಗೌರ್ಮೆಂಟು ಬಿಡುಗಡೆ ಮಾಡಿರೋ ಆ ಉದ್ದೇಶ ಏನು ಅಂತಂದರೆ ನಮ್ಮದು ಫಿನಾನ್ಷಿಯಲ್ ಮಟ್ಟನ ಜಾಸ್ತಿ ಮಾಡಬೇಕು, ಮತ್ತು ಎಂಟರ್ಪ್ರಿನರ್ಶಿಪ್ನ ಡೆವಲಪ್ ಮಾಡಬೇಕು, ಮತ್ತು ಎಲ್ಲೆಲ್ಲಿ ವೀಕರ್ ಸೆಕ್ಷನ್ ಇದೆ ಅವ್ರಿಗೆ ಎಂಟರ್ಪ್ರಿನರ್ಶಿಪ್ ಮೇಲೆ ತುಂಬ ಆಸೆ ಇರುತ್ತೆ, ಬಟ್ ಅವ್ರ ಹತ್ರ ಅದಕ್ಕೆ ಬೇಕಾದಂಥ ಹಣ ಇರೋದಿಲ್ಲ, ಕ್ಯಾಪಿಟಲ್ ಸಪೋರ್ಟ್ ಇರೋದಿಲ್ಲ, ಅದನ್ನು ಕೊಡಬೇಕು. ಮತ್ತು ಎಕನಾಮಿಕ್ ಗ್ರೋತು ಒಂದೇ ಥರ ಇರಬೇಕು ಅಂದರೆ ಎಲ್ಲರೂ ಒಂದೇ ಥರ ಇರಬೇಕು, ಎಲ್ರಿಗೂ ಒಂದೇ ಥರ ಇರಬೇಕು ಅಂದರೆ ಎಲ್ಲರೂ ಒಂದೇ ಥರ ದುಡ್ಡಿರಬೇಕು. ಆದರೆ ದುಡ್ಡು ಇರಬೇಕು ಅಂದರೆ ಅವ್ರಿಗೆ ಒಂದು ಬಿಸ್ನೆಸ್ ಇರಲೇಬೇಕು.

0: ಆ ಬಿಸ್ನೆಸ್ನ ಪ್ರಮೋಟ್ ಮಾಡೋದಾಗಿರ್ಬೋದು, ಈ ಥರ ಕ್ರೆಡಿಟ್ನ ಕೊಟ್ಟು ಇದನ್ನೆಲ್ಲ ಹೆಂಗೆ ಸರಿ ಮಾಡೋದು ಅನ್ನೋ ನಿಟ್ಟಿನಲ್ಲಿ ಪಿ ಎಂ ಇ ಜಿ ಪಿ ಅನ್ನೋದು ಬಿಡುಗಡೆ ಆಗಿದ್ದು. ಈ ಪಿ ಎಂ ಇ ಜಿ ಪಿ ಯಾಕೆ ಲಾಂಚ್ ಆಯಿತು, ಇದ್ರ ಹಿಂದೆ ಉದ್ದೇಶ ಏನು ಅಂದ್ರೆ, ಮುಂಚೆ ಬ್ಯಾಂಕ್ಗಳಿಂದ ಲೋನ್ ತಗೋತಾ ಇದ್ರು ಎಲ್ಲರೂ. ಬ್ಯಾಂಕ್ಗಳಿಂದ ಲೋನು ಯಾರಿಗೂ ಅಷ್ಟು ಈಸಿಯಾಗಿ ಸಿಗ್ತಾ ಇರಲಿಲ್ಲ, ತುಂಬಾ ಕಷ್ಟ ಆಗ್ತಿತ್ತು ಬ್ಯಾಂಕಲ್ಲಿ ಲೋನ್ ತಗೋಬೇಕು ಅಂದ್ರೆ. ಈ ತರ ಗೌರ್ಮೆಂಟ್ ಒಂದು ಸ್ಕೀಮ್ನ ಲಾಂಚ್ ಮಾಡಿ ಬ್ಯಾಂಕ್ಗಳಿಗೆ ಟಾರ್ಗೆಟ್ ಕೊಟ್ಟು ಇಷ್ಟು ಲೋನ್ಸ್ ಅಪ್ಲಿಕೇಶನ್ ಆಗಬೇಕು ಅಂದ್ರೆ ಬ್ಯಾಂಕಲ್ಲಿ ಜನ ಲೋನ್ ತಗೊಳಕ್ಕೆ ಒಂದವರಿಗೆ ಈಸಿ ಆಕ್ಸೆಸ್ ಆಗುತ್ತೆ ಅದು. ಅದ್ರ ನಿಟ್ಟಿನಲ್ಲಿ ಮತ್ತೆ ಜಾಬ್ಸು ಎಲ್ಲೂ ಸಿಗೋದಿಲ್ಲ, ಜಾಬ್ಸ್ ಹುಡುಕಿ ಹುಡುಕಿ ಸುಮಾರು ಜನ ಕಷ್ಟ ಆಗ್ತಿದೆ. ಈ ತರ ಟೈಮಲ್ಲಿ ಬಿಸ್ನೆಸ್ನ ಅವ್ರು ಡೆವಲಪ್ ಮಾಡ್ಕೋಬಹುದು, ಈ ತರ ಲೋನ್ಸ್ ಇದ್ರೆ ಬಿಸ್ನೆಸ್ನ ಅವರು ಡೆವಲಪ್ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ. ಮತ್ತೆ ಎಲ್ಲೆಲ್ಲಿ ಅವ್ರಿಗೆ ವೀಕರ್ ಇದೆಯೋ ಅಲ್ಲೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಒಬ್ರು ಬಿಸ್ನೆಸ್ ಮೆನ್ಗೆ ಯಾವ ಕಡೆಯಿಂದ ಅವ್ರಿಗೆ ವೀಕರ್ ಸೆಕ್ಷನ್ ಅನ್ನೋದು ಇರಬಾರ್ದು. ಮುಂಚೆ ಹೇಳ್ದಂಗೆ ಎಕನಾಮಿಕ್ ಗ್ರೋತ್ ಒಂದೇ ತರ ಇರಬೇಕು, ಮತ್ತೆ ಮನಿ ಲೆಂಡರ್ಸ್ ಡಿಪೆಂಡೆನ್ಸಿ ಕಡಿಮೆ ಆಗಬೇಕು. ಹಂಗಂದ್ರೆ ಇವಾಗ ಹೊರಗಡೆ ನಾವು ಬಡ್ಡಿ ವ್ಯವಹಾರ ಮಾಡ್ತಿರ್ತಾರೆ, ಅವ್ರಿಗೆ ಒಂದು ಬಿಸ್ನೆಸ್ ಒಂದು ಅಂಗಡಿ ಓಪನ್ ಮಾಡಬೇಕು, ಒಂದು ಬಿಸ್ನೆಸ್ ಮಾಡಬೇಕು ಅಂದ್ರೆ 50,000 ರೂಪಾಯಿ ಬಡ್ಡಿ ತಗೊಂಡ್ರೆ ಹೊರಗಡೆ ಗೊತ್ತೇನೆ ಇದೆ ಎಷ್ಟು ಇಂಟ್ರೆಸ್ಟ್ ಅಲ್ಲಿ ನಮಗೆ ಲೋನ್ಗಳನ್ನ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಅವ್ರಿಗೆ ಒಂದು ಬಿಸ್ನೆಸ್ನ ಮಾಡಬೇಕು ಅನ್ನೋ ಈ ತರ ಉದ್ದೇಶಗಳನ್ನ ಇಟ್ಕೊಂಡು ಪಿ ಎಂ ಇ ಜಿ ಪಿ ಬಂದಿದ್ದು. ಪಿ ಎಂ ಇ ಜಿ ಪಿ ನಾವು ಅಪ್ಲಿಕೇಶನ್ ಹಾಕ್ಸ್ಬೇಕು ಅಂದ್ರೆ ಏನೇನು ಅಪ್ಲಿಕೇಶನ್ ಪ್ರೋಸೆಸ್ ಇದೆ ಅಂತ ನೋಡಿದ್ರೆ, ಫಸ್ಟ್ ಪಿ ಎಂ ಇ ಜಿ ಪಿ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಅವ್ರಿಗೊಂದು ಬಿಸ್ನೆಸ್ ಐಡಿಯಾ ಇರಬೇಕು, ಐಡಿಯಾ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಬಿಸ್ನೆಸ್ ಐಡಿಯಾ ಇದೆ ಅಂತಂದ್ಮೇಲೆ ಅವ್ರ ಎಲಿಜಿಬಿಲಿಟಿ ಚೆಕ್ ಮಾಡ್ತೀವಿ. ಎಲಿಜಿಬಿಲಿಟಿನ ನಾವು ಚೆಕ್ ಮಾಡಲ್ಲ, ಡೈರೆಕ್ಟ್ ಬ್ಯಾಂಕಲ್ಲೇ ಚೆಕ್ ಮಾಡಿಸ್ತೀವಿ. ಬಿಕಾಸ್ ಬ್ಯಾಂಕಲ್ಲಿ ಸಿ ಬಿ ಅವರು ಚೆಕ್ ಮಾಡೋ ಸಿ ಬಿ ಕರೆಕ್ಟ್ ಆಗಿದೆ ಅಂದ್ರೆ ಇನ್ನೇನು ಪ್ರಾಬ್ಲಮೇ ಇಲ್ಲ, ಕರೆಕ್ಟ್ ಆಗಿದೆ ನಾವು ಲೋನ್ ಕೊಡ್ತೀವಿ ಅಂತ ಒಪ್ಕೊಂಡ್ರೆ ನಮ್ಗೆ ಇನ್ನೇನು ಪ್ರಾಬ್ಲಮೇ ಇರೋದಿಲ್ಲ. ಇನ್ ಕೇಸ್ ಏನಾದರೂ ಬ್ಯಾಂಕ್ ಸಿ ಬಿ ಕರೆಕ್ಟ್ ಆಗಿಲ್ಲದೆ ನಾವು ಅವ್ರಿಗೆ ಯೋಜನಾ ವರದಿನ ರೆಡಿ ಮಾಡಿ ಅಪ್ಲಿಕೇಶನ್ಗಳನ್ನ ಹಾಕ್ಸಿ ತುಂಬ ಪ್ರೋಸೆಸ್ ಆದ್ಮೇಲೆ ಅವ್ರಿಗೆ ರಿಜೆಕ್ಟ್ ಆದ್ರೆ ಅವರು ಮನಸ್ಸಲ್ಲೂ ಒಂದು ಬೇಸರ ಉಂಟಾಗುತ್ತೆ. ಅದರಿಂದ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಎಲಿಜಿಬಿಲಿಟಿ ಬ್ಯಾಂಕ್ ಚೆಕ್ನ ನಾವು ಕರೆಕ್ಟ್ ಮಾಡೇ ಮಾಡ್ತೀವಿ. ಬ್ಯಾಂಕಲ್ಲಿ ಚೆಕ್ ಆಗಿ ಏನು ಪ್ರಾಬ್ಲಮ್ ಇಲ್ಲ ಅಂದಮೇಲೆ ಡಾಕ್ಯುಮೆಂಟೇಶನ್ನ ಪ್ರಿಪೇರ್ ಮಾಡ್ತೀವಿ, ಮತ್ತೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ರೆಡಿ ಮಾಡ್ಕೋತೀವಿ, ಮತ್ತೆ ಅಪ್ಲಿಕೇಶನ್ಗಳನ್ನ ಹಾಕಿಸ್ತೀವಿ. ಈ ಅಪ್ಲಿಕೇಶನ್ ಹಾಕ್ಸೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದ್ರೆ, ಮೊದಲನೇದಾಗಿ ಅವರು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಸ್ಬೇಕು ಅಂದ್ರೆ ಯೋಜನಾ ವರದಿ ಬೇಕಾಗುತ್ತೆ. ಮೊದಲನೇ ಹೇಳ್ದಂಗೆ ಯೋಜನಾ ವರದಿನ ನಾವೇ ರೆಡಿ ಮಾಡ್ತೀವಿ. ತದನಂತರ ಆಧಾರ್ ಕಾರ್ಡ್ ಇರ್ಬೋದು, ಕ್ಯಾಸ್ಟ್ ಇನ್ಕಮ್ ಆಗಿರ್ಬೋದು, ಅವ್ರದ್ದು ರೆಸಿಡೆನ್ಸ್ ಸರ್ಟಿಫಿಕೇಟ್ ಆಗಿರ್ಬೋದು, ಪಾನ್ ಕಾರ್ಡು, ಮತ್ತೆ ಟ್ರೈನಿಂಗ್ ಸರ್ಟಿಫಿಕೇಟ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, 2 ಫೋಟೋ, ಇದಿಷ್ಟು ಬೇಕಾಗುತ್ತೆ. ಟ್ರೈನಿಂಗ್ ಸರ್ಟಿಫಿಕೇಟ್ ಅಂತ ತುಂಬಾ ಮುಖ್ಯ. ಪಿ ಎಂ ಇ ಜಿ ಪಿ ಅಂತ ಬಂದಾಗ ಟ್ರೈನಿಂಗ್ ಸರ್ಟಿಫಿಕೇಟ್, ಟ್ರೈನಿಂಗ್ ಸರ್ಟಿಫಿಕೇಟ್ ಇಲ್ಲದೆ ಪಿ ಎಂ ಇ ಜಿ ಪಿ ಮುದ್ರಾ ಎನ್ ಎಲ್ ಎಂಗಳಿಗೆ ಲೋನ್ನ ತಗೊಳ್ಳೋದು ತುಂಬಾ ಕಷ್ಟ ಆಗ್ತಿರುತ್ತೆ. ಅದರಿಂದ ನಾವು ನಮ್ಮ ಸೆಂಟರ್ನಲ್ಲಿ ಕೆಂಚನಹಳ್ಳಿಯಲ್ಲಿ ಯಾರ್ಯಾರಿಗೆ ಟ್ರೈನಿಂಗ್ ಕೊಡ್ತೀವೋ ಆ ಸರ್ಟಿಫಿಕೇಟ್ನ ಪ್ರಾಮುಖ್ಯತೆನೇ ಹೇಳ್ಕೊಡ್ತೀವಿ. ಫಸ್ಟು ಸರ್ಟಿಫಿಕೇಟ್ನ ಪಡ್ಕೊಳ್ಳೋದ್ರಿಂದ ಎಷ್ಟು ಮುಂದೆ ಯೂಸಸ್ ಇದೆ, ಗೌರ್ಮೆಂಟಿಂದ ಯಾವ ಥರ ಲೋನ್ಗಳನ್ನ ನಾವು ಸರ್ಟಿಫಿಕೇಟ್ ಇಟ್ಕೊಂಡು ಪಡ್ಕೋಬೋದು ಅನ್ನೋದನ್ನ ಹೇಳ್ಕೊಟ್ಟಿರ್ತೀವಿ. ಅದರಿಂದ ಅವರು ಸರ್ಟಿಫಿಕೇಟ್ನ ಹುಷಾರಾಗಿ ಇಟ್ಕೊಂಡಿರ್ತಾರೆ, ಅದನ್ನು ತೊಗೊಂಡು ಬರ್ತಾರೆ, ಅದ್ರ ಮುಖಾಂತರ ಅಪ್ಲಿಕೇಶನ್ಗಳನ್ನ ಹಾಕ್ತೀವಿ. ನಾವು ಅಪ್ಲಿಕೇಶನ್ ಹಾಕಕ್ಕೆ ಇಷ್ಟೇ ಡಾಕ್ಯುಮೆಂಟ್ಸ್ ಇರುತ್ತೆ. ಅಪ್ಲಿಕೇಶನ್ ಹಾಕಿ ಅದು ಬ್ಯಾಂಕ್ ಪ್ರೋಸೆಸ್ಗೆ ಹೋದ್ಮೇಲೆ ಅವ್ರದ್ದು ಅವ್ರೇನಾದರೂ ಬಿಸ್ನೆಸ್ ಮಾಡ್ತಿದ್ದಾರೆ ಅಂದರೆ ಅದು ಒರಿಜಿನಲ್ ಲ್ಯಾಂಡು, ಆರ್ ಟಿ ಸಿ ಆಗಿರ್ಬೋದು, ಕೊಟೇಶನ್ ಆಗಿರ್ಬೋದು, ಮಿಷಿನರೀಸ್ದು, ಮತ್ತು ಉದ್ಯಮ ಆಧಾರ ಅಂತ ಕೇಳ್ತಾರೆ, ಅದನ್ನು ಕೂಡ ನಾವೇ ಅವ್ರಿಗೆ ಪ್ರಿಪೇರ್ ಮಾಡಿಕೊಡ್ತೀವಿ. ಮತ್ತು ಸಿವಿಲ್ ಸ್ಕೋರ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತು ಮುಂಚೆ ಅವರು ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ತಗೊಬಂದಿದ್ರು ಅದನ್ನು ತಗೊಂಡೋಗಿ ಬ್ಯಾಂಕ್ಗೆ ಕೊಟ್ಟರೆ ಅವ್ರ ವೆರಿಫಿಕೇಶನ್ ಆಗ್ತದೆ. ಇದಿಷ್ಟು ಪಿ ಎಂ ಇ ಜಿ ಪಿ. ಬ್ಯಾಂಕ್ ವೆರಿಫಿಕೇಶನ್ ಆದಮೇಲೆ ಅವ್ರಿಗೆ ಪಿ ಎಂ ಇ ಜಿ ಪಿ ಆಫೀಸಿಂದ ಇವರು ಬ್ಯಾಂಕಿಂದ ಒಂದು ಪ್ರೋಸೆಸ್ ಹೋದ್ಮೇಲೆ ಪಿ ಎಂ ಇ ಜಿ ಪಿ ಆಫೀಸಿಂದ ಅವ್ರಿಗೆ ಎಲಿಜಿಬಿಲಿಟಿ ಚೆಕ್ ಆಗ್ಬಿಟ್ಟು ಅವರು ವಿಸಿಟ್ ಮಾಡಿಬಿಟ್ಟು ಡೈರೆಕ್ಟ್ ಲೋನ್ನ ಬಿಡುಗಡೆ ಮಾಡ್ತಾರೆ.
1: ಈಗ ಮೇಡಮ್, ತಮ್ಮ ಕೇಂದ್ರದ ವತಿಯಿಂದ ಹಲವಾರು ಉತ್ಪನ್ನ ಆಧಾರಿತ ಅಥವಾ ಸೇವಾ ವಲಯ ಆಧಾರಿತ ಹಾಗೆಯೇ ಕೌಶಲ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ವಿವಿಧ ರೀತಿಯ ತರಬೇತಿಗಳನ್ನು ತಮ್ಮ ಕೇಂದ್ರದಲ್ಲೇ ಕೊಡಲಾಗ್ತಾ ಇದೆ ಮೇಡಮ್. ಈ ರೀತಿಯ ತರಬೇತಿಗಳನ್ನು ಪಡ್ಕೊಂಡಂಥ ತರಬೇತಾರ್ಥಿಗಳು ಒಂದು ಸ್ವಉದ್ಯೋಗವನ್ನು ಮಾಡೋ ನಿಟ್ಟಿನಲ್ಲಿ ಅಥವಾ ಒಂದು ಉದ್ಯಮವನ್ನು ನಡೆಸುವಂಥ ಒಂದು ಪ್ರಯತ್ನವನ್ನು ಪಟ್ಟಂಥ ಸಂದರ್ಭದಲ್ಲಿ ತಾವೇ ಕೂಡ ಈ ರೀತಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಇವರಿಗೆ ಈ ಯೋಜನೆಗಳ ಮುಖಾಂತರ ಸೇವೆಗಳನ್ನು ಅಥವಾ ಸೌಲಭ್ಯವನ್ನು ಪಡ್ಕೊಟ್ಟಿದ್ದುಂಟ?
0: ಎನ್ ಎಲ್ ಎಂ ಬಂದು ಸುಮಾರು 1 ವರ್ಷಗಳಿಂದ ಎನ್ ಎಲ್ ಎಂ ಇನ್ನೂ ಓಪನ್ ಆಗಲಿಲ್ಲ, ಆನ್ಲೈನ್ ವೆಬ್ಸೈಟ್ ಓಪನ್ ಆಗಿಲ್ಲ. ಅದು ವೆಬ್ಸೈಟಲ್ಲಿ ಏನೋ ಹೊಸ ಮಾಡಿಫಿಕೇಶನ್ ಏನೋ ಮಾಡ್ತಾ ಇದ್ದಾರೆ, ಅದರಿಂದ ಓಪನ್ ಆಗಿಲ್ಲ. ಮುದ್ರಾ ಒಂದಿಬ್ಬರಿಗೆ ಯೋಜನಾ ವರದಿ ರೆಡಿ ಮಾಡಿಬಿಟ್ಟು ಬ್ಯಾಂಕಲ್ಲಿ ಸಬ್ಮಿಟ್ ಮಾಡಿದ್ದೀವಿ. ಪಿ ಎಂ ಇ ಜಿ ಪಿ ಅಂತ ಬಂದರೆ ಒಂದು 5 ಜನಕ್ಕೆ ಅಪ್ಲಿಕೇಶನ್ಗಳನ್ನ ಹಾಕಿದ್ದೀವಿ ಇಲ್ಲಿವರೆಗೂ. ಅದರಲ್ಲಿ ಗೋವಿಂದ ನಾಯಕ ಅಂತ ಸೀಗೇವಾಡಿ ಇವರಿಗೆ ಅಪ್ಲಿಕೇಶನ್ ಹಾಕಿ ಅವ್ರದ್ದು ಲೊಕೇಶನು ಮ್ಯಾಪಿಂಗ್ ಆಗಿದೆ, ಮತ್ತು ಬ್ಯಾಂಕಿಂದ ಅವ್ರಿಗೆ ವೆರಿಫಿಕೇಶನ್ ಲೆಟರು ಬಂದಿದೆ, ನಿಮ್ಗೆ ಈ ಥರ ಅಪ್ಲಿಕೇಶನ್ ಅಪ್ರೂವ್ ಆಗಿದೆ, ನೆಕ್ಸ್ಟು ಮುಂದಿನ ಹಂತದಲ್ಲಿ ವೆರಿಫಿಕೇಷನ್ ಆಗಿ ನಿಮ್ಮದು ಅಮೌಂಟು ಬಿಡುಗಡೆ ಆಗುತ್ತೆ ಅನ್ನೋ ಮೆಸೇಜ್ ಬಂದಿದೆ ಅವ್ರಿಗೆ. ಬಟ್ ಏನಂದರೆ ಎಲ್ಲ ಪಿ ಎಂ ಇ ಜಿ ಪಿ ಎಲ್ಲ ಸ್ವಲ್ಪ ಲಾಂಗ್ ಪ್ರೋಸೆಸ್ ಇರುತ್ತೆ, ಯಾವುದು 1 ತಿಂಗಳು 2 ತಿಂಗಳು ಒಳಗಡೆ ಕೆಲಸ ಮುಗಿಯೋದಂತಲ್ಲ, ಒಂದಲ್ಲ 3 ರಿಂದ 6 ತಿಂಗಳು ಬೇಕೇ ಬೇಕು ಕೆಲಸಗಳಿಗೆ. ಯಾಕಂದರೆ ಬ್ಯಾಂಕ್ ಅವ್ರಿಗೂ ಕೆಲಸ ಇರುತ್ತೆ, ಅದನ್ನು ಬಿಟ್ಟು ಅವರು ಬಂದು ಲೊಕೇಶನ್ ಮ್ಯಾಪಿಂಗ್ ಮಾಡಬೇಕು.

0: ನಂತರ ಬೇರೆ ವೆರಿಫಿಕೇಶನ್ಗಳು ಮಾಡಬೇಕು, ಮತ್ತೆ ಲೀಗಲ್ ಫಾರ್ಮ್ಸು, ಆರ್ ಟಿ ಸಿ ಆಗಿರ್ಬೋದು, ಉದ್ಯಮದಾಗಿರ್ಬೋದು, ಇದನ್ನೆಲ್ಲ ಚೆಕ್ ಮಾಡೋದಿರುತ್ತೆ. ಚೆಕ್ ಮಾಡಿದ್ಮೇಲೆ ಅವರು ಪಿ ಎಂ ಇ ಜಿ ಪಿ ಆಫೀಸ್ಗೆ ಅದನ್ನ ಕಳಿಸ್ಬೇಕು, ಅಲ್ಲಿಂದ ವೆರಿಫಿಕೇಶನ್ ಬರಬೇಕು, ಅದಾದ್ಮೇಲೆ ಇವರು ದುಡ್ಡನ್ನ ಬಿಡುಗಡೆ ಮಾಡೋದಿರುತ್ತೆ. ಅಂದ್ರೆ ಡೈರೆಕ್ಟ್ ಪಿ ಎಂ ಇ ಜಿ ಪಿ ಎಲ್ಲ ಸಬ್ಸಿಡಿ ಇದೆ. ಇವಾಗ ಎಸ್ ಸಿ ಎಸ್ ಟಿ ಅಂತ ಬಂದ್ರೆ 35% ಸಬ್ಸಿಡಿ ಇದೆ, ಒ ಬಿ ಸಿ ಅಂತ ಬಂದ್ರೆ 25% ಸಬ್ಸಿಡಿ ಇದೆ. ಈ ಸಬ್ಸಿಡಿನ ಅವರು ಹೆಂಗ್ ಪಡ್ಕೋಬಹುದು ಅಂದ್ರೆ, ಡೈರೆಕ್ಟ್ ಅವರು ಅಪ್ಲಿಕೇಶನ್ ಹಾಕಿ ದುಡ್ಡು ಬಿಡುಗಡೆ ಆದಾಗಲೇ ಅವರಿಗೆ ಸಬ್ಸಿಡಿ ಸಿಗಲ್ಲ. ಅವರು 2 ವರ್ಷ ಅವರು ತ್ವರಿತವಾಗಿ ಅಮೌಂಟ್ ನ ಕರೆಕ್ಟ್ ಆಗಿ ಕಟ್ಕೊಂಡು ಹೋಗಿರ್ಬೇಕು. ಅವ್ರದ್ದು ಏನ್ ಬಡ್ಡಿ ಪರ್ಸೆಂಟೇಜ್ ಬರುತ್ತೆ ಅದ್ರ ಮೇಲೆ ಅವ್ರ ಅಮೌಂಟ್ ನ ಕಟ್ಕೊಂಡು ಹೋಗಿರ್ಬೇಕು. 2 ವರ್ಷ ಆದ್ಮೇಲೆ ಅವ್ರಿಗೆ ಅವರ ಸಬ್ಸಿಡಿ ಏನಿರುತ್ತೆ ಅದು ಆರ್ ಡಿ ಆಗಿ ಅವ್ರ ಅಕೌಂಟ್ ಅಲ್ಲೇ ಇರುತ್ತೆ. ಅವರು 2 ವರ್ಷದ ನಂತರ ಅದನ್ನ ಅವರು ನೋಡ್ಬೋದು, ಬಟ್ ತಗೊಳಕ್ ಆಗಲ್ಲ. 2 ವರ್ಷ ಆದ್ಮೇಲೆ ಅವರು ಅಮೌಂಟ್ ನ ತಗೋಬಹುದು. ಮತ್ತೆ ಇದರಲ್ಲಿ 8ನೇ ಕ್ಲಾಸ್ ಯಾರು ಓದಿರ್ತಾರೆ ಅವ್ರಿಗೆ ಬರೀ 5 ಲಕ್ಷ ಮಾತ್ರ ಲೋನ್ ಕೊಡ್ತಾರೆ. 8ನೇ ಕ್ಲಾಸ್ ಮೇಲೆ ಯಾರು ಓದಿರ್ತಾರೆ ಅವ್ರಿಗೆ ಸೇವಾ ವಲಯಕ್ಕಾದ್ರೆ 25 ಲಕ್ಷ, ಮ್ಯಾನುಫ್ಯಾಕ್ಚರಿಂಗ್ ಆದ್ರೆ 50 ಲಕ್ಷ ಲೋನ್ ನ ಕೊಡ್ತಾರೆ.
1: ತಮ್ಮ ಕೇಂದ್ರದಲ್ಲಿ ತರಬೇತಿ ಪಡ್ಕೊಂಡಿರೋದ್ ಬಿಟ್ಟು ಹೊರಗಡೆಯಿಂದ ಯಾರಾದರೂ ಈ ತರ ಅರ್ಜಿಗಳನ್ನ ಹಾಕ್ಸಿ ಅವರು ಈ ತರ ಯೋಜನೆ ಮುಖಾಂತರ ಸೌಲಭ್ಯ ಪಡ್ಕೊಂಡಿದ್ದುಂಟ?
0: ಖಂಡಿತ. ಕೆ ಆರ್ ನಗರದಲ್ಲಿ ಶ್ರುತಿ ಅಂತ ಒಬ್ರು ಕೆಂಚನಹಳ್ಳಿಯಲ್ಲಿ ಈ ತರ ಅಪ್ಲಿಕೇಶನ್ ಹಾಕ್ತಿದ್ದಾರೆ ಅಂತ ಗೊತ್ತಾಗಿ ಕೆಂಚನಹಳ್ಳಿಗೆ ಬಂದಿದ್ರು. ಬಂದು ಈ ತರ ಅಪ್ಲಿಕೇಶನ್ಗಳನ್ನ ಹಾಕಿಸ್ತಿದ್ದೀರಾ, ನಾನು ಕೂಡ ಬ್ಯೂಟಿಷಿಯನ್ ಮಾಡ್ತಾ ಇದ್ದೀನಿ, ತುಂಬಾ ಕಡಿಮೆ ಬೆಳೆದಲ್ಲಿ ದುಡ್ಡು ಅಂತ ಇಲ್ಲದೆ ನೀವು ನಿಮ್ಮ ಇನ್ವಾಲ್ವ್ಮೆಂಟ್ ಇದೆಯಲ್ಲ ಅದು ನಮ್ಗೆ ತುಂಬಾ ಮುಖ್ಯ. ಯಾಕಂದ್ರೆ ಅಪ್ಲಿಕೇಶನ್ ಹೊರಗಡೆ ಸೈಬರ್ ಸೆಂಟ್ರಲ್ಲಿ ಹಾಕ್ತೀವಿ, ದುಡ್ಡು ಇಸ್ಕೋತಾರೆ, ಅಪ್ಲಿಕೇಶನ್ ಹಾಕೋತಾರೆ, ಬಟ್ ಇನ್ವಾಲ್ವ್ಮೆಂಟ್ ಅನ್ನೋದಿರಲ್ಲ. ನೀವು ಇನ್ವಾಲ್ವ್ಮೆಂಟ್ ಆಗಿ ಬ್ಯಾಂಕ್ಗೂ ಕೂಡ ಓಡಾಡಿ ಎಲ್ಲ ಕೆಲಸಗಳನ್ನ ಮಾಡ್ತಿದ್ದೀರಾ ಅಂತ ಹೊರಗಡೆ ಯಾರೋ ಹೇಳಿದ್ರು. ಅದರಿಂದ ಬಂದು ನಿಮ್ಮನ್ನ ಮೀಟ್ ಮಾಡಕ್ ಬಂದ್ವಿ ಅಂತ ಅಪ್ಲಿಕೇಶನ್ ಹಾಕ್ಸಿದ್ರು. ಅವ್ರದ್ದು ಕೂಡ ಪ್ರೊಸೆಸಿಂಗ್ ಆಗಿದೆ, ಬ್ಯಾಂಕಿಂದ ಲೊಕೇಶನ್ ಕೂಡ ಮ್ಯಾಪ್ ಆಗಿದೆ ಅವ್ರದ್ದು. ಈ ತರ ಹೊರಗಡೆಯಿಂದನೂ ಒಬ್ಬೊಬ್ರು ಗೊತ್ತಾಗಿರೋರು ಬಂದು ಅಪ್ಲಿಕೇಶನ್ಗಳನ್ನ ಹಾಕಿಸ್ತಾ ಇದ್ದಾರೆ.
1: ಹಾಗಿದ್ರೆ ಮೇಡಮ್, ಈ ಯೋಜನೆಗಳ ಮುಖಾಂತರ ಒಂದು ಸೌಲಭ್ಯವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಅವರಿಗೆ ಅಗತ್ಯ ದಾಖಲಾತಿಗಳನ್ನ ರೆಡಿ ಮಾಡ್ಕೊಡೋದಾಗಿರ್ಬೋದು, ಅರ್ಜಿಗಳನ್ನ ಸಲ್ಲಿಸೋದಾಗಿರ್ಬೋದು, ಮತ್ತೆ ಈ ಯೋಜನೆ ಮುಖಾಂತರ ಅವ್ರಿಗೆ ಸಾಲ ಸೌಲಭ್ಯ ನೇರವಾಗಿ ಖಾತೆಗೆ ಬರೋ ತನಕ ತಾವೇ ಕೂಡ ಫಾಲೋ ಅಪ್ ಮಾಡಿ ಅದನ್ನು ಅವ್ರಿಗೆ ಬರೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ. ತದನಂತರ ಸಾಲ ಮರುಪಾವತಿ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ನೀತಿ ನಿಯಮಗಳಾಗಿರ್ಬೋದು, ಇದನ್ನೆಲ್ಲ ಹೇಗೆ ಮಾಡ್ತಾ ಇದ್ದೀರಾ?
0: ಅದಕ್ಕೆ ಬ್ಯಾಂಕೆ ಹೊಣೆಗಾರಿಕೆ ಆಗಿರುತ್ತೆ, ನಾವೇನು ಅದನ್ನ ಫಾಲೋ ಅಪ್ ಮಾಡಂಗೇನಿಲ್ಲ. ಬಟ್ ಏನು ಹೇಳ್ತೀವಿ ಅಂದರೆ, ಬ್ಯಾಂಕ್ ಅವ್ರಿಗೆ ನಮ್ಮ ಕಡೆಯಿಂದ ಯಾರು ಟ್ರೈನಿಂಗ್ನ ತೆಗೆದುಕೊಂಡು ಹೋಗಿರ್ತಾರೋ ಅವ್ರನ್ನ ನಾವು ಸೆಲೆಕ್ಷನ್ ಪ್ರೋಸೆಸ್ಸಲ್ಲೇ ಸೆಲೆಕ್ಟ್ ಮಾಡ್ತೀವಿ. ಇವಾಗ ಸೆಲೆಕ್ಷನ್ ಪ್ರೋಸೆಸ್ಸಲ್ಲೇ ಅವ್ರದ್ದು ಸಿವಿಲ್ ಸ್ಕೋರ್ ಅಲ್ಲಿ ಚೆಕ್ ಮಾಡ್ತಾರೆ ಬ್ಯಾಂಕಲ್ಲಿ, ದೆನ್ ನಮ್ಮ ಹತ್ರ ಕೂಡ ಒಂದ್ಸಲ ಸಿವಿಲ್ ಸ್ಕೋರ್ ಚೆಕ್ ಮಾಡ್ತೀವಿ. ಸಿವಿಲ್ ಸ್ಕೋರ್ ಅಂತಲೂ ಇಲ್ಲದೆ ಅವ್ರ ವ್ಯಕ್ತಿತ್ವನ ನೋಡ್ತೀವಿ ಫಸ್ಟ್. ಅವ್ರ ವ್ಯಕ್ತಿತ್ವದಲ್ಲಿ ಕರೆಕ್ಟಾಗಿ ಯಾರು ಇಂಟ್ರೆಸ್ಟೆಡ್ ಪರ್ಸನ್ಸ್ ಇರ್ತಾರೆ, ಆಲ್ರೆಡಿ ಅವರು ಹಸು ಕುರಿ ಕುಳಿ ಸಾಕ್ತಾ ಇರ್ತಾರೆ, ಅವ್ರಿಗೆ ಇನ್ನೂ ಮೇಲ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಅಂತ ಜನಗಳನ್ನ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವ್ರು ಕಟ್ತಾರೆ ಇವ್ರು ಕಟ್ಟಲ್ಲ, ಇವ್ರು ಚೆನ್ನಾಗಿ ಇವ್ರ ಬಿಸ್ನೆಸ್ನ ಮಾಡ್ಕೊಂಡು ಹೋಗ್ತಾರೆ ಇವ್ರು ಮಾಡ್ಕೊಂಡು ಹೋಗಲ್ಲ ಅಂತ. ಅಂತ ಸೆಲೆಕ್ಷನ್ ಪ್ರೋಸೆಸ್ನ ಮಾಡಿ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವ್ರಿಗೆ ಮಾತ್ರ ನಾವು ಲೋನ್ಸ್ಗಳನ್ನ ಅಪ್ಲಿಕೇಶನ್ ಹಾಕ್ಸ್ತೀವಿ. ಸುಮಾರು ಒಂದು 20 ಅಪ್ಲಿಕೇಶನ್ ಬರ್ಬೋದು, ಬಟ್ ನಾವು ಸೆಲೆಕ್ಷನ್ ಪ್ರೋಸೆಸ್ ಮಾಡಿದಾಗ ಅಲ್ಲಿ ನಮ್ಗೆ ಉಳ್ಕೊಳ್ಳೋದೇ ಒಂದು 5 ಜನ. ಆ ಥರ ಕ್ಲಿಯರ್ ಆಗಿ ಸೆಲೆಕ್ಷನ್ ಮಾಡ್ತೀವಿ. ಯಾಕಂದ್ರೆ ಬ್ಯಾಂಕಲ್ಲಿ ಹೋಗಿ ಮಾತಾಡಿರ್ತೀವಿ, ನಾವು ವಿವೇಕಾನಂದಿಂದ ಬಂದಿದ್ದೀವಿ, ಈ ಥರ ಅಪ್ಲಿಕೇಶನ್ಗಳನ್ನ ಹಾಕ್ಸಿದ್ದೀವಿ, ನೀವು ಅವ್ರಿಗೆ ಈ ಥರ ಬಿಡುಗಡೆ ಮಾಡಬೇಕು ಅಂತ ನಮ್ಮ ಕಡೆಯಿಂದನೂ ಮಾತಾಡ್ತೀವಿ. ನಮ್ಮ ಕಡೆಯಿಂದ ಯಾವುದು ದೋಷಗಳಾಗಬಾರ್ದು ಅಲ್ಲಿ, ಅದರಿಂದ ನಾವೇ ಫಸ್ಟ್ ಮೊದಲ ಹಂತದೇ ಸೆಲೆಕ್ಷನ್ ಮಾಡಿ ನಂತರ 2ನೇ ಹಂತಕ್ಕೆ ನಾವು ಬ್ಯಾಂಕ್ ತಗೊಂಡೋಗಿ.
1: ಒಟ್ಟಾರೆಗೆ ಮೇಡಮ್, ಕೇಂದ್ರದ ಮುಖಾಂತರ ವಿವಿಧ ರೀತಿಯ ಕೌಶಲ್ಯಾಧಾರಿತ ತರಬೇತಿಗಳನ್ನು ಕೊಟ್ಟು ಅವರ ಕೌಶಲ್ಯವನ್ನು ಹೆಚ್ಚಿಸುವ ಮುಖಾಂತರ ಒಂದು ಸ್ವಉದ್ಯೋಗವನ್ನು ಮಾಡೋ ನಿಟ್ಟಿನಲ್ಲಿ ಒಂದು ತರಬೇತಿಯ ಜೊತೆಗೆ ಇಷ್ಟೆಲ್ಲ ಸೇವಾ ಸೌಲಭ್ಯಗಳನ್ನು ಪಡ್ಕೊಂಡಂಥ ಫಲಾನುಭವಿಗಳಾಗಿರ್ಬೋದು ಅಥವಾ ತರಬೇತಿ ಪಡ್ಕೊಂಡಂಥ ತರಬೇತಾರ್ಥಿಗಳಾಗಿರ್ಬೋದು ಪ್ರಸ್ತುತ ಈ ಯೋಜನೆಗಳ ಮುಖಾಂತರ ಸೌಲಭ್ಯವನ್ನು ಪಡ್ಕೊಂಡಿದ್ದುಂಟ, ಪಡ್ಕೊಂಡಂಥ ಸೌಲಭ್ಯದಿಂದ ತಮ್ಮ ಉದ್ಯಮ ಆಗಿರ್ಬೋದು ಅಥವಾ ತಮ್ಮ ಸ್ವಉದ್ಯೋಗವನ್ನು ಯಾವ ಗುಣಮಟ್ಟದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ?
0: ನಮ್ಮ ಕೇಂದ್ರದಲ್ಲಿ ಟ್ರೈನಿಂಗ್ ತಗೊಂಡಿರೋರು ಒಳ್ಳೆ ಗುಣಮಟ್ಟದ ಟ್ರೈನಿಂಗ್ಗಳನ್ನೇ ತಗೊಂಡಿರ್ತಾರೆ, ಮತ್ತೆ ಗುಣಮಟ್ಟವಾಗಿ ಅವರು ಹಸು ಆಗಿರ್ಬೋದು, ಕುರಿ ಆಗಿರ್ಬೋದು, ಕೋಳಿ ಆಗಿರ್ಬೋದು ಸಾಕ್ತಾ ಇದ್ದಾರೆ. ಬಟ್ ಟ್ರೈನಿಂಗಲ್ಲಿ ಯಾರು ಅಪ್ಲಿಕೇಶನ್ಗಳನ್ನ ಹಾಕ್ಸಿರ್ದಾರೋ ಅದರಲ್ಲಿ ಒಬ್ರಿಗೆ ಮಾತ್ರ ಇವಾಗ ಬ್ಯಾಂಕಿಂದ ಹಣ ಬಿಡುಗಡೆ ಆಗಿರೋದು, ಇನ್ನೂ ಇಬ್ಬರಿಗೆ ಬಿಡುಗಡೆ ಆಗಿಲ್ಲ. ಯಾಕಂದ್ರೆ ಇವಾಗ ಬಿಫೋರ್ ಇಯರ್ ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಇದ್ದಿದ್ರಿಂದ ಯಾರಿಗೂ ಕೂಡ ಬ್ಯಾಂಕಿಂದ ಪ್ರೋಸೆಸ್ 2 ತಿಂಗಳು ಪ್ರೋಸೆಸ್ ಕಟ್ಟಾಗಿತ್ತು. ಸೊ ಇವಾಗ ಬಿಫೋರ್ 1 ತಿಂಗಳಿಂದ ಇನ್ನು ಪಿ ಎಂ ಇ ಜಿ ಪಿಯಿಂದ ಸಬ್ಸಿಡಿ ರಿಲೀಸ್ ಆಗಿರಲಿಲ್ಲ ಯಾರಿಗೂ. ಅದರಿಂದ ಅಪ್ಲಿಕೇಶನ್ಗಳನ್ನ ಹಾಕ್ಸಿದ್ರು ವೇಸ್ಟ್, ಅವಾಗ ಗೌರ್ಮೆಂಟ್ ಇಂದ ಯಾವುದು ಮೂವ್ ಆಗ್ತಾ ಇರಲಿಲ್ಲ. ಈ ತಿಂಗಳಿಂದ ಮೂವ್ ಆಗ್ತಾ ಇದೆ. ಈ ತಿಂಗಳಿಂದ ಮೂವ್ ಆದ್ಮೇಲೆ ಗೋವಿಂದ ನಾಯಕ ಅನ್ನೋರಿಗೆ ರಿಲೀಸಿಂಗ್ ಲೆಟರ್ ಬಂದಿರೋದು. ಆತರ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಜಾಸ್ತಿ ಜನ ಅಪ್ಲಿಕೇಶನ್ಗಳನ್ನ ಹಾಕಿಸ್ಬೋದು. ಇವಾಗ ಸದ್ಯಕ್ಕೆ ಯಾರು ಲೋನ್ ತಗೊಂಡು ರನ್ ಮಾಡ್ತಿರೋರು ಯಾರು ಇಲ್ಲ.
1: ಮುಂದಿನ ದಿನಗಳಲ್ಲಿ ಯೋಜನೆ ಮುಖಾಂತರ ಅವ್ರಿಗೆ ತರಬೇತಿ ಪಡ್ಕೊಂಡಂತವ್ರಿಗಾಗಿರ್ಬೋದು ಅಥವಾ ಕೇಂದ್ರದಿಂದ ಹೊರಗಡೆ ತರಬೇತಿ ಪಡ್ಕೊಂಡು ಈ ತರ ಯೋಜನೆಗೆ ನಮ್ಗೆ ಅರ್ಜಿ ಸಲ್ಲಿಸ್ಕೊಡಿ, ನಮ್ಗೂ ಈ ತರ ಸೌಲಭ್ಯ ಕೊಡಿ ಅಂತ ಬರುವಂತ ಫಲಾನುಭವಿಗಳಿಗೆ ಮುಂದೆ ಇನ್ನೇನೆಲ್ಲ ಚಟುವಟಿಕೆಗಳ ಮುಖಾಂತರ ಅವ್ರಿಗೆ ಸೂಕ್ತವಾದ ಸೌಲಭ್ಯವನ್ನು ಒದಗಿಸೋ ನಿಟ್ಟಲ್ಲಿ ಮುಂದೆ ಯೋಜನೆಗಳನ್ನ ಮಾಡ್ಕೊಂಡಿದ್ದೀರಾ?
0: ಟ್ರೈನಿಂಗ್ ತಗೊಳ್ಳದೆ ಇರೋರ್ಗೂ ಕೂಡ ನಾವು ಅಪ್ಲಿಕೇಶನ್ಗಳನ್ನ ಹಾಕ್ಸ್ತೀನಿ ಮುಂದೆ ಹೇಳ್ದಂಗೆ. ಪಿ ಎಂ ಇ ಜಿ ಪಿ ಇನ್ ಕೇಸ್ ಏನಾದರೂ ಅವ್ರಿಗೆ ಲೋನ್ ಬೇಕು, ಪಿ ಎಂ ಇ ಜಿ ಪಿ ಅಡಿಯಲ್ಲಿ ಲೋನ್ ತಗೋತೀವಿ ಅಂದ್ರೆ ನಮ್ದೇ ಸೆಂಟ್ರಲ್ ಟ್ರೈನಿಂಗ್ ಇರುತ್ತೆ, ಟ್ರೈನಿಂಗ್ ಇಂದ ಹೇಳ್ತೀವಿ. ಇನ್ ಕೇಸ್ ಏನಾದರೂ ಅವರು ದೂರ ಇದ್ರು ನನಗೆ ಲೋನ್ ಅವಶ್ಯಕ

ಅವಶ್ಯಕತೆ ಇದೆ, ಬಟ್ ನಾನು ದೂರ ಇದ್ದೀನಿ ಅನ್ನೋರಿಗೆ ಆನ್ಲೈನ್ ಅಲ್ಲೇ ಇಡಿಪಿ ಮಾಡೋದು ಹೆಂಗೆ ಅನ್ನೋದನ್ನು ಕೂಡ ನಮ್ಮ ಕಡೆಯಿಂದ ಗೈಡೆನ್ಸ್ ಸಿಗ್ತಾ ಇದೆ ಅವ್ರಿಗೆ. ಆನ್ಲೈನ್ ಅಲ್ಲಿ ಇಡಿಪಿ ಮಾಡಿಕೊಂಡು ಅವ್ರಿಗೆ ಇಡಿಪಿ ಸರ್ಟಿಫಿಕೇಟ್ ನ ತರಿಸ್ಕೊಂಡು ಆಮೇಲೆ ಲೋನ್ ನ ಅಪ್ಲಿಕೇಶನ್ ಅವ್ರಿಗೆ ಯೋಜನಾ ವರದಿ ರೆಡಿ ಮಾಡ್ಬಿಟ್ಟು ಲೋನ್ ಅಪ್ಲಿಕೇಶನ್ ಹಾಕ್ಸೋದನ್ನ ಮಾಡ್ತಾ ಇದೀವಿ. ಅದಿಲ್ಲದೆ ಸುಮಾರು ಜನ ಯಾರು ಟ್ರೈನಿಂಗ್ ಇಲ್ವೋ ಅವ್ರಿಗೆ ಮುದ್ರಾಗೆ ಪ್ರಮೋಟ್ ಮಾಡ್ತೀವಿ ಬ್ಯಾಂಕ್ ಅಲ್ಲಿ ಹೇಳಿ. ಮುದ್ರಾದಲ್ಲಿ 4 ಟೈಪ್ಸ್ ಆಫ್ ಲೋನ್ ಬರುತ್ತೆ, ಶಿಶು, ಕಿಶೋರ್, ತರುಣ್ ಪ್ಲಸ್ ಅಂತ. ಯಾರಿವಾಗ ಸ್ಟಾರ್ಟಿಂಗ್ ಅಲ್ಲಿ

0: ಬ್ರೀಡ್ ಡೆವಲಪ್ಮೆಂಟ್, ಮತ್ತೆ ಫೀಡ್ ಅಂಡ್ ಫಾಡರ್ ಡೆವಲಪ್ಮೆಂಟ್, ಮತ್ತೆ ಏನಾದರೂ ಇನ್ನೋವೇಷನ್ಸ್ ಇರ್ಬೋದು, ಸೈಂಟಿಫಿಕ್ ಏನಾದರೂ ರಿಸರ್ಚ್ ಇರ್ಬೋದು, ಅದಕ್ಕೆ ಲೋನ್ಸ್ಗಳನ್ನ ಕೊಡ್ತಾರೆ. ಬ್ರೀಡ್ ಡೆವಲಪ್ಮೆಂಟ್ ಅಂತ ಬಂದ್ರೆ NLM ಅಲ್ಲಿ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮತ್ತೆ ಹಂದಿ ಸಾಕಾಣಿಕೆ, ಮೂರುದಕ್ಕೆ ಮಾತ್ರ ಇವರು ಪ್ರಮೋಟ್ ಮಾಡೋದು. ಇದರ ನಿಟ್ಟಿನಲ್ಲಿ ಇದರಲ್ಲೂ ಕೂಡ ಅಪ್ಲಿಕೇಶನ್ಗಳು ಹಾಕ್ಸ್ತಾ ಇರ್ತೀವಿ. ಬಿಟ್ಟರೆ ಇವಾಗ ಸುಮಾರು ದಿನದಿಂದ ನಿಮಗೆ ಗೊತ್ತಿರ್ಬೋದು, ಕುಸುಂಬಿ ಯೋಜನೆ ಅಂತ ಗೌರ್ಮೆಂಟ್ ಇಂದ ಇದಾಗಿದೆ. ಯಾರ್ಯಾರು ಸ್ವಂತ ಜಮೀನಲ್ಲಿ ಅವರು ಅಗ್ರಿಕಲ್ಚರ್ನ ಮಾಡ್ತಾ ಇದ್ದಾರೋ ಅವರಿಗೆ ಕುಸುಂಬಿ ಯೋಜನೆನ ಪ್ರಮೋಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಕುಸುಂಬಿ ಯೋಜನೆಯಲ್ಲಿ ಅವರು ಸೋಲಾರ್ ಪ್ಯಾನಲ್ಸ್ನ ಹಾಕೋತಾರೆ. ಆ ಸೋಲಾರ್ ಪ್ಯಾನಲ್ಸ್ ಇಂದ ನಮಗೆ ನೀರು ಒಡೆಯೋಕೆ ಯೂಸ್ ಆಗುತ್ತೆ, ಮತ್ತೆ ಅದನ್ನ ನಾವು ಯೂಸ್ ಮಾಡಿಕೊಂಡು ಆ ವ್ಯಾಟ್ಸ್ನ ನಾವು ಸೆಸ್ಕಾಮ್ಗೆ ಬೆಸ್ಕಾಮ್ಗೂ ಮಾರ್ಬೋದು. ಅದನ್ನ ಮಾರಿ ನಾವು ಅಮೌಂಟ್ನ ಅದರಿಂದ ಗಳಿಸ್ಬೋದು. ಈ ನಿಟ್ಟಿನಲ್ಲಿ ಕುಸುಂಬಿ ಯೋಜನೆಗೆ ಜಾಸ್ತಿ ಪ್ರಮೋಟ್ನ ಮಾಡ್ತಾ ಇದ್ದೀವಿ.
1: ಹಾಗಿದ್ರೆ ಮೇಡಮ್, ಕೊನೆಯದಾಗಿ ತಮ್ಮ ಕೇಂದ್ರದಲ್ಲಿ ಸಿಗ್ತಿರುವಂತಹ ಈ ಸ್ವಉದ್ಯೋಗ ಆಧಾರಿತ ಸಾಲ ಸೌಲಭ್ಯವನ್ನು ಪಡ್ಕೊಳ್ಳುವಂತಹ ಯೋಜನೆಗಳ ಆನ್ಲೈನ್ ಆಧಾರಿತ ಸೇವೆಯನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಮುಖ್ಯವಾಗಿ ತರಬೇತಿಗಳನ್ನು ಪಡ್ಕೊಳ್ಳೋದ್ರಿಂದ ತಮ್ಮ ಕೇಂದ್ರದಲ್ಲಿ ಈ ಯೋಜನೆಗಳಿಗೆ ಅರ್ಜಿಯನ್ನು ಹಾಕೋ ನಿಟ್ಟಿನಲ್ಲಿ ಎಷ್ಟು ಅನುಕೂಲಕರವಾಗುತ್ತೆ ಅನ್ನೋದು ಕುರಿತು, ಮತ್ತೆ ತರಬೇತಿಗೆ ಸೇರಿಕೊಂಡ್ರೆ ಹೇಗೆಲ್ಲ ಅವಕಾಶಗಳು ತಮಗೆ ಸಿಗುತ್ತವೆ ಅನ್ನೋದು ಕುರಿತು ಸಮುದಾಯದ ಕೇಳುಗರಿಗೆ ಹಾಗೂ ತಾಲೂಕಿನ ಜನತೆಗೆ ಏನು ಸಂದೇಶ ಅಥವಾ ಸಲಹೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ?
0: ಟ್ರೈನಿಂಗ್ ಸ್ಟಾರ್ಟ್ ಆದ ತಕ್ಷಣ ಅವ್ರಿಗೊಂದು ಸೆಷನ್ ಇರುತ್ತೆ. ಹೆಂಗೆ ಅಂದರೆ, ನಮ್ಮ ಹತ್ರ ಟ್ರೈನಿಂಗ್ ತೊಗೋತೀರಾ, ನೀವು ಹೆಂಗೆ ಕುರಿ ಕೋಳಿ ಸಾಕ್ತಿರ್ತೀನೋದನ್ನು ನಾವು ಚೆಕ್ ಮಾಡ್ತಾ ಇರ್ತೀವಿ. ದೆನ್ ನಿಮಗೇನಾದರೂ ಉದ್ಯಮನ ಜಾಸ್ತಿ ಡೆವಲಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವ್ರಿಗೆ ಯಾವ ಥರ ಲೋನ್ನ ಅಪ್ಲಿಕೇಶನ್ಗಳನ್ನ ಕೊಡ್ಬೋದು ಅಂತ ಮುಂದೆ ಒಂದು ಸೆಷನ್ ಕೊಟ್ಬಿಟ್ಟಿರ್ತೀವಿ. ಮೊದಲೇ ಕೊಡ್ತೀವಿ. ಯಾಕೆ ಅಂತಂದರೆ, ಅವ್ರಿಗೆ ಮುಂಚೆನೆ ಕೊಟ್ಟಾಗ ಈ ಥರ ಸೇವೆ ಸೌಲಭ್ಯಗಳಿದೆ, ನಾವು ಟ್ರೈನಿಂಗ್ ಮುಗಿಸ್ಬಿಟ್ಟು ಹೋದ್ಮೇಲೂ ನಾವು ಇದನ್ನ ಪಡ್ಕೋಬೋದು ಅಂತ ಅವ್ರ ಮನಸ್ಸಲ್ಲಿ ಒಂದು ಅವಾಗೊಂದು ನಂಬಿಕೆ ಇರುತ್ತೆ ಅವ್ರಿಗೆ. ಟ್ರೈನಿಂಗ್ ಮುಗಿಸ್ಕೊಂಡು ಹೋದ್ರೆ ಈ ಥರ ನಾವು ಲೋನ್ಸ್ಗಳಿಗೆ ಅಪ್ಲಿಕೇಶನ್ ಹಾಕ್ಬೋದೇನೋ ಅಂತ. 50 ಜನ ಟ್ರೈನಿಂಗ್ ಬಂದಿರೋದ್ರು ಅದರಲ್ಲಿ ಇನ್ನೂ ಜಾಸ್ತಿ ನಾನು ಮಾಡ್ಕೋಬೇಕು ಅನ್ನೋರು 10 ಜನ ಇದ್ದೇ ಇರ್ತಾರೆ. ನಿಜವಾಗ್ಲೂ ಅವರ ಉದ್ಯಮವನ್ನು ಜಾಸ್ತಿ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಸುಮಾರು ಜನ ಕೆಲಸ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಯೂಸ್ ಆಗಲಿ ಅಂತ ಪ್ರತಿಯೊಂದು ಟ್ರೈನಿಂಗಲ್ಲೂ ನಾವು ಈ ಥರ ಲೋನ್ಸ್ಗಳನ್ನ ಕೊಡ್ತಾ ಇದ್ದೀವಿ. ಈ ಥರ ಲೋನ್ಸ್ ಇಚ್ಛೆ ಇರೋರು ಖಂಡಿತವಾಗ್ಲೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಈ ಥರ ಲೋನ್ಗಳಿಗೆ ಅಪ್ಲಿಕೇಶನ್ಗಳನ್ನ ಹಾಕ್ಸ್ಬೋದು ಅಂತ ಈ ನಾನು ಏನೇನು ಲೋನ್ ಅವಾಗಲಿಂದ ಹೇಳಿದೆ, ಈ ಲೋನ್ಗಳನ್ನೆಲ್ಲ ಬಗ್ಗೆನೂ ಕೂಡ ಸೆಕ್ಷನಲ್ಲಿ ಅವ್ರಿಗೆ ವಿವರವಾಗಿ ಹೇಳ್ತಾರೆ, ಈ ಥರ ಲೋನ್ಸ್ ಇದೆ, ಈ ಥರ ಅಪ್ಲಿಕೇಶನ್ಗಳನ್ನ ಹಾಕಿಸ್ಬೋದು ಅಂತ. ಮತ್ತು ಅವರು ಹಾಕ್ಸೋದಲ್ಲದೆ ನಿಮ್ಮ ಇನ್ ಕೇಸ್ ಯಾರಾದರೂ ನೀವು ಇಲ್ಲಿಗೆ ಟ್ರೈನಿಂಗ್ ಬರದೇ ಇರೋರು ಕೂಡ ನೀವು ಅಪ್ಲಿಕೇಶನ್ಗಳನ್ನ ಹಾಕಿಸ್ಬಹುದು ಅಂತಂದರೆ ಖಂಡಿತವಾಗ್ಲೂ ನಮ್ಮ ಕೆಂಚನಹಳ್ಳಿಗೆ ಬನ್ನಿ, ಅಥವಾ ನಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೂ ಕೂಡ ಹಾಕ್ಕೊಡ್ತೀವಿ ಅಪ್ಲಿಕೇಶನ್ಗಳನ್ನ. ಈ ಎಲ್ಲ ಅಪ್ಲಿಕೇಶನ್ಗಳು ಮತ್ತು ಲೋನ್ಗಳನ್ನು ಕುರಿತು ಹೆಚ್ಚಿನ ಮಾಹಿತಿ ಬೇಕು ಅಂದರೆ 99000840840 ಮತ್ತೊಮ್ಮೆ ಹೇಳ್ತೀನಿ, 99000840840 ಈ ನಂಬರ್ಗೆ ಕರೆ ಮಾಡುವುದರ ಮುಖಾಂತರ ಅಥವಾ ಕೆಂಚನಹಳ್ಳಿಗೆ ಭೇಟಿಯಾದರೆ ಅಲ್ಲೂ ಕೂಡ ನಿಮಗೆ ಮಾಹಿತಿಗಳನ್ನ ಕೊಡಲಾಗುತ್ತದೆ.
1: ಬಹಳ ಸಂತೋಷ ಮೇಡಮ್, ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದಂಥ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಮುಖಾಂತರ ವೃತ್ತಿಪರ ಹಾಗೂ ಕೌಶಲ್ಯಾಧಾರಿತ ತರಬೇತಿಗಳನ್ನು ಕೊಡೋ ಮುಖಾಂತರ ಅವರ ಒಂದು ಸ್ವಉದ್ಯೋಗ ಸೃಷ್ಟಿಸುವ ಮಾಡೋ ನಿಟ್ಟಿನಲ್ಲಿ ಅಥವಾ ಇರುವಂಥ ಸ್ವಉದ್ಯೋಗವನ್ನು ವೃದ್ಧಿಪಡಿಸೋ ನಿಟ್ಟಿನಲ್ಲಿ ಪ್ರಮುಖವಾಗಿ ಸಾಲ ಸೌಲಭ್ಯಗಳನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಯಾವೆಲ್ಲ ಯೋಜನೆಗಳಿಗೆ ಅರ್ಜಿಗಳನ್ನು ಸಲ್ಲಿಸೋ ಮುಖಾಂತರ ಆ ಫಲಾನುಭವಿಗೆ ಸಾಲ ಸೌಲಭ್ಯವನ್ನು ಕೊಡಿಸಲಾಗ್ತಿದೆ ಅನ್ನೋದು ಕುರಿತು ಅದರ ಪ್ರಕ್ರಿಯೆ ಕುರಿತು ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ಸಮುದಾಯದ ಕೇಳುಗರಲ್ಲಿ ಒಂದಷ್ಟು ವಿಶೇಷ ಮಾಹಿತಿಯನ್ನು ತಾವು ತಿಳಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
0: ನಿಮಗೂ ಕೂಡ ಧನ್ಯವಾದ ಸರ್. ಹಂಗೆ ಜನಧ್ವನಿ ಕಮ್ಯುನಿಟಿ ರೇಡಿಯೋಗೂ ಕೂಡ ಧನ್ಯವಾದ. ಯಾಕೆಂದರೆ ನಾವು ಮಾಡ್ತಾ ಇರೋ ಸೇವೆ ಬರೀ ನಮಗೆ ಯಾರು ಸಿಗ್ತಾರೆ ಅವ್ರಿಗೂ ಕೂಡ ಮಾಡದೆ ಎಲ್ಲರಿಗೂ ಹೋಗಬೇಕು ಅಂತ ಆಸೆ ಪಡ್ತಿದ್ದೀರಾ. ಆ ನಿಟ್ಟಿನಲ್ಲಿ ಎಲ್ರಿಗೂ ಹೋಗಲಿ ಅಂತ ನಾನು ಆಶಿಸ್ತೇನೆ ಸರ್.
1: ಪ್ರಿಯ ಕೇಳುವರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಮುಖಾಂತರ ದೊರಕುತ್ತಿರುವ ವಿವಿಧ ರೀತಿಯ ವೃತ್ತಿಪರ ಕೌಶಲ್ಯಾಧಾರಿತ ತರಬೇತಿಗಳ ಜೊತೆಗೆ ಆ ತರಬೇತಿ ಆಧಾರಿತವಾಗಿ ಸ್ವಉದ್ಯೋಗ ಸೃಷ್ಟಿ ಮಾಡಿಕೊಳ್ಳೋ ನಿಟ್ಟಿನಲ್ಲಿ, ಹಾಗೆಯೇ ಸ್ವಉದ್ಯೋಗದ ಅಭಿವೃದ್ಧಿಯ ನಿಟ್ಟಿನಲ್ಲಿ ಸರ್ಕಾರದಿಂದ ಸಿಗುವಂಥ ವಿವಿಧ ರೀತಿಯ ಸ್ವಉದ್ಯೋಗ ಆಧಾರಿತ ಸಾಲ ಸೌಲಭ್ಯ ಅಥವಾ ಸಹಾಯಧನ ಯೋಜನೆಗಳಿಗೆ ಯಾವ ರೀತಿಯಾದಂಥ ಪ್ರಕ್ರಿಯೆ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಿ ಆ ಫಲಾನುಭವಿಗಳಿಗೆ ಸೇವಾ ಸೌಲಭ್ಯಗಳನ್ನ ಅಥವಾ ಸಹಾಯಧನ ಸೌಲಭ್ಯಗಳನ್ನ ತಲುಪಿಸಲಾಗ್ತಿದೆ ಅನ್ನೋದು ಕುರಿತು ಒಟ್ಟಾರೆ ಪ್ರಕ್ರಿಯೆ ಕುರಿತು ಮಾಹಿತಿಯನ್ನು ಇದುವರೆಗೂ ನಮ್ಮ ಜೊತೆ ಹಂಚಿಕೊಂಡಂಥವ್ರು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಸಾಮಾಜಿಕ ಸವಲತ್ತು ಕಾರ್ಯಚಟುವಟಿಕೆಗಳ ಕಾರ್ಯಕರ್ತದಂಥ ಶ್ರೀಮತಿ ಜಯಶ್ರೀರವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಸಾಮಾಜಿಕ ಸವಲತ್ತು.
3: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
2: ಪ್ರತಿ ಮಂಗಳವಾರ 10:20 ಹಾಗೂ ಮರುಪ್ರಸಾರ ಗುರುವಾರ

0: ಸಂಜೆ 6:50ಕ್ಕೆ.
1: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
2: ಕೇಳುಗರೆ, ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ವಿಆರ್ಎಲ್ಸಿಯಲ್ಲಿನ ಸ್ವಉದ್ಯೋಗ ಆಧಾರಿತ ಸರ್ಕಾರಿ ಯೋಜನೆಗಳ ಆನ್ಲೈನ್ ಸೇವೆಗಳು ಹಾಗೂ ಸೌಲಭ್ಯಗಳ ಕುರಿತು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಸಾಮಾಜಿಕ ಸವಲತ್ತು ಚಟುವಟಿಕೆಯ ಕಾರ್ಯಕರ್ತರಾದ ಶ್ರೀಮತಿ ಜಯಶ್ರೀರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು. ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ, ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
3: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
4: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
3: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
4: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
3: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
4: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ, ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
3: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
4: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
3: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಚತುರ್ಮುಖ ಬ್ರಹ್ಮದೇವರಿಗೆ ದೂತನಾದ ಶಂಕುಕರ್ಣನೆಂಬ ದೇವದೂತನೇ ಬ್ರಹ್ಮದೇವರ ಶಾಪರೂಪದ ಅನುಗ್ರಹ ಪಡೆದು ಕೃತಿಯುಗದಲ್ಲಿ ಪ್ರಹ್ಲಾದ ರಾಜರಾಗಿ ಜನಿಸಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಪೂರ್ಣಾನುಗ್ರಹ ಪಡೆದು ನಂತರ ತ್ರೇತಿಯಲ್ಲಿ ವಿಭೀಷಣನಾಗಿ ಶ್ರೀರಾಮಚಂದ್ರ ದೇವರ ಅನುಗ್ರಹ ಪಡೆದು ದ್ವಾಪರ ಯುಗದಲ್ಲಿ ಬಾಕ್ಲೀಕ ರಾಜನಾಗಿ ಮತ್ತೆ ಕಲಿಯುಗದಲ್ಲಿ ಶ್ರೀಮದ್ ವ್ಯಾಸತೀರ್ಥರಾಗಿ ಶ್ರೀಕೃಷ್ಣ ಪರಮಾತ್ಮನ ಪೂರ್ಣಾನುಗ್ರಹವನ್ನು ಪಡೆದು ಮತ್ತೆ ಕಲಿಯುಗದಲ್ಲಿ ಶ್ರೀಮದ್ ರಾಘವೇಂದ್ರ ಸ್ವಾಮಿಗಳಾಗಿ ಅವತರಿಸಿ ತಮ್ಮ ಅಪಾರವಾದ ತಪಸ್ಸಿನ ಫಲವನ್ನೆಲ್ಲ ಲೋಕ ಕಲ್ಯಾಣಕ್ಕಾಗಿ ಅಳಿಯುತ್ತಾ ಬಂದಿರುವ ಮಹಾಮಹಿಮರು, ಅನಂತ ಗುಣ ಸಂಪನ್ನರು, ಅಪರೋಕ್ಷ ಜ್ಞಾನಿಗಳು, ಸರ್ವಜನ ಧರಣಿಯರಾದ ಕಲಿಯುಗದ ಕಾಮಧೇನು ಎಂದು ಪ್ರಖ್ಯಾತರಾದ ಶ್ರೀ ಗುರು ಸಾರ್ವಭೌಮರು,

ಎಂಬ ಪ್ರಮಾಣ ರೀತ್ಯ ಆಶಂಕುಕರ್ಣನೇ ಶೇಷಾವೇಶದಲ್ಲಿ ಶ್ರೀಶನ ಕಂಬದಿ ತೋರಿಸಿದಾತನೆ, ತಾಸು ಮಾನದಿ ನರಸಿಂಹನ ಪೂಜೆಗೆ ತಾಸು ಬಿಡದೆ ಆಸೆ ತೀರಿಸಿದಾತನೆ, ಈಸು ಮಹಿಮೆಗೆ ವ್ಯಾಸನಾಮಕರಣವಿದ್ದಾರೆ ಮಹಾತ್ಮನಾದ ಶ್ರೀ ವಿಜಯದಾಸರು. ದೇವರೆಂದರೆ ತಿರುಪತಿಯ ತಿಮ್ಮಪ್ಪ, ಗುರುವೆಂದರೆ

ಮಂತ್ರಾಲಯ ರಾಘಪ್ಪ ಎಂಬ ನನ್ನುಡಿಯಂತೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪೂರ್ವೀಕರ ಸ್ಥಳ ಕುಂಭಕೋಣೆ. ಕ್ರಿಸ್ತ ಶಕ ಸುಮಾರು 13ನೇ ಶತಮಾನ. ಕುಲದಲ್ಲಿ ಮಾಧ್ವ ವೈಷ್ಣವರು, ಗೌತಮ ಗೋತ್ರೋದ್ಭವರು. ಈ ವಂಶದಲ್ಲಿ ಜನಿಸಿ ಬಂದ ಕೃಷ್ಣ ಭಟ್ಟರೆಂಬುವರು ನಮ್ಮ ಕಥಾ ನಾಯಕರಿಗೆ ಪ್ರಪಿತಾಮಹರಾಗಬೇಕು. ವೇದಾಧ್ಯಯನ ಸಂಗೀತದಲ್ಲೂ ಅದರಲ್ಲೂ ವೀಣಾವಾದನ ಪ್ರವೀಣರು. ಇವರಿಗೆ ವೀಣಾ ಕೃಷ್ಣ ಭಟ್ಟರೆಂದು ಹೆಸರಾಯಿತು. ದೇಶ ಸಂಚಾರ ಮಾಡಿಕೊಂಡು ವಿಜಯನಗರಕ್ಕೆ ಬಂದಿದ್ದಾರೆ. ವಿಜಯನಗರದ ರಾಜ ಕಲಾವಂತರಿಗೆ ಆಶ್ರಯದಾತನಾಗಿದ್ದ. ಕೃಷ್ಣ ಭಟ್ಟರು ದೊಡ್ಡ ವಿದ್ವಾಂಸರು, ತುಂಬಾ ಹಣ ಸಂಪಾದನೆ ಮಾಡಿದ್ದಾರೆ, ರಾಜಾಶ್ರಯ ಪಡೆದಿದ್ದಾರೆ. ಇವರು ಅಂತಿಮ ಕಾಲದಲ್ಲಿ ಒಬ್ಬ ಮಗನನ್ನು ಪಡೆದಿದ್ದಾರೆ. ಅವರ ಹೆಸರೇ ಕನಕಾಚಲ ಭಟ್ಟ. ತಂದೆಯಂತೆ ಪ್ರಖ್ಯಾತರಾಗಿ ವೇದ ಮತ್ತು ಗಾಯನವನ್ನು ಸಹ ಕಲಿಸುತ್ತಿದ್ದರು. ಇವರ ಅಂತಿಮ ಕಾಲದಲ್ಲಿ ಒಬ್ಬ ಮಗನನ್ನು ಪಡೆದಿದ್ದಾರೆ. ಅವರ ಹೆಸರೇ ತಿಮ್ಮಣ್ಣ ಭಟ್ಟರು. ತಿಮ್ಮಣ್ಣ ಭಟ್ಟರು ದೊಡ್ಡ ಪಂಡಿತರಾದರೂ ವಿಜಯನಗರ ಸಂಸ್ಥಾನವು ಹಾಳಾದುದರಿಂದ ಕಾಂಚೀಪುರ ಸಮೀಪದಲ್ಲಿರುವ ಭುವನಗಿರಿ ಎಂಬಲ್ಲಿಗೆ ವಾಸಕ್ಕೆ ಬಂದಿದ್ದಾರೆ. ಈತನ ಪತ್ನಿ ಹೆಸರು ಗೋಪಮ್ಮ. ಗಳಿಸಿದ ಆಸ್ತಿಯೆಲ್ಲ ಕರಗುತ್ತಾ ಬಂತು. ಮಕ್ಕಳಿಲ್ಲದ ಚಿಂತೆ ಒಂದಲ್ಲದೆ ಬೇರಾವ ಚಿಂತೆಯೂ ಆ ದಂಪತಿಗಳಿಗೆ ಇರಲಿಲ್ಲ. ಹಲವು ದೇವರಿಗೆ ಹರಕೆ ಹೊತ್ತಿದ್ದಾರೆ, ವ್ರತ ಉಪವಾಸಾದಿಗಳನ್ನ ಮಾಡ್ತಾ ಇದ್ದಾರೆ. ಮಕ್ಕಳಿಗೋಸ್ಕರವಾಗಿ ಚಿಂತಿಸಿ ಚಿಂತಿಸಿ ಬಳಲಿ ಬೆಂಡಾಗಿದ್ದಾರೆ. ಚಿಂತೆಯು ಲೋಕದಲ್ಲಿ ಯಾರಿಗೂ ತಪ್ಪಿದ್ದಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ವಿಧವಾದ ಚಿಂತೆ ಉಂಟೇ ಉಂಟು. ಕೆಲವರಿಗೆ ಮದುವೆ ಆಗ್ಲಿಲ್ವಲ್ಲ ಅನ್ನೋ ಚಿಂತೆ, ಕೆಲವರಿಗೆ ಮಕ್ಕಳಾಗ್ಲಿಲ್ವಲ್ಲ ಅನ್ನೋ ಚಿಂತೆ, ಅಂಗಡಿ ಇಟ್ಟವರಿಗೆ ಸರಿಯಾಗಿ ವ್ಯಾಪಾರವಾಗ್ಲಿಲ್ವಲ್ಲ ಅನ್ನೋ ಚಿಂತೆ, ಅರಮನೆ ಇದ್ದವನಿಗೂ ನೆರಮನೆ ಚಿಂತೆ ಅಂತಾರೆ. ಚಿತೆಗೂ ಚಿಂತೆಗೂ ಒಂದು ಸೊನ್ನೆ ಮಾತ್ರ ವ್ಯತ್ಯಾಸ. ಚಿತೆಯು ಜೀವಿಲ್ಲದ ಶ್ರವವನ್ನು ಸುಡುತ್ತದೆ, ಆದರೆ ಚಿಂತೆಯು ಜೀವುಳ್ಳ ದೇಹವನ್ನೇ ದಹಿಸಿ ಬಿಡುತ್ತದೆ. ಚಿಂತೆಯು ಲೋಕದಲ್ಲಿ ಯಾರಿಗೂ ತಪ್ಪಿದ್ದಲ್ಲ. ತಿಮ್ಮಣ್ಣ ಭಟ್ಟರು ಗೋಪಮ್ಮನವರು ತಿರುಪತಿಗೆ ಯಾತ್ರೆ ಬಂದು ಶ್ರೀನಿವಾಸನನ್ನ ನೋಡ್ತಾ ಇದ್ದಾರೆ. ಮಕ್ಕಳಿಗೋಸ್ಕರವಾಗಿ ಕಣ್ಣೀರು ಸುರಿಸುತ್ತಾ ಶ್ರೀನಿವಾಸನ ಸ್ತೋತ್ರ ಮಾಡ್ತಾ ಇದ್ದಾರೆ.

ಶ್ರೀನಿವಾಸನು ಅನುಗ್ರಹಿಸಿದ್ದಾನೆ. ಆತನ ಪ್ರಸಾದದಿಂದ ಎರಡು ಜನ ಮಕ್ಕಳಾಯಿತು, ಒಂದು ಹೆಣ್ಣು ಮತ್ತೊಂದು ಗಂಡು. ಹೆಣ್ಣು ಮಗುವಿನ ಹೆಸರು ವೆಂಕಮ್ಮ ಅಂತ ಹೆಸರಿಟ್ಟಿದ್ದಾರೆ. ಗಂಡು ಮಗುವಿನ ಹೆಸರು ಗುರುರಾಜ ಅಂತ ನಾಮಕರಣ ಮಾಡಿದ್ದಾರೆ. ವೆಂಕಮ್ಮ ದೊಡ್ಡವಳಾಗುತ್ತಿದ್ದಂತೆಯೇ ಮಧುರೆಯ ಲಕ್ಷ್ಮೀ ನರಸಿಂಹಾಚಾರ್ಯರೊಂದಿಗೆ ವಿವಾಹವಾಯಿತು. ವೆಂಕಮ್ಮ ಮದುವೆಯಾಗಿ ಗಂಡನ ಮನೆ ಸೇರಿದ್ದಾಳೆ. ಉಳಿದವನು ಗುರುರಾಜ ಒಬ್ಬನೇ ಮಗ. ಒಬ್ಬ ಮಗ ಮಗನಲ್ಲ, ಒಂದು ಕಣ್ಣು ಕಣ್ಣಲ್ಲ ಎಂಬ ಲೋಕದ ಗಾಥೆಯಂತೆ ಮತ್ತೊಬ್ಬ ಮಗನಿಗೋಸ್ಕರವಾಗಿ ಪುನಃ ತಿರುಪತಿಗೆ ಯಾತ್ರೆ ಬಂದು ಶ್ರೀನಿವಾಸನ ಸೇವೆಯನ್ನು ಮಾಡಿ ಆತನಿಗೆ ಎಲ್ಲ ಉತ್ಸವವನ್ನು ಮಾಡಿಸಿ ಭಕ್ತಿಯಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ.

ಆತ್ಮ ಶೃಂಗಾ ಶುಭಂಗ ಸುಚರಿತ್ರ ಮಿತ್ರ ಭರಿತ್ರ ಧರಿತ್ರ ಮನೋಲ್ಲಾಸದಾನ ಪ್ರಿಯ ಶ್ರೀ ಶ್ರೀ ಶ್ರೀ ಶ್ರೀನಿವಾಸ ಸಿರಿಕೊಂಡವಾಸ ನರಸಿಂಹಾವತ.

ದಂಪತಿಗಳಿಬ್ರು ನಿದ್ರಾಸಕ್ತರಾಗಿದ್ದಾರೆ. ಶ್ರೀನಿವಾಸ ಸ್ವಪ್ನದಲ್ಲಿ ಪ್ರತ್ಯಕ್ಷನಾಗಿದ್ದಾನೆ ತಿಮ್ಮಣ್ಣ ಭಟ್ಟರಿಗೆ. ತಿಮ್ಮಣ್ಣ ಭಟ್ಟ, ಈಗ ನನ್ನ ಅನುಗ್ರಹದಿಂದ ನಿನಗೊಬ್ಬನು ಮಗನು ಜನಿಸುತ್ತಾನೆ. ಅವನು ಲೋಕದಲ್ಲಿ ಪ್ರಖ್ಯಾತನಾಗುತ್ತಾನೆ, ಲೋಕದಲ್ಲಿ ಪೂಜ್ಯತನಾಗುತ್ತಾನೆ, ಅವನಿಂದ ಲೋಕ ಕಲ್ಯಾಣವಾಗುತ್ತೆ ಅಂತ ಹೇಳಿ ಅಂತರ್ಧಾನನಾಗಿದ್ದಾನೆ. ಸ್ವಪ್ನ ವೃತ್ತ ಅಂತವನ್ನ ಹೆಂಡತಿಗೆ ಹೇಳ್ತಾ ಇದ್ದಾರೆ. ಗೋಪಮ್ಮ ಆನಂದ ಸಾಗರದಲ್ಲಿ ತೇಲಾಡ್ತಾ ಇದ್ದಾಳೆ. ನಮಗೂ ಸ್ವಪ್ನ ಆಗತ್ತೆ, ಬರೀ ಕೆಟ್ ಕೆಟ್ ಸ್ವಪ್ನ. ನಮ್ಗಾಗೋ ಸ್ವಪ್ನ ಅಂದ್ರೆ ಬಾವಿಗೆ ಬಿದ್ದು ಸತ್ತಂತೀಯೋ, ನಮ್ಮ ಹೆಣವನ್ನು ನಾವೇ ಹೊತ್ತುಕೊಂಡು ಹೋಗುತ್ತಿರುವಂತೀಯೋ. ಕೆಲವರು ಮಲಕೋಬೇಕಾದ್ರೆ ಭೂತದ್ದೋ ಪಿಶಾಚಿದೋ ಕತೆ ಪುಸ್ತಕ ಓದ್ತಾರೆ, ಮೂಗಿನ ಮೇಲೆ ಇಟ್ಕೊಂಡು ಮಲಕೊಂಡ್ಬಿಡ್ತಾರೆ. ಸಮರಾತ್ರಿಯಲ್ಲಿ ಒಂದು ಭೂತಾನ ಪಿಶಾಚಿನ ಬಂದು ಮೂಗ್ ತಿಂತಾ ಇರೋ ಹಾಗೆ ಸ್ವಪ್ನ ಆಗತ್ತೆ. ಆಗ ಅಮ್ಮ ಅಂತ ಎದ್ದು ಕೂಗ್ತಾರೆ, ಅಯ್ಯೋ ದರಿದ್ರು ಮುಂಡೆ ಇದೆ, ಎಲ್ಲೋ ಕೆಟ್ಟ ಜಾಗಕ್ಕೆ ಹೋಗಿ ಹೆದರ್ಕೊಂಡು ಬಂದಿದೆ ಅಂತ ಹೇಳಿ ಚಿಟ್ಟಿಗೆ ಹಾಕೋದು, ಯಂತ್ರ ಕಟ್ಟೋದು ಮಾಡ್ತಾರೆ. ಮಲಗುವ ಮುನ್ನ ಭಗವದ್ ದರ್ಶನ ಮಾಡಿ ಮಲಗಿದರೆ, ಭಗವನ್ ನಾಮ ಸಂಕೀರ್ತನೆ ಮಾಡಿ ಮಲಗಿದರೆ ಯಾವ ದುಸ್ವಪ್ನಗಳು ಉಂಟಾಗಲ್ಲ. ಕೆಲವರಿಗೆ ಸುಸ್ವಪ್ನ, ಕೆಲವರಿಗೆ ದುಸ್ವಪ್ನ ಅಂತ ಉಂಟಾಗತ್ತೆ. ಆದ್ರೆ ತಿಮ್ಮಣ್ಣ ಭಟ್ಟರು ಗೋಪಮ್ಮನವರು ಆನಂದ ಸಾಗರದಲ್ಲಿ ತೇಲಾಡ್ತಾ ಇದ್ದಾರೆ. ಗರ್ಭಿಣಿ ಸ್ತ್ರೀಯರಿಗೆ ಕೆಲವು ಬೈಕೆಗಳು ಉಂಟಾಗತ್ತೆ. ಕೆಲವರಿಗೆ ಹುಣಸೆಕಾಯಿ ಮಾವಿನಕಾಯಿ ತಿನ್ನೋ ಬೈಕೆ, ಇನ್ನು ಕೆಲವರಿಗೆ ಕೆಮ್ಮಣ್ಣು ತಿನ್ನೋ ಬೈಕೆ, ಇನ್ನು ಕೆಲವು ಗರ್ಭಿಣಿ ಸ್ತ್ರೀಯರಿಗೆ ದಿನಕ್ಕೆ 3 ಶೋ ಸಿನಿಮಾ ನೋಡೋ ಬೈಕೆ. ಗರ್ಭಿಣಿ ಸ್ತ್ರೀಯರು ದೈವ ಭಕ್ತರಾಗಿರಬೇಕು, ಸದ್ಗ್ರಂಥಾವಲೋಕನದಿಂದ ಪುಣ್ಯ ಪುರುಷರ ಜೀವನ ಚರಿತ್ರೆ ಓದುತ್ತಿರಬೇಕು, ಶುಚಿರ್ಭೂತರಾಗಿರಬೇಕು, ದೇವತಾ ಸಂದರ್ಶನ ಪಡೆಯಬೇಕು, ಇತ್ಯಾದಿಗಳಿಂದ ಸತ್ಸಂತಾನ ಪ್ರಾಪ್ತವಾಗುತ್ತದೆ. ಆದರೆ ಗೋಪಮ್ಮನವರಿಗೆ ಯಾವ ಕೆಟ್ಟ ಬಯಕೆಗಳು ಉಂಟಾಗಲಿಲ್ಲ. ಸರ್ವದಾ ಹರಿನಾಮ ಸ್ಮರಣೆ, ಹರಿಭಕ್ತಿ, ಹರಿಪೂಜಾದಿಗಳಲ್ಲಿ ಕಾಲ ಕಳಿತಾ ಇದ್ದಾಳೆ. ನವಮಾಸಗಳು ತುಂಬಿ ಬಂತು. ಒಂದು ಶುಭ ದಿವಸದಲ್ಲಿ ಸುಂದರವಾದ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಇಂತೂ ಶ್ರೀ ರಾಘವೇಂದ್ರರು ಅವತರಿಸಿದ್ದಾರೆ. 10 ದಿವಸ ಕಳೆದು 11ನೇ ದಿವಸ ಮಗುವಿಗೆ ತೊಟ್ಟಲು ಶಾಸ್ತ್ರ ಬಹಳ ವೈಭೋಗದಲ್ಲಿ ನಡೀತಾ ಇದೆ. ಮೊದಲು ಗುಂಡಪ್ಪನನ್ನ ಮಲಗಿಸಬೇಕು ಅಂತ ಕೆಲವು ವೃದ್ಧ ಮುತ್ತೈದೆಯರು ಸೂಚನೆ ಕೊಟ್ಟಿದ್ದಾರೆ. ಗುಂಡಪ್ಪನ ಜೋಗುಳವನ್ನ ಹಾಡ್ತಾ ಇದ್ದಾರೆ. ಜೋ ಜೋ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ರಕ್ಷಣೆ, ಇಂಧನ ಭದ್ರತೆ, ಕೃತಕ ಬುದ್ಧಿಮತ್ತೆ ಸೇರಿದಂತೆ ಹಲವು ಒಪ್ಪಂದಗಳಿಗೆ ಭಾರತ ಜಪಾನ್ ಸಹಿ. ವಿದ್ಯುತ್ ಚಲನಶೀಲತೆ ಕೇವಲ ತಂತ್ರಜ್ಞಾನ ಬದಲಾವಣೆಯಲ್ಲ, ಸುಸ್ಥಿರ ಅಭಿವೃದ್ಧಿಯ ಪರಿವರ್ತನೆ, ಸಚಿವ ಭೂಪೇಂದರ್ ಯಾದವ್. ಸಂಸ್ಕರಣಾಗಾರ ವಿಸ್ತರಣೆಯೊಂದಿಗೆ ಇಂಧನ ಭದ್ರತೆ ಬಲಪಡಿಸುತ್ತಿರುವ ಭಾರತ, ಹರ್ದೀಪ್ ಸಿಂಗ್ ಪುರಿ. ಬಿಹಾರ, ಮಧ್ಯಪ್ರದೇಶ ಹಾಗೂ ಗುಜರಾತ್ನ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ದಿನಾಂಕ ಪ್ರಕಟ, ಚುನಾವಣಾ ಆಯೋಗ. ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ 2ನೇ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ವಾರ್ತೆಗಳ ವಿವರ: ಭಾರತ ಮತ್ತು ಜಪಾನ್ ಇಂದು ಆರ್ಥಿಕ ಹಾಗೂ ಇಂಧನ ಭದ್ರತೆ, ಔಷಧೋದ್ಯಮ, ರಕ್ಷಣಾ ಕ್ಷೇತ್ರ ಹಾಗೂ ಕೃತಕ ಬುದ್ಧಿಮತ್ತೆ ಸೇರಿದಂತೆ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದ ಹಲವು ಒಪ್ಪಂದಗಳಿಗೆ ಸಹಿ ಹಾಕಿವೆ. ನವದೆಹಲಿಯಲ್ಲಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಜಪಾನ್ ಪ್ರಧಾನಿ

0: ತಕೈಚಿ ಅವರೊಂದಿಗೆ ವಾರ್ಷಿಕ ಶೃಂಗಸಭೆ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ಉಭಯ ರಾಷ್ಟ್ರಗಳು ದ್ವಿಪಕ್ಷೀಯ ಸಹಕಾರದ ವಿವಿಧ ಆಯಾಮಗಳನ್ನು ಪರಿಶೀಲಿಸುವುದರ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಹಾಗೂ ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಂಡವು. ಮಾತುಕತೆಯ ಬಳಿಕ ನಡೆದ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಇಂದಿನ ಕಾಲಘಟ್ಟದಲ್ಲಿ ಪರಸ್ಪರ ವಿಶ್ವಾಸವೇ ಅತ್ಯಂತ ದೊಡ್ಡ ಸಂಪತ್ತಾಗಿದ್ದು, ಭಾರತ ಜಪಾನ್ ಪಾಲುದಾರಿಕೆ ಕಾಲದ ಪರೀಕ್ಷೆಯನ್ನು ಯಶಸ್ವಿಯಾಗಿ ಎದುರಿಸಿದೆ ಎಂದು ಹೇಳಿದರು. ಭಾರತ ಮತ್ತು ಜಪಾನ್ ವಿಶ್ವದ ಪ್ರಮುಖ ಆರ್ಥಿಕ ಶಕ್ತಿಗಳಾಗಿದ್ದು, ಮುಕ್ತ ಸಂಚಾರಕ್ಕೆ ಅವಕಾಶವಿರುವ ಇಂಡೋ ಪೆಸಿಫಿಕ್ ಪ್ರದೇಶ ನಿರ್ಮಾಣ ಎರಡೂ ರಾಷ್ಟ್ರಗಳ ಆದ್ಯತೆಯಾಗಿದೆ ಎಂದು ತಿಳಿಸಿದರು. ತಂತ್ರಜ್ಞಾನ ಸಹಭಾಗಿತ್ವವು ಭಾರತ ಜಪಾನ್ ಸಹಕಾರದ ಪ್ರಮುಖ ಆಧಾರ ಸ್ತಂಭವಾಗಲಿದ್ದು, ಈ ನಿಟ್ಟಿನಲ್ಲಿ ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲಿ ಉಭಯ ರಾಷ್ಟ್ರಗಳು ಜಂಟಿ ಘೋಷಣೆಯನ್ನು ಹೊರಡಿಸಿವೆ. ಜಪಾನ್ನ ನಿಖರ ತಂತ್ರಜ್ಞಾನ ಮತ್ತು ಭಾರತದ ಸಾಫ್ಟ್ವೇರ್ ಸಾಮರ್ಥ್ಯದ ಸಂಯೋಜನೆಯು ಜಾಗತಿಕ ಕೃತಕ ಬುದ್ದಿಮತ್ತೆ ಅಭಿವೃದ್ದಿಗೆ ಹೊಸ ವೇಗ ಮತ್ತು ಶಕ್ತಿ ನೀಡಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ಮೊದಲ ಜಂಟಿ ಅಭಿವೃದ್ದಿ ಯೋಜನೆಗೆ ಸಂಬಂಧಿಸಿದ ಒಪ್ಪಂದಕ್ಕೂ ಇಂದು ಸಹಿ ಹಾಕಲಾಗಿದೆ ಎಂದು ಪ್ರಧಾನಿ ತಿಳಿಸಿದರು. ಜಪಾನ್ ಪ್ರಧಾನಿ ಸನೆ ತಕೈಚಿ 3 ದಿನಗಳ ಭಾರತ ಪ್ರವಾಸಕ್ಕಾಗಿ ನವದೆಹಲಿಗೆ ಆಗಮಿಸಿದ್ದು, ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ ಅವರಿಗೆ ಔಪಚಾರಿಕ ಸ್ವಾಗತ ನೀಡಲಾಯಿತು. ಭಾರತ ಮತ್ತು ಜಪಾನ್ ನಡುವಿನ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಪ್ರಮುಖ ಅಂಶವಾಗಿ ಹೂಡಿಕೆಗಳು ಹೊರಹೊಮ್ಮಿದ್ದು, ಇದು ಉಭಯ ರಾಷ್ಟ್ರಗಳ ದ್ವಿಪಕ್ಷೀಯ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಗೊಳಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಖಾಸಗಿ ವಾಹಿನಿಯೊಂದು ಆಯೋಜಿಸಿದ್ದ ಇಂಡೋ ಜಪಾನ್ ಕಾರ್ಯತಂತ್ರದ ಸಂವಾದವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಎಲ್ಲರಿಗೂ ಸಮಾನ ಅಭಿವೃದ್ದಿ ಖಚಿತಪಡಿಸುವತ್ತ ಸರ್ಕಾರ ಗಮನಹರಿಸಿದ್ದು, ಇದರೊಂದಿಗೆ ಭಾರತದ ಕೌಶಲ್ಯಯುತ ಮಾನವ ಸಂಪನ್ಮೂಲಕ್ಕೆ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತಿವೆ ಎಂದು ಹೇಳಿದರು. ಸಂವಾದದ ವೇಳೆ ಭಾರತ ಜಪಾನ್ ನಡುವಿನ ವಿಸ್ತರಿಸುತ್ತಿರುವ ಸಹಭಾಗಿತ್ವ, ಭಾರತದ ವಿವಿಧ ಮುಕ್ತ ವ್ಯಾಪಾರ ಒಪ್ಪಂದಗಳು, ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಪರಿಣಾಮವನ್ನು ಎದುರಿಸುವಲ್ಲಿ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಸೇರಿದಂತೆ ಹಲವು ವಿಷಯಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಸಚಿವ ಪಿಯೂಷ್ ಗೋಯಲ್ ಉತ್ತರಿಸಿದರು. ವಿದ್ಯುತ್ ಚಲನಶೀಲತೆಗೆ ಭಾರತದ ಪರಿವರ್ತನೆಯು ಕೇವಲ ಒಂದು ತಂತ್ರಜ್ಞಾನವನ್ನು ಇನ್ನೊಂದರೊಂದಿಗೆ ಬದಲಾಯಿಸುವುದಲ್ಲ, ಬದಲಿಗೆ ಇದು ಸುಸ್ಥಿರ ಕೈಗಾರಿಕಾ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವ ಪ್ರಯತ್ನವಾಗಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಭೂಪೇಂದರ್ ಯಾದವ್ ಹೇಳಿದ್ದಾರೆ. ವಿದ್ಯುತ್ ಚಲನಶೀಲತೆ ವಿಕಸಿತ ಭಾರತಕ್ಕಾಗಿ ಭಾರತವನ್ನು ವಿದ್ಯುತ್ ಚಲನಶೀಲತೆಯ ಕೇಂದ್ರವಾಗಿ ನಿರ್ಮಿಸುವುದು ಎಂಬ ರಾಷ್ಟೀಯ ಸಮ್ಮೇಳನದ ಉದ್ಘಾಟನಾ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು ಈ ವಿಷಯ ತಿಳಿಸಿದರು. ಪರಿಸರ ವಿಷಯದಲ್ಲಿ ಅನುಮತಿಗಳನ್ನು ಸರಳಗೊಳಿಸಲು, ಅವುಗಳನ್ನು ಪರಿವೇಶ್ ಪೋರ್ಟಲ್ ಮೂಲಕ ಡಿಜಿಟಲೀಕರಣಗೊಳಿಸಲು ಸರ್ಕಾರ ಹಲವು ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ಅವರು ತಿಳಿಸಿದರು. ನಿಯಮ ಪಾಲನೆಯ ಪ್ರಕ್ರಿಯೆಗಳನ್ನು ಸರಳೀಕರಿಸಲು ಹಾಗೂ ಪರಿಸರ ಸಂರಕ್ಷಣೆಗೆ ಧಕ್ಕೆಯಾಗದಂತೆ ಉದ್ಯಮ ಸ್ನೇಹಿ ವಾತಾವರಣ ನಿರ್ಮಿಸಲು ಸರ್ಕಾರ ಪ್ರಯತ್ನಿಸುತ್ತಿದೆ. ಈ ಕ್ರಮಗಳಿಂದ ಜವಾಬ್ದಾರಿಯುತ ಅಭಿವೃದ್ದಿಯೊಂದಿಗೆ ಹೂಡಿಕೆಗಳು ವೇಗ ಪಡೆಯುತ್ತಿವೆ ಎಂದು ಸಚಿವ ಭೂಪೇಂದರ್ ಯಾದವ್ ಹೇಳಿದರು. ಭಾರತವು ತನ್ನ ಸಂಸ್ಕರಣಾಗಾರ ಸಾಮರ್ಥ್ಯವನ್ನು ವೇಗವಾಗಿ ವಿಸ್ತರಿಸುತ್ತಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಇಂದು ಹೇಳಿದ್ದಾರೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮುಂದಿನ 6-12 ತಿಂಗಳುಗಳಲ್ಲಿ ದೇಶದ ಸಂಸ್ಕರಣಾ ಸಾಮರ್ಥ್ಯವನ್ನು ವರ್ಷಕ್ಕೆ 300 ದಶಲಕ್ಷ ಮೆಟ್ರಿಕ್ ಟನ್ಗಳಿಗೆ ತರಲಾಗುವುದು ಎಂದು ಮಾಹಿತಿ ನೀಡಿದರು. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಭಾರತ ಪರಿಸ್ಥಿತಿಯನ್ನು ನಿಭಾಯಿಸಿದ ಬಗೆಯನ್ನು ವಿವರಿಸಿದ ಸಚಿವರು, 10 ವರ್ಷಗಳ ನಂತರ ಮೊದಲ ಹಸಿರು ವಲಯ ಸಂಸ್ಕರಣಾಗಾರವನ್ನು ಸ್ಥಾಪಿಸಲಾಗುತ್ತಿದೆ. ದೀರ್ಘಕಾಲದವರೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ಸರ್ಕಾರ ನಿಯಂತ್ರಿಸಿತು, ನಂತರ ಅವುಗಳ ಮೇಲೆ ವಿಧಿಸಲಾದ ಸುಂಕಗಳನ್ನು ಕಡಿಮೆ ಮಾಡಿತು ಎಂದು ಅವರು ಹೇಳಿದರು. ಸರ್ಕಾರ ಯಾವಾಗಲೂ ನಾಗರಿಕರ ಹಿತಾಸಕ್ತಿಯ ಮೇಲೆ ಆದ್ಯತೆ ನೀಡಿತು. ಕಳೆದ 4 ವರ್ಷಗಳಲ್ಲಿ ಪೆಟ್ರೋಲ್ ಬೆಲೆ ಕೇವಲ ಶೇಕಡ 5.58% ಮತ್ತು ಡೀಸೆಲ್ ಬೆಲೆ ಶೇಕಡ 6.23% ಹೆಚ್ಚಾಗಿದೆ. ಗ್ರಾಹಕರಿಗೆ ಇಂಧನ ಬೆಲೆಯಲ್ಲಿ ಯಾವುದೇ ಏರಿಕೆಯಾಗಿಲ್ಲ ಮತ್ತು ಸರ್ಕಾರದ ಹಣಕಾಸು ವ್ಯವಸ್ಥೆಯು ಕಚ್ಚಾ ತೈಲ ಬೆಲೆಗಳ ಏರಿಕೆಯನ್ನು ಹೀರಿಕೊಳ್ಳುತ್ತದೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ

0: ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಬಿಹಾರದ ಬಂಕಿಂಪುರ್, ಮಧ್ಯಪ್ರದೇಶದ ದಾಟಿಯಾ ಮತ್ತು ಗುಜರಾತ್ನ ಮಂಜಲ್ಪುರ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ವೇಳಾಪಟ್ಟಿಯನ್ನು ಚುನಾವಣಾ ಆಯೋಗ ಇಂದು ಪ್ರಕಟಿಸಿದೆ. ಜುಲೈ 30ರಂದು ಮತದಾನ ನಡೆಯಲಿದ್ದು ಆಗಸ್ಟ್ 3ರಂದು ಮತ ಎಣಿಕೆ ನಡೆಯಲಿದೆ. ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಅವರ ರಾಜೀನಾಮೆಯಿಂದಾಗಿ ಬಂಕಿಪುರ ಕ್ಷೇತ್ರ ಖಾಲಿಯಾಗಿದೆ. ಆದರೆ ಕಾಂಗ್ರೆಸ್ ಶಾಸಕ ರಾಜೇಂದ್ರ ಭಾರತಿ ಅವರ ಅನರ್ಹತೆಯ ಪರಿಣಾಮವಾಗಿ ದಾಟಿಯಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯಲಿದೆ. ಹೆಚ್ಚುವರಿಯಾಗಿ ಬಿಜೆಪಿ ಶಾಸಕ ಯೋಗೇಶ್ ಭಾಯ್ ನರಂ ದಾಸ್ ಪಟೇಲ್ ಅವರ ನಿಧನದ ನಂತರ ಮಂಜಲ್ಪುರ್ ಕ್ಷೇತ್ರ ತೆರವಾಗಿದ್ದು ಈ ಎಲ್ಲಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ದೇಶಾದ್ಯಂತ ಉದ್ಯೋಗ ಖಾತ್ರಿ, ಗ್ರಾಮೀಣ ಜೀವನೋಪಾಯವನ್ನು ಬಲಪಡಿಸುವ ಮತ್ತು ಹಳ್ಳಿಗಳ ಅಭಿವೃದ್ಧಿಯನ್ನು ವೇಗಗೊಳಿಸುವ ನಿಟ್ಟಿನಲ್ಲಿ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಕಾಯ್ದೆ 2025 ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮತ್ತು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರೊಂದಿಗೆ ಇಂದು ಆಂಧ್ರಪ್ರದೇಶದ ತಿರುಪತಿ ಜಿಲ್ಲೆಯ ಮುಕ್ಕವರಿಪಲ್ಲೆ ಗ್ರಾಮದಲ್ಲಿ ಈ ಕಾಯ್ದೆಯನ್ನು ಉದ್ಘಾಟಿಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಚೌಹಾಣ್, ಈ ಯೋಜನೆಯು ಯಾವುದೇ ಬಡ ಕಾರ್ಮಿಕನಿಗೆ ಕೆಲಸವಿಲ್ಲದೆ ಉಳಿಯದಂತೆ ಮತ್ತು ಪ್ರತಿ ಕೈಗೂ ಉದ್ಯೋಗ ಸಿಗುವಂತೆ ನೋಡಿಕೊಳ್ಳುವ ಗುರಿಯನ್ನು ಹೊಂದಿದೆ. ಕಾರ್ಯಕ್ರಮದ ಅಡಿಯಲ್ಲಿ ಉದ್ಯೋಗವನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸಲಾಗಿದ್ದರೆ ಪ್ರಸ್ತುತ ದಿನಕ್ಕೆ 312 ರೂಪಾಯಿ ವೇತನವನ್ನು ನಿಗದಿಪಡಿಸಲಾಗಿದೆ ಎಂದು ಅವರು ಹೇಳಿದರು. ನವದೆಹಲಿಯಲ್ಲಿ ಇಂದು ನಡೆದ ಗಡಿ ಭದ್ರತಾ ಪಡೆ, ಬಿಎಸ್ಎಫ್, ಇಂಡೋ ಟಿಬೆಟಿಯನ್ ಗಡಿ ಪೊಲೀಸ್, ಐಟಿಬಿಪಿ ಮತ್ತು ರಾಷ್ಟೀಯ ಭದ್ರತಾ ಪಡೆ ಎನ್ಎಸ್ಜಿ ನಡೆಸಿದ ಮೌಂಟ್ ಎವರೆಸ್ಟ್ ಮತ್ತು ಮೌಂಟ್ ಲೋಟ್ಸೆ ಪರ್ವತಾರೋಹಣದ ಯಶಸ್ಸನ್ನು ಗುರುತಿಸುವ ಸಮಾರಂಭದಲ್ಲಿ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಭಾಗವಹಿಸಿದ್ದರು. ಸಮಾರಂಭದಲ್ಲಿ ಮಾತನಾಡಿದ ಅವರು, ವಿಶ್ವದ ಅತಿ ಎತ್ತರದ ಶಿಖರವನ್ನು ಏರುವ ಮೂಲಕ ಮತ್ತು ಆಕಾಶದೆತ್ತರದಲ್ಲಿ ವಂದೇ ಮಾತರಂ ಹಾಡುವ ಮೂಲಕ ಬಿಎಸ್ಎಫ್ನ ಮಹಿಳಾ ಪರ್ವತಾರೋಹಣ ತಂಡವು ಧೈರ್ಯ, ದೇಶಭಕ್ತಿ ಮತ್ತು ಸಮರ್ಪಣೆಯ ಅಪರೂಪದ ಉದಾಹರಣೆಯನ್ನು ನೀಡಿದೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳ ವಿಧಾನಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರಿಗಾಗಿ ಆಯೋಜಿಸಿರುವ 2 ದಿನಗಳ ಕಾರ್ಯಾಗಾರವನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ನಾಳೆ ಕೋಲ್ಕತ್ತಾದಲ್ಲಿ ಉದ್ಘಾಟಿಸಲಿದ್ದಾರೆ. ನೂತನ ಸದಸ್ಯರಿಗೆ ಸಂಸದೀಯ ಹಾಗೂ ವಿಧಾನಮಂಡಲದ ಕಾರ್ಯನಿರ್ವಹಣೆಯ ವಿವಿಧ ಆಯಾಮಗಳಾದ ಸಮಿತಿ ವ್ಯವಸ್ಥೆ, ಹಣಕಾಸು ಮೇಲ್ವಿಚಾರಣೆ, ಸಂಸದೀಯ ವಿಶೇಷಾಧಿಕಾರಿಗಳು ಹಾಗೂ ವಿಧಾನಮಂಡಲಗಳಲ್ಲಿ ಅಳವಡಿಸಲಾಗುತ್ತಿರುವ ಡಿಜಿಟಲ್ ಉಪಕ್ರಮಗಳ ಕುರಿತು ಪರಿಚಯ ಕಲ್ಪಿಸುವುದು ಈ ಕಾರ್ಯಾಗಾರದ ಉದ್ದೇಶವಾಗಿದೆ. ಲಂಡನ್ನ ಕೆನ್ನಿಂಗ್ಟನ್ ಓವಲ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11 ಗಂಟೆಗೆ ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆದ್ದ ತಂಡವು ಇದೇ 5ರಂದು ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಕ್ಷಣೆ, ಇಂಧನ ಭದ್ರತೆ, ಕೃತಕ ಬುದ್ಧಿಮತ್ತೆ ಸೇರಿದಂತೆ ಹಲವು ಒಪ್ಪಂದಗಳಿಗೆ ಭಾರತ ಜಪಾನ್ ಸಹಿ. ವಿದ್ಯುತ್ ಚಲನಶೀಲತೆ ಕೇವಲ ತಂತ್ರಜ್ಞಾನ ಬದಲಾವಣೆಯಲ್ಲ, ಸುಸ್ಥಿರ ಅಭಿವೃದ್ಧಿಯ ಪರಿವರ್ತನೆ, ಸಚಿವ ಭೂಪೇಂದರ್ ಯಾದವ್. ಸಂಸ್ಕರಣಾಗಾರ ವಿಸ್ತರಣೆಯೊಂದಿಗೆ ಇಂಧನ ಭದ್ರತೆ ಬಲಪಡಿಸುತ್ತಿರುವ ಭಾರತ, ಹರ್ದೀಪ್ ಸಿಂಗ್ ಪುರಿ. ಬಿಹಾರ, ಮಧ್ಯಪ್ರದೇಶ ಹಾಗೂ ಗುಜರಾತ್ನ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ದಿನಾಂಕ ಪ್ರಕಟ, ಚುನಾವಣಾ ಆಯೋಗ. ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ 2ನೇ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 6:05.

ಗುಂಡಪ್ಪನ ಜೋಗಳ ಹಾಡಿ ನಂತರ ಈ ಮಗುವನ್ನ ತೊಟ್ಲಲ್ಲಿ ಮಲಗಿಸಿ ಮುತ್ತೈದೆಯರು ಲಾಲಿಯನ್ನ ಹಾಡಿದ್ದಾರೆ. ವೆಂಕಟೇಶನ ಅನುಗ್ರಹದಿಂದ ಜನಿಸಿದ ಕಾರಣ ಈ ಮಗುವಿಗೆ ವೆಂಕಟ ಭಟ್ಟ ಅಂತ ಹೆಸರಿಟ್ಟಿದ್ದಾರೆ. ಆಗಮಿಸಿದ್ದ ಭೂಸರೋತ್ತಮರು ಮಗುವನ್ನ ಆಶೀರ್ವದಿಸಿದ್ದಾರೆ. ತಿಮ್ಮಣ್ಣ ಭಟ್ಟರನ್ನ ಗೋಪಮ್ಮನವರನ್ನ ಬಾಯಿ ತುಂಬಾ ಹೊಗಳ್ತಾ ಇದ್ದಾರೆ. ಶ್ರೀರಾಮನಾಮವೆಂಬ ಪ್ರಸಾದವೆಂಬ ಬಾಯಿಬೆಣ್ಣಿ ನೀಟಿದ್ದಾರೆ. ರಾಘವೇಂದ್ರ ಅವತರಿಸಿದ ಮೇಲೆ ಭೂಸರೋತ್ತಮರೆಲ್ಲ ಸಂತೋಷ ಪಡ್ತಾ ಇದ್ದಾರೆ, ಭಗವನ್ನಾಮಸ್ಮರಣೆ ಮಾಡ್ತಾ ಇದ್ರು. ಇಲ್ಲಿಗೆ ತಿಮ್ಮಣ್ಣ ಭಟ್ಟರು ವಿಜಯನಗರ ಬಿಟ್ಟು 12 ವರ್ಷವಾಗಿತ್ತು. ವೆಂಕಟ ಭಟ್ಟನಿಗೆ 3ನೇ ವರ್ಷ ವಯಸ್ಸು. ಚೌಲ ಅಕ್ಷರಾಭ್ಯಾಸವಾಯಿತು. ಹಿರಿಯ ಮಗನಾದ

ಗುರುರಾಜನಿಗೆ ಸಕಾಲದಲ್ಲಿ ವಿವಾಹವೂ ಆಯಿತು. ಸಂಸಾರವು ದೊಡ್ಡದಾಗಿ ಬೆಳೆಯುತ್ತಾ ಬಂತು. ದಾರಿದ್ರ್ಯ ಮತ್ತು ವೃದ್ಧಾಪ್ಯದಿಂದ ಶರೀರದಲ್ಲಿ ಶಕ್ತಿ ಕುಗ್ಗುತ್ತಾ ಬಂತು. ಒಪ್ಪತ್ತಿನ ಗ್ರಾಸಕ್ಕೂ ಕಠಿಣವೆನಿಸ ಹತ್ತಿತು. ಕಡು ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದಾರೆ ತಿಮ್ಮಣ್ಣ ಭಟ್ಟರು. ಅದೇ ರೀತಿಯಾಗಿ ಚಿಂತಾಕ್ರಾಂತರಾಗಿ ಕಡು ದಾರಿದ್ರ್ಯವನ್ನು ಅನುಭವಿಸಲಾರದೆ ವ್ಯಾಧಿಗ್ರಸ್ತರಾಗಿದ್ದಾರೆ. ಏನೇನು ಔಷಧಿ ತಗೊಂಡ್ರು ಗುಣಮುಖವಾಗುವ ಚಿಹ್ನೆಯೂ ತೋರಲಿಲ್ಲ. ಒಂದ್ ದಿವಸ ಮಕ್ಕಳನ್ನು ಸಮೀಪಕ್ಕೆ ಕರೆದಿದ್ದಾರೆ. ಗುರುರಾಜ, ವೆಂಕಟ ಭಟ್ಟ, ನನ್ನ ಸಾವಿಗೋಸ್ಕರವಾಗಿ ದುಃಖ ಪಡಬೇಡಿ. ಆ ವಾಸುದೇವನಲ್ಲಿ ದೃಢವಾದ ಭಕ್ತಿಯನ್ನಡಿ. ಹರಿ ಕೃಷ್ಣ ವಾಸುದೇವ ಎನ್ನುತ್ತಾ ದೈವಾಧೀನರಾಗಿದ್ದಾರೆ. ತಿಮ್ಮಣ್ಣ ಭಟ್ಟರ ಅಂತ್ಯಕ್ರಿಯೆಗಳೆಲ್ಲವೂ ಸಾಂಗೋಪಾಂಗವಾಗಿ ನೆರವೇರಿತು. ಗುರುರಾಜ ಮತ್ತು ವೆಂಕಟ ಭಟ್ಟ ತಂದೆಯ ಸೇವೆಯನ್ನು ನಿಷ್ಠೆಯಿಂದ ನೆರವೇರಿಸಿದ್ದಾರೆ. ಗುರುರಾಜ ಬಹಳ ಕಷ್ಟದಲ್ಲಿ ಸಂಸಾರ ನಿರ್ವಹಣೆ ಮಾಡುತ್ತಾ ತಮ್ಮನಾದ ವೆಂಕಟಭಟ್ಟನ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಭಾವನಾದ ಲಕ್ಷ್ಮೀ ನರಸಿಂಹಾಚಾರ್ಯರ ಮನೆಗೆ ಹೋಗಿ ಬಿಟ್ಟು ಬಂದಿದ್ದಾನೆ. ಭಾವನ ಮನೆಯಲ್ಲಿ ವೆಂಕಟಭಟ್ಟನಿಗೆ 18 ವರ್ಷಗಳ ಕಾಲ ವಿದ್ಯಾವ್ಯಾಸಂಗ ಸಾಂಗೋಪಾಂಗವಾಗಿ ನೆರವೇರಿತು. ಸಂಗೀತ ಶಾಸ್ತ್ರಗಳು ಕರತಲಾಮಲಕವಾಯಿತು. ಆದರೆ ಸುಧಾಪಾಠ ಮಾತ್ರ ಆಗಿರಲಿಲ್ಲ. ಕೆಲವರು ಹಿರಿಯರು ಹೇಳ್ತಾರೆ, ಸುಧಾ ಓದಿ ಪದ ಹಾಕು ಅಂತ. ಅದೇ ರೀತಿಯಾಗಿ ಸುಧಾಪಾಠ ಕಲಿಯಕ್ಕೋಸ್ಕರವಾಗಿ ವೆಂಕಟಭಟ್ಟ ಕುಂಭಕೋಣೆಗೆ ಬಂದು ಸುಧೀಂದ್ರ ತೀರ್ಥರ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾನೆ. ಸುಧೀಂದ್ರ ತೀರ್ಥರು ಸುಧಾಪಾಠವನ್ನ ಪ್ರಾರಂಭ ಮಾಡಿದ್ದಾರೆ. ನಾ ಗುಣಿ ಗುಣಿನಂವೇತಿ ಗುಣಿ ಗುಣಿಶಮತ್ಸರಿ ಗುಣೀಚ ಗುಣರಾಗೀಚ ವಿರ್ಲಹ ಸರಳೋಜನಾಹ. ಗುಣಹೀನಾದವನು ಗುಣವಂತನ ಅರ್ಥಕೊಳ್ಳಲಾರ. ಗುಣವಂತನಾದವನು ತನ್ನಂತೆ ಈ ಗುಣಿಗಳಾದವರಲ್ಲಿ ಮಾತ್ಸರ್ಯ ಪಡ್ತಾನೆ. ಉಳಿದ ಸಹಪಾಠಿಗಳಿಂದ ವೆಂಕಟಭಟ್ಟನಿಗೆ ತುಂಬಾ ಕಿರುಕುಳವಾಗ್ತಾ ಇತ್ತು. ಹೊಟ್ಟೆ ಕಿಸಿನಿಂದ ಉರಿತಾ ಇದ್ರು. ವೆಂಕಟಭಟ್ಟನ ಬಗ್ಗೆ ಚಾಡಿ ಹೇಳ್ತಾ ಇದ್ರು. ಈ ಚಾಡಿ ಹೇಳುವುದು ಒಂದು ರೋಗ, ಅದನ್ನು ಕೇಳಿ ತಲೆ ಕೆಡಿಸಿಕೊಳ್ಳುವುದು ಇನ್ನೂ ಒಂದು ಭಯಂಕರವಾದ ರೋಗ. ಯಾವ ರೋಗದಿಂದಲಾದರೂ ಉಳಿದುಕೊಳ್ಳಬಹುದು, ಈ ರೋಗದಿಂದ ಪಾರಾಗಲು ಸಾಧ್ಯವೇ ಇಲ್ಲ. ಈ ಚಾಡಿ ಎಂಬ ರೋಗವು ಗಂಡ ಹೆಂಡತಿಯರನ್ನ, ಅಣ್ಣ ತಮ್ಮಂದಿರನ್ನ, ಅಕ್ಕ ತಂಗಿಯರನ್ನ, ಗುರು ಶಿಷ್ಯರನ್ನ, ಆಪ್ತ ಸ್ನೇಹಿತರನ್ನ, ಬಂಧು ವರ್ಗದವರನ್ನ ತೊರೆಸಿ ಜೀವನವನ್ನೇ ಜಿಗುಪ್ಸೆ ಮಾಡಿಬಿಡುತ್ತೆ. ಈ ಒಂದು ಭಯಂಕರವಾದ ರೋಗಕ್ಕೆ ಇದುವರೆಗೂ ಯಾವ ಮೇಧಾವಿಗಳು ಔಷಧಿ ಕಂಡುಹಿಡಿಯಲಿಲ್ಲವೆಂದು ಚಿಂತಿಸಬೇಕಾಗಿದೆ. ಈ ಚಾಡಿ ಕೇಳಿ ಕೇಳಿ ಕೇಳಿ ಸುಧೀಂದ್ರ ತೀರ್ಥರಿಗೆ ಒಂದಿವಸ ದುಃಖ ಬಂತು. ಈ ಚಾಡಿಕೋರರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಸುಧಾ ಗ್ರಂಥದಿಂದ ಒಂದು ವಾಕ್ಯವನ್ನು ಉದಾಹರಿಸಿ ಅದರ ಅರ್ಥವನ್ನ ಬರ್ಕೊಂಡು ಬರಬೇಕು ಅಂತ ಶಿಷ್ಯರಿಗೆಲ್ಲ ತಿಳಿಸಿದ್ದಾರೆ. ಎಲ್ಲ ಶಿಷ್ಯರು ತಮ್ಮ ತಮ್ಮ ಸ್ಥಳಕ್ಕೆ ಹೊರಟೋದ್ರು. ವೆಂಕಟಭಟ್ಟ ಮುರುಕುಲು ಕಲ್ಲು ಮಂಟಪಕ್ಕೆ ಬಂದ. ಬೆಳಕೇ ಇಲ್ಲ, ಗುರುಗಳ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಹರಿಹರಿ ಏನ್ ಮಾಡ್ಲಿ ಅಂತ ಹೇಳಿ ಒಣಗಿದ ತರೆಗೆರೆಗಳನ್ನು ಸಮರಾತ್ರಿವರೆಗೂ ಉರಿಸಿಕೊಂಡು ಅದರ ಬೆಳಕಿನ ಸಹಾಯದಿಂದ ಗುರುವು ಕೊಟ್ಟ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಬರೆದಿಟ್ಟಿದ್ದಾನೆ. ಪುಸ್ತಕದ ಮೇಲೆ ಪರಿಮಳ ಎಂದು ಬರೆದಿದೆ. ಪಕ್ಕದಲ್ಲಿಟ್ಟುಕೊಂಡು ನಿದ್ರಾಸಕ್ತನಾಗಿದ್ದಾನೆ. ಸ್ವಾಮಿಗಳು ದೀಪವನ್ನು ತೆಗೆಸಿಕೊಂಡು ಶಿಷ್ಯನೊಬ್ಬನನ್ನು ಜೊತೆಯಲ್ಲಿ ಕರ್ಕೊಂಡು ವೆಂಕಟಭಟ್ಟನ್ನು ಹುಡುಕಿಕೊಂಡು ಬರ್ತಾರೆ. ವೆಂಕಟಭಟ್ಟ ಎಲ್ಲೂ ಕಾಣಿಸೋದಿಲ್ಲ. ಊರು ಹೊರಗೆ ಕಲ್ಲು ಮಂಟಪದಲ್ಲಿ ಯಾರೋ ಮಲಕೊಂಡ ಹಾಗೆ ಗೋಚರವಾಯಿತು. ಅಲ್ಲಿ ಬಂದು ನೋಡ್ತಾರೆ, ಪಾಪ ಶೇಷವನ್ನರದ ಪುಣ್ಯ ಜೀವಿ ನಿದ್ರಾದೇವಿಯ ತೋಳ್ಬಂಧನದಲ್ಲಿ ಪವಡಿಸಿದ್ದಾನೆ. ಚಳಿಯಿಂದ ಮೈ ನಡುಗತಾ ಇದೆ. ಸ್ವಾಮಿಗಳು ನೋಡಿದ್ರು, ಅಯ್ಯೋ ವಿಧಿಯೇ, ಕಲ್ಲು ಚಪ್ಪಡಿಯೇ ಹಾಸಿಗೆ, ಆಕಾಶವೇ ಹೊದಿಕೆ, ಇಂಥ ಬಡ ಹುಡುಗನ ಮೇಲೆ ಚಾಡಿ ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿ ತಮ್ಮ ಮೈ ಮೇಲೆ ಹೊದಿದ್ದ ಶಹಲನ್ನ ತೆಗೆದು ಅವನಿಗೆ ಸ್ವಹಸ್ತದಿಂದ ಹೊದಿಸಿ ಆಶೀರ್ವದಿಸಿ ನಂತರ ನೋಡ್ತಾರೆ ಒಂದು ಪಕ್ಕದಲ್ಲಿ ಉರಿದು ಬಿದ್ದಿರುವ ಬೂದಿಯ ರಾಶಿಯನ್ನ. ಆಹಾ, ಎಷ್ಟು ನಿಷ್ಠೆ, ಎಂತಹ ಸಹಿಷ್ಣತೆ, ಎಂತಹ ವಿದ್ಯಾ ಪ್ರೇಮಿ, ಇವನಲ್ಲವೇ ಮುಂದೆ ಮಹಾಪುರುಷನಾಗುವುದು, ಸತ್ಯ ಸತ್ಯ ಎನ್ನುತ್ತ ಆ ಸುಧಾಗ್ರಂಥವನ್ನ ತೆಗೆದುಕೊಂಡು ಆದ ತಾವು ಕೊಟ್ಟ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಬರೆದಿಟ್ಟಿರೋದನ್ನು ನೋಡಿ ಪುಸ್ತಕದ ಮೇಲೆ ಪರಿಮಳ ಎಂದು ಇರುವುದನ್ನು ನೋಡಿ ಕಣ್ಗೊತ್ಕೊಂಡಿದ್ದಾರೆ. ಅವನನ್ನು ಆಶೀರ್ವಾದ ಮಾಡಿ ತಮ್ಮ ಮೈ ಮೇಲಿದ್ದ ಶಹಲನ ಹೊದಿಸಿ ಹೊರಟೋಗಿದ್ದಾರೆ. ಎಲ್ಲ ಶಿಷ್ಯರೆಲ್ಲ ಸೇರಿದ್ರು ಪಾಠಕ್ಕೆ ಬರಲು ಸಾವಕಾಶ ಮಾಡ್ತಾ ಇದ್ದಾರೆ. ವೆಂಕಟಭಟ್ಟ ಬರಲಿ, ಪಾಠ ಪ್ರಾರಂಭಿಸೋಣ ಎಂದರು. ಅವನು ಶುದ್ಧ ಸೋಮಾರಿ, ಅವಿವೇಕಿ, ಕಳ್ಳ, ನಿನ್ನೆ ರಾತ್ರಿ ಶಾಲ್ ಕದ್ಕೊಂಡೋಗಿ ಮಲ್ಕೊಂಡಿದ್ದಾನೆ. ಅವನು ಬರೋ ತನಕ ತಡೆಯೋದಿಕ್ಕೆ ಸಾಧ್ಯವಿಲ್ಲ ಅಂತ ಇದ್ದಾರೆ. ಆ ಕ್ಷಣದಲ್ಲಿ ಸ್ವಾಮಿಗಳು ನೋಡ್ತಾ ಇದ್ದಾರೆ, ವೆಂಕಟಭಟ್ಟ ಬರಲಿ ಪಾಠ ಪ್ರಾರಂಭಿಸೋಣ ಎಂದ್ರು. ಅವನು ಶುದ್ಧ ಸೋಮಾರಿ, ಅವಿವೇಕಿ, ಕಳ್ಳ, ಅವನು ಬರೋ ತನಕ ತಡೆಯೋದಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಉಳಿದ ಶಿಷ್ಯರು ಆರ್ಭಟಿಸ್ತಾ ಇದ್ದಾರೆ. ಅಷ್ಟೊತ್ತಿಗೆ ವೆಂಕಟಭಟ್ಟ ಬಂದ, ಕಣ್ಣೀರು ಸುರಿಸುತ್ತಾ ಗುರುಗಳ ವಸ್ತ್ರವನ್ನ ಮುಂದಿಟ್ಟ. ಗುರುದೇವ, ಸತ್ಯವಾಗಿಯೂ ನಾನು ಕಳ್ಳನಲ್ಲ, ನಾನು ನಿರಪರಾಧಿ, ಇದೋ ಈ ಶಹಲನ್ನ ಸ್ವೀಕಾರ ಮಾಡಬೇಕು. ವೆಂಕಟಭಟ್ಟ, ಯಾಕಪ್ಪ ಪಾಠಕ್ಕೆ ಬರಲು ಸಾವಕಾಶ ಮಾಡದೆ? ಇದು ಗುರುವಿನ ಪ್ರಶ್ನೆ,

ದೇವ, ನಾನು ನಿದ್ರಾಸಕ್ತನಾಗಿ ಮಲಗಿದಾಗ ಯಾರೋ ಬಂದು ನನ್ನ ಪುಸ್ತಕವನ್ನು ಎತ್ತಿಕೊಂಡು ಹೋಗಿದ್ದಾರೆ. ಅಲ್ಲದೆ ತಮ್ಮ ಶಹಲನ್ನ ಹೊದಿಸಿ ನನಗೆ ಕಳ್ಳತನದ ಆರೋಪ ಬರುವಂತೆ ಮಾಡಿದ್ದಾರೆ. ಸತ್ಯವಾಗಿಯೂ ನಾನು ಕಳ್ಳನಲ್ಲ, ನಾನು ನಿರಪರಾಧಿ, ಇದು ಈ ಶಹಲನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಗುರುಗಳ ಮುಂದಿಟ್ಟು ಕಣ್ಣೀರು ಸುರಿಸ್ತಾ ಇದ್ದಾನೆ. ಸ್ವಾಮಿಗಳು ಪೀಠದಿಂದ ಎದ್ದು ಬಂದು ವೆಂಕಟಭಟ್ಟನ ಬಾಚಿ ಆಲಿಂಗಿಸಿಕೊಂಡಿದ್ದಾರೆ. ವೆಂಕಟಭಟ್ಟ, ನೀ ಕಳ್ಳ ಅಲ್ಲಪ್ಪ, ನಿನ್ನೆ ರಾತ್ರಿ ನಾನೇ ನಿನ್ನನ್ನು ಪರೀಕ್ಷಿಸಲು ಬಂದಿದ್ದೆ. ಭಯಂಕರವಾದ ಚಳಿಯಿಂದ ನಡುಗುತ್ತಿದ್ದ ನಿನಗೆ ನಾನೇ ಶಹಲನ್ನು ಹೊದಿಸಿ ಬಂದಿದ್ದೇನೆ. ಇದೋ ನೋಡು, ನಿನ್ನ ಪುಸ್ತಕವನ್ನು ನಾನೇ ಎತ್ತಿಕೊಂಡು ಬಂದಿದ್ದೇನೆ. ನಾನು ಕೊಟ್ಟ ಪ್ರಶ್ನೆಗೆ ಸರಿಯಾಗಿ ಉತ್ತರ ಬರೆದಿಟ್ಟಿದ್ದೀಯಾ. ಇಂದಿನಿಂದ ನೀನು ಪರಿಮಳಾಚಾರ್ಯ ಅಂತ ಹೇಳಿ ಪ್ರಸಿದ್ಧನಾಗು ಅಂತ ಆಶೀರ್ವಾದ ಮಾಡಿದ್ದಾರೆ. ನೋಡಿದ್ರಾ, ಇಂಥ ಒಳ್ಳೆ ಹುಡುಗನ ಮೇಲೆ ಚಾಡಿ ಹೇಳ್ತಾ ಇದ್ದೀರಾ. ಇದರಿಂದ ನಿಮಗೆ ಲಾಭವಾಗದೆ ಹೋದ್ರು ವೆಂಕಟಭಟ್ಟನ ಕೀರ್ತಿ ಬೆಳಗಿತು. ಇನ್ ಮುಂದಕ್ಕೆ ಚಾಡಿ ಹೇಳಬೇಡಿ ಅಂತ ಹೇಳಿ ಉಪದೇಶ ಮಾಡಿದ್ದಾರೆ. ಕನ್ನಡಿಯ ಹೊಳಪನ್ನು ಕೆಡಿಸಬೇಕೆಂದು ಬೂದಿಯಿಂದ ಉಜ್ಜಿದರೆ ಉಜ್ಜಿದವನ ಕೈ ಕೊಳೆಯಾಗುತ್ತೆ, ಅಲ್ಲದೆ ಕನ್ನಡಿಯ ಹೊಳಪು ಇನ್ನು ಪ್ರಕಾಶಮಾನವಾಗಿತ್ತೆ. ಸ್ವಾಮಿಗಳು ದೇಶ ಸಂಚಾರಕ್ಕೆ ಹೊರಟಿದ್ದಾರೆ. ಹೊರಡುವಾಗ ಪರಿಮಳಾಚಾರ್ಯನನ್ನ ಜೊತೆಯಲ್ಲಿ ಕರ್ಕೊಂಡು ಬಂದಿದ್ದಾರೆ. ಮುನ್ನಾರು ಗುಡಿಗೆ ಬಂದರು. ಅಲ್ಲಿ ಓರ್ವ ದ್ರಾವಿಡ ಸನ್ಯಾಸಿ ವ್ಯಾಕರಣ ಮತ್ತು ಭಾಷೆಗಳಲ್ಲಿ ಪರಿಮಳಾಚಾರ್ಯರಲ್ಲಿ ವಾದಕ್ಕೆ ಬರ್ತಾನೆ. ಪರಿಮಳಾಚಾರ್ಯರು ಆ ಪಂಡಿತರನ್ನ ಸೋಲಿಸಿದ್ದಾರೆ. ಆಗ ಸ್ವಾಮಿಗಳು ಸಂತೋಷ ಭರಿತರಾಗಿ ಮಹಾಭಾಷ್ಯಾಚಾರ್ಯ ಅಂತ ಬಿರುದು ಕೊಟ್ಟಿದ್ದಾರೆ. ಅಲ್ಲಿಂದ ತಂಜಾವೂರು ಕರ್ಕೊಂಬಂದ್ರು. ತಂಜಾವೂರು ಸಂಸ್ಥಾನವನ್ನ ರಘುನಾಥ ಭೂಪಾಲ ಆಳ್ತಾ ಇದ್ದ. ಅವನು ಸ್ವಯಂ ಪ್ರಾಜ್ಞ, ಮಂತ್ರಿ ಗೋವಿಂದ ದೀಕ್ಷಿತ, ಮಂತ್ರಿ ಮಗ ನಾರಾಯಣ ದೀಕ್ಷಿತನು ಮಹಾಪಂಡಿತೋತ್ತಮನಾಗಿ ತತ್ವಮಸಿ ಎಂಬ ಬಗ್ಗೆ ಪ್ರತಿಜ್ಞಾಪೂರ್ವಕವಾಗಿ ವಾದ ಮಾಡ್ತಾನೆ. ಆಗ ಪರಿಮಳಾಚಾರ್ಯರು ಪಂಡಿತರನ್ನು ಸೋಲಿಸಿದ್ದಾರೆ. ಸ್ವಾಮಿಗಳು ಸಂತೋಷ ಭರಿತರಾಗಿ ಆ ಪರಿಮಳಾಚಾರ್ಯನಿಗೆ ಮಹಾಭಾಷ್ಯ ವೆಂಕಟಭಟ್ಟ ಪರಿಮಳಾಚಾರ್ಯ ಅಂತ ಬಿರುದನ್ನ ದಯಪಾಲಿಸಿದ್ದಾರೆ. ರಘುನಾಥ ಭೂಪಾಲ ಸಂತೋಷ ಭರಿತನಾಗಿ ಸುಧೀಂದ್ರ ತೀರ್ಥರಿಗೆ ಕನಕಾಭಿಷೇಕ ಮಾಡಿಸಿದ. ಗೃಹ ಕೃತ್ಯದ ನಿಮಿತ್ತರಾಗಿ ಭುವನಗಿರಿಗೆ ಹಿಂತಿರುಗಿ ಬಂದಿದ್ದಾರೆ ಪರಿಮಳಾಚಾರ್ಯರು. ಕುಂಭಕೋಣಗೆ ಹಿಂತಿರುಗಿದ್ದಾರೆ ಸುಧೀಂದ್ರ ತೀರ್ಥರು. ಪರಿಮಳಾಚಾರ್ಯರ ಘನ ಅಧ್ಯಯನ, ಷಟ್ ಶಾಸ್ತ್ರ ಸಂಪನ್ನ, ಮಧುರ ಗಾನ, ವೀಣಾ ವಾದನ ಪ್ರವೀಣ, ಸರಸ ಕವಿತೆ, ಪ್ರತಿವಾದಿ ಭಯಂಕರ, ವಾಚಾಳತ್ವ, 30 ವರ್ಷದ ನಿಷ್ಠೆ, ಅಸ್ಕಲಿತ ಬ್ರಹ್ಮಚಾರಿತ್ವ, ಗುರುಕುಲ ವಾಸ, ಅಗ್ನಿದೇವತ ಆರಾಧಕ, ವಜ್ರಕಾಯ, ಸೂರ್ಯ ಸದೃಶ್ಯರು, ಗೌತಮ ಗೋತ್ರ ಶೋತ್ರಿಯ ಮನತನ, ಕೇಳುವುದೇನಿದೆ, ಭುವನಗಿರಿಯ ಜನರೆಲ್ಲಾ ಸೇರಿ ಸರಸ್ವತಿ ಎಂಬ ಕನ್ಯಾಮಣಿಯನ್ನು ಕೊಟ್ಟು ಪರಿಮಳಾಚಾರ್ಯರಿಗೆ ಮದುವೆ ಮಾಡಿದ್ದಾರೆ. ಇಂತೂ ರಾಘವೇಂದ್ರರಿಗೆ ವಿವಾಹವಾಯಿತು.

ಕಿಡಿಕಾರುವ ಆನಂದದಾಯಕವಾಗಿತ್ತು. ಕೆಲವು ದಿವಸದಲ್ಲೇ ಸರಸ್ವತಿಬಾಯಿ ಗರ್ಭವತಿಯಾಗಿ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಮಗುವಿಗೆ ಲಕ್ಷ್ಮೀನಾರಾಯಣ ಅಂತ ಹೆಸರಿಟ್ಟಿದ್ದಾರೆ. ಆದ್ರೆ ತುಂಬಾ ಬಡತನ, ಮಗುವಿಗೆ ಹಾಲಿಗೂ ಕೂಡ ಗತಿ ಇಲ್ಲ. ಮಗು ಅತ್ತಾಗಲಿಲ್ಲ, ಸಾಲಿಗ್ರಾಮವನ್ನು ತೊಳೆದು ನೀರನ್ನೇ ಕುಡಿಸ್ತಾ ಇದ್ದಾರೆ. ಮಗು ಹಸುವಿನಿಂದ ಹತ್ತು ಹತ್ತು ಸಾಕಾಗಿ ನೀರನ್ನೇ ಕುಡಿದು ಮಲಗ್ತಾ ಇದೆ. ಕಡು ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದಾರೆ. ಮುಂದಿನ ಗ್ರಾಮದ ಮನೆ ಒಂದರಲ್ಲಿ ಕುಲದೇವತಾರಾಧನೆ ನಡೆದಿತ್ತು. ಪರಿಮಳ ಆಚಾರ್ಯರು ಅಲ್ಲಿಗೆ ಬಂದು ಕೂತ್ಕೊಂಡಿದ್ದಾರೆ. ಮನೆ ಪುರೋಹಿತನಿಗೆ ಕಾಯಿಲೆ ಆಗಿತ್ತು. ಅಲ್ಲಿ ಓಡಾಡ್ತಾ ಇದ್ದ ಪ್ರತಿಷ್ಠೆ ಬ್ರಾಹ್ಮಣನ ಕಣ್ಣಿಗೆ ಮೂಲೆಯಲ್ಲಿ ಕುಳಿತ ಪರಿಮಳಾಚಾರ್ಯರು ಕಣ್ಣಿಗೆ ಬಿದ್ರು. ಆ ಬ್ರಾಹ್ಮಣ ಸಿಂಹದಂತೆ ಗರ್ಜಿಸಿದ, ಏ ಬ್ರಾಹ್ಮಣ, ಸುಮ್ಮನೆ ಕೂತಿದೆಯಲ್ಲ, ಸ್ವಲ್ಪ

ಗಂಧವನಾದರೂ ತಾಯಿ ಅಂತ ಹೇಳಿ ಸಾಣೆಕಲ್ಲು ಗಂಧದ ಕೊರಡು ತಂದು ಮುಂದಿಟ್ಟ ಪರಿಮಳಾಚಾರ್ಯರು ನೊಂದುಕೊಂಡೇ ಗಂಧವನ್ನ ತೆಗೆದಿದ್ದಾರೆ. ಪುನಃ ಬಂದು ಗರ್ಜಿಸಿದ ಕೂಡಲೇ ಪರಿಮಳಾಚಾರ್ಯರು ನೊಂದುಕೊಂಡು ಅಗ್ನಿ ಸೂಕ್ತ ಮಂತ್ರವನ್ನು ಪಠಿಸಿದ್ದಾರೆ. ಎಲ್ಲರಿಗೂ ಗಂಧ ಕೊಟ್ಟಾಗ ಉರಿ ಉರಿ ಅಂತ ತತ್ತಳಿಸಿ ಹೋಗ್ತಾ ಇದ್ದಾರೆ. ನ್ಯಾಯಾಧಿಪತಿ ಹೆದರಿದ, ಗಂಧ ತೈದವನು ಯಾರು ಅಂತ ವಿಚಾರಿಸಿ ಪರಿಮಳಾಚಾರ್ಯರ ಪಾದಕ್ಕೆ ಬಂದು ನಮಸ್ಕರಿಸಿದ. ಆಗ ಪರಿಮಳಾಚಾರ್ಯರು ಸ್ವಲ್ಪ ದುಡುಕಿದನೆಂದು ದೇವರಿಗೆ ಕ್ಷಮಾಪಣೆ ಬೇಡಿ ಆ ಗಂಧವನ್ನು ತರಿಸಿ ವರುಣ ಸೂಕ್ತ ಮಂತ್ರದಿಂದ ಅಭಿಮಂತ್ರಿಸಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಉರಿ ಅಡಗಿ ಶೀತಲವಾದಂತಾಯಿತು. ಸಮಸ್ತರು ಬಂದು ಪರಿಮಳಾಚಾರ್ಯರ ಪಾದಕ್ಕೆ ನಮಸ್ಕಾರ ಮಾಡಿದ್ದಾರೆ. ನ್ಯಾಯಾಧಿಪತಿ ಸಂತೋಷಭರಿತನಾಗಿ ಬೇಕಾದಷ್ಟು ದ್ರವ್ಯವನ್ನು ಕೊಟ್ಟು ಕಳಿಸ್ಕೊಟ್ಟಿದ್ದಾನೆ. ಹಣೆ ಬರಹದಂತೆ ಪರಿಮಳಾಚಾರ್ಯರ ಮನೆಯಲ್ಲಿ ಕಳ್ಳತನವಾಯಿತು. ಕಳ್ಳರು ನುಗ್ಗಿ ಅಲ್ಪ ಸ್ವಲ್ಪ ಇದ್ದ ಹಣ ಕಾಸು ಎಲ್ಲವನ್ನ ಕದ್ಕೊಂಡು ಹೊರಟೋಗಿದ್ದಾರೆ. ಇದೆಲ್ಲ ಪರಮಾತ್ಮನ ಇಚ್ಛೆ ಎಂದರು ಅರಿತವರಾಗಿ ನೇರವಾಗಿ ಕುಂಭಕೋಣೆಗೆ ಬಂದರು. ಆಗ ಸ್ವಾಮಿಗಳಲ್ಲಿ ಅಷ್ಟಾಂಗ ನಮಸ್ಕಾರ ಮಾಡಿದ್ರು. ಸನ್ಯಾಸಾಶ್ರಮ ಸ್ವೀಕಾರ ಮಾಡುವಂತೆ ತಿಳಿಸಿದ್ದಾರೆ. ತಾನಿನ್ನು ವಿರಕ್ತನಲ್ಲವೆಂದು ಜ್ಞಾನಿಯಲ್ಲವೆಂದು ಪರಿಮಳಾಚಾರ್ಯರು ಉತ್ತರಿಸಿದ್ದಾರೆ. ಆಗ ಮರು ಮಾತಾಡದೆ ತಮ್ಮ ಪೂರ್ವಾಶ್ರಮದ ಸಹೋದರಳಿಯನೊಬ್ಬನಿಗೆ ಆಶ್ರಮವನ್ನು ಕೊಟ್ಟಿದ್ದಾರೆ. ಇವರೇ ಶ್ರೀ ಯಾದವೇಂದ್ರಂದು ಪ್ರಸಿದ್ಧರಾದವರು. ಮೂಲ ರಾಮದೇವರ ವಿಗ್ರಹ ಒಂದು ಬಿಟ್ಟು ಉಳಿದ ದೇವತಾ ವಿಗ್ರಹಗಳನ್ನು ಇವರಿಗೆ ಸ್ವಾಧೀನಪಡಿಸಿದ್ದಾರೆ. ಯಾದವೇಂದ್ರರು ಆಶ್ರಮವನ್ನು ತೆಗೆದುಕೊಂಡು ಉತ್ತರ ದೇಶಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಸ್ವಲ್ಪ ದಿವಸದಲ್ಲೇ ಸುಧೀಂದ್ರ ಕಾಯಿಲೆ ಗುಣಮುಖವಾಯಿತು. ಮೂಲ ರಾಮದೇವರು ಸುಧೀಂದ್ರರ ಸ್ವಪ್ನದಲ್ಲಿ ಬಂದು ಪಂಡಿತನಾದ ಪರಿಮಳಾಚಾರ್ಯನಿಗೆ ಸನ್ಯಾಸಾಶ್ರಮವನ್ನು ಕೊಡು, ಅವನೇ ಪೂಜೆ ಮಾಡಲು ಯೋಗ್ಯನೆಂದು ತಿಳಿ ಅಂತ ಹೇಳಿ ಆಶೀರ್ವದಿಸಿ ಅನುಗ್ರಹಿಸಿ ಅಂತರ್ಧಾನನಾಗಿದ್ದಾನೆ. ಮಾರನೇ ದಿವಸ ಸುಧೀಂದ್ರ ತೀರ್ಥರು ಪರಿಮಳಾಚಾರ್ಯರನ್ನ ಆಶ್ರಮಕ್ಕೆ ಬರಮಾಡಿ ಸನ್ಯಾಸಾಶ್ರಮ ಸ್ವೀಕಾರ ಮಾಡುವಂತೆ ತಿಳಿಸಿದ್ದಾರೆ. ನನ್ನ ಪತ್ನಿ ಚಿಕ್ಕ ವಯಸ್ಸಿನವಳು, ಮಗನಿಗೆ ಉಪನಯನವಾಗಿಲ್ಲ, ನನಗೆ ಸಂಸಾರ ಜವಾಬ್ದಾರಿ ಅಡಗಿಲ್ಲ ಗುರುದೇವ ಎಂದಾಗ ದ್ರವ್ಯ ಸಹಾಯ ಮಾಡಿದ್ದಾರೆ. ಆಗ ಗುರುರಾಜನು ಲಕ್ಷ್ಮೀ ನರಸಿಂಹಾಚಾರ್ಯರು ಸುಧೀಂದ್ರರ ಸಮ್ಮುಖದಲ್ಲಿ ಲಕ್ಷ್ಮೀನಾರಾಯಣನಿಗೆ ಬ್ರಹ್ಮೋಪದೇಶವನ್ನು ಸಾಂಗೋಪಾಂಗವಾಗಿ ನೆರವೇರಿಸಿದ್ದಾರೆ. ಮಗನ ಉಪನಯನ ಜವಾಬ್ದಾರಿ ಮುಗಿದ ಮೇಲೆ ಸರಸ್ವತಿ ಬಾಯಿಯಿಂದ ಒಡಗೂಡಿ ನಿದ್ರಾಸಕ್ತರಾಗಿದ್ದಾರೆ. ಸಮರಾತ್ರಿಯಲ್ಲಿ ಪರಿಮಳಾಚಾರ್ಯರಿಗೆ ವಾಗ್ದೇವಿಯಾದ ಶಾರದಾಂಬೆ ದಿವ್ಯ ದರ್ಶನ ಕೊಟ್ಟಿದ್ದಾಳೆ. ಪಂಡಿತನಾದ ಪರಿಮಳಾಚಾರ್ಯನೇ, ನಾನು ಮೂಲ ರಾಮದೇವರ ಆಣತಿಯಂತೆ ಬಂದಿದ್ದೇನೆ. ಇದೋ ನೀನು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ನನ್ನ ಪೂಜೆಗೆ ಬದ್ಧ ಕಂಕಣನಾಗಬೇಕು, ನನ್ನ ಸೇವೆಗೆ ಸಿದ್ಧನಾಗಬೇಕು, ರಾಮದೇವರ ಪೂಜೆಗೆ ಬದ್ಧ ಕಂಕಣನಾಗಬೇಕಪ್ಪ ಅಂತ ಹೇಳಿ ಆಶೀರ್ವದಿಸಿ ಅನುಗ್ರಹಿಸಿದ ಕೂಡಲೇ ಪರಿಮಳಾಚಾರ್ಯರಿಗೆ ವಾಗ್ದೇವಿಯ ದಿವ್ಯ ದರ್ಶನವಾದ ಕೂಡಲೇ ದಿವ್ಯ ಜ್ಞಾನೋದಯವಾಯಿತು.

ವಾಗ್ದೇವಿ ಅಂತರ್ಧಾನಳಾಗಿದ್ದಾಳೆ. ಪರಿಮಳಾಚಾರ್ಯರು ಏಕಾಏಕಿ ಸನ್ಯಾಸಿಯಾಗ್ತಾನೆಂದರೆ ಪತ್ನಿ ಎದೆ ಒಡೆದು ಸಾಯುತ್ತಾಳೆ. ಉಪಾಯಾಂತರವಾಗಿ ಕಾರ್ಯ ಸಾಧಿಸಬೇಕು ಅಂತ ಹೇಳಿ ಮಾರನೇ ದಿವಸ ಪರಿಮಳಾಚಾರ್ಯರು ಸರಸ್ವತಿ ಬಾಯಿಯನ್ನ ಹತ್ರ ಕೂಡಿಸಿಕೊಂಡು, ನೋಡು ಸರಸ್ವತಿ, ಸ್ವಾಮಿಗಳು ನಮ್ಮ ಮಗನ ಉಪನಯನಕ್ಕೋಸ್ಕರವಾಗಿ ಬೇಕಾದಷ್ಟು ದ್ರವ್ಯ ಸಹಾಯ ಮಾಡಿದ್ದಾರೆ. ಪ್ರತಿಯಾಗಿ ಏನಾದರೂ ಮಾಡಬೇಕಲ್ಲವೇ? ಅಗತ್ಯವಾಗಿ ಮಾಡಬೇಕು ಸ್ವಾಮಿ. ನಮ್ಮ ಕಷ್ಟ ಕಾಲದಲ್ಲಿ ಕೈ ಹಿಡಿದ ಸ್ವಾಮಿಗಳಿಗೆ ನಮ್ಮ ಪ್ರಾಣವನ್ನರ್ಪಿಸಲು ಹಿಂದೆ ಮುಂದೆ ನೋಡಬಾರದು ಎಂದು ಹೇಳಿದಾಗ, ಸರಸ್ವತಿ, ಇದು ಅದಕ್ಕಿಂತಲೂ ಹೆಚ್ಚಿನದು ಅಂತ ಹೇಳಿ, ನಾನು ಸನ್ಯಾಸಿ ಆಗ್ಬೇಕು, ಅದಕ್ಕೆ ನೀನು ಒಪ್ಪುತ್ತೀಯ? ಹಾ ದೈವವೇ, ನನ್ನನ್ನು ವಂಚಿಸಿದೀಯ. ಪತಿದೇವನಗಲಿ ಮೃತ ಪ್ರಾಯಳಾಗಿ ಬಾಳ್ವೇನು ನಡೆಸಬೇಕೆ? ಸನ್ಯಾಸಿಯ ಪತ್ನಿ ಎಂದೆನಿಸಿಕೊಂಡು ಬಾಳುವುದಕ್ಕಿಂತ ಮರಣವೇ ಉತ್ತಮ. ರಾಮಭದ್ರ ಅಂಥೇಳಿ ಮೂರ್ಛಾಕ್ರಾಂತಳಾಗಿದ್ದಾಳೆ. ಸರಸ್ವತಿ ಬಾಯಿಯನ್ನು ಸಮಾಧಾನ ಪಡಿಸಿ ಪರಿಮಳಾಚಾರ್ಯರು ಅಣ್ಣನಾದ ಗುರುರಾಜನಿಗೆ ವರ್ತಮಾನ ಕಳಿಸಿದ್ರು. ಗುರುರಾಜ ಬಂದ, ವಿಚಾರ ಕೇಳಿ ಒಂದು ಕಡೆ ದುಃಖ, ಒಂದು ಕಡೆ ಹಿಗ್ಗು. ಲೋಕಾಧಿಪೀಠಾಧಿಪತಿಯಾಗುತ್ತಾನೆ ತಮ್ಮ ಎಂಬ ಹಿಗ್ಗು ಒಂದು ಕಡೆ, ಸರ್ವಸಂಗ ಪರಿತ್ಯಾಗಿಯಾಗಿ ಸನ್ಯಾಸಿ

ಆಗ್ತಾನೆ ಅಂತ ಮತ್ತೊಂದು ಮತ್ತೊಂದು ಕಡೆ ಆಗ ದುಃಖಿಸಿದ್ದಾರೆ. ಮೂವರನ್ನು ಕೂಡಿಸಿ ಪರಿಮಳಾಚಾರ್ಯರು ಗಾಡಿಯ ಚಕ್ರ ಮುಂದಕ್ಕೆ ಉರುಳುತ್ತಿರುವಂತೆಯೇ ಈ ನಾಲ್ವರ ಕಣ್ಣೀರಿನ ಬಿಸಿಬಿಂದುಗಳು ಉರುಳುತ್ತಾ ಇದೆ. ಗಾಡಿ ಕಣ್ಮರಿಯಾಗುವ ತನಕ ಪತ್ನಿ ಪುತ್ರನ ನೋಡ್ತಾ ನಿಂತಿದ್ದಾರೆ. ಗಾಡಿ ಕಣ್ಮರಿಯಾಗಿ ಹೊರಟೋಯಿತು. ಮಾರನೇ ದಿವಸ ಶ್ರೀ ರಘುನಾಥ ಭೋಪಾಲನ ಸಮ್ಮುಖದಲ್ಲಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ್ದಾರೆ. ಸುಧೀಂದ್ರ ತೀರ್ಥರಿಯವರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟಿದ್ದಾರೆ. 1545 ರುದ್ರೋದ್ಗಾರಿ ಸಂವತ್ಸರ ಪಾಲ್ಗುಣ ದ್ವಿತೀಯ ಕ್ರಮ ಸನ್ಯಾಸವು ಶ್ರೀ ರಾಘವೇಂದ್ರ ತೀರ್ಥರೆಂಬ ಆಶ್ರಮ ನಾಮ ಅಂಕಿತವು ಸಕಲ ರಾಜಿಸಿನ್ಯಗಳ ಸಹಿತ ನೆರವೇರಿತು. ಸುಮಂಗಲರು ಆರತಿಯನ್ನು ಮಾಡಿದ್ದಾರೆ. ರಾಘವೇಂದ್ರರಿಗೆ ಪಟ್ಟಾಭಿಷೇಕವಾಯಿತು. ರಾಘವೇಂದ್ರ ತೀರ್ಥರು ಅಂತ ಆಶ್ರಮ ನಾಮಾಂಕಿತವಾಯಿತು.

ರಘುನಾಥ ಭೂಪಾಲ ಕನಕಾಭಿಷೇಕ ಮಾಡಿಸಿದ್ದಾರೆ. ಸುಧೀಂದ್ರ ತೀರ್ಥರು ತಮಗೆ ವಿಜಯೇಂದ್ರನಿಂದ ಉಪದಿಷ್ಟವಾಗಿದ್ದ ಚತುಷ್ಷಷ್ಟಿ ಅಂದರೆ 64 ಕಲೆಗಳನ್ನು ಉಪದೇಶ ಮಾಡಿದ್ದಾರೆ. ಸುಮಂಗಲಿಯರು ಗಾನವನ್ನು ಹಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳವರು ದೇಶ ಸಂಚಾರಕ್ಕೆ ಹೊರಟರು. ತನ್ನ ಗಂಡನು ಸನ್ಯಾಸಿಯಾದನೆಂಬ ವಾರ್ತೆ ಕೇಳಿ ಸರಸ್ವತಿಯ ತಲೆ ಮೇಲೆ ಸಿಡಿಲರಗಿದಂತಾಯಿತು. ರಾಮಭದ್ರ, ನಿನ್ನ ಪೂಜೆಗೋಸ್ಕರವಾಗಿ ನನ್ನ ಪತಿಯನ್ನು ಅಪಹರಿಸುತ್ತೀಯ ಸ್ವಾಮಿ, ನೀನು ದಯಾಮಯನೆಂದು ಕರುಣಾ ಸಮುದ್ರನು ತಿಳಿದಿದ್ದೆ. ಸನ್ಯಾಸಿಯ ಪತ್ನಿ ಎನಿಸಿಕೊಂಡು ಬಾಳುವುದಕ್ಕಿಂತ ಸಾಯುವುದೇ ಮೇಲೋ ಅಂತ ಹೇಳಿ ದೇಹಾಭಿಮಾನವನ್ನು ತೊರೆದು ಮುಂದೆ ಮಾಡುವ ತಪ್ಪಿಗೋಸ್ಕರವಾಗಿ ದೇವರಲ್ಲಿ ಕ್ಷಮಾಪಣೆ ಬೇಡಿ, ಬಾವಿಗೆ ಹಾರಿ ಪ್ರಾಣ ಬಿಟ್ಟಿದ್ದಾಳೆ. ಆತ್ಮಹತ್ಯಾ ದೋಷದಿಂದ ಅವಳಿಗೆ ಪಿಶಾಚಿ ಜನ್ಮ ಬಂತು. ಯಾಕೆ ಸರಸ್ವತಿ ಬಾಯಿ ಹಾಗೆ ಮಾಡಿದ್ಲು, ಬಾವಿಗೆ ಯಾಕೆ ಬೀಳ್ಬೇಕಾಗಿತ್ತು ಅಂದ್ರೆ ಅವಳು ಮಹಾಜ್ಞಾನಿ. ಈ ಜನ್ಮದಲ್ಲಿದ್ರೆ ನನ್ನ ಗಂಡನ್ ನೋಡೋ ಹಾಗಿಲ್ಲ, ನಾನು ಆತ್ಮಹತ್ಯೆ ಮಾಡಿಕೊಂಡ್ರೆ ನನಗೆ ಪಿಶಾಚಿ ಜನ್ಮ ಬರುತ್ತೆ, ಪಿಶಾಚಿ ಆಗಿದ್ದುಕೊಂಡು ಎಲ್ಲೆಲ್ಲೋ ನನ್ನ ಪತಿಯನ್ನು ನೋಡಬಹುದು ಅಂತ ಉದ್ದೇಶ ಇಟ್ಕೊಂಡು ಬಾವಿಗೆ ಹಾರಿ ಪ್ರಾಣ ಬಿಟ್ಟಿದ್ದಾಳೆ. ಆತ್ಮಹತ್ಯಾ ದೋಷದಿಂದ ಅವಳಿಗೆ ಪಿಶಾಚಿ ಜನ್ಮ ಬಂತು. ರಾಘವೇಂದ್ರ ತೀರ್ಥರು ಪೂಜೆ ಮಾಡುತ್ತಿರುವ ಸಂದರ್ಭದಲ್ಲಿ ಬಂದು ಗಾಳಿ ರೂಪದಲ್ಲಿ ಬಂದು ನೋಡ್ತಾ ಇದ್ದಾಳೆ. ಶ್ರೀಗಳವರು ನೋಡಿದ್ರು, ಸರಸ್ವತಿ ನಿನಗೆ ಗತಿ ಬಂತೆ ಅಂಥೇಳಿ ತೀರ್ಥವನ್ನ ಹಾಕಿ ಪ್ರೋಕ್ಷಣೆ ಮಾಡಿದ್ದಾರೆ, ಸದ್ಗತಿಯನ್ನು ಕೊಟ್ಟಿದ್ದಾರೆ. ಈಗಲೂ ಅವರು ಗೋತ್ರೋದ್ಭವರು, ವಿವಾಹ ಮುಂತಾದ ಶುಭ ಕಾರ್ಯದಲ್ಲಿ ಸುವಾಸಿನಿಯರ ಪೂಜೆ ಮಾಡ್ತಾರೆ. ಉತ್ತರ ದೇಶಕ್ಕೆ ಪ್ರಯಾಣ ಬೆಳೆಸಿದ ಯಾದವೇಂದ್ರರು ಹಿಂತಿರುಗಿ ಬಂದರು, ಅವರಿಗೆ ಆಶಾಭಂಗವಾಯಿತು. ಶ್ರೀ ಮೂಲರಾಮರ ಸನ್ನಿಧಿಯಲ್ಲಿ ಚೀಟಿ ಪರೀಕ್ಷೆ ನಡೆಯಿತು, ರಾಘವೇಂದ್ರರಿಗೆ ಜಯವಾಯಿತು. ಶ್ರೀ ಯಾದವೇಂದ್ರರು ಕೃಷ್ಣಾ ತೀರಕ್ಕೆ ಹೋಗಿ ಮಡುಮಾಲೆ ಎಂಬ ಗ್ರಾಮದ ಬಳಿ ತಮ್ಮ ಪಾರ್ಥಿವ ದೇಹವನ್ನು ನೀಗಿ ಬೃಂದಾವನಸ್ಥರಾಗಿದ್ದಾರೆ. ಸುಧೀಂದ್ರ ತೀರ್ಥರು ಕೆಲವು ದಿವಸ ನಂತರ ಪಂಪಾಕ್ಷೇತ್ರಕ್ಕೆ ಪ್ರಯಾಣ ಮಾಡಿ ಅಲ್ಲಿ ನವಬೃಂದಾವನಕ್ಕೆ ಹೋಗಿ ಬೃಂದಾವನಸ್ಥರಾಗಿದ್ದಾರೆ. ದೇಶ ಸಂಚಾರಕ್ಕೆ ಹೊರಟಾಗ ವಾದದಲ್ಲಿ ಎದುರಾದ ಭೈರವ ಭಟ್ಟ ವೀರಭದ್ರ ಎಂಬುವರು ಪರಾಜಯರಾಗಿ ಹೋಗಿದ್ದಾರೆ. ಕಂಚಿ ನಾಮಗಿರಿ ನೋಡಿಕೊಂಡು ಉಡುಪಿ ಕ್ಷೇತ್ರಕ್ಕೆ ಬಂದಿದ್ದಾರೆ ರಾಘವೇಂದ್ರ ತೀರ್ಥರು. ಕೃಷ್ಣನನ್ನು ನೋಡಿದ್ರು, ಹೇ ಕೃಷ್ಣ, ಕಂಡ

ಉಡುಪಿಯಲ್ಲಿ ನಿಂತು ವ್ಯಾಸತೀರ್ಥ ಚಂದ್ರಿಕಾ ಗ್ರಂಥಕ್ಕೆ ಪ್ರಕಾಶವೆಂಬ ತತ್ವ ಬರೆದು ನ್ಯಾಯಮುಕ್ತಾವಳಿ ಎಂಬ ವ್ಯಾಖ್ಯಾನ ಬರೆದು ಕೃಷ್ಣನಿಗೆ ಅರ್ಪಿಸಿದ್ದಾರೆ. ಕೃಷ್ಣನ್ನಗಲಿ

ಹೋಗುವಾಗ ಶ್ರೀಗಳವರ ಕಣ್ಣಲ್ಲಿ ದುಃಖಾಶ್ರಗಳು ಮಿಡಿಮಿಡಿದು ಬಂತು. ಹೇ ಕೃಷ್ಣ, ನವನೀತ ಚೌರ, ಎಂದೆಂದಿಗೂ ನನ್ನ ಹೃದಯ ಮಂದಿರದಲ್ಲಿ ಸ್ಥಿರವಾಗಿ ನೆಲೆಸಿರೋ ತಂದೆ ಎನ್ನುತ್ತ ಇಂದು

ಸುಬ್ರಹ್ಮಣ್ಯ ಕಾವೇರಿ ತೀರದಲ್ಲಿ ಸ್ವಲ್ಪ ದಿವಸ ತಪಸ್ಸನ್ನು ಆಚರಿಸಿ ನವಬೃಂದಾವನಕ್ಕೆ ಹೋಗಿ ಗುರು ಬೃಂದಾವನ ದರ್ಶನ ಪಡೆದು ಮೊಳಕೆಯಡಿಗೆ ಹೋಗುವಾಗ ಆದವಾನಿಯಲ್ಲಿ ಇಳಿದಿದ್ದಾರೆ. ಆದವಾನಿಯಲ್ಲೊಬ್ಬ ಅನಾಥ ಬಾಲಕನಿದ್ದ. ಅವನ ಹೆಸರು ವೆಂಕಣ್ಣ. ಅವನಿಗೆ ತಂದೆಯೂ ಇಲ್ಲ, ತಾಯಿಯೂ ಇಲ್ಲ. ಅವನ ಆಸ್ತಿಯನ್ನು ಅವನ ಸೋದರ ಮಾವ ಅಪಹಾರ ಮಾಡಿ ಅವನನ್ನು ದನ ಕಾಯುವ ಕೆಲಸಕ್ಕೆ ಹಾಕಿದ್ದ. ವೆಂಕಣ್ಣ ದನಗಳನ್ನು ಮೇಯಿಸಿಕೊಂಡಿರುವ ಸಂದರ್ಭದಲ್ಲಿ ರಾಘವೇಂದ್ರ ತೀರ್ಥರ ದರ್ಶನ ಮಾಡಿದ, ಭಕ್ತಿಯಿಂದ ನಮಸ್ಕರಿಸಿದ. ಗುರು ಸಾರ್ವಭೌಮರು ಆಶೀರ್ವದಿಸಿದ್ದಾರೆ, ವೆಂಕಣ್ಣ ನೀನು ಬಹಳ ಒಳ್ಳೆಯವನಪ್ಪ, ನಿನಗೆ ಕಷ್ಟ ಬಂದಾಗ ನನ್ನನ್ನು ಜ್ಞಾಪಿಸಿಕೋ ಅಂಥೇಳಿ ಫಲಮಂತ್ರಾಕ್ಷತೆ ಕೊಟ್ಟಿದ್ದಾರೆ. ಅದನ್ನು ತೆಗೆದುಕೊಂಡು ವೆಂಕಣ್ಣ ತನ್ನ ಸೋದರ ಮಾವನ ಮರಣಾನಂತರ ತನ್ನ ಊರಿಗೆ ಬಂದು ನೆಲೆಸಿದ್ದಾನೆ. ಅಜ್ದುಲ್ಲಾ ಖಾನ್ ಎಂಬುವನು ಆದವಾನಿಯ ನವಾಬ. ಯುದ್ಧಕ್ಕೆ ಹಣ ಬೇಕಾದಾಗ, ಖರ್ಚಿಗೆ ಹಣ ಬೇಕಾದಾಗ ತಾನೇ ಖುದ್ದಾಗಿ ಬಂದು ಹಣ ವಸೂಲು ಮಾಡಿಕೊಂಡು ಹೋಗ್ತಾ ಇದ್ದ. ಹಾಗೆ ಹಣ ವಸೂಲಿಗೋಸ್ಕರವಾಗಿ ಆನೆ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಾನೆ. ಅವನಿಗೆ ಎರಡು ಪತ್ರ ಬಂತು. ಓದಲು ಸುತ್ತಮುತ್ತ ನೋಡಿದ, ಯಾರು ಗೋಚರವಾಗಲಿಲ್ಲ. ವೆಂಕಣ್ಣ ದನಗಳನ್ನು ಮೇಯಿಸಿಕೊಂಡು ಕೂತಿದ್ದ. ಅರೆ ಬೊಮ್ಮನ್, ಈ ಪತ್ರ ಓದಿ ಅರ್ಥ ಹೇಳು. ಸ್ವಾಮಿ, ನನಗೆ ಓದಕ್ ಬರೋಲ್ಲ, ನಾನು ಅವಿದ್ಯಾವಂತ, ನನಗೇನು ಬರೋಲ್ಲ ಅಂದ. ಬರೋಲ್ಲ ಅಂದ್ರೆ ಬಿಡೋದಿಲ್ಲ, ಈ ಆನೆ ಕಾಲಿಗೆ ಹಾಕಿ ತುಳಿಸಿ ಬಿಡ್ತೇನೆ, ಎಚ್ಚರಿಕೆ, ಓದಿ ಅರ್ಥ ಹೇಳು. ವೆಂಕಣ್ಣನಿಗೆ ದಿಕ್ಕೇ ತೋಚದಂತಾಗಿ ಹಾಗೆ ಕಣ್ಣೀರು ಸುರಿಸ್ತಾ ಇದ್ದಾನೆ. ಪತ್ರವನ್ನು ಎದೆಗಪ್ಪಿಕೊಂಡ ಗುರುವಾಕ್ಯ ಸ್ಮೃತಿ ಪಥಕ್ಕೆ ಬಂತು.

ಆಹಾ, ಗುರು ಸಾರ್ವಭೌಮರು ಕೂತು ಜಾಗದಿಂದ ಆಶೀರ್ವದಿಸಿದ್ದಾರೆ. ವೆಂಕಣ್ಣ ಕಲಿತವನಿಗಿಂತ ಹೆಚ್ಚಾಗಿ ಓದ್ತಾ ಇದ್ದಾನೆ. ಹುಜೂರ್, ನಿಮ್ಮ ಸೈನಿಕ ಜಯವಾಗಿದೆಯಂತೆ ಅಂತೇಳಿ ಪತ್ರವನ್ನ ಮಡಿಸ್ಕೊಟ್ಟ. ಇನ್ನೊಂದು ಪತ್ರವನ್ನ ಓದಿ ಅರ್ಥ ಹೇಳು ಅಂದ್ರು. ಇನ್ನೊಂದು ಪತ್ರವನ್ನ ಓದ್ದ. ನಿಮ್ಮ ರಾಣಿಗೆ ಸುಂದರವಾದ ಗಂಡು ಮಗು ಆಗಿದೆಯಂತೆ. ಆಹಾ, ಎರಡು ಸಂತೋಷದ ಸಮಾಚಾರ ಕೇಳಿ ನವಾಬ ವೆಂಕಣ್ಣಿಗೆ ಬಹುಮಾನ ಕೊಟ್ಟು ಕಾಲಕ್ರಮೇಣ ವೆಂಕಣ್ಣ ಕಷ್ಟ ಸುಖಗಳನ್ನ ವಿಚಾರಿಸಿ ಅವನಿಗೆ ಒಂದು ಕೆಲಸ ಕೊಟ್ಟಿದ್ದಾನೆ. ವೆಂಕಣ್ಣ ಆದವಾನೆಯ ದಿವಾನನಾದನು. ಇದಲ್ಲವೇ ಗುರುಕೃಪಾ ಮಹಿಮೆ. ಅನಾಥ ಬಾಲಕನಾಗಿ ಅವಿದ್ಯಾವಂತನಾಗಿ ಹೊಟ್ಟೆಗೂ ಬಟ್ಟೆಗೂ ಗತಿಯಿಲ್ಲದ ವೆಂಕಣ್ಣನನ್ನ ಆದವಾನೆ ದಿವಾನನಾಗಿ ಮಾರ್ಪಡಿಸಿದ ಗುರು ಸಾರ್ವಭೌಮರ ಕೃಪೆ ಅಪಾರವಾದದ್ದು. ಗುರುವಿಗೆ ಗುಲಾಮನಾಗು ಅಂತಾರೆ. ಹಾಗೆ ವೆಂಕಣ್ಣನ ಆಶೀರ್ವಾದ ಮಾಡಿ ಉತ್ತರ ದೇಶಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಕಾಶಿ, ಗಯಾ, ಪ್ರಯಾಗ, ಬದರಿ, ಬೃಂದಾವನ, ಅಯೋಧ್ಯ ಮುಂತಾದ ಕ್ಷೇತ್ರಗಳನ್ನು ಸಂದರ್ಶನ ಮಾಡಿ ಆಯಾ ಕ್ಷೇತ್ರ ಮೂರ್ತಿಗಳನ್ನು ಬಹುಭಕ್ತಿಯಿಂದ ಪೂಜಿಸಿ ದಕ್ಷಿಣ ತೀರಕ್ಕೆ ಹಿಂತಿರುಗಿ ಬಿಜಾಪುರ ಪ್ರಾಂತ್ಯಕ್ಕೆ ಬಂದು ತಂಗಿರುವಾಗ ಒಂದು ಚಮತ್ಕಾರ ನಡೆದಿದೆ. ಏನಾಗಿದೆ ಅಂದ್ರೆ, ಒಬ್ಬ ಬ್ರಾಹ್ಮಣ ಸೇವಕನಿಗೆ ವಿಪರೀತವಾದ ಮದುವೆ ಹುಚ್ಚು. ಮದುವೆ ಮಾಡ್ಕೊಳ್ಳಿ, ಮದುವೆ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದ. ರಾಮಾಚಾರ್ಯ, ನನ್ ಮದುವೆ ಮಾಡ್ಕೊಳ್ಳಿ. ಕೃಷ್ಣಾಚಾರ್ಯ, ನನ್ ಮದುವೆ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದ. ಮದುವೆ ಹುಚ್ಚಿ ವಿಪರೀತವಾಗಿ ಹೋಯ್ತು ಇವನಿಗೆ. ಒಂದಿವಸ ಗುರು ಸಾರ್ವಭೌಮರು ಮೃತ್ತಿಕಾ ಶೌಚ್ಯ ಮಾಡಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಬಂದು ಕೇಳ್ತಾ ಇದ್ದಾನೆ. ಗುರುಗಳೇ, ನನ್ ಸಂಬಳ ಕೊಡಿ, ಊರಿಗೆ ಹೋಗಿ ಮದುವೆ ಮಾಡ್ಕೊಂಡು ಬರ್ತೀನಿ, ನಂಗ್ ಮದುವೆ ಅಂದ್ರೆ ಆಸೆ ಆಗಿ ಹೋಗಿದೆ ಅಂದ. ಮಠಕ್ ಬಂದ್ ಕೊಡ್ತೇನಪ್ಪ, ಇಲ್ಲಿ ಎಲ್ ತರ್ಲಿ ಅಂದ್ರು. ತಡೆಯೋದಕ್ಕೆ ಸಾಧ್ಯವಿಲ್ಲ ಗುರುಗಳೇ, ಇಲ್ಲೇ ಈಗಲೇ ಕೊಟ್ಬಿಡಿ ಅಂದ. ಹಾಗಾದ್ರೆ ಕೈಲಿ ಒಂದು ಮುಷ್ಟಿ ಮೃತ್ತಿಕೆ ಇದೆ, ಅದನ್ನೇ ಕೊಡಲೇ? ನಗುತ್ತಾ ನುಡಿದಿದ್ದಾರೆ ಗುರು ಸಾರ್ವಭೌಮರು. ಮಹಾಪ್ರಸಾದ, ಅದನ್ನೇ ಕೊಡಿ ಎಂದವನೇ ವಸ್ತ್ರವನ್ನ ಹಾಸಿದ. ಗುರು ಸಾರ್ವಭೌಮರು ಒಂದು ಮುಷ್ಟಿ ಮೃತ್ತಿಕೆಯನ್ನು ಅವನ ವಸ್ತ್ರದಲ್ಲಿ ಹಾಕಿ ಸಂಪೂರ್ಣವಾಗಿ ಆಶೀರ್ವಾದ ಮಾಡಿದ್ದಾರೆ.

0: ಮೃತ್ತಿಕೆ ಗಂಟನ್ನ ಎದೆ ಮೇಲೆ ಇಟ್ಕೊಂಡಿದ್ದಾನೆ.
1: ಜೈ ಗುರುದೇವ ಎನ್ನುತ್ತಾ ನಡ್ಕೊಂಡು ಬಂದ. ಒಂದು ಊರು ಸಿಕ್ತು, ದೊಡ್ಡ ಶ್ರೀಮಂತ ದೇಸಾಯಿ ಮನೆ, ಹೊಸ್ತಲಿಗೆ ಸರಿಯಾಗಿ ತಲೆ ಇಟ್ಕೊಂಡು ಮಲ್ಕೊಂಡಿದ್ದಾನೆ, ಮೃತ್ತಿಕೆ ಗಂಟನ್ನ ಪಕ್ಕದಲ್ಲಿ ಭದ್ರವಾಗಿ ಇಟ್ಕೊಂಡಿದ್ದಾನೆ. ಸಮರೋತ್

ತಿನ್ಬೇಕು. ದಾರಿ ಬಿಡು, ನಿನ್ನ ಮಣ್ಣಿನ ಗಂಟು ನಿನ್ನ ಬಳಿ ಇರೋ ತನಕ ನನಗೆ ಒಳಕ್ ಹೋಗೋಕಾಗ್ತಾ ಇಲ್ಲ. ಅತ್ತ ಬಿಸಾಡು ಅದನ್ನ, ಆಮೇಲೆ ನಿನಗೆ ಬೇಕಾದ್ದನ್ನ ಕೊಡ್ತೇನೆ. ಆಗ ಬ್ರಾಹ್ಮಣೋತ್ತಮನಿಗೆ ಅರಿವಾಯಿತು, ಇದೆಲ್ಲ ರಾಯರ ಮೃತ್ತಿಕೆ ಮಹಿಮೆ ಎಂದರಿತವರೇ. ಗಂಟನ್ನ ಬಿಚ್ಚಿದ, ಒಂದು ಮುಷ್ಟಿ ಮೃತ್ತಿಕೆಯನ್ನ ಕೈಲಿ ತೆಗೆದುಕೊಂಡು ಜೈ ರಾಘವೇಂದ್ರ ಅಂತ ಹೇಳಿ ಪಿಶಾಚಿ ಮೇಲೆ ಎಸೆದ. ಪಿಶಾಚಿ ಕ್ಷಣ ಮಾತ್ರದಲ್ಲಿ ಸುಟ್ಟು ಬೂದಿಯಾಗಿ ಹೋಯಿತು. ದಿವ್ಯ ದೇಹಧಾರಿಯಾದ ಪುರುಷನವರನ್ನು ನಮಸ್ಕರಿಸಿ ನಿಂತಿದ್ದಾನೆ. ಬ್ರಾಹ್ಮಣೋತ್ತಮೇ, ರಾಯರ ಮೃತ್ತಿಕೆಯ ಮಹಿಮೆಯಿಂದ ನನಗೆ ಬಂದಿದ್ದ ಪಿಶಾಚಿ ಜನ್ಮ ನಿವೃತ್ತಿಯಾಯಿತು, ಹೋಗ್ ಬರ್ತೇನೆ ಅಂತ ಹೇಳಿ ಹೊರಟೋಗಿದ್ದಾನೆ. ಈ ಗಲಾಟೆಯೆಲ್ಲ ಕೇಳಿ ಶ್ರೀಮಂತ ದೇಸಾಯಿ ಬಾಗಲು ತೆಗೆದು ನೋಡ್ತಾನೆ. ಮಹಾ ತೇಜಸ್ವಿಯಾದ ಬ್ರಾಹ್ಮಣೋತ್ತಮನನ್ನ ಒಳಗ್ ಕರ್ಕೊಂಡು ಹೋಗಿ ವಿಚಾರವನ್ನ ಕೇಳಿ, ರಾಯರ ಮೃತ್ತಿಕೆಯಿಂದ ಮಹಿಮೆಯಿಂದ ನನ್ನ ವಂಶ ಉಳಿಯಿತು, ನನ್ನ ವಂಶ ಚಿಗುರುಡಿಯಿತು ಅಂತ ಸಂತೋಷ ಭರಿತನಾಗಿ ಆ ಬ್ರಾಹ್ಮಣೋತ್ತಮನ ವಿಚಾರವನ್ನೆಲ್ಲ ಕೇಳಿ ತನ್ನ ತಮ್ಮನ ಮಗಳು ಸರ್ವಾಂಗ ಸುಂದರಿಯಾದ ಹುಡುಗಿಯನ್ನ ಮದುವೆ ಮಾಡಿಕೊಟ್ಟು ಬೇಕಾದಷ್ಟು ದ್ರವ್ಯವನ್ನು ಕೊಟ್ಟು ಕಳಿಸ್ಕೊಟ್ಟಿದ್ದಾನೆ. ರಾಯರ ಮೃತ್ತಿಕೆಯಲ್ಲೇ ಇಂತಹ ಮಹಿಮೆ ಮೈದೋರಿರಬೇಕಾದ್ರೆ ಸಾಕ್ಷಾತ್ ಅವರ ಪೂಜೆ ಸೇವೆಗಳಿಂದ ಅದೆಂತಹ ಫಲಪ್ರಾಪ್ತಿಯಾಗಿಲ್ಲೆಂದ್ರೆ ಹೇಳಬೇಕಾಗಿಲ್ಲವಷ್ಟೇ. ಮಂತ್ರಾಕ್ಷತೆಯ ಮಹಿಮೆ ಕೂಡ ಅನಂತವಾಗಿದೆ. ಶ್ರೀ ರಾಘವೇಂದ್ರಾಯ ನಮಃ ಎಂಬ ನಾಮ ಮಂತ್ರದ ಮಹಿಮೆಯನ್ನು ಹೀಗೆ ಹೇಳ್ತಾರೆ. ಶ್ರೀ ಎನ್ನಲು ಸುಜ್ಞಾನ, ರಾಯನಲು ರಾಜವಶ, ಗಾಯನಲು ಘನಶಕ್ತಿ, ವೇಮೆಂದಲು ವೇದಾಢ್ಯ, ದ್ರಾಯನಲು ದ್ರವ್ಯವಶ, ಯಾಯನಲು ಯಶಸ್ಪ್ರಾಪ್ತಿ, ನಾಯನಲು ನರವರ್ಣ, ಮಾಯನಲು ಮನಸ್ಸು ಚಂಚಲವಾಗದು. ಈ ಎಂಟು ಬಗೆಯ ದಿವ್ಯಾಕ್ಷರವನ್ನು ಬಾಯೊಳನವರತ್ತ ಯಾರು ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಅಂತ ಜಪಿಸ್ತಾರೋ ಅವರೇ ಧನ್ಯ ಮಾನ್ಯ ಸಂಪನ್ನ. ಕಿರೀಟಗಿರಿ ದೇಸಾಯಿ ಬಂದ, ಅವರ ಮನೆಗೆ ಆಹ್ವಾನ ಕೊಟ್ಟ. ಅವರ ಮನೆಗೆ ಬಂದು ಮೂಲರಾಮದೇವರು ಪೂಜೆ ಮಾಡ್ತಾ ಇದ್ದಾರೆ. ಕಿರೀಟಗಿರಿ ದೇಸಾಯಿಗೆ ಒಬ್ಬನೇ ಮಗ. ಆಟವಾಡುತ್ತಾ ಅಡಿಗೆ ಕೋಣೆಗೆ ಬಂದ. ದೊಡ್ಡ ದೊಡ್ಡ ಪಂಚತ್ರೆ ತುಂಬಿರುವ ಮಾವಿನ ಹಣ್ಣಿನ ಸೀಕರಣೆಯನ್ನು ನೋಡ್ದ. ತಿನ್ಬೇಕು ಅಂತ ಬಗ್ಗಿ ಬಗ್ಗಿ ನೋಡ್ತಾ ಇದ್ದಾನೆ, ಎಟುಕಲಿಲ್ಲ. ಮುಂದಕ್ಕೆ ಜಿಗ್ಗಿದಂತಾಗಿ ಆ ಪಾತ್ರೆಯಲ್ಲಿ ಮುಳುಗಿ ಹಸುನೀಗಿದ್ದಾನೆ. ಈ ಸಂಗತಿ ಯಾರಿಗೂ ಗೊತ್ತಿಲ್ಲ. ದೇಸಾಯಿ ಪತ್ನಿ ಮಗುವನ್ನು ಹುಡುಕಿಕೊಂಡು ಬಂದು ಭಯಂಕರವಾದ ದೃಶ್ಯವನ್ನು ನೋಡಿ ಚೀರಿದ್ದಾಳೆ. ಹರಿಹರಿ, ದೇಸಾಯಿಗೆ ಹೇಳಿದ್ರು ಸ್ವಾಮಿಗಳು, ನಿಮ್ಮ ಪ್ರಸಾದವನ್ನ ಕೊಡ್ತೇನೆ, ಪತ್ನಿ ಪುತ್ರನ ಕರ್ಕೊಂಡು ಬನ್ನಿ ಅಂತ. ದೇಸಾಯಿ ಹೆಂಡತಿಯನ್ನು ಹುಡುಕಿಕೊಂಡು ಅಡಿಗೆ ಮನೆಗೆ ಬಂದು ನೋಡ್ತಾನೆ ದೃಶ್ಯವನ್ನ. ದುಃಖಾಶ್ರಗಳು ಮಿಡಿಮಿಡಿದು ಬಂತು. ಹರಿಹರಿ, ಗಲಾಟಿಯಾದರೆ ಬಂದ ಬ್ರಾಹ್ಮಣರು ಉಪವಾಸದಲ್ಲಿ ಹಿಂತಿರುಗುತ್ತಾರೆ. ಸ್ವಾಮಿಗಳ ಪೂಜೆಗೆ ಚ್ಯುತಿ ಬರುವುದೆಂದು ಭಾವಿಸಿ ನಾಲ್ಕು ಮಾತುಗಳೇ ಪತ್ನಿಯನ್ನು ಸಮಾಧಾನ ಪಡಿಸಿ ಆ ಮಗುವನ್ನು ಅಲ್ಲಿಯೇ ಮಲಗಿಸಿ ತೀರ್ಥ ಪ್ರಸಾದಕ್ಕೋಸ್ಕರವಾಗಿ ಕೈ ನೀಡಿದ್ದಾರೆ. ಮೌನ ಮುದ್ರದಲ್ಲಿ ನಿಂತಿದ್ದ ದೇಸಾಯಿಗಳನ್ನ ನೋಡ್ತಾ ಇದ್ದಾರೆ. ದೇಸಾಯಿಗಳೇ, ನಿಮ್ಮ ಮಗನನ್ನ ಕರ್ಕೊಂಡು ಬನ್ನಿ. ನಮ್ಮ ಬಂಧುಗಳು ಏತಕ್ಕೋ ಅವನನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಸ್ವಾಮಿ, ನೀವು ಹೇಳುವುದು ಅನುಮಾನಾಸ್ಪದವಾಗಿದೆ, ಮೊದಲು ಹೋಗಿ ಕರ್ಕೊಂಬನ್ನಿ. ದೇಸಾಯಿಯ ಪತ್ನಿಯ ಕಣ್ಣೀರು ಕೋಡಿಯಾಗಿ ಹರಿಯಿತು. ಸ್ವಾಮಿ, ಮಗುವ ರಾಮಚಂದ್ರ ಪಾದಕ್ಕೆ ಅರ್ಪಿತವಾಗಿ ಹೋಯಿತು, ಇನ್ನು ಎಲ್ಲಿಂದ ಕರ್ಕೊಂಬರ್ಲಿ? ಆಹಾ, ಪ್ರಮಾದವಾಯಿತು, ಪ್ರಮಾದವಾಯಿತು. ಕರುಣಾರು ರಾಮಚಂದ್ರನು ನಿಮ್ಮ ಮನೆಗೆ ಆಗಮಿಸಿ ನಿಮ್ಮ ವಂಶವನ್ನು ಹಾಳು ಮಾಡುವನೇ. ಸುಳ್ಳು ಸುಳ್ಳು, ಮಗುವು ಮಲಗಿ ನಿದ್ರಿಸುತ್ತಿರಬೇಕು, ಹೇಗಿದ್ರೆ ಹಾಗೆ ಕರ್ಕೊಂಬನ್ನಿ. ದೇಸಾಯಿ ಮಗುವನ್ನೆತ್ತಿಕೊಂಡು ಬಂದು ಶ್ರೀಗಳವರ ಮುಂದೆ ಮಲಗಿಸ್ತ ದಿವ್ಯ ಜ್ಞಾನದಿಂದ ನೋಡಿದ್ರು ತೀರ್ಥವನ್ನ ಪ್ರೋಕ್ಷಣೆ ಮಾಡಿದ್ದಾರೆ. ಹೇಳಪ್ಪ ಹೇಳು, ದಯಾಳುವಾದ ರಾಮಚಂದ್ರನ ಸೇವೆಗೆ ಸಿದ್ಧನಾಗಬೇಕಪ್ಪ. ಆ ಬಾಲಕನು ನಮಸ್ಕರಿಸಿದ್ದಾನೆ ಗುರು ಸಾರ್ವಭೌಮರಿಗೆ. ಕಿರೀಟಗಿರಿ ದೇಸಾಯಿಗೆ ಸಂತೋಷವಾಯಿತು. ಸ್ವಾಮಿಗಳೇ, ನಮ್ಮ ಮಗುವನ್ನು ಬದುಕಿಸಿಕೊಟ್ಟು ಮಹದುಪಕಾರ ಮಾಡಿದ್ದೀರಿ ಅಂತ ಹೇಳಿ ಅವರ ಪಾದ ಪೂಜೆ ಮಾಡಿ ಭಕ್ತಿಯಿಂದ ದ್ರವ್ಯವನ್ನು ಕೊಟ್ಟು ನಮಸ್ಕರಿಸಿದ್ದಾನೆ. ಲೋಕದಲ್ಲಿ ದುಷ್ಟರಿರುವುದು ಸ್ವಭಾವ, ಅವರಿದ್ದರನೇ ಸತ್ಪುರುಷರಿಗೆ ಕೀರ್ತಿ ಲಭಿಸುವುದು. ನಿಂದಕರಿರಬೇಕು ಇರಬೇಕು, ಹಂದಿ ಇದ್ದರೆ ಕೇರಿ ಹೇಗೆ ಶುದ್ಧಿಯ ಹಾಗೆ, ನಿಂದಕರಿರಬೇಕು ಇರಬೇಕು. ಕೆಲವು ದುಷ್ಟರೆಲ್ಲ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆಯನ್ನು ಕಂಡು ಸಹಿಸಲಾರದೆ, ಇದೆಲ್ಲ ಬರೀ ಸುಳ್ಳು, ಹಣ ಸಂಪಾದನೆಗೆ ಮಾಡುತ್ತಿರುವ ಉಪಾಯ, ಈ ಸನ್ಯಾಸಿಗಳಿಗಿನ್ನೇನ್ ಕೆಲಸ, ನಿದ್ರಾಸಕ್ತನಾಗಿ ಬಲಗಿರುವ ಬಾಲಕನ ಮೇಲೆ ನೀರರಿಚಿ ಬದುಕಿಸುವಂತೆ ನಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರನ್ನ ಪರೀಕ್ಷೆ ಮಾಡಬೇಕು ಅಂತ ಒಬ್ಬ ಹುಡುಗನನ್ನು ಸತ್ತಂತೆ ನಟನೆ ಮಾಡು ಅಂದ್ರು. ಅವನು ಬರೋಲ್ಲ ಅಂದ್ರೂ ಬಿಡ್ಲಿಲ್ಲ, ಬಲವಂತವಾಗಿ ಕಟ್ ಹಾಕ್ಬಿಟ್ಟಿದ್ದಾರೆ, ಮುಸ್ಕ್ ಹಾಕಿದ್ದಾರೆ. ರಾಘವೇಂದ್ರ ತೀರ್ಥರ ಬಳಿಗೆ ಬಂದು, ಗುರು ಸಾರ್ವಭೌಮ, ಈಗ ತಾನೇ ಸತ್ತವ್ರನ್ನೆಲ್ಲ ಬದುಕಿಸುತ್ತಿದ್ದೀರಿ ಎಂಬ ವಾರ್ತೆಯನ್ನು ಕೇಳಿದೆವು, ದಯವಿಟ್ಟು ಈಗ ತಾನೇ ಒಬ್ಬ ಬಾಲಕ ಸತ್ತೋಗಿದ್ದಾನೆ, ಬದುಕಿಸ್ಕೊಡಿ ಅಂದ್ರು. ಆಗ ಹೇಳ್ತಾ ಇದ್ದಾರೆ, ಸತ್ಯವಾಗಿ ನಿಮ್ಮ ಬಾಲಕನು ಸತ್ತಿರುವನೆ. ಹೌದು ಸ್ವಾಮಿ, ನಿಮ್ಮ ಪಾದ ಸಾಕ್ಷಿಯಾಗಿ ಸತ್ತೋಗಿದ್ದಾನೆ. ಮುಂದಾಗುವ ಅಪಘಾತವನ್ನು ತಡೆಯೋಕ್ಕೋಸ್ಕರವಾಗಿ ಗುರು ಸಾರ್ವಭೌಮರು ಮತ್ತೆ ಮತ್ತೆ ಕೇಳ್ತಾ ಇದ್ದಾರೆ, ಸುಳ್ಳು ಹೇಳ್ಬೇಡಿ, ನಿಜವನ್ನ ಹೇಳಿ, ಸತ್ಯವಾಗಿ ನಿಮ್ಮ ಬಾಲಕನು ಸತ್ತಿರುವನೆ. ಹೌದು ಸ್ವಾಮಿ, ನಿಮ್ಮ ಪಾದ ಸಾಕ್ಷಿಯಾಗಿ ಸತ್ತೋಗಿದ್ದಾನೆ. ಹಾಗಿದ್ರೆ ನಡೀರಿ, ಬರ್ತೇನೆ ಅಂತ ಹೇಳಿ ಶಿಷ್ಯರಿಂದ ಒಡಗೂಡಿ ಅಲ್ಲಿಗೆ ಬಂದು ನೋಡ್ತಾರೆ. ಆಗ ನೋಡಿ

ಅಪ್ಪ ಇವನು ಸತ್ಯವಾಗಿ ಸತ್ತೋಗಿದ್ದಾನೆ, ಸತ್ತವ್ರನ್ನ ಬದುಕಿಸೋಕ್ ನಮ್ಮಿಂದ ಸಾಧ್ಯವಿಲ್ಲ, ನಿದ್ರಾಸಕ್ತರಾಗಿ ಮಲಗಿರುವರ ಮೇಲೆ ಬೇಕಾದ ನೀರೆರಚಿ ಎಬ್ಬಿಸಬಲ್ಲವು, ಸತ್ತವ್ರನ್ನ ಎಬ್ಬಿಸೋಕ್ ಆಗೋದಿಲ್ಲ ಅಂತ ಹೇಳಿ ಹೊರಟು ಹೋಗಿದ್ದಾರೆ. ದ್ರೋಹಿಗಳಿಗೆ ಇದು ಅರಿವಾಗ್ಲಿಲ್ಲ, ಹೇಳ ಈ ಗುರುಗಳ ಕೈಲಿ ಸತ್ತವ್ರನ್ನ ಎಬ್ಬಿಸೋಕ್ ಆಗೋದಿಲ್ವಂತೆ ಅಂತ ಹೇಳಿ ಆಗ ತಿಳಿಸಿದ ಕೂಡಲೇ ಭಯಂಕರವಾದ ದೃಶ್ಯವನ್ನು ನೋಡ್ತಾ ಇದ್ರೆ ಸತ್ತವ್ರನ್ನ ಎಬ್ಬಿಸೋಕ್ ಆಗೋದಿಲ್ವೇ ಅಂತ ಕೇಕೆ ಹಾಕೊಂಡು ನಗ್ತಾ ಇದ್ದಾರೆ. ಆಗ ನೋಡುವಾಗ ಆ ಹುಡುಗ ನಿಜವಾಗಿ ಸತ್ತೇ ಹೋಗಿದ್ದಾನೆ. ದ್ರೋಹಿಗಳಿಗೆ ತಮ್ಮ ತಪ್ಪು ಅರಿವಾಯಿತು, ಓಡಿ ಬಂದು ಕ್ಷಮಾಯಾಚನೆ ಬೇಡಿದ್ದಾರೆ. ದಯಾಳುಗಳಾದ ರಾಘವೇಂದ್ರ ತೀರ್ಥರೇ, ನಿಮ್ಮನ್ನು ಪರೀಕ್ಷೆಗೈದು ಪರಮ ಪಾಪಿಗಳಾಗಿದ್ದೇವೆ, ದಯವಿಟ್ಟು ಈ ಮಗುವನ್ನು ಬದುಕಿಸಿ ಕೊಡಿ ಅಂತ ಹೇಳಿ ಕಣ್ಣೀರ್ ಕಡಲ್ಗಾಲುವಿನ ಸುರಿಸ್ತಾ ಇದ್ದಾರೆ. ಇದು ಭಗವಂತನ ಸಂಕಲ್ಪ, ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿ ಹೊರಟೋಗಿದ್ದಾರೆ. ಭಕ್ತರಲ್ಲಿ ಬಂದ ವಾಕ್ಯವನ್ನ ಭಗವಂತ ಸತ್ಯವನ್ನಾಗಿ ಮಾಡಿ ತೋರಿಸ್ತಾನೆ. ಹೇಗೆ ಅಂದ್ರೆ, ಕಂಬದಲ್ಲಿ ಹರಿಯನ್ನು ತೋರಿಸು ಎಂದ ಪ್ರಹ್ಲಾದ ರಾಜರಿಗೆ ಅವರ ತಂದೆ ಹಿರಣ್ಯಕಶಿಪ. ಕಂಬದಲ್ಲಿ ಹರಿ ಕೂತ್ಕೊಂಡಿರ್ಲಿಲ್ಲ, ಭಕ್ತನ ನುಡಿಯನ್ನ ಸತ್ಯವನ್ನಾಗಿ ಮಾಡಿ ತೋರಿಸಬೇಕು ಅಂತಂದೆ. ಕಂಬದಿಂದಲೇ ಒಡೆಮೂಡಿ ಬಂದ ನರಹರಿ ರೂಪದಿಂದ ಕಿರೀಟಿಗರಿಗೆ ಹಿಂತಿರುಗುವಾಗ ರಾಯಚೂರು ಜಿಲ್ಲಾ ಮಾನವಿಗೆ 8 ಮೈಲಿ ದೂರದಲ್ಲಿ ಮಾರುತಿಗುಡಿಯಲ್ಲಿ ಚಾತುರ್ಮಾಸ ವ್ರತಕ್ಕೋಸ್ಕರವಾಗಿ ನಿಂತಿದ್ದಾರೆ. ಕನಕದಾಸರು ಅಂತ್ಯಜನ ರೂಪದಿಂದ ಬಂದು ಸಾಸಿವೆಯನ್ನು ಭಿಕ್ಷಿಯಾಗಿ ಕೊಟ್ಟು ದೇಹವನ್ನು ವಿಸರ್ಜಿಸಿಕೊಂಡಿದ್ದಾರೆ. ಕನಕದಾಸರ ಜ್ಞಾಪಕಾರ್ಥವಾಗಿ ಅಲ್ಲಿ ಒಂದು ಕಲ್ಲಿನ ಸ್ತಂಭವನ್ನು ನಿರ್ಮಾಣ ಮಾಡಿದ್ದಾರೆ. ಬಿದರಹಳ್ಳಿ ಶ್ರೀನಿವಾಸಾಚಾರ್ಯರು ಮಹಾಪಂಡಿತೋತ್ತಮರು ಇವರು ರಚಿಸಿದ್ದ ಗ್ರಂಥಗಳನ್ನ ರಾಘವೇಂದ್ರ ಸ್ವಾಮಿಗಳವರಿಗೆ ತೋರಿಸಿ ತೀರ್ಥರು ಅಂತ ಬಿರುದು ಪಡೆದರು. ಇವರು ಮಠಕ್ಕೆ ಆಗಮಿಸಿದ್ದಾಗ ಚಾತುರ್ಮಾಸ ವ್ರತ ನಡೀತಾ ಇತ್ತು. ಈ ಮಾಸದಲ್ಲಿ ಸಾಸಿವೆ ತಿನ್ನಬಾರದು, ನಿಷಿದ್ಧ ಅಂಥೇಳಿ ಪ್ರಸಾದವನ್ನ ತಿರಸ್ಕರಿಸಿ ಬೇರೆ ಅಡಿಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಬಂದಿದ್ದಾರೆ. ದಯಾಳುಗಳಾದ ರಾಘವೇಂದ್ರ ತೀರ್ಥರು ಫಲಮಂತ್ರಾಕ್ಷತೆ ಕೊಟ್ಟಿದ್ದಾರೆ. ಅದನ್ನು ತೆಗೆದುಕೊಂಡು ಶ್ರೀನಿವಾಸಾಚಾರ್ಯರು ತಮ್ಮ ಗುರುಗಳಾದ ಯಾದವಾರಿಯರ ಮುಂದೆ ವಿಚಾರ ವಿನಿಮಯ ಮಾಡಿದ್ದಾರೆ. ಸಾಸಿವೆ ಪ್ರಸಂಗ ವಿವರಿಸಿದ್ದಾರೆ. ಮಂತ್ರಾಕ್ಷತೆ ತೆಗೆದು ನೋಡಿದ್ರೆ ಕಾಂತಿಯುಕ್ತವಾದ ಮಂತ್ರಾಕ್ಷತೆ ಕಪ್ಪು ಬಣ್ಣಕ್ಕೆ ತಿರುಗಿತ್ತು. ಭಕ್ತಿ ಮುಂದೆ ಯಾವುದೂ ನಿಲ್ಲಲಾರದು ಅಂದಾಗ ಶ್ರೀನಿವಾಸಾಚಾರ್ಯರು ತಾವು ಗೈದ ಅಪರಾಧಕ್ಕೋಸ್ಕರವಾಗಿ ಪುನಃ ದಯಾಳುಗಳಾದ ರಾಘವೇಂದ್ರ ತೀರ್ಥರ ಬಳಿಗೆ ಬಂದು ಕ್ಷಮಾಪಣೆ ಬೇಡಿದ್ದಾರೆ. ರಾಘವೇಂದ್ರ ತೀರ್ಥರು ಆಶೀರ್ವದಿಸಿದ್ದಾರೆ. ಪಂಡಿತರಾದವರಿಗೆ ಸ್ವಾಭಿಮಾನ, ಜಂಬ, ಪರ್ನಿಂದೆ, ಪರದೂಷಣೆ ಸಾಮಾನ್ಯವಾಗಿ ತುಂಬಿರುತ್ತೆ. ಇದರಿಂದ ಏನು ಪ್ರಯೋಜನವಾಗೋದಿಲ್ಲ, ಉಭಯತಾಪಿ ಹಾನಿಯಾಗುತ್ತೆ. ರಾಘವೇಂದ್ರ ಸ್ವಾಮಿಗಳವರು ಚಾತುರ್ಮಾಸ ವ್ರತದಲ್ಲಿ ಇರಬೇಕಾದ್ರೆ 3 ಜನ ಮಲಯಾಳದ ಜ್ಯೋತಿಷ್ಕರು ಬಂದಿದ್ದಾರೆ. ನನ್ನ ಆಯುಸ್ಸಿನ ಬಗ್ಗೆ ನಿರ್ಣಯ ಮಾಡಿ ತಿಳಿಸಿ ಎಂದರು. ಲೆಕ್ಕಾಚಾರ ಮಾಡಿ 3 ಜನರು ಒಂದೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಒಬ್ಬ ಹೇಳ್ದ ನಿಮಗೆ 100 ವರ್ಷ ಅಂತ, ಇನ್ನೊಬ್ಬ ಹೇಳ್ದ ನಿಮಗೆ 300 ವರ್ಷ ಅಂತ, ಇನ್ನೊಬ್ಬ ಹೇಳ್ದ 700 ವರ್ಷ ಅಂತ ಪರಸ್ಪರ ಭಿನ್ನಾಭಿಪ್ರಾಯ ಬಂತು. ಆಗ ರಾಘವೇಂದ್ರ ತೀರ್ಥರು ಹೇಳ್ತಾ ಇದ್ದಾರೆ ಇದರ ಅಂತರಾರ್ಥ, ದೇಹತಃ 100 ವರ್ಷ, ಗ್ರಂಥತಃ 300 ವರ್ಷ, ಬೃಂದಾವನ ಸನ್ನಿಧಿ 700 ವರ್ಷಗಳು ಅಂತ ತಿಳಿಸಿದರು. ಆಗ ದಯಾಳುಗಳಾದ ರಾಘವೇಂದ್ರ ತೀರ್ಥರನ್ನ ನೋಡಿ ಮಲಯಾಳದ ಜ್ಯೋತಿಷ್ಕರು ಸಂತೋಷ ಭರಿತರಾಗಿ ಫಲಮಂತ್ರಾಕ್ಷತೆ ತೆಗೊಂಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಜನ್ಮಕ್ಕೆ ಕಾರಣೀಭೂತನಾದ ಶ್ರೀನಿವಾಸನ ದರ್ಶನಕ್ಕೆ ಬಂದು ಅಲ್ಲಿ ತಮ್ಮದೇ ಆದ ಒಂದು ಮಠವನ್ನ ನಿರ್ಮಾಣ ಮಾಡಿ ಶ್ರೀನಿವಾಸನ ಸೇವೆಯನ್ನ ಮಾಡಿದ್ದಾರೆ. ಬಂದು ನಿಂದಿಹ ನೋಡಿ ಭೂತಳದಿ ವೆಂಕಟ ಇಂದಿರಯ ವಡಗೂಡಿ, ವಂದಿಸು ತಮನದೊಳಗಿವ ನಡಿ, ದ್ವಂದ್ವ ಭಜಿಸಲು ಬಂದ ಭಯಹರ ಶ್ರೀಹರಿ, ಬಂದು ನಿಂದಿಹ ನೋಡಿ ಶ್ರೀನಿವಾಸ ವೆಂಕಟಾಚಲಪತೆ. ತಿರುಪತಿಯಿಂದ ಕಂಚಿ ಕಾಳಹಸ್ತಿ ಮಾರ್ಗವಾಗಿ ಕುಂಭಕೋಣೆಗೆ ಬಂದು 44 ಗ್ರಂಥಗಳನ್ನ ಬರೆದಿದ್ದಾರೆ. ಪರಿಮಳ, ಪ್ರಕಾಶ, ತತ್ವಮಂಜರಿ, ಗೀತಾರ್ಥ ಮಂಜರಿ ಕುಂಭಕೋಣಿ ವಿದ್ಯಾ ಕೇಂದ್ರವಾಯಿತು. ಕುಂಭಕೋಣೆಯಿಂದ ಆದವಾನಿಗೆ ಬಂದಿದ್ದಾರೆ. ದಿವಾನ್ ವೆಂಕಣ್ಣ ಓಡಿ ಬಂದು ನವಾಬನಿಗೆ ಬಂದು ಕೇಳ್ತಾ ಇದ್ದಾನೆ, ನನ್ನನ್ನು ಅನುಗ್ರಹ ಮಾಡಿದ ಸ್ವಾಮಿಗಳು ಬಂದಿದ್ದಾರೆ, ಅವರ ದರ್ಶನಕ್ಕೆ ಬರಬೇಕು. ಆಗ ನವಾಬ ಈ ಗುರುಗಳನ್ನ ಪರೀಕ್ಷೆ ಮಾಡೋದಕ್ಕೆ ಇದೇ ಸಮಯ ಅಂತ ತಿಳ್ಕೊಂಡು ಬಂಗಾರ ತಟ್ಟೆಯಲ್ಲಿ ಮಾಂಸವನ್ನ ಮುಚ್ಚಿಟ್ಕೊಂಡು ವಸ್ತ್ರದಿಂದ ಮರೆ ಮಾಡಿ ಶ್ರೀಗಳವರು ಪೂಜೆ ಮಾಡ್ತಾ ಇರೋ ಸಂದರ್ಭದಲ್ಲಿ ತಂದು ಮಧ್ಯದಲ್ಲಿ ಇಟ್ಟಿದ್ದಾನೆ, ನಿಮ್ಮ ದೇವರಿಗೆ ನೈವೇದ್ಯ ಮಾಡಿ ಅಂದ. ಆಗ ಅಪರೋಕ್ಷಿ ಜ್ಞಾನಿಗಳಲ್ಲವೇ ಗುರು ಸಾರ್ವಭೌಮರು ತೀರ್ಥದಿಂದ ತಟ್ಟೆಗೆ ಪ್ರೋಕ್ಷಣೆ ಮಾಡಿದ್ದಾರೆ. ಆಗ ಪ್ರಸಾದ ಹಂಚುವುದಕ್ಕಾಗಿ ವೆಂಕಣ್ಣನಿಗೆ ತಿಳಿಯಪಡಿಸಿದ್ದಾರೆ. ವೆಂಕಣ್ಣ ಮುಸುಕ್ ತೆಗೆದು ನೋಡಿದ್ರೆ ಮಾಂಸದ ರಾಶಿಯೆಲ್ಲ ಫಲಪುಷ್ಪಗಳಾಗಿತ್ತು. ಯಾ ಅಲ್ಲಾ ಪರವರ್ದಿಗಾರ್ ಎನ್ನುತ್ತಾ ನವಾಬ ಸಂತೋಷ ಭರಿತನಾಗಿದ್ದಾನೆ. ಗುರುಗಳೇ, ನಿಮಗೆ ಆದವಾನಿಯನ್ನೇ ಕಾಣಿಕೆಯಾಗಿ ಕೊಡ್ತೇನೆ ಎಂದ. ಆದವಾನಿ ಬೇಡ, ಮಂಚಾಲಿಯ ಕಾಡು ಪ್ರದೇಶ ಕೊಡು ಅಂದ್ರು. ಅದನ್ನು ಕೇಳಲು ಒಂದು ಇತಿಹಾಸ ಇತ್ತು. ಹಿಂದೆ ಪ್ರಹ್ಲಾದರಾಗಿ ಅವತಾರ ಮಾಡಿದ್ದಾಗ ಮಂಚಾಲಮ್ಮ ಅವರ ಕುಲದೇವತೆಯಾಗಿದ್ದಳು. ಆ ತಾಯಿಯ ಪಕ್ಕದಲ್ಲಿಯೇ ಬೃಂದಾವನ ಪ್ರವೇಶ ಮಾಡಬೇಕೆಂಬ ಉದ್ದೇಶದಿಂದ ಆ ಜಾಗವನ್ನ ಕೇಳಿದ್ದಾರೆ. ನವಾಬ ಸಂತೋಷದಿಂದ ಆ ಜಾಗವನ್ನು ಕೊಡಲು ಒಪ್ಪಿದ್ದಾನೆ. ಆಗಲೇ ಶಿಲಾ ಕೆಲಸ ಪ್ರಾರಂಭವಾಯಿತು. ಮಂತ್ರಾಲಯಕ್ಕೆ 6 ಮೈಲಿ ದೂರ ಮಾಧವಾರಂ ಅಂತ ಒಂದು ಊರು, ಆ ಹಳ್ಳದ ದಂಡೆಯ

ಮೇಲೆ ಶ್ರೀರಾಮಚಂದ್ರ ದೇವರು ಏಳು ಗಳಿಗೆ ಕಾಲ ವಿಶ್ರಮಿಸಿಕೊಂಡಿದ್ದರಂತೆ. ಆ ಶಿಲೆಯು ಕಲಿಯುಗದಲ್ಲಿ 700 ವರ್ಷ ಪೂಜಿಸಲ್ಪಡುತ್ತೆ ಅಂತ ಐತಿಹ್ಯ. ದಿವಾನ್ ವೆಂಕಣ್ಣ ಶಿಲೆಯನ್ನು ತರಿಸಿ ರಾಯರಿಗೆ ಬೃಂದಾವನವನ್ನ ಮಾಡಿಸಿದ್ದಾನೆ. ಉಳಿದ ಬಂಡೆಯಿಂದ ಪ್ರಾಣದೇವರ ವಿಗ್ರಹವನ್ನ, ರುದ್ರದೇವರ ಲಿಂಗವನ್ನ ಮಾಡಿಸಿದ್ದಾನೆ. ಇದೆಲ್ಲ ಶ್ರೀಗಳವರ ಆಜ್ಞಾ ಪ್ರಕಾರ. ಹಿಂದಿನ ದಿವಸ ಯೋಗೀಂದ್ರ ತೀರ್ಥರಿಗೆ ಸಂಸ್ಥಾನದ ಪಟ್ಟಾಭಿಷೇಕ ವಹಿಸಿದರು. ಬಿಜಾಪುರ ಅದವಾನಿ ನವಾಬುರುಗಳಿಂದ ನಜರು ಕಾಣಿಕೆಗಳು ಬಂತು. ರಾಜ ಮರ್ಯಾದಿಗಳಾಯಿತು. 60 ಶೋತ್ರಿಯ ಸಂಸಾರಗಳು ಬಂದು ನೆಲೆಸಿದವು. ಸಂಸ್ಥಾನಕ್ಕೆ ಯೋಗ್ಯವಾದ ಮಠ ನಿರ್ಮಾಣವಾಯಿತು. ರಾಘವೇಂದ್ರ ತೀರ್ಥರು ಬೃಂದಾವನ ಪ್ರವೇಶ ಮಾಡುವ ಬೆಳಗಿನ ಜಾವ ಎದ್ದು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಮಂಚಾಲದೇವಿಯನ್ನು ಕುರಿತು ಸ್ತೋತ್ರ ಮಾಡಿದ್ದಾರೆ.

ಶ್ರೀ ಕಾಶಿ ವಿಶಾಲಕ್ಷಿ ಬಾರಮ್ಮ ಕಂಚಿ ಕಮಾಕ್ಷಿ ಮಧುರೆ ಮೀನಾಕ್ಷಿ ಕಾಶಿ ವಿಶಾಲಕ್ಷಿ ಬಾರಮ್ಮ ಮಂತ್ರಾಲಯದಲ್ಲಿ ನೆಲೆಸಿರು

0: ಯತಿರಾಜರಿಗೆ ಭಗವತಿ ದಿವ್ಯ ದರ್ಶನ ಕೊಟ್ಟಿದ್ದಾಳೆ, ಸುಸ್ವಾಗತ ಕೊಡ್ತಾ ಇದ್ದಾಳೆ. ತಾಯಿ, ಹಿಂದೆ ಪ್ರಹ್ಲಾದನಾಗಿ ಅವತಾರ ಮಾಡಿದ್ದಾಗ ನನ್ನನ್ನು ಸಾಕಿದ ಸಲಹಿದ ತಾಯಿ ನೀನಲ್ಲವೇನಮ್ಮ, ಈಗಲೂ ನಿನ್ನ ಕಂದನು ನಿನ್ನ ಪಕ್ಕದಲ್ಲಿ ಇರಬೇಕೆಂದು ಇಚ್ಛಿಸುತ್ತಿದ್ದಾನೆ. ಸ್ಥಳ ಕೊಟ್ಟು ಸಲಹು ತಾಯಿ. ಯತಿರಾಜರಿಗೆ ಸುಸ್ವಾಗತ ಕೊಟ್ಟಿದ್ದಾಳೆ. ಪವಿತ್ರವಾದ ಯಜ್ಞ ಮಾಡಿದ ಸ್ಥಳದಲ್ಲಿ ಕೂತ್ಕೊಂಡಿದ್ದಾರೆ. ಈ ಜಪಸರವು ಜಾರಿ ತಕ್ಷಣ ಸಂಪುಟ ಶಿಲೆ ಏರಿಸಬೇಕು ಅಂಥೇಳಿ ಶಿಷ್ಯವರ್ಗಕ್ಕೆ ಹೇಳ್ತಾ ಇದ್ದಾರೆ. ಶಿಷ್ಯವರ್ಗವೆಲ್ಲ ಕಣ್ಣೀರು ಸುರಿಸ್ತಾ ಇದ್ದಾರೆ. ಗುರುದೇವ, ಇಷ್ಟು ಬೇಗ ನೀವು ನಮ್ಮನ್ನಗಲಿ ಹೋಗ್ತಾ ಇದ್ದೀರಾ, ನಮಗಿನ್ನಾರೋ ದಿಕ್ಕು ಅಂತೇಳಿ ಕಣ್ಣೀರು ಸುರಿಸ್ತಾ ಇದ್ದಾರೆ. ವೆಂಕಣ್ಣ, ಅಳ್ಬೇಡಪ್ಪ, ದೇಹತಃ ನಾನು ಬೃಂದಾವನದಲ್ಲಿದ್ದುಕೊಂಡು ಭಕ್ತರು ಬಂದು ಕೂಗಿದಾಗ ಅವರ ಸೇವೆಗೆ ನಾನು ಸಿದ್ಧನಾಗಿದ್ದೇನಪ್ಪ ಅಂಥೇಳಿ ಪೂರ್ವ ದಿಕ್ಕಿನ ಕಡೆ ನೋಡಿದ್ದಾರೆ. ಜಪಸರವನ್ನ ಕೈಲಿ ಹಿಡ್ಕೊಂಡಿದ್ದಾರೆ. ಮಾರುತಿ ದಿವ್ಯ ದರ್ಶನವಾಯಿತು. ರಾಮಭದ್ರ, ಎತ್ಕಿಂಚಿತ್ ನಿನ್ ಸೇವೆ ಮಾಡಿದ್ದೇನೋ ಪ್ರಭು.
1: ಮಂಗಳಂ ಪ್ರಭುಗೆ, ರಾಮದೂತನಿಗೆ, ಸುಂದರಾಂಗ ಆಂಜನೇಯನಿಗೆ, ಗಿರಿಯ ತಂದವಗೆ, ಸುರರ ಪೊರೆದವಗೆ, ಧೀರ ವೀರ ಶೂರನಾದ ಮಾರುತಿರಾಯನಿಗೆ ಮಂಗಳಂ.
0: ಮಾರುತಿ ದಿವ್ಯ ದರ್ಶನವಾದ ಕೂಡಲೇ ನೇತ್ರಗಳ ಮುಚ್ಚಿಕೊಂಡಿದ್ದಾರೆ. ಮಿಂಚು ಹೊಳೆಯುವಷ್ಟರಲ್ಲಿ ಜಪಸರವು ಕೈಯಿಂದ ಜಾರಿ ಬಿತ್ತು. ಗುರುಗಳ ಆಜ್ಞಾ ಪ್ರಕಾರ ಸಂಪುಟ ಶಿಲೆ ಏರಿಸಿದ್ದಾರೆ. 700 ಸಾಲಿಗ್ರಾಮವನ್ನು ಮೃತ್ತಿಕೆ ಸಹಿತದಿಂದ ಮುಚ್ಚಿದ್ದಾರೆ.
1: ದೂರ್ವಾದಿತ್ವಂತರವಯ್ಯೇ ವೈಷ್ಣವೇನ್ ಧೀವರೇಂಧವೇ, ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೇ
0: ಎಂದು ಚರ್ಮ ಶ್ಲೋಕವನ್ನು ಯೋಗೀಂದ್ರ ತೀರ್ಥರು ತಿಳಿಯಪಡಿಸಿದ್ದಾರೆ. ಸಶಿರರಾಗಿ ಬೃಂದಾವನಸ್ಥರಾದ ಇಬ್ಬರು, ಮೊದಲನೆಯವರು ವಾದಿರಾಜರು, ಎರಡನೆಯವರು ಸದ್ಗುರು ಶ್ರೀ ರಾಘವೇಂದ್ರ ತೀರ್ಥರು. ಆಗಲೇ ಬೃಂದಾವನದ ಮಹಿಮೆಗೆ ಪ್ರಾರಂಭವಾಯಿತು. ಮಂತ್ರಾಲಯಕ್ಕೆ 5 ಮೈಲಿ ದೂರ ಬಿಚ್ಚಾಲೆ ಅಂತ ಒಂದು ಗ್ರಾಮ, ಅದನ್ನೀಗ ಭಿಕ್ಷಾಲಯ ಅಂತ ಕರೀತಾರೆ. ಅಲ್ಲಿ ಅಪ್ಪಣ್ಣಾಚಾರ್ಯರು ಅಂತ ಗುರುಗಳ ಪರಮ ಭಕ್ತರು. ಗುರುಗಳು ಬೃಂದಾವನಸ್ಥರಾದಾಗ ಅಪ್ಪಣ್ಣಾಚಾರ್ಯ ಊರಿನಲ್ಲಿ ಇರಲಿಲ್ಲ, ಮಾರನೇ ದಿವಸ ಬಂದಿದ್ದಾರೆ. ಅಪ್ಪಣ್ಣಾಚಾರ್ಯರೇ, ಗುರುಗಳು ಬೃಂದಾವನಸ್ಥರಾದರು ಅಂತ ಕೇಳಿದ ಕೂಡಲೇ ಅಪ್ಪಣ್ಣಾಚಾರ್ಯರು ಬೃಂದಾವನ ನೋಡಬೇಕು ಅಂತ ಓಡೋಡಿ ಬರ್ತಾ ಇದ್ದಾರೆ. ತುಂಗಭದ್ರಾ ನದಿ ಪೂರ್ಣ ಪ್ರವಾಹದಲ್ಲಿ ತುಂಬಿ ಹರಿತಾ ಇದೆ. ನದಿ ಮಧ್ಯದಲ್ಲೇ ಓಡೋಡಿ ಬರ್ತಾ ಇದ್ದಾರೆ ಅಪ್ಪಣ್ಣಾಚಾರ್ಯರು. ಅವರ ಕಣ್ಣುಗಳಲ್ಲಿ ದುಃಖಾಶ್ರಗಳು ಮಿಡಿಮಿಡಿದು ಬರ್ತಾ ಇದೆ. ಅವರ ಬಾಯಿಯಿಂದ ಪುಂಕಾನುಪುಂಕವಾಗಿ ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿಪಾರ ಕಾಮಾರಿ ಮೋಕ್ಷ ವಿಷಮೋಕ್ಷ ಶಿರಸ್ಪೃಶಂತಿ ಪೂರ್ವೋತ್ತರಾಮಿತ ತರಂಗ ಚರತ್ಸುಹಂಸ ದೇವಾಲಿ ಸೇವಿತ ಪರಾಂಗ್ರಿ ಪಯೋಜಲಗ್ನ ಜೀವೇಶ ಭೇದ ಗುಣಪೂರ್ತಿ ಜಗತ್ಸುಸತ್ವ ನೇಚೋಚ ಭಾವ ಮುಖನಕ್ರಕಣೈರ್ ಸಮೇತ. ಕಡೆಯ ಶ್ಲೋಕದಲ್ಲಿ ಬೃಂದಾವನದ ಒಳಗಿನಿಂದ ಬಂತು ದಿವ್ಯವಾಣಿ. ಸಾಕ್ಷಿ ಹಯಾಸ್ಯೋತ್ರ ಹಿ ಅಂಥೇಳಿ ರಾಘವೇಂದ್ರ ತೀರ್ಥರು ಆ ಸ್ತೋತ್ರಕ್ಕೆ ಪೂರ್ತಿ ಮಾಡಿದ್ದಾರೆ. ಸಾಕ್ಷಿ ಹಯಾಸ್ಯೋತ್ರ ಹಿ ಅಂದ್ರೆ ಈ ಸ್ತೋತ್ರಕ್ಕೆ ಸತ್ಯವಾದ ವಿಷಯಗಳು, ಇದಕ್ಕೆ ಹಯಗ್ರೀವ ದೇವರೇ ಸಾಕ್ಷಿ ಅಂತ ಸಂಪೂರ್ಣ ಮಾಡಿದ್ದಾರೆ. ಗುರುರಾಜರು ಹೈಗ್ರೀವ ಮಂತ್ರದಲ್ಲಿ ಜಪದಲ್ಲಿ ಮಗ್ನರಾಗಿದ್ದಾರೋ ಏನೋ, ಇದನ್ನು ಕೇಳಿದ ಅಪ್ಪಣ್ಣಾಚಾರ್ಯರ ಮೈ ರೋಮಾಂಚನವಾಯಿತು. ನನ್ನಂತ ಪಾಮರಣ ಸ್ತೋತ್ರಕ್ಕೆ ಗುರುಗಳು ಮನ್ನಣೆ ಇತ್ತರಲ್ಲ ಅಂಥೇಳಿ ಹಿರಿಹಿರಿ ಹಿಗ್ಗಿದ್ದಾರೆ. ಇವರ ಸ್ತೋತ್ರವೇ ಪ್ರಖ್ಯಾತವಾದ ರಾಘವೇಂದ್ರ ಸ್ತೋತ್ರವಾಯಿತು. ಈ ಸ್ತೋತ್ರ ಜೊತೆಗೆ ಮಂಗಳಾಷ್ಟಕವನ್ನು ಸಹ ರಚಿಸಿದ್ದಾರೆ. ಇವೆರಡು ಮೂಲ ಬೃಂದಾವನ ಸನ್ನಿಧಿಯಲ್ಲಿ ನಿತ್ಯ ರಾತ್ರಿ ಗುರುಗಳು ಪಾರಾಯಣ ಮಾಡ್ತಾ ಇದ್ದಾರೆ. ಉಡುಪಿ ಮಠದ ಸ್ವಾಮಿಗಳು ಸಹ ನಿತ್ಯ ಪಾರಾಯಣ ಮಾಡ್ತಾ ಇದ್ದಾರೆ. ಎಲ್ಲ ಮಠದಲ್ಲೂ ಕೂಡ ಇದನ್ನ ಈ ಸ್ತೋತ್ರವನ್ನ ಪಠನ ಮಾಡ್ತಾರೆ. ಥಾಮಸ್ ಮಂಡ್ರೋ ಎಂಬುವನು ಇಂಗ್ಲಿಷ್ ಅಧಿಕಾರಿ ಈ ಮಂತ್ರಾಲಯ ಕ್ಷೇತ್ರ ನನ್ನ ವಶಕ್ಕೆ ತಗೊಳ್ತೇನೆ ಅಂತ ಹೇಳಿ ಆಜ್ಞಾಪತ್ರವನ್ನು ಕಳಿಸಿದ್ದಾರೆ.

ನಾನೇ ಖುದ್ದಾಗಿ ಹೋಗಿ ಆ ಗುರು ಸಾರ್ವಭೌಮರನ್ನ ದರ್ಶನ ಮಾಡ್ಕೊಂಡು ಬರ್ತೇನೆ ಅಂತ ಹೇಳಿ ಥಾಮಸ್ ಮಂಡ್ರೋ ಇಂಗ್ಲಿಷ್ ಅಧಿಕಾರಿ ಬಂದ. ಬಂದವನೇ ಧಾರ್ಮಿಕ ಶ್ರದ್ಧೆ ಉಳ್ಳವನು ಇಂಗ್ಲಿಷ್ ಅಧಿಕಾರಿ ಆಗಿದ್ರು ಕೂಡ ಹ್ಯಾಟ್ ಬೂಟನ್ನ ತೆಗೆದು ಹೊರಕ್ಕಾಕದ. ಗುರು ಸಾರ್ವಭೌಮರ ಬೃಂದಾವನವನ್ನ ನೋಡ್ದ, ಬಂದು ನಮಸ್ಕರಿಸಿ ನಿಂತ್ಕೊಂಡಿದ್ದಾನೆ. ಗುರು ಸಾರ್ವಭೌಮರು ಅವನಿಗೆ ಬೃಂದಾವನದ ಒಳಗಿನಿಂದಲೇ ದರ್ಶನ ಕೊಟ್ಟಿದ್ದಾರೆ. ಭಕ್ತಿ ಪರವಶನಾಗಿದ್ದಾನೆ.

ತಾಮಸ್ ಮಂಡ್ರೋಗೆ ಸಂಪೂರ್ಣವಾಗಿ ಆಶೀರ್ವಾದ ಮಾಡಿದ್ದಾರೆ. ಈ ಮಂತ್ರಾಲಯ ಕ್ಷೇತ್ರ ನನ್ನ ವಶಕ್ಕೆ ತಗೊಳ್ಳೋದಿಲ್ಲ ಅಂತ ಹೇಳಿ ಗುರು ಸಾರ್ವಭೌಮರ ಜೊತೆಯಲ್ಲಿ ಇಂಗ್ಲಿಷ್ನಲ್ಲೇ ಮಾತಾಡಿದ್ದಾನೆ. ಗುರು ಸಾರ್ವಭೌಮರು ಅವನಿಗೆ ಅನಂತವಾಗಿ ಆಶೀರ್ವಾದ ಮಾಡಿ ಫಲಮಂತ್ರಾಕ್ಷತೆ ಕೊಟ್ಟಿದ್ದಾರೆ. ಅದನ್ನು ತೆಗೆದುಕೊಂಡು ಫಲಮಂತ್ರಾಕ್ಷತೆಯನ್ನು ತನ್ನ ಊಟದಲ್ಲಿ ಸೇವಿಸಿದ್ದಾನೆ ತಾಮಸ್ ಮಂಡ್ರೋ. ಗುರುಗಳಿಗೆ ಜಾತಿ ಮತ ವೈಷಮ್ಯವಿಲ್ಲ, ಯಾವುದೇ ಜಾತಿಯಾಗಿದ್ದರೂ ಕೂಡ ಭಕ್ತಿಯಿಂದ ಅವರನ್ನು ಆರಾಧಿಸಿದರೆ ಅನಂತವಾಗಿ ಕಾಪಾಡ್ತಾರೆ. ಗುರುಗಳಿಗೆ ಭಕ್ತಿ ಮುಖ್ಯ, ಅವರನ್ನು ಹೇಗೆ ಸೇವಿಸಿದರೆ ಹಾಗೆ ಹಾಗೆ ಅನಂತವಾಗಿ ಕಾಪಾಡ್ತಾರೆ. ಇಂತಹ ಮಂತ್ರಾಲಯ ಕ್ಷೇತ್ರಕ್ಕೆ ಸಹಸ್ರಾರು ಮಂದಿ ಯಾತ್ರಿಕರು ಸಮುದ್ರದಂತೆ ಉಕ್ಕಿ ಉಕ್ಕಿ ಬರ್ತಾ ಇದ್ದಾರೆ ಗುರು ಸಾರ್ವಭೌಮರ ಅನುಗ್ರಹಕ್ಕೋಸ್ಕರವಾಗಿ.

ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಆ ಸದ್ಗುರು ಶ್ರೀ ರಾಘವ

0: ಕೇಳುಗರೆ, ಇದುವರೆಗೂ ಶ್ರೀ ರಾಘವೇಂದ್ರ ವಿಜಯ ಕುರಿತ ಹರಿಕತೆ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಪ್ರಿಯ ಕೇಳುಗರೆ, ಇಲ್ಲಿಗೆ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ನಮಗೆ ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚೀಪುರ ರಸ್ತೆ, ಸರಗೂರು. SMS ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900051119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900051119. ನಮಸ್ಕಾರ, ಶುಭರಾತ್ರಿ.